ಆತ್ಮೀಯ ಕೇಳುಗರೆ ನಮಸ್ಕಾರ. ಇದು 101.8 ಮೆಗಾಹರ್ಟ್ಸ್ ಕಂಪನಾಂಕದ ಮೇಲೆ ಆಕಾಶವಾಣಿ ವಿಜಯಪುರ ಕೇಂದ್ರ. ಇಂದು 2026 ಇಸವಿ ಅಕ್ಟೋಬರ್ ತಿಂಗಳು 3ನೇ ತಾರೀಕು ಶನಿವಾರ. ಈಗ ಸಮಯ 5:58:20. ನಿಲಯದ ಬೆಳಗಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ಹನುಮಂತ ಚೌಹಾಣ್ ಮಾಡುವ ಆತ್ಮೀಯ ನಮಸ್ಕಾರಗಳು.

ಆತ್ಮರೇ, ಇದು ಆಕಾಶವಾಣಿ ವಿಜಯಪುರ. ಈಗ ಸಮಯ 6 ಗಂಟೆ. ಇನ್ನು ಮುಂದೆ ಕೇಳಿ, ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಹೇಗಿವೆ? ಈ ಬೆಳಗ್ಗೆ 6:10 ವಂದನ ಕನ್ನಡ ಭಕ್ತಿಗೀತೆಗಳ ಕಾರ್ಯಕ್ರಮ ಕೇಳುತ್ತೀರಿ. 6:30 ಚಿಂತನ ರಾಧಾ ಪ್ರಕಾಶ್ ಅವರಿಂದ. 6:35 ಎಂದಿನಂತೆ ರೈತರಿಗೆ ಸಲಹೆ ಕಾರ್ಯಕ್ರಮ ಹಾಗೂ 6:40 ಜನಪದ ಸಂಗೀತ ಕಾರ್ಯಕ್ರಮ ಕೇಳುತ್ತೀರಿ. 7 ಗಂಟೆಗೆ ಸೇವಾ ಮಾಹಿತಿ. ಈ ಬೆಳಗ್ಗೆ 7:15 ಭಾವಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಆತ್ಮರೇ, ಈ ಮುಂಜಾನೆ 7:45 ಹಾಗೂ 9:45 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಬೇರಿ. 8:30 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ಯವಾಣಿ. 8:35 ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮ ಕೇಳುತ್ತೀರಿ. ತದನಂತರ ಸ್ಪೆಷಲ್ ಮಿಕ್ಸ್ ಮಿಶ್ರ ಗೀತೆಗಳ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆ, ಭಾವಗೀತೆ, ಚಿತ್ರಗೀತೆ ಹಾಗೂ ಜನಪದ ಗೀತೆನ ತಾವು ಕೇಳಬಹುದು. ಆತ್ಮರೇ, ಈ ಬೆಳಗ್ಗೆ 9:10 ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರ 25 ವರ್ಷಗಳ ಸಾರ್ವಜನಿಕ ಸೇವೆ ಕುರಿತು ಕಾರ್ಯಕ್ರಮಗಳ ಸರಣಿ ಕೇಳುತ್ತೀರಿ ದೆಹಲಿ ಆಕಾಶವಾಣಿ ಕೇಂದ್ರದಿಂದ. ಬೆಳಗ್ಗೆ 10:00 ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಪ್ರಸಾರವಾಗಲಿದೆ. 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಸ್ಫೂರ್ತಿ ಮಹಿಳಾ ತಂಡದ ಸದಸ್ಯರಿಂದ ದೇಶಭಕ್ತಿ ಗೀತೆಯನ್ನು ತಾವು ಕೇಳಿವರಿ. ನಿರ್ವಹಣೆ ಟಿ ಶ್ಯಾಮ್ ಪ್ರಸಾದ್ ಅವರು. 12:30 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಪೈಲ್ಸ್ಗೆ ಕಾರಣ ಹಾಗೂ ಚಿಕಿತ್ಸೆ, ಈ ವಿಷಯ ಕುರಿತು ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ಕುಲ್ದೀಪ್ ಎನ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತ ಎಫ್ ತಳವಾರ್. 1:00 ಪ್ರಗತಿ ಪಥ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತದನಂತರ 2:40 ಹಕ್ಕಿಯ ಬಳಗ ಕಾರ್ಯಕ್ರಮ ಕೇಳುವರಿ ಹಾಗೂ 3:00 ನ್ಯೂಸ್ ಇಂಡಿಯಾ ಸಮಾಚಾರ ಕೇಳುವರಿ ದೆಹಲಿ ಆಕಾಶವಾಣಿ ಕೇಂದ್ರದಿಂದ. ಮತ್ತು ತದನಂತರ 3:15 ಮತ್ತೆ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಕೇಳಬಹುದು. ಆತ್ಮರೇ, ಇನ್ನು ನಿಲಯದ ಈ ಸಂಜೆ ಪ್ರಸಾರ ಕಾರ್ಯಕ್ರಮದಲ್ಲಿ ಸಂಜೆ 5:00 ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮ ಕೇಳುತ್ತೀರಿ. ತದನಂತರ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿವರಿ. 5:30 ಜ್ಞಾನವಾಣಿ ರಸಪ್ರಶ್ನೆ ಕಾರ್ಯಕ್ರಮ, ನೇರ ಫೋನಿನ ಕಾರ್ಯಕ್ರಮ ಕೇಳಿವರಿ. 6:00 ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿ.

ಕೇಳಿಸಿಕೊಳ್ಳಿ ಬರೀ. 6:10 ಸಮಾಚಾರ ದರ್ಶನ ಈ ಕಾರ್ಯಕ್ರಮ ಧಾರವಾಡ ಆಕಾಶವಾಣಿಯಿಂದ ಕೇಳಿ ಬರೀ. 6:50 ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ ವಾಣಿ, ಇದರಲ್ಲಿ ರೈತ ಉತ್ಪಾದಕ ಸಂಸ್ಥೆಗಳು ಮತ್ತು ನೋಂದಣಿ ಶ್ರೀಮತಿ ಗಾಯತ್ರಿ ಡಿಡೆಯವರು, ಸಂದರ್ಶನ ಹಾಗೂ ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. 7:20 ಜನಪದ ಸಂಗೀತ ಕಾರ್ಯಕ್ರಮ ಕೇಳುತ್ತೀರಿ ಹಾಗೂ ಈ ರಾತ್ರಿ 7:45 ಸಮಾಚಾರ ದರ್ಶನ ಕಾರ್ಯಕ್ರಮ ಕೇಳುತ್ತೀರಿ ಬೆಂಗಳೂರು ಆಕಾಶವಾಣಿ ಕೇಂದ್ರದಿಂದ.

ಕೇಳುವರೆ, ಈ ರಾತ್ರಿ 8 ಗಂಟೆಗೆ ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳುತ್ತಾರೆ. 8:30ಕ್ಕೆ ಪುಷ್ಪಹಾರ ಕಾರ್ಯಕ್ರಮ ಕೇಳುವರೆ. ಹಾಗೂ 9:15ಕ್ಕೆ ಸ್ಪಾಟ್ಲೈಟ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ರಾತ್ರಿ 9:30ಕ್ಕೆ ಯುವವಾಣಿ ಕಾರ್ಯಕ್ರಮ ಕೇಳಿವರಿ. ಹಾಗೂ ರಾತ್ರಿ 10 ಗಂಟೆಗೆ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ರಫೀಕ್ ಖಾನ್ ಅವರಿಂದ ವಯಲಿನ್ ವಾದನ ಕೇಳುತ್ತರಿ, ದೆಹಲಿ ಆಕಾಶವಾಣಿ ಕೇಂದ್ರದಿಂದ ಸಹ ಪ್ರಸಾರದಲ್ಲಿ.

ಆತ್ಮೀಯ ಕೇಳುಗರೇ, ಇದುವರೆಗೆ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಇದು ಆಕಾಶವಾಣಿ ವಿಜಯಪುರ. ಈಗ ಸಮಯ 6:05 ಆಗಲಿದೆ. ಇನ್ನು ಮುಂದೆ ಕೇಳಿ ಇಂಗ್ಲಿಷ್ ವಾರ್ತೆಯನ್ನು ದೆಹಲಿ ಆಕಾಶವಾಣಿ ಕೇಂದ್ರದಿಂದ ಸಹ ಪ್ರಸಾರದಲ್ಲಿ.

0: ನಮೋ ನಮೋ ಗಾಳಿ ಹನುಮ ನಮೋ ಆಂಜನೇಯ.
1: ಆತ್ಮರೇ, ಈ ಕಾರ್ಯಕ್ರಮದ ಕೊನೆಗೆ ತನಕ ಒಂದು ದೇಶಭಕ್ತಿ ಗೀತೆಯನ್ನು ವೃಂದಗಾಯನದಲ್ಲಿ

ಆತ್ಮರೇ, ಇದುವರೆಗೆ ವಂದನ ಕನ್ನಡ ಭಕ್ತಿಗೀತೆಗಳ ಕಾರ್ಯಕ್ರಮ ಕೇಳಿದ್ರಿ. ಇದು ಆಕಾಶವಾಣಿ ವಿಜಯಪುರ. ಈಗ ಸಮಯ 6:31. ಇನ್ನು ಮುಂದೆ ಕೇಳಿ ಚಿಂತನ, ಬೆಂಗಳೂರು ಆಕಾಶವಾಣಿ ಕೇಂದ್ರದಿಂದ ಸಹ ಪ್ರಸಾರ.

0: ಸಮಯ 6:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಚಿಂತನ ರಾಧಾ ಪ್ರಕಾಶ್ ಅವರಿಂದ.
1: ವಿದ್ಯೆ ಎಂಬ ಜೋಡಿಯ ಪದವೇ ವಿನಯ. ವಿನಯವೆಂಬುದು ಮನುಜನಿಗೆ ಬಲು ಮುಖ್ಯವಾದದ್ದು. ಎಷ್ಟೇ ಏನೇ ಉನ್ನತ ವ್ಯಾಸಂಗ ಮಾಡಿ ವಿದ್ಯೆ ಕಲಿತು ವಿಶ್ವವಿದ್ಯಾನಿಲಯಗಳಿಂದ ಅನೇಕ ಪದವಿಗಳನ್ನು ಗಳಿಸಿದರೂ ಸಹ ಅವನ ನಡೆ ನುಡಿಗಳಲ್ಲಿ ವಿನಯವೆಂಬುದು ಇಲ್ಲದಿದ್ದಲ್ಲಿ ಕಲಿತ ವಿದ್ಯೆಯೂ ವ್ಯರ್ಥ, ನೀರಿನಲ್ಲಿ ಹೋಮ ಮಾಡಿದಂತೆ. ಹಾಗೂ ಜನರಿಂದ ಬೇಸರದ ಮಾತುಗಳನ್ನೂ ಕೇಳಬೇಕಾಗುತ್ತದೆ. 4 ಅಕ್ಷರ ಕಲಿತ ಮಾತ್ರಕ್ಕೆ ತಲೆಯೇ ನಿಲ್ಲಲ್ಲ ನಿನಗೆ. ವಿನಯ ವಿಧೇಯತೆ ಕಲಿತುಕೋ. ಬರೀ ವಿದ್ಯಾವಂತನಾದ್ರೆ ಸಾಲದು, ವಿನಯವಂತ ಗುಣವಂತ ಎಂದೂ ಅನ್ನಿಸಿಕೋ. ಕಲಿತ ವಿದ್ಯೆಗೂ ಶೋಭೆ ಬರುತ್ತದೆಯೇ ಎಂದು. ಹಾಗೆಂದು ಬಹಳ ವಿನಯ ತೋರಿಸುತ್ತಾ ಹೋದರೂ ಕಷ್ಟವೇ. ಅತಿ ವಿನಯಂ ಧೂರ್ತ ಲಕ್ಷಣಂ ಎಂಬ ಉಕ್ತಿ ಇದೆ. ಟೂ ಮಚ್ ಈಸ್ ಟೂ ಬ್ಯಾಡ್ ಎಂಬಂತೆ. ಎಲ್ಲದಕ್ಕೂ ಎಲ್ಲಾ ವೇಳೆಯಲ್ಲೂ ಕುರಿಯಂತೆ ತಲೆಯಾಡಿಸಿ ಕೈ ಕಟ್ಟಿ ನಿಂತರೆ ತೋಳ ಹಳ್ಳಕ್ಕೆ ಬಿದ್ದರೆ ಆಳಿಗೊಂದು ಕಲ್ಲು ಎಂಬ ಗಾದೆಯಂತಾಗಿಬಿಡುತ್ತದೆ ಮನುಜನ ಸ್ಥಿತಿ ಗತಿ. ಹಾಗಾದ್ರೆ ವಿನಯ ಎಂದರೆ ಹೇಗಿರಬೇಕು? ಗತ್ತಿನಿಂದ ಆಜ್ಞೆ ಮಾಡಿ ಯಾರೇ ಆಗಲಿ ಕೋಪಗೊಳ್ಳುತ್ತಾರೆ. ಉದಾಹರಣೆಗೆ ಸಣ್ಣ ಮಗುವನ್ನೇ ಜೋರಾಗಿ ಕರೆದು, ಏಯ್ ಅಲ್ಲಿ ನನ್ನ ಪೆನ್ ಇದೆ, ಕನ್ನಡಕ ಇದೆ, ಅಥವಾ ಒಂದ್ ಲೋಟ ನೀರು ತಗೊಂಡ್ ಬರೋ ಎಂದರೆ ಆ ಮಗು ಬಳಿಯೂ ಬರದೆ ಓಡಿ ಹೋಗುತ್ತೆ. ನಾವು ಕೋಪಗೊಂಡು ಆ ಮಗುವನ್ನು ಬಯ್ಯುತ್ತೇವೆ. ಬದಲಿಗೆ, ಲೋ ಮರಿ, ಲೋ ಪುಟ್ಟ, ತಂದ್ಕೊಡ್ತೀಯೇನೋ ಎಂದು ವಿನಯದಿಂದ ನಗುತ್ತಾ ಕೇಳಿದರೆ ಥಟ್ಟನೆ ತಂದು ಕೊಡುತ್ತೆ. ಅಹಂಕಾರವೆಂಬುದು ತಲೆಗೆ ಹತ್ತಿದಲ್ಲಿ ಸಜ್ಜನರು ದುರ್ಜನರಾಗಿ ಬದಲಾಗಿ ಬಿಡುತ್ತಾರೆ. ನಂತರದಲ್ಲಿ ನಾನು ಹೇಳಿದ್ದೇ ಸರಿ ಎನ್ನುವ ಮನೋಭಾವ ಮನುಷ್ಯನ ಜೊತೆಯಾಗುತ್ತದೆ. ಎಂಥ ಮೇಧಾವಿಯೇ ಆಗಿದ್ದರೂ ಅಹಮ್ಮನ್ನು ದೂರವಿಟ್ಟಲ್ಲಿ ಮಾತ್ರ ಬೆಳೆಯಲು, ಸಂತಸ ನೆಮ್ಮದಿಗಳಿಂದ ಬಾಳಲು ಸಾಧ್ಯವಾಗುತ್ತದೆ. ಅಹಂ ಎಂಬ ಅಮಲು ಎಲ್ಲರಿಗೂ ತಾಕುವುದುಂಟು. ಕೆಲವರು ಅದರ ಜಾಲದಿಂದ ತಪ್ಪಿಸಿಕೊಂಡು ಚೆನ್ನಾಗಿ ಬಾಳುತ್ತಾರೆ. ಹಿರಿಯರು ಹೇಳಿರುವ ವಿದ್ಯಾ ದದಾತಿ ವಿನಯಂ ಎಂಬ ಮುತ್ತಿನಂತಹ ಉಕ್ತಿಯನ್ನು ನಾವು ಆಗಾಗ ಸ್ಮರಿಸುತ್ತಿದ್ದಲ್ಲಿ ವಿನಯದ ಸ್ವಭಾವವು ನಮ್ಮಲ್ಲಿ ಹಾಲು ಜೇನಿನ ಹೊಳೆಯ ಹೊನಲಾಗಿ ಹರಿಯುತ್ತಾ ನಮ್ಮನ್ನು ಸನ್ಮಾರ್ಗದಲ್ಲಿ ನಡೆಸುತ್ತಾ ಜನ್ಮ ಸಾರ್ಥಕ ಮಾಡಿಸುತ್ತದೆ. ಮನೆಗೆ ಬಂದವರನ್ನು ವಿನಯದಿಂದ ಬನ್ನಿ, ಕುಳಿತುಕೊಳ್ಳಿ, ಚೆನ್ನಾಗಿದ್ದೀರಾ ಎಂದಾಗ ಅವರಿಗಾಗುವ ಸಂತೋಷವೇ ಬೇರೆ. ಸರ್ವಜ್ಞನ ವಿದ್ಯೆಯುಳ್ಳವನ

0: ಮುಖವು ಮುದ್ದು ಬರುವಂತಿಕ್ಕು, ವಿದ್ಯೆ ಇಲ್ಲದವನ ಮುಖವು ಹಾಳೂರ ಹದ್ದಿನಂತಿಕ್ಕು ಎಂಬ ವಚನವನ್ನು, ವಿದ್ಯೆಯ ಜೊತೆಗೆ ವಿನಯವೂ ಇದ್ದವನ ಮುಖವು ಮುದ್ದು ಬರುವಂತಿಕ್ಕು, ಅದಿಲ್ಲದವನ ಬದುಕು ವ್ಯರ್ಥವೆಂದರೆ ತಪ್ಪಾಗದು ಎನಿಸುತ್ತದೆ. ಆದ್ದರಿಂದ ಮಕ್ಕಳಿಗೆ ವಿದ್ಯೆಯ ಜೊತೆ ಜೊತೆಯಲ್ಲೇ ವಿನಯ ವಿಧೇಯತೆಗಳ ಭಾವನೆಗಳ ಕುರಿತಾಗಿ ಜೀವನದ ನೈತಿಕ ಮೌಲ್ಯಗಳನ್ನು ಹೇಳಿಕೊಟ್ಟಲ್ಲಿ ಅವರ ಬಾಳು ಸಾರ್ಥಕವಾಗುತ್ತದೆ. ವಿದ್ಯೆಯನ್ನು ಯಾರೂ ಕದಿಯಲಾಗದ ಸಂಪತ್ತಾದರೆ ವಿನಯ ಅದಕ್ಕೂ ಮಿಗಿಲಾದ ಸಿರಿ ಸಂಪತ್ತು. ವಿದ್ಯೆಯಲ್ಲಿ ವಿನಯವಿದೆ, ವಿನಯದಲ್ಲಿ ಕೀರ್ತಿ ಇದೆ, ನಿಮ್ಮ ಕೈಯ ಮುಷ್ಟಿಯೊಳಗೆ ತಾಯ ಬಯಕೆ ಬಹಳವಿದೆ, ಕಲಿಯಿರೊಂದು ಪಾಠವನ್ನು ಕನ್ನಡ ತಾಯಿ ಮಕ್ಕಳೇ, ಕಲ್ಲ ಕಡೆದು ಮೂರ್ತಿ ಮಾಡಿ ಎನ್ನ ಪುಟ್ಟ ಶಿಲ್ಪಿಗಳೇ ಎಂಬ ಚಂದದ ಪದ್ಯ ಇಲ್ಲಿ ನೆನಪಾಗುತ್ತದೆ. ವಿನಯ ನಮ್ಮನ್ನು ರಕ್ಷಿಸುವುದಷ್ಟೇ ಅಲ್ಲದೆ ಗೌರವ ಕೀರ್ತಿ ಯಶಸ್ಸುಗಳನ್ನು ತಂದುಕೊಡುತ್ತಾ ಎಲ್ಲರ ಪ್ರೀತಿ ಪಾತ್ರನನ್ನಾಗಿ ಇರಿಸಿರುತ್ತದೆ. ಏನಂತೀರಿ?
1: ಇದುವರೆಗೆ ರಾಧಾ ಪ್ರಕಾಶ್ ಅವರಿಂದ ಚಿಂತನ ಕೇಳಿದಿರಿ. ಚಿಂತನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಈ ಬೆಳಿಗ್ಗೆ 10:05 ವನ್ಯಜೀವಿ ಸಪ್ತಾಹದ ಸಂದರ್ಭದಲ್ಲಿ ವನ್ಯಜೀವಿಗಳ ಸಂರಕ್ಷಣೆಯ ಮಹತ್ವ ಕುರಿತು ಅರಣ್ಯ ಇಲಾಖೆಯ ಸಕಲೇಶಪುರ ಉಪವಿಭಾಗದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಎಂಕೆ ಮಧುಸೂದನ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗುವುದು.

0: ಸಮಯ 6:35 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
1: ಆತ್ಮಕೆಲಗುರೆ, ಇದು ಆಕಾಶವಾಣಿ ವಿಜಯಪುರ. ಈಗ ಸಮಯ 6:35, ಬನ್ನಿ ಕೇಳೋಣ ರೈತರಿಗೆ ಸಲಹೆ ಕಾರ್ಯಕ್ರಮವನ್ನು.

ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು. ನಾನು ಡಾಕ್ಟರ್ ಬಸವರಾಜ ಪಡಶೆಟ್ಟಿ, ಸಹಾಯಕ ಪ್ರಾಧ್ಯಾಪಕರು, ಹಣ್ಣು ವಿಜ್ಞಾನ ವಿಭಾಗ, ತೋಟಗಾರಿಕೆ ಸಂಶೋಧನೆ ಮತ್ತು ವಿಸ್ತರಣಾ ಕೇಂದ್ರ, ತಿಡುಗುಂದಿ. ಇಂದು ರೈತ ಬಾಂಧವರಿಗೆ ಅಕ್ಟೋಬರ್ ಚಾಟಣೆಯ ಮುಂಚಿತವಾಗಿ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ತಮಗೆ ಒಂದು ಮಾಹಿತಿ ನೀಡ್ತೀನಿ. ರೈತ ಬಾಂಧವರು ಅಕ್ಟೋಬರ್ ಚಾಟಣಿ ಮಾಡೋದಕ್ಕಿಂತ ಮುಂಚಿತವಾಗಿ ತಾವು ಗಮನದಲ್ಲಿ ಇಡ್ತಕ್ಕಂಥ ಅಂಶಗಳಂದ್ರೆ, ಚಾಟಣಿ ಮಾಡುವ 15-30 ದಿನಗಳ ಮುಂಚಿತವಾಗಿ ಗೊಂಚಲಿನ ಗರ್ಭದ ಟೆಸ್ಟ್ ಮಾಡಿಸ್ಬೇಕಾಗ್ತದ. ಇದಕ್ಕೆ ನಾವು ಇಂಗ್ಲೀಷ್ನಲ್ಲಿ ಬಡ್ ಅನಾಲಿಸಿಸ್ ಅಂತ ಹೇಳ್ತೀವಿ. ಇದು ಒಂದು ಅತೀ ಮುಖ್ಯವಾದ ಒಂದು ಟೆಸ್ಟ್ ಅಂತ ಹೇಳ್ಬೋದು. ಸೊ ಇದನ್ನು ಮಾಡಬೇಕಾದ್ರೆ ರೈತ ಬಾಂಧವರು ಪ್ರತಿ ಎಕರೆಗೆ ಸುಮಾರು 25 ಮಾಗಿದ ಕಡ್ಡಿಗಳನ್ನು ತಮ್ಮ ಜಮೀನಿನ ವಿವಿಧ ಭಾಗಗಳಿಂದ ತಾವು ಕಟ್ ಮಾಡಿಕೊಂಡು ಬರಬೇಕಾಗ್ತದ. ಸೊ ಇಂಥ ಕಟ್ ಮಾಡಿದ ಒಂದು ಕಡ್ಡಿಗಳನ್ನು ತಾವು ಸಂಗ್ರಹಿಸಿ ಇದನ್ನು ನಮ್ಮ ತೋಟಗಾರಿಕಾ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರಕ್ಕೆ ತಾವೇನಾದರೂ ತೆಗೆದುಕೊಂಡು ಬಂದ್ರೆ ಈ ಕಡ್ಡಿಯ ಯಾವ ಭಾಗದಲ್ಲಿ ಗೊಂಚಲಿನ ಗರ್ಭವಿದೆ ಎಂಬುದನ್ನು ನಾವು ಪ್ರಯೋಗಾಲಯದಲ್ಲಿ ವಿಶ್ಲೇಷಣೆ ಮಾಡಬೇಕಾಗ್ತದ. ಸೊ ಹೀಗೆ ಮಾಡುವುದರಿಂದ ತಾವು ರೈತ ಬಾಂಧವರು ಯಾವ ಕಣ್ಣಿಗೆ ತಾವು ಚಾಟಣಿ ಮಾಡಬೇಕಂತ ಹೇಳಿ ಗೊತ್ತಾಗ್ತದ. ಆದ್ದರಿಂದ ಇದು ಅತೀ ಒಂದು ಮುಖ್ಯವಾದ ಅಂಶ ಅಂತ ಹೇಳ್ಬೋದು. ಇದರ ಜೊತೆಗೆ ರೈತ ಬಾಂಧವರು ಚಾಟಣಿ ಮಾಡುವ ಮುಂಚಿತವಾಗಿ ಅಂದರೆ ಸುಮಾರು 4-5 ನಿಮಿಷಗಳ ಮುಂಚಿತವಾಗಿ ರೈತ ಬಾಂಧವರು ಎಲ್ಲ ಎಲೆಗಳನ್ನು ತೆಗೆದು ಹಾಕಿ ಆ ಬಳ್ಳಿಗೆ ವಿಶ್ರಾಂತಿ ನೀಡಬೇಕಾಗ್ತದ. ಸೊ ಇಲ್ಲಿ ಸಾಮಾನ್ಯವಾಗಿ ರೈತರು ಮಾಡ್ತಕ್ಕಂಥ ಪದ್ಧತಿ ಅಂದ್ರೆ ಎಲ್ಲ ಎಲೆಗಳನ್ನು ರೈತ ಬಾಂಧವರು ಕೈಗಳ ಮುಖಾಂತರ ತೆಗೆದು ಹಾಕ್ತಿರ್ತಾರೆ. ಆದ್ದರಿಂದ ರೈತ ಬಾಂಧವರು ಇದನ್ನು ಹೀಗೆ ಮಾಡುವುದರಿಂದ ಒಂದು ಬಳ್ಳಿಯ ಕಡ್ಡಿಗೆ ಡ್ಯಾಮೇಜ್ ಆಗುವ ಸಾಧ್ಯತೆ ಇರ್ತದೆ. ಆದ್ದರಿಂದ ಸಾಧ್ಯವಾದಷ್ಟು ರೈತ ಬಾಂಧವರು ಇದನ್ನು ಈ ರೀತಿ ಮಾಡದೆ ಈಗ ವೈಜ್ಞಾನಿಕವಾಗಿ ತಾವು ಸಸ್ಯ ಪ್ರಚೋದಕಗಳ ಬಯಕೆ ಮುಖಾಂತರ ಈ ಎಲೆಗಳನ್ನು ಉದುರಿಸಬಹುದು. ಉದಾಹರಣೆಗೆ ಹೇಳಬೇಕಂದ್ರೆ ಮಾರುಕಟ್ಟೆಯಲ್ಲಿ ಸಿಗ್ತಕ್ಕಂಥ ಇತ್ರೇಲ್, ಸೊ ಈ ಇತ್ರೇಲ್ 2.5 ml ಅದರ ಜೊತೆಗೆ DAP 1.5 g/L ಪ್ರತಿ ಲೀಟ್ರ್ ನೀರಿನಲ್ಲಿ ಬೆರೆಸಿ ತಾವು ಚೆನ್ನಾಗಿ

0: ಹಳ್ಳಿಗೆ ಸಿಂಪರಣೆ ಮಾಡುವುದರಿಂದ ಇವು ಎಲೆಗಳನ್ನು ಸರಾಗವಾಗಿ ಉದುರಿಸಲು ಸಹಾಯ ಆಗ್ತದೆ. ಹೀಗೆ ಮಾಡುವುದರಿಂದ ಏನು ಉಪಯೋಗ ಆಗ್ತದಂದ್ರೆ, ರೈತ ಬಾಂಧವರು ಆ ಎಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಪೋಷಕಾಂಶಗಳು ಕಡ್ಡಿ ಮತ್ತು ಬಳ್ಳಿಯ ಜೊತೆ ಸೇರಿಬಿಟ್ಟು ಇದರಿಂದ ಮುಂದೆ ತಾವು ಬರ್ತಕ್ಕಂಥ ಹೂವಾಗಿರ್ಬೋದು ಅಥವಾ ಹಣ್ಣುಗಳ ಬೆಳವಣಿಗೆಗೆ ಸಾಕಷ್ಟು ಒಂದು ಒಳ್ಳೆಯದಾಗ್ತ ಅಂತ ಹೇಳ್ಬೋದು. ಅದರ ಜೊತೆಗೆ ತಾವು ಈ ಒಂದು ಅಕ್ಟೋಬರ್ ಚಾಟಣಿ ಮಾಡಿದ ನಂತರ ರೈತ ಬಾಂಧವರು ಪ್ರತಿ ಎಕರೆಗೆ 1 ಲೀಟರ್ನಷ್ಟು ಹ್ಯೂಮಿಕ್ ಆಸಿಡ್ ಬಿಡಬೇಕು. ತಾವು ಡ್ರಿಪ್ ಮುಖಾಂತರ ಇದನ್ನು ಹ್ಯೂಮಿಕ್ ಆಸಿಡ್ ಬಿಡುವುದರಿಂದ ಆ ಬಳ್ಳಿಗಳಿಗೆ ಬಿಳಿ ಬೇರತ್ತೆ ಏನು ಕಳಿತೀವಲ್ಲ, ಬಿಳಿ ಬೇರುಗಳು ಇದು ಬೆಳವಣಿಗೆ ಆಗಲು ಸಹಾಯ ಆಗ್ತದೆ. ಆದ್ದರಿಂದ ಸುಮಾರು 2-3 ಬಾರಿ 1 ವಾರದ ಅಂತರದಲ್ಲಿ ಈ ಹ್ಯೂಮಿಕ್ ಆಸಿಡ್ ಬಿಡುವುದರಿಂದ ಬಳ್ಳಿಯ ಒಳ್ಳೆಯ ಬೆಳವಣಿಗೆ ಆಗ್ತಂತ ಹೇಳ್ಬೋದು. ಸೊ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಂದ್ರೆ ತಾವು ರೈತ ಬಾಂಧವರು ತೋಟಗಾರಿಕೆ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರ ತಿಡುಗುಂದಿಗೆ ತಾವು ಭೇಟಿ ನೀಡಬಹುದು. ಅಲ್ಲಿ ತಮಗೆ ಬೇಕಾದ ಮಾಹಿತಿಯನ್ನು ನೀಡುತ್ತೇವೆ. ಧನ್ಯವಾದಗಳು.
1: ಇದುವರೆಗೆ

0: ಒಳ್ಳೆಯ ಒಳ್ಳೆಯ ಬೆಳವಣಿಗೆ ಆಗ್ತಂತ ಹೇಳ್ಬೋದು. ಸೊ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಂದ್ರೆ ತಾವು ರೈತ ಬಾಂಧವರು ತೋಟಗಾರಿಕೆ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರ ತಿಡುಗುಂದಿಗೆ ತಾವು ಭೇಟಿ ನೀಡಬಹುದು. ಅಲ್ಲಿ ತಮಗೆ ಬೇಕಾದ ಮಾಹಿತಿಯನ್ನು ನೀಡುತ್ತೇವೆ. ಧನ್ಯವಾದಗಳು.
1: ಇದುವರೆಗೆ ರೈತರಿಗೆ ಸಲಹೆ ಕಾರ್ಯಕ್ರಮ ಕೇಳಿದಿರಿ.
2: ಆಕಾಶವಾಣಿ
1: ಆಕಾಶವಾಣಿ
3: ಆಕಾಶವಾಣಿ
4: ಆಕಾಶವಾಣಿ
2: ಆಕಾಶವಾಣಿ
1: ಆಕಾಶವಾಣಿ
5: ಆಕಾಶವಾಣಿ
3: ಆಕಾಶವಾಣಿ
1: ಆಕಾಶವಾಣಿ
5: ಆಕಾಶವಾಣಿ
4: ಆಕಾಶವಾಣಿ
1: ಆಕಾಶವಾಣಿ
3: ಆಕಾಶವಾಣಿ
5: ಆಕಾಶವಾಣಿ
3: ಆಕಾಶವಾಣಿ
1: ಆಕಾಶವಾಣಿ
5: ಆಕಾಶವಾಣಿ
2: ಆಕಾಶವಾಣಿ
5: ಆಕಾಶವಾಣಿ
1: ಆಕಾಶವಾಣಿ
3: ಆಕಾಶವಾಣಿ
1: ಆಕಾಶವಾಣಿ
6: ನಾವೆಲ್ಲ ವಿಜಯಪುರ ಆಕಾಶವಾಣಿ ಆಸೆಗಳು. ನೀವೆಲ್ಲ ಟ್ಯೂನ್ ಮಾಡಿ 101.8 FM.

0: ನಮಸ್ಕಾರ, ನಾನು ನಿಮ್ಮ ನೆಚ್ಚಿನ ಗಾಯಕ ಬದರಿ ಪ್ರಸಾದ್. ಶ್ರೋತೃಗಳೇ, ನನಗೆ ಸದಾ ಮನಸ್ಸಿಗೆ ಖುಷಿ ಕೊಡುವುದು ಆಕಾಶವಾಣಿ. ಟ್ಯೂನ್ ಮಾಡಿ 101.8 FM.
1: ಆತ್ಮರೇ, ಇದು ಆಕಾಶವಾಣಿ ವಿಜಯಪುರ. ಈಗ ಸಮಯ 6:40:20. ಬನ್ನಿ ಕೇಳೋಣ ಜನಪದ ಸಂಗೀತ ಕಾರ್ಯಕ್ರಮವನ್ನು. ಆರಂಭದಲ್ಲಿ ಕೇಳೋಣ ಗಣೇಶ್ ರಾಯ್ ಭಾಗಿ ಅವರಿಂದ ಈ ಒಂದು ಜನಪದ ಗೀತೆಯನ್ನು ಆಲಿಸೋಣ ನಾವು ನೀವು.

ಆತ್ಮೀಯ ಕೇಳುಗರೆ, ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ವಿಜಯಪುರ. ಇನ್ನು ಮುಂದೆ ಕೇಳಿ ಸಂಸ್ಕೃತ ವಾರ್ತೆಯನ್ನು ದೆಹಲಿ ಆಕಾಶವಾಣಿ ಕೇಂದ್ರದಿಂದ ಸರಿಯಾಗಿ 6:55 ಸಹ ಪ್ರಸಾರದಲ್ಲಿ

0: ಸಂಸ್ಕೃತದಲ್ಲಿ ವಾರ್ತೆಗಳು.
1: ವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕ ಪುನೀತ ತ್ರಿಪಾಠಿ. ಅಥ ವಾರ್ತಾ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹ್ಯಃ ಭಾರತೀಯ ವಿಮಾನ ಚಾಲಕೇನ ಕ್ಯಾಪ್ಟನ್ ಸ್ಮಿತ್ ಮಛಾರ್ ಇತ್ಯನೇನ ಸಹ ದೂರಭಾಷ ಮಾಧ್ಯಮೇನ ಸಂವಾದಂ ಕೃತವಾನ್. ಸಹ ಚಾಲಕೇನ ಕೃತಸ್ಯ ಆಕ್ರಮಣಸ್ಯ ಪ್ರತಿರೋಧಂ ಕುರ್ವತಾ ತೇನ ಫ್ಲೈ ದುಬೈ ವಿಮಾನೆ ದುಬೈತಃ ತಲ್ ಅವೀವ ನಗರಂ ಪ್ರತಿ ಗಚ್ಛತಾಂ ಅಶೀತ್ಯಧಿಕೈಕಶತಂ ಯಾತ್ರಿಣಾಂ ಪ್ರಾಣಾಃ ರಕ್ಷಿತಾಃ. ಕ್ಯಾಪ್ಟನ್ ಮಛಾರ್ ಇತ್ಯನೇನ ಪ್ರಧಾನಮಂತ್ರಿಣೆ ಸ್ವಸ್ಯ ಅನುಭವಸ್ಯ ವಿಸ್ತೃತ ವಿವರಣಂ ಪ್ರದತ್ತಂ. ಸಮಮೇವ ಘಟನಾಕ್ರಮೆ ತಸ್ಮೈ ಸಾಹಸ ಕುತಃ ಪ್ರಾಪ್ತಮಿತಿ ಕಥಿತಂ. ಪ್ರಧಾನಮಂತ್ರಿ ತಸ್ಯ ಸಾಹಸಂ ಪ್ರಶಂಸಿತವಾನ್, ತಸ್ಯ ಶೀಘ್ರ ಸ್ವಾಸ್ಥ್ಯ ಲಾಭಾಯ ಶುಭಕಾಮನಾಃ ಚ ಅಯಚ್ಛತ್. ಶ್ರೀ ಮೋದಿ ಅವದತ್ ಯತ್ ಸಂಪೂರ್ಣ ರಾಷ್ಟ್ರಂ ತಸ್ಯ ಸ್ವಾಸ್ಥ್ಯ ಲಾಭಾಯ ಪ್ರಾರ್ಥನಾಂ ಕರೋತಿ. ಪ್ರಧಾನಮಂತ್ರಿ ಅವೋಚತ್ ಯತ್ ಕ್ಯಾಪ್ಟನ್ ಸ್ಮಿತಃ ಸಾಹಸೇನ ಯಥಾ ಸಮಯಂ ಉಚಿತ ನಿರ್ಣಯೇನ ಕ್ಷಮತಾಯಾ ಧೈರ್ಯೇಣ ಚ ಜನಾನಾಂ ಪ್ರಾಣಾನ್ ಅರಕ್ಷತ್. ಪ್ರಧಾನಮಂತ್ರಿ ಸ್ಮಿತಸ್ಯ ಸಾಹಸಸ್ಯ ಪ್ರಶಂಸಾಂ ಕುರ್ವನ್ ಅವದತ್ ಯತ್ ದೇಶಃ ಗರ್ವೇಣ ವಕ್ತುಂ ಶಕ್ನೋತಿ ಯತ್ ಭಾರತೀಯಾಃ ಪ್ರಾಣಾನ್ ರಕ್ಷಿತುಂ ಸ್ವಜೀವನಂ ಸಂಕಟೆ ಸ್ಥಾಪಯಿತುಂ ಸಜ್ಜಾಃ ಭವಂತಿ. ವಾರ್ತಾಲಾಪಸ್ಯ ಸಮಯೆ ಭಾವುಕಃ ಸ್ಮಿತಃ ಅವದತ್ ಯತ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಸ್ಯ ಸರ್ವಾಧಿಕಃ ಆದರ್ಶಃ ಅಸ್ತಿ. ಅಥ ಚ ಪ್ರಧಾನಮಂತ್ರಿಣಃ ದೂರಭಾಷ ಸಂವಾದಂ ಪ್ರತಿ ಗೌರವಾನುಭೂತಿಃ ಪ್ರಕಟಿತಾ.
2: ಆಪ್ಕಿ ಹಿಮ್ಮತ್ನೆ, ಆಪ್ಕಿ ಧೈರ್ಯನೆ ಔರ್ ಆಪ್ಕಿ ಸೂಝ್ಬೂಝ್ನೆ ಅಂದ್ರೆ ಫ್ರಿಕ್ಷನ್ ಆಫ್ ಸೆಕೆಂಡ್ ಮೇ ಇತನೆ ನಿರ್ಣಯ ಕರ್ಲಿ ಆಪ್ನೆ ಔರ್ ಇತನೆ ಲೋಕೋಕಿ ಜಾನ್ ಬಚಾಯಿ ಔರ್ ಆಜ್ ಪೂರಾ ದೇಶ್ ಗರ್ವ ಸೆ ಕಹ ಸಕ್ತಾ ಹೈ ಕಿ ಹಮ್ ಹಿಂದೂಸ್ತಾನಿ ಜಾನ್ ಲೇನೆ ವಾಲೆ ಲೋಗ್ ನಹಿ ಹೈ ಜಾನ್ ಬಚಾನೆ ವಾಲೆ ಲೋಗ್ ಔರ್ ಆಪ್ನೆ ಅಪ್ನೆ ಶರೀರ ಪೆ ಇತನಾ ಬಡಾ ಘಾವ್ ಹುವಾ ಆಪ್ ಸ್ವಯಂ ಜೀವನ ಔರ್ ಮೃತ್ಯು ಕಿ ಲಡಾಯಿ ಲಡ ರಹೆ ಉಸ್ ಸಮಯ ಭಿ ಆಪ್ನೆ ಅಪ್ನೆ ಜೀವನ ಕಿ ಪರ್ವಾ ನಹಿ ಕಿ ಸಭೀ ಯಾತ್ರಿಯೋ ಕೆ ಜೀವನ ಕಿ ಪರ್ವಾ ಕಿ ಔರ್ ಸಬ್ಸೆ ಬಡಿ ಬಾತ್ 140 ಕರೋಡ್ ದೇಶವಾಸಿಯೋ ಕಾ ಆಪ್ನೆ ಮಾನ್ ಬಡಾಯಿ ಔರ್ ಇಸ್ಲಿಯೆ ಮೈ ಹೃದಯ ಸೆ ಗರ್ವ ಅನುಭವ ಕರ್ತಾ ಮೈ ತಬ್ ಮೈ ಆಪ್ಸೆ ಸುನ್ನಾ ಚಾಹೂಂಗಾ.
3: मेरे लिए मैं तरह से भी बोल रहा था आपने सबसे बड़े एक्टर से पीछे और मैं कौन से कौन करके मेरी उसमें जाकर मुझे बहुत गर्व फील हो रहा है.
1: ವಾಣಿಜ್ಯ ಉದ್ಯೋಗ ಮಂತ್ರಿ ಪಿಯೂಷ್ ಗೋಯಲ ಅಮೆರಿಕಾ ದೇಶಸ್ಯ ಮಿಲ್ವೋಕಿ ನಗರೆ G20 ವಾಣಿಜ್ಯ ಮಂತ್ರಿಣಾಂ ಸಮ್ಮೇಳನಸ್ಯ ಸಮಾಪನ ದಿನೆ ವೈಶ್ವಿಕ ವ್ಯಾಪಾರ ವಿಕೃತಿಭ್ಯಃ ನಿವಾರಣಾರ್ಥಂ WTO ಇತ್ಯಸ್ಯಾನುರೂಪಂ ಕಾರ್ಯಾಚರಣಾಯ ಆಹ್ವಾನಂ ಅಕರೋತ್. ಸಂರಚನಾತ್ಮಕ ಅತಿರಿಕ್ತ ಕ್ಷಮತಾಯಾಃ ಉತ್ಪಾದನಸ್ಯ ಚ ವಿಷಯೆ ಪ್ರವದನ್ ಶ್ರೀ ಗೋಯಲ ಅವದತ್ ಯತ್ ಭಾರತಂ ವಿಶ್ವಸ್ಯ ದ್ರುತಗತ್ಯಾ ವರ್ಧಮಾನಾ ಬೃಹತ್ ಅರ್ಥವ್ಯವಸ್ಥಾ ಅಸ್ತಿ. ಯತ್ರ ದೇಶೀಯ ಯಾಚನಾಧಾರಿತ ಅರ್ಥವ್ಯವಸ್ಥಾ 4.1 ಅರಬ ಜನಾನಾಂ ಸೇವಾಂ

0: ವಿಜಯಪುರ ಆಕಾಶವಾಣಿ ಕೇಳುಗರಿಗೆ ನಮಸ್ಕಾರ. ನಾ ನಿಮ್ಮ ಶ್ರೀ ಸುರೇಶ್, ಸಂಗೀತ ನಿರ್ದೇಶಕ, ಸಾಹಿತಿ ಹಾಗೂ ಗಾಯಕ. ನನ್ನ ಮನಸ್ಸಿಗೆ ಸದಾ ಖುಷಿ ನೀಡುವ, ಮುದ ನೀಡುವ ವಿಜಯಪುರ ಆಕಾಶವಾಣಿಗೆ ನೀವು ಟ್ಯೂನ್ ಮಾಡಿ 101.8 FM.
1: ಜೊತೆಗೆ ಇನ್ನು ಮುಂದೆ ಕೇಳಿ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮಗಳನ್ನು ಸಹ ಪ್ರಸಾರದಲ್ಲಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಇನ್ನು ಮುಂದೆ ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR @

0: ಇಲ್ಲದವರಿಗೆ ಆಸರೆಯಾಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
0: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ, ಒಳ್ಳೆ ಸಮಯಕ್ಕೆ ಬಂದ್ರಿ. ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
1: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೆ ತಲೆ ಮೇಲೆ ಬಿದ್ದ ಹಾಗಾಗಿದೆ.
0: ಏನಾಯ್ತೆ ಸವಿ?
2: ಅಯ್ಯೋ, ಬೆಳಿಗ್ಗೆ ನನ್ನ ನಾದಿನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
1: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೇ?
2: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
0: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
3: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು. ರಾಜ್ಯಾದ್ಯಂತ ಸಡಗರ ಸಂಭ್ರಮದಿಂದ ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅವರ ಜನ್ಮದಿನ ಆಚರಣೆ. ರಾಜ್ಯದ 87 ಗಾಂಧಿ ಹೆಜ್ಜೆ ಗುರುತಿನ ಸ್ಥಳಗಳಲ್ಲಿ ಸ್ಮಾರಕ ಸ್ತಂಭ ನಿರ್ಮಾಣ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯಿಂದ ಅನುಷ್ಠಾನ. ಮತದಾರರ ಪಟ್ಟಿ ಮರುಪರಿಶೀಲನೆಗೆ ಭಾರತ ಚುನಾವಣಾ ಆಯೋಗ ಸೂಚನೆ. ದೇಶದ ಮತದಾರರ ಹಕ್ಕಿಗೆ ಸಂದ ಜಯ, ಮುಖ್ಯಮಂತ್ರಿ ಹೇಳಿಕೆ. ಬರ ಪರಿಸ್ಥಿತಿಯಿಂದಾಗಿ ಸಂಕಷ್ಟಕ್ಕೀಡಾಗಿರುವ ರೈತರ ಹಿತ ಕಾಯಲು ಸರ್ಕಾರ ಬದ್ಧ, ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಭರವಸೆ. ಈಗ ವಾರ್ತೆಗಳ ವಿವರ. ರಾಜ್ಯದ ವಿವಿಧೆಡೆ ನಿನ್ನೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಹಾಗೂ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅವರ ಜಯಂತಿಯನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಭಜನೆ, ಸರ್ವಧರ್ಮ ಪ್ರಾರ್ಥನೆ, ವಿಶೇಷ ಉಪನ್ಯಾಸ ಸೇರಿದಂತೆ ಹಲವು ವಿಧಾಯಕ ಕಾರ್ಯಕ್ರಮಗಳ ಮೂಲಕ ರಾಷ್ಟ್ರಪಿತ ಮತ್ತು ಮಾಜಿ ಪ್ರಧಾನಿಗೆ ಗೌರವ ನಮನ ಸಲ್ಲಿಸಲಾಯಿತು. ಬೆಂಗಳೂರಿನ ಗಾಂಧಿಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಹಾತ್ಮ ಗಾಂಧೀಜಿ ಹಾಗೂ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಜತೆಗೆ ನಾಡೋಜ ಡಾಕ್ಟರ್ ಓಡೆ ಪಿ ಕೃಷ್ಣ ಅವರಿಗೆ ಮಹಾತ್ಮ ಗಾಂಧಿ ಸೇವಾ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಧಾರವಾಡದ ಗಾಂಧಿಭವನದಲ್ಲಿ ಜಿಲ್ಲಾಡಳಿತ ಆಯೋಜಿಸಿದ್ದ ಮಹಾತ್ಮ ಗಾಂಧಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿ ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ ಸ್ನೇಹಲ್ ಆರ್ ಸಸಿಗೆ ನೀರೆರೆಯುವ ಮೂಲಕ ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ವಿವಿಧ ಧಾರ್ಮಿಕ ಮುಖಂಡರು ಸರ್ವಧರ್ಮ ಪ್ರಾರ್ಥನೆ ನಡೆಸಿಕೊಟ್ಟರು. ಗಾಂಧಿ ಜಯಂತಿ ಹಿನ್ನೆಲೆ ಹಾವೇರಿಯ ಗಾಂಧಿ ವೃತ್ತದಲ್ಲಿರುವ ಗಾಂಧಿ ಪುತ್ಥಳಿಗೆ ಜಿಲ್ಲಾಧಿಕಾರಿ ಡಾ ವಿಜಯ ಮಹಾಂತೇಶ್ ದಾನಮನವರ್ ಮಾಲಾರ್ಪಣೆ ಮಾಡಿ ಸದ್ಭವನ ನಡಿಗೆಗೆ ಚಾಲನೆ ನೀಡಿದರು. ನಂತರ ಗಾಂಧಿಭವನದಲ್ಲಿ ಆಯೋಜಿಸಿದ್ದ ಜಯಂತಿ ಕಾರ್ಯಕ್ರಮದಲ್ಲಿ ಚರಕದ ನೂಲು ತೆಗೆಯುವ ಮೂಲಕ ಉದ್ಘಾಟನೆ ನೆರವೇರಿಸಿದರು. ಆಕಾಶವಾಣಿ ಬೆಂಗಳೂರು ಕೇಂದ್ರದಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರ 157ನೇ ಜಯಂತಿ ಹಾಗೂ ದೇಶದ 2ನೇ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅವರ 122ನೇ ಜಯಂತಿಯನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಕೇಂದ್ರದ ಮುಖ್ಯಸ್ಥರಾದ ಕೆಪಿ ಸಂಜೀವ್ ಮಾತನಾಡಿ, ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅವರ ಆದರ್ಶ ಮತ್ತು ತತ್ವಗಳು ದಾರಿದೀಪ ಎಂದರು. ಬಹುತ್ವ ಭಾರತದ ನೆಲೆಯನ್ನು ಸದೃಢಗೊಳಿಸಲು ಗಾಂಧೀಜಿಯವರ ತತ್ವ ಚಿಂತನೆ ಅತ್ಯಂತ ಪ್ರಸ್ತುತ ಎಂದು ನಾಡೋಜ ಬರಗೂರು ರಾಮಚಂದ್ರಪ್ಪ ಅಭಿಪ್ರಾಯಪಟ್ಟಿದ್ದಾರೆ. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಮಹಾತ್ಮ ಗಾಂಧಿ ಅಧ್ಯಯನ ಕೇಂದ್ರದ ವತಿಯಿಂದ ಏರ್ಪಡಿಸಲಾಗಿದ್ದ ಗಾಂಧೀಜಿಯವರ 157ನೇ ಜಯಂತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ನುಡಿ ನೈತಿಕತೆ ಹಾಗೂ ರಾಜಕೀಯ ಮತ್ತು ಸಾಮಾಜಿಕ ನೈತಿಕತೆ ನಶಿಸುತ್ತಿರುವ ಇಂದಿನ ಸಂಕೀರ್ಣ ಸನ್ನಿವೇಶದಲ್ಲಿ ಸ್ವಾತಂತ್ರ್ಯ ಮತ್ತು ಸಂವಿಧಾನ ಮೌಲ್ಯಗಳನ್ನು ಸಂರಕ್ಷಿಸುವ ಹೊಣೆ ಎಲ್ಲರ ಮೇಲಿದೆ ಎಂದರು. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರು ರಾಜ್ಯಕ್ಕೆ ಭೇಟಿ ನೀಡಿದ್ದ ವಿವಿಧ 87 ಐತಿಹಾಸಿಕ ಸ್ಥಳಗಳಲ್ಲಿ ಗಾಂಧಿ ಸ್ಮಾರಕ ಸ್ತಂಭ ಸ್ಥಾಪಿಸಲು ಸರ್ಕಾರ ನಿರ್ಧರಿಸಿದೆ.

0: ಮಹಾತ್ಮ ಗಾಂಧೀಜಿಯವರು ಕರ್ನಾಟಕದಲ್ಲಿ ಭೇಟಿ ನೀಡಿದ್ದ ವಿವಿಧ 87 ಐತಿಹಾಸಿಕ ಸ್ಥಳಗಳಲ್ಲಿ ಗಾಂಧಿ ಸ್ಮಾರಕ ಸ್ತಂಭ ಸ್ಥಾಪಿಸುವ ಸರ್ಕಾರದ ಆಯವ್ಯಯ ಘೋಷಣೆಯ ಭಾಗವಾಗಿ ರಾಜ್ಯದ ಮೊದಲ ಗಾಂಧಿ ಸ್ಮಾರಕ ಸ್ತಂಭವನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ನಿನ್ನೆ ಬೆಂಗಳೂರಿನ ಸರ್ಕಾರಿ ಕಲಾ ಕಾಲೇಜು ಆವರಣದಲ್ಲಿ ಅನಾವರಣಗೊಳಿಸಿದರು. ಮಹಾತ್ಮ ಗಾಂಧೀಜಿಯವರು ತಮ್ಮ ಪತ್ನಿ ಕಸ್ತೂರ್ಬಾ ಅವರೊಂದಿಗೆ 1915 ಮೇ 8 ಪ್ರಥಮ ಬಾರಿಗೆ ಬೆಂಗಳೂರಿಗೆ ಆಗಮಿಸಿದ್ದರು. ಅಂದು ಆಗಿನ ಸರ್ಕಾರಿ ಪ್ರೌಢಶಾಲೆಗೆ ಭೇಟಿ ನೀಡಿ ತಮ್ಮ ರಾಜಕೀಯ ಗುರುಗಳಾಗಿದ್ದ ಗೋಪಾಲಕೃಷ್ಣ ಗೋಖಲೆ ಅವರ ಭಾವಚಿತ್ರವನ್ನು ಅನಾವರಣಗೊಳಿಸಿದ್ದರು. ಅದರ ನೆನಪಿಗಾಗಿ ಈ ಸಭಾಂಗಣಕ್ಕೆ ಬಾಪೂಜಿ ಅವರ ಹೆಸರು ಇರಿಸಲಾಗಿದ್ದು ಈಗ ಇದೇ ಆವರಣದಲ್ಲಿ ಮೊದಲ ಗಾಂಧಿ ಸ್ಮಾರಕ ಸ್ತಂಭ ನಿರ್ಮಿಸಲಾಗಿದೆ. ಮಡಿಕೇರಿಯಲ್ಲಿ ನಿರ್ಮಾಣವಾಗುತ್ತಿರುವ ಗಾಂಧಿ ಸ್ಮಾರಕ ಉದ್ಯಾನವನಕ್ಕೆ ಶಾಸಕರ ನಿಧಿಯಿಂದ 20 ಲಕ್ಷ ರೂಪಾಯಿ ಬಿಡುಗಡೆ ಮಾಡಲಾಗಿದ್ದು ಶೀಘ್ರ ಕಾಮಗಾರಿ ಪೂರ್ಣಗೊಳಿಸಲಾಗುವುದು ಎಂದು ಮಡಿಕೇರಿ ಶಾಸಕ ಡಾ ಮಂತರಗೌಡ ತಿಳಿಸಿದ್ದಾರೆ. ಮಡಿಕೇರಿಯ ಗಾಂಧಿ ಭವನದಲ್ಲಿ ಆಯೋಜಿಸಿದ್ದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರ 157 ಜನ್ಮ ವರ್ಷಾಚರಣೆ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರೀಜಿ ಅವರ 122 ಜನ್ಮದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಗಾಂಧಿ ಸ್ಮಾರಕ ಉದ್ಯಾನವನ ನಿರ್ಮಾಣಕ್ಕೆ ಸರ್ಕಾರ ಈ ಹಿಂದೆ 50 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿತ್ತು. ಈಗ 20 ಲಕ್ಷ ಬಿಡುಗಡೆ ಮಾಡಿದ್ದು ಕಾಮಗಾರಿ ಕೈಗೊಂಡು ಶೀಘ್ರದಲ್ಲಿಯೇ ಪೂರ್ಣಗೊಳಿಸಲಾಗುವುದು ಎಂದು ಅವರು ಹೇಳಿದರು. ಎಸ್ಐಆರ್ ನಂತರದ ಗೈರು ಸ್ಥಳಾಂತರ, ಮೃತ ನಕಲಿ ಮತದಾರರ ಪಟ್ಟಿ ಮರುಪರಿಶೀಲನೆ ಹಾಗೂ ಹೆಸರು ಬಿಟ್ಟು ಹೋದ ಅರ್ಹ ಮತದಾರರ ಹೆಸರನ್ನು ಮತ್ತೆ ಸೇರಿಸಲು ಕ್ರಮ ಕೈಗೊಳ್ಳಬೇಕು ಎಂದು ಭಾರತ ಚುನಾವಣಾ ಆಯೋಗ ಎಲ್ಲ ರಾಜ್ಯಗಳ ಚುನಾವಣಾಧಿಕಾರಿಗಳಿಗೆ ಆದೇಶ ನೀಡಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಆಯೋಗದ ಈ ಆದೇಶ ಇಡೀ ದೇಶದ ಮತದಾರರ ಹಕ್ಕಿಗೆ ಸಂದ ಜಯ. ರಾಜ್ಯ ಚುನಾವಣಾ ಆಯೋಗದ ಎದುರು ಧರಣಿ ನಡೆಸಿದ ಪರಿಣಾಮವಾಗಿ ಕೇಂದ್ರ ಚುನಾವಣಾ ಆಯೋಗ ಹೊರಡಿಸಿರುವ ಈ ಆದೇಶವನ್ನು ನಾವು ಸ್ವಾಗತಿಸುತ್ತೇವೆ ಎಂದಿದ್ದಾರೆ. ಬರ ಪರಿಸ್ಥಿತಿಯಿಂದಾಗಿ ಸಂಕಷ್ಟಕ್ಕೀಡಾಗಿರುವ ರೈತರ ಹಿತ ಕಾಯಲು ಸರ್ಕಾರ ಸದಾ ಬದ್ಧವಾಗಿದೆ ಎಂದು ಕಂದಾಯ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಸಂದೇಶ ಹಂಚಿಕೊಂಡಿರುವ ಅವರು, ರೈತರ ಬದುಕು, ಬೆಳೆ ಮತ್ತು ಭವಿಷ್ಯವನ್ನು ಗಮನದಲ್ಲಿಟ್ಟುಕೊಂಡು ರಾಜ್ಯದ ಬರ ಪರಿಸ್ಥಿತಿಯನ್ನು ನಿರಂತರವಾಗಿ ಪರಿಶೀಲಿಸುತ್ತಾ ಅಗತ್ಯ ಕ್ರಮಗಳನ್ನು ಹಂತ ಹಂತವಾಗಿ ಕೈಗೊಳ್ಳುತ್ತಿದ್ದೇವೆ ಎಂದಿದ್ದಾರೆ. ಈಗಾಗಲೇ 177 ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸಲಾಗಿದ್ದು, ಇದೀಗ ಮತ್ತೆ 40 ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸಲಾಗಿದೆ. ಇದರೊಂದಿಗೆ ರಾಜ್ಯದಲ್ಲಿ ಬರಪೀಡಿತ ತಾಲೂಕುಗಳ ಸಂಖ್ಯೆ 217 ಏರಿಕೆಯಾಗಿದೆ. ರೈತರ ಸಂಕಷ್ಟದ ಸಂದರ್ಭದಲ್ಲಿ ನೆರವಿನ ಹಸ್ತಚಾಚಿ ಅವರ ಬದುಕಿಗೆ ಭರವಸೆಯಾಗಿ ಸರ್ಕಾರ ಸದಾ ಬೆನ್ನಿಗೆ ನಿಲ್ಲಲಿದೆ ಎಂದು ಸಂದೇಶದಲ್ಲಿ ಭರವಸೆ ನೀಡಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವೆಯಿಂದ ದೇಶಸೇವೆ ಎಂಬ ಅಭಿಯಾನ ನಡೆಯುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಸಾರ್ವಜನಿಕ ಸಂಗ್ರಹಣೆಯಲ್ಲಿ ಡಿಜಿಟಲ್ ಪಾರದರ್ಶಕತೆ ಕುರಿತ ಒಂದು ನೋಟ ಇಲ್ಲಿದೆ. ಸಾರ್ವಜನಿಕ ಸಂಗ್ರಹಣೆಯಲ್ಲಿ ಡಿಜಿಟಲ್ ಪಾರದರ್ಶಕತೆ ಎನ್ನುವುದು ಸರ್ಕಾರಿ ಇಲಾಖೆಗಳು ಸರಕು ಸೇವೆಗಳು ಮತ್ತು ಕಾಮಗಾರಿಗಳನ್ನು ಖರೀದಿಸುವ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ತಂತ್ರಜ್ಞಾನದ ಮೂಲಕ ಮುಕ್ತ ಹಾಗೂ ನ್ಯಾಯಸಮ್ಮತವಾಗಿಸುವ ವ್ಯವಸ್ಥೆಯಾಗಿದೆ. 2016 ಆಗಸ್ಟ್ 9 ಸಾರ್ವಜನಿಕ ಸಂಗ್ರಹಣೆಗಾಗಿ ಸರ್ಕಾರಿ ಇ ಮಾರ್ಕೆಟ್ ಪ್ಲೇಸ್ GEM ಆನ್ಲೈನ್ ವೇದಿಕೆ ಆರಂಭಗೊಂಡಿತು. ಇದು ದೇಶಾದ್ಯಂತ ಸಾರ್ವಜನಿಕ ಖರೀದಿಯ ಸ್ವರೂಪವನ್ನೇ ಬದಲಾಯಿಸಿತು. ಇದಕ್ಕೂ ಮೊದಲು ಸರ್ಕಾರಿ ಖರೀದಿಯು ಪ್ರತ್ಯೇಕ ಇಲಾಖಾ ಟೆಂಡರ್ಗಳು, ದರ ಒಪ್ಪಂದಗಳು ಮತ್ತು ಮಧ್ಯವರ್ತಿಗಳ ಮೂಲಕ ನಡೆಯುತ್ತಿತ್ತು. ಸೀಮಿತ ಸ್ಪರ್ಧೆ, ನಿಧಾನ ಪ್ರಕ್ರಿಯೆ ಮತ್ತು ಯಾರಿಗೆ ಏನನ್ನು ನೀಡಬಹುದು ಎಂಬುದರ ಕುರಿತು ವಿವೇಚನೆಗೆ ಸಾಕಷ್ಟು ಅವಕಾಶ

0: ವಿರುತ್ತಿತ್ತು. ಜಿಇಎಂನಲ್ಲಿ ಕೇಂದ್ರ ಸಚಿವಾಲಯಗಳು, ರಾಜ್ಯ ಸರ್ಕಾರಗಳು ಮತ್ತು ಸಾರ್ವಜನಿಕ ವಲಯದ ಸಂಸ್ಥೆಗಳು ಸಾಮಾನ್ಯ ಕ್ಯಾಟ್ಲಾಗ್ನಿಂದ ಖರೀದಿಸುತ್ತವೆ ಮತ್ತು ಒಬ್ಬ ವ್ಯಕ್ತಿಯ ಉದ್ಯಮ ಸೇರಿದಂತೆ ಯಾವುದೇ ನೋಂದಾಯಿತ ಮಾರಾಟಗಾರರು ಪಟ್ಟಿ ಮಾಡಬಹುದು ಮತ್ತು ನಡುವೆ ವಿತರಕರಿಲ್ಲದೆ ನೇರವಾಗಿ ಅವರಿಗೆ ಮಾರಾಟ ಮಾಡಬಹುದು. ಬೆಲೆಗಳು, ವಿವರಗಳು ಮತ್ತು ಮಾರಾಟಗಾರರು ವೇದಿಕೆಯಲ್ಲಿರುವ ಎಲ್ಲರಿಗೂ ಗೋಚರಿಸುತ್ತಾರೆ. ಇದರಿಂದ ಪಾರದರ್ಶಕತೆ ಸಾಧ್ಯವಾಯಿತು. ಜಿಇಎಂನಿಂದಾಗಿ ಸಾರ್ವಜನಿಕ ಖರೀದಿಯು ವಿವೇಚನೆಯಿಂದ ನೈಜ ಸಮಯದಲ್ಲಿ ಗೋಚರಿಸುವ ಮುಕ್ತ ಸ್ಪರ್ಧೆಗೆ ಸ್ಥಳಾಂತರಗೊಂಡಿತು. ಯಾದಗಿರಿ ಜಿಲ್ಲೆಯಲ್ಲಿ ಉಂಟಾಗಿರುವ ಬರ ಪರಿಸ್ಥಿತಿ ಹಾಗೂ ಕೃಷಿ ಕ್ಷೇತ್ರದ ಮೇಲಿನ ಅದರ ಪರಿಣಾಮಗಳನ್ನು ನೇರವಾಗಿ ಪರಿಶೀಲಿಸಿ ವಾಸ್ತವಾಂಶಗಳ ಆಧಾರದಲ್ಲಿ ವರದಿ ಸಿದ್ಧಪಡಿಸಲು ಕೇಂದ್ರ ಸರ್ಕಾರದ ಅಂತರ ಸಚಿವಾಲಯ ಕೇಂದ್ರ ತಂಡ ಇಂದು ಮತ್ತು ನಾಳೆ ಜಿಲ್ಲೆಯಲ್ಲಿ ಅಧ್ಯಯನ ನಡೆಸಲಿದೆ. 2026-27 ಸಾಲಿನ ಬರ ಪರಿಸ್ಥಿತಿಯ ಪರಿಶೀಲನೆಗಾಗಿ ರಾಜ್ಯದ 101 ಬರಪೀಡಿತ ತಾಲೂಕುಗಳಿಗೆ ಭೇಟಿ ನೀಡುತ್ತಿರುವ ಕೇಂದ್ರ ತಂಡ ಇಂದು ಜಿಲ್ಲೆಗೆ ಆಗಮಿಸಿ ಅಧಿಕಾರಿಗಳೊಂದಿಗೆ ಜಿಲ್ಲಾ ಪರ ವಿಶ್ಲೇಷಣಾ ಸಭೆ ನಡೆಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯಾದ್ಯಂತ ಸಡಗರ ಸಂಭ್ರಮದಿಂದ ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅವರ ಜನ್ಮದಿನ ಆಚರಣೆ. ರಾಜ್ಯದ 87 ಗಾಂಧಿ ಹೆಜ್ಜೆ ಗುರುತಿನ ಸ್ಥಳಗಳಲ್ಲಿ ಸ್ಮಾರಕ ಸ್ತಂಭ ನಿರ್ಮಾಣ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯಿಂದ ಅನುಷ್ಠಾನ. ಮತದಾರರ ಪಟ್ಟಿ ಮರುಪರಿಶೀಲನೆಗೆ ಭಾರತ ಚುನಾವಣಾ ಆಯೋಗ ಸೂಚನೆ. ದೇಶದ ಮತದಾರರ ಹಕ್ಕಿಗೆ ಸಂದ ಜಯ, ಮುಖ್ಯಮಂತ್ರಿ ಹೇಳಿಕೆ. ಬರ ಪರಿಸ್ಥಿತಿಯಿಂದಾಗಿ ಸಂಕಷ್ಟಕ್ಕೀಡಾಗಿರುವ ರೈತರ ಹಿತ ಕಾಯಲು ಸರ್ಕಾರ ಸದಾ ಬದ್ಧ, ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಭರವಸೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಿಗ್ಗೆ 7:35.
1: ಇದು ಆಕಾಶವಾಣಿ ಬೆಂಗಳೂರು.
2: ಕೇಳುವರೆ, ಇದು ಆಕಾಶವಾಣಿ ವಿಜಯಪುರ. ಈಗ ಸಮಯ 7:15:45. ಬನ್ನಿ ಕೇಳೋಣ ಭಾವಗೀತೆಗಳ ಕಾರ್ಯಕ್ರಮವನ್ನು. ಆರಂಭದಲ್ಲಿ ಕೇಳೋಣ ಡಾಕ್ಟರ್ ವಾಮನ ಬೇಂದ್ರೆ ಅವರ ರಚನೆಗೆ ಹಾಡಿದ್ದಾರೆ ಶ್ರೀಕಾಂತ್ ಕುಲಕರ್ಣಿಯವರು.

0: ಆತ್ಮೀಯ ಕೇಳುಗರೇ, ಇದುವರೆಗೆ ಭಾವಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ವಿಜಯಪುರ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
0: ಆತ್ಮರೆ, ಈ ಬೆಳಗ್ಗೆ 8:30 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ಯವಾಣಿ ಕೇಳಿವರಿ ಬೆಂಗಳೂರು ಆಕಾಶವಾಣಿ ಕೇಂದ್ರದಿಂದ, ಹಾಗೂ ಈ ಬೆಳಗ್ಗೆ ಮತ್ತೆ 9:10 ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರ 25 ವರ್ಷಗಳ ಸಾರ್ವಜನಿಕ ಸೇವೆ ಕುರಿತು ಕಾರ್ಯಕ್ರಮಗಳ ಸರಣಿ ಕೇಳುತ್ತೀರಿ ದೆಹಲಿ ಆಕಾಶವಾಣಿ ಕೇಂದ್ರದಿಂದ.
4: ಹಿಂಗ ನೆಲ ಒರೆಸುದು ಕೈಯಾಗ ಏನದು ಏನ್ ತಿಳ್ತೈತಿ ಅಂತ ಪುಸ್ತಕ ಹಿಡ್ಕೊಂಡ್ಯೋ ಒಗಿ ಅದನ್ನ ಹತ್ಲಾ ಕಡಿ. ಇನ್ನು ಬಟ್ಟಿ ಒಗಿಬೇಕು, ಕಾರ್ ತೊಳಿಬೇಕು, ಎಷ್ಟು ಕೆಲಸ ಐತಿ.
5: ಅವರೇ, ನಾನು ಸಾಲಿಗೆ ಹೋಗ್ತೀನ್ರಿ, ಬಟ್ಟಿ ತೊಳಿತೀನಿ, ಕಾರ್ ಒರೆಸ್ತೀನಿ ರೀ. ಅವರ ಎಲ್ಲ ಕೆಲಸ ಮುಗಿಸಿ ಶಾಲಿಗೆ ಹೋಗ್ತೀನಿ, ಓದ್ಕೋತೀನಿ.
4: ನಿನಗೆ ಹಾಕಲ್ಲ ಮೂಳ ಸಾಲಿ. ನಿಮ್ಮಪ್ಪ ತಿಂಗಳ 5,000 ರೂಪಾಯಿ ನಿನ್ ಕುರಿ ತಗೊಂಡು ಹೋಗ್ಯಾನಲ್ಲ ಕುಡಿಯಾಕ, ಅದನ್ನ ಯಾರು ತೀರಿಸ್ತಾರ? ನೆಟ್ ಹೇಳಿದ ಕೆಲಸ ಮಾಡ್ಕೊಂಡಿರ ಸಾಲಿ ಗೀಲಿ ಅಂತಂದ್ರ ಸೊಂಟ ಮುರಿತೀನಿ. ಹುಷಾರ್
5: ಅವರ, ಹೊಡಿಬೇಡ್ರಿ ಹೊಡಿಬೇಡ್ರಿ, ನಿಮ್ಮ ಮನೆ ಕೂಲಿ ಆಡ್ರಿ. ನಾನು ಸಾಲಿ ಯಾಕ ಬುಟ್ಟನ್ ಜೊತೆ ಆಟ ಆಡಕ್ ಹೋಗಂಗಿಲ್ರಿ ಅವರ, ಹೊಡಿಬೇಡ್ರಿ ಹೊಡಿಬೇಡ್ರಿ.
6: ಬಾಲ ಕಾರ್ಮಿಕ ಪದ್ಧತಿ ಶಿಕ್ಷಾರ್ಹ ಅಪರಾಧ. ಪಾಲಕರೇ ಮಾಲೀಕರೇ, 14 ವರ್ಷದ ಒಳಗಿನ ಮಕ್ಕಳನ್ನು ಕೆಲಸದಿಂದ ದೂರ ಇಡಿ, ಇಲ್ಲದಿದ್ದರೆ ಶಿಕ್ಷೆ ನಿಮಗೆ ನೆನಪಿರಲಿ.
0: ಕೇಳುವರೆ, ಈ ಸಂಜೆ 6:50 ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಕಿಸಾನ ವಾಣಿ, ರೈತ ಉತ್ಪಾದಕ ಸಂಸ್ಥೆಗಳು ಮತ್ತು ನೋಂದಣಿ ಭಾಗವಹಿಸುತ್ತಾರೆ ಶ್ರೀಮತಿ ಗಾಯತ್ರಿ ಅವರು, ಡಿಡಿಎ. ಈ ಕಾರ್ಯಕ್ರಮ ಸಂದರ್ಶಕರು ಹಾಗೂ ಸಂದರ್ಶನಕರು ತಿಮ್ಮಪ್ಪ ಎಚ್ ಗೌಡ. ಈ ಕಾರ್ಯಕ್ರಮ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. ಆತ್ಮರೇ, ಇನ್ನು ಮುಂದೆ ಕೇಳಿ ಬೆಂಗಳೂರು ಆಕಾಶವಾಣಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಇನ್ನು ಮುಂದೆ ಪ್ರಕಟಣೆ, ನಂತರ ಸರಿಯಾಗಿ 7:35 ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಜಾಗತಿಕ ವ್ಯಾಪಾರದಲ್ಲಿನ ಅಸಾಧಾರಣ ಬೆಳವಣಿಗೆಗಳ ತಡೆಗೆ WTO ನಿಯಮಗಳ ಪಾಲನೆಗೆ ಭಾರತ ಕರೆ. ವೈದ್ಯಕೀಯ ಕ್ಷೇತ್ರಕ್ಕೆ ರೋಬೋಟಿಕ್ಸ್, AI ಮತ್ತು ನ್ಯಾನೋ ವಿಜ್ಞಾನ ದಿಕ್ಸೂಚಿ, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್. G7 ರಾಷ್ಟ್ರಗಳಿಂದ 100 ದಶಲಕ್ಷ ಬ್ಯಾರೆಲ್ ತೈಲ ಬಿಡುಗಡೆಗೆ ನಿರ್ಧಾರ. ಭಾರತ ಸರ್ಕಾರದಿಂದ ಅನುಮೋದಿತ ಹಸಿರು ಇಂಧನ ಕಾರಿಡಾರ್ ಕುರಿತು ವಿಶ್ವಸಂಸ್ಥೆ ಶ್ಲಾಘನೆ. ಏಷ್ಯನ್ ಗೇಮ್ಸ್ ಮಹಿಳಾ ರಿಕರ್ವ್ ಬಿಲ್ಲುಗಾರಿಕೆ ಸ್ಪರ್ಧೆ ವಿಶ್ವ ಚಾಂಪಿಯನ್ ಆಟಗಾರ್ತಿಯನ್ನು ಮಣಿಸಿ ಸೆಮಿಫೈನಲ್ ಪ್ರವೇಶಿಸಿದ ಕುಂಕುಮ್ ಮೊಹೋತ್. ವಾರ್ತೆಗಳ ವಿವರ. ಜಾಗತಿಕ ವ್ಯಾಪಾರದಲ್ಲಿನ ಅಸಾಧಾರಣ ಬೆಳವಣಿಗೆಯನ್ನು ಸರಿಪಡಿಸಲು ವಿಶ್ವ ವ್ಯಾಪಾರ ಸಂಸ್ಥೆ WTOನ ನಿಯಮಗಳಿಗೆ ಬದ್ಧವಾದಂತಹ ವಿಧಾನವನ್ನು ಅನುಸರಿಸಲು ಭಾರತ ಕರೆ ನೀಡಿದೆ. ಅಮೆರಿಕದ ಮಿಲ್ವಾಕಿಯಲ್ಲಿ ನಡೆದಂತಹ G20 ವಾಣಿಜ್ಯ ಸಚಿವರ ಸಭೆಯ ಸಮಾರೋಪ ದಿನದ ಅಧಿವೇಶನದಲ್ಲಿ ಮಾತನಾಡಿದ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್, ಸಬ್ಸಿಡಿಗಳ ಮೂಲಕ ಒಂದೇ ಪ್ರದೇಶದಲ್ಲಿ ಉತ್ಪಾದನೆ ಕೇಂದ್ರೀಕೃತಗೊಳ್ಳುವುದು ವ್ಯಾಪಾರ ವ್ಯತ್ಯಯಕ್ಕೆ ಕಾರಣವಾಗುತ್ತದೆಯೇ ಹೊರತು ಕೈಗಾರಿಕಾ ಸಾಮರ್ಥ್ಯವಲ್ಲ. ಪೂರೈಕೆ ಸರಪಳಿಯ ವೈವಿಧೀಕರಣದ ನೆಪದಲ್ಲಿ ಅಭಿವೃದ್ಧಿಶೀಲ ರಾಷ್ಟಗಳ ಕೈಗಾರೀಕರಣದ ಹಕ್ಕನ್ನು ಕಸಿದುಕೊಳ್ಳಬಾರದು ಎಂದು ಆಗ್ರಹಿಸಿದರು. ಭಾರತ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವಂತಹ ಆರ್ಥಿಕತೆಯಾಗಿದ್ದು ಜಾಗತಿಕ ಪೂರೈಕೆ ಸರಪಳಿಯಲ್ಲಿ ವಿಶ್ವಾಸಾರ್ಹ ಕೊಂಡಿಯಾಗಿ ಹೊರಹೊಮ್ಮುತ್ತಿದೆ. ನಿಯಮ ಆಧಾರಿತ, ಪಾರದರ್ಶಕ ಮತ್ತು ತಾರತಮ್ಯ ರಹಿತ ಬಹುವಿಧ ವ್ಯಾಪಾರ ವ್ಯವಸ್ಥೆಗೆ ಭಾರತ ಬದ್ಧವಾಗಿದೆ ಎಂದು ಪುನರುಚ್ಚರಿಸಿದ್ದಾರೆ. ಸಭೆಯ ಹಿನ್ನೆಲೆಯಲ್ಲಿ ಸಚಿವರು ಆಸ್ಟ್ರೇಲಿಯಾ, ಸೌದಿ ಅರೇಬಿಯಾ ಮತ್ತು ದಕ್ಷಿಣ ಕೊರಿಯಾದ ಸಚಿವರೊಂದಿಗೆ ದ್ವಿಪಕ್ಷೀಯ ಮಾತುಕತೆಯನ್ನು ನಡೆಸಿದರು. ರೋಗ ನಿರ್ಣಯ, ಚಿಕಿತ್ಸೆ ಮತ್ತು ಪುನಶ್ಚೇತನ ಸೇರಿದಂತೆ ವೈದ್ಯಕೀಯ ಕ್ಷೇತ್ರದ ಎಲ್ಲಾ ವಿಭಾಗಗಳಲ್ಲಿ ರೋಬೋಟಿಕ್ಸ್ ತಂತ್ರಜ್ಞಾನ ಪ್ರಮುಖ ಸಾಧನವಾಗಿ ಹೊರಹೊಮ್ಮಲಿದೆ ಎಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಆಯೋಜನೆ ಮಾಡಲಾಗಿದ್ದಂತಹ ರೋಬೋಟಿಕ್ಸ್ ಶಸ್ತ್ರಚಿಕಿತ್ಸಾ ಸಂಘದ ಅಂತಾರಾಷ್ಟೀಯ ಸಮ್ಮೇಳನವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ರೋಬೋಟಿಕ್ಸ್, ಕೃತಕ ಬುದ್ದಿಮತ್ತೆ ಮತ್ತು ನ್ಯಾನೋ ವಿಜ್ಞಾನ ತಂತ್ರಜ್ಞಾನಗಳ ಸಮ್ಮಿಲನ ನಿಖರ ಮತ್ತು ಸೂಕ್ತ ಆರೋಗ್ಯ ರಕ್ಷಣಾ ವ್ಯವಸ್ಥೆಗೆ ಸದೃಢ ಅಡಿಪಾಯ ಹಾಕಲಿದೆ ಎಂದು ಹೇಳಿದ್ದಾರೆ. ಜಿನೋಮ್ ಇಂಡಿಯಾ ಯೋಜನೆ ಕುರಿತು ಮಾತನಾಡಿದ ಸಚಿವರು, ಈಗಾಗಲೇ 10,000 ವ್ಯಕ್ತಿಗಳ ಜೀನ್ ಸೀಕ್ವೆನ್ಸಿಂಗ್ ಪ್ರಕ್ರಿಯೆ ಪೂರ್ಣಗೊಂಡಿದ್ದು, ಭವಿಷ್ಯದಲ್ಲಿ ಪ್ರತಿಯೊಬ್ಬ ನವಜಾತ ಮಗುವಿನ ಜೀನ್ ಸೀಕ್ವೆನ್ಸಿಂಗ್ ಮಾಡುವ ಹಂತಕ್ಕೆ ತಂತ್ರಜ್ಞಾನ ತಲುಪಲಿದೆ ಎಂದು ಹೇಳಿದ್ದಾರೆ. ಏರಿಕೆಯಾಗುತ್ತಿರುವಂತಹ ಇಂಧನ ದರಗಳನ್ನು ತಗ್ಗಿಸುವ ಉದ್ದೇಶದಿಂದ 4 ತಿಂಗಳ ಅವಧಿಯಲ್ಲಿ 100 ದಶಲಕ್ಷ ಬ್ಯಾರೆಲ್ ತೈಲವನ್ನು ಬಿಡುಗಡೆ ಮಾಡಲು G7 ರಾಷ್ಟಗಳು ಒಪ್ಪಿಕೊಂಡಿವೆ. ಮೊದಲ 20 ದಿನಗಳಲ್ಲಿ ಗಣನೀಯ ಪ್ರಮಾಣದ ಡೀಸೆಲ್ ಅನ್ನು ಬಿಡುಗಡೆ ಮಾಡಲು ಯೋಜಿಸಲಾಗಿದೆ. ಅಮೆರಿಕದಲ್ಲಿ ಡೀಸೆಲ್ ಬೆಲೆ ದಾಖಲೆಯ ಮಟ್ಟಕ್ಕೆ ಏರಿಕೆಯಾಗಿರುವ ಹಿನ್ನೆಲೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ನವೆಂಬರ್ನಲ್ಲಿ ನಡೆಯಲಿರುವ ಮಧ್ಯಂತರ ಚುನಾವಣೆಗಳ ಮುನ್ನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಅವರ ಆಡಳಿತದ ಮೇಲೆ ಇದು ಒತ್ತಡ ಹೆಚ್ಚಿಸಿದೆ. ಯುರೋಪ್ ರಾಷ್ಟಗಳು ತಮ್ಮ ಸಂಗ್ರಹದಿಂದ ಹೆಚ್ಚಿನ ಪ್ರಮಾಣದ ಡೀಸೆಲ್ ಬಿಡುಗಡೆಗೆ ಒಪ್ಪಿಕೊಂಡಿದ್ದು, ಪ್ರಕ್ರಿಯೆ ತಕ್ಷಣ ಆರಂಭವಾಗಲಿದೆ ಎಂದು ಅಧ್ಯಕ್ಷ ಟ್ರಂಪ್ ತಿಳಿಸಿದ್ದಾರೆ. ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರೋನ್ ಇವರೊಂದಿಗೆ ದೂರವಾಣಿ ಮಾತುಕತೆಯ ಬಳಿಕ ಈ ಘೋಷಣೆಯನ್ನು ಮಾಡಲಾಗಿದೆ.

ಅಂತಾರಾಷ್ಟೀಯ ಇಂಧನ ಸಂಸ್ಥೆ ಈ ತೈಲ ಬಿಡುಗಡೆ ಪ್ರಕ್ರಿಯೆಯನ್ನು ಸಮನ್ವಯಗೊಳಿಸಲಿದೆ ಎಂದು ಫ್ರಾನ್ಸ್ ತಿಳಿಸಿದೆ. ಇರಾನ್ ಒಳಗೊಂಡ 8 ತಿಂಗಳ ಸಂಘರ್ಷದ ಹಿನ್ನೆಲೆಯಲ್ಲಿ ಅಮೆರಿಕ ಸೇರಿದಂತೆ ಹಲವು ರಾಷ್ಟಗಳಲ್ಲಿ ಇಂಧನ ಬೆಲೆ ಏರಿಕೆಯಾಗಿರುವ ಸಂದರ್ಭದಲ್ಲಿ ಈ ಕ್ರಮವನ್ನು ಕೈಗೊಳ್ಳಲಾಗಿದೆ. ಭಾರತ ಸರ್ಕಾರ 1.86 ಲಕ್ಷ ಕೋಟಿ ರೂಪಾಯಿ ವೆಚ್ಚದ ಹಸಿರು ಇಂಧನ ಕಾರಿಡಾರ್ ಹಂತ 3 ಯೋಜನೆಗೆ ಅನುಮೋದನೆ ನೀಡಿರುವುದನ್ನು ವಿಶ್ವಸಂಸ್ಥೆ ಶ್ಲಾಘಿಸಿದೆ. ಈ ಬೃಹತ್ ಯೋಜನೆ ದೇಶದ ಆರ್ಥಿಕತೆಗೆ ಮತ್ತು ಸಾರ್ವಜನಿಕರಿಗೆ ಹೆಚ್ಚಿನ ಪ್ರಯೋಜನ ನೀಡಲಿದೆ ಎಂದು ವಿಶ್ವಸಂಸ್ಥೆಯ ಹವಾಮಾನ ಬದಲಾವಣೆ ಕಾರ್ಯಕಾರಿ ಕಾರ್ಯದರ್ಶಿ ಸೈಮನ್ ಸ್ಟೀಲ್ ಬಣ್ಣಿಸಿದ್ದಾರೆ. ಈ ಯೋಜನೆ ಭಾರತದ ನವೀಕರಿಸಬಹುದಾದಂತಹ ಇಂಧನ ಸಾಮರ್ಥ್ಯವನ್ನು ಹೆಚ್ಚಿಸಿ ಬ್ಯಾಟರಿ ಸಂಗ್ರಹಣಾ ವ್ಯವಸ್ಥೆ ಮತ್ತು ವಿದ್ಯುತ್ ಗ್ರಿಡ್ಗಳನ್ನು ಬಲಪಡಿಸಲಿದೆ. ಇದರಿಂದ ತಯಾರಿಕೆ ಮತ್ತು ಇಂಧನ ಕ್ಷೇತ್ರದಲ್ಲಿ ಬೃಹತ್ ಉದ್ಯೋಗದ ಅವಕಾಶಗಳು ಸೃಷ್ಟಿಯಾಗಲಿವೆ. ಕೇಂದ್ರ ಸಂಪುಟ ಈ ಯೋಜನೆಗೆ ಒಟ್ಟು 186,405 ಕೋಟಿ ರೂಪಾಯಿಗಳನ್ನು ಕಾಯ್ದಿರಿಸಿದ್ದು, ಇದರಲ್ಲಿ 54,082 ಕೋಟಿ ರೂಪಾಯಿಗಳನ್ನು ಕೇಂದ್ರದ ಆರ್ಥಿಕ ನೆರವಿನ ರೂಪದಲ್ಲಿ ಒದಗಿಸಲಾಗಿದೆ. ಕರ್ನಾಟಕದಲ್ಲಿ ತೀವ್ರವಾಗಿ ಬಾಧಿಸಿರುವ ಬರ ಪರಿಸ್ಥಿತಿ ಪರಿಶೀಲಿಸಲು ಕೇಂದ್ರ ಸರ್ಕಾರದ ಉನ್ನತ ಮಟ್ಟದ ಅಧಿಕಾರಿಗಳ

0: ಬೃಹತ್ ಉದ್ಯೋಗದ ಅವಕಾಶಗಳು ಸೃಷ್ಟಿಯಾಗಲಿವೆ. ಕೇಂದ್ರ ಸಂಪುಟ ಈ ಯೋಜನೆಗೆ ಒಟ್ಟು 186,405 ಕೋಟಿ ರೂಪಾಯಿಗಳನ್ನು ಕಾಯ್ದಿರಿಸಿದ್ದು, ಇದರಲ್ಲಿ 54,082 ಕೋಟಿ ರೂಪಾಯಿಗಳನ್ನು ಕೇಂದ್ರದ ಆರ್ಥಿಕ ನೆರವಿನ ರೂಪದಲ್ಲಿ ಒದಗಿಸಲಾಗಿದೆ. ಕರ್ನಾಟಕದಲ್ಲಿ ತೀವ್ರವಾಗಿ ಬಾಧಿಸಿರುವ ಬರ ಪರಿಸ್ಥಿತಿ ಪರಿಶೀಲಿಸಲು ಕೇಂದ್ರ ಸರ್ಕಾರದ ಉನ್ನತ ಮಟ್ಟದ ಅಧಿಕಾರಿಗಳ ಅಧ್ಯಯನ ತಂಡ ಇಂದಿನಿಂದ 4 ದಿನಗಳ ಕಾಲ ರಾಜ್ಯದ ವಿವಿಧ ಜಿಲ್ಲೆಗಳಿಗೆ ಭೇಟಿ ನೀಡಲಿದೆ. ಕೃಷಿ ಇಲಾಖೆಯ ಜಂಟಿ ಕಾರ್ಯದರ್ಶಿ ಅಜಿತ್ ಕುಮಾರ್ ಸಾಹು ನೇತೃತ್ವದ 10 ಸದಸ್ಯರ ತಂಡ ರಾಜ್ಯಕ್ಕೆ ಆಗಮಿಸುತ್ತಿದ್ದು, ಇಂದಿನಿಂದ ಇದೇ 6ರವರೆಗೆ ಪ್ರವಾಸವನ್ನು ಕೈಗೊಳ್ಳಲಿದೆ. ಮೊದಲನೆಯ ತಂಡ ತುಮಕೂರು, ದಾವಣಗೆರೆ ಮತ್ತು ವಿಜಯನಗರ ಜಿಲ್ಲೆ, ಎರಡನೆಯ ತಂಡ ಹಾಸನ, ಮೈಸೂರು, ಚಾಮರಾಜನಗರ ಮತ್ತು ಮಂಡ್ಯ ಜಿಲ್ಲೆಯಲ್ಲಿ ವಸ್ತುಸ್ಥಿತಿ ಅಧ್ಯಯನ ಮಾಡಲಿದೆ. ಮೂರನೆಯ ತಂಡ ಯಾದಗಿರಿ, ರಾಯಚೂರು, ಬಾಗಲಕೋಟೆ, ಕೊಪ್ಪಳ ಜಿಲ್ಲೆಗಳಲ್ಲಿ ಬರ ಅಧ್ಯಯನ ಕೈಗೊಳ್ಳಲಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪ್ರಧಾನಿ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಜನಸೇವೆಯಿಂದ ದೇಶ ಸೇವೆ ಎಂಬ ಅಭಿಯಾನ ಜರುಗುತ್ತಿದೆ. ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡಂತಹ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಸಾಗರ್ಮಾಲಾ ಯೋಜನೆ ಕುರಿತಾದಂತಹ ಒಂದು ವರದಿ ಇದೀಗ ಮೂಡಿಬರಲಿದೆ. ಭಾರತದ ಸುದೀರ್ಘ ಕರಾವಳಿ ತೀರವನ್ನು ದೇಶದ ಆರ್ಥಿಕ ಪ್ರಗತಿಯ ಚಾಲಕ ಶಕ್ತಿಯಾಗಿ ಪರಿವರ್ತಿಸುವ ಉದ್ದೇಶದಿಂದ 2015ರಲ್ಲಿ ಚಾಲನೆ ನೀಡಲಾದಂತಹ ಸಾಗರ್ಮಾಲಾ ಯೋಜನೆಯು ಬಂದರುಗಳನ್ನು, ಉತ್ಪಾದನಾ ಕೇಂದ್ರಗಳು, ಮಾರುಕಟ್ಟೆ ಮತ್ತು ಸಾರ್ವಜನಿಕರೊಂದಿಗೆ ಯಶಸ್ವಿಯಾಗಿ ಸಂಪರ್ಕಿಸುತ್ತದೆ. ಬಂದರುಗಳ ಆಧುನೀಕರಣ, ಸುಸಜ್ಜಿತ ರಸ್ತೆ ಮತ್ತು ರೈಲು ಸಂಪರ್ಕ, ಬಂದರು ಆಧಾರಿತ ಕೈಗಾರೀಕರಣ, ಕರಾವಳಿ ಸಮುದಾಯಗಳ ಅಭಿವೃದ್ಧಿ ಮತ್ತು ಕರಾವಳಿ ಹಡಗು ಸಾರಿಗೆ ಮತ್ತು ಒಳನಾಡು ಜಲಮಾರ್ಗಗಳ ಬಳಕೆ, ಈ 5 ಪ್ರಮುಖ ಸ್ತಂಭಗಳ ಆಧಾರದ ಮೇಲೆ ಈ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ. ಸಾಗರ್ಮಾಲಾ ಯೋಜನೆಯಡಿ ಇದುವರೆಗೆ 6.06 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ 845ಕ್ಕೂ ಹೆಚ್ಚು ಯೋಜನೆಗಳನ್ನು ಗುರುತಿಸಲಾಗಿದ್ದು, ಈ ಪೈಕಿ 315 ಯೋಜನೆಗಳು ಈಗಾಗಲೇ ಯಶಸ್ವಿಯಾಗಿ ಪೂರ್ಣಗೊಂಡಿವೆ. ಯೋಜನೆಯ ಪರಿಣಾಮವಾಗಿ ಪ್ರಮುಖ ಬಂದರುಗಳಲ್ಲಿ ಹಡಗುಗಳ ತಂಗುವಿಕೆ ಮತ್ತು ನಿರ್ವಹಣಾ ಅವಧಿಯು 2014ರಲ್ಲಿ ಇದ್ದಂತಹ 96 ಗಂಟೆಗಳಿಂದ 2025ರ ವೇಳೆಗೆ ಸುಮಾರು 49 ಗಂಟೆಗಳಿಗೆ ಗಮನಾರ್ಹವಾಗಿ ಇಳಿಕೆಯಾಗಿದೆ. ಪ್ರಸ್ತುತ ಜಾಗತಿಕ ಮಟ್ಟದ ಅಗ್ರ 100 ಬಂದರುಗಳ ಪಟ್ಟಿಯಲ್ಲಿ ಭಾರತದ 9 ಬಂದರುಗಳು ಸ್ಥಾನವನ್ನು ಪಡೆದುಕೊಂಡಿದ್ದು, ಕರಾವಳಿ ಸರಕು ಸಾರಿಗೆಯಲ್ಲಿಯೂ ಬೃಹತ್ ಪ್ರಗತಿಯನ್ನು ಕಂಡುಬಂದಿದೆ. ಭಾರತ ಮತ್ತು ಕೆನಡಾ ನಡುವಿನ ಮುಂದಿನ ಸುತ್ತಿನ ವ್ಯಾಪಾರ ಮಾತುಕತೆಗಳು 5ನೇ ಅಕ್ಟೋಬರ್ ಪುನರಾರಂಭಗೊಳ್ಳಲಿವೆ. ವರ್ಷದ ಅಂತ್ಯದೊಳಗೆ ವ್ಯಾಪಾರ ಒಪ್ಪಂದವನ್ನು ಅಂತಿಮಗೊಳಿಸುವ ನಿಟ್ಟಿನಲ್ಲಿ ಎರಡೂ ದೇಶಗಳು ಮಾತುಕತೆಗಳನ್ನು ತ್ವರಿತಗೊಳಿಸುತ್ತಿವೆ ಎಂದು ಕೆನಡಾದ ಅಂತಾರಾಷ್ಟೀಯ ವ್ಯಾಪಾರ ಸಚಿವ ಮನಿಂದರ್ ಸಿಧು ತಿಳಿಸಿದ್ದಾರೆ. ಅಮೆರಿಕದ ಮಿಲ್ವಾಕಿಯಲ್ಲಿ ನಡೆದಂತಹ G20 ವ್ಯಾಪಾರ ಸಚಿವರ ಸಭೆಯ ಹಿನ್ನೆಲೆಯಲ್ಲಿ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರನ್ನು ಸಿಧು ಭೇಟಿಯಾಗಿ ಮಾತುಕತೆ ನಡೆಸಿದ್ದರು. ಮುಂಬೈನಲ್ಲಿ 4ನೇ ಸುತ್ತಿನ ಮಾತುಕತೆ ಪೂರ್ಣಗೊಂಡ ಬಳಿಕ 5ನೇ ಅಕ್ಟೋಬರ್ ಮುಂದಿನ ಸುತ್ತು ಆರಂಭವಾಗಲಿದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಅವರು ತಿಳಿಸಿದ್ದಾರೆ. ಪ್ರಸ್ತುತ ಉಭಯ ದೇಶಗಳ ನಡುವಿನ ದ್ವಿಪಕ್ಷೀಯ ವ್ಯಾಪಾರ $30 ಶತಕೋಟಿಗಿಂತ ಹೆಚ್ಚಿದ್ದು, 2030ರ ವೇಳೆಗೆ ಇದನ್ನು $70 ಶತಕೋಟಿಗೆ ಹೆಚ್ಚಿಸುವ ಗುರಿಯನ್ನು ಹೊಂದಲಾಗಿದೆ. ಈ ನಡುವೆ ಈ ತಿಂಗಳು ಸುಮಾರು 300 ಪ್ರತಿನಿಧಿಗಳನ್ನು ಒಳಗೊಂಡಂತಹ ಕೆನಡಾದ ವ್ಯಾಪಾರ ನಿಯೋಗ ಭಾರತಕ್ಕೆ ಭೇಟಿ ನೀಡಲಿದೆ. ಖನಿಜ ಸಂಪನ್ಮೂಲ, ಇಂಧನ, ಕೃಷಿ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಸಹಭಾಗಿತ್ವ ಮತ್ತು ಹೂಡಿಕೆ ಅವಕಾಶಗಳನ್ನು ಅನ್ವೇಷಿಸುವುದು ನಿಯೋಗದ ಉದ್ದೇಶವಾಗಿದೆ. ಜಪಾನ್ನಲ್ಲಿ ನಡೆಯುತ್ತಿರುವಂತಹ ಏಷ್ಯನ್ ಗೇಮ್ಸ್ನ ಮಹಿಳಾ ರಿಕರ್ವ್ ವೈಯಕ್ತಿಕ ಬಿಲ್ಲುಗಾರಿಕೆಯ ಸ್ಪರ್ಧೆಯಲ್ಲಿ ಭಾರತದ ಉದಯೋನ್ಮುಖ ಬಿಲ್ಲುಗಾರ್ತಿ ಕುಂಕುಮ್ ಮೊಹೋದ್ ಅಚ್ಚರಿಯ ಪ್ರದರ್ಶನವನ್ನು ನೀಡಿದ್ದು, ಇಂದು ನಡೆದಂತಹ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ವಿಶ್ವ ಚಾಂಪಿಯನ್ ಮತ್ತು ಟೋಕಿಯೋ ಒಲಿಂಪಿಕ್ಸ್ ಚಿನ್ನದ ಪದಕ ವಿಜೇತೆ ದಕ್ಷಿಣ ಕೊರಿಯಾದ ಕಾಂಗ್ ಚಿಯಂಗ್ ಅವರನ್ನು 6-4 ಅಂತರದಿಂದ ಮಣಿಸಿ ಸೆಮಿಫೈನಲ್ಗೆ ಪ್ರವೇಶ ಪಡೆದಿದ್ದಾರೆ. ಶ್ರೇಯಾಂಕ ಸುತ್ತಿನಲ್ಲಿ ಅಗ್ರಸ್ಥಾನದಲ್ಲಿದ್ದಂತಹ ಕಾಂಗ್ ಅವರು ಪದಕ ಗೆಲ್ಲುವ ನೆಚ್ಚಿನ ಸ್ಪರ್ಧಿಯಾಗಿದ್ದರು. ಭಾರತದ ಕುಂಕುಮ್ ಈ ಅಗ್ರ ಶ್ರೇಯಾಂಕಿತ ಆಟಗಾರ್ತಿಯ ವಿರುದ್ಧ ಉತ್ತಮ ಮಾನಸಿಕ ಸ್ಥಿರತೆ ಕಾಯ್ದುಕೊಂಡು ಅದ್ಭುತ ಪ್ರದರ್ಶನವನ್ನು ನೀಡಿದರು. ಜಾಗತಿಕ

0: ತೋಟಗಾರಿಕಾ ಕೇಂದ್ರವು ತೋಟಗಾರಿಕಾ ಕ್ಷೇತ್ರವನ್ನು ಬಲಪಡಿಸುವುದರ ಜೊತೆಗೆ ಆಂಧ್ರಪ್ರದೇಶದ ರಾಯಲ್ಸೀಮಾ ಪ್ರದೇಶದ ರೈತರಿಗೆ ಉತ್ತಮ ಅವಕಾಶಗಳನ್ನು ಸೃಷ್ಟಿಸಲಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಾಗತಿಕ ವ್ಯಾಪಾರದಲ್ಲಿನ ಅಸಾಧಾರಣ ಬೆಳವಣಿಗೆಗಳ ತಡೆಗೆ WTO ನಿಯಮಗಳ ಪಾಲನೆಗೆ ಭಾರತ ಕರೆ. ವೈದ್ಯಕೀಯ ಕ್ಷೇತ್ರಕ್ಕೆ ರೋಬೋಟಿಕ್ಸ್, ಎಐ ಮತ್ತು ನ್ಯಾನೋ ವಿಜ್ಞಾನ ದಿಕ್ಸೂಚಿ, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್. G7 ರಾಷ್ಟ್ರಗಳಿಂದ 100 ದಶಲಕ್ಷ ಬ್ಯಾರೆಲ್ ತೈಲ ಬಿಡುಗಡೆಗೆ ನಿರ್ಧಾರ. ಭಾರತ ಸರ್ಕಾರದಿಂದ ಅನುಮೋದಿತ ಹಸಿರು ಇಂಧನ ಕಾರಿಡಾರ್ ಕುರಿತು ವಿಶ್ವಸಂಸ್ಥೆ ಶ್ಲಾಘನೆ. ಏಷ್ಯನ್ ಗೇಮ್ಸ್ ಮಹಿಳಾ ರಿಕರ್ವ್ ಬಿಲ್ಲುಗಾರಿಕೆ ಸ್ಪರ್ಧೆ ವಿಶ್ವ ಚಾಂಪಿಯನ್ ಆಟಗಾರ್ತಿಯನ್ನು ಮಣಿಸಿ ಸೆಮಿಫೈನಲ್ ಪ್ರವೇಶಿಸಿದ ಕುಂಕುಮ್ ಮೊಹೋತ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಸಮಯ 7:45. ಇದು ಆಕಾಶವಾಣಿ ಬೆಂಗಳೂರು.
2: ಆತ್ಮರೇ, ಇದು ಆಕಾಶವಾಣಿ ವಿಜಯಪುರ. ಈಗ ಸಮಯ 7:45:36. ಬನ್ನಿ ಕೇಳೋಣ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು. ಆರಂಭದಲ್ಲಿ ಕೇಳೋಣ ಲಾಲಿ ಹಾಡು ಚಿತ್ರದ ಒಂದು ಗೀತೆಯನ್ನು. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಹಾಡಿದ್ದಾರೆ ಹರಿಹರನ್ರವರು.
3: ಮೊಡವೆಯಾ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
4: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

0: ಐಸಿಯ ನವ್ ಜೀವನ್ ಶ್ರೀ ಏಕ ಪ್ರೀಮಿಯಂ ಯೋಜನೆ 1,000 ವಿಮಾ ಮೊತ್ತಕ್ಕೆ 85 ರೂಪಾಯಿಗಳ ಖಾತ್ರಿಯ ಸೇರ್ಪಡೆಗಳನ್ನು ಮತ್ತು ಅಸ್ತಿತ್ವದಲ್ಲಿರುವ ಪಾಲಿಸಿದಾರರಿಗೆ ಆಕರ್ಷಕ ರಿಯಾಯಿತಿಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. www.licindia.inಗೆ ಭೇಟಿ ನೀಡಿ.
1: ಇನ್ನು ಮುಂದೆ ಕೇಳಿ ಶೃಂಗಾರ ಕಾವ್ಯ ಚಿತ್ರದ ಒಂದು ಗೀತೆನ. ಈ ಗೀತೆಯನ್ನು ಹಾಡಿದ್ದಾರೆ ಚಿತ್ರ ಹಾಗೂ ಎಸ್ಪಿ ಬಾಲಸುಬ್ರಹ್ಮಣ್ಯಂ ರವರು.

ಕೇಳುವರೇ, ಈ ಕಾರ್ಯಕ್ರಮದ ಕೊನೆಗೀತನ್ನು ಕೇಳಿ. ಚಿತ್ರ ಚೈತ್ರದ ಪ್ರೇಮಾಂಜಲಿ. ಈ ಗೀತೆಯನ್ನು ಹಾಡಿದ್ದಾರೆ ಚಿತ್ರ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ರವರು.

ಆತ್ಮರೇ, ಇದು ಆಕಾಶವಾಣಿ ವಿಜಯಪುರ. ಇನ್ನು ಮುಂದೆ ಕೇಳಿದವರು ಸರಿಯಾಗಿ 8 ಗಂಟೆಗೆ ದೆಹಲಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮಗಳನ್ನು ಸಹ ಪ್ರಸಾರದಲ್ಲಿ. Whoa.

0: countries agree to release 100 million barrels of diesel and crude oil as prices climb record high in United States. United Nations welcomes India's Green Energy Corridor Phase 3, says it will strengthen India's position as global leader in solar energy. Union Cooperation Minister Amit Shah to lay foundation stone for 255 crore rupees dairy plant in Ujjain today with processing capacity of 3 lakh litres of milk per day. And in Asian Games, Indian archer Kumkum Mahor clinches gold in recurve event, Indian men's hockey team to clash for gold against Malaysia. And with that, we end the morning news. Have a nice day.
1: ಸಮಯ ಸರಿಯಾಗಿ 8:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
2: ಆಕಾಶವಾಣಿ ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ವೇದ, ಯೋಗ, ಪ್ರಕೃತಿ ಚಿಕಿತ್ಸೆ, ಯುನಾನಿ, ಸಿದ್ಧ ಹಾಗೂ ಸೌರಿಪ ಹೋಮಿಯೋಪತಿ, ಈ ಸಮಗ್ರ ಚಿಕಿತ್ಸಾ ಪದ್ಧತಿಗಳ ಮಾಹಿತಿ ಸರಣಿ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳಿ ಆಯುಷ್ವಾಣಿ.
3: ನಮಸ್ಕಾರ ಶ್ರೋತೃಗಳೇ, ನಾನು ಡಾಕ್ಟರ್ ಮಂಜುನಾಥ್ ಭಟ್, ಆಯುರ್ವೇದ ಶಲ್ಯತಂತ್ರ ವಿಭಾಗದ ಪಿಜಿ ಸ್ಕಾಲರ್. ನಾವು ಇವತ್ತಿನ ದಿನ ಬಹಳಷ್ಟು ಜನ ವಿವಿಧ ಹಂತದಲ್ಲಿ ಅನುಭವಿಸುತ್ತಿರುವ, ಆದರೆ ಕೆಲವರು ಮಾತ್ರ ಮುಕ್ತವಾಗಿ ಚರ್ಚಿಸಲು ಇಷ್ಟಪಡುವಂತಹ ಮತ್ತು ಹಿಂದಿನಿಂದಲೂ ಕಾಳಜಿ ವಹಿಸದೇ ಇದ್ದರೆ ಟ್ರೀಟ್ಮೆಂಟ್ಗೆ ಕ್ಲಿಷ್ಟಕರವಾದ ಕಾಯಿಲೆ, ಅದು ಪೈಲ್ಸ್ ಅಥವಾ ವೈದ್ಯ ವಾಂಗ್ಮಯದಲ್ಲಿ ಹೆಮರಾಯ್ಡ್ಸ್ ಅನ್ನೋ ಕಾಯಿಲೆ ಬಗ್ಗೆ ಚರ್ಚಿಸೋಣ. ಹಾಗಿದ್ರೆ ಈ ಪೈಲ್ಸ್ ಅಂದ್ರೆ ಏನು? ಗುದಮಾರ್ಗದಲ್ಲಿರುವಂತಹ ಹೇರಳವಾದ ರಕ್ತನಾಳಗಳು ಮತ್ತು ಅದರ ಇನ್ನರ್ ಲೈನಿಂಗ್ ಏನಿದೆಯೋ ಅದು ಊದಿಕೊಳ್ಳುವಂಥದ್ದು. ಶ್ರೋತೃಗಳೇ ಗಮನಿಸಿರ್ತೀರಿ, ಕಾಲಿನಲ್ಲಿ ಈ ವೆರಿಕೋಸ್ ವೇನ್ಸ್ ಅಂತ ಆಗುತ್ತೆ, ಅದೇ ತರ ಗುದಮಾರ್ಗದಲ್ಲಿ ಆಗುವುದನ್ನ ನಾವು ಪೈಲ್ಸ್ ಅಂತ ಕರಿತೇವೆ. ಇದು ಎರಡು ವಿಧದಲ್ಲಿ ಆಗುತ್ತೆ. ಮೊದಲನೇದು ಇಂಟರ್ನಲ್ ಪೈಲ್ಸ್, ಬರೀ ಲಕ್ಷಣಗಳನ್ನು ಉತ್ಪತ್ತಿ ಮಾಡುವಂತದ್ದು, ಮತ್ತು ಎಕ್ಸ್ಟರ್ನಲ್ ಹೆಮರಾಯ್ಡ್ಸ್ ಅಂದ್ರೆ ಗುದಮಾರ್ಗದಲ್ಲಿ ಬ್ಲೀಡಿಂಗ್ ಒಟ್ಟಿಗೆ ನೋವು ಹಾಗೂ ಊತ ಕಂಡು ಬರುವಂತದ್ದು. ಇನ್ನು ಈ ಪೈಲ್ಸ್ ಯಾಕಾಗುತ್ತೆ ಅಂತ ಕೇಳಿದ್ರೆ, ಈ ಗುದಮಾರ್ಗದ ರಕ್ತನಾಳಗಳ ಮೇಲೆ ಬೀಳುವಂತಹ ಎಕ್ಸ್ಟ್ರಾ ಪ್ರೆಷರ್ ಆಗುವಂತಹ ಎಲ್ಲಾ ಕಾರಣಗಳು ಈ ಪೈಲ್ಸ್ಗೆ ಕಾರಣವಾಗುತ್ತೆ. ಮುಖ್ಯವಾಗಿ ನಮ್ಮ ಆಹಾರ ಮತ್ತು ನಮ್ಮ ದಿನಚರ್ಯೆ ಇದಕ್ಕೆ ಮುಖ್ಯವಾದ ಕಾರಣ ಆಗಿದೆ. ಆಹಾರದಲ್ಲಿ ಫೈಬರ್ ಅಂಶ ಕಡಿಮೆ ಆಗಿರುವಂತದ್ದು, ಅತಿ ಹೆಚ್ಚು ಖಾರ ಸ್ಪೈಸಿ ಆಹಾರ ಸೇವನೆ ಮಾಡುವಂತದ್ದು, ಇನ್ನು ಹೊಟ್ಟೆ ಒಣಗಿಸುವಂತ ಆಹಾರ ಸೇವನೆ ಮಾಡುವಂತದ್ದು, ಇನ್ನು ನಮ್ಮ ದಿನಚರ್ಯೆಗೆ ಬಂದರೆ ತುಂಬಾ ಹೊತ್ತು ಕೂತು ಕೆಲಸ ಮಾಡುವಂತದ್ದು, ಎಕ್ಸರ್ಸೈಸಿನ ಕೊರತೆ ಮತ್ತು ರಾಂಗ್ ಟಾಯ್ಲೆಟಿಂಗ್ ಅಭ್ಯಾಸ ಅಂದ್ರೆ ಟಾಯ್ಲೆಟಿನಲ್ಲಿ ತುಂಬಾ ಹೊತ್ತು ಸ್ಪೆಂಡ್ ಮಾಡುವಂತದ್ದು, ಜೊತೆಗೆ ಮೊಬೈಲ್ ಬಳಕೆಯು ಕೂಡ ಇವತ್ತಿನ ದಿನದಲ್ಲಿ ಈ ಫೈಲ್ಸಿನ ಕಾರಣಗಳಾಗಿದೆ. ಇನ್ನು ಈ ಫೈಲ್ಸ್ ಅಥವಾ ಮೂಲ ವ್ಯಾಧಿಯ ಲಕ್ಷಣಗಳೇನು ಡಾಕ್ಟ್ರೆ ಅಂತ ಕೇಳಿದ್ರೆ, ಇದರಲ್ಲಿ ರಕ್ತಸ್ರಾವ ಆಗುವಂತದ್ದು ಮುಖ್ಯ ಲಕ್ಷಣ ಆಗಿರುತ್ತೆ. ಸಾಮಾನ್ಯವಾಗಿ ಶ್ರೋತೃಗಳೇ, ಈ ರಕ್ತಸ್ರಾವ ಮೋಷನ್ ಒಟ್ಟಿಗೆ ಅಥವಾ ಮೋಷನ್ ಆದ ಮೇಲೆ ಹುಂಡು ಹುಂಡಾಗಿ ಆಗುವಂತದ್ದು ಇದರ ಲಕ್ಷಣ ಆಗಿರುತ್ತೆ. ಜೊತೆಗೆ ಗುದಮಾರ್ಗದಲ್ಲಿ ಊತ ಆಗುವಂತದ್ದು, ತುರಿಕೆ, ತುಂಬಾ ದಿನದ ಮಲಬದ್ಧತೆ ಅಥವಾ ಮಲಬದ್ಧತೆ ಫಾಲೋಡ್ ಬೈ ಡೈರಿಯಾ ಅಂದ್ರೆ ಮೋಷನ್ ತೆಳಗೆ ಹೋಗುವಂತದ್ದು ಕೂಡ ಪೈಲ್ಸಿನ ಲಕ್ಷಣ ಆಗಿರುತ್ತೆ. ಇನ್ನು ಈ ಪೈಲ್ಸಿನ ಟ್ರೀಟ್ಮೆಂಟ್ ಏನು ಅಂತ ನಾವು ಚರ್ಚಿಸಿದರೆ, ಮುಖ್ಯವಾಗಿ ಮೊದಲನೇ ಹಂತದಲ್ಲಿ ನಮ್ಮ ಆಹಾರ ಪದ್ಧತಿಯನ್ನ ಸರಿಯಾಗಿಸಿಕೊಂಡ್ರೆ ಪೈಲ್ಸ್ ಅನ್ನ ಚಿಕಿತ್ಸೆ ಕೊಡಬಹುದು. ಫೈಬರ್ ರಿಚ್ ಆಹಾರವನ್ನ ಸೇವನೆ ಮಾಡುವಂತದ್ದು, ನೀರು ಚೆನ್ನಾಗಿ ಕುಡಿಯುವಂತದ್ದು, ಈ 2+2+2 ಫಾರ್ಮುಲಾವನ್ನ ಯೂಸ್ ಮಾಡಬಹುದು. ವಾರದಲ್ಲಿ ಎರಡು ದಿನ ಈಸಬ್ ಗೋಲು ಕುಡಿಯುವಂತದ್ದು, ಎರಡು ದಿನ ಡಯಾಬಿಟಿಸ್ ಇಲ್ಲದೆ ಇರುವಂತವರು ಕಬ್ಬಿನ ಹಾಲನ್ನ ಸೇವನೆ ಮಾಡುವಂತದ್ದು, ಇನ್ನು ಎರಡು ದಿನ ಅಳಲೆಕಾಯಿ ಕಷಾಯವನ್ನ ಮಾಡಿ ಕುಡಿಯುವಂತದ್ದನ್ನ ಮಾಡಿದರೆ, ಜೊತೆಗೆ ಹಸಿರು ತರಕಾರಿಗಳು ಅದರಲ್ಲೂ ಬಸಳೆ, ಹರಿವೆ ಸೊಪ್ಪು ಮುಂತಾದ ಆಹಾರಗಳನ್ನು ಸ್ಪೆಷಲಿ ಪಲ್ಯ ಮಾಡಿಬಿಟ್ಟು ರಾತ್ರಿ ಸೇವನೆ ಮಾಡುವಂತದ್ದು ತುಂಬಾ ಒಳ್ಳೆಯದು. ಜೊತೆಗೆ ಬ್ಲೀಡಿಂಗ್ ಆದಲ್ಲಿ ಈ ಮುಟ್ಟಿದರ ಮುನಿ ಮೈಮೋಸ ಪುಡಿಕ ಅಂತ ನಾವು ಏನ್ ಹೇಳ್ತೀವೋ ಅದರ ತಂಬುಳಿ ಮಾಡಿ ಆಹಾರದಲ್ಲಿ ಸೇವನೆ ಮಾಡುವಂತದ್ದು ತುಂಬಾ ಒಳ್ಳೆಯ ಟ್ರೀಟ್ಮೆಂಟ್ ಆಗಿರುತ್ತೆ. ಜೊತೆಗೆ ಆಯುರ್ವೇದದಲ್ಲಿ ಅದಕ್ಕೆ ಇಂಟರ್ನಲ್ ಮೆಡಿಕೇಶನ್ ಆಗಿ ತ್ರಿಫಲಾಚೂರ್ಣ, ಕಾಂಕಾಯನ ವಟಿ ಮುಂತಾದ ಔಷಧಿಗಳು ಲಭ್ಯ ಇದೆ. ಜೊತೆಗೆ ಇದು ಯಾವುದೂ ಕೆಲಸ ಮಾಡದೇ ಇದ್ದಲ್ಲಿ ಆಯುರ್ವೇದ ಶಾಸ್ತ್ರದಲ್ಲಿ ಶಸ್ತ್ರಚಿಕಿತ್ಸೆಯಾಗಿ ಕ್ಷಾರಸೂತ್ರ, ಅಗ್ನಿಕರ್ಮ ಮುಂತಾದ ಚಿಕಿತ್ಸಾ ಕ್ರಮಗಳು ಅವೈಲೇಬಲ್ ಇರುತ್ತೆ. ಹಾಗಾಗಿ ಈ ಫೈಲ್ಸ್ ಮೂಲವ್ಯಾಧಿ ಕಾಯಿಲೆಯನ್ನ ಸಾಧ್ಯವಾದಷ್ಟು ನಮ್ಮ ಆಹಾರ ಪದ್ಧತಿಯಿಂದಲೇ ಗುಣಮುಖ ಮಾಡಿಕೊಳ್ಳುವುದು ಒಳ್ಳೆಯದು. ಇನ್ನು ಅದು ಸಾಧ್ಯವಾಗದೇ ಇದ್ದಲ್ಲಿ ಆಯುರ್ವೇದ ಶಾಸ್ತ್ರದಲ್ಲಿ ತುಂಬಾ ಒಳ್ಳೆಯ ಔಷಧಿಗಳು ಹಾಗೂ ಶಸ್ತ್ರಚಿಕಿತ್ಸೆಯು ಕೂಡ ಅವೈಲೇಬಲ್ ಇದೆ ಅಂತ ತಿಳಿಸುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ಶ್ರೋತೃಗಳೇ ವಂದನೆಗಳು.
2: ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ.

ಪೈಲ್ಸ್ ಅಂದರೆ ಮೂಲ ವ್ಯಾಧಿ ಬಗ್ಗೆ ಮಾಹಿತಿ ನೀಡಿದವರು ಡಾಕ್ಟರ್ ಮಂಜುನಾಥ್ ಭಟ್, ಶಲ್ಯತಂತ್ರ ವಿಭಾಗ, ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

0: ಸಮಯ ಸರಿಯಾಗಿ 8:35 ಆಕಾಶವಾಣಿ ಬೆಂಗಳೂರು ಚಿತ್ರ.
1: ಕೇಳುಗರೆ, ಈಗ ಸಮಯ 8:35:16. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಇದೀಗ ಕೇಳಿ ಕಾರ್ಯಕ್ರಮ ಛಜ್ಜಿ ರೊಟ್ಟಿ ಚವಳಿಕಾಯಿ.
3: ಅಯ್ಯಯ್ಯ, ಒಂದು ಪಾಕಿಲೋ ಹಾಕ ಯಪ್ಪ ಬದ್ನಿಕಾಯಿ. ಅವ್ ನೋಡಲಿ ಮೂಲಂಗಿ ಮೂಲಂಗಿ ಆಕಡೆ ಇಟ್ಟಿಲ್ಲ ತಾಜಾ. ಅಯ್ಯ ಚೀಲ್ದಾಗ ಒಳಗಿಟ್ಟಿ ತೆಗಿ ಅವನ. ಅಯ್ಯ ಮ್ಯಾಗಿನ್ನೇನ ಯಪ್ಪ ಬಾಡ್ ಬಕ್ರಾಗಿತ್ತು. ಕಾಯಿಪಲ್ಲೆ ತಗೋಟ್ಗೆನೆ ಸಾಕು
4: ಸಾಕು.
3: ಅಯ್ಯೋ ನೀವು ಜಲ್ಜಾಲ್ ಏನ್ರಿ?
4: ಹೌದ್ ನೋಡ ಇವ ಹೊಟ್ಟು ಬದ್ಲಾಗಿಯ ವನಜಾ
3: ಹೋಗ ನೀರೇನು ನೀನು ಹಂಗ ಆಗಿಲ್ಲ ಹೌದೇ ಅಲ್ಲ ಅಂತ ಅನ್ಕೋತ ಹೊಂಟಿ ನೋಡ್ ನಾನು ನೀನು ಸಿಕ್ಕಿ ಬೇಷ.
4: ಈಗೇನು ಕಾಯಿಪಲ್ಲೆ ಮಾರ್ಕೆಟಿಗೆ ಬಂದಿದ್ದೆ ಹೆಂಗ?
3: ಕಾಯಿಪಲ್ಲೆ ಬೇಕೇ ಅಲ್ಲ.
4: ಹೌದಲ್ಲ, ಏನು 8 ವರ್ಷ ಆತು, ಏನ್ ಸುದ್ದಿ? 10th ಕೂಡಿ ಕಲ್ತಾವ್ರ ನಾವು.
3: ಹೌದು,
4: ಎಷ್ಟು ಒಂದ್ 15-20 ವರ್ಷ ಆತೇನ?
3: 20 ವರ್ಷ ಮ್ಯಾಗ ಆಗಿರ್ಬೇಕು ಬಿಡ ಜಲ್ಜಾ. ಅಲ್ಲ ನನಗೇನುವ ನಮ್ಮ ಮನ್ಯಾಗ ದೌಡ್ ದೌಡ್ ಲಗ್ನ ಮಾಡಿ ಕಳಿಸಿದ್ರು. ನೀ ಏನು ಮುಂದ ಹಂಗ ಕಲ್ಕೊಂತ ಹೋದಿ, ನಿಂದ ಬೇಷ್ ಬಿಡುವ. ನೌಕರಿ ಮಾಡಾಕತ್ತೀನಲ್ಲ.
4: ಹೌದ್ ನೋಡ, ನೌಕರಿ ಮಾಡಾತೀನಿ ನೋಡ. ಒಂದ್ 12 ವರ್ಷ ಆತ್ ನೋಡ ನೌಕರಿ ಮಾಡಾಕತ್ತಿ.
3: ಅದ ಅಂದೆ ನಾ ಬ್ಯಾಗ್ ಈಗ ಹಾಕೊಂಡಿ ಒಳ್ಳೆ ಏನ ಚಲೋ ಬಿಡುವ. ನೌಕರಿ ಮಾಡುದು ಚಲೋನೆ ಕರೆ.
4: ನೀ ಏನ್ ಮುಗಿಸ್ಕೊಂಡಿ?
3: ನಂದೇನ ಬಿಡ ನೀನ್ ಅಡಿ. ಆ 10th ಮುಗ್ಯಾನ ಅವ ಅಪ್ಪ ವಯಸ್ಸಾದು. ಇನ್ ಸಾಕ್ ಏಟ್ ಕಲ್ತರು ಹೆಣ್ಮಕ್ಳು ಒಲಿ ಮುಂದ ಕೇಳಿ ಕಿಶಿಂದ ಲಗ್ನ ಮಾಡ್ಕೊಟ್ರು.
4: ಹೌದ ಅವಾಗೆ ಆತ್ಯಲ್ಲ ನೀನು ಬಂದು
3: ಕೇಳ್ತೇನೆ ಮಾತು ಕೇಳಿ
4: ಕೇಳಿಲ್ಲ ನೋಡ. ಏಸದ ಹುಡುಗರು ನಾಕದವ
3: ಮೂರ್ ಹೆಣ್ಣ ಒಂದ್ ಗಂಡ ಐತಿ.
4: ಹೌದಲ್ಲ,
3: ಗಂಡ ಬೇಕು ಬೇಕತ್ ಮೂರ್ ಹೆಣ್ಣು ಹಾಡಿದ್ನಿ.
4: ಎಲ್ಲೈತಿ ಮನಿ?
3: ಮನಿ ಇಲ್ಲೇ ಐತಿ, ಸನ್ನೆದಾಗ ಬಾ ಹೋಗಾಕತ್ ಬಾ.
4: ಏ ಇರ್ಲಾಳ, ಮತ್ತೊಮ್ಮೆ ಬರ್ತೀನಿ.
3: ಹಂಗನ ಬ್ಯಾಡ ನೋಡ, ಬಾಳ ಪೇಟೆಗಿ ನೀನು ನಡಿ, ಮೊದ್ಲು ನಡಿ ಮನಿ.
4: ತಡ ಆಗೈತೆ ನನಗೂ, ನಾನು ಸಾಲಿಗೆ ಹೋಗಿದ್ನೆ. ಇವತ್ ಗಾಂಧಿ ಜಯಂತಿ ಮತ್ತಲ್ಲ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರ ಜಯಂತಿ, ಅದು ಮುಗಿಸ್ಕೊಂಡು ಅಲ್ಲ ಸಿಗಬಾರ್ದು. ಸಿಕ್ಕಿ ನೋಡ್ ನೀ ನನಗೆ.
3: ನಾನು ಅದೇ ಹೇಳಾಕತ್ತಿ, ನನಗೆಲ್ಲ ಇಲ್ಲೇ ರೋಡ್ ಮ್ಯಾಗ ಮುಗಿಸ್ಬೇಡ ನೀನು ಮಾತು. ಮೊದ್ಲು ಮನಿ ನಡಿ,
4: ಆರಾಮ ತಗೋ. ಇನ್ನೊಂದ್ ದಿವ್ಸ ಬರ್ತೀನಿ.
3: ಹಂಗ ಅನ್ಬೇಡವಾ ನೀನು, ನಡಿ ಮೊದ್ಲು ನಡಿ ನೀನು.
4: ಹಂಗಂತೀಯಾರಿಗೆ
3: ಹೇಳ್ತೀನಿ ನೋಡ್, ನನ್ ಗೆಳತಿ ಕಲ್ತು ಮುಂದ ನೌಕರಿ ಮಾಡಾಕತ್ತಾಳ ಅಂತೇಳಿ ನನಗೆ ಬಾಳ.
4: ಆಯ್ತು ಆಯ್ತು, ನಡಿ ನಡಿ ನಡಿ.
3: ಆಟೋ ಬಾಳ ದಿನಕ್ಕೆ ಭೇಟಿ ಆದಿ, ನೀರು ಕುಡಿ ಮೊದಲ. ಹೇಳಿ ಈಗ ನೀ ಏನುವ ಏನೇನು ಕಲಿತಿ ಹ್ಯಾಂಗ? ಅಲ್ಲ ಈಗ ಗಾಂಧಿ ಜಯಂತಿ ಅಂದಲ್ಲ, ಏನುವ 10th ನಾನು ಗಾಂಧಿ ಜಯಂತಿ ಮಾಡ್ದಕ್ಕೆ 20 ವರ್ಷ ಗಟ್ಲೆ
4: ಹಾಡ ಹಾಡ್ತಿದ್ದೇವು. ನೆನಪೈತೇನ?
3: ಐತ್ ಬಿಡು, ಒಂದು ಹಾಡ ನೆನಪ ಬರವಲ್ದ.
4: ಅಲ್ಲ ಇವ್ರು ಟೀಚರ್ ಕರೆದು ನಿನಗ ನನಗ ಮತ್ತೆ ಕಿನ್ನೊಬ್ಬಕ್ಕೆ ಸರಿತಾ ಇದ್ಲಲ್ಲ. ಮೂರು ಮಂದಿಗೆ ಒಂದ್ 4 ದಿವಸ ಮೊದ್ಲ ನಮಗ ಪ್ರಾಕ್ಟೀಸ್ ಮಾಡಿಸ್ತಿದ್ರು. ಅವ್ರು ಯಾವ್ದ ವೈಷ್ಣವ ಜನ? ಹೌದು
3: ನೋಡು ಹಾಡು ಒಂದ್ 2 ಲೈನ್.

0: ಇದೇ ಹಾಡಾನೇ ಹಾಡಿದ ನೋಡ್ ಇವತ್ ನಮ್ ಸಾಲ್ಯಾಗು.
1: ಹೌದೇನ ನೋಡ ಹೆಂಗೈತಿ, ನೀಗ ಕಲಿತು ಮುಂದ ಹೋಗಿ ಹಂಗ ಸಾಲಿಯೊಳಗ ಟಚ್ ಒಳಗದಿ ಎಲ್ಲಾ ಹಾಡ ಬಯಾಟಿ.
0: ಹೌದ್ ನೋಡ,
1: ಈಗ ಗಾಂಧಿ ಜಯಂತಿ ದಿನ ಏನೇನ್ ಮಾಡಿ ನನ್ನ ಮಕ್ಕಳನ್ನು ಕೇಳಾಕತ್ತಿತ್ತು ಸಾಲಿಯೊಳಗ ಹೆಂಗ್ ಮಾಡ್ತಿದ್ದಿ ಅಂತ ಹೇಳಿ ತರ್ಕ ಬರುದಿಲ್ ಬಿಡ ನಿನ್ನ ಹೇಳ. ಚಲೋ
0: ಅವ್ರು ಅವ್ರು ಮಾಡೇ ಬಂದಿರ್ಬೇಕಲ್ಲ
1: ಹುಡುಗರು, ಮುಂಜಾನೆ ಏನೇನ ಅವ್ರ ಅಪ್ಪ ತಯಾರ ಮಾಡಿ ಕಳಿಸಿದ್ದ
0: ನೋಡುವ. ಇವತ್ತ ನಮ್ ಸಾಲ್ಯಾಗ ನಾವು ಈ ಮಹಾತ್ಮ ಗಾಂಧೀಜಿ ಅವ್ರದ

ಆಮೇಲೆ ಲಾಲ್ ಬಹದ್ದೂರ್ ಶಾಸ್ತ್ರೀಜಿ ಅವ್ರದ ಅವ್ರ ಭಾವಚಿತ್ರ ಇಟ್ಟು ಅದನ್ನ ಪೂಜೆ ಮಾಡಿ ಆಮೇಲೆ ತೆಂಗಿನಕಾಯಿ ಒಡೆದು ಮಕ್ಕಳಿಗೆಲ್ಲ ಅವ್ರ ಬಗ್ಗೆ ಪರಿಚಯ ಮಾಡಿಕೊಟ್ವಿ. ಅಂದ್ರೆ ಪರಿಚಯ ಅಂದ್ರೆ ಏನು ಅಂತ, ಬರೀ ಆಚರಣೆಗೆ ಮಾತ್ರ ಉಳಿಬಾರ್ದು ಆ ದಿನಾಂಕ ಅಕ್ಟೋಬರ್ 2 ಅಂತೇಳಿ, ಈ ದಿನಾಂಕ ಆಚರಣೆಗೆ ಮಾತ್ರ ಉಳಿಬಾರ್ದು, ಅದ್ರ ಮಹತ್ವ ಏನೈತಿ, ಯಾಕೆ ನಾವು ಅದನ್ನ ಆಚರಣೆ ಮಾಡ್ತೀವಿ ಅಂತೇಳಿ ಮಕ್ಕಳಿಗೆ ಗೊತ್ತಾಗ್ಬೇಕು. ಈಗ ಮಹಾತ್ಮ ಗಾಂಧೀಜಿ ಅವರು ಹುಟ್ಟಿದ ದಿನ ಮತ್ತೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹುಟ್ಟಿದ ದಿನ ಅಂತೇಳಿ ನಾವು ಅಕ್ಟೋಬರ್ 2 ಆಚರಣೆ ಮಾಡ್ತೀವಿ. ಆದ್ರೂ ಕೂಡ ಅಂದ್ರೆ ಮತ್ತೆ ಅವ್ರಿಗೆ ನಾವು ಸ್ವತಂತ್ರ ಹೋರಾಟ

0: ಮತ್ತ ಅವ್ರ ಜೊತೆ ಎಲ್ಲಾರು ಬಾಳ ಬಡದಾಡಿದ್ರು ಅಂತ ಹೇಳ್ತಿರ್ತಾರ ಪುಸ್ತಕನಾಗ ಓದೇವಂತಿದ್ರು. ಈಗ ಅಲ್ಲಿಗೆ ಬಂತು ನಿಂದ್ರ ನನ್ನ ಮಕ್ಳಿಗೆ ಕರಿತೀನಿ ಅವ್ರಿಗೊಂದಿಷ್ಟು ಕುಂದ್ರಿಶನ್
1: ಹೇಳ. ನೋಡಲ್ ನೀನ್ ಹಿಂದೆ ಕೂತಾಳ ನಿನ್ ಮಗಳು
0: ನೋಡಲಿ,
1: ನಿನ್ ಮಗಳು ಕೂತಾಳ ನೋಡಲ್ಲ. ನೋಡು ಅಪ್ಪಿ, ಸ್ವತಂತ್ರ ಹೋರಾಟ ಖರೆಯಂದ್ರ ಚಾಲು ಆಗಿದ್ದು 1857. ಅದಕ್ಕೆ ಅದನ್ನ ಭಾರತದ ಪ್ರಥಮ ಸ್ವಾತಂತ್ರ್ಯ ಹೋರಾಟ ಅಂತ ಹೇಳಿ ಅದನ್ನ ಏನ್ ಮಾಡ್ತಾರ ಅದನ್ನ ಕರೀತಾರ. ಅಂದ್ರ ಅವಾಗೇ ನಮ್ಮ ಸ್ವತಂತ್ರ್ಯ ಹೋರಾಟದ ಕಿಚ್ಚು ಅಲ್ಲೇ ಎದ್ದಿತ್ತು 1857. ಆದ್ರ ಭಾರತದಲ್ಲಿ ಗಾಂಧೀಜಿಯವರು ಅದನ್ನ 1920 ಅವ್ರದ್ದು ಒಂದು ಸ್ವತಂತ್ರ ಹೋರಾಟದಲ್ಲಿ ಅವ್ರ ಆಗಮನ. ಈಗ ನಿನ್ ಮಗಳು ಕೇಳ್ದಂಗೆ ಕೇಳ್ತಲ್ಲ ನಿಮ್ಮ ಅವಾಗ, ಇವರೇ ಇಷ್ಟೇ ಮಾಡ್ಯಾರೇನು, ಬ್ಯಾರೇದವ್ರು ಯಾರು ಮಾಡೇ ಇಲ್ಲೇನು ಅಂತ ಹೇಳಿ. ಇದ್ರು ಸಾವಿರ ಸಾವಿರ ಜನ ಹೋರಾಟಗಾರರು ಇದ್ರು, ಆದ್ರ ಅವರಿಗೆ ಒಂದು ಮುಖಂಡತ್ವ ಅನ್ನೋದೊಂದ್ ಬೇಕಲ್ಲ, ನಾಯಕತ್ವ ಅನ್ನೋದೊಂದ್ ಬೇಕಲ್ಲ. ಹಂಗ ಮಹಾತ್ಮ ಗಾಂಧೀಜಿ ಅವ್ರು ಏನ್ ಮಾಡಿದ್ರು ಅಂದ್ರ ಆ ಸ್ವತಂತ್ರ ಹೋರಾಟದ ನಾಯಕತ್ವವನ್ನ ಮುಖಂಡತ್ವವನ್ನ ವಹಿಸ್ಕೊಂಡ್ರವರು. ಹಂಗಾಗಿ ನಾವು ಮಹಾತ್ಮ ಗಾಂಧೀಜಿ ಅವರನ್ನ ಭಾರತದ ಸ್ವತಂತ್ರ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ನೋಡ್ತೀವಿ. ಜೊತೆಗೆ ಅವರನ್ನ ನಮ್ಮ ಭಾರತದ ರಾಷ್ಟ್ರಪಿತ ಅಂತಂದು ನಾವು ಸಂಬೋಧನೆ ಮಾಡ್ತೀವಿ. ಇನ್ನ ಇನ್ನೊಬ್ರು ಬರ್ತಾರ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅತ್ಯಂತ ಒಂದು ಸರಳವಾದಂತ ಜೀವನವನ್ನ ಜೀವಿಸಿದಂತ ವ್ಯಕ್ತಿ. ಈಗ್ಲೂ ನನಗ್ ನೆನಪದ, ನಮ್ಮ ಸರ್ಗಳು ಮೇಡಮ್ಗಳು ಹೇಳ್ತಿದ್ರಲ್ಲ ಏನಂದ್ರ ಅತ್ಯಂತ ಸ್ವಭಾವತಃ ಬಹಳ ಸರಳವಾದಂತ ವ್ಯಕ್ತಿ ಜೀವಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅಂತೇಳಿ. ಯಾಕಂದ್ರ ಅವರು ಕೊನೆಯುಸಿರೆಳೆದಾಗ ಅವ್ರ ಬ್ಯಾಂಕ್ ಅಕೌಂಟ್ ಒಳಗ ಸುಮಾರು ಒಂದು ಎಷ್ಟೋ 100 ರೂಪಾಯಿ ಅಷ್ಟೇ ಇದ್ದು ಅಂತ. ಎಷ್ಟೋ 100 ರೂಪಾಯಿ, ಬರೇ ಎಷ್ಟೋ 100, ಒಂದ್ 400 500 ಅಷ್ಟೇ ಅವ್ರ ಬ್ಯಾಂಕ್ ಬ್ಯಾಲೆನ್ಸ್ ಒಳಗಿತ್ತಂತ. ಆಮೇಲೆ ಇಡೀ ದೇಶದ ಜನತೆಗೆ ಅವರು ಈ ಸೋಮವಾರಕ್ಕೊಮ್ಮೆ ಉಪಾಸ ಇರಾಕ ಬೇರೆ ಹೇಳಿದ್ರು.
0: ಈ
1: ಅದ್ಯಾಕಂತ ಅಂತಂದ್ರ, ಅದು ಯಾಕಂದ್ರ ಅಪ್ಪಿ, ನಮ್ಮ ಭಾರತ ದೇಶ ಮೊದ್ಲ ಏನಪ್ಪಾ ಅಂತಂದ್ರ ಬಡ ರಾಷ್ಟ್ರ. ಇವತ್ತಿಗೆ ಅದು ಬೆಳೀತಾ ಇರುವಂತ ದೇಶ ಅಂದ್ರ ಇವತ್ತಿಗೆ ನಮ್ಮ ಭಾರತವನ್ನ ಡೆವಲಪಿಂಗ್ ಕಂಟ್ರಿ ಅಂತ ಹೇಳಿ ಕರೀತಾರ. ಆದ್ರ ಒಂದಾನೊಂದು ಕಾಲಕ್ಕೆ ಅಂದ್ರ ನಮಗ್ ಸ್ವತಂತ್ರ ಸಿಕ್ಕಾಗ ಮತ್ತು ಸಿಗುಕ್ಕಿಂತ ಮೊದಲ ಅದು ಬಡತನ ರೇಖೆಗಿಂತ ಕೆಳಗಿದ್ದಂತ ರಾಷ್ಟ್ರ ಆಗಿರೋದ್ರಿಂದ ಇವತ್ತಿಗೂ ಕೂಡ ಏನೈತಿ ಅಂತಂದ್ರ ನಮ್ಮ ದೇಶದೊಳಗ ಬಡವರ ಸಂಖ್ಯೆ ಜಾಸ್ತಿ ಐತಿ. ಅದಕ್ಕ ಬಹುಶಃ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಚಿಂತನೆಯಲ್ಲಿ ಅದು ಇದ್ದಿರಬಹುದು. ಅಂದ್ರ ಒಂದು ದಿವಸದ ನಾವು ಊಟ ಬಿಟ್ಟಿವಿ ಅಂತಂದ್ರ ಎಷ್ಟೋ ಬಡವರಿಗೆ ಅದನ್ನ ಏನ್ ಮಾಡಬಹುದು, ಸಾಗಿಸ್ಲಿಕ್ಕೆ ಅನುಕೂಲ ಆಗ್ತೈತಿ ಅನ್ನುವಂತ ದೃಷ್ಟಿಯಿಂದ ಅವರು ಸೋಮವಾರಕ್ಕೊಮ್ಮೆ ಉಪಾಸ ಇರಾಕ ಇಡೀ ದೇಶದ ಎಲ್ಲಾ ಜನತೆಗೆ ಒಂದು ಮನವಿಯನ್ನ ಮಾಡಿಕೊಂಡ್ರ. ಅಷ್ಟೇ ಅಲ್ಲ ವನಜ, ನಿನಗೂ ಗುರ್ತೈತ್ಲ ಮಹಾತ್ಮ ಗಾಂಧೀಜಿ ಅವರು ಎಷ್ಟು ಒಂದು ಸರಳವಾದಂತ ಜೀವನವನ್ನ ಜೀವಿಸಿದವರು. ಈಗ ಮಹಾತ್ಮ ಗಾಂಧಿ ಅವರದ್ದು ಒಂದು ವ್ಯಕ್ತಿತ್ವದ ಕುರಿತು ಒಂದು ಚಲನಚಿತ್ರ ಕೂಡ ಆಯ್ತು. ಅದ್ರೊಳಗೆ ಏನ್ ತೋರಿಸ್ತಾರ ಗೊತ್ತೇನು ಅವರು, ಏನಂದ್ರ ಒಂದ್ ಕಡೆ ಟ್ರೇನ್ ನಿಂತಿರ್ತೈತೆ, ಅವ್ರದ್ದು ನಿಂತಾಗ ಟ್ರೇನ್ನಾಗ ಕೂತಿರ್ತಾರ ಅವ್ರು ಮಹಾತ್ಮ ಗಾಂಧೀಜಿ ಅವರು. ಆಮೇಲೆ ಒಬ್ಬ ಹೆಣ್ಮಗಳು ಒಂದು ಕೂಸಿನ ಎತ್ಕೊಂಡಿರ್ತಾಳೆ, ಎತ್ಕೊಂಡು ಆಕಿ ಉಟ್ಟಂತಹದ್ದು ಒಂದು ಅರ್ಧ ಸೀರಿ ಮೈ ಮ್ಯಾಗ ಹೊಚ್ಕೊಂಡು ಅರ್ಧ ಸೀರಿ ಇದ್ರ ಮ್ಯಾಗ ಬ್ರಿಡ್ಜ್ ಮ್ಯಾಗ ಟ್ರೈನ್ ಹೋಗ್ತಿರ್ತೈತಿ, ಬ್ರಿಡ್ಜ್ ಕೆಳಗೆ ಆಕಿ ಒಗೀತಿರ್ತಾಳೆ ಅರ್ಧ ಸೀರಿ
0: ಉಟ್ಕೊಂಡು.
1: ಹಾ, ಅದು ಅವ್ರ ಮನಸ್ಸಿನ ಮ್ಯಾಗ ಬಹಳ ಪರಿಣಾಮ ಬೀರ್ತೈತಿ. ಅವ್ರ ಮಹಾತ್ಮ ಗಾಂಧೀಜಿ ಅವ್ರು ಬಂದು ಪಟ ಪಟ ಇಳಿದು ಬಂದು ಆಕಿ ಕೇಳ್ತಾರಂತ, ಯಾಕೆ ಹಿಂಗ್ಯಾಕೆ ಮಾಡಾಕತ್ತೀನಿ ಅಂತ ಹೇಳಿ. ಅದಕ್ಕೆ ಆಕಿ ಹೇಳ್ತಾಳ, ನನಗಿದು ಒಂದೇ ಸೀರೆ ಐತಿ, ಉಟ್ಕೊಳಕ ಇನ್ನೊಂದು ಸೀರೆ ಇಲ್ಲ, ಅದಕ್ಕೆ ನಾ ಇದನ್ನೇ ಅರ್ಧ ಒಗಿತೀನಿ ಅರ್ಧ ಉಟ್ಕೋತೀನಿ, ಮತ್ತು ನಾಳೆ ಅದನ್ನ ಅರ್ಧ ಒಗಿತೀನಿ ಇದನ್ನ ಅರ್ಧ ಉಟ್ಕೋತೀನಿ ಅಂತ ಹೇಳಿ ಹೇಳಿದಾಗ ಅವ್ರಿಗೆ ಇಷ್ಟು ಮನಸ್ಸಿನ ಮ್ಯಾಗ ಪರಿಣಾಮ ಆಯ್ತಂದ್ರ ಅವರು ಅವತ್ತಿಂದ ಅವರು ಬರೀ ಎರಡು ತುಂಡು ಬಟ್ಟೆ ಅಂದ್ರೆ ಎರಡು ತುಂಡು ಬಟ್ಟೆ ಒಂದು ದೋತ್ರ ಟೈಪ್ ಉಟ್ಕೋತಿದ್ರು, ಅವ್ರ ಇನ್ನೊಂದು ಮ್ಯಾಗ ತಮ್ಮ ದೇಹವನ್ನ ಕವರ್ ಮಾಡ್ಕೊತಿದ್ರು. ಎರಡು ತುಂಡು ಬಟ್ಟೆಯಲ್ಲಿ ಇದ್ರವರು ಯಾಕಂತ ಕೇಳಿದ್ರೆ ಹೇಳ್ತಿದ್ರಂತ, ಅವರು ನನ್ನ ದೇಶದ ಪ್ರತಿಯೊಂದು ಮನುಷ್ಯನಿಗೂ ವ್ಯಕ್ತಿಗೂ ಎಲ್ಲಿ ತನ ಮೈ ಮುಚ್ಕೊಳ್ಳುವಷ್ಟು ಬಟ್ಟೆ ಸಿಗಂಗಿಲ್ಲ, ಅಲ್ಲಿವರೆಗೂ ನಾ ಹಿಂಗೆ ಇರ್ತೀನಿ ಅಂತೇಳಿ ಅತ್ಯಂತ ಸರಳವಾದಂತ ಜೀವನವನ್ನ ಮಾಡಿದವ್ರು. ಅಂದ್ರೆ ಏನ್ ಹೇಳಿದ್ರು ಅದನ್ನ ನಡ್ಕೊಂಡ್ರವ್ರು. ಅಲ್ಲ, ಆಚರಣೆ ಮಾಡಬೇಕು, ಆ ಆಚರಣೆ ಹಿಂದಿನ ಮಹತ್ವ ಏನೈತಿ, ಯಾಕೆ ಮಾಡ್ತೇವಿ ಅನ್ನೋದನ್ನ
0: ತಿಳ್ಕೊಬೇಕು.
1: ಒಂದ್ ಸ್ವಲ್ಪ ಏನಾರ ತಿನ್ನಾಕೊಳ್ಳು ವೈಷ್ಣವ.

ಆತ್ಮರೇ, ಇದು ಆಕಾಶವಾಣಿ ವಿಜಯಪುರ. ಬನ್ನಿ ಕೇಳೋಣ ಸ್ಪೆಷಲ್ ಮಿಶ್ರ ಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ ಒಂದು ಭಕ್ತಿಗೀತೆಯನ್ನು.

0: ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಮಹಾನಂದ ಬೋಳಿಶೆಟ್ಟಿ ಹಾಗೂ ಭಾರತಿ ಸುಣಗಾರ್.
1: ಇದುವರೆಗೆ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ. ಕಾರ್ಯಕ್ರಮದ ನಿರ್ವಹಣೆ ಕೆವಿ ಕೃಷ್ಣಪ್ಪ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರ.

ಆತ್ಮರೆ, ಈ ಕಾರ್ಯಕ್ರಮದ ಕೊನೆ ಗೀತೆಯನ್ನು ಕೇಳೋಣ. ಸೇವಂತಿ ಸೇವಂತಿ ಚಿತ್ರದ ಒಂದು ಗೀತೆಯನ್ನು ಹಾಡಿದ್ದಾರೆ ಶ್ರೇಯಾ ಘೋಷಾಲ್ ಹಾಗೂ ಕುನಾಲ್ ಗಾಂಜಾವಾಲಾರವರು.

ಆತ್ಮರೇ, ಇದುವರೆಗೆ ಮಿಶ್ರ ಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ವಿಜಯಪುರ. ಇನ್ನು ಮುಂದೆ ಕೇಳಿ ಸರಿಯಾಗಿ 9:10 ದೇಹಲಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮಗಳನ್ನು ಸಹ ಪ್ರಸಾರ.

ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರ 25 ವರ್ಷಗಳ ಸಾರ್ವಜನಿಕ ಸೇವೆ ಪೂರ್ಣಗೊಂಡಿರುವ ಹಿನ್ನೆಲೆಯಲ್ಲಿ ಸರಣಿ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಕೆಲವೇ ಕ್ಷಣಗಳಲ್ಲಿ

0: ಇದು ಆಕಾಶವಾಣಿ ಬೆಂಗಳೂರು. ಗಾನಗಂಗೆ
1: ಆತ್ಮರೆ, ಇದು ಆಕಾಶವಾಣಿ ವಿಜಯಪುರ. ಈಗ ಸಮಯ 9:44:47. ಬನ್ನಿ ಕೇಳೋಣ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು. ಆರಂಭದಲ್ಲಿ ಕೇಳೋಣ ಕಾಮನ್ ಬೆಲ್ಲು ಚಿತ್ರದ ಒಂದು ಗೀತೆಯನ್ನು.

0: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ,
1: ಬರೀ ಒಂದು ಕ್ಲಿಕ್ನಲ್ಲಿ ಅದ್ಭುತ.
2: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ, ಆರ್ಬಿಐ ಹೇಳುತ್ತೆ.
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಇನ್ನು ಮುಂದೆ ಕೇಳಿ ಹೊಸ ಬೆಳಕು ಚಿತ್ರದ ಒಂದು ಗೀತೆಯನ್ನು. ಈ ಗೀತೆಯನ್ನು ಹಾಡಿದ್ದಾರೆ ಎಸ್ ಜಾನಕಿ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅವರು.

0: ಸಮಯ ಸರಿಯಾಗಿ 10:05. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
1: ಆಕಾಶವಾಣಿ ವನ್ಯಜೀವಿ ಸಪ್ತಾಹದ ಸಂದರ್ಭದಲ್ಲಿ ವನ್ಯಜೀವಿಗಳ ಸಂರಕ್ಷಣೆಯ ಮಹತ್ವ ಈ ಕುರಿತು ಅರಣ್ಯ ಇಲಾಖೆಯ ಸಕಲೇಶ್ಪುರ ಉಪವಿಭಾಗದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಎಂಕೆ ಮಧುಸೂದನ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್.
2: ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ನಾವು ಇವತ್ತು ವನ್ಯಜೀವಿ ಸಪ್ತಾಹಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ವನ್ಯಜೀವಿ ಸಪ್ತಾಹವನ್ನ ಪ್ರತಿ ವರ್ಷವೂ ಕೂಡ ಆಚರಣೆಯನ್ನ ಮಾಡಲಾಗುತ್ತೆ. ಯಾವ ಉದ್ದೇಶದಿಂದ ಈ ಒಂದು ವನ್ಯಜೀವಿ ಸಪ್ತಾಹವನ್ನ ಮಾಡಲಾಗುತ್ತೆ, ಯಾವಾಗಿನಿಂದ ಪ್ರಾರಂಭ ಆಯಿತು, ಯಾಕೆ ಇದನ್ನು ಪ್ರಾರಂಭ

0: ಸಂಕಲ್ಪವನ್ನು ಮಾಡಲಾಯಿತು. ಯಾಕೆ ಇದನ್ನು ಸಪ್ತಾಹದ ರೂಪದಲ್ಲಿ ಆಚರಣೆಯನ್ನು ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ನಾವು ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಹಾಸನ ವಿಭಾಗ ಸಕಲೇಶಪುರ ಉಪ ವಿಭಾಗದ ಸಹಾಯಕ ಅರಣ್ಯ ಸಂರಕ್ಷಣಾ ಅಧಿಕಾರಿ ಎಂ ಕೆ ಮಧುಸೂದನ್ ಅವರು. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ತೆ ಸರ್.
0: ಏನು ಸರ್ ವನ್ಯಜೀವಿ ಸಪ್ತಾಹ ಅಂತ ಹೇಳಿದರೆ?
1: ಮೊದಲಿಗೆ ನನ್ನೆಲ್ಲ ಆಕಾಶವಾಣಿ ಕೇಳುಗರಿಗೆ ವನ್ಯಜೀವಿ ಸಪ್ತಾಹದ ಶುಭಾಶಯಗಳು. ನಮಗೆಲ್ಲ ಗೊತ್ತಿರೋ ಹಾಗೆ ಭಾರತ ದೇಶ ಕಲೆ ಮತ್ತು ಸಂಸ್ಕೃತಿಯಲ್ಲಷ್ಟೇ ಶ್ರೀಮಂತವಾಗಿಲ್ಲ, ಜೀವ ವೈವಿಧ್ಯತೆಯಲ್ಲೂ ಶ್ರೀಮಂತವಾಗಿದೆ. ಭಾರತ ದೇಶ ವಿಶ್ವದ 17 ಮೆಗಾ ಬಯೋಡೈವರ್ಸಿಟಿ ರಾಷ್ಟ್ರಗಳಲ್ಲಿ ಒಂದು. 34 ಮೆಗಾ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ ಏನಿದೆ, ಆ ಹಾಟ್ಸ್ಪಾಟ್ಸಲ್ಲಿ 4 ಹಾಟ್ಸ್ಪಾಟ್ಸ್ ಭಾರತದಲ್ಲೇ ಸಿಗ್ತದೆ. ಮತ್ತೆ ವಿಶ್ವದಲ್ಲಿ ನಾವೇನು ದಾಖಲಿಸಿರುವಂತಹ ಅನಿಮಲ್ ಸ್ಪೀಸೀಸ್ ಇದೆ, ಅದರಲ್ಲಿ ನಾವು 7.8% ಏನು ಅನಿಮಲ್ ಸ್ಪೀಸೀಸ್ ಇದೆ ಅದು ಭಾರತದಲ್ಲೇ ಸಿಗ್ತದೆ. ಇಷ್ಟೊಂದು ಶ್ರೀಮಂತಿಕೆ ಜೀವ ವೈವಿಧ್ಯತೆ ಇರುವ ಭಾರತ ದೇಶದಲ್ಲಿ ಈ ಬಯೋಡೈವರ್ಸಿಟಿ ಮತ್ತು ವನ್ಯಜೀವಿಗಳನ್ನು ಸಂರಕ್ಷಿಸೋದು ನಮ್ಮೆಲ್ಲರ ಕರ್ತವ್ಯ. ಇಷ್ಟು ಸಂರಕ್ಷಣೆ ಮಾಡಬೇಕು ಅಂತ ಹೇಳಿದ್ರೆ ಸರ್ಕಾರ ಅಥವಾ ಅರಣ್ಯ ಇಲಾಖೆ ಇದರೊಂದಿನೇ ಸಾಧ್ಯವಾಗೋದಿಲ್ಲ. ಪ್ರತಿಯೊಬ್ಬ ಸಾರ್ವಜನಿಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಇದರ ಬಗ್ಗೆ ಶಿಕ್ಷಣವನ್ನು ನೀಡೋದು, ಸೊ ಸಂರಕ್ಷಣೆ, ವನ್ಯಜೀವಿಗಳ ರಕ್ಷಣೆ, ಈ ಇದರ ಬಗ್ಗೆ ಶಿಕ್ಷಣ ಮತ್ತು ಅರಿವು ಮೂಡಿಸುವ ಸಲುವಾಗಿ ನಮ್ಮದು ಒಂದು ವನ್ಯಜೀವಿ ಸಪ್ತಾಹದ ಪರಿಕಲ್ಪನೆಯ ಉಟ್ಕೊಳ್ತು.
0: ಈ ವನ್ಯಜೀವಿ ಸಪ್ತಾಹವನ್ನು ಯಾವಾಗ ಆಚರಣೆಯನ್ನು ಮಾಡಲಾಗುತ್ತೆ?
1: ಸರ್, ನಾವು ವನ್ಯಜೀವಿ ಸಪ್ತಾಹವನ್ನು ಪ್ರತಿ ವರ್ಷ ನಾವು ಅಕ್ಟೋಬರ್ನ ಮೊದಲ ವಾರದಲ್ಲಿ ಮಾಡ್ತೀವಿ. ಅಕ್ಟೋಬರ್ 2-8 ಒಂದು ವಾರ ಪೂರ್ತಿ ಜಾಗೃತಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಈ ವನ್ಯಜೀವಿ ಸಪ್ತಾಹವನ್ನು ಆಚರಿಸ್ತೇವೆ.
0: ಇದು ಹೇಗೆ ಪ್ರಾರಂಭ ಆಯಿತು ಮತ್ತು ಯಾವಾಗಿನಿಂದ ನಾವು ವನ್ಯಜೀವಿ ಸಪ್ತಾಹವನ್ನು ಆಚರಣೆಯನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ?
1: ವನ್ಯಜೀವಿ ಸಪ್ತಾಹ ಪ್ರಾರಂಭ ಆಗಿದ್ದು 1957 ಭಾರತ ಸರ್ಕಾರ ಯಾವುದು ವನ್ಯಜೀವಿಗಳು ಪಾಪ್ಯುಲೇಷನ್ ಡಿಕ್ಲೈನ್ ಆಗ್ತಾ ಇದೆ ಅದ್ರ ಬಗ್ಗೆ ಸ್ಟಡಿ ಮಾಡಬೇಕು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ರಕ್ಷಣೆಗೋಸ್ಕರ ಅರಿವು ಮೂಡಿಸೋಕ್ಕೋಸ್ಕರ ಇಂಡಿಯನ್ ಬೋರ್ಡ್ ಆಫ್ ವೈಲ್ಡ್ ಲೈಫ್ನ 1952 ಸ್ಥಾಪಿಸ್ತದೆ. ಸೊ ಈ ಇಂಡಿಯನ್ ಬೋರ್ಡ್ ಆಫ್ ವೈಲ್ಡ್ ಲೈಫ್ ಸ್ಥಾಪನೆ ಆದಮೇಲೆ ವನ್ಯ ಪ್ರಾಣಿಗಳ ರಕ್ಷಣೆಗೋಸ್ಕರ ಇಲ್ಲ ಜೀವ ವೈವಿಧ್ಯತೆಯ ರಕ್ಷಣೆಗೋಸ್ಕರ ಅರಿವು ಮತ್ತು ಶಿಕ್ಷಣ ನೀಡೋದಕ್ಕೋಸ್ಕರ ವನ್ಯಜೀವಿ ಸಪ್ತಾಹನ ನಾವು ಮೊದಲು 1957 ಆ ಒಂದು ಪರಿಕಲ್ಪನೆ ಇಂಡಿಯನ್ ಬೋರ್ಡ್ ಆಫ್ ವೈಲ್ಡ್ ಲೈಫ್ನಿಂದ ಮೂಡ್ತದೆ.
0: 1952 ಏನು ಈ ಒಂದು ಪರಿಕಲ್ಪನೆ ಮೂಡ್ತೋ ಇದಕ್ಕೂ ನಮ್ಮ ಕರ್ನಾಟಕ ರಾಜ್ಯಕ್ಕೂ ಬಹಳ ನಿಕಟವಾದಂತಹ ಒಂದು ಸಂಬಂಧ ಇದೆ, ಅದೇನು ಅನ್ನುವಂಥದ್ದನ್ನ ತಿಳಿಸ್ಕೊಡಿ.
1: ಹೌದು ಸರ್, ಇದೊಂದು ತುಂಬಾ ಸ್ವಾರಸ್ಯಕರವಾದ ವಿಚಾರ. ಯಾಕಂತ ಹೇಳಿದ್ರೆ ಇಡೀ ದೇಶದಲ್ಲಿ ಇವತ್ತು ನಾವು ವನ್ಯಜೀವಿ ಸಪ್ತಾಹನ ಆಚರಿಸ್ತಾ ಇದ್ದೇವೆ, ಆದರೆ ಈ ವನ್ಯಜೀವಿ ಸಪ್ತಾಹದ ಪರಿಕಲ್ಪನೆ ಹುಟ್ಟಿದ್ದೇ ನಮ್ಮ ಕನ್ನಡದ ಮಣ್ಣಿನಲ್ಲಿ, ನಮ್ಮ ಮೈಸೂರು ಸಂಸ್ಥಾನದಲ್ಲಿ. ಯಾಕೆ ಅಂತ ಹೇಳಿದ್ರೆ 1952 ಮೊದಲು ಇಂಡಿಯನ್ ಬೋರ್ಡ್ ಆಫ್ ವೈಲ್ಡ್ ಲೈಫ್ ಇದು ಮಾಡಿದಾಗ ನಮ್ಮ ಮೈಸೂರಿನ ಸಂಸ್ಥಾನದ ಜಯಚಾಮರಾಜರಾಜ ಒಡೆಯವರು ಮೊದಲ ಅಧ್ಯಕ್ಷರಾಗಿದ್ದರು.
0: ಓಹೋ,
1: ಈ ವನ್ಯಜೀವಿ ಸಪ್ತಾಹನ ಹುಟ್ಟಾಕಿದೆ ಆ ಅಧ್ಯಕ್ಷತೆಯಲ್ಲಿ ನಮ್ಮದು ಮೈಸೂರಿನ ಲಲಿತ ಮಹಲ್ ಪ್ಯಾಲೇಸ್ನಲ್ಲಿ ಮೊದಲ ಸಭೆ ನಡೀತದೆ 1952. ಸೊ ಅವಾಗ ಹುಟ್ಟಾಕಿದ್ದು. ಯಾಕೆ ನಮ್ಮ ಮೈಸೂರು ಸಂಸ್ಥಾನನೇ ಅನ್ನೋದು ತುಂಬ ಮುಖ್ಯ. ಯಾಕೆ ಅಂತ ಹೇಳಿದ್ರೆ ಆ ಸಮಕಾಲೀನ ರಾಜವಂಶಸ್ಥರಗಳಲ್ಲಿ ಸ್ವತಂತ್ರ ಪೂರ್ವ ಮತ್ತು ಸ್ವತಂತ್ರ ಬಂದ ನಂತರ ಪರಿಸರ ರಕ್ಷಣೆಗೆ ವನ್ಯಜೀವಿಗಳ ಸಂರಕ್ಷಣೆಗೆ ಪ್ರಾಮುಖ್ಯತೆಯನ್ನು ನೀಡಿದ್ದು ನಮ್ಮ ಮೈಸೂರು ಸಂಸ್ಥಾನ. ನಮ್ಗೆ ಎಲ್ಲರಿಗೂ ಗೊತ್ತಿದೆ 1892 ನಾವು ಮೈಸೂರು ಮೃಗಾಲಯವನ್ನು ಸ್ಥಾಪಿಸಿದ್ವಿ. 1931 ನಮ್ಮ ಮೈಸೂರು ಮಹಾರಾಜರು ಬಂಡೀಪುರ ಅಭಯಾರಣ್ಯವನ್ನು ಇದು ಮಾಡಿ ಅಲ್ಲಿ ಯಾವುದೇ ರೀತಿಯ ಮರಗಳ ಕಟಾವಣೆ ಆಗಬಾರದು ಅಂತ ಒಂದು ಶಾಸನವನ್ನು ತಂದಿದ್ರು. ನಂತರ 1943 ನಾವು ಮೊದಲ ಮಾರಿಗೆ ರಂಗನತಿಟ್ಟು ಪಕ್ಷಿಧಾಮ ಏನಿದೆ ಅದನ್ನು ಡಿಕ್ಲೇರ್ ಮಾಡ್ತೀವಿ. ಎಲ್ಲವೂ ಮೈಸೂರು ಸಂಸ್ಥಾನದ ಅಡಿಯಲ್ಲಿ ನಡೆದಿರ್ತದೆ. ಮತ್ತೆ ಅಭಯಾರಣ್ಯ ಅನ್ನೋ ಒಂದು ಹೊಸ ಕಾನ್ಸೆಪ್ಟ್ನ ತಂದಿದ್ದೇ ಮೈಸೂರು ಸಂಸ್ಥಾನ. ಅನಿಮಲ್ಸ್ಗೆ ಯಾವುದೇ ರೀತಿ ಭಯ ಇಲ್ಲದೇನೆ ಪ್ರಾಣಿಗಳು ಅಲ್ಲಿ ಇರಬೇಕು ಅಂತೇಳಿ ಹಂಟಿಂಗ್, ಮೊದಲು ರಾಜ ಇದರಲ್ಲೆಲ್ಲ ಹಂಟಿಂಗ್ಗಳನ್ನ ಮಾಡ್ತಿದ್ರು. ಟೈಗರ್ ಹಂಟಿಂಗ್ನು ಕೂಡ 1931 ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಬರೋದಕ್ಕಿಂತ ಮುಂಚೆ ರಾಜ ಸಂಸ್ಥಾನಗಳಲ್ಲಿದ್ದಾಗ ಅವು ಅವರ ಕ್ರೀಡಾ ಇದಾಗಿ ಪ್ರಾಣಿಗಳನ್ನು ಹಂಟ್ ಮಾಡೋದು ಕೂಡ ನಡೀತಾ ಇತ್ತು. 1931 ಕೂಡ ರೆಗ್ಯುಲೇಟೆಡ್ ಹಂಟಿಂಗ್ನ ತಂದರು, ಅಂದರೆ ನಿಯಂತ್ರಣದಲ್ಲಿ ಇಟ್ಕೊಂಡು ಮತ್ತು ಎಲ್ಲ ಅಭಯಾರಣ್ಯಗಳನ್ನ ಡಿಕ್ಲೇರ್ ಮಾಡಿ ಅಲ್ಲಿ ಯಾವುದೇ ರೀತಿಯ ಹಂಟಿಂಗ್ ಆಗದೇ ಇರೋ ರೀತಿಯಲ್ಲಿ ನೋಡಿಕೊಂಡ್ರು. ಅದರಿಂದ ಮೈಸೂರು ಸಂಸ್ಥಾನ ವನ್ಯಜೀವಿ ಸಪ್ತಾಹವನ್ನು ಒಂದು ಪರಿಕಲ್ಪನೆಯಲ್ಲಿ ಮೂಡುವುದರಲ್ಲಿ ಮುಂಚೂಣಿಯಲ್ಲಿ ನಿಂತು ಸೊ ಇಡೀ ದೇಶ ಇವತ್ತೇನು ನಾವು ಆಚರಿಸ್ತಾ ಇದ್ದೀವಿ ಆದರೆ ಎಲ್ಲ ಪರಿಕಲ್ಪನೆಗಳು ಆ ಕನಸುಗಳು ಹುಟ್ಟಾಗಿದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮೈಸೂರು ಸಂಸ್ಥಾನದಲ್ಲಿ.
0: ಇವತ್ತು ಇಡೀ ದೇಶದಾದ್ಯಂತ ಏನು ವನ್ಯಜೀವಿ ಸಪ್ತಾಹ ಅಂತ ಹೇಳಿ ಆಚರಣೆಯನ್ನು ಒಂದು ವಾರಗಳ ಕಾಲ ಮಾಡಲಾಗ್ತಾ ಇದೆಯೋ ಈ ಒಂದು ಪರಿಕಲ್ಪನೆ ಹುಟ್ಟಿದ್ದೇ ಕನ್ನಡ ನಾಡಿನಲ್ಲಿ ಮೈಸೂರು ಸಂಸ್ಥಾನದಲ್ಲಿ ಎನ್ನುವಂಥದ್ದು ನಮ್ಮೆಲ್ಲರ ಒಂದು ಹಿರಿಮೆಯ ಸಂಗತಿ.
1: ಹೌದು ಸರ್.
0: ಯಾಕೆ ನಾವು ವನ್ಯಜೀವಿ ಸಪ್ತಾಹವನ್ನು ಆಚರಣೆಯನ್ನು ಮಾಡಬೇಕು, ಇದರ ಉದ್ದೇಶಗಳು ಏನೇನಿದ್ದಾವೆ ಎನ್ನುವಂಥದ್ದನ್ನು ವಿವರವಾಗಿ ತಿಳಿಸ್ಕೊಡಿ.
1: ಮೊದಲಿಗೆ ಹೇಳ್ತೀನಿ, ಈಗ ನಾವು ವನ್ಯಜೀವಿ ಅಂದ ತಕ್ಷಣ ಮನಸ್ಸಿಗೆ ಏನು ಬರ್ತದೆ, ಒಂದು ಕಾಡು, ಕಾಡಿನಲ್ಲಿ ಆನೆ, ಹುಲಿ, ಚಿರತೆ ಇವ್ಯಾವುದೋ ಪ್ರಾಣಿಗಳಿರ್ತವೆ, ಅದಷ್ಟೇ ವನ್ಯಜೀವಿಗಳು ಅಂತ ತಿಳ್ಕೊಂಬಿಟ್ಟಿರ್ತೀವಿ. ಆದರೆ ಕಾಡಿನಲ್ಲಿ ಸಿಗುವ ಪ್ರತಿಯೊಂದು ಸಸ್ಯಗಳಾಗಲಿ, ಔಷಧೀಯ

0: ಸಸ್ಯಗಳಾಗಲಿ ಆ ಎಲ್ಲವೂ ಕೂಡ ವನ್ಯಜೀವಿಗಳಾಗಿರ್ತದೆ. ಸೊ ಆದ್ದರಿಂದಾಗಿ ಇಡೀ ಪ್ರಾಣಿ ಸಂಕುಲ, ಸಸ್ಯ ಸಂಕುಲ ಇವೆಲ್ಲವನ್ನು ಕೂಡ ಸಂರಕ್ಷಣೆ ಮಾಡೋದು ನಮ್ಮ ಕರ್ತವ್ಯ ಆಗಿರ್ತದೆ. ಇದಲ್ಲದೆ ವನ್ಯಜೀವಿ ಬರೀ ಕಾಡು ಒಳಗಡೆ ಇರ್ತದೆ ಅಂತಲೇ ಹೇಳೋದಷ್ಟೇ ಸೀಮಿತವಾಗಿರೋದಿಲ್ಲ. ಹಿಂದೆ ಎಲ್ಲ ನಾವು ರೈತರ ಜಮೀನುಗಳಲ್ಲಿ ಸಿರಿಧಾನ್ಯಗಳನ್ನ ಬೆಳೆಸ್ತಿದ್ವಿ ಇಲ್ಲ ಅಕ್ಕಿಗಳನ್ನ ಬೆಳೆಸ್ತಿದ್ವಿ, ಈಗ ಯಾರನ್ನಾರು ಕೇಳಿದ್ರೆ ಅದು ವೈಲ್ಡ್ ವೆರೈಟಿ ಅಂತ ಹೇಳ್ತಾರೆ. ನಮ್ಮಲ್ಲಿದ್ದಿದ್ದು ಎಷ್ಟೋ ಆ ಥರ ಒಂದು ಸಂಪತ್ತು ಏನಿದೆ ಪ್ರಾಕೃತಿಕ ಸಂಪತ್ತು ಅದನ್ನು ನಾವು ಬಿಟ್ಬಿಟ್ಟು ಈಗ ಹೈಬ್ರಿಡ್ ಕಡೆಗೆ ಹೋಗ್ತಾ ಇದ್ದೀವಿ. ಮತ್ತು ಜೇನುನೊಣಗಳಿದೆ, ಜೇನುನೊಣಗಳು ಯಾವಾಗಾರ ವಿನಾಶ ಅಂದರೆ ಅರಣ್ಯದಲ್ಲಿರುವ ಒಂದು ಜೀವಿ ನಾಶಗೊಂಡಿತು ಅಂತ ಅಷ್ಟೇ ಅಲ್ಲ, ಇಡೀ ರೈತ ಬಾಂಧವನಿಗೆ ಇಡೀ ಮನುಕುಲದ ಉಳಿವಿಗೋಸ್ಕರ ಪಾಲಿನೇಷನ್ ಏನು ಪರಾಗಸ್ಪರ್ಶ ಕ್ರಿಯೆ ನಡೀತಿದೆ ಅದು ನಾವು ಜೇನುನೊಣಗಳಂದೇ ಇರ್ತೀವಿ. ಅದೇ ರೀತಿ ವನ್ಯ ಸಂಪತ್ತು ಏನು ರೈತರಲ್ಲಿ ನಮ್ಮ ದಿನನಿತ್ಯದಲ್ಲಿ ಯಾವ್ಯಾವ ವೈಲ್ಡ್ ಲೈಫ್ಗಳು ಇರ್ತವೆ ಅವನು ಕೂಡ ನಾವು ಸಂರಕ್ಷಣೆ ಮಾಡ್ತಾ ಹೋಗ್ಬೇಕು. ಯಾಕೆ ಉಳಿಸ್ಬೇಕು ಅಂತ ಹೇಳಿದ್ರೆ, ನಾವು ಆವಾಗಲೇ ಹೇಳಿದೆ ಭಾರತ ಅತ್ಯಂತ ಶ್ರೀಮಂತ ಜೀವ ವೈವಿಧ್ಯತೆಯ ರಾಷ್ಟ್ರ ಅಂತ, ಕರ್ನಾಟಕನೂ ಕೂಡ. ಭಾರತದಲ್ಲಿ ನಾವು ಮೊದಲೇ ಹೇಳಿದಂಗೆ ಈಗಾಗಲೇ ಒಂದು 107 ನ್ಯಾಷನಲ್ ಪಾರ್ಕ್ಸ್ ಇದೆ, 58 ಟೈಗರ್ ರಿಸರ್ವ್ಸ್ ಇದೆ, ಮತ್ತೆ ಈಗ 100,000+ ಹೆಚ್ಚು ಸ್ಪೀಸೀಸ್ಗಳು ಮತ್ತೆ ಒಂದು 55,000+ ಫ್ಲವರಿಂಗ್ ಪ್ಲಾಂಟ್ಸ್ಗಳು ನಮ್ಮಲ್ಲಿದೆ ಅನಿಮಲ್ ಸ್ಪೀಸೀಸು. ಈ ಎಲ್ಲ ಇದರಲ್ಲಿ 100,000+ ಇದ್ದಷ್ಟು ಅನಿಮಲ್ ಸ್ಪೀಸೀಸ್ ಅಲ್ಲಿ ಶೇಕಡ 28% ಎಂಡಮಿಕ್ ಅಂದ್ರೆ ಈ ಭಾರತಕ್ಕಷ್ಟೇ ಸೀಮಿತವಾಗಿದೆ, ಭಾರತದಿಂದ ಆಚೆ ಅವು ಸಿಗೋದಿಲ್ಲ. ಆ ರೀತಿ ಇದ್ದಾಗ ಈ ಎಂಡಮಿಕ್ ಸ್ಪೀಸೀಸ್ಗಳು ಇಲ್ಲೇ ಇದ್ದಾಗ ಯಾವುದೇ ರೀತಿ ನ್ಯಾಚುರಲ್ ಡಿಸಾಸ್ಟರ್ ಆಯಿತು ಅಂತ ಹೇಳಿದ್ರೆ ನಾವು ಈ ಸ್ಪೀಸೀಸ್ಗಳನ್ನ ಕಳ್ಕೊಳ್ಳುವಂತ ಚಾನ್ಸಸ್ ಜಾಸ್ತಿ ಇರ್ತದೆ. ಅದರಿಂದಾಗಿ ಇದರಗಳ ಬಗ್ಗೆ ಅರಿವು ಮೂಡಿಸಿ ಇದರ ಪ್ರಾಮುಖ್ಯತೆಯನ್ನು ಜನರಿಗೆ ತಿಳಿಸಿ ಪ್ರತಿಯೊಬ್ಬರೂ ಕೂಡ ವನ್ಯ ಸಂರಕ್ಷಣೆಯಲ್ಲಿ ಮತ್ತು ಜೀವತೆ ಸಂರಕ್ಷಣೆಯಲ್ಲಿ ಭಾಗವಹಿಸಬೇಕು ಅನ್ನೋ ಉದ್ದೇಶದಿಂದ ನಾವು ಈ ವನ್ಯಜೀವಿ ಸಪ್ತಾಹವನ್ನು ಮಾಡ್ತಾ ಇರ್ತೀವಿ.
1: ಉದ್ದೇಶಗಳು ಅನೇಕ ಇದ್ದಾವೆ ಸರ್.
0: ಉದ್ದೇಶಗಳಲ್ಲಿ ಮೊದಲು ಜನರಿಗೆ ವನ್ಯಜೀವಿಗಳ ಬಗ್ಗೆ ಮತ್ತೆ ಇದರ ಸಂರಕ್ಷಣೆ ಬಗ್ಗೆ ಅರಿವು ಮೂಡಿಸೋದು. ಅರಿವು ಮೂಡಿಸ್ಬೇಕಾದ್ರೆ ನಾವು ಹೇಗೆ ಹೇಳ್ತೀವಿ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ನಾವು ತೋರಿಸ್ಬಿಟ್ಟು ಈ ಒಂದು ಪ್ರಾಣಿ ಇದೆ, ಹುಲಿ ಇದೆ, ಇದನ್ನು ಸಂರಕ್ಷಣೆ ಮಾಡಬೇಕು, ಇಲ್ಲ ಪಕ್ಷಿ ಇದೆ, ಇದನ್ನು ಸಂರಕ್ಷಣೆ ಮಾಡಬೇಕು ಅಂತ ಹೇಳಿದ್ರೆ ಎಲ್ಲರೂ ಅದನ್ನು ಕೇಳ್ತಾರೆ, ಅದನ್ನು ಅಲ್ಲಿಗೆ ಬಿಟ್ಬಿಡ್ತಾರೆ. ನಾವು ಜಾಸ್ತಿ ನಾವು ವಿದ್ಯಾರ್ಥಿಗಳಿಗೆ ಇಲ್ಲ ಯುವ ಸಮೂಹಕ್ಕೆ ಇಲ್ಲ ವಾಲಂಟರಿ ಗ್ರೂಪ್ಸ್ಗಳಿಗೆ ಮತ್ತು ಸಾರ್ವಜನಿಕರಿಗೆ ಇದು ಮಾಡ್ತಿರ್ತೀವಿ. ಅರಿವು ಮೂಡಿಸಬೇಕಾದ್ರೆ ಯಾಕೆ ಆ ಪ್ರಾಣಿಗಳ ಲೈಫ್ ಸ್ಟೈಲು ಇಲ್ಲಿ ಆ ಪ್ರಾಣಿಗಳ ಬಗ್ಗೆ ಸ್ವಾರಸ್ಯಕರದ ವಿಷಯನ ತಿಳ್ಕೋಬೇಕು ಅಂತ ಹೇಳಿದ್ರೆ ನನ್ನ ಸ್ವಂತ ಅನುಭವದ ಹೇಳ್ತೀನಿ. ನಾವೆಲ್ಲ ಹಳ್ಳಿಗಾಡಿನಿಂದ ಬಂದವರು, ಹಳ್ಳಿನಲ್ಲೇ ಬೆಳೆದವರು. ನಿಮ್ಗೆ ಈಗ ಹೇಳಿದ್ರೆ ಒಂದು ಸ್ಪಾಟೆಡ್ ಡವ್ ಅಂತ ಪಕ್ಷಿ ಇದೆ, ಅದು ತನ್ನ ಕುತ್ತಿಗೆನಲ್ಲಿ ಮಣಿ ತರದ್ದು ಸಣ್ಣ ಸಣ್ಣ ಸ್ಪಾಟ್ ಇರ್ತದೆ. ಯಾಕೆ ಆ ಸ್ಪಾಟೆಡ್ ಡವ್? ಅದು ವಾಯ್ಸ್ ಕೇಳಿದ್ರೆ ನಿಮ್ಗೆ ಹೆಂಗೆ ಇರ್ತದೆ ಅಂದ್ರೆ ಮುತ್ತಿನ ಸೆಟ್ಟಿ ತೊರೆ ಬಂತು ಹೇಳು ಅಂದ್ರೆ ಅದು ನಮ್ಮ ಜಾನಪದದಲ್ಲಿ ಆ ಕರೆ ಹೇಳಿದ್ದು. ಯಾವಾಗೋ ಒಂದು ಸತಿ ಆ ಪಕ್ಷಿ ಒಳ್ಳೆಯ ದಡದಲ್ಲಿ ಕುತ್ತಿದಾಗ ಒಂದು ಊರಿನ ಮುತ್ತಿನ ವ್ಯಾಪಾರಿ ತನ್ನೆಲ್ಲ ಮುತ್ತು ರತ್ನಗಳನ್ನ ವ್ಯಾಪಾರ ಮಾಡಿ ಮುಗಿಸ್ಕೊಂಡು ಬರ್ತಿದ್ದಾಗ ಹಳ್ಳದ ಬದಿಯಲ್ಲಿ ಬಿಸಿಲಿಂದ ರಕ್ಷಣೆಗೋಸ್ಕರ ಅಂದ್ಬಿಟ್ಟು ಮಲಗಿರ್ತಾನೆ. ಹೆಚ್ಚಿನ ಘಟ್ಟ ಪ್ರದೇಶದ ಹೆಚ್ಚು ಮಳೆಯಾಗಿ ಆ ತೊರೆನಲ್ಲಿ ಹೆಚ್ಚಿನ ಮಳೆ ಬಂದು ಅವನು ವಿಶ್ರಾಂತಿಲಿದ್ದಾಗ ಅವನು ಕೊಚ್ಚಿಕೊಂಡು ಹೋಗೋ ಸಂದರ್ಭ ಬಂದಾಗ ಆ ಪಕ್ಷಿ ಕೂಗಿ ಹೇಳುತ್ತಂತೆ, ಮುತ್ತಿನ ಶೆಟ್ಟಿ ತೊರೆ ಬರ್ತಿದೆ ಹೇಳು ಅಂತ. ಅದನ್ನ ಕೇಳಿಸಿಕೊಂಡು ಎಚ್ಚರಿಕೆ ಕೊಟ್ಟು ಅವನು ಎದ್ದು ಅವನ ಪ್ರಾಣವನ್ನು ಉಳಿಸ್ಕೋತಾನೆ. ಆವಾಗ ಆ ಕೃತಜ್ಞತೆಗೋಸ್ಕರ ಅವನಲ್ಲಿದ್ದ ಮುತ್ತನ್ನ ಆ ಪಕ್ಷಿಯ ಕಂಠದ ಸುತ್ತ ಅದನ್ನ ಪೋಣಿಸ್ತಾನೆ. ಅಂದಿನಿಂದ ಆ ಪಕ್ಷಿಗೆ ಮುತ್ತಿದೆ ಅನ್ನೋದೇ ಒಂದು ಕತೆ. ಅದು ಜಾನಪದ ಕತೆ, ಅದು ನಿಜನೇ ಇಲ್ಲ ಅಂತಿಲ್ಲ.
1: ಹೌದು,
0: ಆ ಜಾನಪದ ಕತೆ ನಮ್ಮ ಮೇಲೆ ಎಷ್ಟು ಪರಿಣಾಮ ಬಿಡುತ್ತೆ ಅಂತ ಹೇಳಿದ್ರೆ, ನಾವು ಇದೆ ಯಾವುದೇ ಪಕ್ಷಿಗಳನ್ನ ನೋಡಿದ್ರೆ, ಯಾವುದೇ ಅದ್ರ ಕಾಲ್ ನೋಡಿದ್ರೆ, ಅದು ವಾಯ್ಸ್ಗಳನ್ನ ಕೇಳಿದ ತಕ್ಷಣ, ನಾವು ಈಗನೂ ಕೂಡ ನಾವು ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ರೆ ನನ್ನ ಮುಂಚೂಣಿ ಸಿಬ್ಬಂದಿಗಳು ಕೇಳ್ತೀನಿ, ಇಲ್ಲಿ ನಿಮ್ದು ಪ್ರಾದೇಶಿಕವಾಗಿ ಇಲ್ಲಿ ಲೋಕಲಲ್ಲಿ ಈ ಪಕ್ಷಿಗೆ ಏನಾದ್ರೂ ಕತೆ ಇದೆಯಾ, ಇದು ಜಾನಪದ ಕತೆ ಇದೆಯಾ ಅಂತ. ಸೊ ಅದು ಹೆಚ್ಚಾಗಿ ನಾವು ಜಾಸ್ತಿ ಜನನ ರೀಚ್ ಆಗ್ಲಿಕ್ಕೆ ಇದು ಮಾಡ್ತೀವಿ. ಮತ್ತೆ ಯುವ ಮನಸ್ಸುಗಳಲ್ಲಿ ಈ ರೀತಿ ಹೇಳಿದಾಗ ಆ ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ. ಇದು ಒಂದು ಆಬ್ಜೆಕ್ಟಿವ್ ನಮ್ದು. ಮತ್ತೆ ಎರಡನೇದು, ನಾವು ಅವೇರ್ನೆಸ್ ನ ಕ್ರಿಯೇಟ್ ಮಾಡ್ತೀವಿ, ಜಾಸ್ತಿ ಸಾರ್ವಜನಿಕರು ಈ ಸಂರಕ್ಷಣೆಯಲ್ಲಿ ಮತ್ತೆ ಇದನ್ನ ಭಾಗವಹಿಸಿಕೆ ಹೆಚ್ಚಾಗಿದೆ. ಸೊ ಭಾಗವಹಿಸಿಕೆ ಹೆಚ್ಚಾದಾಗ ನಮ್ದು ಸಂರಕ್ಷಣೆ ಸುಲಭ ಆಗ್ತಾ ಹೋಗ್ತದೆ. ಈ ಇದರಲ್ಲಿ ನನಗೆ ಒಂದು ಉದಾಹರಣೆ ಕೊಡೋದಾದ್ರೆ, ನಮ್ದು ಎಲ್ಲರೂ ಮಂಗಟೆ ಪಕ್ಷಿಯನ್ನ ನೋಡಿದಿರ, ಇಂಡಿಯನ್ ಆರ್ನ್ಬಿಲ್, ಇಂಡಿಯನ್ ಗ್ರೇಟ್ ಆರ್ನ್ಬಿಲ್, ಇಂಡಿಯನ್ ಗ್ರೇ ಆರ್ನ್ಬಿಲ್ ಎಲ್ಲ ಇರ್ತದೆ. ನಾವು ಯಾವುದೇ ಪಕ್ಷಿಗಳನ್ನ ಇಲ್ಲ ಪ್ರಾಣಿಗಳನ್ನ ಸಂರಕ್ಷಣೆ ಮಾಡಬೇಕಾದ್ರೆ ಅದರ ಜೀವನ ಶೈಲಿಯನ್ನ ತಿಳ್ಕೊಂಡ್ರೆ ಇನ್ನೂ ಹೆಚ್ಚಾಗಿ ನಾವು ಸಂರಕ್ಷಣೆ ಮಾಡುವಲ್ಲಿ ನಾವು ಹೆಜ್ಜೆ ಇಡಬಹುದು ಅಂತ ಹೇಳುತ್ತೆ. ಯಾಕೆಂದ್ರೆ ಇದು ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ ಮತ್ತೆ ಕಾಳಿ ನದಿಗಳ ದಡದಲ್ಲಿ ಹೆಚ್ಚಾಗಿ ಈ ಬರ್ಡ್ಸ್ಗಳು ಕಂಡು ಬರ್ತವೆ. ಒಂದ್ ಹಂತದಲ್ಲಿ ಇದೆಲ್ಲ ಬೇಟೆ ಆಡ್ತಾ ಬಂದಂಗೆನೆ ಅದರ ಸಂತತಿ ಕ್ಷೀಣ ಆಗ್ತಿತ್ತು. ಯಾಕೆ ಸಂತತಿ ಕ್ಷೀಣ ಆಗ್ತಿತ್ತು ಅದನ್ನ ಅಧ್ಯಯನ ಮಾಡಿದಾಗ ಅದರದೊಂದು ವಿಶಿಷ್ಟವಾದ ಜೀವನ ಶೈಲಿ ಇದೆ. ಮಂಗಟ ಪಕ್ಷಿಗಳಲ್ಲಿ ನಾವು ಗಂಡು ಮತ್ತೆ ಹೆಣ್ಣು ನಮ್ಮ ಆಗಿ ಒಂದು ಸರಿ ಅದು ಸಂಗಾತಿ ಆದ್ರೆ ಜೀವನ ಪೂರ್ತಿ ಆ ಬರ್ಡ್ ಸಂಗಾತಿನೇ ಇರ್ತದೆ. ಒಂದ್ಸತಿ ಹೆಣ್ಣು ಪಕ್ಷಿ ಏನಾದರೂ ಮೊಟ್ಟೆಗಳನ್ನ ಇಟ್ಟು ಮರಿ ಮಾಡೋ ಟೈಮಲ್ಲಿ ಏನ್ ಮಾಡ್ತೇವೆ ಅಂದ್ರೆ ಮರದ ಪೊಟ್ಟೆನಲ್ಲಿ ಜಾಗ ಮಾಡಿಕೊಂಡು ಮೊಟ್ಟೆಗಳನ್ನ ಇಡ್ತದೆ. ಮೊಟ್ಟೆಗಳನ್ನ ಇಟ್ಟ ತಕ್ಷಣ ಹೆಣ್ಣು ಪಕ್ಷಿ ತನ್ನ ಮೈ ಮೇಲಿರೋ ಎಲ್ಲಾ ರೆಕ್ಕೆ ಪುಕ್ಕಗಳನ್ನ ತೆಗೆದುಕೊಂಡು ಆ ಮೊಟ್ಟೆಗಳಿಗೆ ಕಾವು ಕೊಡ್ತಾ ಕುತ್ಕೊಳ್ತದೆ. ತನ್ನ ಗೂಡಿನ ಮುಖ್ಯ ದ್ವಾರನ ಪೂರ್ತಿ ಮಣ್ಣು ಇದರಿಂದ ಸೀಲ್ ಮಾಡ್ತದೆ. ಈ ಹೆಣ್ಣು ಪಕ್ಷಿ ಅದನ್ನ ಮರಿ ಮಾಡಿ ಮರಿಗಳಿಗೆ ರೆಕ್ಕೆ ಬಲಿತು ತನ್ನ ತಾಯಿ ಪಕ್ಷಿಗೂ ಕೂಡ ಮತ್ತೆ ರೆಕ್ಕೆ ಬಂದು ಹಾರಾಡುವಷ್ಟು ಅಷ್ಟು ಸಮಯಕ್ಕೂ ಕೂತ್ರ

0: ಗಂಡು ಪಕ್ಷಿ ಹೊರಗಡೆ ಹೋಗಿ ತನ್ನ ಇಡೀ ಕುಟುಂಬಕ್ಕೆ ಆಹಾರವನ್ನ ಸರಬರಾಜು ಮಾಡ್ತಾ ಇರ್ತದೆ. ಈ ಸಂದರ್ಭದಲ್ಲಿ ನಮ್ಗೆ ಈ ಜೀವನ ಶೈಲಿನೇ ಗೊತ್ತಿಲ್ಲ ಅಂತ ಹೇಳಿದ್ರೆ, ನಾವು ಬೇಟೆ ಆಡಿ ಏನಾದ್ರೂ ಗಂಡು ಪಕ್ಷಿನ ಸಾಯಿಸಿದ್ವಿ, ನಾವು ಒಂದು ಪಕ್ಷಿನ ಸಾಯಿಸೋದಿಲ್ಲ, ಇಡೀ ಕುಟುಂಬನೇ ಸಾಯಿಸಿರ್ತೀವಿ. ಈ ನಿಟ್ಟಿನಲ್ಲಿ ಅವಾಗ ಅಲ್ಲಿ ಸ್ಥಳೀಯರು ಮತ್ತೆ ಕರ್ನಾಟಕ ಅರಣ್ಯ ಇಲಾಖೆ ಇಬ್ಬರು ಅಲ್ಲಿನ ಲೋಕಲ್ ಟ್ರೈಬಲ್ಸ್ಗೆ, ಲೋಕಲ್ ಜನಗಳಿಗೆ ಸಾವಿರಾರು ಬೀದಿ ನಾಟಕಗಳನ್ನು ಮಾಡಿ ಅರಿವು ಮೂಡಿಸಿದ್ರು. ಆಗ ಸಾರ್ವಜನಿಕರು ಎಲ್ಲರೂ ಕೂಡ ಜೊತೆಯಲ್ಲಿ ಸೇರಿ ಮಂಗಟೆ ಪಕ್ಷಿಗಳನ್ನ, ಅಂದ್ರೆ ಆರ್ನ್ಬಿಲ್ ಪಕ್ಷಿಗಳನ್ನ ಉಳಿಯುಗೋಸ್ಕರ ಸಹಕರಿಸಿದ್ರು. ಅದರ ಪರಿಣಾಮವಾಗಿ ನಾವು 2011 ನಾವು ಅಲ್ಲಿ ಆರ್ನ್ಬಿಲ್ ಕನ್ಸರ್ವೇಷನ್ ರಿಸರ್ವ್ ನ ಡಿಕ್ಲೇರ್ ಮಾಡಿದ್ವಿ. ಈ ರೀತಿ ಸಾರ್ವಜನಿಕ ಸಹಭಾಗಿತ್ವ ಹೇಗೆ ಒಂದು ಸ್ಪೀಸೀಸ್ ನ ಉಳುವಿಕೆ ಕೆಲಸ ಮಾಡುತ್ತೆ ಅನ್ನೋದು ಇದೊಂದು ಉತ್ತಮ ಉದಾಹರಣೆ. ಮೂರನೇದು ಹ್ಯಾಬಿಟೆಟ್ ಇಂಪ್ರೂವ್ಮೆಂಟ್. ಯಾವುದೇ ಪ್ರಾಣಿ ಪಕ್ಷಿಗಳಿಗೆ ಆಗ್ಲಿ ಒಂದು ಆವಾಸ ಸ್ಥಾನ ಏನಿರ್ತದೆ, ಆ ಆವಾಸ ಸ್ಥಾನದ ಅಭಿವೃದ್ಧಿ ಎನ್ಕ್ರೋಚ್ಮೆಂಟ್, ಏನ್ ನಾವು ತೂರಿಗಳನ್ನ ಮಾಡಿದಾಗ ಅರಣ್ಯ ಪ್ರದೇಶಗಳನ್ನ ಮಾಡೋದು, ಮತ್ತೆ ಹ್ಯಾಬಿಟೆಟ್ಗಳು ಆವಾಸ ಸ್ಥಾನಗಳ ಫ್ರಾಗ್ಮೆಂಟೇಷನ್. ಮಧ್ಯದಲ್ಲಿ ಯಾವುದೋ ಒಂದು ಪ್ರಾಜೆಕ್ಟ್ ಹೋಗ್ಬಿಡ್ತದೆ, ಎರಡು ಉತ್ತಮವಾದ ಆವಾಸ ಸ್ಥಾನಗಳು ಸಪರೇಟ್ ಆಗ್ಬಿಡ್ತವೆ, ಪ್ರಾಣಿಗಳು ಇಲ್ಲಿಂದ ಅಲ್ಲಿಗೆ ಹೋಗೋದಿಲ್ಲ, ಮತ್ತೆ ಯಾವುದೇ ರೀತಿಯ ಅಕ್ರಮ ಕಡಿತಲೆಗಳು ಮರಗಳು ಆಗದೆ ಇರೋ ತರ ನೋಡ್ಕೊಳ್ಳೋದು, ಈ ರೀತಿ ಹ್ಯಾಬಿಟೆಟ್ ಇಂಪ್ರೂವ್ಮೆಂಟ್ ನ ಮಾಡೋದು ಮೂರನೇ ಆಬ್ಜೆಕ್ಟಿವ್. ನಾಲ್ಕನೇದು ಸಪೋರ್ಟಿಂಗ್ ಕೋಎಕ್ಸಿಸ್ಟೆನ್ಸ್, ಅಂದ್ರೆ ನಾವು ಸಹಬಾಳತ್ವೆ, ಮನುಷ್ಯ ಮತ್ತೆ ವನ್ಯಪ್ರಾಣಿ ಎರಡೂ ಸೇರಿ ಸಹಬಾಳ್ವಿಕೆ ನಡೆಸಬೇಕು ಅನ್ನೋದನ್ನ ನಾವು ಎಷ್ಟು ಉತ್ತೇಜನ ಕೊಡಬೇಕು ಮತ್ತು ಪುಷ್ಟೀಕರಿಸಬೇಕು, ಇವು ನಾಲ್ಕು ಮುಖ್ಯ ಉದ್ದೇಶಗಳು ವನ್ಯಜೀವಿ ಸಪ್ತಾಹದ್ದು.
1: ಈ ಉದ್ದೇಶಗಳನ್ನು ಇಟ್ಟುಕೊಂಡು ಇದನ್ನು ಈಡೇರಿಕೆಗಾಗಿ ನಾವು ವನ್ಯಜೀವಿ ಸಪ್ತಾಹವನ್ನು ಆಚರಣೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇತ್ತೀಚೆಗೆ ನಾವು ಏನು ವರ್ಷಕ್ಕೆ ಒಂದು ಸಾರಿ ಸಪ್ತಾಹಗಳಾಗಿರ್ಬೋದು, ದಿವಸಗಳಾಗಿರ್ಬೋದು ಆಚರಣೆಯನ್ನು ಮಾಡ್ತೀವೋ ಅದಕ್ಕೆ ಒಂದು ಥೀಮ್ ಅಂತ ಹೇಳಿ ಇಟ್ಕೊಂಡಿರ್ತೇವೆ. ಈ ವರ್ಷದ ಒಂದು ಘೋಷವಾಕ್ಯ ಏನು ಅನ್ನುವಂಥದ್ದು, ಆ ಘೋಷವಾಕ್ಯಕ್ಕೆ ಅನುಗುಣವಾಗಿ ಆ ವರ್ಷದ ಆಚರಣೆಯನ್ನು ಮಾಡ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈ ಸಾಲಿನ ವನ್ಯಜೀವಿ ಸಪ್ತಾಹದ ಘೋಷವಾಕ್ಯ ಏನು?
0: ನೀವು ಹೇಳಿದಂಗೆ ಪ್ರತಿ ವರ್ಷನೂ ಕೂಡ ನಾವು ಒಂದೊಂದು ಘೋಷವಾಕ್ಯಗಳನ್ನು ಆ ನಿಟ್ಟಿನಲ್ಲಿ ಸಂರಕ್ಷಣೆ ಮತ್ತು ಅರಿವು ಮೂಡಿಸೋದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇವೆ. ಈ ವರ್ಷದ ಘೋಷವಾಕ್ಯ ಕನೆಕ್ಟಿಂಗ್ ಹ್ಯಾಬಿಟ್ಯಾಟ್ ಥ್ರೈವಿಂಗ್ ವೈಲ್ಡ್ ಲೈಫ್, ಅಂದ್ರೆ ವೃದ್ಧಿಸುತ್ತಿರುವ ವನ್ಯಜೀವಿಗಳ ಆವಾಸ ಸ್ಥಾನಗಳ ಜೋಡಣೆ. ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅನ್ನೋ ಒಂದು ಪಕ್ಷಿ ಇದೆ, ಆ ಪಕ್ಷಿ ಇಡೀ ರಾಷ್ಟ್ರದಲ್ಲಿ ಕೇವಲ 200 ಸಂಖ್ಯೆ ಅಷ್ಟೇ ಇರಬಹುದು. ರಾಜಸ್ಥಾನದಲ್ಲಿ ಮುಖ್ಯವಾಗಿ ಸಿಗ್ತದೆ, ಅದರಲ್ಲೂ ಕರ್ನಾಟಕದಲ್ಲಿ ಬಳ್ಳಾರಿ ಭಾಗದಲ್ಲಿ ಹೆಚ್ಚಿನ ಈ ಪಕ್ಷಿಗಳ ಸಂತಾನೋತ್ಪತ್ತಿಗಾಗಿ ಬರ್ತವೆ, ಅಲ್ಲಿನೂ ಕೂಡ ಸ್ಥಳೀಯವಾಗಿ ಪಕ್ಷಿಗಳಿದೆ. ಈ ರೀತಿ ಆವಾಸ ಸ್ಥಾನಗಳ ಅಭಿವೃದ್ಧಿ ಮಾಡಿದರೆ ಈ ತೀವ್ರ ಅಳಿವಿನಂಚಿನಲ್ಲಿರುವ ಇಂಥ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅಂತ ಎಷ್ಟೋ ಪಕ್ಷಿಗಳನ್ನ ನಾವು ಸಂರಕ್ಷಣೆ ಮಾಡಬಹುದು. ಮತ್ತೆ ನಮ್ಮಲ್ಲಿ ಇಡೀ ದೇಶದಲ್ಲಿ ಓನ್ಲಿ ಒನ್ ಡೆಡಿಕೇಟೆಡ್ ವಲ್ಚರ್ ವೈಲ್ಡ್ ಲೈಫ್ ಸ್ಯಾಂಚುರಿ ಇದೆ ಕರ್ನಾಟಕದಲ್ಲಿ, ರಾಮನಗರದಲ್ಲಿ ರಣಹದ್ದುಗಳ ಸಂರಕ್ಷಣೆ ಇದು. ಅದನ್ನು ಹೇಳ್ಬೇಕಂದ್ರೆ ನಾವೆಲ್ಲ ಚಿಕ್ಕದರಲ್ಲಿ ಏನಾರು ತಪ್ಪು ಮಾಡಿದ್ರೆ ನಮ್ಮ ತಂದೆ ತಾಯಿ ಹೇಳ್ತೀವಿ, ರಣಹದ್ದು ಬಂದು ನಿನ್ನ ಕಿವಿ ಕಿತ್ಕೊಂಡು ಹೋಗ್ಬಿಡ್ತದೆ ಅಂತ. ನಾವೆಲ್ಲ ಶಾಲೆಯಿಂದ ಆಚೆ ಬಂದ್ರೆ ಎಷ್ಟೋ ಊರಿನಲ್ಲಿ ಬಿರೋ ದನ ಕರುಗಳು ಸತ್ತಾಗ ಅವನ್ನ ಕ್ಲೀನ್ ಮಾಡ್ತಿದ್ರು. ನ್ಯಾಚುರಲ್ ಸ್ಕ್ಯಾವೆಂಜರ್ಸ್ ಅಂದ್ರೆ ನೈಸರ್ಗಿಕ ಜಾಡು ಮರಗಳಾಗಿ ಈ ರಣಹದ್ದುಗಳು ಕಾರ್ಯನಿರ್ವಹಿಸ್ತವೆ. ಇವತ್ತು ರಣಹದ್ದುಗಳ ಸಂತತಿನೇ ಕಡಿಮೆ ಆಗೋಗಿದೆ. ನಮ್ಮ ಜೀವನ ಶೈಲಿ, ಪಶುಗಳಿಗೆ ಡೈಕ್ಲೋಫಿನಿಕ್ ಅನ್ನ ಕೆಮಿಕಲ್ ಕೊಡ್ತಾ ಇದ್ವಿ, ಆ ಪಶುಗಳ ಮಾಂಸದಲ್ಲಿದ್ದ ಆ ಡೈಕ್ಲೋಫಿನಿಕಲ್ಲು ವಲ್ಚರ್ಸ್ ರಣಹದ್ದುಗಳಿಗೆ ಸೇರಿ ಆ ಮೊಟ್ಟೆಗಳಲ್ಲಿ ಆ ಸಿಲಿಕ ಮೇಲೆ ಮೊಟ್ಟೆದ ಏನು ಹೊರಪದರ ಬರ್ತದೆ ಅದು ಗಟ್ಟಿ ಆಗ್ದೇನೆ ಎಲ್ಲಾ ಮೊಟ್ಟೆಗಳು ಒಡೆದ ತಕ್ಷಣ ಅದು ಮರಿಗಳು ಆಗ್ದೇನೆ ಆಗ್ತಿತ್ತು. ಈ ರೀತಿಯಾಗಿ ನಮ್ಮ ಸುತ್ತಮುತ್ತ ಯಾವ ರೀತಿ ಈ ತರ ಕನ್ಸರ್ವೇಷನ್ ರಿಸರ್ವ್ಗಳಿದಾವೆ ಮತ್ತೆ ಕಮ್ಯುನಿಟಿ ರಿಸರ್ವ್ಗಳಿದಾವೆ, ಅವುಗಳಲ್ಲಿ ನಾವು ಆಕ್ಟಿವ್ ಆಗಿ ಎಲ್ಲಾ ಸಾರ್ವಜನಿಕರು ಭಾಗವಹಿಸಿ ಸಂರಕ್ಷಣೆಯನ್ನ ಮಾಡಬಹುದು ಅಂತ ಹೇಳಿ ತಿಳಿಸ್ಲಿಕ್ಕೆ ಇಚ್ಛಿಸ್ತೇನೆ. ಕನೆಕ್ಟಿಂಗ್ ಹ್ಯಾಬಿಟೆಟ್ ಅಂತ ಹೇಳಿದ್ರೆ ಈಗ ನೀವು ನಾವು ನೋಡಿದಂಗೆ ನಾಗರಹೊಳೆ, ಬಂಡೀಪುರ ಇಂಥದ್ದೆಲ್ಲ ಪ್ರೊಟೆಕ್ಟೆಡ್ ಏರಿಯಾ ಸೆಂಚುರೀಸ್ ಇರ್ತವೆ, ಒಂದಕ್ಕೊಂದು ಕನೆಕ್ಟ್ ಮಾಡಬೇಕಾಗ್ತದೆ. ಅದು ಒಂದು ಫೆಸಿಲಿಟೇಟ್, ಒಂದು ರಾಜ್ಯದಲ್ಲಿರುವ ಇಲ್ಲ ದೇಶದಲ್ಲಿರುವ ಅಕ್ಕಪಕ್ಕದ ರಕ್ಷಿತ ಅರಣ್ಯಗಳಿರ್ತವೆ ಅಂತ ಜಾಗಗಳನ್ನ ಕನೆಕ್ಟ್ ಮಾಡಿ ವನ್ಯಜೀವಿಗಳು ಸರಾಗವಾಗಿ ಒಂದು ಕಡೆಯಿಂದ ಒಂದು ಕಡೆಗೆ ಮೂವ್ ಆಗೋದಕ್ಕೆ ಮಾಡೋದು. ಸೊ ವನ್ಯಜೀವಿಗಳು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ಲಿಕ್ಕೆ 2-3 ತರ ಇರ್ತದೆ. ಒಂದು ಯಾವುದು ಅದು ಈಸಿ ಮೂವ್ಮೆಂಟ್, ಕೆಲವು ಟೈಮ್ ಏನಾಗುತ್ತೆ ಕ್ಲೈಮೆಟಿಕ್ ಚೇಂಜ್, ಒಂದು ಜಾಗದಲ್ಲಿ ಈಗ ನೀವು ಬಂಡೀಪುರ ಇಲ್ಲ ನಾಗರಹೊಳೆನಲ್ಲಿ ಕಬಿನಿ ಹಿನ್ನೀರಿನಲ್ಲಿ ನೀವು ಯಾವಾಗಾದ್ರೂ ಏಪ್ರಿಲ್ ಮೇ ನಲ್ಲಿ ಹೋದ್ರೆ ಸಾವಿರಾರು ಆನೆಗಳು ಇರ್ತದೆ ಕಾಂಗ್ರಿಗೇಷನ್. ಯಾಕೆ ಅಂತ ಹೇಳಿದ್ರೆ ಅಷ್ಟು ಆನೆಗಳು ನೀರಿಗೋಸ್ಕರ ಸಮ್ಮರ್ಲ್ಲಿ ಅಲ್ಲಿ ಬರ್ತವೆ, ಬೇರೆ ಅರಣ್ಯದಲ್ಲಿ ಬೇರೆ ಕಡೆ ಇದ್ರು ಕೂಡ ಇಲ್ಲಿಗೆ ನೀರಿಗೋಸ್ಕರ ಬರ್ತವೆ. ಆ ರೀತಿ ತಮ್ಮ ಸಂತಾನೋತ್ಪತ್ತಿಗಾಗಿನೋ ಆಹಾರವನ್ನು ಅರಿಸಿನೋ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗುವ ವನ್ಯಪ್ರಾಣಿಗಳಿಗೆ ನಾವು ಒಂದು ಸುರಕ್ಷಿತವಾದ ಮಾರ್ಗವನ್ನು ಮಾಡ್ಕೊಳ್ಬೇಕು ಹ್ಯಾಬಿಟ್ಯಾಟ್ಗಳನ್ನ. ಎರಡನೇದು ಈಗ ನಾವು ಸುಮಾರು ಕಡೆ ನೋಡ್ತಾ ಇದ್ದೀವಿ ನಮ್ಮ ಅಭಿವೃದ್ಧಿ ನಿಟ್ಟಿನಲ್ಲಿ ರಸ್ತೆಗಳು ಬರ್ತಿದೆ, ರೈಲ್ವೆ ಮಾರ್ಗಗಳು ಬರ್ತಿದೆ, ಹೊಸ ಹೊಸ ಅಭಿವೃದ್ಧಿ ಕಾರ್ಯಗಳು ಇದು ಮಾಡ್ತಿದೆ ಅಂದರೆ ಈ ಎಲ್ಲ ಸುರಕ್ಷಿತ ಜಾಗಗಳನ್ನ ನಾವು ಕಟ್ ಮಾಡ್ತಾ ಇದ್ದೀವಿ, ಬೈಫರ್ಕೇಟ್ ಮಾಡ್ತಾ ಇದ್ದೀವಿ. ಅಲ್ಲಿಗೆ ಏನು ಮಾಡಬೇಕು ಅಂತೇಳಿದ್ರೆ ಈಗ ಹೈವೇಗಳು ದಾಟ್ತಿದ್ದಾಗ ಸೊ ಅಂಡರ್ ಪಾಸ್ ಇಲ್ಲ ಓವರ್ ಪಾಸ್ ಮೂಲಕ ಅಲ್ಲಲ್ಲಿ ಎಲ್ಲಿ ಪ್ರಾಣಿಗಳು ಹೆಚ್ಚಾಗಿ ದಾಟ್ತವೆ ಅಂತ ಕಡೆ ನಾವು ಪ್ರಾಣಿಗಳಿಗೆ ದಾಟ್ಲಿಗೆ ಅನುವು ಮಾಡಿಕೊಡ್ಬೇಕು. ಸೊ ಇದು ಏನು ಮಾಡ್ತದೆ ಅಂದರೆ ಪ್ರಾಣಿಗಳಿಗೆ ಏನು ಸ್ಥಳೀಯವಾಗಿ ಮೈಗ್ರೇಷನ್ ಒಂದು ಕಡೆಯಿಂದ ಒಂದು ಕಡೆಗೆ ಹೋಗೋದು ಇಲ್ಲ ಅಂತ ಹೇಳಿದ್ರೆ ಅದರ ಆಹಾರ ಉಡಿಸಿ ಹೋಗೋದ್ರ ಜೊತೆಗೆ ತನ್ನ ಜೆನೆಟಿಕಲಿ ಆನೆಗಳದ್ದು ಸುಪೀರಿಯಾರಿಟಿಯನ್ನು ಉಳಿಸ್ಕೊಳ್ಳಿಕ್ಕೆ ಅದಾಗುತ್ತೆ. ಯಾಕೆಂದರೆ ಒಂದೇ ಜಾಗದಲ್ಲಿ ತುಂಬ ಸಣ್ಣ ಪ್ರದೇಶದಲ್ಲಿ ಏನಾದರೂ ಪ್ರಾಣಿಗಳಿದ್ದರೆ ಅವರವರ

0: ಅದು ಇನ್ ಬ್ರೀಡಿಂಗ್ ಆಗಿ ಅದೂ ಕೂಡ ಜೆನೆಟಿಕಲಿ ಅಳಿವಿನ ಅಂಚಿಗೆ ಹೋಗುವಂಥ ಸಾಧ್ಯತೆಗಳಿರ್ತವೆ. ಆದ್ದರಿಂದ ಈ ರೀತಿ ಕನೆಕ್ಟಿಂಗ್ ಹ್ಯಾಬಿಟೆಟ್, ಸೊ ಆವಾಸ ಸ್ಥಾನಗಳನ್ನ ಕನೆಕ್ಟ್ ಮಾಡಿ ಯಾವುದು ಅಳಿವಿನಂಚಿನಲ್ಲಿರುವ ವನ್ಯಜೀವಿಗಳಿದ್ದಾವೆ ಅವುಗಳ ಸಂಖ್ಯೆಯನ್ನು ವೃದ್ಧಿಸುವುದಕ್ಕೆ ಮುಖ್ಯವಾಗಿ ಈ ವರ್ಷದ ಒಂದು ಘೋಷವಾಕ್ಯವನ್ನು ಇಟ್ಕೊಂಡು ನಾವು ಈ ವನ್ಯಜೀವಿ ಸಪ್ತಾಹವನ್ನು ಆಚರಿಸ್ತಾ ಇದ್ದೇವೆ.
1: ಹಾಂ ಹಾಂ, ಇನ್ನು ವನ್ಯಜೀವಿ ಅಂತ ಅಂದಾಗ ನಮಗೆ ತಕ್ಷಣ ನಮಗೆ ನೆನಪಾಗ್ತಕ್ಕಂಥದ್ದು ಮಾನವ ಮತ್ತು ಪ್ರಾಣಿಯ ಸಂಘರ್ಷ. ಇದು ಇತ್ತೀಚಿನ ದಿವಸಗಳಲ್ಲಿ ಬಹಳ ಹೆಚ್ಚಳ ಆಗ್ತಾ ಇರ್ತಕ್ಕಂಥದ್ದು. ಇದನ್ನು ತಾವು ಒಬ್ಬರು ಅರಣ್ಯ ಅಧಿಕಾರಿಯಾಗಿ ಹೇಗೆ ನೋಡ್ತೀರಾ ಈ ಒಂದು ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ, ತಮ್ಮ ಅಭಿಪ್ರಾಯ ಏನು?
0: ಸರ್, ನಾವು ಇತ್ತೀಚಿನ ದಿನಗಳಲ್ಲಿ ಯಾವಾಗೂ ಮಾನವ ವನ್ಯಜೀವಿ ಸಂಘರ್ಷ ತುಂಬ ಜಾಸ್ತಿ ಆಗ್ತಿದೆ. ಅದರಲ್ಲೂ ಕರ್ನಾಟಕ ರಾಜ್ಯದಲ್ಲಿ ಮತ್ತು ಈ ಹಾಸನ ಜಿಲ್ಲೆಯಲ್ಲಿ ನಾವು ಕಾರ್ಯನಿರ್ವಹಿಸ್ತಿದ್ವಿ. ಹೆಚ್ಚಾಗಿ ಆನೆ ಮತ್ತು ಮಾನವ ಪ್ರಾಣಿ ಸಂಘರ್ಷ ಜಾಸ್ತಿ ಇದೆ. ಅದು ಬಿಟ್ಟರೆ ಹುಲಿ ಮತ್ತು ಚಿರತೆಗಳ ಸಂಘರ್ಷ ಇಲ್ಲ ಕರಡಿಗಳು ಸಂಘರ್ಷ, ಬೇರೆ ಬೇರೆ ಪ್ರಾಣಿಗಳ ಜೊತೆ ಸ್ಥಳೀಯವಾಗಿ ಬೇರೆ ರೀತಿಯ ಸಂಘರ್ಷಗಳಿರ್ತವೆ. ಪ್ರತಿಯೊಂದು ಸಂಘರ್ಷಕ್ಕೂ ನಾವು ಬೇರೆದೇ ರೀತಿಯಲ್ಲಿ ಆ ಸಂಘರ್ಷವನ್ನು ತಡೆಗಟ್ಟುವಲ್ಲಿ ನಿರ್ವಹಣೆ ಮಾಡುವಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇವೆ. ಮುಖ್ಯವಾಗಿ ಸಂಘರ್ಷಗಳು ಯಾಕೆ ಆಗ್ತದೆ ಅಂತ ಸರ್, ಸರಳವಾಗಿ ಕೇಳುಗರಿಗೆ ಇಲ್ಲ ನಿಮಗೆ ಉದಾಹರಣೆ ಕೊಡೋದಾದ್ರೆ, ಈಗ ನನ್ನದೇ ಕೊಠಡಿನಲ್ಲಿ ನಾನು ದಿನ ಓಡಾಡ್ತಾ ಇರ್ತೀನಿ ಅಂದ್ರೆ ನನಗೆ ಗೊತ್ತಿದೆ ಮಂಚ ಎಲ್ಲಿರ್ತದೆ, ಟೇಬಲ್ ಎಲ್ಲಿರ್ತದೆ, ನನ್ನ ಪುಸ್ತಕಗಳು ಎಲ್ಲಿರ್ತದೆ, ಅದೆಲ್ಲ ಗೊತ್ತಿರ್ತದೆ. ಈಗ ನೀವು ಯಾರಾದ್ರೂ ಬಂದು ನನ್ನ ದಿನಚರ್ಯದ ಆ ಟೇಬಲ್ನ ನಾನು ಓಡಾಡೋದು ಇಟ್ಟು ಬದಲಾವಣೆ ಮಾಡಿದ್ರೆ, ನಾನು ಯಾವಾಗ್ಲೂ ಸಡನ್ ಆಗಿ ನಾನು ಅಲ್ಲಿ ಒಳಗಡೆ ಹೋದ್ರೆ ನಾನು ಆಕ್ಸಿಡೆಂಟೇ ಆಗೋದು, ಅಂದ್ರೆ ಅಪಘಾತಗಳೇ ಆಗೋದು. ಸೊ ಇದೇ ಪ್ರಕ್ರಿಯೆ ನಮ್ಮ ಪ್ರಾಣಿಗಳಲ್ಲೂ ನಡೀತದೆ. ಪ್ರಾಣಿಗಳು ಒಂದು ಸರಾಗವಾಗಿ ಒಂದು ಜಾಗದಲ್ಲಿ ಓಡಾಡ್ಕೊಂಡಿದ್ವು, ನಾವು ಆ ಜಾಗಗಳಲ್ಲಿ ಒತ್ತುವರಿ ಮಾಡಿದ್ದೇವೆ ಎನ್ಕ್ರೋಚ್ಮೆಂಟು, ಮತ್ತೆ ಈ ಪ್ರಾಣಿಗಳು ಓಡಾಡುವಂತ ಮಾರ್ಗಗಳ ಮಧ್ಯೆ ನಮ್ಮ ಅಭಿವೃದ್ಧಿ ಬರ್ತಿದೆ. ಈ ಎಲ್ಲಾ ಕಾರ್ಯಗಳು ಪ್ರಾಣಿಗಳು ದಾರಿಯನ್ನ ತಪ್ಪಿ ಬೇರೆ ಕಡೆ ಹೋಗೋದು, ಆಗ ಸಂಘರ್ಷ ಹೆಚ್ಚಾಗ್ತಾ ಇದೆ. ಇದನ್ನ ನಾವು ಅಭಿವೃದ್ಧಿ ಮತ್ತೆ ಸಂರಕ್ಷಣೆ ಎರಡನ್ನೂ ಸಮತೋಲಿತವಾಗಿ ತಗೊಂಡೋಗಿ ಸಸ್ಟೈನಬಲ್ ಇದು ಮಾಡಿದ್ರೆ ನಾವು ಸಂಘರ್ಷವನ್ನ ಕಡಿಮೆ ಮಾಡಬಹುದು. ಸಂಘರ್ಷವನ್ನ ಕಡಿಮೆ ಮಾಡಲಿಕ್ಕೆ ಎರಡು ಪ್ರಮುಖ ಇದು ಸರ್, ಒಂದು ನಾವು ಈಗ ಆಲ್ರೆಡಿ ಯಾವುದು ರಕ್ಷಿತಾರಣ್ಯಗಳಿದೆ ಅಲ್ಲಿಂದ ಆನೆಗಳು ಆಚೆ ಬಂದ್ರೆ ನಾವು ಕಂದಕಗಳನ್ನ ರೆಡಿ ಮಾಡಿದೀವಿ, ರೈಲ್ವೆ ಬ್ಯಾರಿಕೇಡ್ ಮಾಡಿದೀವಿ, ಸೋಲಾರ್ ದಂದಿಗಳನ್ನ ಮಾಡ್ತೀವಿ, ಅದನ್ನ ಉಳಿಸ್ತಿರ್ತೀವಿ. ಇದೆಲ್ಲಕ್ಕಿಂತ ಹೆಚ್ಚಾಗಿ ನಮಗನ್ಸೋದು ಒಂದು ಸೋಷಿಯಲ್ ಫೆನ್ಸಿಂಗ್, ಅಂದ್ರೆ ಸಾಮಾಜಿಕ ಬೇಲಿ ಒಂದು ಬೇಕಂದ್ರೆ ಪ್ರತಿಯೊಬ್ಬ ನಾಗರಿಕನಿಗೂ ಅದು ಯಾವುದೇ ಆದ್ರೂ ವನ್ಯ ಪ್ರಾಣಿಗಳು ಅದು ಹೇಗೆ ನಮ್ಮ ಹತ್ರ ನಡ್ಕೊಳ್ಳುತ್ತೆ, ಅದರ ಬಿಹೇವಿಯರ್ ಏನಿರುತ್ತೆ ಅಂತ ನಮಗೆ ಗೊತ್ತಾಗೋದಿಲ್ಲ. ಆದ್ರಿಂದ ಒಂದು ಸುರಕ್ಷಿತವಾದ ದೂರವನ್ನ ಕಾಯ್ದುಕೊಂಡಿದ್ರೆ ಯಾವುದೇ ಪ್ರಾಣಿಗಳಿಂದ ಅಪಘಾತಗಳಾಗೋದು ಕಡಿಮೆ ಆಗ್ತದೆ ಅಂತ ಒಂದು. ಸೊ ನೀವು ಆಗ್ಲೇ ಕೇಳಿದ್ರಿ ಒಬ್ಬ ಅರಣ್ಯ ಅಧಿಕಾರಿಯಾಗಿ ನೀವು ಮಾನವ ಪ್ರಾಣಿ ಸಂಘರ್ಷವನ್ನ ಯಾವ ರೀತಿ ನೋಡ್ತೀರಿ ಅಂತ.
1: ಹೌದು,
0: ಮಾನವ ಪ್ರಾಣಿ ಸಂಘರ್ಷ ನಾವು ಹೊರಗಡೆ ಬಂದ ತಕ್ಷಣ ರೈತರು ಎಷ್ಟೇ ಆದ್ರೂ ವರ್ಷ ಪೂರ್ತಿ ಕಷ್ಟಪಟ್ಟು ಕೆಲಸ ಮಾಡಿರ್ತಾರೆ. ಈಗ ಮಲೆನಾಡು ಭಾಗದಲ್ಲಿ ಕಾಫಿ ಮತ್ತೆ ಮೆಣಸಿರ್ತದೆ, ಅದು 10-15 ವರ್ಷದಿಂದ ಆ ಗಿಡಗಳು ಬೆಳೆದಿರ್ತವೆ, ಒಂದು ದಿನ ಆನೆ ಬಂದ್ರೆ ಅದೆಲ್ಲವನ್ನೂ ನಾಶ ಮಾಡಿಬಿಡ್ತದೆ. ಸೊ ಆ ರೀತಿ ನಾಶ ಆದಾಗ ಅವರಲ್ಲಿ ಬರೋ ಆಕ್ರೋಶ ಎಲ್ಲ ಸರ್ಕಾರದ ಮೇಲೆ ಇಲಾಖೆ ಮೇಲೆ ಸಹಜನೇ ಇರ್ತದೆ. ಅದನ್ನ ತಡೆಗಟ್ಟಬೇಕು, ಅದು ಒಂದು ಇದರದು. ಮತ್ತೆ ಅರಣ್ಯಾಧಿಕಾರಿಯಾಗಿ ನಾನು ಹೇಳಿದ ಮೂರು ಮುಖ್ಯ ಅಂಶಗಳನ್ನ ನಾವು ಯಾವಾಗೂ ಕಾನ್ಫ್ಲಿಕ್ಟ್ ಮ್ಯಾನೇಜ್ಮೆಂಟ್ ಅಂದ್ರೆ ಸಂಘರ್ಷದ ನಿರ್ವಹಣೆಯ ಟೈಮಲ್ಲಿ ನಾವು ನೋಡ್ತೀವಿ. ಆನೆ ಆಚೆ ಬಂದ ತಕ್ಷಣ ಒಂದು ನನಗೆ ಮೊದಲನೇ ಅಂಶ ಬರೋದು ಸಾರ್ವಜನಿಕರ ಸುರಕ್ಷತೆ. ಆನೆ ಆಚೆ ಬಂದ ತಕ್ಷಣ ಹೇಳಿ ಸಾರ್ವಜನಿಕರಿಗೆ ಯಾರಿಗೂ ತೊಂದರೆ
1: ಆಗಬಾರದು,
0: ಪ್ರಾಣ ಆಗಿ ಆಗಬಾರ್ದು, ಆಸ್ತಿ ನಷ್ಟ ಆಗಬಾರ್ದು. ಎರಡನೇದು ಪ್ರಾಣಿಯ ಸುರಕ್ಷತೆ, ಅನಿಮಲ್ ಸೇಫ್ಟಿ. ಆನೆ ಆಗಲಿ ಚಿರತೆ ಹುಳಿ ಆಗಲಿ ಅದು ಆಚೆ ಬಂದ ತಕ್ಷಣ ಅದನ್ನು ಸುರಕ್ಷಿತವಾಗಿ ಕಾಡಕ್ಕೆ ಸೇರಿಸಬೇಕು, ಇಲ್ಲ ಸುರಕ್ಷಿತವಾದ ಜಾಗಕ್ಕೆ ಸೇರಿಸಬೇಕು. ಆ ಪ್ರಾಣಿಗೆ ಹೆಚ್ಚು ಕಡಿಮೆ ಆಗಿ ಪ್ರಾಣಿ ಜೀವ ಹೋದ್ರೂ ಕೂಡ ಅದು ನಮ್ಮದೇ ಜವಾಬ್ದಾರಿ ಆಗಿರ್ತದೆ. ಮೂರನೇದು ಇನ್ನೊಂದು ಮುಖ್ಯ ಇದು ಅಂತ ಹೇಳಿದ್ರೆ ನಮ್ಮ ಸಿಬ್ಬಂದಿಗಳ ಸುರಕ್ಷತೆ. ಆಚೆ ಎಲ್ಲೆಯವರು ಸಿಬ್ಬಂದಿಗಳು ಕಾಲ್ನಡಿಗೆಲ್ಲ ಇರ್ತಾರೆ, ಆನೆಗಳು ಹಿಂದೆನೆ ಇರ್ತಾರೆ, ಹುಲಿ ಅಥವಾ ಚಿರತೆ ಕಾರ್ಯಾಚರಣೆಯಲ್ಲಿ ಬೋನ್ಗಳಿಟ್ಟು ಆ ಕೇಜ್ಗಳನ್ನ ಟ್ರಾಂಕ್ಲೈಸ್ ಮಾಡೋ ಟೈಮಲ್ಲಿ ಅವರೇ ಇರ್ತಾರೆ. ಎಷ್ಟೋ ಆ ಕಾರ್ಯಾಚರಣೆ ಸಮಯದಲ್ಲಿ ಸಿಬ್ಬಂದಿಗಳು ಕೂಡ ಗಾಯಗೊಂಡಿರೋದು, ಇಲ್ಲ ಅವ್ರ ಜೀವಕ್ಕೆ ಹಾನಿಯಾಗಿರೋದಿದೆ. ಇದಿಷ್ಟು ಮೂರು ಕೂಡ ಒಬ್ಬ ಅರಣ್ಯಾಧಿಕಾರಿಯ ತಲೆಯಲ್ಲಿ ಓಡ್ತಾ ಇರ್ತದೆ. ನಾನು ಸಾರ್ವಜನಿಕರಿಗೆ ಹೇಗೆ ಸುರಕ್ಷಿತವಾಗಿ ಇಡಬೇಕು ಸಂಘರ್ಷ ಸಮಯದಲ್ಲಿ, ತನ್ನ ಪ್ರಾಣಿಯನ್ನ ಸಂಘರ್ಷದಿಂದ ಹೊರಗಡೆ ತಗೊಬಂದು ಸೇಫ್ ಆಗಿ ಯಾವ ರೀತಿ ನಾನು ಸುರಕ್ಷಿತವಾಗಿ ಅರಣ್ಯ ಪ್ರದೇಶಕ್ಕೆ ತಗೊಂಡು
1: ತಲುಪಿಸಬೇಕು,
0: ಈ ಸಂಘರ್ಷದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನಾನು ಎಲ್ಲ ಸಿಬ್ಬಂದಿಗಳನ್ನ ನಾನು ಹೇಗೆ ಸುರಕ್ಷಿತವಾಗಿ ಇಟ್ಕೋಬೇಕು ಅಂತ. ಸೊ ಇಷ್ಟಿದ್ರೆ ಸಾರ್ವಜನಿಕರು ಕೂಡ ಒಂದು ಸಹಬಾಳ್ವಿತೆಯಲ್ಲಿ ತಗೊಂಡೋಗ್ಬೋದು ಅಂತ. ಸೇಮ್ ನಮಗೆ ಅಂತಿಮವಾಗಿ ಉಳ್ಕೊಳ್ಳೋದು ಒಂದು ಇಲ್ಲಿರೋ ಆನೆಗಳನ್ನ ಹೊರಗಡೆ ಸ್ಥಳಾಂತರಿಸೋದು, ಅದು ಹೆಚ್ಚಿನ ಸಮಯ ತಗೊಳ್ತದೆ. ಎರಡನೇದು ಸಹಬಾಳ್ವಿತೆ, ಆನೆಗಳ ಜೊತೆನೆ ಬಾಳುವಂಥದ್ದು. ಸುಮಾರು ಜನಕ್ಕೆ ನಾನು ಈ ಮಾತುಗಳನ್ನ ಹೇಳ್ತಾರೆ ಅಂತಾರೆ ಅಂದ್ರೆ ಸಹಬಾಳ್ವಿತೆ ಸಾಧ್ಯ ಇರೋದಿಲ್ಲ ಆಗೋದಿಲ್ಲ ಅಂತ. ಬಟ್ ಪುರಾತನ ಕಾಲದಿಂದಲೂ ಇಲ್ಲಿ ಆನೆಗಳಿದ್ದಾವೆ, ಇಲ್ಲಿನ ಜನರು ಆನೆಗಳ ಜೊತೆ ಬದುಕಿದ್ದಾರೆ, ಅದನ್ನು ಸಾಧ್ಯ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ಅದೇನಾದ್ರೂ ಎರಡು ನಿದರ್ಶನಗಳನ್ನ ಹೇಳಬೇಕು ಅಂತ ಹೇಳಿದ್ರೆ, ಈ ಕಳೆದ ಸಾಲಿನಲ್ಲಿ ನಾವು ಬೇಲೂರಿನ ಬಿಕ್ಕೋಡು ಭಾಗದಲ್ಲಿ ಆನೆಗಳನ್ನ ಸೆರೆ ಹಿಡಿಯುವಂತ ಕಾರ್ಯಾಚರಣೆಯಲ್ಲಿ ಜನಗಳ ಆಕ್ರೋಶ ಹೇಗಿತ್ತು ಅಂದ್ರೆ ಅಲ್ಲಿ ಬೆಳೆ ನಾಶ ತುಂಬಾ ಆಗ್ತಾ ಇತ್ತು. ನಮ್ಮ ಸಿಬ್ಬಂದಿಗಳು ಹೋದ ತಕ್ಷಣ ನೀವು ಆನೆಗಳನ್ನ ತಗೊಂಡೋಗಿ ಅಂತೇಳಿ ಆನೆಗಳ ಬಗ್ಗೆ ಮತ್ತೆ ಇಲಾಖೆಯ ಸಿಬ್ಬಂದಿಗಳ ಜೊತೆ ತುಂಬಾ ಜಗಳವನ್ನ ಮಾಡಿದ್ರು. ಅದೇ ಬೆಳಿಗ್ಗೆ ನಾವು ಆನೆ ಕಾರ್ಯಾಚರಣೆಗೆ ಅಂತ ನಮ್ಮ ಸಾಕಾನೆಗಳನ್ನ ಇಳಿಸಿದಾಗ ಆ ಊರಿನ

0: ಮಧ್ಯದಲ್ಲಿ ಆನೆಗಳು ಹೋಗ್ಬೇಕಾದ್ರೆ ಪ್ರತಿಯೊಂದು ಮನೆಯವರು ಕೂಡ ಆನೆಗಳಿಗೆ ನಮ್ಮ ಅವ್ರ ಮನೆಯಲ್ಲಿ ಏನಿದೆ ಆ ತಿಂಡಿ ತಿನಿಸುಗಳನ್ನ ಹಣ್ಣು ಹಂಪಲುಗಳನ್ನ ಕೊಟ್ಟರು, ಅದನ್ನ ನೀರಾಕಿ ರಂಗೋಲೆ ಬಿಟ್ಟು ಅದಕ್ಕೊಂದು ಪೂಜೆ ಮಾಡಿ ಹೋದ್ರು. ಆನೆಗಳ ಮೇಲೆ ಯಾರಿಗೂ ಕೋಪ ಇಲ್ಲ, ಆನೆಗಳದ್ದು ರೈತರ ಏನು ಜೀವನೋಪಾಯ ಇದೆ ಅದನ್ನ ಇದು ಮಾಡಿದ್ರು.
1: ಹಾಳು ಮಾಡಿದಾಗ
0: ನಾವು ಆ ಜೀವನೋಪಾಯಕ್ಕೆ ಏನಾಗಿದೆ ಅದನ್ನ ಅನುಸರಣೆ ಮಾಡಿಕೊಂಡು ಅವ್ರಿಗೆ ತಾತ್ಕಾಲಿಕವಾಗಿ ಏನು ನಾವು ಪರಿಹಾರ ನೀಡಬೇಕು ಅದನ್ನ ಸಮಯ ಕೊಟ್ರೆ ಸಹಬಾಳತ್ವೆ ಖಂಡಿತ ಸಾಧ್ಯ
1: ಆಗುತ್ತೆ.
0: ಸೊ ಅದರಿಂದ ನಮ್ಮ ಈ ಆನೆಗಳನ್ನ ಸಂರಕ್ಷಣೆ ಮಾಡೋದು ನಮ್ಮ ಸಂಸ್ಕೃತಿಯ ಭಾಗವಾಗೇ ಇದೆ. ಆನೆಗಳು ಇಲ್ಲ ವನ್ಯ ಪ್ರಾಣಿಗಳನ್ನ ಇದು ಮಾಡೋದು, ನಾವು ಆನೆಯನ್ನ ಪೂಜಿಸ್ತೀವಿ, ಅದೇ ರೀತಿ ಅರಳಿ ಮರವನ್ನು ಪೂಜಿಸ್ತೀವಿ, ಬೇವಿನ ಮರವನ್ನು ಪೂಜಿಸ್ತೀವಿ. ಇದು ನಮ್ಮ ಸಂಸ್ಕೃತಿಯಲ್ಲೇನೆ ನಮ್ಮಲ್ಲಿರುವ ಎಲ್ಲ ಜೀವ ವೈವಿಧ್ಯತೆಗಳನ್ನ ವನ್ಯ ಪ್ರಾಣಿಗಳನ್ನ ನಾವು ಪೂಜಿಸ್ಕೊಳ್ತಾ ಬಂದಿದೀವಿ. ಇದನ್ನ ನಾವು ಸಾರ್ವಜನಿಕ ಮುನ್ನೆಲೆಗೆ ತಂದು ಅವರನ್ನ ನಾವು ಇನ್ನ ಸಂರಕ್ಷಣೆಯಲ್ಲಿ ಭಾಗಿಯಾಗಿಸ್ಕೊಂಡ್ರೆ ಸಂರಕ್ಷಣೆ ಸುಲಭ ಆಗ್ತದೆ.
1: ಇನ್ನು ವನ್ಯಜೀವಿ ಸಪ್ತಾಹವನ್ನ ಅರಣ್ಯ ಇಲಾಖೆ ಹೇಗೆ ಆಚರಣೆಯನ್ನ ಮಾಡುತ್ತೆ?
0: ಸರ್, ನಾವು ಈಗ ಈ ವಾರ ಪೂರ್ತಿ ಅಕ್ಟೋಬರ್ ಮೊದಲನೇ ಮೈಲಿ 2-8 ಪ್ರತಿಯೊಂದು ದಿನ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಇಟ್ಕೊಂಡಿರ್ತೀವಿ. ಈಗ ವಿದ್ಯಾರ್ಥಿಗಳಿಗೋಸ್ಕರ ಒಂದು ಪ್ರಬಂಧ ಸ್ಪರ್ಧೆಗಳು, ಆಶುಭಾಷಣ ಸ್ಪರ್ಧೆಗಳು, ಚಿತ್ರಕಲಾ ಸ್ಪರ್ಧೆಗಳು, ಆ ರೀತಿಯ ಸ್ಪರ್ಧೆಗಳನ್ನ ಅರಿವು ಮೂಡಿಸಿ ಪ್ರಕೃತಿ ಮತ್ತು ವನ್ಯಜೀವಿಗಳಿಗೆ ಸಂಬಂಧಿಸಿದಂತಹ ವಿಷಯಗಳಿಗೆ ಸಂಬಂಧಿಸಿದಂತೆ ಈ ಸ್ಪರ್ಧೆಗಳನ್ನ ಆಯೋಜಿಸಿ ಅವರಲ್ಲಿ ಅರಿವು ಮೂಡಿಸ್ತೀವಿ. ಅದಲ್ಲದೆ ಸಾರ್ವಜನಿಕರಲ್ಲಿ ಕೆಲವರು ಇರ್ತವೆ, ಯಾವ್ದಾದ್ರು ವನ್ಯಜೀವಿಗಳ ಬಗ್ಗೆ ಛಾಯಾಚಿತ್ರ ತೆಗೆದಿರ್ತಾರೆ ಅದರದ್ದು, ಇಲ್ಲಾಂದ್ರೆ ಯಾವ್ದಾದ್ರು ಡಾಕ್ಯುಮೆಂಟ್ರಿಗಳನ್ನ ಮಾಡಿರ್ತಾರೆ, ಆ ಥರದ್ದನ್ನ ಜನತೆಗೆ ತೋರಿಸಿ ಅವರಿಗೆ ಅರಿವು ಮೂಡಿಸೋದು. ಮತ್ತೆ ಎಲ್ಲ ಸಾರ್ವಜನಿಕರನ್ನ ಇದು ಪರಿಸರ ನಡಿಗೆಗಳ ಮೂಲಕ, ಇಲ್ಲ ಸೈಕಲ್ ಜಾಥಾಗಳ ಮೂಲಕ ಇವು ಜಾಥಾಗಳನ್ನ ಮೂಡ್ಕೊಂಡು ಸಾರ್ವಜನಿಕರನ್ನು ಕೂಡ ಇಲಾಖೆಯ ಜೊತೆಗೆ ಸೇರಿಸಿಕೊಂಡು ನಾವು ಸಂರಕ್ಷಣೆಯನ್ನ ಮಾಡ್ತಾ ಇದ್ದೀವಿ.
1: ಹೀಗೆ ಆಚರಣೆಯನ್ನು ಕೂಡ ಜನರಲ್ಲಿ ಜಾಗೃತಿಯನ್ನ ಮೂಡಿಸುವ ನಿಟ್ಟಿನಲ್ಲಿ ಮಾಡಲಾಗುತ್ತೆ. ಅಂತಿಮವಾಗಿ ವನ್ಯಜೀವಿ ಸಪ್ತಾಹದ ಬಗ್ಗೆ ತಾವು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ನಮ್ಮ ಕೇಳುಗರಿಗೆ?
0: ಕೇಳುಗರಲ್ಲಿ ನನ್ನ ಮನವಿ ಏನಂತ ಹೇಳಿದ್ರೆ, ವನ್ಯಜೀವಿಗಳ ಸಂರಕ್ಷಣೆ ಮತ್ತೆ ಜೀವ ವೈವಿಧ್ಯ ಸಂರಕ್ಷಣೆ ಅದು ಚಪ್ಪಾಳೆ ಇದ್ದಂಗೆ ಎರಡು ಕೈ ಸೇರಿದನೆ ಆಗೋದು. ಸರ್ಕಾರ ಮತ್ತು ಅರಣ್ಯ ಇಲಾಖೆ ಒಂದು ಕಡೆ ಇರ್ತದೆ, ಸಾರ್ವಜನಿಕರ ಸಹಭಾಗಿತ್ವ ಇಲ್ಲದೇ ಯಾವುದೇ ರೀತಿಯ ಸಂರಕ್ಷಣೆಗಳು ಸುಲಭವಾಗಿ ಆಗೋದಿಲ್ಲ. ಆದ್ದರಿಂದ ಸಾರ್ವಜನಿಕರು ಕೂಡ ಇಲಾಖೆಯ ಜೊತೆ ಸೇರಿಕೊಳ್ಳಿ, ಹತ್ತಿರದ ಅರಣ್ಯ ಇಲಾಖೆಗೆ ಭೇಟಿ ನೀಡಿ ಈ ಸಪ್ತಾಹದಲ್ಲಿ ಪಾಲ್ಗೊಳ್ಳಿ, ನೀವು ಸ್ವಚ್ಛತಾ ಕಾರ್ಯಕ್ರಮಗಳಲ್ಲಿ ಇದು ಮಾಡ್ಕೊಳ್ಳಿ, ಪ್ಲಾಸ್ಟಿಕ್ಗಳನ್ನ ಬಳಕೆಯನ್ನು ಕಡಿಮೆ ಮಾಡಿ, ನಿಮ್ಮ ಮಕ್ಕಳ ಹುಟ್ಟುಹಬ್ಬಕ್ಕೋ ನಿಮ್ಮ ಹುಟ್ಟುಹಬ್ಬಕ್ಕೋ ಯಾವುದೇ ಇದರಲ್ಲಿ ನಿಮ್ಮ ಊರಿನ ಶಾಲೆಗಳಲ್ಲಿ ಇಲ್ಲ ಯಾವುದು ಪಾರ್ಕ್ಗಳಲ್ಲಿ ಒಂದು ಸಸಿಯನ್ನು ನೆಡಿ, ಅಪರೂಪದ ಸಸಿಗಳನ್ನು ಉಳಿಸುವಲ್ಲಿ ಕೆಲಸ ಮಾಡಿ ಅಂತ ಹೇಳ್ತೀನಿ. ಮತ್ತು ಪ್ರತಿಯೊಬ್ಬರು, ಈಗ ಪೂರ್ಣಚಂದ್ರ ತೇಜಸ್ವಿ ಅವರು ಒಂದು ಉತ್ತಮವಾಗಿ ಹೇಳಿದ್ದಾರೆ, ಪ್ರಕೃತಿ ನಮ್ಮ ಜೀವನದ ಭಾಗ ಅಲ್ಲ,
1: ಹೌದು
0: ನಾವು ಪ್ರಕೃತಿಯ
1: ಭಾಗ.
0: ಅದರಿಂದ ನಾನು ಸಾರ್ವಜನಿಕರಲ್ಲಿ, ನಾನು ಎಲ್ಲ ಆಕಾಶವಾಣಿ ಕೇಳುಗರಲ್ಲಿ ತಿಳ್ಕೊಳ್ಳೋದು ಅಂತ ಹೇಳಿದ್ರೆ, ಸಂರಕ್ಷಣೆಯಲ್ಲಿ ಮಾನವ ಪ್ರಾಣಿ ಸಂಘರ್ಷ ನಿರ್ವಹಣೆಯಲ್ಲಿ ಅರಣ್ಯ ಇಲಾಖೆಯ ಜೊತೆ ಕೈಜೋಡಿಸಿ ತಮ್ಮ ಅಮೂಲ್ಯವಾದ ಮಾಹಿತಿಗಳೇನಿದೆ ಈ ನಿರ್ವಹಣೆ ಸಮಯದಲ್ಲೆಲ್ಲ ಸಂರಕ್ಷಣೆಗೋಸ್ಕರನೂ ಕೂಡ ನೀವು ನೀಡಿ, ಜೊತೆಗೂಡಿ ನಾವು ವನ್ಯಜೀವಿ ಸಪ್ತಾಹವನ್ನು ಆಚರಿಸೋಣ, ಇಷ್ಟು ಭಾರತದ ಶ್ರೀಮಂತ ಜೀವ ವೈವಿಧ್ಯತೆಯನ್ನು ಸಂರಕ್ಷಿಸೋಣ ಅಂತ ಹೇಳಿ ಹೇಳ್ತೀನಿ.
1: ಒಳ್ಳೆಯದು ಸರ್, ವನ್ಯಜೀವಿ ಸಪ್ತಾಹದ ಈ ಸಂದರ್ಭದಲ್ಲಿ ವನ್ಯಜೀವಿ ಸಪ್ತಾಹವನ್ನು ಯಾಕೆ ಮಾಡಬೇಕು, ಹೇಗೆ ಮಾಡಬೇಕು ಮತ್ತು ಇದು ಯಾವಾಗ ಪ್ರಾರಂಭ ಆಯಿತು, ಇದರ ಒಂದು ಮಹತ್ವ ಏನು ಅನ್ನುವಂಥ ವಿಚಾರಗಳನ್ನು ಬಹಳ ವಿವರವಾಗಿ ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು ಸರ್.
2: ಇದುವರೆಗೂ ವನ್ಯಜೀವಿ ಸಪ್ತಾಹದ ಸಂದರ್ಭದಲ್ಲಿ ವನ್ಯಜೀವಿಗಳ ಸಂರಕ್ಷಣೆಯ ಮಹತ್ವ ಕುರಿತು ಅರಣ್ಯ ಇಲಾಖೆಯ ಸಕಲೇಶಪುರ ಉಪವಿಭಾಗದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಎಂಕೆ ಮಧುಸೂದನ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಇದು ಹಾಸನ ಆಕಾಶವಾಣಿ ಕೇಂದ್ರದ ಕೊಡುಗೆ.

ಸಮಯ ಸರಿಯಾಗಿ 10:30. ಇದು ಆಕಾಶವಾಣಿ ಬೆಂಗಳೂರು. ಸುನೆರೆಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳು

ಕಸ್ಮೆ ಮಾಡೆ ಚಿತ್ರಕ್ಕಾಗಿ ಲತಾ ಮಂಗೇಶ್ಕರ್ ಮತ್ತು ಕಿಶೋರ್ ಕುಮಾರ್ ಹಾಡಿದ್ದ ಗೀತೆಯನ್ನು ಕೇಳುತ್ತಿರುವಿರಿ. ಗುಲ್ಶನ್ ಬೋಹ್ರಾ ಅವರ ಸಾಹಿತ್ಯ ಸಂಗೀತ ನಿರ್ದೇಶನ ಆರ್ ಡಿ ಬರ್ಮನ್.

हम किसी से कम नहीं ಚಿತ್ರಕ್ಕಾಗಿ ಕಿಶೋರ್ ಕುಮಾರ್ ಮತ್ತು ಸುಷ್ಮಾ ಶ್ರೀಷ್ಠ ಅವರು ಹಾಡಿದ ಗೀತೆ ಹಜರತ್ ಜೈಪುರಿಯವರ ಸಾಹಿತ್ಯ ಸಂಗೀತ ನಿರ್ದೇಶನ ಆರ್ ಡಿ ಬರ್ಮನ್.

ಆನಂದ್ ಬಕ್ಷಿ ಗೀತೆಯನ್ನು ಬರೆದು ಲಕ್ಷ್ಮೀಕಾಂತ್ ಪ್ಯಾರಲ್ಲಾಲ್ ಅವರು ಸಂಗೀತ ನಿರ್ದೇಶನ ಮಾಡಿರುವ ಸರ್ಗಮ್ ಚಿತ್ರದ ಗೀತೆ. ಗಾಯಕರು ಮೊಹಮ್ಮದ್ ರಫಿ ಮತ್ತು ಲತಾ ಮಂಗೇಶ್ಕರ್.

ಪ್ರೇಮ್ ಬಂಧನ್ ಚಿತ್ರಕ್ಕಾಗಿ ಕಿಶೋರ್ ಕುಮಾರ್ ಮತ್ತು ಲತಾ ಮಂಗೇಶ್ಕರ್ ಹಾಡಿರುವ ಗೀತೆ. ಲಕ್ಷ್ಮೀಕಾಂತ್ ಪ್ಯಾರಲಾಲ್ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ಆನಂದ್ ಬಕ್ಷಿ.

ಸುನಿರೆ ಪಲ್ ಇದುವರೆಗೆ ಪ್ರಸಾರವಾಗಿದೆ. ಇದು ಆಕಾಶವಾಣಿ ಬೆಂಗಳೂರು. ಸವಿ ನೆನಪು

ಹಳೆಯ ಕನ್ನಡ ಚಿತ್ರಗೀತೆಗಳು. ಮಾವನ ಮಗಳು ಚಿತ್ರಕ್ಕಾಗಿ ಪಿ ಬಿ ಶ್ರೀನಿವಾಸ್ ಮತ್ತು ಎಸ್ ಜಾನಕಿ ಹಾಡಿರುವ ಗೀತೆ. ಕುವೆಂಪು ಅವರ ರಚನೆಯನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಟಿ ಚಲಪತಿ ರಾವ್.

ಮನ್ನಾಡೆ ಹಾಡಿರುವ ಕಲಾವತಿ ಚಿತ್ರದ ಗೀತೆ. ಕುವೆಂಪು ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ಜಿ ಕೆ ವೆಂಕಟೇಶ್.

ಗೌರಿ ಚಿತ್ರಕ್ಕಾಗಿ ಎಸ್ ಜಾನಕಿ ಹಾಡಿದ್ದ ಗೀತೆಯನ್ನು ಕೇಳಿದಿರಿ. ಕುವೆಂಪು ಅವರ ಸಾಹಿತ್ಯ ಸಂಗೀತ ನಿರ್ದೇಶನ ಜಿ ಕೆ ವೆಂಕಟೇಶ್ ಅವರದು. ಇನ್ನು ಮುಂದೆ ಕೇಳಿ ಅನಿರೀಕ್ಷಿತ ಚಿತ್ರದ ಗೀತೆ, ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಕುವೆಂಪು ಅವರ ಗೀತೆಯನ್ನು ಚಿತ್ರಸಂಗೀತಕ್ಕೆ ಅಳವಡಿಸಿದ್ದಾರೆ ವಿಜಯ ಭಾಸ್ಕರ್.

ಉಪೇಂದ್ರ ಕುಮಾರ್ ಸಂಗೀತ ನಿರ್ದೇಶನ ಮಾಡಿರುವ ಕಾಮನಬಿಲ್ಲು ಚಿತ್ರದ ಗೀತೆ. ಗಾಯಕರು ಸಿ ಅಶ್ವಥ್, ರಚನೆ ಕುವೆಂಪು ಅವರದು.

ಮಿಸ್ ಲೀಲಾವತಿ ಚಿತ್ರಕ್ಕಾಗಿ ಎಸ್ ಜಾನಕಿ ಮತ್ತು ರಾಮಚಂದ್ರ ರಾವ್ ಹಾಡಿರುವ ಗೀತೆ. ಕುವೆಂಪು ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ಆರ್ ಸುದರ್ಶನಂ.

ಇದುವರೆಗೆ ಸವಿ ನೆನಪು ಪ್ರಸಾರವಾಯಿತು. ಸಮಯ 11:30 ಇನ್ನು ಮುಂದೆ ಸ್ಟಂಪ್ಡ್ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಪ್ರಕೃತಿಯಲ್ಲಿ ಚಿತ್ತಾರ ಮೂಡಿಸುವ ಪರಾಗಸ್ಪರ್ಶಕ ಕೀಟಗಳಾದ ರಾಷ್ಟ್ರೀಯ ಚಿಟ್ಟೆಗಳ ದಿನವಿಂದು. ಸಹ್ಯಾದ್ರಿ ಹಕ್ಕಿರೆಕ್ಕೆಯ ಚಿಟ್ಟೆ ಸದರ್ನ್ ಬರ್ಡ್ ವಿಂಗ್ ಕರ್ನಾಟಕದ ರಾಜ್ಯ ಚಿಟ್ಟೆ ಎಂದು ಅಧಿಕೃತವಾಗಿ ಘೋಷಿತವಾಗಿದೆ. ರಾಜ್ಯದಲ್ಲಿ ಒಟ್ಟು 319 ಚಿಟ್ಟೆಗಳನ್ನು ಗುರುತಿಸಲಾಗಿದ್ದು 350 ಪಾತರಗಿತ್ತಿ ಪ್ರಜಾತಿಗಳನ್ನು ವರ್ಗೀಕರಿಸಲಾಗಿದೆ. ಪ್ರಕೃತಿಯ ಸೌಂದರ್ಯವನ್ನು ಇಮ್ಮಡಿಸುವ ಚಿಟ್ಟೆಗಳ ಬದುಕು ಪೋಷಿಸಲು ಮನೆ ಅಂಗಳದ ಉದ್ಯಾನಗಳಲ್ಲಿ ಆಹಾರ ಮತ್ತು ಆವಾಸ ಒದಗಿಸುವ ಗಿಡಗಳನ್ನು ನೆಟ್ಟು ಪೋಷಿಸಲು ಜನಜಾಗೃತಿ ಕಾರ್ಯಕ್ರಮಗಳು ಅಲ್ಲಲ್ಲಿ ಆಯೋಜಿತವಾಗಿವೆ. ಪ್ರದೇಶ ಸಮಾಚಾರಕ್ಕಾಗಿ ಈ ಕುರಿತು ಮಾಹಿತಿ ನೀಡಿದ್ದಾರೆ ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ಪ್ರಾಣಿಶಾಸ್ತ್ರ ಅಧ್ಯಯನ ಹಾಗೂ ಸಂಶೋಧನಾ ವಿಭಾಗದ ಪ್ರಾಧ್ಯಾಪಕ ಪ್ರೊಫೆಸರ್ ಪುಲಿಕೇಶಿ ಬಿರಾದಾರ್.
1: ಚಿಟ್ಟೆಗಳು ಬಹಳ ಇಂಪಾರ್ಟೆಂಟ್ ನಮ್ಮ ಪರಿಸರಕ್ಕೆ. ಸ್ಟಾಟಿಕ್ ವ್ಯಾಲ್ಯೂವನ್ನು ಇನ್ಕ್ರೀಸ್ ಮಾಡ್ತವೆ, ಬಹಳಷ್ಟು ನಮ್ಮ ಮನಸ್ಸಿಗೆ ಖುಷಿಯನ್ನು ತಂದುಕೊಡ್ತವೆ. ಈ ಚಿಟ್ಟೆಗಳು ನಮ್ಮ ಇಂಪಾರ್ಟೆಂಟ್ ಫೈಲಮ್ ಆರ್ಥ್ರೋಪೋಡಾಗೆ ಬಿಲಾಂಗ್ ಆಗ್ತವೆ. ಅದರಲ್ಲಿ ಇನ್ಸೆಕ್ಟ ಕ್ಲಾಸು ಲೆಪ್ಟಾಪ್ಟರನ್ ಆರ್ಡರ್ ನಲ್ಲಿ ಬರುತ್ತವೆ. ಚಿಟ್ಟೆಗಳು 6 ಫ್ಯಾಮಿಲಿ ಮೇಜರ್ಲಿ 6 ಫ್ಯಾಮಿಲಿಗೆ ಬಿಲಾಂಗ್ ಆಗ್ತವೆ. ಚಿಟ್ಟೆಗಳ ಆಯುಸ್ಸನ್ನ ನೋಡ್ಬೇಕಂತಂದ್ರೆ ತಿಂಗಳುಗಳಿಂದ ಮ್ಯಾಕ್ಸಿಮಮ್ ಆಗಿ 1 ವರ್ಷದವರೆಗೆ ಇರುತ್ತವೆ. ಲೈಫ್ ಸೈಕಲ್ ಅಲ್ಲಿ 4 ಸ್ಟೇಜ್ ಇಂದ ಪಾಸ್ ಆನ್ ಆಗ್ತವೆ ಚಿಟ್ಟೆಗಳು. ಎಗ್ ಅಂತ ಕರಿತೀವಿ, ಮತ್ತೆ ಕ್ಯಾಟರ್ ಪಿಲ್ಲರ್ ಕಂಬಳಿ ಹುಳ ಅಂತ ಏನ್ ಕರಿತೀವಿ, ಪ್ಯೂಪಾ ಅಂತ ಕರಿತೀವಿ. ಇನ್ ಆಕ್ಟಿವ್ ಸ್ಟೇಜ್ ಫೈನಲಿ ಚಿಟ್ಟೆಗಳಾಗಿ ಪರಿವರ್ತನೆಗೊಳ್ತವೆ ಥ್ರೂ ಕೋರ್ಸ್ ಆಫ್ ಮೆಟಮಾರ್ಫಿಸಿಸ್. ಪಾಲಿನೇಷನ್ ಅಲ್ಲಿ ಬಹಳಷ್ಟು ಪಾತ್ರ ಇರುತ್ತದೆ. ಫುಡ್ ಚೈನ್ ಆಹಾರ ಸರಪಳಿಯಲ್ಲಿ ಬಹಳಷ್ಟು ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಇವು ಎಲ್ಲಿ ಜಾಸ್ತಿ ಇರ್ತವೆ ಆ ಪರಿಸರ ಬಹಳ ಚೆನ್ನಾಗಿದೆ ಅಂತ ನಾವು ತಿಳ್ಕೋಬಹುದು.
0: 72ನೇ ವನ್ಯಜೀವಿ ಸಪ್ತಾಹದ ಅಂಗವಾಗಿ ಚಾಮರಾಜನಗರ ಜಿಲ್ಲೆಯ ಯಳಂದೂರು ವಲಯ ಅರಣ್ಯ ಅಧಿಕಾರಿಗಳ ಕಚೇರಿ ಆವರಣದಲ್ಲಿ ಜನಜಾಗೃತಿ ಓಟಕ್ಕೆ ಕೊಳ್ಳೇಗಾಲ ಕ್ಷೇತ್ರದ ಶಾಸಕ ಎಆರ್ ಕೃಷ್ಣಮೂರ್ತಿ ಚಾಲನೆ ನೀಡಿದರು. ಸ್ವಚ್ಛ ಭಾರತ ಮಿಷನ್ ಹಾಗೂ ಜಲಜೀವನ ಮಿಷನ್ ಯೋಜನೆ ಅಡಿ ರಾಯಚೂರು ಜಿಲ್ಲೆ ಲಿಂಗಸಗೂರು ಮತ್ತು ದೇವದುರ್ಗ ತಾಲೂಕುಗಳಲ್ಲಿ ಕೈಗೊಳ್ಳಲಾದ ವಿವಿಧ ಕಾಮಗಾರಿಗಳನ್ನು

0: ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಆಯುಕ್ತರಾದ ಬಿ ಫೌಜಿಯಾತರನ್ನು ಪರಿಶೀಲಿಸಿದರು. ಸ್ವಚ್ಛತೆಯೇ ಸೇವೆ ಕೇವಲ ಕಸ ತೆರವುಗೊಳಿಸುವ ಕಾರ್ಯಕ್ರಮವಲ್ಲ, ಜನರ ಮನೋಸ್ಥಿತಿ ಬದಲಿಸುವ ಆಂದೋಲನ ಎಂದು ಕೇಂದ್ರ ಶಿಕ್ಷಣ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಉಣಕಲ್ ಬಳಿಯ ಸಾಯಿನಗರದಲ್ಲಿ ಮಹಾತ್ಮ ಗಾಂಧೀಜಿ, ಲಾಲ್ ಬಹದ್ದೂರ್ ಶಾಸ್ತ್ರೀಜಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜನ್ಮದಿನದ ಅಂಗವಾಗಿ ಜನಸೇವೆಯಿಂದ ದೇಶಸೇವೆಯವರೆಗೆ ಮಾಸಿಕ ಅಭಿಯಾನದ ಭಾಗವಾಗಿ ವಿವಿಧ ಸಂಘಟನೆಗಳ ಆಶ್ರಯದಲ್ಲಿ ಸ್ವಚ್ಛತಾ ಶ್ರಮದಾನಕ್ಕೆ ಸಚಿವ ಜೋಶಿ ಚಾಲನೆ ನೀಡಿದರು. ಸ್ವಚ್ಛತಾ ಹಿ ಸೇವಾ ಅಭಿಯಾನದ ಅಂಗವಾಗಿ ನೈರುತ್ಯ ರೈಲ್ವೆ ಹುಬ್ಬಳ್ಳಿ ವಿಭಾಗ ಒಂದು ದಿನ ಒಂದು ಗಂಟೆ ಎಲ್ಲರೂ ಒಟ್ಟಾಗಿ ಎಂಬ ಪರಿಕಲ್ಪನೆ ಅಡಿ ಶ್ರೀ ಸಿದ್ಧಾರೂಢ ಸ್ವಾಮೀಜಿ ರೈಲು ನಿಲ್ದಾಣದಲ್ಲಿ ಶ್ರಮದಾನ ಆಯೋಜಿಸಿತ್ತು. ನೈರುತ್ಯ ರೈಲ್ವೆ ಪ್ರಧಾನ ವ್ಯವಸ್ಥಾಪಕ ಪಿ ಅನಂತ್, ಹುಬ್ಬಳ್ಳಿ ವಿಭಾಗೀಯ ರೈಲ್ವೆ ವ್ಯವಸ್ಥಾಪಕಿ ಬೇಲಾ ಪಾಲ್ಗೊಂಡಿದ್ದರು. ಸ್ವಚ್ಛತೆಯೇ ಸೇವೆ ಅಭಿಯಾನದ ಅಂಗವಾಗಿ ಸಸಿ ನೆಡುವ ಕಾರ್ಯಕ್ರಮ ಜರುಗಿತು. ಜನಸೇವೆಯಿಂದ ದೇಶಸೇವೆ ಮಾಸಿಕ ಅಭಿಯಾನದ ಹಿನ್ನೆಲೆ ಸಾರ್ವಜನಿಕ ಸಂಗ್ರಹಣೆಯಲ್ಲಿ ಡಿಜಿಟಲ್ ಪಾರದರ್ಶಕತೆ ಜಮ್ ವ್ಯವಸ್ಥೆ ಕುರಿತು ಜನಜಾಗೃತಿ ಮೂಡಿಸಲಾಗುತ್ತಿದೆ. ಸರ್ಕಾರಿ ಇಲಾಖೆಗಳು ಸರಕು ಸೇವೆಗಳನ್ನು ಖರೀದಿಸುವ ಪ್ರಕ್ರಿಯೆ ಜಮ್ ಮೂಲಕ ಸಂಪೂರ್ಣ ಪಾರದರ್ಶಕ ಹಾಗೂ ನ್ಯಾಯಸಮ್ಮತಗೊಳಿಸಲಾಗಿದೆ. ಈ ಮಾರ್ಕೆಟ್ ಪ್ಲೇಸ್ ಆನ್ಲೈನ್ ಜಮ್ ವೇದಿಕೆ ಕಳೆದ ಆಗಸ್ಟ್ 2026ಕ್ಕೆ 3.7 ಲಕ್ಷ ಕೋಟಿಗೂ ಹೆಚ್ಚು ಸರಕು ಮತ್ತು ಸೇವೆಗೆ ಸಲ್ಲಿಸಿದ ಆರ್ಡರ್ಗಳಲ್ಲಿ 20 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ವಹಿವಾಟು ದಾಖಲಾಗಿದೆ. ಶೇಕಡ 45ಕ್ಕಿಂತ ಹೆಚ್ಚು ಪಾಲು ಸೂಕ್ಷ್ಮ ಹಾಗೂ ಸಣ್ಣ ಉದ್ಯಮಗಳು ಹೊಂದಿವೆ. ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘ ಅಗಲಿದ ಪತ್ರಕರ್ತರಿಗೆ ಇಂದು ಬೆಳಗ್ಗೆ 11 ಗಂಟೆಗೆ ಕೆಜಿ ರಸ್ತೆಯ ಕಂದಾಯ ಭವನದಲ್ಲಿರುವ ಪತ್ರಕರ್ತರ ಭವನದ ಸಭಾಂಗಣದಲ್ಲಿ ಶ್ರದ್ಧಾಂಜಲಿ ಸಭೆ ಆಯೋಜಿಸಿದ್ದು, ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರ್ ಪ್ರಸ್ತುತ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕು ಶ್ರೀನಿವಾಸ ಸಾಗರ ಜಲಾಶಯಲು ವೀಕ್ಷಿಸಲು ಬಂದಿದ್ದ ಕುಟುಂಬದ 4 ಪೈಕಿ 2 ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿರುವ ಘಟನೆ ವರದಿಯಾಗಿದೆ. ಏಷ್ಯನ್ ಗೇಮ್ಸ್ನ 400 ಮೀಟರ್ ರಿಲೇ ಸ್ಪರ್ಧೆಯಲ್ಲಿ ಸ್ವರ್ಣ ಪದಕ ಗೆದ್ದ ಮಂಗಳೂರಿನ ಎಂಆರ್ ಪೂವಮ್ಮ ಅವರು ಮಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ಭವ್ಯ ಸ್ವಾಗತ ದೊರಕಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಎಂಆರ್ ಪೂವಮ್ಮ, ಬಹರೇನ್ ಹಾಗೂ ಚೀನಾ ತಂಡಗಳ ತೀವ್ರ ಪೈಪೋಟಿಯ ನಡುವೆಯೂ ಉತ್ತಮ ಮುನ್ನಡೆ ಒದಗಿಸುವಲ್ಲಿ ಯಶಸ್ವಿಯಾದೆವು ಎಂದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ. ವನಿತಾ ವಿಹಾರ ಕಾರ್ಯಕ್ರಮವನ್ನು ಕೇಳ್ತಾ ಇರುವಂತಹ ನಮ್ಮೆಲ್ಲ ಕೇಳುಗರಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ವನಿತಾ ವಿಹಾರದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕಿನ ಸ್ಫೂರ್ತಿ ಮಹಿಳಾ ತಂಡದ ಸದಸ್ಯರಿಂದ ದೇಶಭಕ್ತಿ ಗೀತೆಗಳು.

0: ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕಿನ ಸ್ಫೂರ್ತಿ ಮಹಿಳಾ ತಂಡದ ಸದಸ್ಯರಿಂದ ದೇಶಭಕ್ತಿ ಗೀತೆಗಳನ್ನು ಕೇಳಿದ್ರಲ್ಲ. ನಿರ್ವಹಣೆ ಟಿ ಶ್ಯಾಮ್ ಪ್ರಸಾದ್. ಇದಾಗಿತ್ತು ಇಂದಿನ ವನಿತಾ ವಿಹಾರ. ರಾಜ್ಯವ್ಯಾಪಿ ಪ್ರಸಾರವಾದ ಇಂದಿನ ವನಿತಾ ವಿಹಾರ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ.
1: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಮೂಡಿ ಬಂತು. ಇದು ಆಕಾಶವಾಣಿ ಬೆಂಗಳೂರು. 490.1 meters ಅಂದರೆ 612 kHz ಮತ್ತು ಡಿಆರ್ಎಂ ತರಂಗಾಂತರ 603 kHz ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.
2: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
3: QR ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರವಾ ದಿನ ಸುದಿನ
4: ಸಿಕ್ಕಿಬಿದ್ರು.
5: ಯುಪಿಐ ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
6: RBI ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.
7: ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೆ? 150 ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿಕನೆಕ್ಟ್ ಇಂಡಿಯಾಗೆ ತಪ್ಪದೆ ಆಗಮಿಸಿ. October 1-3 BIEC ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.
2: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 MHz, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳುಗರೆ, ವನಸ್ಪಂದನ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ತಿಂಗಳ 1st ಹಾಗೂ 3ನೇ ಗುರುವಾರ

ಬೆಳಗ್ಗೆ 7:15 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 8:45 ಪ್ರಸಾರವಾಗಲಿದೆ ವನಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ.

0: ಮಲಗೋ ಕಂದಮ್ಮನಿಗೆ ಜೋಗುಳ ಹಾಡು.
1: ಜೋ ಜೋ ನಾಲಿ ನಾ ಹಾಡುವೆ.
0: ಬಿಳಿಯೋ ಮಕ್ಕಳಿಗೆ ಜ್ಞಾನದ ಗೂಡು.
2: ಈ ಕನ್ನಡದ ಅಕ್ಷರ ಮಾಲೆ.
0: ಹದಿ ಹರೆಯದವರಿಗೆ ಸ್ಫೂರ್ತಿಯ ಚಿಲುಮೆ.
2: ನನ್ನೆದೆ ಕೋಗಿಲೆಯ ಒಲವಿನ ಪಲ್ಲವಿಯ.
0: ವಯೋವೃದ್ಧರಿಗೆ ಬದುಕಿನ ಹಿರಿಮೆ.
1: ಬಾನಿಗೊಂದು ಎಲ್ಲೆ ಎಲ್ಲಿದೆ.
0: ಬೆಳಗಿನಿಂದ ರಾತ್ರಿ ಎಬ್ಬಿಸಿ ಮಲಗಿಸೋ ವಾಣಿ, ಅದುವೇ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಆಕಾಶವಾಣಿ. ಹರಸಿ ಹಾರೈಸುತ್ತಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳು.
1: ನಮ್ಮ ನಿಮ್ಮ ವಾಣಿ ಇದು ಎಲ್ಲರ ಕಣ್ಮಣಿ.
0: ಸದಾ ಜೊತೆ ಜೊತೆಯಲ್ಲಿ ಸಾಗಲಿ ನಮ್ಮ ನಿಮ್ಮ ಪಯಣ. ಯಾಕೆಂದ್ರೆ ನಮ್ಮ ಆಕಾಶವಾಣಿ ಸದಾ ನಿತ್ಯ ನೂತನ.

0: ಆಕಾಶದಾಚೆ ಏನಿದೆ, ನಕ್ಷತ್ರಗಳ ನಡುವೆ ಎಷ್ಟು ರಹಸ್ಯಗಳಿವೆ, ಅಂತರಿಕ್ಷದ ಬಗ್ಗೆ ನಿಮಗೆಷ್ಟು ಗೊತ್ತು? ಇದೀಗ ನಿಮ್ಮ ಜ್ಞಾನಕ್ಕೆ ಸವಾಲು ಹಾಕುವ ಸಮಯ. ವಿಶ್ವ ಬಾಹ್ಯಾಕಾಶ ಸಪ್ತಾಹ 2026 ಅಂಗವಾಗಿ ಯುಆರ್ ರಾವ್ ಉಪಗ್ರಹ ಕೇಂದ್ರ ಇಸ್ರೋ ಹಾಗೂ ಆಕಾಶವಾಣಿ 101.3 ಎಫ್ಎಂ ರೇನ್ಬೋ ಜಂಟಿಯಾಗಿ ಆಯೋಜಿಸಿರುವ ವಿಶೇಷ ಪ್ರಾಯೋಜಿತ ರಸಪ್ರಶ್ನೆ ಕಾರ್ಯಕ್ರಮ. ಅಕ್ಟೋಬರ್ 4-10 ಪ್ರತಿದಿನ ಮಧ್ಯಾಹ್ನ 3:30-4:30 ಕೇಳಲಾಗುವ ಪ್ರಶ್ನೆಗಳಿಗೆ ಉತ್ತರಿಸಿ ಆಕರ್ಷಕ ಬಹುಮಾನ ಗೆಲ್ಲಿ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಆರೋಗ್ಯ ಕಾರ್ಯಕ್ರಮ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕೇಳಿ, ಪೈಲ್ಸ್ಗೆ ಕಾರಣ ಹಾಗೂ ಚಿಕಿತ್ಸೆ, ಈ ಕುರಿತು ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ಕುಲ್ದೀಪ್ ಎನ್ ಅವರೊಂದಿಗೆ ಸಂದರ್ಶನ.
3: ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಕುಲ್ದೀಪ್ ಎನ್. ಸರ್, ನಮಸ್ಕಾರ.
4: ನಮಸ್ತೆ ಮೇಡಮ್.
3: ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಪೈಲ್ಸ್ ಕುರಿತಂತೆ ಮಾಹಿತಿಯನ್ನು ಮಾಡಿಕೊಳ್ಳೋಣ. ಮೊದಲನೇ ಪ್ರಶ್ನೆ ಸಹಜವಾಗಿಯೇ, ಪೈಲ್ಸ್ ಅಂದರೆ ಏನು?
4: ಆಡುಭಾಷೆಯಲ್ಲಿ ಪೈಲ್ಸ್ ಅಂತ ಹೇಳ್ತೀವಿ, ವೈದ್ಯಕೀಯ ಪರಿಭಾಷೆಯಲ್ಲಿ ಅದನ್ನು ಹೆಮರಾಯ್ಡ್ಸ್ ಅಂತ ಕರಿತೀವಿ. ಸೊ ಬಹಳ ಸಾಮಾನ್ಯವಾಗಿ ಎಲ್ಲರೂ ಈ ಒಂದು ಪದವನ್ನು ಕೇಳೇ ಇರ್ತೀವಿ ನಾವು, ಸ್ನೇಹಿತರಲ್ಲಿ, ತಿಳಿದವರಲ್ಲಿ, ಅಕ್ಕಪಕ್ಕದಲ್ಲಿ, ಸಂಬಂಧಿಕರಲ್ಲಿ, ಎಲ್ಲರನ್ನು. ಒಂದು ರೀತಿಯಲ್ಲಿ ಹೇಳಬೇಕಂತಂದ್ರೆ ತುಂಬಾ ಹೆಚ್ಚಿಗೆ ಚರ್ಚೆಗೆ ಒಳಪಡದೇ ಇರುವಂತಹ ವಿಷಯ ಇದು. ಯಾಕೆಂದ್ರೆ ಆ ಮುಜುಗರ, ಸಂಕೋಚ ಇದೆಲ್ಲದ್ರಿಂದ ಜನ ಹೆಚ್ಚಿಗೆ ಇದ್ರ ಬಗ್ಗೆ ಮಾತಾಡಕ್ ಇಷ್ಟಪಡಲ್ಲ. ಹಂಗಾಗಿ ರೋಗ ಉಲ್ಬಣ ಆದ್ಮೇಲೆ ಅಷ್ಟೇ ಅವರು ನಮ್ಗೆ ಪ್ರೆಸೆಂಟ್ ಆಗ್ತಾರೆ ನಮ್ಮ ಡಾಕ್ಟರ್ಸ್ ಹತ್ರ. ಹಾಗಾಗಿ ಈ ತೊಂದರೆ ಏನು ಅಂತ ನಾವು ನೋಡೋದಾದ್ರೆ, ಇದು ಹೊಸದಾಗಿ ಏನು ಉತ್ಪತ್ತಿ ಆದಂತಹ ಒಂದು ವಿಚಾರ ಅಲ್ಲ. ಮನುಷ್ಯನ ದೇಹದಲ್ಲಿ, ಅಂದ್ರೆ ಗುದದ್ವಾರದಲ್ಲಿ, ಮಲದ್ವಾರದಲ್ಲಿ ಏನಲ್ ಕುಷನ್ಸ್ ಅಂತ ಮೂರು ಒಂದು ಅಂಗಾಂಶಗಳಿದಾವೆ. ಈ ಅಂಗಾಂಶಗಳ ನ್ಯಾಚುರಲ್ ಆಗಿ ಏನು ಫಂಕ್ಷನ್ ನ ಮಾಡ್ತವೆ ಅಂತ ಹೇಳಿದ್ರೆ, ಈಗ ಮಲವಿಸರ್ಜನೆ ಸಮಯದಲ್ಲಿರ್ಬೋದು ಅಥವಾ ಆ ವಾಯು ವಿಸರ್ಜನೆ ಸಮಯದಲ್ಲಿರ್ಬೋದು, ಅದು ಅದನ್ನು ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ಮತ್ತು ಅದು ಲೀಕ್ ಆಗದೇ ಇರೋ ಥರ ಅವಾಯ್ಡ್ ಮಾಡಲಿಕ್ಕೆ ಟೈಟಾಗಿ ಗ್ರಿಪ್ಪನ್ನು ಕೊಡುವಂಥ ಒಂದು ಕೆಲಸವನ್ನು ನಿರ್ವಹಿಸ್ತವೆ ಈ ಮೂರು ಅಂಗಾಂಶಗಳು. ಇದರೊಳಗಡೆ ರಕ್ತನಾಳಗಳಲ್ಲಿ ಸುರುಳಿ ಸುತ್ತಕೊಂಡು ಹೆಚ್ಚಿಗೆ ರಕ್ತ ಸೇರಿದಾಗ ಅದರ ಗಾತ್ರ ದೊಡ್ಡದಾಗ್ತಾ ಹೋಗುತ್ತೆ, ಅದನ್ನೇ ನಾವು ಪೈಲ್ಸ್ ಅಂತ ಕರಿತೀವಿ.
3: ಸರ್, ಈಗ ಪೈಲ್ಸ್ ಬಗ್ಗೆ

0: ಕೆಲವು ಮಿತ್ತುಗಳಿದೆ. ಆ ಮಿತ್ತುಗಳನ್ನ ಮತ್ತೆ ಮಾತಾಡೋಣ ನಾವು. ಕಾರಣಗಳು ಏನೇನು, ಯಾಕಂದ್ರೆ ಎಲ್ಲರಿಗೂ ಫೈಲ್ಸ್ ಆಗಲ್ಲ, ಏನ್ ಕಾರಣಗಳು?
1: ಕಾರಣಗಳು ಅಂತ ಹೇಳ್ತಾ ಹೋದ್ರೆ ನಾವು ಒಂದು 3-4 ಪ್ರಮುಖವಾದ ಕಾರಣಗಳನ್ನ ಪಟ್ಟಿ ಮಾಡ್ತಾ ಹೋಗ್ಬೋದು ಈ ವಿಷಯದಲ್ಲಿ. ಮೊದಲನೇದಾಗಿ ನಮ್ಮ ಆಹಾರ ಪದ್ಧತಿ. ಈ ಯಾವಾಗ ನಾವು ನಾರಿನ ಅಂಶ ತುಂಬಾ ಕಡಿಮೆ ಇರುವಂತಹ ಆಹಾರಗಳನ್ನ ಮತ್ತೆ ಪ್ರಾಸೆಸ್ಡ್ ಫುಡ್ಸ್ ಅಂತ ಹೇಳ್ತೀವಿ, ಈಗೆಲ್ಲ ತುಂಬಾ ಪಾಪ್ಯುಲರ್ ಇರುವಂತಹದ್ದು ಈ ಜಂಕ್ ಫುಡ್ಸ್, ಇವನ್ನೆಲ್ಲ ಒಂಥರ ಆಹಾರದ ವಿಷಯದಲ್ಲಿ ಸಮಾಜದಲ್ಲಿ ಬಹಳ ಮಹತ್ತರವಾದ ಬದಲಾವಣೆಗಳಾಗಿದೆ. ಸೊ ನಮ್ಮ ನೇಟಿವ್ ಫುಡ್ ಇರ್ಬೋದು ಅಥವಾ ಸಾಂಪ್ರದಾಯಿಕವಾಗಿ ನಾವು ತಕೊಳ್ತಾ ಇದ್ದಂತ ಬ್ಯಾಲೆನ್ಸ್ಡ್ ಡಯಟ್ ಅನ್ನ ಇವಾಗ ತುಂಬಾ ನಾವು ಹೆಚ್ಚಿಗೆ ನೋಡೋಕೆ ಸಾಧ್ಯ ಇಲ್ಲ. ಸೊ ಈ ತರ ಒಂದು ಮೇಜರ್ ಶಿಫ್ಟ್ ಡಯಟ್ ಹ್ಯಾಬಿಟ್ ಅಲ್ಲಿ ಆಗಿರೋದ್ರಿಂದ ಏನಾಗ್ತಾ ಇದೆ, ಅಲ್ಟಿಮೇಟ್ಲಿ ಅದು ಏನಕ್ಕೆ ಈಡ್ ಮಾಡುತ್ತೆ ಅಂತ ಹೇಳಿದ್ರೆ, ನಾರಿನ ಅಂಶ ಕಮ್ಮಿ ಆಗುತ್ತೆ, ಫೈಬರ್ ಕಂಟೆಂಟ್ ಊಟದಲ್ಲಿ ಕಡಿಮೆ ಆಗುತ್ತೆ. ಫೈಬರ್ ಕಂಟೆಂಟ್ ಕಮ್ಮಿ ಆದಾಗ ಏನಾಗುತ್ತೆ, ಮಲದ ಒಂದು ಫಾರ್ಮೇಶನ್ ಆದಾಗ ಅದು ತುಂಬಾ ಹಾರ್ಡ್ ಆಗಿ ಬರುತ್ತೆ, ಮತ್ತೆ ನೀರನ್ನು ಕುಡಿಯೋ ಅಭ್ಯಾಸನೂ ಕಮ್ಮಿ ಇರುತ್ತೆ. ಇದರಿಂದ ಹಾರ್ಡ್ ಸ್ಟೂಲ್ಸ್ ಬಂದಾಗ ಜನ ಏನ್ ಮಾಡ್ಬೇಕಾಗತ್ತೆ, ಅದನ್ನ ಮುಕ್ಕಿ ನಾವು ಮಲವಿಸರ್ಜನೆ ಮಾಡ್ಬೇಕಾಗತ್ತೆ. ಆ ಮುಕ್ಕುವ ಪ್ರಕ್ರಿಯೆಯಿಂದನೇ ಈ ಎಲ್ಲ ತೊಂದರೆಗಳು ಸಹ ಶುರುವಾಗೋದು. ಇನ್ನೊಂದು ಎರಡನೇ ವಿಚಾರ ನಾವೊಂದು ನೋಡಬಹುದಾದಂತ ಏನಂದ್ರೆ, ಈ ನೀರನ್ನು ಕುಡಿಯೋ ಲಿಕ್ವಿಡ್ ಕಂಟೆಂಟ್ ಏನಿದೆ, ನಾವು ಹೇಳ್ತೀವಿ ಐಡಿಯಲಿ ಒಂದು ದಿನಕ್ಕೆ ಒಬ್ಬ ವ್ಯಕ್ತಿ 3-3.5 liters ಅಷ್ಟು ನೀರು ಕುಡಿಬೇಕು ಅಂತ. ಸೊ ಅಷ್ಟು ನೀರು ಕುಡಿಯೋದನ್ನ ತುಂಬಾ ಅವಾಯ್ಡ್ ಮಾಡ್ತಾರೆ ಜನ. ಅದರಿಂದ ಕೂಡ ಮಲದ ಸಾಂದ್ರತೆ ಮತ್ತೆ ಗಟ್ಟಿತನ ಹೆಚ್ಚಾಗಿ ಅದನ್ನು ಕಾನ್ಸ್ಟಿಪೇಷನ್ ಗೀಡ್ ಮಾಡುತ್ತೆ. ಇನ್ನೊಂದು ಮೂರನೇ ವಿಷಯ ಏನು ಅಂತ ಹೇಳೋದಂದ್ರೆ ಲೈಫ್ ಸ್ಟೈಲ್. ಯಾರಿಗೂ ಒಂದು ಫಿಸಿಕಲ್ ಆಕ್ಟಿವಿಟಿ, ಅಟ್ಲೀಸ್ಟ್ ಒಂದು ವಾಕಿಂಗು, ಅಟ್ಲೀಸ್ಟ್ ಒಂದು 1/2 ಗಂಟೆ ಒಂದು ವ್ಯಾಯಾಮ, ಯೋಗ, ಯಾವುದನ್ನು ಮಾಡುವಷ್ಟು ಒಂದು ಸಮಯ ಇಲ್ಲ, ಜನ ಅದರಿಂದ ಡಿವಿಯೇಟ್ ಆಗ್ತಾ ಇದ್ದಾರೆ. ಸೊ ಫಿಸಿಕಲ್ ಆಕ್ಟಿವಿಟಿ ಕಮ್ಮಿ ಆದಾಗ ಕರುಳಿನ ಆಕ್ಟಿವಿಟಿನೂ ಕೂಡ ಅದೇ ಸಮಾನ ಅಂತರದಲ್ಲಿ ಹಾಗೆ ಕಮ್ಮಿ ಆಗುತ್ತೆ. ಕರುಳು ಯಾವಾಗ ಮೂವ್ ಆಗಲ್ಲ, ನಿಮ್ಮ ನೀವು ಎಕ್ಸ್ಟರ್ನಲ್ ಆಗಿ ಫೋರ್ಸ್ ಅನ್ನು ಹಾಕಿ ಅದನ್ನು ಮೂವ್ ಮಾಡೋ ತರ ಮಾಡಬೇಕಾಗುತ್ತೆ. ಸೊ ಇಲ್ಲೂ ನೀವು ಬಲ ಹಾಕಕ್ಕೆ ಹೋಗ್ತೀರಾ. ಇನ್ನು ಕೊನೆಯದಾಗಿ ನಾನು ಇನ್ನೊಂದು ಮೆನ್ಷನ್ ಮಾಡೋಕೆ ಇಷ್ಟಪಡೋದು ಸ್ಟ್ರೆಸ್. ಈಗ ಎಲ್ಲ ಕೇಳ್ತಾರೆ, ಯಾರಿಗಾದ್ರೂ ಕೇಳಿ ಸ್ಟ್ರೆಸ್ ಮಾಡ್ಕೋಬೇಡಿ ಅಂದ್ರೆ ಅದೆಂಗಾಗುತ್ತೆ ಸ್ಟ್ರೆಸ್ ಇಲ್ಲದೆ ಅನ್ನುವಷ್ಟರ ಮಟ್ಟಿಗೆ ಸ್ಟ್ರೆಸ್ ಒಂದು ಜೀವನದ ಭಾಗವಾಗಿ ಹೋಗಿದೆ. ಹಾಗಿರುವಾಗ ಅದು ನಾರ್ಮಲ್ ಆಗ್ಬಿಡ್ತಾ ಇದೆಯೇನೋ ಅನ್ಸುತ್ತೆ, ಸ್ಟ್ರೆಸ್ ಪಡೋದೇ ನಾರ್ಮಲ್ ಆಗ್ಬಿಡ್ತಾ ಇದೆ ಲೈಫ್ ಅಲ್ಲಿ ಅಂತ. ಹಾಗಾಗಿ ಸ್ಟ್ರೆಸ್ ಏನ್ ಮಾಡ್ಬೋದು ಅಂತ ಕೇಳ್ಬೋದು ನೀವು. ಸ್ಟ್ರೆಸ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ನಮ್ಮ ಮಲದ್ವಾರದ ಸುತ್ತ ವೃತ್ತಾಕಾರದಲ್ಲಿ 2 ಮಾಂಸಖಂಡಗಳು ಇರ್ತವೆ. ನಾವು ಮಲವಿಸರ್ಜನೆ ಮಾಡೋ ಸಮಯದಲ್ಲಿ ಅವು ಓಪನ್ ಆಗ್ಬೇಕು ನಾರ್ಮಲ್ ಆಗಿ. ಸೊ ಸ್ಟ್ರೆಸ್ ಆದಾಗ ಈ ಮಾಂಸಖಂಡಗಳು ಬಿಗಿ ಆಗ್ತವೆ, ಆವಾಗ ನಾವು ಅದನ್ನ ಓಪನ್ ಮಾಡಕ್ಕೆ ಮತ್ತೆ ಬಲ ಹಾಕಿ ಒತ್ತಡ ಕೊಟ್ಟು ಓಪನ್ ಮಾಡಬೇಕು. ಈ ಒತ್ತಡ ಕೊಡೋ ಪ್ರಕ್ರಿಯೆ ಬಂದಾಗ ನಮಗೆ ಪೈಲ್ಸ್ ಮತ್ತೆ ಈ ಬಾಟಮ್ ಪ್ರಾಬ್ಲಮ್ಸ್ ಎಲ್ಲಾನು ಕೂಡ ಅಲ್ಲಿಂದನೇ ಪ್ರಾರಂಭವಾಗುತ್ತೆ.
0: ಇದಿಷ್ಟು ಕಾರಣಗಳು. ಇನ್ನ ನಾವು ಲಕ್ಷಣಗಳ ಬಗ್ಗೆ ಕೇಳ್ಬೇಕಂದ್ರೆ, ಅದೇ ಅವ್ರಿಗೆ ಮಲವಿಸರ್ಜನೆ ಮಾಡುವಾಗ ಕಷ್ಟ ಆಗುವಂಥದ್ದು, ಕೆಲವು ಸರ್ತಿ ರಕ್ತ ಬರುವಂಥದ್ದು, ಇದನ್ನ ಬಿಟ್ಟು ಬೇರೆ ರೀತಿಯ ಯಾವ ಲಕ್ಷಣಗಳನ್ನ ಕಂಡು ಹಿಡ್ಕೊಂಡು ನನಗೆ ಪೈಲ್ಸ್ ಸಮಸ್ಯೆನೇ ಆಗಿದೆ, ತಜ್ಞ ವೈದ್ಯರ ಹತ್ರ ಹೋಗ್ಬೇಕು ಅಂತ ಯಾವಾಗ ವ್ಯಕ್ತಿ ನಿರ್ಧಾರ ಮಾಡಬೇಕು?
1: ಪ್ರಾರಂಭದಲ್ಲಿ ಯಾವುದೇ ನೋವು ಇರೋದಿಲ್ಲ, ಈವನ್ ರಕ್ತ ಬೀಳ್ತಾ ಇದ್ರು ಕೂಡ ನೋವಿರೋದಿಲ್ಲ. ಪೈಲ್ಸ್ದು ಒಂದು ಒಂದು ಪೆಕ್ಯುಲಿಯರ್ ವಿಚಾರ ಅದೇನೆ. ಸೊ ಯಾವಾಗ್ಲೂ ಜನ ಯಾವಾಗ ಸಹಾಯಕ್ಕೆ ಹೋಗ್ತಾರೆ ಅಂತ ಹೇಳಿದ್ರೆ, ಇಲ್ಲ ತೀರಾ ನೋವಾಗ್ಬೇಕು, ಇಲ್ಲ ಏನಾದ್ರು ತೊಂದರೆ ಅವ್ರಿಗೆ ಸಹಿಸಲಾಗ್ತಾ ಇಲ್ಲ ಅಂತ ಹೇಳುವಾಗಷ್ಟೇ ಅವರು ಡಾಕ್ಟರ್ ಹತ್ರ ಹೋಗ್ತಾರೆ. ಸೊ ಏನು ಆಗ್ತಾ ಇಲ್ಲ, ಆರಾಮಾಗಿದೆ, ಯಾವಾಗ್ಲೂ ಒಂದ್ಸತಿ ಸ್ವಲ್ಪ ರಕ್ತ ಏನೋ ಬೀಳ್ತಾ ಇದೆ ಅನ್ನೋ ಕಾರಣಕ್ಕೆ ಅದು ಉದಾಸೀನ ಮಾಡಲ್ಪಡುತ್ತೆ. ಸೊ ಹಾಗಾಗಿ ಪ್ರಾರಂಭದಲ್ಲಿ ನೋವಿರೋದಿಲ್ಲ, ಇಟ್ ಇಸ್ ಪೇನ್ಲೆಸ್ ಬ್ಲೀಡಿಂಗ್ ಅಂತ ಹೇಳ್ತೀವಿ. ಸೊ ಪೇನ್ ಯಾವಾಗ ಶುರು ಆಗುತ್ತೆ? ಪೇನ್ ಶುರು ಆಗ್ಬೇಕಂತಂದ್ರೆ ಅದು ಡಿಸೀಸ್ ತುಂಬಾ ಮುಂದುವರೆದಿರ್ಬೇಕು, ಪೈಲ್ಸ್ಗಳು ಗಂಟುಗಳಾಗಿ ಹೊರಚಾಚಕ್ಕೆ ಪ್ರಾರಂಭ ಆಗಿರ್ಬೇಕು, ಮತ್ತೆ ಆ ಪೈಲ್ಸ್ ಗಂಟುಗಳಲ್ಲಿ ರಕ್ತವು ಹೆಪ್ಪುಗಟ್ಕೊಂಡು ಹೋಗುತ್ತೆ, ಅದಕ್ಕೆ ಥ್ರಾಂಬೋಸಿಸ್ ಅಂತ ಹೇಳ್ತೀವಿ, ಥ್ರಾಂಬೋಸ್ಡ್ ಪೈಲ್ಸ್ ಅಂತ ಕರಿತೀವಿ ಅದನ್ನ. ಆ ತರ ಥ್ರಾಂಬೋಸಿಸ್ ಆದಾಗ ಇವೆರಡು ಕಂಡೀಷನ್ ಅಲ್ಲಿ ಮಾತ್ರ ಅವ್ರಿಗೆ ನೋವು ಅನ್ನೋದು ಕಾಣಿಸ್ಕೊಳ್ಳುತ್ತೆ. ಆದ್ರೆ ಅಲ್ಲಿವರೆಗೆ ಕಾಯಬಾರದು, ಯಾವಾಗ್ಲೂ ಗಂಟು ಹೊರಗಡೆಗೆ ಬರ್ತಾ ಇದೆ ಅನ್ನುವಾಗ ಅಲ್ಲಿವರೆಗೆ ಆದ್ರೆ ಅದು ಸ್ಟೇಜಸ್. ಈಗ ನಾನು ಒಂದು ಈಗ ಈ ಪೈಲ್ಸ್ ನಲ್ಲಿ ಸ್ಟೇಜ್ಗಳಿದೆ, ಸ್ಟೇಜ್ 1, 2, 3, 4 ಅಂತ ಹೇಳಿ. ಸ್ಟೇಜ್ 1 ನಲ್ಲಿ ನಿಮ್ಗೆ ಬರೀ ರಕ್ತ ಮಾತ್ರ ನಾನು ಹೇಳಿದಂಗೆ ಬೀಳುತ್ತೆ ಹೊರತು ಬೇರೆ ಯಾವುದೇ ಸಿಂಪ್ಟಮ್ಸ್ ಇರೋದಿಲ್ಲ, ಪೇನ್ ಇರೋದಿಲ್ಲ, ನೀವು ಮುಟ್ಟಿ ನೋಡಿಕೊಂಡ್ರು ಸಹ ಯಾವ ಗಂಟುಗಳು ಎಲ್ಲೂ ಸಿಗೋದಿಲ್ಲ. ಇನ್ನು ಸ್ಟೇಜ್ 2 ಅಲ್ಲಿ ಬಂದಾಗ ಏನಾಗುತ್ತೆ ಅಂದ್ರೆ ಗಂಟುಗಳು ಕಾಣಿಸ್ಕೊಳ್ಳಕ್ಕೆ ಶುರು ಆಗುತ್ತೆ, ಅದರೊಟ್ಟಿಗೆ ರಕ್ತ ಕೂಡ ಬರ್ತಾ ಇರುತ್ತೆ. ಸ್ಟೇಜ್ 3 ಅಲ್ಲಿ ಈ ಗಂಟುಗಳು ಮಲವಿಸರ್ಜನೆ ಮಾಡುವ ಸಮಯದಲ್ಲಿ ಹೊರಚಾಚಿಕೊಳ್ಳಕ್ಕೆ ಬರುತ್ತೆ. ಹೊರಚಾಚಿ ಬಂದವು ಮತ್ತೆ ಮಲವಿಸರ್ಜನೆಯ ಕ್ರಿಯೆ

0: ನಂತರ ಅದು ಮತ್ತೆ ಮರುಕಳಿಸಿ ವಾಪಸ್ ಒಳಗಡೆ ಹೋಗ್ಬಿಡುತ್ತೆ. ಇನ್ನು ಸ್ಟೇಜ್ ಫೋರ್ ಅಂತ ಹೇಳುವಾಗ ಅದು ಪರ್ಮನೆಂಟ್ ಆಗಿ ಹೊರಗಡೆನೆ ಉಳ್ಕೊಳ್ಳೋಂಥ ಸ್ಥಿತಿ. ಇವೆಲ್ಲ ಲಕ್ಷಣಗಳು. ಸೊ ಹಾಗಾಗಿ ಸ್ಟೇಜ್ ಒನ್ ಸ್ಟೇಜ್ ಟೂ ಅಲ್ಲಿ ಬಂದಾಗ ಕಾಯಿಲೆಯನ್ನ ಟ್ರೀಟ್ಮೆಂಟ್ ಮಾಡೋದು ತುಂಬ ಸುಲಭ, ಮತ್ತೆ ನೀವು ಕೊಡುವ ಟ್ರೀಟ್ಮೆಂಟ್ಗೆ ರೋಗಿಯ ದೇಹ ಸ್ಪಂದಿಸುವುದು ಬಹಳ ಚೆನ್ನಾಗಿ ಸ್ಪಂದಿಸುತ್ತೆ. ಹಾಗಾಗಿ ಸ್ಟೇಜ್ ಒನ್ ಅಂಡ್ ಸ್ಟೇಜ್ ಟೂನ ಲಕ್ಷಣಗಳಿರುವಾಗ್ಲೇ ಅದರ ಟ್ರೀಟ್ಮೆಂಟ್ ಬಗ್ಗೆ ಆಸಕ್ತಿ ತೋರಿಸೋದು ಒಳ್ಳೇದು ಅಂತ ನನ್ನ ಸಲಹೆ.
1: ಲಕ್ಷಣಗಳು ಕಂಡಾಗ ತಜ್ಞ ವೈದ್ಯರನ್ನ ಕಾಣಬೇಕು, ಇದು ಮೊದಲನೇದು.

0: ಅಂತ ಏನು ಬರೋದಿಲ್ಲ. ಈ ವಿಚಾರದಲ್ಲೂ ಒಂದು ಹೇಳ್ಬೇಕಂದ್ರೆ, ಜನರಲ್ಲಿ ಸಾಮಾನ್ಯವಾಗಿ ಏನ್ ನಂಬಿಕೆ ಇದೆ ಅಂತ ಹೇಳಿದ್ರೆ, ಶೀತ ಆಗೋದು ಅಥವಾ ಉಷ್ಣ ಪ್ರಕೃತಿ, ಇದು ತಿಂದ್ರೆ ಉಷ್ಣ ಆಗುತ್ತೆ, ಇದು ತಿಂದ್ರೆ ಶೀತ ಆಗುತ್ತೆ ಅಂತ ಹೇಳೋದು. ಮತ್ತೆ ಈಗ ಬ್ಲೀಡಿಂಗ್ ಆಗ್ತಾ ಇದೆ, ನನಗೆ ಉಷ್ಣದಿಂದ ಬ್ಲೀಡಿಂಗ್ ಆಗ್ತಾ ಇದೆ, ಹಂಗಾಗಿ ನಾನು ಇದಕ್ಕೆ ತಂಪಾಗಿರುವಂತದ್ದು ಏನಾದ್ರು ತಗೊಳ್ತೀನಿ, ಎಳ್ನೀರ್ ಕುಡಿತೀನಿ, ಮಜ್ಜಿಗೆ ಕುಡಿತೀನಿ, ಆವಾಗ ಸರಿ ಆಗ್ಬಿಡುತ್ತೆ ಅಂತ ಹೇಳ್ತಾರೆ. ಖಂಡಿತ ಇದು ತಪ್ಪು. ಸೊ ನಿಮ್ಮ ದೇಹದ ಪ್ರಕೃತಿ ಇರ್ಬೋದು ಅಥವಾ ಶೀತ ಇರ್ಬೋದು ಉಷ್ಣ ಇರ್ಬೋದು, ಅದು ಯಾವ್ದನ್ನು ನಿಮ್ಮ ಬ್ಲೀಡಿಂಗ್ ಅನ್ನ ನಿಲ್ಸಕ್ಕೆ ಖಂಡಿತ ಸಾಧ್ಯನೇ ಇಲ್ಲ. ಇದಕ್ಕೆ ಒಂದು ಪ್ರಾಪರ್ ಟ್ರೀಟ್ಮೆಂಟ್ ಬೇಕೇ ಬೇಕಾಗ್ತದೆ. ಹಂಗಾಗಿ ಅದು ಆ ತರ ಒಂದು ನಂಬಿಕೆ ಖಂಡಿತ ತಪ್ಪು ಅನ್ನೋದನ್ನ ಈ ಮೂಲಕ ನಾನು ಜನರಿಗೆ ತಲುಪಿಸಕ್ಕೆ ಇಷ್ಟಪಡ್ತೀನಿ.
1: ಅದೇ ಸರ್, ಕೆಲವು ಸತ್ಯನೂ ಇರುತ್ತೆ, ಕೆಲವು ಮಿಥ್ಯಗಳು ಇರುತ್ತೆ. ಅದೇ ನೀವು ಹೇಳಿದ ಹಾಗೆ ದೇಹದಲ್ಲಿ ಉಷ್ಣಾಂಶ ಜಾಸ್ತಿ ಆಗಿದೆ, ಅದಕ್ಕೆ ರಕ್ತ ಬೀಳ್ತಾ ಇದೆ ಅನ್ನೋದು ಒಂದು. ಎರಡನೇದು ಅಂದ್ರೆ ನೀವು ವೈಜ್ಞಾನಿಕವಾಗಿ ಹೇಳಿದ್ರಿ, ಫೈಬರ್ ಅಂಶ ಈಗ ಯಥೇಚ್ಛವಾಗಿ ಕಡಿಮೆ ಆಗಿರೋದ್ರಿಂದ ಇದು ಹೆಚ್ಚೆಚ್ಚಾಗಿ ಕಾಣಿಸ್ಕೊಳ್ತಿದೆ, ಮತ್ತೆ ಸ್ಟ್ರೆಸ್ ಇದೆಲ್ಲ ಅದಕ್ಕೆ ಕಾರಣಗಳು ಇದೆ ಅಂತ ಹೇಳಿದ್ರಿ. ಇದು ಆನುವಂಶಿಕವಾಗಿ ಏನಾದ್ರೂ ಬರಬಹುದಾ?
0: ಖಂಡಿತ ಇಲ್ಲ, ಅನುವಂಶಿಕವಾಗಿ ಬರುವಂತಹ ಕಾಯಿಲೆ ಖಂಡಿತ ಅಲ್ಲ. ಅವರವರ ವ್ಯಕ್ತಿತ್ವ, ಅವರವರ ಜೀವನ ಶೈಲಿ, ಅದರ ಮೇಲೆ ಡಿಪೆಂಡ್ ಆಗಿ ಬರುವಂತದ್ದಷ್ಟೇ.
1: ಮತ್ತೆ ಇದಕ್ಕೆ ಬೇರೆ ಆರೋಗ್ಯದ ಸ್ಥಿತಿಗಳೇನಾದ್ರೂ ಕಾರಣ ಆಗಬಹುದಾ?
0: ಕೆಲವು ಬಗೆಯ ರಕ್ತಸ್ರಾವ, ಮಲದ್ವಾರದಿಂದ ಉಂಟಾಗುವಂತ ರಕ್ತಸ್ರಾವ ಅತಿಯಾದ ಮದ್ಯಪಾನಿಗಳಲ್ಲಿ ಕಂಡುಬರುವ ಸಾಧ್ಯತೆ ಇರುತ್ತೆ. ಅದಲ್ಲದೆ ಬೇರೆ ಇನ್ನೇನು ಕಾರಣ ಅಂತ ನಾವೇನಾದ್ರು ನೋಡಕ್ ಹೋಗೋದಾದ್ರೆ, ಕೆಲವೊಂದು ಕರುಳಿಗೆ ಸಂಬಂಧ, ಈಗ ರೆಕ್ಟಮ್ ಅಂತ ನಾವು ಹೇಳ್ತೀವಿ, ಕೆಳಭಾಗದ ಕರುಳಿನ ದೊಡ್ಡ ಕರುಳಿನ ಭಾಗ, ಗುದದ್ವಾರದಿಂದ ಮೇಲಕ್ಕೆ ಇರುವಂತ ಭಾಗದಲ್ಲಿ ಏನಾರು ಗಂಟುಗಳು ಅಥವಾ ಪಾಲಿಪ್ಸ್ ಅಂತ ಹೇಳ್ತೀವಿ, ಕೆಲವು ಗಂಟುಗಳು ಸಾಧಾರಣ ಗಂಟುಗಳಿರ್ಬೋದು, ಕೆಲವು ಕ್ಯಾನ್ಸರ್ ಕಾರಕ ಗಂಟುಗಳಿರ್ಬೋದು, ಅವುಗಳೇನಾರು ಇದ್ದ ಪಕ್ಷದಲ್ಲಿ ಕೂಡ ಆವಾಗ್ಲೂ ಇದೇ ತರ ಸಿಂಪ್ಟಮ್ಸ್ ಬರುತ್ತೆ, ಬ್ಲೀಡಿಂಗ್ ಆಗೋದು ಇದೆಲ್ಲ. ಹಂಗಾಗಿ ಆ ಒಂದು ಕಾರಣದಿಂದ ಮುಂಚೆ ಎಲ್ಲ ಏನಿತ್ತು ಅಂತಂದ ಹೇಳಿದ್ರೆ, 60 ವರ್ಷ ಅಥವಾ 65 ವರ್ಷದ ನಂತರದವರಲ್ಲಿ ಈ ತರ ಹೊಸದಾಗಿ ಇದೇ ಮೊದಲನೇ ಬಾರಿಗೆ ಬ್ಲೀಡಿಂಗ್ ಕಾಣಿಸ್ಕೊಳ್ತಾ ಇದೆ ಮೋಷನ್ ಹೋಗುವಾಗ ಅಂತ ಹೇಳಿದ್ರೆ, ನಮ್ಗೆ ಅಂದ್ರೆ ರೆಡ್ ಫ್ಲಾಗ್, ಅಲರ್ಟ್ ಆಗ್ತಿದ್ವಿ, ಇಲ್ಲ ಇದು ಬರೀ ಪೈಲ್ಸ್ ಇರೋಕೆ ಸಾಧ್ಯ ಇಲ್ಲ, ಈ ವಯಸ್ಸಿನ ಒಂದು ಅಂತರ ನೋಡಿದ್ರೆ ಬಹುಶಃ ನಾವು ಒಳಗಡೆ ಏನಾರು ಕ್ಯಾನ್ಸರ್ ಗಂಟುಗಳು ಇರ್ಬೋದು ಅನ್ನೋದು ರೂಲ್ ಔಟ್ ಮಾಡಬೇಕು ಎಂಡೋಸ್ಕೋಪಿ ಮೂಲಕ ಅಂತ ಹೇಳ್ತಿದ್ವಿ. ಈಗ ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿದ್ರೆ, 28-29 ವರ್ಷದ ಯುವಕ ಯುವತಿಯರನ್ನೇ ಕ್ಯಾನ್ಸರ್ ಗಂಟುಗಳನ್ನ ಇಟ್ಕೊಂಡು ಉಂಟಾಗಿ ಬರುವಂತ ಸಂದರ್ಭ ನಾವು ಬಹಳಷ್ಟು ನೋಡ್ತಾ ಇದ್ದೀವಿ.
1: ಚೈನಾ ಮತ್ತೆ ಜಪಾನ್ ದೇಶಗಳನ್ನ ಬಿಟ್ರೆ ಭಾರತ ಕೋಲನ್ ಕ್ಯಾನ್ಸರ್ ಅಲ್ಲಿ ಅತಿ ಹೆಚ್ಚು ಕಾಣಿಸ್ಕೊಳ್ತಿದೆ ನಮ್ಮ ದೇಶದಲ್ಲಿ ಅಂತ ಹೇಳ್ತಾರೆ. ಅದಕ್ಕೆ ನೀವು ಹೇಳಿದ ಹಾಗೆ ಬೇರೆ ಬೇರೆ ಕಾರಣಗಳಿದೆ, ಮತ್ತೆ ವಾತಾವರಣದಲ್ಲಿ ಆಗುವಂತಹ ಕೆಲವು ಬದಲಾವಣೆಗಳು,
0: ಜೆನೆಟಿಕ್
1: ಕಾರಣಗಳು ಅದೆಲ್ಲ.
0: ಈಗ ಕ್ಯಾನ್ಸರ್ ಅಂತ ಬಂದಾಗ ಕರುಳಿನ ಕ್ಯಾನ್ಸರ್ ಅದು ಫ್ಯಾಮಿಲೀಸ್ ಅಲ್ಲಿ ರನ್ ಆಗುವಂತ ಸಾಧ್ಯತೆಗಳು ಇರಬಹುದು.
1: ಸರಿ, ಈಗ ಅದನ್ನ ಬಿಟ್ರೆ ಹೊಟ್ಟೆನ ನಮ್ಮ ಸೆಕೆಂಡ್ ಬ್ರೇನ್ ಅಂತ ಹೇಳ್ತೀವಿ, ಹೊಟ್ಟೆಗೆ ಸಂಬಂಧಪಟ್ಟ ಹಾಗೆ ಏನೇ ವ್ಯತ್ಯಾಸಗಳಾದ್ರೆ ನೀವು ಹೇಳ್ತೀರಾ ದೇಹಕ್ಕೆ ಇಷ್ಟು ಫೈಬರ್ ಅಂಶ ಬೇಕು, ಅದಿಲ್ಲದೆ ಇರುವಾಗ ಸಾಮಾನ್ಯವಾಗಿ ಇದು ಕಾಣಿಸ್ಕೊಳ್ಳುತ್ತೆ ಅಂತ. ಅದನ್ನ ಬಿಟ್ರೆ ಕೆಲವು ದೇಹದಲ್ಲಿ ಆಗುವಂತಹ ಬದಲಾವಣೆಗಳು ಅಂದ್ರೆ ಆ ಕ್ಯಾನ್ಸರ್ ಗಂಟುಗಳು ಆ ಥರದ ಕಾರಣ ಕೂಡ ಆಗಿರಬಹುದು ಅಂತ. ಈಗ ನಮ್ಮಲ್ಲಿ ಒಂದು ಇದನ್ನ ಮೊದಲನೇ ಸ್ಟೇಜ್ ಅಲ್ಲಿ ಕಂಡು ಹಿಡ್ಕೋಬೇಕು, ಅಥವಾ ಪೈಲ್ಸೇ ಆಗಿರ್ಲಿ ಅಥವಾ ಕ್ಯಾನ್ಸರೇ ಆಗಿರ್ಲಿ, ಅದನ್ನ ಪ್ರಾರಂಭದ ಹಂತದಲ್ಲೇ ಕಂಡು ಹಿಡಿಬೇಕು ಅಂತಂದ್ರೆ ಅದಕ್ಕೊಂದೇನು ಗೈಡ್ ಲೈನ್ಸ್ ಇಲ್ವಾ?
0: ಪೇಷಂಟ್ಗೆ ಏನ್ ಸಿಂಪ್ಟಮ್ಸ್ ಬರ್ತಿದೆ ಅನ್ನೋದ್ರ ಮೇಲೆನೆ ನಾವು ಇದನ್ನ ಮಾಡ್ಬೇಕಾಗತ್ತೆ. ಈಗ ಕ್ಯಾನ್ಸರ್ ಸ್ಪೆಸಿಫಿಕ್ ಆಗಿ ಟಾರ್ಗೆಟ್ ಮಾಡಿದ್ರೆ ಸ್ಕ್ರೀನಿಂಗ್ ಅಂತ ಹೇಳ್ತೀವಿ. ಸ್ಕ್ರೀನಿಂಗ್ ಅಂತ ಹೇಳಿದ್ರೆ ಆರೋಗ್ಯಕರವಾಗಿ ಇರುವಂತಹ ವ್ಯಕ್ತಿಗಳನ್ನು ಕೂಡ ಕೆಲವೊಂದು ಸಿಂಪಲ್ ಟೆಸ್ಟ್ ಗಳನ್ನ ಮಾಡಿ ಅವರಲ್ಲಿ ಕ್ಯಾನ್ಸರ್ ಕಂಡು ಬರುವಂತಹ ಯಾವ್ದಾದ್ರು ಮುನ್ಸೂಚನೆ ಇದೆಯಾ ಅನ್ನೋದನ್ನ ನೋಡುವಂಥದ್ದು. ಸೊ ಹಾಗಾಗಿ ಆ ತರ ಸ್ಕ್ರೀನಿಂಗ್ ಟೆಸ್ಟ್ ಗಳು ಮಾಡಬಹುದು. ಯಾವಾಗ ಮಾಡ್ತೀವಿ ಅಂತಂದ್ರೆ, ಒಬ್ಬ ವ್ಯಕ್ತಿಗೆ ಈ ತರ ಬರುವ ಸಾಧ್ಯತೆ ಇದೆ, ಈಗ ಅಟ್ ಪ್ರೆಸೆಂಟ್ ಆರೋಗ್ಯವಾಗಿದ್ದಾರೆ, ಅವ್ರ ಫ್ಯಾಮಿಲಿ ಅಲ್ಲಿ ಬೇರೆಯವ್ರಿಗೆ ಯಾರಿಗಾದ್ರು ಇದ್ದು ಇವರಿಗೆ ಬರೋ ಸಾಧ್ಯತೆ ಇದೆ ಅಂತ ಅನ್ಸಿದಾಗ ಆವಾಗ ನಾವು ಅವ್ರಿಗೆ ಸ್ಕ್ರೀನಿಂಗ್ ಮಾಡಬಹುದು. ಆದ್ರೆ ಪೈಲ್ಸ್ ಅಂತ ಕನ್ಸಿಡರ್ ಮಾಡಿದಾಗ ಡೆಫಿನೆಟ್ಲಿ ಅದು ಸಿಂಪ್ಟಮ್ಸ್ ಇದ್ದು ಅವರು ನಮ್ಮ ಬಳಿಗೆ ಬಂದು ಕ್ಲಿನಿಕಲ್ ಎಕ್ಸಾಮಿನೇಷನ್ ನಾವು ಪ್ರಾಕ್ಟೋಸ್ಕೋಪಿ ಹಾಕಿ ಅಂದ್ರೆ ಒಂದು ಪುಟ್ಟ ಒಂದು ಸ್ಕೋಪ್ ನ ಲೈಟ್ ಸೋರ್ಸ್ ಮುಖಾಂತರ ಏನಲ್ ರೀಜನ್ ಅಲ್ಲಿ ಒಳಗಡೆ ಇನ್ಸರ್ಟ್ ಮಾಡಿ ಅದು ಕೆಳಗಡೆಯಿಂದ ಮೇಲ್ಗಡೆವರೆಗೆ ಒಟ್ಟು 10-12 ಸೆಂಟಿಮೀಟರ್ ನಷ್ಟು ಆ ಕರುಳಿನ ಭಾಗವನ್ನ ನಾವು ಪರೀಕ್ಷೆ ಮಾಡ್ತೀವಿ. ಇದೇ ಬೇಸಿಕ್ ಟೆಸ್ಟ್. ಇದನ್ನ ಮಾಡಿದ್ರಷ್ಟೇ ನಾವು ಡಿಸೈಡ್ ಮಾಡಬಹುದು ಇದು ಪೈಲ್ಸ್ ಅಲ್ಲ ಅಥವಾ ಪೈಲ್ಸ್ ಆಗಿದೆ ಅಥವಾ ಇದು ಬೇರೆ ಏನೋ ಡೌಟ್ಫುಲ್ ಇದೆ ಇನ್ನೇನಾದ್ರೂ ಇರಬಹುದಾ ಅನ್ನೋದೆಲ್ಲ ಈ ಒಂದು ಬೇಸಿಕ್ ಟೆಸ್ಟ್ ಇಂದ ಗೊತ್ತಾಗುತ್ತೆ. ಸೊ ಅದು ಯಾವಾಗ ಮಾಡಕ್ ಸಾಧ್ಯ? ಪೇಷಂಟ್ಸ್ ನಮ್ಮ ಹತ್ರ ಬಂದಾಗ ಅಷ್ಟೇ ಮಾಡಕ್ ಸಾಧ್ಯ.
1: ಸರ್, ಈಗ ವೈದ್ಯಕೀಯ ರಂಗದಲ್ಲೂ ಹಲವಾರು ಬದಲಾವಣೆಗಳು, ಮತ್ತೆ ಬದಲಾವಣೆ ಅಂತ ಹೇಳಬಾರ್ದು, ಅದಕ್ಕೆ ಪ್ರಗತಿ ಅಂತ ಹೇಳ್ಬೋದು ಅಂತ ಅನ್ಸುತ್ತೆ.

0: ಅದಕ್ಕೂ ಈಗ ಸ್ಪೆಷಲಿಸ್ಟ್ಗಳು ಸಿಗ್ತಾರೆ. ಈ ಪೈಲ್ಸ್ ಆದಂಥವರು ಸ್ಪೆಷಲಿಸ್ಟ್ಗಳನ್ನೇ ಹುಡುಕೊಂಡು ಹೋಗಬೇಕಾ ಅಥವಾ ಒಬ್ಬ ಫಿಸಿಷಿಯನ್ಗೆ ತೋರಿಸಿದ್ರೆ ಸಾಕಾ? ಹೀಗೆ
1: ಪೈಲ್ಸ್ ವಿಷಯಕ್ಕೆ ಬಂದಾಗ ಅಟ್ಲೀಸ್ಟ್ ಒಬ್ಬ ಜನರಲ್ ಸರ್ಜನ್ ಅನ್ನ ಖಂಡಿತವಾಗ್ಲೂ ಅವರು ನೋಡ್ಲೇಬೇಕಾಗತ್ತೆ. ಫಿಸಿಷಿಯನ್ ಸ್ಪೆಷಾಲಿಟಿಯಲ್ಲಿ ಇರುವಂತಹ ವೈದ್ಯರಿಗೆ ಬಹುಶಃ ಪರೀಕ್ಷೆಯ ಒಂದು ಮಾಡೋ ಆ ಪ್ರೋಕ್ಟೋಸ್ಕೋಪಿ ಹೇಳಿದ್ನಲ್ಲ ನಾನು, ಅದನ್ನ ಅವರಷ್ಟು ಇದಾಗಿ ಕೈಗೊಳ್ಳೋದಿಲ್ಲ. ಹಂಗಾಗಿ ಒಬ್ಬ ಅಟ್ಲೀಸ್ಟ್ ಜನರಲ್ ಸರ್ಜನ್ ಅನ್ನೋರು ಅವರು ಕಾಣಬೇಕಾಗತ್ತೆ, ಸರ್ಜನ್ಸ್ ನ ಬೇಸಿಕ್ ಆಗಿ ನೋಡಬೇಕು. ಮತ್ತೆ ಇದರಲ್ಲಿ ಪರಿಣಿತಿ ಹೊಂದಿರೋರು ಅಂದ್ರೆ ಇವಾಗ ನಮ್ಗೆ ಪ್ರಾಕ್ಟಾಲಜಿಸ್ಟ್ ಅಂತ ಕರಿತೀವಿ, ಕೊಲೊರೆಕ್ಟಲ್ ಸರ್ಜನ್ಸ್ ಅಂತ ಕರಿತೀವಿ. ಬಹುಶಃ ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಆ ಲಕ್ಸುರಿ ಇರ್ಬೋದು ಇವ್ರನ್ನೆಲ್ಲ ಮೀಟ್ ಮಾಡುವಂಥದ್ದು. ಸೊ ಸ್ಮಾಲ್ ಟೌನ್ಸ್ ಅಲ್ಲಿ ಚಿಕ್ಕ ಸ್ಥಳಗಳಲ್ಲಿ ಅಟ್ಲೀಸ್ಟ್ ನಾವು ಒಂದು ಜನರಲ್ ಸರ್ಜನ್ ಅನ್ನ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ.
0: ಸರ್, ಈಗ ಲಕ್ಷಣಗಳು ಎಲ್ಲ ಇದ್ದು ಬಹಳ ದಿನಗಳಾದ್ಮೇಲೆ ಯಾರು ಒಮ್ಮೆಗೆ ರಕ್ತ ನೋಡಿದ ತಕ್ಷಣ ಬಹಳ ಜನ ಕಡಿಮೆ ಆಸ್ಪತ್ರೆಗೆ ಬರುವಂಥದ್ದು, ಹಿಂಗಾಗಿದೆ ಮನೆ ಮದ್ದು ಏನೇನೋ ಪ್ರಯತ್ನ ಮಾಡಿ ಕೊನೆಗೆ ಬರ್ತಾರೆ, ಏನೇನು ಚಿಕಿತ್ಸೆಗಳಿದೆ ಸರ್ ಇದಕ್ಕೆ? ಅಂದರೆ ಪರಿಹಾರ ಬಹಳ ಸರಳವಾಗಿದೆಯಾ ಅಥವಾ ಆಪರೇಷನ್ನೇ ಮಾಡಬೇಕಾ ಅಥವಾ ಮಾತ್ರೆನಲ್ಲೇ ಇದು ಕಡಿಮೆ ಆಗುತ್ತಾ, ಹೇಗೆ?
1: ಎಲ್ಲಾ ವಿಧವಾದ ಚಿಕಿತ್ಸೆಗಳು ಲಭ್ಯ ಇದೆ ಪೈಲ್ಸಿಗೆ. ನಾನು ಮುಂಚೆನೆ ಹೇಳಿದೆ ನಿಮ್ಗೆ, ನಾಲ್ಕು ಪ್ರವರ್ಗಗಳನ್ನ ಹೇಳ್ಬೋದು, ಸ್ಟೇಜ್ 1, 2, 3, 4 ಅಂತ ಹೇಳಿ. ಸ್ಟೇಜ್ 1 ಮತ್ತು 2 ಈ ಸ್ಟೇಜ್ ಅಲ್ಲಿ ನಾವು ರೋಗಿಗಳು ನಮ್ಮಲ್ಲಿಗೆ ಬಂದಾಗ ಅದಕ್ಕೆ ಬರೀ ಔಷಧಿಯಲ್ಲಷ್ಟೇ ಚಿಕಿತ್ಸೆ ಮಾಡಬಹುದು. ಸ್ಟೇಜ್ 3 ಮತ್ತು ಸ್ಟೇಜ್ 4 ಅಲ್ಲಿ ಬಂದಾಗ ಖಂಡಿತವಾಗ್ಲೂ ಆಗ ನಮ್ಗೆ ಸರ್ಜರಿಯ ಅವಶ್ಯಕತೆ ಬರುತ್ತೆ. ಸೊ ನಾವು ಏನು ಈ ಸ್ಟೇಜ್ 1 ಅಂಡ್ 2 ನಲ್ಲಿ ಏನ್ ಮಾಡ್ತೀವಿ ಬೇಸಿಕಲಿ ಅಂತ ಹೇಳಿದ್ರೆ, ಸೊ ಹೆಚ್ಚು ಈ ಬಲ್ಕಿಂಗ್ ಏಜೆಂಟ್ಸ್ ಅಂತ ಕೊಡ್ತೀವಿ, ಲ್ಯಾಕ್ಸೆಟಿವ್ಸ್ ಅಂಡ್ ಬಲ್ಕಿಂಗ್ ಏಜೆಂಟ್ಸ್ ಅಂತ. ಈ ಮಲದ ಸಾಂದ್ರತೆ ಜಾಸ್ತಿ ಮಾಡುವಂಥದ್ದು ಅಂತ ಏಜೆಂಟ್ಸ್ ನ ಕೊಟ್ಟು ಕಾನ್ಸ್ಟಿಪೇಷನ್ ಫಸ್ಟ್ ಟ್ರೀಟ್ ಮಾಡ್ತೀವಿ. ಸೊ ಆಟೋಮ್ಯಾಟಿಕ್ ಆಗಿ ಒನ್ಸ್ ಕಾನ್ಸ್ಟಿಪೇಷನ್ ಆ ಮುಕ್ಕುವಿಕೆ ಕಮ್ಮಿ ಆಗ್ತಾ ಆದ ಹಾಗೇನೆ ಆ ಪೈಲ್ಸ್ ಶ್ರಿಂಕ್ ಆಗ್ಬೇಕು, ಅವುಗಳ ಗಾತ್ರ ಕುಗ್ತಾ ಹೋಗ್ಬೇಕು, ಮತ್ತೆ ನ್ಯಾಚುರಲಿ ರಕ್ತ ಸೋರುವಿಕೆ ಕೂಡ ನಿಂತು ಹೋಗ್ಬೇಕು. ಇದು ಮೆಡಿಕಲ್ ಮ್ಯಾನೇಜ್ಮೆಂಟ್. ಇದಿಲ್ಲದೆ ನಾವಿನ್ನು ಸರ್ಜರಿ ಸ್ಟೇಜ್ 3 ಮತ್ತು 4 ಅಲ್ಲಿ ಸರ್ಜರಿ ಅಂತ ಬಂದಾಗ ಇದರಲ್ಲಿ ಬಹಳಷ್ಟು ವಿಧಗಳಿದೆ. ಕನ್ವೆನ್ಷನಲ್ ಸರ್ಜರೀಸ್ ಅಂದ್ರೆ ಇದುವರೆಗೂ ನಾವು ಹೇಗ್ ಮಾಡ್ತಿದ್ವಿ, ಪೈಲ್ ಆ ಪೈಲ್ ಮಾಸ್ ಏನಿರುತ್ತೆ ಅದನ್ನ ಕತ್ತರಿಸಿ ತೆಗೆದು ಅದಕ್ಕೆ ಹೊಲಿಗೆ ಹಾಕಿ ಅದು ಒಣಗ್ಲಿಕ್ಕೆ ಬಿಡ್ತೀವಿ. ಅದು ಶತಮಾನಗಳಿಂದ ನಡ್ಕೊಂಡು ಬಂದಿರುವಂತ ಅದು ಸರ್ಜರಿ. ಈಗ ತುಂಬಾ ಅಡ್ವಾನ್ಸ್ಮೆಂಟ್ ಆಗಿ ಬಹಳಷ್ಟು ಆಪ್ಷನ್ಸ್ ನಮ್ಗೆ ಏನೇನಿದೆ ಅಂತ ಹೇಳಿದ್ರೆ, ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಅಂತ ಹೇಳ್ತೀವಿ, ಮತ್ತೆ ಲೇಸರ್ ಅಂತ ಹೇಳ್ತೀವಿ. ಸೊ ಈ ಲೇಸರ್ ಮತ್ತೆ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಅಲ್ಲಿ ಏನ್ ವಿಶೇಷತೆ ಅಂತ ಹೇಳಿದ್ರೆ, ಇಲ್ಲಿ ನಾವು ಯಾವುದೇ ದೇಹದ ಅಂಗವನ್ನ ಕತ್ತರಿಸಿ ತೆಗೆಯೋದಿಲ್ಲ. ಸೊ ಈಗ ಪೈಲ್ಸ್ ಏನಿದೆ ಅದರ ಒಳಕ್ಕೆ ನಾವು ಆ ಪ್ರೋಬ್ ಅನ್ನ ಚುಚ್ಚು ಅಂತ ಒಂದು ಪ್ರೋಬ್ ಅನ್ನ ಹಾಕಿ ಅದರ ಒಳಗಡೆಗೆ ನಾವು ಲೇಸರ್ ಕಿರಣಗಳನ್ನ ಹಾಯಿಸೋದಾಗ್ಲಿ ಅಥವಾ ರೇಡಿಯೋ ಫ್ರೀಕ್ವೆನ್ಸಿ ಕಿರಣಗಳನ್ನ ಅದ್ರಲ್ಲಿ ಹಾಯಿಸೋದ್ರ ಮೂಲಕ ಆ ಗಂಟುಗಳು ಹಾಗೆ ಶ್ರಿಂಕ್ ಆಗಿ ಅಲ್ಲೇ ಇರುತ್ತೆ, ಆದ್ರೆ ಅದು ಪೈಲ್ಸ್ ಆಗಿರೋದಿಲ್ಲ, ಶ್ರಿಂಕ್ ಆಗಿ ಫೈಬ್ರೋಸಿಸ್ ಅಂತ ಆಗಿ ಹೀಲ್ ಆಗುತ್ತೆ. ಸೊ ಇದು ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್. ಅಫ್ಕೋರ್ಸ್ ಪ್ರತಿಯೊಂದು ಪೇಷಂಟ್ನು ಒಂದೇ ಇರಲ್ಲ, ಸೊ ಅವರ ಅವಶ್ಯಕತೆ ಬೇರೆ ಇರುತ್ತೆ,
0: ಎಲ್ಲರಿಗೂ ಹೈಯರ್ ಟ್ರೀಟ್ಮೆಂಟ್
1: ಬೇಕಾಗಲ್ಲ. ಕೆಲವು ಸತಿ ಈ ಟೆಕ್ನಿಕ್ಸ್ ನೆಲ್ಲ ಕಂಬೈನ್ ಮಾಡಿ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಅದು ಒಂದೊಂದು ರೋಗಿಗೆ ತಕ್ಕನಾಗಿ ನಾವು ಅದನ್ನ ತೀರ್ಮಾನ ಮಾಡಿಕೊಂಡು ಅವರಿಗೆ ಸಜೆಸ್ಟ್ ಮಾಡಬೇಕಾಗುತ್ತೆ.
0: ಅಂದ್ರೆ ವ್ಯಕ್ತಿ ಬಂದು ನಿಮ್ಮನ್ ಕಂಡಾಗ
1: ಇವ್ಯಾಲ್ಯೂಯೇಷನ್ ಮಾಡಿದ ನಂತರ
0: ಯಾವ ಸ್ಥಿತಿಯಲ್ಲಿ ಇದ್ದಾರೆ ನೋಡ್ಕೊಂಡ್ಬಿಟ್ಟು ಹೇಳ್ತೀರಾ? ಹೇಗೆ ಸರ್? ತುಂಬಾ ಅಂದ್ರೆ ವೆಚ್ಚದ ಬಗ್ಗೆನೂ ಭಯ ಪಟ್ಕೊಂಡು ಬರೋದಿಲ್ಲ ರೋಗಿಗಳು.
1: ಖಂಡಿತ ಎಲ್ಲರೂ ತಿಳಿದಿರ್ಲೇಬೇಕು ಖರ್ಚಿನ ವಿಷಯಕ್ಕೆ. ಈಗ ಕನ್ವೆನ್ಷನಲ್ ಸರ್ಜರೀಸ್ ಅಂತ ನಾನು ಏನ್ ಹೇಳಿದೆ ಅದಕ್ಕೆ ಅದಕ್ಕೇನು ಹೆಚ್ಚಿಗೆ ಏನು ಖರ್ಚಾಗ್ಲಿಕ್ಕಿಲ್ಲ. ಮತ್ತೆ ಈ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಮತ್ತೆ ಲೇಸರ್ ಅಬ್ಲೇಷನ್ಸ್ ಎಲ್ಲ ಇದಾವಲ್ಲ, ಲೇಸರ್ ಟ್ರೀಟ್ಮೆಂಟ್ ಅಲ್ಲಿ ಏನಾಗ್ತದೆ ಅಂತಂದ್ರೆ, ನಾವು ಒಂಥರ ಆ ರೀತಿಯ ಒಂದು ಹೈ ಎಂಡ್ ಉಪಕರಣಗಳನ್ನ ಬಳಸ್ತೀವಿ. ಸೊ ಅದರದ್ದು ಚಾರ್ಜಸ್ ಎಲ್ಲ ಇನ್ಕ್ಲೂಡ್ ಆಗ್ತದೆ. ಸಾಧಾರಣವಾಗಿ ಒಂದು ಏನು ಕಾಂಪ್ಲಿಕೇಶನ್ಸ್ ಇಲ್ಲದೆ ಇದ್ದ ಪಕ್ಷದಲ್ಲಿ ಒಂದು 30,000-35,000 ಲೇಸರ್ ನ ಮೂಲಕ ನಾವು ಹೆಮರಾಯ್ಡ್ಸ್ ಕೇಸ್ಗೆ ಟ್ರೀಟ್ ಮಾಡಬಹುದು. ವೆಚ್ಚದ ಬಗ್ಗೆ ಎಲ್ಲರೂ ತಿಳಿದಿರಬೇಕು. ನೀವೇ ಹೇಳಿದ್ರಿ ಅದೊಂದು ತುಂಬಾ ಇಂಪಾರ್ಟೆಂಟ್ ಫ್ಯಾಕ್ಟರ್ ನಮ್ಮ ಸಮಾಜದಲ್ಲಿ. ಸೊ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ, ಈ ತರ ಖರ್ಚು ಜಾಸ್ತಿ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಏನ್ ಮಾಡ್ತಾರೆ ಅಂತಂದ್ರೆ, ನಕಲಿ ವೈದ್ಯರ ಬಳಿಗೆ ಎಷ್ಟೋ ಜನ ಹೋಗಿ ಲ್ಯಾಂಡ್ ಅಪ್ ಆಗ್ತಾರೆ. ಅದನ್ನ ನಾವು ಪ್ರತಿದಿನ ನಮ್ಮ ಒಪಿಡಿ ಅಲ್ಲಿ ನೋಡ್ತಾ ಇರ್ತೀವಿ. ಅಲ್ಲಿ ಹೋಗಿ ಅವ್ರ ಬಳಿ ಹೋಗ್ತಾರೆ, ಅವ್ರಿಗೆ ಮೆಡಿಕಲ್ ನಾಲೆಡ್ಜ್ ಕೂಡ ಇರೋದಿಲ್ಲ, ಕ್ವಾಲಿಫಿಕೇಶನ್ ಇರೋದಿಲ್ಲ, ಏನೋ ಒಂದ್ ಮಾಡಿರ್ತಾರೆ. ಅದು ಏನಾಗುತ್ತೆ ಅಂತಂದ್ರೆ, ತುಂಬಾ ಕಾಂಪ್ಲಿಕೇಶನ್ಸ್ಗೆ ಅವರೇ ಲೀಡ್ ಮಾಡ್ದ, ತಮ್ಮನ್ನ ತಾವು ಒಡ್ಕೊಂಡಂಗ ಆಗುತ್ತೆ. ಆ ತರ ಮಿಸ್ ಹ್ಯಾಂಡಲ್ ಆಗಿ ಬಂದಂತ ಪೇಷಂಟ್ಸ್ ಇದಾರಲ್ಲ, ಅಲ್ಲಾಗುವಂತ ಮಿಸ್ಟೇಕ್ಸ್ ನ ಸರಿ ಮಾಡೋದಿದೆಯಲ್ಲ ಸರ್ಜಿಕಲಿ, ಅದು ಇನ್ನೂ ತುಂಬಾ ದೊಡ್ಡ ಖರ್ಚು.

0: ಮತ್ತೆ ಟ್ರೀಟ್ ಮಾಡೋ ಡಾಕ್ಟರ್ಸ್ ಕೂಡ ಬಿಗ್ ಚಾಲೆಂಜ್,
1: ಅವ್ರಿಗೂ ಸವಾಲಾಗುತ್ತೆ, ಮತ್ತೆ ಅನುಭವಿಸೋರ್ಗೆ ಇನ್ನೂ ಕಷ್ಟ.
0: ಅದು ಅವ್ರಿಗೆ ನಮ್ಮ ಎರಡರಷ್ಟು ನೋವು ಅವ್ರು ತಿನ್ಬೇಕಾಗುತ್ತೆ. ಹಂಗಾಗಿ ಸಿಂಪಲ್ ಆಗಿರುವಾಗ ಪ್ರಾಪರ್ ಚಾನೆಲ್ ಅಲ್ಲಿ ಒಬ್ಬ ಪ್ರಾಪರ್ ಕ್ವಾಲಿಫೈಡ್ ಸರ್ಜನ್ ಹತ್ರ ಸಲಹೆಯನ್ನಾಗ್ಲಿ ಅಥವಾ ಟ್ರೀಟ್ಮೆಂಟ್ ಅನ್ನಾಗ್ಲಿ ಪಡ್ಕೊಳ್ಳೋದು ತುಂಬಾ ಮುಖ್ಯವಾದ ವಿಚಾರ ಆಗುತ್ತೆ ಇಲ್ಲಿ.
1: ಸರ್, ಒಂದ್ ಸರ್ತಿ ಅವರು ಚಿಕಿತ್ಸೆ ತಗೊಂಡ ನಂತರ ಮತ್ತೆ ಜೀವನ ಶೈಲಿಯಲ್ಲಿ ಬದಲಾವಣೆಗಳನ್ನ ಮಾಡ್ಕೊಳ್ಳೇಬೇಕಾಗುತ್ತೆ. ಬದಲಾವಣೆಗಳನ್ನ ಮಾಡ್ಕೊಳ್ಳದೆ ಇದ್ರೆ ಮತ್ತೆ ರಿಲ್ಯಾಪ್ಸ್ ಆಗೋ ಚಾನ್ಸಸ್ ಇರುತ್ತಾ? ಹೇಗೆ?
0: ಖಂಡಿತ ಇರುತ್ತೆ. ಇದನ್ನ ನಾವು ಪ್ರತಿ ಸತಿ ಪ್ರತಿ ಟ್ರೀಟ್ಮೆಂಟ್ ಮಾಡುವ ಪ್ರತಿ ರೋಗಿಗೆ, ಸರ್ಜರಿ ಮಾಡುವ ಪ್ರತಿ ರೋಗಿಗೂ ನಾವು ಹೇಳ್ಬಿಟ್ಟೆ ಮಾಡ್ತೀವಿ. ಒಂದ್ ಸತಿ ನಾವು ಯಾವ ರೀತಿಯಲ್ಲಿ ನೀವು ನಿಮ್ಮ ಲೈಫ್ ಸ್ಟೈಲ್ ನ ಚೇಂಜ್ ಮಾಡ್ಕೊಳ್ಬೇಕು, ಹ್ಯಾಬಿಟ್ಸ್ ಗಳನ್ನ ಚೇಂಜ್ ಮಾಡ್ಬೇಕು, ಮತ್ತೆ ಡಯಟ್ ನ ಚೇಂಜ್ ಮಾಡ್ಕೊಳ್ಬೇಕು ಅಂತ ಹೇಳ್ತೀವಲ್ಲ, ಅದನ್ನ ಒಂದು ನಿರಂತರವಾದ ಕ್ರಿಯೆ ಮಾಡ್ಕೊಳ್ಬೇಕು ಲೈಫ್ ಅಲ್ಲಿ. ಅದಾಗಿಲ್ಲ, ಅದ್ ಎಲ್ಲಾರು ಒಂದ್ ಕಡೆ ಯಾವತ್ತಾರು ಒಂದಿನ ಕೈ ಬಿಟ್ಟು ಮತ್ತೆ ಕಾನ್ಸ್ಟಿಪೇಷನ್ ಆಯ್ತು ಅಂತಂದ್ರೆ ಅಫ್ಕೋರ್ಸ್ ನಾವು ಆಪರೇಟ್ ಮಾಡಿ ಅದನ್ನ ಸರಿ ಮಾಡಿರೋ ಜಾಗದಲ್ಲಿ ಪೈಲ್ಸ್ ಬರದೇ ಇರಬಹುದು, ಬಟ್ ಹೊಸ ಜಾಗದಲ್ಲಿ ಮತ್ತೆ ಕಾಣಿಸ್ಕೊಳ್ಳೋ ಸಾಧ್ಯತೆ ಇದ್ದೇ ಇರುತ್ತೆ.
1: ಲೈಫ್ ಸ್ಟೈಲ್ ಅಂತಂದ್ರೆ ಜೀವನ ಶೈಲಿಯ ಬದಲಾವಣೆಗಳು, ಅಂದ್ರೆ ಬೇಡದೇ ಇರುವ ಬದಲಾವಣೆಗಳು ಈ ಎಲ್ಲ ತೊಂದರೆಗಳಿಗೆ ಕಾರಣ ಆಗುತ್ತೆ ಅಂತ ಹೇಳಿದ್ರಿ. ಈಗ ಒಬ್ಬ ವ್ಯಕ್ತಿಗೆ ಇದು ಬರಲೇಬಾರದು ಅನ್ನುವಂತ ವ್ಯಕ್ತಿ ಯಾವ ತರ ಜೀವನ ಶೈಲಿಯನ್ನು ಇಟ್ಕೋಬೇಕು? ಬಂದ ಮೇಲೆ, ಬಂದು ಅದಕ್ಕೆ ಚಿಕಿತ್ಸೆ ತೆಗೆದುಕೊಂಡ ಮೇಲೆ ವ್ಯಕ್ತಿಗಳು ಹೇಗೆ ಅವರು ಜೀವನ ಶೈಲಿಯಲ್ಲಿ ಬದಲಾವಣೆಗಳನ್ನು ಮಾಡ್ಕೋಬೇಕು?
0: ಈ ತೊಂದರೆ ನಮ್ಗಿಲ್ಲ ಇದುವರೆಗೂ ದೇವ್ರದಯದಿಂದ ಬರೋದು ಬೇಡ ಅಂತ ಹೇಳೋರಿಗೂ ಇದೆ ಮಾತು. ಮತ್ತೆ ಬಂದು ಚಿಕಿತ್ಸೆ ಎಲ್ಲ ಆಗಿ ಮತ್ತೆ ಸಾಕಪ್ಪ ಇದೇ ಕೊನೆ ಅಂತ ಹೇಳಿದವ್ರಿಗೂ ಇದೇ ಮಾತು ಹೇಳ್ಬೋದು. ಒಂದು ಉತ್ತಮವಾದ ಆಕ್ಟಿವ್ ಲೈಫ್ ಇರಬೇಕು. ಮತ್ತೆ
1: ಆಕ್ಟಿವ್ ಲೈಫ್ ಅಂದ್ರೆ ಏನ್ ಮಾಡ್ತಾರೆ ಗೊತ್ತಾ ಸರ್? ದಿನ ಪೂರ್ತಿ ಮನೇಲಿ ಓಡಾಡ್ಕೊಂಡೆ ಇರ್ತೀನಿ ಅಂತ ಅಂತಾರೆ, ಅಷ್ಟು ಸಾಕ ಚಟುವಟಿಕೆ?
0: ನಿಮ್ಮ ಇದು ಹೆಣ್ಮಕ್ಳಲ್ಲಿ ನಾನು ತುಂಬಾ ಈ ಪ್ರಶ್ನೆ ನನಗೆ ಬರುತ್ತೆ ಸರ್, ನಾ ಎಕ್ಸಸೈಸ್ ಮಾಡಿ ಅಂತ ಹೇಳಿದ ತಕ್ಷಣ ನಾನ್ ಮನೆಯಲ್ಲಿ ಬಟ್ಟೆ ಒಗಿತೀನಿ, ಕಸ ಗುಡಿಸ್ತೀನಿ, ಮಾಡ್ತೀನಿ, ಅದೆಲ್ಲ ನಾನು ಅದನ್ನ ನಾವು ಎಕ್ಸಸೈಸ್ ಅಂತ ಕನ್ಸಿಡರ್ ಮಾಡೋದೇ ಇಲ್ಲ. ಒಂದು ಐಸೋಮೆಟ್ರಿಕ್ ಎಕ್ಸಸೈಸ್ ಅಂತ ದೇಹಕ್ಕೆ ನಾವು ಏನನ್ನ ಮಾಡ್ತೀವಿ, ಟಾರ್ಗೆಟ್ ಮಾಡ್ಕೊಂಡು ಏನ್ ಮಾಡ್ತೀವಿ, ಅದನ್ನ ಮಾತ್ರ ಎಕ್ಸಸೈಸ್ ಅಂತ ಹೇಳಕ್ಕಾಗ್ತದೆ. ಒಂದು ವ್ಯಕ್ತಿಗೆ ಅಟ್ಲೀಸ್ಟ್ ಒಂದು ದಿನಕ್ಕೆ ಅರ್ಧ ಗಂಟೆಯನ್ನ ಫಿಸಿಕಲ್ ಆಕ್ಟಿವಿಟಿಗೆ ಅವರು ಡೆಡಿಕೇಟ್ ಮಾಡ್ಬೇಕಾಗತ್ತೆ.
1: ಎಲ್ಲರೂ ಜಿಮ್ಗೆ ಹೋಗಕ್ಕಾಗಲ್ಲ ಸರ್, ಅವ್ರು ಏನ್ ಮಾಡ್ಬೇಕು? ವಾಕ್ ಮಾಡ್ಬೇಕು.
0: ದ ಮೋಸ್ಟ್ ಚೀಪೆಸ್ಟ್ ಅಂಡ್ ದ ಮೋಸ್ಟ್ ಈಸಿಯೆಸ್ಟ್ ಇಸ್ ಟು ಹ್ಯಾವ್ ಅ ಬ್ರಿಸ್ಕ್ ವಾಕ್. 45 ನಿಮಿಷಗಳ ಬ್ರಿಸ್ಕ್ ವಾಕ್ ಒಂದು ದಿನಕ್ಕೆ,
1: ವೇಗದ ನಡಿಗೆ
0: ಅಟ್ಲೀಸ್ಟ್ ವಾರದಲ್ಲಿ 4 ದಿವಸ ಸಾಕು. ವಾರದಲ್ಲಿ 4 ದಿವಸ 40-45 ನಿಮಿಷ ಇದಿಷ್ಟು ಮಾಡಿದ್ರೆ ಖಂಡಿತ ನಾವು ಕರುಳನ್ನ ಆಕ್ಟಿವ್ ಆಗಿ ಇಟ್ಕೊಳ್ಬಹುದು, ಬಾಡಿ ಮೆಟಬಾಲಿಸಮ್ ನ ಆಕ್ಟಿವ್ ಆಗಿ ಇಟ್ಕೊಳ್ಬಹುದು. ಮತ್ತೆ ಹೊರಗಡೆ ಹೋಗಿ ಆ ವಾಕ್ ಮಾಡೋದು, ಆ ಎಕ್ಸ್ಪೋಜರ್ ಕೂಡ ನಮ್ಗೆ ಒಂದು ಆಹ್ಲಾದವನ್ನ ಕೊಡುವಂತ ವಿಚಾರ. ಸೊ ಮಾನಸಿಕವಾಗಿ ಸ್ಟ್ರೆಸ್ ಕಡಿಮೆ ಆಗುತ್ತೆ. ಸ್ಟ್ರೆಸ್ ಕಮ್ಮಿ ಆದ ತಕ್ಷಣ ಮಾಡ್ಕೊಂಡ ಕ್ಷಣ ನಮ್ಗೆ ಆ ಕಾನ್ಸ್ಟಿಪೇಷನ್ ಕಡಿಮೆ ಆಗುತ್ತೆ. ಇದ್ರ ಜೊತೆಗೆ ಫೈಬರ್ ರಿಚ್ ಫುಡ್, ಮತ್ತೆ ನಾರಿನಂಶ ಹೆಚ್ಚಿರಬೇಕು.
1: ನಾನ್ ವೆಜ್ ಬಳಸ್ತಾರೆ, ಅದಕ್ಕೆ ಸೊಪ್ಪು ತರಕಾರಿ ಬಳಸಲ್ಲ. ನಾನ್ ವೆಜ್ ಬರೀ ಸೊಪ್ಪು ತರಕಾರಿ ತಿಂತಾರೆ, ಪ್ರೋಟೀನ್ ತಿನ್ನಲ್ಲ.
0: ಹೌದು,
1: ಏನ್ ಮಾಡ್ಬೇಕು?
0: ನಾನ್ ವೆಜ್ ತುಂಬಾ ಪ್ರೋಟೀನ್ ಇಂಟೆನ್ಸ್ ಫುಡ್, ಎಲ್ಲರಿಗೂ ಗೊತ್ತು. ಏನಾಗುತ್ತೆ ಅಂದ್ರೆ ನಾನ್ ವೆಜಿಟೇರಿಯನ್ ಫುಡ್ ಜೀರ್ಣ ಆಗ್ಬೇಕಾದ್ರೆ, ಪ್ರೋಟೀನ್ ಜೀರ್ಣ ಆಗ್ಬೇಕಾದ್ರೆ ತನ್ನೊಟ್ಟಿಗೆ ಜೀರ್ಣ ಕ್ರಿಯೆಯಲ್ಲಿ ತುಂಬಾ ದೇಹದಿಂದ ನೀರನ್ನ ಎಳ್ಕೊಳ್ಳುತ್ತೆ. ಸೊ ಹಾಗಾಗಿ ನೀರನ್ನ ಎಳ್ಕೊಳ್ಳೋದ್ರಿಂದ ನಮ್ಗೆ ಕಾನ್ಸ್ಟಿಪೇಷನ್ ಬರುತ್ತೆ. ಇದನ್ನ ಹೇಗೆ ಬ್ಯಾಲೆನ್ಸ್ ಮಾಡ್ಬೇಕು ಅಂತಂದ್ರೆ, ಸೊ ನಾನ್ ವೆಜ್ ಜೊತೆಗೆ ಯಾವಾಗ್ಲೂ ಸಲಾಡ್ಸ್ ಇರಬೇಕು, ಸೂಪ್ಗಳಿರ್ಬೇಕು, ಹಾಗೆ ಲಿಕ್ವಿಡ್ಸ್ ನ ಜಾಸ್ತಿ ಮಾಡ್ಕೊಂಡು ಅದನ್ನ ಬ್ಯಾಲೆನ್ಸ್. ಈಗ ನಾನ್ ವೆಜ್ ಮಾಡಿದ್ದಿನ ಬರೀ ನಾನ್ ವೆಜ್ ತಿನ್ನೋದಲ್ಲ, ಯಾಕೆ ಒಂದು ವೆಜಿಟೇಬಲ್ ತಿನ್ನಬಾರದು ಅದ್ರ ಜೊತೆಗೆ ಸೇರಿಸಿ, ಯಾಕೆ ಒಂದ್ ಬಟ್ಲು ಸೌತೆಕಾಯಿ ಟೊಮ್ಯಾಟೊಗಳನ್ನೆಲ್ಲ ಹಾಗೆ ಹಸಿಯಾಗಿ ತಗೊಳ್ಬಾರ್ದು, ಆತರ ಎಲ್ಲನೂ ಬ್ಯಾಲೆನ್ಸ್ ಮಾಡಿ ನಾರಿನ ಅಂಶ ಹೆಚ್ಚಿರುವಂತ ಫುಡ್ ನ ನಾವು ಆದಷ್ಟು ತಗೊಳ್ಬೇಕು. ಒಂದು ದಿನಕ್ಕೆ 3-3.5 ಲೀಟರ್ ಅಷ್ಟು ನೀರನ್ನ ಕುಡಿಬೇಕು. ಇವೆರಡು ಬದಲಾವಣೆಗಳು ಬೇಸಿಕ್. ಇದಿಷ್ಟು ಮಾಡ್ಕೊಂಡ್ರೆ ಸಾಕು, ಈ ತೊಂದರೆಯನ್ನ ಖಂಡಿತವಾಗ್ಲೂ ಒಂದು ಹತೋಟಿಯಲ್ಲಿ ಇಟ್ಕೊಳ್ಬಹುದು, ಹಾಗೆ ಬರದೇ ಇರೋ ತರನು ಕೂಡ ನೋಡ್ಕೊಳ್ಬಹುದು.
1: ಇದ್ರ ಜೊತೆಗೂ ಇದೆಲ್ಲ ಮಾಡಿದ್ಮೇಲೂ ತೊಂದರೆ ಬಂತು ಅಂದಾಗ ತಕ್ಷಣ ತಜ್ಞ ವೈದ್ಯರನ್ನ ಕಂಡು ಅದು ಚಿಕ್ಕದಿರುವಾಗ್ಲೇ ವಾಸಿ ಮಾಡ್ಕೊಳ್ಳುವಂಥದ್ದು,
0: ಸಮಯ ಕಳೆಯೋದು ಬೇಡ,
1: ಚಿಕಿತ್ಸೆ ಮಾಡ್ಕೊಳ್ಳುವಂಥದ್ದು ಒಳ್ಳೇದು ಅಂತ ಹೇಳ್ತೀರಾ. ಇದುವರೆಗೆ ನಮ್ಮ ಕೇಳುಗರಿಗೆ ಫೈಲ್ಸ್ ಕುರಿತಂತೆ ಸವಿಸ್ತಾರವಾದ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ.
0: ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು.
2: ಶ್ರೋತೃಗಳೇ, ಇದುವರೆಗೆ ಫೈಲ್ಸ್ಗೆ ಕಾರಣ ಹಾಗೂ ಚಿಕಿತ್ಸೆ ಈ ಕುರಿತು ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ಕುಲ್ದೀಪ್ ಎನ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಸುಜಾತಾ ಎಫ್ ತಳವಾರ್. ರಾಜ್ಯವ್ಯಾಪಿ ಪ್ರಸಾರಗೊಂಡ ಇಂದಿನ ಈ

0: ಆರೋಗ್ಯ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.
1: ಹಲೋ
2: ಬ್ರೋ, ಆಮೇಲೆ ಕಾಲ್ ಮಾಡ್ತೀನೋ? ಬಾಸ್ ಇದಾರೆ, ಮತ್ತೆ ಕಾಲ್ ಮಾಡ್ತೀನಿ.
1: ಒಂದ್ ಸೆಕೆಂಡ್.
2: ಹಾ ಹಾ ಹಾ, ಆಮೇಲೆ ಆಮೇಲೆ.
3: ಹಲೋ
1: ಹಲೋ.
3: ಓ, ನೀನೇನು? ಏ, ಅರ್ಜೆಂಟ್ ಮೀಟಿಂಗ್ ಹೋಗ್ತಿದ್ದೀನಿ ಕಣೋ, ಸ್ವಲ್ಪ ಹೊತ್ತು ಬಿಟ್ಟು ಕಾಲ್ ಮಾಡ್ಲಾ?
1: ಹಲೋ.
3: ನಿನ್ ಮೆಸೇಜ್ ನೋಡ್ದೆ, ಏನೋ ವಿಷಯ?
1: ಸ್ವಲ್ಪ ಮಾತಾಡಬೇಕಿತ್ತು.
3: ನೋಡು, ಈಗ ಬಿಜಿ ಇದ್ದೀನಿ. ಎಲ್ಲ ಓಕೆನಾ?
1: ಎಲ್ಲ ಓಕೆ.
3: ಮತ್ತೆ ಮೆಸೇಜ್ ಮಾಡ್ತೀನಿ.
1: ಅಮ್ಮ, ನಾನೊಂದು ವಿಷಯ ಹೇಳಬೇಕಿತ್ತು.
4: ನಿಂದು ಯಾವಾಗಲೂ ಇದ್ದದೆ, ಸುಮ್ಮನೆ ತಿನ್ನಪ್ಪ.
1: ನಂಗೆ ಹಸಿವೆ ಇಲ್ಲ.
5: ನೀವು ಕರೆ ಮಾಡುತ್ತಿರುವ ವ್ಯಕ್ತಿ ಈಗ ಲಭ್ಯವಿಲ್ಲ. ನೀವು ಕರೆ ಮಾಡುತ್ತಿರುವ ಸಂಖ್ಯೆಗೆ ಎಲ್ಲಾ ಸೇವೆಗಳನ್ನು ಶಾಶ್ವತವಾಗಿ ನಿಲ್ಲಿಸಲಾಗಿದೆ.
6: ಅವತ್ ಕಾಲ್ ಮಾಡೋಕ್ಕೂ ಆಗ್ಲಿಲ್ಲ, ಮೆಸೇಜ್ ಮಾಡೋಕ್ಕೂ ಆಗ್ಲಿಲ್ಲ. ಛೇ,
7: ಅವತ್ತು ಅವನು ಕಾಲ್ ಮಾಡಿದಾಗ ನಾನ್ ಮಾತಾಡಬೇಕಿತ್ತು.
8: ಸಹಾನುಭೂತಿ, ಸಮಯ ಪ್ರಜ್ಞೆ, ಸ್ಪಂದನೆ, ಬದುಕಿಗೊಂದು ಅಮೂಲ್ಯ ಅವಕಾಶ.
0: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
9: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ ಸರಣಿ. ಇಂದಿನ ಕಾರ್ಯಕ್ರಮದಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಕಲ್ಯಾಣಕ್ಕಾಗಿ ಪ್ರಧಾನಮಂತ್ರಿಗಳ ಎಫ್ಪಿಒಗಳ ರಚನೆ ಕುರಿತು ತಿಳಿಸಿಕೊಡುತ್ತಾರೆ ದೊಡ್ಡನಹುಂಡಿ ರಾಜಣ್ಣ ಅವರು.
10: ಸಾಲವನ್ನು ಕೊಂಬಾಗ ಹಾಲೋಗರ ಹುಂಡಂತೆ ಸಾಲಿಗನು ಬಂದು ಹೆಳೆಯುವಾಗ ಕಿಬ್ಬದಿಯ ಕೀಲು ಮುರಿದಂತೆ ಸರ್ವಜ್ಞ ಎಂತ ಸರ್ವಜ್ಞ ಆ ಒಂದು ಕಾಲಘಟ್ಟದಲ್ಲೇ ವಿವರಿಸಿದ್ದಾರೆ. ಸಾಲ ಎಂತಕ್ಕಂಥದ್ದು ಸೂಲ ಎಂಬ ಒಂದು ಮಾತಿದೆ. ಸಾಲ ಮಾಡಬೇಕು, ಯಾವ ಪ್ರಮಾಣದಲ್ಲಿ ಮಾಡಬೇಕು, ಯಾವ ಸಂದರ್ಭಕ್ಕೆ ಮಾಡಬೇಕು, ಯಾವ ಉದ್ದೇಶಕ್ಕೆ ಮಾಡಬೇಕು ಅಂತಕ್ಕಂಥದ್ದು ಮಹತ್ವದ್ದಾಗತ್ತೆ. ಸಾಲವನ್ನು ಇಡೀ ವಿಶ್ವದ ಎಲ್ಲ ರಾಷ್ಟ್ರಗಳು ಕೂಡ ವಿಶ್ವ ಬ್ಯಾಂಕ್ನಿಂದ ಪಡೆಯತಕ್ಕಂಥದ್ದನ್ನು ನಾವು ಕೇಳ್ಬೋದು. ಸಾಲ ಇಲ್ಲದೆ ಜಗತ್ತು ನಡೆಯುವುದೇ ಇಲ್ಲ ಅಂತ ಹೇಳ್ಬೋದು. ಸಾಲವನ್ನು ಮಾಡಿ ಅದರ ಸುಳಿಗೆ ಸಿಲುಕಿ ಸಂಕಷ್ಟವನ್ನು ಅನುಭವಿಸ್ತಿರುವಂತಹ ಸಂದರ್ಭವನ್ನು ನಾವು ಗಮನಿಸ್ಬೋದು. ಆದ್ದರಿಂದಲೇ ಸರ್ಕಾರ ಸಣ್ಣ ವ್ಯಾಪಾರಿಗಳಿಗೆ ಸಾಲ ಸೌಲಭ್ಯವನ್ನು ನೀಡುವ ಮುಖಾಂತರ ಅವರನ್ನು ಆರ್ಥಿಕವಾಗಿ ಚೇತರಿಸುವ ಪ್ರಯತ್ನವನ್ನು ಮಾಡ್ತಾ ಇದೆ. ಕೇಂದ್ರ ಸರ್ಕಾರ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರ ರಸ್ತೆ ಬದಿಯ ಸಣ್ಣ ವ್ಯಾಪಾರಿಗಳು ಸಾಲದ ಸುಳಿಯಲ್ಲಿ ಸಿಲುಕಿ ವ್ಯಾಪಾರ ಮಾಡಲಾಗದೆ ಒದ್ದಾಡುತ್ತಿದ್ದನ್ನು ಗಮನಿಸಿ ಅವರಿಗಾಗಿಯೇ SVA ಸ್ಟ್ರೀಟ್ ವೆಂಡರ್ ಆತ್ಮನಿರ್ಭರ್ ಎಂಬ ಯೋಜನೆಯಡಿ ಆ ಕೋವಿಡ್ ಸಮಯದಲ್ಲಿ ಅಂದರೆ 2020 June 1 SVA ಸಾಲ ಯೋಜನೆ ಜಾರಿಗೆ ತರ್ತಾರೆ. ಇದರಿಂದ ಲಕ್ಷಾಂತರ ರಸ್ತೆ ಬದಿ ವ್ಯಾಪಾರಿಗಳಿಗೆ ಅನುಕೂಲವಾಗುತ್ತೆ. ರಸ್ತೆ ಬದಿ ವ್ಯಾಪಾರಿಗಳು ಮೀಟರ್ ಬಡ್ಡಿ ಮತ್ತು ದಿನನಿತ್ಯದ ಬಡ್ಡಿ ಈ ಒಂದು ಸಂಕಷ್ಟಕ್ಕೆ ಸಿಲುಕಿ ಅವರು ಆರ್ಥಿಕವಾಗಿ ಸಂಕಷ್ಟವನ್ನು ಎದುರಿಸ್ತಾ ಇರ್ತಾರೆ. ಅವರಿಗೆ ಈ ಒಂದು ಯೋಜನೆ ಮಹತ್ವದ್ದಾಗಿರುತ್ತೆ. ಈ ಬೀದಿ ಬದಿ ವ್ಯಾಪಾರಿಗಳಿಗೆ 10,000 ಮೊದಲ ಕಂತು, ಅನಂತರ 20,000, 50,000 ರೂಗಳವರೆಗೂ ಸರ್ಕಾರದ ಸಾಲ ಸೌಲಭ್ಯ ಸಿಗುತ್ತೆ. ಇದಕ್ಕೆ ಯಾವುದೇ ಸ್ಯೂರಿಟಿ ಮತ್ತು ವಾರಂಟಿಯನ್ನು ಕೊಡಬೇಕಾಗಿಲ್ಲ. ನಿಮ್ಮ ಹತ್ತಿರದ ಬ್ಯಾಂಕ್ಗಳಲ್ಲೇ ಇದರ ಸೌಲಭ್ಯವನ್ನು ಪಡೆದುಕೊಳ್ಳಬಹುದು. ಇದಕ್ಕೆ ಅರ್ಜಿ ಸಲ್ಲಿಸಲು ಒಂದು ಪೋರ್ಟಲ್ SVA ಪೋರ್ಟಲ್, ಇದಕ್ಕೆ ನೀವು ದಾಖಲಾದರೆ ಅಲ್ಲಿ ನಿಮ್ಮ ಒಂದು ಪೂರ್ಣ ವಿವರವನ್ನು ದಾಖಲಿಸಿದರೆ ಮತ್ತು ಅಲ್ಲಿ ನಿಮ್ಮ ಸಂಬಂಧಿಸಿದ ಬ್ಯಾಂಕಲ್ಲಿ ವಿಚಾರಿಸಿದ್ರೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡ್ಕೊಳ್ಬೋದು. ಮತ್ತು ಸಾಲ ಸೌಲಭ್ಯವನ್ನು ರಸ್ತೆ ಬದಿ ವ್ಯಾಪಾರಿಗಳು ಪಡೆದುಕೊಂಡು ಆರ್ಥಿಕವಾಗಿ ಸಬಲತೆಯನ್ನು ಪಡೆಯಬೇಕು ಎನ್ನುವುದೇ ಸರ್ಕಾರದ ಉದ್ದೇಶವಾಗಿದೆ. ಸರ್ಕಾರ ಕೂಡ ಇದು ಆತ್ಮನಿರ್ಭರ

0: ಭಾರತದ ಒಂದು ಭಾಗವಾಗಿಯೇ ಇರುವುದರಿಂದ ಸಣ್ಣ ವ್ಯಾಪಾರಿಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಸರ್ಕಾರ ಅವರಿಗೆ ಈ ಒಂದು ಸಾಲ ಸೌಲಭ್ಯವನ್ನು ಕಲ್ಪಿಸಿದೆ. ಅದೇ ಬದಿ ವ್ಯಾಪಾರಿಗಳು ಸರ್ಕಾರದ ಈ ಸೌಲಭ್ಯವನ್ನು ಪಡೆದು ವ್ಯಾಪಾರ ವಹಿವಾಟನ್ನು ಸ್ವತಂತ್ರವಾಗಿ ನಡೆಸುವ ಮೂಲಕ ಜೀವನ ನಡೆಸುವುದರ ಜೊತೆಗೆ ಆರ್ಥಿಕ ಸಬಲತೆಯನ್ನು ಪಡೆಯಬೇಕು ಎಂಬತಕ್ಕಂಥದ್ದು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ. ಸಾಲವನ್ನು ಮಾಡಿ ಒಂದು ಸಂಕಷ್ಟಕ್ಕೆ ಸಿಲುಕುವ ಬದಲು ಸರ್ಕಾರದ ಇಂತಹ ಹತ್ತಾರು ನೆರವುಗಳು ಬಡವರ ಹಿಂದುಳಿದವರ ಒಂದು ಉದ್ದೇಶಕ್ಕಾಗಿಯೇ ಇದನ್ನು ಮನಗಂಡು ಅದನ್ನು ಪರಿಶೀಲಿಸಿ ಸರ್ಕಾರದ ಯೋಜನೆಗಳನ್ನು ಸಾರ್ವಜನಿಕರು ಸಣ್ಣ ರಸ್ತೆ ಬದಿ ವ್ಯಾಪಾರಿಗಳು ಸದುಪಯೋಗಪಡಿಸಿಕೊಂಡು ಆರ್ಥಿಕವಾಗಿ ಮುಂದೆ ಬರಬೇಕಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸರ್ಕಾರ ಕೂಡ ಸಣ್ಣ ವ್ಯಾಪಾರಿಗಳ ಒಂದು ಭಿನ್ನ ಹಿಂದೆ ನಿಂತು ಅವರನ್ನು ಪುನಶ್ಚೇತನಗೊಳಿಸುವ ಅವರನ್ನು ಸ್ವಾವಲಂಬಿಗಳನ್ನಾಗಿ ಮಾಡುವ ಉದ್ದೇಶವನ್ನು ಹೊಂದಿದೆ. ಸಣ್ಣ ವ್ಯಾಪಾರಿಗಳು ಹೂವು ಹಣ್ಣು ಕಾಯಿಪಲ್ಲೆಗಳನ್ನು ಮಾರತಕ್ಕಂತಹ ವ್ಯಾಪಾರಿಗಳು ದಿನನಿತ್ಯದ ಜೀವನ ನಿರ್ವಹಣೆಗಾಗಿ ಸ್ಥಳೀಯ ಲೇವಾದೇವಿಗಾರರಿಂದ ಸಾಲವನ್ನು ಪಡೆದು ಅವರಿಗೆ ಸಂಜೆಯ ಹೊತ್ತಿಗೆ ಇಂತಿಷ್ಟು ಬಡ್ಡಿ ಎಂಬಂತೆ ಸಾಲವನ್ನು ಮರುಪಾವತಿಸುತ್ತಿದ್ದು ಅದನ್ನು ಅವರು ಭರಿಸಲಾಗದೆ ಮತ್ತು ಬಂದಂತಹ ಲಾಭಾಂಶದಲ್ಲಿ ಹೆಚ್ಚಿನ ಪಾಲು ಲೇವಾದೇವಿಗಾರರಿಗೆ ಹೋಗುತ್ತಿದ್ದ ಕಾರಣ ಸರ್ಕಾರ ಅದನ್ನು ತಪ್ಪಿಸಿ ವ್ಯಾಪಾರಿಗಳ ಒಂದು ಬೆನ್ನಿಗೆ ನಿಲ್ಲುವಂತಹ ಯೋಜನೆಯನ್ನು ಜಾರಿಗೆ ತರಬೇಕು ಎಂಬ ಸದುದ್ದೇಶದಿಂದ 2020 ಜೂನ್ 1 ಈ ಒಂದು SBA ಯೋಜನೆಯನ್ನು ಜಾರಿಗೆ ತಂದಿದೆ. ಮೊದಲು 10,000 ಮೊದಲ ಕಂತಾಗಿ ನೀಡಲಾಗುತ್ತದೆ. ಸರ್ಕಾರ ನೀಡುವ ಈ ಯೋಜನೆಯನ್ನು ಪಡೆದು ಲೇವಾದೇವಿ ವ್ಯಾಪಾರಿಗಳು ವಿಧಿಸುವ ಹೆಚ್ಚಿನ ಬಡ್ಡಿ ದರದಿಂದ ಮುಕ್ತರಾಗಬೇಕು ಮತ್ತು ವ್ಯಾಪಾರಿಗಳು ಕೂಡ ಆರ್ಥಿಕ ಚೇತರಿಕೆಯನ್ನು ಕಂಡು ಅವರು ಸಣ್ಣ ಮಟ್ಟದಿಂದ ಉನ್ನತ ಮಟ್ಟಕ್ಕೆ ಅಭಿವೃದ್ಧಿ ಹೊಂದಬೇಕು ಎಂಬತಕ್ಕಂತಹ ಆಶಯ ಕೇಂದ್ರ ಸರ್ಕಾರದಾಗಿದೆ. ಈಗಾಗಲೇ ಕೋಟ್ಯಾಂತರ ವ್ಯಾಪಾರಿಗಳು ದೇಶಾದ್ಯಂತ ಈ ಯೋಜನೆಯ ಲಾಭವನ್ನು ಪಡೆಯುತ್ತಿದ್ದಾರೆ. ಇನ್ನು ನಮ್ಮ ಸಣ್ಣ ಪುಟ್ಟ ನಗರ ಪ್ರದೇಶ ಗ್ರಾಮೀಣ ಪ್ರದೇಶದ ಸಣ್ಣ ವ್ಯಾಪಾರಿಗಳು ಇದರ ಸದುಪಯೋಗವನ್ನು ಪಡ್ಕೋಬೇಕು. ಇದಕ್ಕಾಗಿ ನೀವು ಖಾತೆ ಹೊಂದಿರತಕ್ಕಂತಹ ಸಮೀಪದ ಬ್ಯಾಂಕ್ಗಳಲ್ಲಿ ಈ ಬಗ್ಗೆ ವಿಚಾರಿಸಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬೋದು. ಮತ್ತು ಇದಕ್ಕಾಗಿ ನೀವು ಹೆಚ್ಚಿನ ಸ್ಯೂರಿಟಿ ಅಥವಾ ದಾಖಲಾತಿಗಳನ್ನು ಏನನ್ನೂ ಒದಗಿಸಬೇಕಾಗಿಲ್ಲ. ವೋಟರ್ ID ಅಥವಾ ಆಧಾರ್ ಕಾರ್ಡ್, ನೀವು ಬೀದಿ ಬದಿ ವ್ಯಾಪಾರಿ ಸಂಘದ ಸದಸ್ಯರಾಗಿದ್ದರೆ ಗುರುತಿನ ಚೀಟಿ ಮತ್ತು ಬ್ಯಾಂಕ್ ಪಾಸ್ ಪುಸ್ತಕ ಇಷ್ಟಿದ್ದರೆ ಸಾಕು, ನಿಮಗೆ ಸುಲಭದಲ್ಲಿ ಸಾಲ ಸೌಲಭ್ಯ ದೊರೆಯುತ್ತದೆ. ಸರ್ಕಾರದ ಈ ಮಹತ್ವದ ಯೋಜನೆಯನ್ನು ಸಣ್ಣ ರಸ್ತೆ ಬದಿ ವ್ಯಾಪಾರಿಗಳು ಉಪಯೋಗಿಸಿಕೊಂಡು ಆರ್ಥಿಕ ಪ್ರಗತಿ ಸಾಧಿಸಬೇಕು ಅಂತ ಕೇಳ್ಕೊತಾಯಿದ್ವಿ.
1: ಬೀದಿ ಬದಿ ವ್ಯಾಪಾರಿಗಳ ಕಲ್ಯಾಣಕ್ಕಾಗಿ ಪ್ರಧಾನಮಂತ್ರಿಗಳ FPOಗಳ ರಚನೆ ಕುರಿತು ಇದುವರೆಗೂ ತಿಳಿಸಿಕೊಟ್ಟವರು ದೊಡ್ಡನಹುಂಡಿ ರಾಜಣ್ಣ ಅವರು. ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ದೇವಿಗುಂಡ ಅವರ ಈ ಒಂದು ರಚನೆಗೆ ದನಿಯಾಗಿದ್ದವರು ರತ್ನಮಾಲಾ ಪ್ರಕಾಶ್. ಭಾವಗೀತೆಯನ್ನ ಆಲಿಸಿದ್ರಿ. ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ರಾಷ್ಟ್ರದ ಆರ್ಥಿಕ ಸದೃಢತೆ ಎಲ್ಲರ ಒಳಗೊಳ್ಳುವಿಕೆಯ ಮೇಲೆ ಅವಲಂಬಿತ, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅಭಿಮತ. ಭಾರತ ಅಮೆರಿಕ ಆರ್ಥಿಕ ಪಾಲುದಾರಿಕೆ ಬಲಪಡಿಸುವಲ್ಲಿ ಚಾರ್ಟರ್ಡ್ ಅಕೌಂಟೆಂಟ್ಗಳ ಪಾತ್ರ ಪ್ರಮುಖ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಹೊರ್ಮುಜ್ ಜಲಸಂಧಿಯಲ್ಲಿ ಹಡಗೊಂದರ ಮೇಲೆ ಕ್ಷಿಪಣಿ ದಾಳಿ, 5 ಭಾರತೀಯರ ರಕ್ಷಣೆ. ಕುಖ್ಯಾತ ಮಾದಕ ವಸ್ತು ಕಳ್ಳಸಾಗಣೆದಾರ ನವಪ್ರೀತ್ ಸಿಂಗ್ ಟರ್ಕಿಯಿಂದ ಭಾರತಕ್ಕೆ ಹಸ್ತಾಂತರ. ಹಾಗೂ ಏಷ್ಯನ್ ಗೇಮ್ಸ್ ಕ್ರಿಕೆಟ್ ಫೈನಲ್, ಪಾಕಿಸ್ತಾನದ ವಿರುದ್ದ ಗೆಲುವಿನ ಹೊಸ್ತಿಲಲ್ಲಿ ಭಾರತ. ವಾರ್ತೆಗಳ ವಿವರ: ದೇಶದ ಆರ್ಥಿಕ ಸದೃಢತೆ ಮತ್ತು ಸುಸ್ಥಿರ ಪ್ರಗತಿ ಜಿಡಿಪಿಯನ್ನು ಆಧರಿಸುವ ಜೊತೆಗೆ ಅಭಿವೃದ್ಧಿಯ ಫಲಗಳು ಪ್ರತಿಯೊಬ್ಬ ಪ್ರಜೆಗೂ ಹಾಗೂ ಪ್ರತಿ ಪ್ರದೇಶಕ್ಕೂ ತಲುಪುವುದರ ಮೇಲೆ ಅವಲಂಬಿತವಾಗಿದೆ ಎಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ಆಯೋಜಿಸಲಾಗಿದ್ದ 5 ಕೌಟಿಲ್ಯ ಆರ್ಥಿಕ ಸಮಾವೇಶದ ಉದ್ಘಾಟನಾ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಯಾವುದೇ ಪ್ರಜೆ ಅಥವಾ ಪ್ರದೇಶ ಅಭಿವೃದ್ಧಿಯಿಂದ ವಂಚಿತವಾಗದಂತೆ ನೋಡಿಕೊಳ್ಳುವುದೇ ನೈಜ ಆರ್ಥಿಕ ಸಮರ್ಥನೆಯಾಗಿದೆ ಎಂದು ಪ್ರತಿಪಾದಿಸಿದರು. ಎಲ್ಲರನ್ನು ಒಳಗೊಳ್ಳುವ ಈ ಆರ್ಥಿಕ ಸಿದ್ಧಾಂತದಲ್ಲಿ ಮಹಿಳೆಯರ ಪಾಲ್ಗೊಳ್ಳುವಿಕೆಗೆ ಹೆಚ್ಚಿನ ಆದ್ಯತೆ ನೀಡಬೇಕಿದ್ದು, ಶಿಕ್ಷಣ ಮತ್ತು ಸಬಲೀಕರಣದ ಮೂಲಕ ಮಹಿಳೆಯರು ಮುಂದಾಳತ್ವ ವಹಿಸಿಕೊಳ್ಳಲು ಅವಕಾಶ ಕಲ್ಪಿಸಬೇಕು ಎಂದರು. ಕಳೆದ 1 25 ಹೆಚ್ಚು ಭಾರತೀಯರು ಬಡತನದಿಂದ ಹೊರಬಂದಿದ್ದಾರೆ ಎಂದು ಉಲ್ಲೇಖಿಸಿದ ಉಪರಾಷ್ಟ್ರಪತಿಗಳು, ಜಿಎಸ್ಟಿ ವ್ಯವಸ್ಥೆಯು ಭಾರತದ ಅತ್ಯಂತ ದೊಡ್ಡ ತೆರಿಗೆ ಸುಧಾರಣೆಯಾಗಿದೆ ಎಂದರು. ಜನ್ಧನ್, ಆಧಾರ್ನಂತಹ ತಂತ್ರಜ್ಞಾನ ಆಧಾರಿತ ಯೋಜನೆಗಳು ದೇಶದಲ್ಲಿ ನೇರ ನಗದು ವರ್ಗಾವಣೆ ಹಾಗೂ ಹಣಕಾಸು ಸಬಲೀಕರಣಕ್ಕೆ ಹೊಸ ವೇಗ ನೀಡಿದೆ ಎಂದು ಶ್ಲಾಘಿಸಿದರು.
2: We moved on to the developing economy. From there, we are moving towards the developed economy. We can call ourselves as a developed economy if it is an inclusive development of everyone. That is where the real development benefit should reach the nook and corner of the country.
1: ಭಾರತ ಅಮೆರಿಕ ನಡುವಿನ ಆರ್ಥಿಕ ಬಾಂಧವ್ಯ ಮತ್ತು ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವಲ್ಲಿ ಚಾರ್ಟರ್ಡ್ ಅಕೌಂಟೆಂಟ್ಗಳು ಸಿಎಗಳ ಪಾತ್ರ ಪ್ರಮುಖ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ಭಾರತೀಯ ಚಾರ್ಟರ್ಡ್ ಅಕೌಂಟೆಂಟ್ಸ್ ಸಂಸ್ಥೆ ಐಸಿಎಐನ ಅಮೆರಿಕದ ಶಿಕಾಗೋ, ಮಿಶಿಗನ್ ಮತ್ತು ಓಹಿಯೋ ಶಾಖೆಗಳ ನಾಯಕರು ಹಾಗೂ ಸದಸ್ಯರೊಂದಿಗೆ ನಡೆಸಿದ ಸಂವಾದದ ವೇಳೆ ಮಾತನಾಡಿದ ಅವರು, ಗಡಿಯಾಚೆಗಿನ ತೆರಿಗೆ ವಿನಾಯಿತಿ, ಕಾಯ್ದೆಗಳ ಪಾಲನೆ ಮತ್ತು ವಿಶ್ವಾಸಾರ್ಹ ಆರ್ಥಿಕ ಆಡಳಿತವನ್ನು ಸರಳೀಕರಣಗೊಳಿಸುವ ಮೂಲಕ ಭಾರತೀಯ ಉದ್ಯಮಗಳಿಗೆ ಜಾಗತಿಕ ಬಂಡವಾಳ ಹೂಡಿಕೆಯನ್ನು ಆಕರ್ಷಿಸಲು ಸಿಎಗಳು ಮಹತ್ವದ ಕೊಡುಗೆ ನೀಡುತ್ತಿದ್ದಾರೆ ಎಂದು ತಿಳಿಸಿದರು. ಪಶ್ಚಿಮ ಏಷ್ಯಾದಲ್ಲಿ ಉದ್ವಿಗ್ನತೆ ಹೆಚ್ಚುತ್ತಿರುವ ನಡುವೆಯೇ ಹೊರ್ಮುಸ್ ಜಲಸಂಧಿಯಲ್ಲಿ ಕುವೈತ್ ಧ್ವಜ ಹೊಂದಿದ್ದ ಎಂಟಿ ಕಾಜಿಮಾ 3 ಎಂಬ ತೈಲ ಹಡಗಿನ ಮೇಲೆ ಕ್ಷಿಪಣಿ ದಾಳಿ ನಡೆದಿದೆ. ಈ ಸಂದರ್ಭದಲ್ಲಿ

0: ಯಲ್ಲಿ ಹಡಗಿನಲ್ಲಿದ್ದ ಐವರು ಭಾರತೀಯ ಪ್ರಜೆಗಳನ್ನು ಯಶಸ್ವಿಯಾಗಿ ರಕ್ಷಿಸಲಾಗಿದೆ. ಈ ಕುರಿತು ಒಮಾನ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ಮಾಹಿತಿ ನೀಡಿದ್ದು, ರಕ್ಷಣಾ ಕಾರ್ಯಾಚರಣೆಯ ಯಶಸ್ಸಿಗೆ ಒಮಾನ್ ಅಧಿಕಾರಿಗಳು ನೀಡಿದ ನಿರಂತರ ಬೆಂಬಲ ಮತ್ತು ನೆರವಿಗಾಗಿ ಅವರಿಗೆ ಕೃತಜ್ಞತೆ ಸಲ್ಲಿಸಿದೆ. ಇತ್ತೀಚಿನ ದಿನಗಳಲ್ಲಿ ಪಶ್ಚಿಮ ಏಷ್ಯಾದಲ್ಲಿ ಹೆಚ್ಚುತ್ತಿರುವ ಸಂಘರ್ಷಗಳ ಹಿನ್ನೆಲೆಯಲ್ಲಿ ಭಾರತೀಯ ನಾವಿಕರು ಪ್ರಯಾಣಿಸುತ್ತಿದ್ದ ಹಲವು ವಾಣಿಜ್ಯ ಹಡಗುಗಳು ದಾಳಿಗೆ ಒಳಗಾಗುತ್ತಿದ್ದು, ಭಾರತೀಯ ನಾವಿಕರ ರಕ್ಷಣೆ ಕುರಿತು ಕಳವಳ ವ್ಯಕ್ತವಾಗಿದೆ. ಈ ಸವಾಲಿನ ಪರಿಸ್ಥಿತಿಯಲ್ಲೂ ಭಾರತೀಯ ರಾಯಭಾರ ಕಚೇರಿಯು ಒಮಾನ್ ಸರ್ಕಾರ ಹಾಗೂ ಸ್ಥಳೀಯ ಆಡಳಿತದೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದು ಸುರಕ್ಷತಾ ಕಾರ್ಯಾಚರಣೆಗಳನ್ನು ಯಶಸ್ವಿಯಾಗಿ ನಿರ್ವಹಿಸುತ್ತಿದೆ. ಮಾದಕ ವಸ್ತು ಜಾಲ ಮಟ್ಟ ಹಾಕುವಲ್ಲಿ ಕೇಂದ್ರ ಸರ್ಕಾರ ಐತಿಹಾಸಿಕ ಸಾಧನೆ ಮಾಡಿದ್ದು, ತೀವ್ರ ಅಪರಾಧ ಹಿನ್ನೆಲೆಯುಳ್ಳ ಮಾದಕ ವಸ್ತು ಕಳ್ಳಸಾಗಣೆಯ ಪ್ರಮುಖ ಆರೋಪಿ ನವಪ್ರೀತ್ ಸಿಂಗ್ನನ್ನು ಟರ್ಕಿಯಿಂದ ಭಾರತಕ್ಕೆ ಗಡಿಪಾರು ಮಾಡುವಲ್ಲಿ ಯಶಸ್ವಿಯಾಗಿದೆ ಎಂದು ಕೇಂದ್ರ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ನವಾಬ್ ವಿರ್ಕ್ ಎಂಬ ನಕಲಿ ಗುರುತಿನಡಿ ಟರ್ಕಿ ದೇಶದ ಪೌರತ್ವ ಪಡೆದಿದ್ದ ನವಪ್ರೀತ್ ಸಿಂಗ್ ಅಫ್ಘಾನಿಸ್ತಾನದಿಂದ ಭಾರತಕ್ಕೆ ಹೆರಾಯಿನ್ ಮತ್ತು ಮೆಥಾಂಫೆಟಮೈನ್ನಂತಹ ಮಾದಕ ವಸ್ತುಗಳನ್ನು ಅಕ್ರಮವಾಗಿ ಪೂರೈಸುತ್ತಿದ್ದ ಎಂದು ಕೇಂದ್ರ ಸಚಿವರು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ನೀಡಿದ್ದಾರೆ. ಭಾರತೀಯ ತನಿಖಾ ಸಂಸ್ಥೆಗಳು ಆರೋಪಿಯ ರಹಸ್ಯ ಜಾಲವನ್ನು ಸತತವಾಗಿ ಬೆನ್ನಟ್ಟಿ ಗಡಿಪಾರು ಪ್ರಕ್ರಿಯೆಯನ್ನು ಯಶಸ್ವಿಗೊಳಿಸಿವೆ. ಇಂದು ಈ ಕಳ್ಳಸಾಗಣೆದಾರನನ್ನು ಭಾರತಕ್ಕೆ ಕರೆತರಲಾಗಿದ್ದು, ವಿವಿಧ ಪ್ರಕರಣಗಳಡಿ ಜೈಲು ಪಾಲು ಮಾಡಲಾಗಿದೆ ಎಂದ ಸಚಿವರು, ಡಿಸೆಂಬರ್ 2029ರೊಳಗೆ ದೇಶದಲ್ಲಿರುವ ಮಾದಕ ದ್ರವ್ಯ ಜಾಲವನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಲು ಕೇಂದ್ರ ಸರ್ಕಾರ ಬದ್ದವಾಗಿದೆ ಎಂದು ಪುನರುಚ್ಚರಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವೆಯೇ ದೇಶಸೇವೆ ಎಂಬ ಅಭಿಯಾನ ನಡೆಯುತ್ತಿದೆ. ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಸಾಗರಮಾಲಾ ಯೋಜನೆ ಕುರಿತ ಒಂದು ವರದಿ ಇಲ್ಲಿದೆ. ಭಾರತದ ಸುದೀರ್ಘ ಕರಾವಳಿ ತೀರವನ್ನು ದೇಶದ ಆರ್ಥಿಕ ಪ್ರಗತಿಯ ಚಾಲಕ ಶಕ್ತಿಯಾಗಿ ಪರಿವರ್ತಿಸುವ ಉದ್ದೇಶದಿಂದ 2015ರಲ್ಲಿ ಚಾಲನೆ ನೀಡಲಾದ ಸಾಗರಮಾಲಾ ಯೋಜನೆಯು ಬಂದರುಗಳನ್ನು ಉತ್ಪಾದನಾ ಕೇಂದ್ರಗಳು, ಮಾರುಕಟ್ಟೆಗಳು ಹಾಗೂ ಸಾರ್ವಜನಿಕರೊಂದಿಗೆ ಯಶಸ್ವಿಯಾಗಿ ಸಂಪರ್ಕಿಸುತ್ತಿದೆ. ಬಂದರುಗಳ ಆಧುನೀಕರಣ, ಸುಸಜ್ಜಿತ ರಸ್ತೆ ಮತ್ತು ರೈಲು ಸಂಪರ್ಕ, ಬಂದರು ಆಧಾರಿತ ಕೈಗಾರೀಕರಣ, ಕರಾವಳಿ ಸಮುದಾಯಗಳ ಅಭಿವೃದ್ಧಿ ಹಾಗೂ ಕರಾವಳಿ ಹಡಗು ಸಾರಿಗೆ ಮತ್ತು ಒಳನಾಡು ಜಲಮಾರ್ಗಗಳ ಬಳಕೆ, ಈ 5 ಪ್ರಮುಖ ಸ್ತಂಭಗಳ ಆಧಾರದ ಮೇಲೆ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ. ಸಾಗರಮಾಲಾ ಯೋಜನೆಯಡಿ ಇದುವರೆಗೆ 6.06 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ 845ಕ್ಕೂ ಹೆಚ್ಚು ಯೋಜನೆಗಳನ್ನು ಗುರುತಿಸಲಾಗಿದ್ದು, ಈ ಪೈಕಿ 315 ಯೋಜನೆಗಳು ಈಗಾಗಲೇ ಯಶಸ್ವಿಯಾಗಿ ಪೂರ್ಣಗೊಂಡಿವೆ. ಯೋಜನೆಯ ಪರಿಣಾಮವಾಗಿ ಪ್ರಮುಖ ಬಂದರುಗಳಲ್ಲಿ ಹಡಗುಗಳ ತಂಗುವಿಕೆ ಮತ್ತು ನಿರ್ವಹಣಾ ಅವಧಿಯು 2014ರಲ್ಲಿದ್ದ 96 ಗಂಟೆಗಳಿಂದ 2025ರ ವೇಳೆಗೆ ಸುಮಾರು 49 ಗಂಟೆಗಳಿಗೆ ಗಮನಾರ್ಹವಾಗಿ ಇಳಿಕೆಯಾಗಿದೆ. ಪ್ರಸ್ತುತ ಜಾಗತಿಕ ಮಟ್ಟದ ಅಗ್ರ 100 ಬಂದರುಗಳ ಪಟ್ಟಿಯಲ್ಲಿ ಭಾರತದ 9 ಬಂದರುಗಳು ಸ್ಥಾನ ಪಡೆದುಕೊಂಡಿದ್ದು, ಕರಾವಳಿ ಸರಕು ಸಾರಿಗೆಯಲ್ಲೂ ಬೃಹತ್ ಪ್ರಗತಿ ಕಂಡುಬಂದಿದೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಶಿಕಾಗೋದಲ್ಲಿ ಆರ್ಚರ್ ಡೇನಿಯಲ್ಸ್ ಮಿಡ್ಲ್ಯಾಂಡ್ ಎಡಿಎಂ ಸಂಸ್ಥೆ ಮಂಡಳಿಯ ಅಧ್ಯಕ್ಷ ಹಾಗೂ ಸಿಇಒ ಜುವಾನ್ ರಿಕಾರ್ಡೋ ಲೂಸಿಯಾನೊ ಅವರನ್ನು ಭೇಟಿಯಾಗಿ ಉನ್ನತ ಮಟ್ಟದ ಮಾತುಕತೆ ನಡೆಸಿದರು. ಭಾರತದಲ್ಲಿ ಎಡಿಎಂ ಸಂಸ್ಥೆಯ ಹೂಡಿಕೆ ಹಾಗೂ ಉದ್ಯಮ ವಿಸ್ತರಣೆಗೆ ಇರುವ ಅವಕಾಶಗಳ ಕುರಿತು ಸಮಾಲೋಚನೆ ನಡೆಸಿದ್ದಾಗಿ ತಿಳಿಸಿದ್ದಾರೆ. ಜಪಾನ್ನ ನಿಶಿನಲ್ಲಿ ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ T20 ಕ್ರಿಕೆಟ್ ಪಂದ್ಯಾವಳಿಯ ಫೈನಲ್ ಪಂದ್ಯದಲ್ಲಿಂದು ಭಾರತ ಮತ್ತು ಪಾಕಿಸ್ತಾನ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ನಿಗದಿತ 20 ಓವರ್ಗಳಲ್ಲಿ 6 ವಿಕೆಟ್ನಷ್ಟಕ್ಕೆ 211 ರನ್ ಗಳಿಸಿ ಪಾಕಿಸ್ತಾನಕ್ಕೆ 212 ರನ್ಗಳ ಗೆಲುವಿನ ಗುರಿ ನೀಡಿದೆ. ಗುರಿ ಬೆನ್ನತ್ತಿರುವ ಪಾಕಿಸ್ತಾನ ಇತ್ತೀಚಿನ ವರದಿ ಬಂದಾಗ 17 ಓವರ್ಗಳಲ್ಲಿ 4 ವಿಕೆಟ್ನಷ್ಟಕ್ಕೆ 160 ರನ್ ಗಳಿಸಿ ಆಡುತ್ತಿದೆ. ಜಪಾನ್ನಲ್ಲಿ ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ನ ಗಾಲ್ಫ್ ಸ್ಪರ್ಧೆಯಲ್ಲಿ ಭಾರತದ ಪ್ರಣವಿ ಅರಸ್ ಚಿನ್ನದ ಪದಕ ಗೆದ್ದಿದ್ದು, ಆ ಮೂಲಕ ಈ ಸಾಧನೆ ಮಾಡಿದ ಮೊದಲ ಭಾರತೀಯ ಮಹಿಳಾ ಗಾಲ್ಫ್ ಕ್ರೀಡಾಪಟು ಎಂಬ

0: ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಈ ಸ್ಪರ್ಧೆಯ ತಂಡ ವಿಭಾಗದಲ್ಲೂ ಭಾರತ ಬೆಳ್ಳಿ ಪದಕ ಗೆದ್ದಿದೆ. ಇನ್ನು ಮಹಿಳಾ ರೀಕರು ವೈಯಕ್ತಿಕ ಬಿಲ್ಲುಗಾರಿಕೆ ಸ್ಪರ್ಧೆಯಲ್ಲಿ ಭಾರತದ ಉದಯೋನ್ಮುಖ ಬಿಲ್ಲುಗಾರ್ತಿ ಕುಂಕುಮ್ ಮೊಹದ್ ಅಚ್ಚರಿಯ ಪ್ರದರ್ಶನ ನೀಡಿದ್ದು ಚಿನ್ನದ ಪದಕ ತಮ್ಮದಾಗಿಸಿಕೊಂಡಿದ್ದಾರೆ. ಫೈನಲ್ನಲ್ಲಿ ಅವರು ದಕ್ಷಿಣ ಕೊರಿಯಾದ ಓಹ್ ಎಜಿನ್ ವಿರುದ್ದ 5-5 ಅಂತರದ ಸಮಬಲದ ಬಳಿಕ ನಡೆದ ಶೂಟ್ ಆಫ್ನಲ್ಲಿ 10-8 ಅಂತರದಲ್ಲಿ ಗೆದ್ದರು. ಪದಕ ವಿಜೇತ ಕ್ರೀಡಾಪಟುಗಳಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಅಭಿನಂದನೆ ಸಲ್ಲಿಸಿದ್ದು ಭವಿಷ್ಯದ ಯಶಸ್ಸಿಗೆ ಹಾರೈಸಿದ್ದಾರೆ. ನವ ಚಂಡೀಗಢದ ಮಹಾರಾಜ ಯದುವೀಂದ್ರ ಸಿಂಗ್ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಅಂತಾರಾಷ್ಟೀಯ ಏಕದಿನ ಕ್ರಿಕೆಟ್ ಸರಣಿಯ 3ನೇ ಹಾಗೂ ಅಂತಿಮ ಪಂದ್ಯದಲ್ಲಿ ಭಾರತ ಮತ್ತು ವೆಸ್ಟ್ ಇಂಡೀಸ್ ಮುಖಾಮುಖಿಯಾಗಲಿದೆ. ಪಂದ್ಯ ಮಧ್ಯಾಹ್ನ 2 ಗಂಟೆಗೆ ಆರಂಭವಾಗಲಿದೆ. ಮೊದಲೆರಡು ಪಂದ್ಯಗಳಲ್ಲಿ ಗೆಲುವು ದಾಖಲಿಸಿರುವ ಭಾರತ ಈಗಾಗಲೇ 2-0 ಅಂತರದ ಮುನ್ನಡೆ ಸಾಧಿಸಿ ಸರಣಿ ವಶಪಡಿಸಿಕೊಂಡಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ರಾಷ್ಟ್ರದ ಆರ್ಥಿಕ ಸದೃಢತೆ ಎಲ್ಲರ ಒಳಗೊಳ್ಳುವಿಕೆಯ ಮೇಲೆ ಅವಲಂಬಿತ, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅಭಿಮತ. ಭಾರತ ಅಮೆರಿಕ ಆರ್ಥಿಕ ಪಾಲುದಾರಿಕೆ ಬಲಪಡಿಸುವಲ್ಲಿ ಚಾರ್ಟರ್ಡ್ ಅಕೌಂಟೆಂಟ್ಗಳ ಪಾತ್ರ ಪ್ರಮುಖ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಹೊರ್ಮೋಸ್ ಜಲಸಂಧಿಯಲ್ಲಿ ಹಡಗೊಂದರ ಮೇಲೆ ಕ್ಷಿಪಣಿ ದಾಳಿ, 5 ಮಂದಿ ಭಾರತೀಯರ ರಕ್ಷಣೆ. ಕುಖ್ಯಾತ ಮಾದಕ ವಸ್ತು ಕಳ್ಳಸಾಗಣೆದಾರ ನವಪ್ರೀತ್ ಸಿಂಗ್ ಟರ್ಕಿಯಿಂದ ಭಾರತಕ್ಕೆ ಹಸ್ತಾಂತರ. ಹಾಗೂ ಏಷ್ಯನ್ ಗೇಮ್ಸ್ ಕ್ರಿಕೆಟ್ ಫೈನಲ್, ಪಾಕಿಸ್ತಾನದ ವಿರುದ್ದ ಗೆಲುವಿನ ಹೊಸ್ತಿಲಲ್ಲಿ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಇದು ಆಕಾಶವಾಣಿ ಬೆಂಗಳೂರು. .1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಚಿತ್ರಗೀತೆಗಳು ಇದೀಗ

ಜಾಲಿಬಾಯಿ ಚಿತ್ರದ ಈ ಒಂದು ಗೀತೆಗೆ ಧ್ವನಿಯಾಗಿದ್ದವರು ರಾಜೇಶ್ ಕೃಷ್ಣನ್. ಗೀತೆಯನ್ನ ಬರೆದಿದ್ದವರು ಕೆ ಕಲ್ಯಾಣ್, ಸಂಗೀತ ಯುವನ್ ಶಂಕರ್ ರಾಜಾ.

ವಿ ನಾಗೇಂದ್ರ ಪ್ರಸಾದ್ ಅವರು ಗೀತೆಯನ್ನು ಬರೆದು, ಜಿ ಅಭಿಮಾನ್ ರಾಯ್ ಅವರು ಸಂಗೀತ ನಿರ್ದೇಶನ ನೀಡಿ, ಎಲ್ ಆರ್ ರಾಮ್ ಮತ್ತು ಜಿ ಜಿ ಮೂರ್ತಿ ಅವರ ಕಂಠದಲ್ಲಿ ಮೂಡಿ ಬರ್ತಾ ಇದೆ ಈ ಒಂದು ಹಾಡು. ಚಿತ್ರ ಭೀಮಾತೀರದಲ್ಲಿ.

0: ಆಕಾಶವಾಣಿ ಪೋಷಣ ಅಭಿಯಾನ ಕುರಿತ ವಿಶೇಷ ಸಂವಾದ. ಭಾಗವಹಿಸುತ್ತಾರೆ ಡಾಕ್ಟರ್ ಕೆ ಗೀತಾ, ನಿವೃತ್ತ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು, ಆಹಾರ ಮತ್ತು ಪೋಷಣೆ ವಿಭಾಗ, ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ. ಇವರನ್ನು ಸಂದರ್ಶಿಸುತ್ತಾರೆ ಡಾಕ್ಟರ್ ಬಿ ನಾರಾಯಣಸ್ವಾಮಿ, ನಿವೃತ್ತ ಪ್ರಧಾನ ವಿಜ್ಞಾನಿ ಹಾಗೂ ಕೃಷಿ ವಿಸ್ತರಣಾ ತಜ್ಞರು, ಐಐಎಚ್ಆರ್ ಬೆಂಗಳೂರು.
1: ನಮಸ್ಕಾರ. ಕೇಂದ್ರ ಸರ್ಕಾರದ ವತಿಯಿಂದ ಪೌಷ್ಟಿಕಾಂಶ ಮಿಷನ್, ನ್ಯೂಟ್ರಿಷನ್ ಮಿಷನ್ ಯೋಜನೆ 2018 ಇಸವಿ ಮಾರ್ಚ್ 8 ದೇಶದಾದ್ಯಂತ ವಿಶೇಷ ಒಂದು ಕಾರ್ಯಕ್ರಮಗಳೊಂದಿಗೆ ಅದನ್ನು ಅನುಷ್ಠಾನಗೊಳಿಸಲಾಗ್ತಾ ಇದೆ. ಇದರಲ್ಲಿ ಪೋಷಣೆ ಅಭಿಯಾನ ಕುರಿತಾದಂತಹ 10 ಧ್ಯೇಯಗಳೊಂದಿಗೆ ಇಡೀ ದೇಶದಲ್ಲಿ ಮಹಿಳೆಯರು ಹಾಗೂ ಮಕ್ಕಳಲ್ಲಿ ಕುಪೋಷಣೆ, ಕುಬ್ಜತೆ ಮತ್ತು ರಕ್ತಹೀನತೆಯನ್ನು ಕಡಿಮೆಗೊಳಿಸಿ ಅದರಲ್ಲಿ ಆರೋಗ್ಯ ಸುಧಾರಣೆಯನ್ನು ಸಮಗ್ರವಾಗಿ ನಿರ್ವಹಣೆ ಮಾಡ್ತಕ್ಕಂತಹದ್ದು. ಜೊತೆಗೆ ಒಂದು ಅಭಿಯಾನದ ದೃಷ್ಟಿಯಿಂದ 9 ರಾಷ್ಟ್ರೀಯ ಪೋಷಣಾ ಮಾಸವನ್ನಾಗಿ ಇದೇ 9 ಸೆಪ್ಟೆಂಬರ್ನಿಂದ ಅಕ್ಟೋಬರ್ 8 ಇದೇ 2026 ಈ ಒಂದು ವರ್ಷದಲ್ಲಿ ಮಾಸವನ್ನು ಕೂಡ ಆಚರಣೆಯನ್ನು ಮಾಡಲಾಗ್ತಾ ಇದೆ. ಈ ಒಂದು ಮಾಸಾಚರಣೆಯಲ್ಲಿ ವಿಶೇಷವಾಗಿ ಪೋಷಣ ಅಭಿಯಾನದ ಧ್ಯೇಯವಾಕ್ಯ ಅಂತ ಹೇಳಿದ್ರೆ ನಮ್ಮ ಅಂಗನವಾಡಿ ನಮ್ಮ ಹೊಣೆ ಅಂತಕ್ಕಂಥದ್ದು. ಈ ಕುರಿತಾಗಿ ಪೋಷಣ ಅಭಿಯಾನದ ಸಂಪೂರ್ಣ ರೂಪರೇಷೆಗಳ ಬಗ್ಗೆ ಈ ಸಂವಾದ ಕಾರ್ಯಕ್ರಮ ನಿಮಗಾಗಿ. ಇದರಲ್ಲಿ ನಮ್ಮೊಂದಿಗೆ ಭಾಗವಹಿಸ್ತಾ ಇರತಕ್ಕಂಥವರು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಆಹಾರ ಮತ್ತು ಪೋಷಣೆ ವಿಭಾಗದ ಮುಖ್ಯಸ್ಥೆಯಾಗಿ, ಜೊತೆಗೆ ಯೂನಿವರ್ಸಿಟಿ ಹೆಡ್ ಆಗಿ ಇದೇ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸತಕ್ಕಂತ ನಿವೃತ್ತ ಪ್ರಾಧ್ಯಾಪಕಿ ಡಾಕ್ಟರ್ ಕೆ ಗೀತಾ ಮೇಡಮ್ ಅವರು. ಮೇಡಮ್ ನಮಸ್ಕಾರ.
2: ತಮಗೂ ಹಾಗೂ ಕೇಳುವರೆಗೂ ಕೂಡ ನಮಸ್ಕಾರ.
1: ಈಗ ಕೇಂದ್ರ ಸರ್ಕಾರದ ನ್ಯೂಟ್ರಿಷನ್ ಮಿಷನ್ ಪೋಷಣ ಅಭಿಯಾನ ಆಗಿ ಮಾರ್ಪಡಿಸತಕ್ಕಂತ ಸಂದರ್ಭದಲ್ಲಿ ಇದೊಂದು ಜನಾಂದೋಲನ ಕಾರ್ಯಕ್ರಮ ಆಗಬೇಕು ಅಂತಕ್ಕಂಥದ್ದು ಒಂದು ಬಹಳ ಮಹತ್ತರವಾದಂತಹ ಸಂಗತಿ. ಈ ನಿಟ್ಟಿನಲ್ಲಿ ನಾವು ಪೋಷಣೆಗೆ ಸಂಬಂಧ ಪಡತಕ್ಕಂತ ಅಂಶಗಳನ್ನು ನಾವು ಅವಲೋಕಿಸೋದಾದರೆ ಈ ಕಾಲಘಟ್ಟದಲ್ಲಿ ನಾವು ಪೋಷಣೆಗೆ, ಆರೋಗ್ಯಕ್ಕೆ ಏಕೆ ಹೆಚ್ಚು ಮಹತ್ವವನ್ನು ಕೊಡಬೇಕಾಗ್ತದೆ ಅಂತೀರಿ?
2: ಖಂಡಿತವಾಗಿಯೂ ನಿಮಗೆಲ್ಲರಿಗೂ ಮೊದಲನೇದಾಗಿ ನಾನು ಹೇಳೋದು, ಪೌಷ್ಟಿಕ ಕುಟುಂಬ ಆರೋಗ್ಯಕರ ಸಮಾಜ ಬುನಾದಿ, ಮತ್ತು ಆರೋಗ್ಯಕರ ಸಮಾಜ ನಮ್ಮ ಬಲಿಷ್ಠ ಭಾರತಕ್ಕೆ ಒಂದು ಬುನಾದಿ ಅಂದರೆ ತಪ್ಪಾಗಲಾರದು. ಸೊ ಈ ಒಂದು ಅಭಿಯಾನದಲ್ಲಿ ನಾನು ಹೇಳೋದಂದ್ರೆ ಈ ಒಂದು ಅಂಗನವಾಡಿಯ ಪಾತ್ರ ಬಹಳ ಮುಖ್ಯ ಅಂತ ನೀವು ಹೇಳ್ತೀರಿ. ಸೊ ಅಂಗನವಾಡಿಯ ಪಾತ್ರ ಏನಂತಂದ್ರೆ, ಈ ಅಂಗನವಾಡಿ ವಿಶೇಷವಾಗಿ ಮಗು ಹುಟ್ಟೋದ್ರಿಂದ ದೊಡ್ಡವರಾಗೋರು ಅಂದ್ರೆ ಈ ಶಾಲೆಗೆ ಹೋಗುವ ತನಕ ಈ ಒಂದು ಪಾತ್ರ, ಅಂಗನವಾಡಿಯರ ಕಾರ್ಯಕರ್ತರ ಪಾತ್ರ ಅಥವಾ ಅಂಗನವಾಡಿಯ ಪಾತ್ರ ಬಹಳ ಮಹತ್ವವಾದದ್ದು. ಹಾಗಂತ ಬರೀ ಮಕ್ಕಳಿಗೆ ಮಾತ್ರ ಅಲ್ಲ, ಗರ್ಭಿಣಿಯರು ಮತ್ತು ಹಾಲುಣಿಸಿ ಒಂದು ತಾಯಿಂದರ

0: ಕೂಡ ಪೌಷಕಾಂಶಗಳ ಅವಶ್ಯಕತೆ ಏನು, ಅವುಗಳನ್ನ ಹೇಗೆ ಪೂರೈಸಬೇಕು ಅನ್ನೋದ್ರ ಬಗ್ಗೆ ಮತ್ತು ಪೂರೈಕೆ ಮಾಡುವ ನಿಟ್ಟಿನಲ್ಲಿ ಈ ಅಂಗನವಾಡಿಯ ಪಾತ್ರ ಬಹಳ ಹಿರಿದು.
1: ಈಗ ಆಹಾರದ ವಿಷಯಕ್ಕೆ ಬಂದಾಗ ಯಾವೆಲ್ಲ ಪೋಷಕಾಂಶಗಳು ಯಾವೆಲ್ಲ ಹಂತದ ನಮ್ಮ ಅಂದ್ರೆ ಮಕ್ಕಳಾಗಿರ್ಬೋದು, ಗರ್ಭಿಣಿ ಸ್ತ್ರೀಯರಾಗಿರ್ಬೋದು, ಅಥವಾ ಪ್ರೌಢಾವಸ್ಥೆಗೆ ಬಂದಿರತಕ್ಕಂಥವರಾಗಿರ್ಬೋದು, ಈ ಕಾಲಘಟ್ಟದಲ್ಲಿ ನಾವು ಯಾಕೆ ಯೋಚನೆಯನ್ನು ಮಾಡಬೇಕಾಗ್ತದೆ ಮೇಡಮ್?
0: ಯಾಕೆ ಅಂತಂದ್ರೆ, ಇವಾಗ ಮೊದಲನೇದಾಗಿ ಮಗು ತಾಯ ಗರ್ಭದ ಧರಣೆ ಮಾಡಿದ್ದ ಕೂಡಲೇ ಅದರ ಬೆಳವಣಿಗೆ ಪ್ರಾರಂಭ ಆಗುತ್ತಲ್ಲ, ಆ ಹಂತದಿಂದ ಒಂದು ವಯಸ್ಕರಾಗುವವರೆಗೂ ವೃದ್ಧರಾಗುವವರೆಗೂ ಒಟ್ಟಿನಲ್ಲಿ ಜೀವಿತ ಕಾಲದಲ್ಲಿ ನಾವು ಹೇಗೆ ಆರೋಗ್ಯವಂತರಾಗಿರ್ಬೇಕು ಅಂತ ನೋಡೋದಾದ್ರೆ, ಮೊದಲನೇದಾಗಿ ನಾವು ತಾಯಿ ಗರ್ಭ ಧರಿಸಿದ ದಿನದಿಂದನೇ ನಾವು ಪೋಷಕಾಂಶಗಳ ಕಡೆ ಹೆಚ್ಚು ಗಮನ ಕೊಡಬೇಕಂದ್ರೆ ಪೌಷ್ಟಿಕ ಮಟ್ಟದ ಗರ್ಭಿಣಿಯ ಸ್ತ್ರೀಯರ ಪೌಷ್ಟಿಕ ಮಟ್ಟದ ಕಡೆ ನಾವು ಹೆಚ್ಚಿನ ಗಮನ ಕೊಡಬೇಕಾಗತ್ತೆ. ಯಾಕೆಂತಂದ್ರೆ ಹುಟ್ಟು ಮಗುಗೆ ತಾಯಿಯ ಮೂಲಕನೇ ನಿಮ್ಗೆಲ್ಲ ಗೊತ್ತು, ಅದಕ್ಕೆ ಬೇಕಾಗಿರುವಂತಹ ಬೆಳವಣಿಗೆಗೆ ಬೇಕಾಗಿರುವಂತಹ ಎಲ್ಲ ಪೋಷಕಾಂಶಗಳನ್ನು ಪೂರೈಕೆ ಆಗುತ್ತೆ. ಒಂದು ಜೀವಕೋಶ ಬೆಳೆದು ಅದು ಗರ್ಭಾವಸ್ಥೆಯಲ್ಲಿ ಬೆಳೆದು ಅದು ತಾಯಿಯ ಹೊಟ್ಟೆಯಿಂದ ಬರಬೇಕಾದ್ರೆ 2.5-3.5 kg ಆಗ್ಬೇಕಂದ್ರೆ ಆ ಬೆಳವಣಿಗೆಗೆ ಪೂರಕವಾದಂತಹ ಎಲ್ಲ ಪೋಷಕಾಂಶಗಳನ್ನು ತಾಯಿಯ ಮೂಲಕ ಮಗುವಿಗೆ ಸರಬರಾಜಾಗತ್ತೆ. ಹಾಗಾಗಿ ನಾವು ಗರ್ಭಿಣಿಯರಿಗೆ ನಾವು ಹೆಚ್ಚಿನ ಮಹತ್ವ ಕೊಟ್ಟು ಅವಳಿಗೆ ಎಲ್ಲ ರೀತಿಯ ಪೋಷಕಾಂಶಗಳನ್ನ ಕೊಡುವಂತ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಬೇಕಾಗುತ್ತೆ. ಈ ಅಂಗನವಾಡಿನಲ್ಲಿ ಏನಾಗುತ್ತೆ ಅಂದ್ರೆ, ಈ ತಾಯಿ ಇಂಥ ಗರ್ಭಿಣಿಯ ಸ್ತ್ರೀಯರನ್ನ ಗುರುತಿಸಿ ಅಥವಾ ಅಲ್ಲಿ ಗರ್ಭಿಣಿ ತಾಯಿಯರು ಬಂದು ನೋಂದಣಿ ಮಾಡಿಕೊಂಡ್ರೆ ಅವರಿಗೆ ಆ ತಾಯಿಂದರಿಗೆ ಬೇಕಾಗುವಂತ ಹೆಚ್ಚಿನ ಪೋಷಕಾಂಶ ಉಳ್ಳಂತ ಆಹಾರಗಳನ್ನ ಅಂಗನವಾಡಿ ಮೂಲಕ ಕೊಡ್ತಾರೆ. ಆ ಅಂಗನವಾಡಿ ಮೂಲಕ ಕೊಟ್ಟಂತ ಆಹಾರ ಪದಾರ್ಥಗಳನ್ನ ಆ ತಾಯಿಯಂದ್ರು ಟೇಕ್ ಅವೇ ಅಂತ ಹೇಳ್ತಾರಲ್ಲ, ರೇಷನ್ ಅಂತ ತಗೋಬಹುದು. ಅಥವಾ ಅಲ್ಲೇ ಕೂಡ ಈ ಬಿಸಿ ಊಟನ ಮಾಡಿ ಆ ಬಿಸಿ ಊಟದಲ್ಲಿ ಸರಿಸಮನಾದಂತಹ ಅಂದ್ರೆ ಸಮತೋಲಿತವಾದಂತಹ ಆಹಾರನ ಅವರು ತಯಾರಿಸಿಕೊಡೋದ್ರಿಂದ ತಾಯಿಂದ್ರು ಅದನ್ನೇ ಸೇವನೆ ಮಾಡೋದು ಬಹಳ ಮುಖ್ಯ. ಒಮ್ಮೊಮ್ಮೆ ಏನಾಗತ್ತೆ ಅಂದ್ರೆ, ನಾವು ಟೇಕ್ ಅವೇ ರೇಷನ್ ಅಂತ ಅವ್ರು ಕೊಟ್ಟಾಗ ಅವ್ರು ಮನೆಗೆ ತಗೊಂಡು ಹೋದಾಗ ಮನೆಯಲ್ಲಿ ಹೆಚ್ಚಿನ ಜನ ಇದ್ದಾಗ ತಾಯಿಗೆ ಏನ್ ಸೇರಬೇಕಾಗಿತ್ತು ಅದನ್ನ ಅವರು ತಿನ್ನೋದಿಲ್ಲ, ಅದೇನಾಗತ್ತೆ ಕುಟುಂಬದಲ್ಲಿ ಹಂಚಿ ಹೋಗುತ್ತೆ. ಆ ನಿಟ್ಟಿನಲ್ಲಿ ಈ ಬಿಸಿ ಊಟದ ಯೋಜನೆ ಏನು ಕೊಟ್ಟಿದಾರಲ್ಲಿ ಅದನ್ನ ಆ ತಾಯಿಂದ್ರು ಅಲ್ಲೇ ಬಂದು ಊಟ ಮಾಡೋದು ಬಹಳ ಸೂಕ್ತವಾದಂತದ್ದು.
1: ಈಗ ಮುಖ್ಯವಾಗಿ ಈಗ ಭಾರತದಾದ್ಯಂತ ನಮ್ಮ ಕರ್ನಾಟಕವನ್ನೂ ಒಳಗೊಂಡಂತೆ ಈ ಪೋಷಣೆಗೆ ಸಂಬಂಧಪಡ್ತಕ್ಕಂತಹ ಯಾವೆಲ್ಲ ಸಮಸ್ಯೆಗಳನ್ನ ವಿವಿಧ ಹಂತಗಳಲ್ಲಿ ನಾವು ಕಾಣ್ತಾ ಇದ್ದೀವಿ, ಯಾವುದು ಬಹಳ ಸಾಮಾಜಿಕವಾಗಿ ಸಮಸ್ಯೆ ಆಗಿ ಕಾಣ್ತಾ ಇದೆ ಅಂತೀರಿ ಮೇಡಮ್? ನಿಮ್ಮ ಒಂದು ತಾಂತ್ರಿಕ ವಿಷಯದಲ್ಲಿ ನಾವು ಗಮನ ಹರಿಸೋದಾದ್ರೆ,
0: ತಾಂತ್ರಿಕವಾಗಿ ಹೇಳಬೇಕು ಅಥವಾ ಒಂದು ಹಲವಾರು ಒಂದು ಏನಿದೆ ಸಂಶೋಧನೆಯಿಂದ ಕಂಡು ಬಂದಂತ ವಿಶೇಷತೆ ಏನಂತಂದ್ರೆ, ಹಿಂದೆ ನ್ಯೂನ ಪೋಷಣೆ ಇತ್ತು, ನಿಮ್ಮೆಲ್ಲರಿಗೂ ಗೊತ್ತು. ಈಗ ಅದು ಕಡಿಮೆ ಆಗಿದೆ, ಅಂದ್ರೆ ಸಂಪೂರ್ಣವಾಗಿ ನಿವಾರಣೆ ಆಗಿಲ್ಲ. ಈ ಎಲ್ಲ ಯೋಜನೆಗಳ ಮೂಲಕ ನಮ್ಮ ಸರ್ಕಾರ ಹಲವಾರು ಯೋಜನೆಗಳನ್ನ ರೂಪಿಸಿರುವುದರಿಂದ ಅಳವಡಿಸಿರುವುದರಿಂದ ಮಕ್ಕಳ ಆರೋಗ್ಯದಲ್ಲಿ ಸುಧಾರಣೆ ಖಂಡಿತವಾಗ್ಲೂ ಕಂಡು ಬಂದಿದೆ. ಆದರೆ ಸಂಪೂರ್ಣವಾಗಿ ಹಳಸೋಗಿದೆ ಅಂದ್ರೆ ನಾನು ಒಪ್ಪುದಿಲ್ಲ.
1: ಅಂದ್ರೆ ಕುಪೋಷಣೆ ಇನ್ನೂ ಇದೆ ಅಂತ
0: ಇದೆ. ಅದಕ್ಕಿಂತ ಹೆಚ್ಚಾಗಿ ರಕ್ತಹೀನತೆ ಮಕ್ಕಳಲ್ಲಿ ಆಗಿರ್ಬೋದು, ಗರ್ಭಿಣಿಯರಾಗಿ, ಹಾಲುಣಿಸುವ ತಾಯಂದ್ರಲ್ಲಾಗಿ, ಇವರೆಲ್ಲರಿಗೂ ಕೂಡ ಅಧಿಹರೆಯದ ಹೆಣ್ಮಕ್ಳಿಗಾಗ್ಲಿ, ಇವರೆಲ್ಲ ರಕ್ತಹೀನತೆ ಪ್ರಮುಖವಾಗಿ ಸುಮಾರು 55-60% ಅಥವಾ 70% ಅಂದ್ರೂ ಕೂಡ ತಪ್ಪಾಗ್ಲಾರ್ದು ಅಷ್ಟು ರಕ್ತಹೀನತೆ ಇದೆ. ಜೊತೆಗೆ ಇನ್ನೊಂದು ಏನಂತಂದ್ರೆ ಜೀವಸತ್ವಗಳ ಕೊರತೆ. ಜೀವಸತ್ವಗಳು ಯಾವುದು? ಈಗ ಜೀವಸತ್ವ ಎ ಮಕ್ಕಳಲ್ಲಿ ಕಾಣುವಂತದ್ದು, ಹಾಗೇನೆ ಇವಾಗ B12 ಅಂತ ಏನ್ ಹೇಳ್ತೀವಿ ಅದು, ವಿಟಮಿನ್ ಡಿ ಜೀವಸತ್ವಗಳ ಕೊರತೆ ಇವೆಲ್ಲ ಕೂಡ ಇದೆ. ಜೊತೆಗೆ ಮುಖ್ಯವಾಗಿ ನಾವು ಕಾಣ್ತಾ ಇರೋದು ಏನಪ್ಪಾ ಅಂತಂದ್ರೆ, ನಮ್ಮ ಆಹಾರದಲ್ಲಿ ಕೆಲವೊಂದು ಪೋಷಕಾಂಶಗಳ ಕೊರತೆಯನ್ನು ನಮ್ಮಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಯಾವ ರೀತಿ ಕಂಡು ಬರ್ತಾ ಇದೆ ಅಂತಂದ್ರೆ, ಉದಾಹರಣೆಗೆ ನಾವು ತಿನ್ನುವಂತ ಆಹಾರದಲ್ಲಿ ಅಂದ್ರೆ ನಾವು ಇವಾಗ ನೋಡಿರ್ಬೇಕು ಹಲವಾರು ಜಾಹೀರಾತುಗಳು ಮತ್ತೆ ಸಾಮಾಜಿಕ ಮಾಧ್ಯಮಗಳ ಮೂಲಕ ಹಲವಾರು ಆಹಾರ ಪದಾರ್ಥಗಳ ಲಭ್ಯತೆ ಇದೆ,
1: ಅದರಲ್ಲೂ ಮಕ್ಕಳನ್ನೇ ಸೆಳೀತಾ ಇರ್ತಕ್ಕಂತ.
0: ಇವಾಗ ಗ್ರಾಮೀಣ ಪ್ರದೇಶದಲ್ಲೇ ತಗೊಳ್ಳಿ, ನಗರ ಪ್ರದೇಶ ಬಿಡಿ, ಮಕ್ಕಳು ಅಳ್ತಾರೆ, ಅತ್ತ ತಕ್ಷಣ ತಾಯಂದ್ರ ಮಕ್ಕಳು ಅಳೋದನ್ನ ನಿಲ್ಲಿಸಬೇಕು ಅಂದಾಗ ಬಿಸ್ಕತ್ ಕೊಡ್ತಾರೆ, ಇಲ್ಲ ಚಿಪ್ಸ್ ಕೊಡ್ತಾರೆ, ಇದು ನೂಡಲ್ಸ್ ಮಾಡ್ಕೊಡ್ತಾರೆ. ಇವೆಲ್ಲ ಅದರಲ್ಲಿ ಹೆಚ್ಚಿನ ಪೋಷಕಾಂಶಗಳು ಇರೋದಿಲ್ಲ, ಅದೇ ಬದಲಿಗೆ ಸ್ಥಳೀಯವಾಗಿ ಸಿಗತಕ್ಕಂಥ ಪದಾರ್ಥಗಳನ್ನ ಉಪಯೋಗ ಮಾಡಿಕೊಂಡು ತಾಯಂದ್ರು ಸ್ವಲ್ಪ ಶ್ರಮ ಆಗ್ಬೋದು ಅದನ್ನ ಕೊಡುವ ನಿಟ್ಟಿನಲ್ಲಿ ನೋಡಬೇಕು. ಅದೆಲ್ಲ ನೋಡಿದಾಗ ಈ ಒಂದು ಏನಿದೆ ನ್ಯೂನತೆಗಳೇನಿದೆ ಅಥವಾ ಅಪೌಷ್ಟಿಕಾಂಶಗಳು ಏನೇನು ನಾವು ಮಕ್ಕಳಿಗೆ ಪೌಷ್ಟಿಕಾಂಶಗಳು ಏನು ಕೊಡ್ತಾ ಇಲ್ಲ ಅವೆಲ್ಲ ಕೂಡ ನಾವು ಕಡಿಮೆ ಮಾಡಬಹುದು. ಜೊತೆಗೆ ಆ ಸಣ್ಣ ಮಕ್ಕಳು, ಈಗ ಉದಾಹರಣೆಗೆ ತಾಯಿ ಹಾಲಿನಲ್ಲಿ ಎಲ್ಲ ಸಂಪೂರ್ಣವಾದಂತಹ ಆಹಾರ ಸಿಗೋದಿಲ್ಲ, 6 ತಿಂಗಳವರೆಗೂ ತಾಯಿಯ ಹಾಲನ್ನ ಸಂಪೂರ್ಣವಾಗಿ ಕೊಡಬೇಕಾಗತ್ತೆ. ತದನಂತರ ನಾವು ಮಕ್ಕಳಿಗೆ ತಾಯಿ ಹಾಲಿನ ಜೊತೆಗೆ ಇತರ ಆಹಾರ ಪದಾರ್ಥಗಳನ್ನ ನಾವು ಪರಿಚಯಿಸ್ತಾ ಬರುವುದು ಬಹಳ ಅವಶ್ಯಕತೆ ಇದೆ. ಯಾಕಂದ್ರೆ ತಾಯಿ ಹಾಲಿನಲ್ಲಿ ಮಗುವಿಗೆ ಬೇಕಾದಂತ ಕೆಲವೊಂದು ಪೋಷಕಾಂಶಗಳ ಲಭ್ಯ ಇರೋದಿಲ್ಲ. ಉದಾಹರಣೆಗೆ ಕಬ್ಬಿಣನ ತಗೊಳ್ಳಿ, ಅದು ತಾಯಿಯ ಹೊಟ್ಟಿನಲ್ಲಿ ಮಗು ಇದ್ದಾಗ ಅದು ಆ ಮಗುವಿನ ಯಕೃತ್ನಲ್ಲಿ ಅಲ್ಪ ಪ್ರಮಾಣದಲ್ಲಿ ಕಬ್ಬಿಣಾಂಶ ಸ್ಟೋರ್ ಆಗಿರುತ್ತೆ. ತದನಂತರ ಮಗುವಿನ ಅವಶ್ಯಕತೆಗೆ ಅಂದ್ರೆ ಬೆಳೀತಾರ ಮಗುವಿನ ಅವಶ್ಯಕತೆಯನ್ನು ಪೂರೈಸುವಷ್ಟು ಇರುವುದಿಲ್ಲ. ಹಾಗಾಗಿ ಅದಕ್ಕೆ ಮೇಲಿನ ಆಹಾರದ ಮೂಲಕ ಈ ಪೋಷಕಾಂಶಗಳನ್ನ ಕೊಡಬೇಕಾಗುತ್ತೆ. ಯಾವ ರೀತಿ ಕೊಡಬೇಕು? 6 ತಿಂಗಳಾದ್ಮೇಲೆ ನಾವು ವೀನಿಂಗ್ ಅಂತ ಹೇಳ್ತೀವಿ. ವೀನಿಂಗ್ ಅಂದ್ರೆ ಏನು? ಕ್ರಮೇಣವಾಗಿ ತಾಯಿಯ ಎದೆ ಹಾಲಿನಿಂದ ನಾವು ಹಂತ ಹಂತವಾಗಿ ಇತರೆ ಆಹಾರ ಪದಾರ್ಥಗಳ ಮೂಲಕ ಮಗುವಿಗೆ ಪರಿಚಯಿಸುತ್ತಾ 1 ವರ್ಷ ಆಗುವಷ್ಟು ಹಿರಿಯರ ಜೊತೆ ಕೂತು ಅದು

0: ಮನೆ ಹುಟ್ಟನ ಮಾಡುವಂತ ಒಂದು ಪರಿಚಯ ಮಾಡ್ಕೊಡೋದನ್ನ ನಾವು ವೀನಿಂಗ್ ಅಂತ ಹೇಳ್ತೀವಿ. ವೀನಿಂಗ್ ಮಾಡ್ಬೇಕಾದ್ರೆ ಯಾವ ರೀತಿ ಮಾಡ್ಬೇಕು ನಾವು ವೀನಿಂಗ್ ಅನ್ನೋದನ್ನ, ಮೊದಲನೇದಾಗಿ ಏಕದಳ ಧಾನ್ಯಗಳನ್ನ ನಾವು ಸಂಪೂರ್ಣವಾಗಿ ಮೊದಲನೇದಾಗಿ ನಾವು ಕೊಡಬೇಕಾಗತ್ತೆ. ಜೊತೆಗೆ ಪ್ರಾರಂಭದಲ್ಲಿ ಈ ಸೊಪ್ಪಿನ ರಸ, ಹಣ್ಣಿನ ರಸಗಳು, ಬೇಳೆ ತಿಳಿ ಇದನ್ನೆಲ್ಲ ಕೂಡ 6 ತಿಂಗಳಾದ್ಮೇಲೆ ಕೆಲವೊಂದು 2-3 ಬಾರಿ ತಾಯಿಗೆ ಹಾಲು ಕೊಡೋದ್ರ ಜೊತೆಗೆ 3-4 ಬಾರಿ ಇವುಗಳನ್ನ ಕೂಡ ಒಂದು ದಿನಕ್ಕೆ 2 ಬಾರಿನಾದ್ರೂ ನಾವು ಅದನ್ನ ಪರಿಚಯ ಮಾಡ್ತಾ ಬರಬೇಕಾಗತ್ತೆ. ಸ್ವಲ್ಪ 6-7 ತಿಂಗಳಾದಾಗ ಏಕದಳ ಧಾನ್ಯದ ಮೂಲಕ ರಾಗಿ ಸರಿ ನೀವು ಕೇಳಿರ್ಬೇಕು. ಈ ಡಬ್ಬದ ಆಹಾರಗಳನ್ನೇ ತಗೋಬೇಕು ಅಂತಿಲ್ಲ, ಅವೆಲ್ಲ ದುಬಾರಿ. ನಮ್ಮಲ್ಲೇ ಸ್ಥಳೀಯವಾಗಿ ಸಿಗತ್ತಂತ ನಮ್ಮ ಸಾಂಪ್ರದಾಯಿಕ ಈ ಆಹಾರ ಪದಾರ್ಥಗಳು. ಈಗ ಉದಾಹರಣೆಗೆ ನಾವು ದಕ್ಷಿಣ ಕರ್ನಾಟಕ ತಗೊಂಡಾಗ ನಮಗೆ ರಾಗಿನ ನಮ್ಗೆಲ್ಲರಿಗೂ ಪರಿಚಿತವಾದಂತಹ ಆಹಾರ. ಇದರಿಂದ ರಾಗಿ ಸರಿ ಮಾಡೋದು, ಈ ರಾಗಿ ಸರಿ ಮಾಡ್ಬೇಕಾದ್ರೆ 7 ತಿಂಗಳಾದ್ಮೇಲೆ ನಾವೇನ್ ಮಾಡ್ಬೇಕು, ಆ ರಾಗಿ ಸರಿ ಜೊತೆ ಏಕದಳ ಧಾನ್ಯ ಒಂದೇ, ಏಕದಳ ಧಾನ್ಯದಲ್ಲಿ ಕೆಲವೊಂದು ಅಮೈನೋ ಆಮ್ಲಗಳಿರುತ್ತೆ, ಆದ್ರೆ ಕೆಲವೊಂದು ಇರೋದಿಲ್ಲ. ಅದಕ್ಕೆ ಪೂರಕವಾಗಿ ನಾವು ದ್ವಿದಳ ಧಾನ್ಯಗಳನ್ನು ಕೂಡ ಸೇರಿಸ್ಕೊಳ್ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಹೆಸರುಕಾಳು ಮೊಳಕೆ ಬರೆಸಿ ಅದ್ರ ಜೊತೆ ಸೇರಿಸುವಂತದ್ದು. ಆ ರಾಗಿ ಸರಿ ಮಾಡ್ಬೇಕಾದ್ರೆ ಕೆಲವೊಂದು ಹಣ್ಣು ತರಕಾರಿಗಳನ್ನ ಚೆನ್ನಾಗಿ ಬೇಯಿಸಿ ಅದರೊಳಗೆ ಬೆರೆಸಿ ಕೊಡುವಂತದ್ದು. ಇದನ್ನೆಲ್ಲ ನಾವು ಮಾಡ್ತಾ ಬಂದಾಗ ಮಗುವಿಗೆ ಅವಶ್ಯಕವಾಗಿರುವಂತಹ ಎಲ್ಲ ಪೋಷಕಾಂಶಗಳು ಕಾಲಕ್ರಮೇಣ ಅದು ಸಿಗುತ್ತಾ ಹೋಗುತ್ತೆ.
1: ಈ ಒಂದು ಸಮಯದಲ್ಲಿ ನಾವು ಕೇವಲ ಮಹಿಳೆಯರು, ಗರ್ಭಿಣಿ ಸ್ತ್ರೀಯರು ಜೊತೆಗೆ ಮಕ್ಕಳ ಪೋಷಣೆಯನ್ನು ನೋಡಿದ್ರೆ ಸಾಕ, ಅಥವಾ ಪ್ರೌಢಾವಸ್ಥೆಯಲ್ಲಿ ಇರ್ತಕ್ಕಂತಹ ಇತರರು ಕೂಡ, ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂತಹ ಎಲ್ಲ ವರ್ಗದ ಜನ, ಎಲ್ಲಾ ವಯೋಮಾನದ ಜನರಲ್ಲೂ ಕೂಡ ಪೌಷ್ಟಿಕಾಂಶದ ಕೊರತೆ ಇಲ್ವೇ? ಹಾಗಾದ್ರೆ
0: ಖಂಡಿತವಾಗಿಯೂ ಇದೆ. ಯಾಕೆಂತಂದ್ರೆ ನಾನಾಗ್ಲೇ ಹೇಳ್ದಂಗೆ ಈ ಸಾಮಾಜಿಕವಾದಂತ ಜಾಲತಾಣಗಳಲ್ಲಿ ನಿಮ್ಗೆ ಹಲವಾರು ಜಾಹೀರಾತುಗಳು ನೋಡ್ತೀರಿ, ಟಿವಿ ನೋಡ್ತಾರೆ. ಟಿವಿ ಎಲ್ಲ ಗ್ರಾಮೀಣ ಪ್ರದೇಶದಲ್ಲಾಗಿರಲಿ ಕಡು ಬಡವರು ಮನೆಯಲ್ಲಿ ಕೂಡ ಇವತ್ತು ಒಂದು ಟಿವಿ ಇರುವಂತ ಸೌಲಭ್ಯ ಇದೆ. ಹಾಗಾಗಿ ಎಲ್ಲ ನೋಡಿದಾಗ ಆ ಕಡೆಗೆ ಆಕರ್ಷಣೆ ಒಂದು, ನಮ್ಮ ಪೌಷ್ಟಿಕಾಂಶ ಉಳ್ಳಂತ ಆಹಾರಗಳನ್ನ ಬಿಟ್ಬಿಡ್ತೀವಿ ನಾವು, ಬೇರೆ ಬೇರೆ ಆಹಾರಗಳನ್ನ ನಾವು ಸೇವನೆ ಮಾಡ್ತಾ ಹೋಗ್ತೀವಿ. ಅದು ಅದೇ ರೀತಿಯ ಮಕ್ಕಳಿಗೆ ಆಗ ಹಾರ್ಮೋನಲ್ ಚೇಂಜಸ್ ಆಗ್ತಾ ಇರುತ್ತೆ, ದೇಹದ ಬೆಳವಣಿಗೆ ವೇಗವಾಗಿ ಆಗ್ತಾ ಇರುತ್ತೆ, ಹೊಸ ಹೊಸ ವಿಷಯಗಳನ್ನ ಅವಾಗ ಹೆಚ್ಚು ಲೋಕನ ಪರಿಚಯ ಮಾಡ್ಕೊಳ್ತಾ ಹೋಗ್ತಾರೆ. ಹಾಗಾಗಿ ಅವರಿಗೆ ಹೆಚ್ಚಿನ ಒಂದು ಪೋಷಕಾಂಶಗಳ ಅವಶ್ಯಕತೆ ಇರುತ್ತೆ. ಅದರಲ್ಲೂ ಪ್ರಮುಖವಾಗಿ ಸಸಾರಜನಕ, ಕ್ಯಾಲ್ಸಿಯಂ, ಜೀವಸತ್ವಗಳು ಇವೆಲ್ಲ ತುಂಬಾ ಅವಶ್ಯಕವಾದಂತದ್ದು. ನೀವು ನೋಡಿರ್ಬೇಕು ಹದಿಹರೆಯದ ಹೆಣ್ಣು ಮಕ್ಕಳು ಅಂತಂದ್ರೆ 10-12 ವರ್ಷ ಈಗಿನ ಕಾಲದಲ್ಲಿ ಋತುಮತಯ ಹಾಕ್ತಾರೆ. ಆ ಟೈಮ್ನಲ್ಲಿ ಆ ಮಕ್ಕಳಿಗೆ ಹೆಚ್ಚಿನ ರಕ್ತದ ಅವಶ್ಯಕತೆ ಇರುತ್ತೆ, ಹಿಮೋಗ್ಲೋಬಿನ್ ಅವಶ್ಯಕತೆ ಇರುತ್ತೆ. ಹಾಗಾಗಿ ಆ ಮಕ್ಕಳಲ್ಲಿ ನಾವು ಸರಿಯಾದ ರೀತಿಯಲ್ಲಿ ಆಹಾರನ ಪೂರೈಕೆ ಮಾಡದೇ ಇದ್ರೆ ಹದಿಹರೆಯದವರಲ್ಲಿ ಈ ಅನಿಮಿಯಾ ಅನ್ನೋದು ಕಾಣಿಸ್ಕೊಳ್ಳುತ್ತೆ ಅಥವಾ ರಕ್ತಹೀನತೆ ಆಗುತ್ತೆ. ಮುಂದುವರೆದು ಇದೇ ಹೆಣ್ಣು ಮಕ್ಕಳು ದೊಡ್ಡವಳಾಗಿ ಅವಳು ಕೂಡ ತಾಯಾಗ್ತಾಳೆ, ಮುಂದೆ ಅವಳು ಕೂಡ ಮಕ್ಕಳನ್ನ ಸಾಕ್ಬೇಕಾಗತ್ತೆ. ಈ ರಕ್ತಹೀನತೆ ಇದೇ ರೀತಿ ಬೆಳೀತಾ ಹೋದ್ರೆ ಹಂತ ಹಂತವಾಗಿ ಅವಳ ಆರೋಗ್ಯ ಕೆಡ್ತಾ ಬರುತ್ತೆ.
1: ಇದೊಂದು ಸಮಾಜದಲ್ಲಿ ಸಮಸ್ಯೆ ಆಗಿನೇ ಅದು ಪರಿಣಾಮ ಬೀರುತ್ತೆ ಅನ್ನೋದ್ರಲ್ಲಿ ಎರಡು ಮಾತು.
0: ಹಾಗಾಗಿ ನಾವು ಹದಿಹರೆಯದ ಮಕ್ಕಳಿಗೂ ಕೂಡ ನಾವು ಈ ಪೋಷಕಾಂಶಗಳ ಕಡೆ ಹೆಚ್ಚಿನ ಒಂದು ದೃಷ್ಟಿನ ನಾವು ಕೊಡಬೇಕಾಗತ್ತೆ.
1: ಸಾಮಾನ್ಯವಾಗಿ ಕೇಂದ್ರ ಸರ್ಕಾರದ ವತಿಯಿಂದ ದೇಶದಾದ್ಯಂತ ಅದನ್ನ ಅನುಷ್ಠಾನಗೊಳಿಸಲಾದಂತ ಯೋಜನೆ ಏನಿದೆ, ಇದು ಪೋಷಣ ಅಭಿಯಾನ ಮತ್ತೆ ನ್ಯೂಟ್ರಿಷನ್ ಮಿಷನ್, 2018 ಮಾರ್ಚ್ನಿಂದ ಅವರ ಉದ್ದೇಶ ಏನಾಗಿದೆ ಅಂತ ಹೇಳಿದ್ರೆ, ಎಲ್ಲರನ್ನ ಸೇರಿಸ್ಕೊಳ್ಬೇಕು, ಕೇವಲ ಒಂದು ಇಲಾಖೆಯ ಮುಖೇನ ಅದನ್ನ ಅನುಷ್ಠಾನಗೊಳಿಸ್ತಕ್ಕಂಥದ್ದಲ್ಲ, ಸಮಾಜದ ಎಲ್ಲಾ ಜನರನ್ನ ಒಗ್ಗೂಡಿಸಿ ಎಲ್ಲ ಜಿಲ್ಲೆಗಳನ್ನು ಕೂಡ ಗಣನೆಗೆ ತೆಗೆದುಕೊಂಡು ಎಲ್ಲ ವರ್ಗದ ಜನರನ್ನು ಸೇರಿಸಿ ಅನುಷ್ಠಾನಗೊಳಿಸಬೇಕು ಅಂತಕ್ಕಂಥದ್ದು ಅದರಲ್ಲಿ ಉದ್ದೇಶ ಆಗಿತ್ತು. ನೋಡಿ, ಮೊದಲ ಒಂದು ವರ್ಷದಲ್ಲಿ ದೇಶದಾದ್ಯಂತ 315 ಜಿಲ್ಲೆಗಳನ್ನು ಗುರುತಿಸಿದ್ರು, ಆ ಎರಡನೇ ಹಂತದಲ್ಲಿ 235 ಜಿಲ್ಲೆಗಳು, ಮೂರನೇ ಹಂತ ಈಗ ನಡೀತಾ ಇರತಕ್ಕಂತ ಹಂತದಲ್ಲಿ ಉಳಿದ ಎಲ್ಲ ಜಿಲ್ಲೆಗಳನ್ನ ಸೇರಿಸಿ ಸಾಕಷ್ಟು ಅಭಿಯಾನ, ಒಂದು ಆಂದೋಲನದ ರೀತಿಯಲ್ಲಿ ಕಾರ್ಯಕ್ರಮಗಳನ್ನ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಸಹಯೋಗದಲ್ಲಿ ಈ ಪೌಷ್ಟಿಕಾಂಶದ ದೃಷ್ಟಿಯಿಂದ ಹಮ್ಮಿಕೊಳ್ಳಲಾಗ್ತಾ ಇದೆ. ಇಲ್ಲಿ ನೋಡಿ, ಕುಪೋಷಣೆ ತಾವು ಮಾತಾಡಿದ್ರಿ, ಬೊಜ್ಜುತನ ಅಂತಕ್ಕಂಥದ್ದು ಒಂದಿದೆ, ರಕ್ತಹೀನತೆ ಬಗ್ಗೆ ತಾವು ಹೇಳಿದ್ರಿ, ಈ ಅನ್ನಾಂಗಗಳ ಒಂದು ಕೊರತೆಗಳು, ವಿಟಮಿನ್ ಡಿ ಹೇಳಿದ್ರಿ, B12 ಅಂತ ಹೇಳಿದ್ರಿ, ಫೋಲಿಕ್ ಆಮ್ಲದ ಬಗ್ಗೆ ಹೇಳಿದ್ರಿ, ಈ ಎಲ್ಲವುಗಳನ್ನ ಕಾಲದಿಂದ ಕಾಲಕ್ಕೆ ನಾವು ಪ್ರಚುರಪಡಿಸತಕ್ಕಂಥ ಸಂದರ್ಭದಲ್ಲಿ ಏನು ICMR ಏನು ಸಂಶೋಧನಾ ವೈದ್ಯಕೀಯ ಮಂಡಳಿ ಇದೆ, ಅದರ NIN ಅಂತ ಹೇಳಿ ನ್ಯೂಟ್ರಿಷನ್ ರಾಷ್ಟ್ರೀಯ ಪೋಷಣಾ ಸಂಸ್ಥೆ, ಇದು ಯಾವೆಲ್ಲ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಇತರ ರಾಜ್ಯ ಸರ್ಕಾರಗಳಿಗೆ, ತಮ್ಮ ಕೃಷಿ ವಿಶ್ವವಿದ್ಯಾನಿಲಯಗಳಿಗೆ ಯಾವ ರೀತಿ ಗೈಡೆನ್ಸ್ ಅನ್ನು ಕೊಡ್ತವೆ ಮೇಡಮ್? ಅದು
0: ಈಗ ನಾನು ಹೇಳೋದಾದ್ರೆ ಇವೆರಡು ಸಂಸ್ಥೆಗಳು ನೀವೇನು ಹೇಳಿದ್ರಿ, ಅವುಗಳ ಸಂಸ್ಥೆ ಏನ್ ಮಾಡಿದೆ ಅಂದ್ರೆ ಮೈ ಪ್ಲೇಟ್ ಅನ್ನೋದು ಒಂದನ್ನ ಪ್ರಾರಂಭ ಮಾಡಿದೆ. ಅಂದ್ರೆ ನನ್ನ ದಿನ, ಈ ದಿನಕ್ಕಾಗಿ ನಾನು ಏನ್ ತಿನ್ಬೇಕು ಅನ್ನೋದ್ರ ಕಡೆ ಅದನ್ನ ಹೆಚ್ಚು ಒತ್ತು ಮಾಡಿ ಹೇಳುತ್ತೆ. ಹೇಗಿರ್ಬೇಕು ನಮ್ಮ ಅಂತಂದ್ರೆ, ಈ ಆಹಾರ ಪದಾರ್ಥಗಳು ನಮ್ಮ ದಿನನಿತ್ಯ ನಮ್ಮ ನಾವು ಸೇವನೆ ಮಾಡ್ತೀವಿ, 10 ವರ್ಗಗಳಾಗಿ ಅದನ್ನ ವರ್ಗ ಮಾಡಿದ್ದಾರೆ.
1: ನನ್ನ ತಟ್ಟಿನಲ್ಲಿ ಏನಿರ್ಬೇಕು ಆಹಾರ?
0: ಅದು ಏಕದಳ ಧಾನ್ಯ. ಏಕದಳ ಧಾನ್ಯ ಅಂದ್ರೆ ಏನು? ಅಕ್ಕಿ, ಗೋಧಿ, ಜೋಳ, ಮತ್ತೆ ಅದರಲ್ಲಿ ವಿಶೇಷವಾಗಿ ಇವತ್ತಿನ ಹೆಚ್ಚು ಒಂದು ಮಹತ್ವ ಏನಂತಂದ್ರೆ ಮಿಲ್ಲೆಟ್ಸ್ ಅಂತ ಏನ್ ಹೇಳ್ತೀವಿ, ಅದು ಸಿರಿಧಾನ್ಯ ಅಥವಾ ಕಿರುಧಾನ್ಯ ಅಂತ ಏನ್ ಹೇಳ್ತಾರೆ ಅದು ಇರಬೇಕು. ಅಂದ್ರೆ ಏಕದಳ ಧಾನ್ಯ ನಾವ್ ಏನ್ ಸೇವನೆ ಮಾಡ್ತೀರಿ ಅದ್ರಲ್ಲಿ ಕನಿಷ್ಠ 25-30% ನಾವು ಈ ಕಿರುಧಾನ್ಯಗಳನ್ನ ಇರಬೇಕು.

ಎರಡನೇದಾಗಿ ದ್ವಿದಳ ಧಾನ್ಯಗಳು, ದ್ವಿದಳ ಧಾನ್ಯ ಅಂದ್ರೆ ಹೆಸರುಕಾಳು, ಎಲ್ಲ ಉದ್ದು ಹುರುಳಿ ಎಲ್ಲಾನು ಅದರಲ್ಲಿ ಬರುತ್ತೆ. ಅದರಲ್ಲಿ ವಿಶೇಷವಾಗಿ ನಾವು ಆರೋಗ್ಯದ ದೃಷ್ಟಿಯಿಂದ ಬೇಳೆಗಳಿಗಿಂತ ಉಂಡೆ ಕಾಳುಗಳನ್ನ ಹೆಚ್ಚು ಬಳಸೋದು ಬಹಳ ಮುಖ್ಯ ಆಗುತ್ತೆ. ಯಾಕಂತಂದ್ರೆ ಅದರಲ್ಲಿ ನಮಗೆ ಬೇಕಾದಂತ ನಾರಿನಾಂಶ ಜಾಸ್ತಿ ಸಿಗುತ್ತೆ. ಈಗ ನಾನು ಆಗ್ಲೇ ಹೇಳಿದಂಗೆ ಏಕದಳ ಧಾನ್ಯ ಶರ್ಕರ ಪಿಷ್ಟ ಅಥವಾ ಶಕ್ತಿ ಕೊಡುವಂತದ್ದು, ಬಿ ಜೀವಸಂತ ಗುಂಪುಗಳನ್ನ ಜೀವಸತ್ವ ಕೊಡುತ್ತೆ. ಹಾಗೆ ನಿಮಗೆ ದ್ವಿದಳ ಧಾನ್ಯಗಳು ಕೂಡ ನಮಗೆ ಮುಖ್ಯವಾಗಿ ಬೇಕಾಗಿರುವಂತಹ ಸಸಾರಜನಕ. ಯಾಕಂದ್ರೆ ನಮ್ಮ ಆಹಾರ ಪದ್ಧತಿ ಹೇಗಿದೆ ಅಂತಂದ್ರೆ ನಾವು ಹೆಚ್ಚಾಗಿ ಸಸ್ಯಾಹಾರಿಗಳನ್ನು ನಮಗೆ ಹೆಚ್ಚಿನ ಒಂದು ಬೇಕಾಗಿರುವಂತಹ ಅವಶ್ಯಕವಾದಂತಹ ಪ್ರೋಟೀನ್ ಅಥವಾ ಸಸಾರಜನಕ ಈ ದ್ವಿದಳ ಧಾನ್ಯಗಳಿಂದ

0: ಅಥವಾ ಹಸಿರು ಸೊಪ್ಪು ತರಕಾರಿಗಳು 100 ಗ್ರಾಂ ಅಷ್ಟು ಕನಿಷ್ಠ ಇರಲೇಬೇಕಾಗುತ್ತೆ. ಹಾಗೆ ಮೂರು ಹೊತ್ತು ಒಂದು ದಿನಕ್ಕೆ ಆಯ್ತಾ. ಆಮೇಲಿಂದ ಇತರೆ ತರಕಾರಿಗಳು, ಇತರೆ ತರ ನುಗ್ಗೆಕಾಯಿ ಆಗಿರ್ ಬದನೆಕಾಯಿ ಸೀಮೆ ಬದನೆಕಾಯಿ ಹಲವಾರು ತರಕಾರಿಗಳು. ಜನರು ಮೊದಲು ತಿಳ್ಕೊಳ್ಬೇಕಾಗಿರೋದು ಏನಂದ್ರೆ ತರಕಾರಿಗಳು ಹಸಿರು ಸೊಪ್ಪು ದುಬಾರಿದೆ ತಗೋಬೇಕು ಅಂತಿಲ್ಲ, ಸ್ಥಳೀಯವಾಗಿ ನಮ್ಗೆ ಸಿಗುವತಕ್ಕಂತ ವಸ್ತುಗಳು. ಉದಾಹರಣೆಗೆ ಹಳ್ಳಿಗಳಲ್ಲಿ ಆಗ್ಲಿ ನುಗ್ಗೆ ಸೊಪ್ಪಿರುತ್ತೆ, ಕುಂಬಳ ಸೊಪ್ಪಿರುತ್ತೆ, ಇಂಥ ಬೆರಕೆ ಸೊಪ್ಪು ಇಂಥವೆಲ್ಲ ಕೂಡ ಬಹಳ ಪೌಷ್ಟಿಕವಾದಂಥದ್ದು. ನಮ್ಮ ಜನರ ತಪ್ಪು ತಿಳುವಳಿಕೆ, ನಾವು ಹೋಗಿ ಅಂಗಡಿಯಿಂದ ದುಡ್ಡು ಕೊಟ್ಟು ತಂದ್ರೆ ಮಾತ್ರ ಅದು ಪೌಷ್ಟಿಕಾಂಶ ಇರುವಂತದ್ದು ಅನ್ನೋದು ತಪ್ಪು ಅಭಿಪ್ರಾಯ. ಹೌದು. ಮತ್ತೆ ಹಣ್ಣು ತರಕಾರಿಗಳು, ಹಣ್ಣು ತರಕಾರಿ ಅಂದ ತಕ್ಷಣ ನಾವು ಯಾರಿಗಾದ್ರೂ ಹುಷಾರಿಲ್ಲ ಅಂದ್ರೆ ನಾವೇನ್ ಮಾಡ್ತೀವಿ, ಹೆಚ್ಚಿನ ಒಂದು ದುಡ್ಡು ಕೊಟ್ಟು ದುಬಾರಿ. ಈಗ ಆಪಲ್ ಅದು ನಮ್ಮ ಸ್ಥಳೀಯ ಆಹಾರ ಸಿಗುವಂತಕ್ಕಂಥ ಹಣ್ಣಲ್ಲ, ಅದು ನಾವು ಎಲ್ಲಿಂದನೋ ಅದನ್ನ ತರಿಸ್ಕೊಂಡಿರ್ತೀವಿ. ಅದ್ರ ಬದಲಿಗೆ ನಮ್ಮಲ್ಲೇ ಸ್ಥಳೀಯವಾಗಿ ಋತುವಿಗೆ ಅನುಸಾರವಾಗಿ ಸಿಗುವಂತ ಹಣ್ಣುಗಳು, ಉದಾಹರಣೆಗೆ ಹಲಸಿನ ಪಪ್ಪಾಯ ಆಗಿರ್ಬೋದು, ಸೀಬೆ ಆಗಿರ್ಬೋದು, ಸೀತಾಫಲ, ಸಪೋಟ ಹೇಳ್ತಾ ಹೋದ್ರೆ ಎಷ್ಟೊಂದು ಹಣ್ಣುಗಳು ನಮ್ಮಲ್ಲಿ ಸಿಗುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಬೆಟ್ಟದ ನಲ್ಲಿಕಾಯಿ, ಒಂದು ದಿನಕ್ಕೆ ಒಂದು ಬೆಟ್ಟದ ನಲ್ಲಿಕಾಯಿ ತಿನ್ಬಿಟ್ರೆ ನಿಮ್ ಬೇಕಾಗಿರೋ ಜೀವಸತ್ವಗಳು ಸಿ ಜೀವಸತ್ವ ಸಂಪೂರ್ಣವಾಗಿ ಸಿಗುವಂತದ್ದು. ಸೊ ಈ ತರದ್ದು ಮತ್ತೆ ಹಾಲಿನ ಉತ್ಪನ್ನಗಳು. ಹಸುವು ಕಟ್ತಾರೆ ಗ್ರಾಮಾಂತರ ಪ್ರದೇಶದಲ್ಲಿ, ಆದ್ರೆ ಏನ್ ಮಾಡ್ತಾರೆ ಅದನ್ನ ಅವ್ರ ಮನೆಯವರು ಉಪಯೋಗಿಸೋದಿಲ್ಲ, ಅದನ್ನ ತಗೊಂಡೋಗಿ ಮಾರಾಟ ಮಾಡ್ಬಿಡ್ತಾರೆ. ಆ ಬಂದ ದುಡ್ಡನ್ನ ಎಲ್ಲ ಅವರು ಇತರೆ ವಸ್ತುಗಳನ್ನ ಕೊಂಡ್ಕೊಳ್ತಾರೆ ಸಂಪೂರ್ಣವಾಗಿ ಅಂತಲ್ಲ. ಇತರೆ ವಸ್ತುಗಳು ಅಂದ್ರೆ ಟಿವಿ ತಗೊಳ್ಳೋದು, ಸೀರೆ ತಗೊಳ್ಳೋದು, ಬಟ್ಟೆ ತಗೊಳ್ಳೋದು, ಇದಕ್ಕೆ ಮಾಡ್ತಾರೆ. ಆದ್ರೆ ಹೆಚ್ಚಿನ ಒಂದು ಅವರ ಆದಾಯನ ಅವರ ಆಹಾರಕ್ಕಾಗಿ ಪೋಷಣೆಗಾಗಿ ಅವರಿಗೆ ತಿಳುವಳಿಕೆ ಇಲ್ಲ. ಇದನ್ನ ನಮಗೆ ಆರೋಗ್ಯ ಭಾಗ್ಯ ಬಹಳ ಮುಖ್ಯವಾದದ್ದು. ನಮಗೆ ಆರೋಗ್ಯ ಕೆಟ್ಟರೆ ನಾವೀಗ ಏನೋ ನಾವು ದುಡ್ಡನ್ನ ವ್ಯಯ ಮಾಡ್ತಿದೀವಿ, ಅದನ್ನ ನಾವು ವೈದ್ಯರ ಬಳಿ ಹೋಗಿ ಅಲ್ಲಿ ನಮಗೆ ಬೇಕಾಗಿರೋ ಔಷಧಿಗಳನ್ನ ತಗೊಳ್ಳೋದಕ್ಕೆ ಖರ್ಚು ಮಾಡಬೇಕಾಗುತ್ತೆ. ಆ ಕಡೆ ನಿಟ್ಟಿನಲ್ಲೂ ಕೂಡ ನಾವು ನೋಡ್ಬೇಕಾಗುತ್ತೆ. ಮತ್ತೆ ಈ ಎಣ್ಣೆ ಬೀಜಗಳನ್ನು ಕೂಡ ಬಹಳ ಮುಖ್ಯವಾದಂತ ಒಂದು ಪೋಷಕಾಂಶಗಳು, ಯಾಕಂದ್ರೆ ಕೆಲವೊಂದು ಜೀವಸತ್ವಗಳು ನಮಗೆ ಉಪಯೋಗಕ್ಕೆ ಬರಬೇಕಂದ್ರೆ ಎಣ್ಣೆ ಮತ್ತು ಎಣ್ಣೆಯ ಪದಾರ್ಥಗಳ ರೋಲು ತುಂಬಾ ಮುಖ್ಯ ಆಗುತ್ತೆ. ಅದಕ್ಕೂ ಅದನ್ನು ನಾನು ಹೇಳ್ತೀನಿ, ಎಲ್ಲ ಡಬ್ಬದ ಎಣ್ಣೆನೆ ತಗೋಬೇಕಿಲ್ಲ. ನಾವು ಸ್ಥಳೀಯವಾಗಿ ಕಡಲೆಕಾಯಿ ಬೆಳಿತೀವಿ, ಕಡಲೆಕಾಯಿ ಎಣ್ಣೆ ತಿನ್ನಿ, ಉಚ್ಚೆಳ್ಳು ಬೆಳಿತಾರೆ, ಉಚ್ಚೆಳ್ಳು ಎಣ್ಣೆ ತಿನ್ನಿ, ಈ ತರ ಹೇಳ್ತಾ ಹೋದ್ರೆ ನಮ್ಮ ಸ್ಥಳೀಯವಾಗಿ ಸಿಗತಕ್ಕಂಥ ವಸ್ತುಗಳೇ ನಮ್ಗೆ ಹಲವಾರಿದೆ. ನಾವದ್ ಬಿಟ್ಟು ನಮಗೆ ಸಿಗದಿರ ವಾಲ್ನೆಟ್ ತಗೋಬೇಕು, ಬಾದಾಮಿ ತಗೋಬೇಕು ಖಂಡಿತವಾಗ್ಲೂ ನಾನು ಹೇಳೋದಿಲ್ಲ. ನಮ್ಗೆ ಸ್ಥಳೀಯವಾಗಿ ನಮ್ಗೆ ಏನೇನು ಲಭ್ಯ ಇದೆ ಅದನ್ನ ನಾವು ಉಪಯೋಗ ಮಾಡೋದು. ಆದಷ್ಟು ಸಕ್ಕರೆ ಮತ್ತು ಉಪ್ಪನ್ನ ಕಡಿಮೆ ಬಳಸೋದು ಬಹಳ ಮುಖ್ಯ. ಅದರಲ್ಲೂ 2 ವರ್ಷಕ್ಕಿಂತ ಕಡಿಮೆ ಇರತಕ್ಕಂಥ ಮಕ್ಕಳಲ್ಲಿ ಈ ಒಂದು ಉಪ್ಪು ಸಕ್ಕರೆನ ಕಡಿಮೆ ಪ್ರಮಾಣದಲ್ಲಿ ನಾವು ಬಳಸಬೇಕಾಗತ್ತೆ. ವಯಸ್ಕರು ಕೂಡ ಕಡಿಮೆ ಬೆಳೆಸಬೇಕು, ಆದ್ರೆ ಕನಿಷ್ಠ ಅಂತ ಇಷ್ಟು ಹೇಳಿರ್ತಾರೆ ಅಷ್ಟನ್ನ ಮಾತ್ರ ನಾವು ಬಳಸಬೇಕಾಗತ್ತೆ. ಸೊ ಇದನ್ನ ವಾರದಲ್ಲಿ ಎಲ್ಲಾ ವರ್ಗ ದಿನನಿತ್ಯ ಎಲ್ಲಾ ವರ್ಗಗಳನ್ನ ನಾವು ಬಳಸಕ್ಕಾಗದಿದ್ರು ಕನಿಷ್ಠ 5-6 ಗುಂಪಿನ ಆಹಾರಗಳನ್ನಾದ್ರೂ ನಾವು ದಿನನಿತ್ಯ ಸೇವನೆ ಮಾಡ್ಕೊಳ್ತಾ ಉಳಿದಂತ 2-3 ಗುಂಪಿನ ಅಂತದ್ನ ನಾವು ವಾರದಲ್ಲಿ 2-3 ದಿನ ನಾವು ಬಳಸಿದ್ರು ಕೂಡ ನಮ್ಗೆ ಸಂಪೂರ್ಣವಾದಂತ ಪೌಷ್ಟಿಕವಾದಂತ ಆಹಾರನ ನಮ್ಗೆ ಸಿಗತ್ತೆ. ಜೊತೆಗೆ ಇಲ್ಲಿ ಮುಖ್ಯವಾಗಿ ಇನ್ನೊಂದು ಏನ್ ಹೇಳ್ಬೇಕಂದ್ರೆ ನಮಗೆ ಸಾಂಪ್ರದಾಯಿಕ ಒಂದು ರೀತಿನಲ್ಲಿ ಆಹಾರನ ತಯಾರು ಮಾಡ್ಕೊಂಡು ತಿನ್ನೋದ್ರಿಂದ ಹೆಚ್ಚಿನ ಪೋಷಕಾಂಶಗಳು ಸಿಗುತ್ತೆ. ಉದಾಹರಣೆಗೆ ಇಡ್ಲಿ, ದೋಸೆ ಇವೆಲ್ಲ ಉದುಗಿಸುವಿಕೆ, ಇವೆಲ್ಲ ಫರ್ಮೆಂಟೇಷನ್ ಅಂತೀವಿ. ಇವೆಲ್ಲ ಮಾಡಿದಾಗ ಅದ್ರಲ್ಲಿ ಇರತಕ್ಕಂತ ಕೆಲವೊಂದು ಪೋಷಕಾಂಶಗಳು ದ್ವಿಗುಣ ಆಗುತ್ತೆ, ಮೊಳಕೆ ಬರ್ಸೋದು, ಈ ತರದೆಲ್ಲಾನು ಕೂಡ ನಾವು ಮಾಡ್ತಾ ಹೋದ್ರೆ ಖಂಡಿತವಾಗ್ಲೂ ಪೋಷಕಾಂಶಗಳು ಸಾಕಾಗುತ್ತೆ.
1: ಈಗ ಮುಖ್ಯವಾಗಿ ಈ ಸರ್ಕಾರದ ಯೋಜನೆ ಅನ್ವಯ ಪೋಷಣೆ ಅಭಿಯಾನದಲ್ಲಿ ಆಹಾರ ವೈವಿಧ್ಯತೆ ಮತ್ತು ಸಸಾರಜನಕಯುಕ್ತ ಪೋಷಣೆ ಅಂದರೆ ಪ್ರೋಟೀನ್ ಯುಕ್ತ ವಸ್ತುಗಳ ಪೋಷಣೆಯನ್ನು ಮಾಡ್ತಕ್ಕಂಥದ್ದು, ಅಂಗನವಾಡಿಗಳಿಂದ ತಾಜಾ ಮತ್ತು ಬಿಸಿಯಾದ ಊಟದ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು, ಸಮುದಾಯದ ಒಂದು ಭಾಗವಹಿಸುವಿಕೆಯನ್ನು ಗಣನೆಗೆ ತೆಗೆದುಕೊಂಡು ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸ್ತಕ್ಕಂಥದ್ದು, ಜೊತೆಗೆ ಪ್ರಾರಂಭಿಕ ಬಾಲ್ಯಾವಸ್ಥೆಯಲ್ಲಿ ಜಾಗೃತಿಯನ್ನು ಮೂಡಿಸಿ ಅಭಿವೃದ್ಧಿ ಮತ್ತು ಶಿಕ್ಷಣದ ಕಡೆಗೆ ಗಮನ ಕೊಡೋದ್ರ ಜೊತೆಗೆ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯಿಂದ ಈ ಸಂರಕ್ಷಿತ ತಾಯ್ತನ ಇವುಗಳನ್ನು ಕಾಪಾಡ್ತಕ್ಕಂತಹದ್ದು ಬಹಳ ಮುಖ್ಯವಾದಂತಹ ಧ್ಯೇಯೋದ್ದೇಶಗಳು ಅಂತ ಹೇಳಿ ಈ ಅಭಿಯಾನದಲ್ಲಿ ತಿಳಿಸಿದ್ದಾರೆ. ಈಗ ನಾವು ಒಂದೊಂದರ ಕಡೆಗೂ ಕೂಡ ನಾವು ಗಮನ ಹರಿಸೋದಾದರೆ, ಈಗಾಗಲೇ ತಾವು ಹೇಳಿದ್ದೀರಿ ಸಸಾರಜನಕಯುಕ್ತ ಆಹಾರದ ವೈವಿಧ್ಯತೆ ಬಹಳ ಮುಖ್ಯ ಅಂತ, ಇದು ಬಿಟ್ಟು ಅಂಗನವಾಡಿಗಳಿಂದ ತಾಜಾ ಮತ್ತು ಬಿಸಿಯಾದ ಒಂದು ಸರಿಯಾಗಿ ಬೇಯಿಸಿದ ಆಹಾರದ ಒದಗಣೆ ಅನ್ನೋದು ಬಹಳ ಮುಖ್ಯ, ಇದ್ರ ಬಗ್ಗೆ ಏನ್ ಹೇಳ್ತೀರಿ ಮೇಡಮ್?
0: ಖಂಡಿತವಾಗಿ ಈ ಅಂಗನವಾಡಿ ನಾನಾಗ್ಲೇ ಹೇಳಿದೆ, ಅಂಗನವಾಡಿ ಅಂತಂದ್ರೆ ಬರೀ ಒಂದು ಆಹಾರ ಕೊಡುವಂತ ಒಂದು ಕೇಂದ್ರ ಮಾತ್ರವಲ್ಲ, ಜೊತೆಗೆ ಮಕ್ಕಳಿಗೆ ಕಲಿಕಾ ಕೇಂದ್ರ ಕೂಡ ಹೌದು. ಈಗ 6 ತಿಂಗಳ ಆಗುವ ಮಗುವಿಗೆ ಮನೆಯಲ್ಲಿ ಒಂದು 6 ತಿಂಗಳ ಒಳಗಡೆ ಮಗು ಇದೆ ಅಂದ್ರೆ ರೇಷನ್ ಕೊಡ್ತಾರೆ, ಅದನ್ನ ತಾಯಂದ್ರು ತಗೊಂಡು ಹೋಗಿ ಅದನ್ನ ಸೇವನೆ ಮಾಡುವಂಥದ್ದು ಅಥವಾ ಬಿಸಿ ಊಟ ಮಾಡುವಂಥದ್ದು. 3 ವರ್ಷದ ಒಳಗಡೆ ಇರೋ ಮಕ್ಕಳಿಗೆ ಅವರು ರೇಷನ್ ಕೊಡ್ತಾರೆ, ತಗೊಂಡೋಗಿ ಅದನ್ನ ಮನೆಯಲ್ಲೇ ಉಪಯೋಗ ಮಾಡುವಂಥದ್ದು. 3-6 ವರ್ಷ ಪಟ್ಟ ಮಕ್ಕಳನ್ನೇ ನಾವು ಅಂಗನವಾಡಿ ಮಗೆ ಸೇರಿಸುವಂಥದ್ದು. ಅಲ್ಲಿ ಅಂಗನವಾಡಿ ಟೀಚರ್ ಇರ್ತಾರೆ, ಬಿಸಿ ಊಟ ಕೊಡ್ತಾರೆ. ಆ ಬಿಸಿ ಊಟ ಕೂಡ ಮಗುವಿನ ಅವಶ್ಯಕವಾಗಿರುವಂತಹ 1/3 ಭಾಗದಷ್ಟು ಪೋಷಕಾಂಶಗಳನ್ನ ಪೂರೈಕೆ ಮಾಡುವಂಥದ್ದು. ಅದು ಹಾಲು, ಮೊಟ್ಟೆ, ಆಮೇಲಿಂದ ಚಿಕ್ಕಿ ಮಾಡಿಕೊಡ್ತಾರೆ. ಬಿಸಿ ಊಟದಲ್ಲಿ ಸೊಪ್ಪು ತರಕಾರಿಗಳನ್ನೆಲ್ಲ ಬಳಸಿ ಅದನ್ನ ಬಿಸಿ ಬಿಸಿ ಊಟ ತಯಾರು ಮಾಡಿ ಪೊಂಗಲ್ಲು, ಕಿಚಡಿ ಇಂಥ ಒಂದು ವಸ್ತುಗಳನ್ನ ಮಾಡಿ ಕೊಡ್ತಾರೆ. ಸೊ ಈ ನಿಟ್ಟಿನಲ್ಲಿ ಅದು ಬಹಳ ಮುಖ್ಯ ಆಗುತ್ತೆ. ಇನ್ನು ಗರ್ಭಿಣಿಯರಿಗೂ ಕೂಡ

0: ಬಿಸಿ ಊಟದ ಒಂದು ಯೋಜನೆ ಇದೆ, ಮತ್ತೆ ಬಾಣಂತಿಯರು ಕೂಡ ಅಲ್ಲಿ ಬಂದು ಊಟ ಮಾಡುವಂತ ಒಂದು ವ್ಯವಸ್ಥೆ ಇದೆ.
1: ಈಗ ರಾಜ್ಯಗಳು ಕೂಡ ವಿವಿಧ ಇಲಾಖೆಗಳು, ವಿಶ್ವವಿದ್ಯಾನಿಲಯಗಳ ಒಂದು ಸಂಶೋಧನಾ ಪ್ರತಿಫಲ ಇತ್ಯಾದಿಗಳನ್ನ ಗಣನೆಗೆ ತೆಗೆದುಕೊಂಡು ಆಯಾ ಜಿಲ್ಲೆಗಳಲ್ಲಿ ಅನುಷ್ಠಾನಗೊಳಿಸುವಾಗ ತಾವು ಕೂಡ ಸಾಕಷ್ಟು ಕಾರ್ಯಕ್ರಮಗಳನ್ನ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಿನ ವತಿಯಿಂದ, ಆಹಾರ ಮತ್ತೆ ಪೋಷಣೆ ವಿಭಾಗದ ವತಿಯಿಂದ ತಾವು ಕೂಡ ಮಾಡಿದ್ದೀರಿ. ಉದಾಹರಣೆಗೆ ಈ ಕಾರ್ಯಕ್ರಮಗಳಲ್ಲಿ ಕೇವಲ ಅಂಗನವಾಡಿಗಳನ್ನೇ ನಾವು ಗಣನೆಗೆ ತೆಗೆದುಕೊಂಡ್ರೆ ಸಾಕಾಗೋದಿಲ್ಲ ಅಂತ ಹೇಳಿ ಅಭಿಯಾನದಲ್ಲಿ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಸಮುದಾಯದ ಭಾಗವಹಿಸುವಿಕೆ ಅಂತ ಹೇಳಿ, ಕಮ್ಯುನಿಟಿ ಪಾರ್ಟಿಸಿಪೇಷನ್ ಅಂತ ಹೇಳಿ. ಈ ದೃಷ್ಟಿಯಿಂದ ಉದಾಹರಣೆಗೆ ನಿಮ್ಮ ಕೃಷಿ ವಿಶ್ವವಿದ್ಯಾನಿಲಯದ ವತಿಯಿಂದ ಆಗಿರ್ಬೋದು, ಈಗಾಗಲೇ ಮಾಡಿರ್ತಕ್ಕಂಥದ್ದು, ಮುಂದೆ ಮಾಡಬಹುದಾದಂತಹ ಕಾರ್ಯಚಟುವಟಿಕೆಗಳು, ಈ ಸಮುದಾಯದ ಭಾಗವಹಿಸುವಿಕೆ ಬಗ್ಗೆ ತಾವೇನ್ ಹೇಳಿಕೆ ಇಷ್ಟಪಡ್ತೀವಿ?
0: ಖಂಡಿತವಾಗಿಯೂ, ನಾವು ಕೃಷಿ ವಿಶ್ವವಿದ್ಯಾನಿಲಯದ ಒಂದು ಕೆಲಸ ನಿರ್ವಹಿಸಿದ ಸಮಯದಲ್ಲಿ ನಾವು ಹಲವಾರು ಒಂದು ಇಂತಹ ಒಂದು ಕಾರ್ಯಕ್ರಮಗಳನ್ನ ಮಾಡಿದೀವಿ. ಇದು ನೀವು ಹೇಳದಂಗೆ ಅಂಗನವಾಡಿಯಲ್ಲಿ ಮಾಸಿಕ ಸಭೆ ಏನಂತ ಹೇಳ್ತಾರೆ, ಆ ಮಾಸಿಕ ಸಭೆಯಲ್ಲಿ ನಾವು ಹೋಗಿ ನಾವು ಎಲ್ಲಾನು ಕೂಡ ಈ ಯಾವ್ಯಾವ ಪೋಷಕಾಂಶಗಳ ಮಹತ್ವ ಏನಿದೆ ಅದನ್ನೆಲ್ಲ ನಾವು ಕೊಡ್ತೀವಿ. ಆ ಜೊತೆಗೆ ನಾವು ಸಮುದಾಯದ ವತಿಯಿಂದ ಆ ಗ್ರಾಮದಲ್ಲಿ ನಾವೀಗ ಪೌಷ್ಟಿಕ ಕೈತೋಟ, ಹಲವಾರು ಗ್ರಾಮಗಳಲ್ಲಿ ನಾವು ಪೌಷ್ಟಿಕ ಕೈತೋಟಗಳ ಸ್ಥಾಪನೆಯನ್ನು ಕೂಡ ಮಾಡಿದ್ದೀವಿ. ಈ ಅದಕ್ಕೆ ಬೇಕಾಗಿರುವಂತ ಎಲ್ಲ ಸಾಮಗ್ರಿಗಳನ್ನ ಕೊಟ್ಟು ಪೌಷ್ಟಿಕಾಂಶದ ಮಹತ್ವ, ಕೈತೋಟದ ಮಹತ್ವ, ಇದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟಿದ್ವಿ. ಕೈತೋಟ ಅಂತಂದ್ರೆ ತುಂಬಾ ಒಂದ್ ಎಕರೆ ಇರಬೇಕು, ಅರ್ಧ ಎಕರೆ ಜಮೀನು ಇರಬೇಕು ಅಂತ. ನಮ್ಮನೆ ಹಿತಲಲ್ಲಿ ಒಂಚೂರು ಜಾಗ ಇದ್ರೆ ಏನೇನ್ ಬೆಳ್ಕೋಬಹುದು, ಅದಕ್ಕೆ ಬೇಕಾದಂತ ಬಿತ್ತನೆ ಬೀಜಗಳನ್ನ ಕೊಡುವಂತದ್ದು, ಕಾರ್ಯಕ್ರಮದಲ್ಲಿ ಯಾವ್ಯಾವ ಪೋಷಕಾಂಶಗಳ ಅವಶ್ಯಕತೆ ಏನಿದ್ವು, ಈ ತರಕಾರಿಯಿಂದ ಏನ್ ಸಿಗುತ್ತೆ, ಇದ್ರ ಬಗ್ಗೆ ಎಲ್ಲ ನಾವು ಸಮುದಾಯನ ಒಗ್ಗೂಡಿಸಿ ನಾವು ಕಾರ್ಯಕ್ರಮನ ಮಾಡಿದ್ದೀವಿ.
1: ನೀವು ಕೈತೋಟ ಅಂತ ಹೇಳಿದ ತಕ್ಷಣ ಒಂದು ಜ್ಞಾಪಕ ಬಂತು, ಸಾಕಷ್ಟು ವರ್ಷಗಳ ಹಿಂದೆನೆ ಖಾಲಿ ಅದು ಕೈತೋಟ ಮಾತ್ರ ಆಗಿರಬಾರದು ಅಂತ ಹೇಳಿ ಅದು ನ್ಯೂಟ್ರಿಷನ್ ಗಾರ್ಡನ್, ಪೋಷಕಾಂಶಗಳ ಒಂದು ತೋಟ ಅಂತ ಹೇಳಿ ಹೆಸರಿಸಿದ್ದಾರೆ. ಆ ಕಾರಣದಿಂದಾಗಿಲೇ ವರ್ಷವಿಡೀ ಅತಿ ಹೆಚ್ಚು ಪೋಷಣೆಗೆ ಬೇಕಾದಂತಹ ಅಂಶಗಳನ್ನು ಒದಗಿಸುವಂತಹ ಹಣ್ಣು ತರಕಾರಿಗಳು, ಆ ಋತುಮಾನಕ್ಕೆ ತಕ್ಕಂತಹ ತರಕಾರಿಗಳನ್ನು ಬೆಳೆಯುವಂಥದ್ದು, ಸೊಪ್ಪು ಆಗಿರ್ಬೋದು, ಅದಕ್ಕಾಗಿ ಅದು ಪೋಷಕಾಂಶಗಳ ತೋಟ ಅಂತಕ್ಕಂಥದ್ದನ್ನ ಇದು ಮಾಡಿದ್ದಾರೆ.
0: ಅದು ಇನ್ನೊಂದು ಹೇಳ್ತಾರೆ ಕಿಚನ್ ಗಾರ್ಡನ್ ಅಂತಾರೆ. ಅಂದ್ರೆ ನಮ್ಮ ಕಿಚನ್ ಅಂದ್ರೇನು, ಅಡಿಗೆ ಮನೆಗೆ ಬಳಸುವಂತ ಎಲ್ಲ ಹಣ್ಣು ತರಕಾರಿ ನಾವೇ ಬೆಳ್ಕೊಳ್ಳೋದು. ಯಾವ ರೀತಿ ಬೆಳ್ಕೊಳ್ಳೋದು, ಕೆಲ ನೀರಿನ ಅವಶ್ಯಕತೆ ಇರುತ್ತೆ, ನೀರೇನು ನಾವು ಪಾತ್ರೆ ತೊಳಿತೀವಿ, ಇನ್ನೊಂದು ಮಾಡ್ತೀವಿ, ಅದೆಲ್ಲ ವೇಸ್ಟ್ ವಾಟರ್ ನ ಯುಟಿಲಿಟಿ ಮಾಡ್ಕೊಳ್ಳೋ.
1: ಇನ್ನು ಈ ಅಭಿಯಾನವನ್ನ ಹೆಚ್ಚು ಹೆಚ್ಚು ಫಲಪ್ರದಗೊಳಿಸಬೇಕಾದ್ರೆ ಬಾಲ್ಯಾವಸ್ಥೆಯಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು ತಾಯಂದರಲ್ಲಿ, ಜೊತೆಗೆ ಅಭಿವೃದ್ಧಿ ಮತ್ತೆ ಶಿಕ್ಷಣ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಕ್ಕಂಥದ್ದು ಒಂದು ಉದ್ದೇಶ ಆಗಿದೆ. ಇದನ್ನ ಯಾವ ರೀತಿ ಮಾಡ್ಲಿಕ್ಕೆ ಸಾಧ್ಯ ಮೇಡಮ್? ಎಲ್ಲರೂ ಕೂಡ
0: ಹೇಗೆ ಮಾಡ್ಬೋದು ಅಂದ್ರೆ, ಇವಾಗ ನಾನು ಆಗ್ಲೇ ಹೇಳಿದೆ ಪೋಷಣ ಮಾಸ ಅಂತ ಮಾಡ್ತೀವಿ, ಈಗ ಸೆಪ್ಟೆಂಬರ್ ತಿಂಗಳಿನಲ್ಲಿ ಮಾಡ್ತೀವಿ. ಆ ಟೈಮ್ನಲ್ಲಿ ನಾವು ಯಾವ್ದೋ ಗ್ರಾಮಕ್ಕೆ ಹೋಗ್ತೀವಿ, ಅಂಗನವಾಡಿ ಟೀಚರ್ಗಳನ್ನೂ ಅದರಲ್ಲಿ ಉಪಯೋಗ ಮಾಡ್ತೀವಿ, ಅಂದ್ರೆ ಅವರನ್ನು ಕೂಡ ಅದರಲ್ಲಿ ಇನ್ವಾಲ್ವ್ ಮಾಡ್ತೀವಿ. ಹಾಗೆ ಆರೋಗ್ಯ ಇಲಾಖೆಯಿಂದ ಮಾಡ್ತೀವಿ, ಕೃಷಿ ಇಲಾಖೆಯಿಂದ ಮಾಡ್ತೀವಿ, ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದವರು ಇರ್ತಾರೆ, ಎಲ್ಲರೂ ಸೇರಿ ಯಾವ ರೀತಿ ಆ ಒಂದು ಗ್ರಾಮದಲ್ಲಿ ನಾವು ಪೌಷ್ಟಿಕಾಂಶಯುಕ್ತವಾದಂತಹ ಆಹಾರ ಸೇವನೆ ಮಾಡೋದಕ್ಕೆ ಅಥವಾ ಆರೋಗ್ಯಕರವಾದಂತ ಒಂದು ವಾತಾವರಣ, ಊಟ ಮಾಡೋದಷ್ಟೇ ಮುಖ್ಯ ಅಲ್ಲ, ಅಲ್ಲಿ ನೈರ್ಮಲ್ಯತೆ, ಅದು ಶುದ್ಧವಾದಂತ ನೀರಿನ ಪೂರೈಕೆ, ಇವೆಲ್ಲ ಕೂಡ ಇರಬೇಕು. ಹಾಗಾಗಿ ಯಾಕೆ ಅಂತಂದ್ರೆ, ನಿಮ್ಗೆ ಇನ್ನೊಂದು ಹೇಳ್ತೀನಿ, ಯಾವಾಗ ನಮಗೆ ಮ್ಯಾಲ್ ನ್ಯೂಟ್ರಿಷನ್ ಆಗುತ್ತೆ ಅಂದ್ರೆ ಕುಪೋಷಣೆ ಆಗುತ್ತೆ, ನಮಗೆ ಹಲವಾರು ಕಾಯಿಲೆಗಳು ತಾನಾಗೆ ಬಂದ್ಬಿಡುತ್ತೆ. ಆ ಕಾಯಿಲೆ ಬಂದ ತಕ್ಷಣ ನಾವು ಊಟ ಮಾಡೋದು ಕಡಿಮೆ ಮಾಡ್ತೀವಿ, ಇದು ಒಂಥರ ವಿಶ್ಯಸ್ ಸೈಕಲ್ ಅಂತಾರೆ. ಈ ಸೈಕಲ್ ಇಂದ ನಾವು ತಪ್ಪಿಸ್ಕೊಳ್ಬೇಕು ಅಂದ್ರೆ, ನಾವು ಪೌಷ್ಟಿಕವಾದಂತಹ ಆಹಾರನ ಸೇವನೆ ಮಾಡಬೇಕು, ಶುದ್ಧವಾದಂತ ನೀರನ್ನು ಕುಡಿಬೇಕು, ನೈರ್ಮಲ್ಯ ತೆಗೆ ಮಗುಗೆ ಒಳ್ಳೆ ಆಹಾರನ ಸಿದ್ಧಪಡಿಸಿ ತಿನ್ಸಿ ಅಂತೀವಿ, ನಾವು ಕೈಯನ್ನ ಕ್ಲೀನ್ ಆಗಿ ತೊಳಿಬೇಕು, ಒಳ್ಳೆ ನೀರನ್ನು ಉಪಯೋಗಿಸ್ಬೇಕು, ಅದಕ್ಕೆ ಬೇಕಾಗಿರುವಂತಹ ಪಾತ್ರೆಗಳನ್ನ ಶುದ್ಧವಾದಂತ ನೀರಲ್ಲಿ ತೊಳಿಬೇಕು, ಇವೆಲ್ಲದ್ರ ಬಗ್ಗೆ ಮಾಹಿತಿನ ಕೊಡಬೇಕಾಗತ್ತೆ. ನಾವು ಇವೆಲ್ಲ ಮಾಡ್ಬೇಕಂದ್ರೆ ಮಾಸಿಕ ಸಭೆ ಆಗ್ಬೋದು ಅಥವಾ ಎಲ್ಲ ಒಂದು ಗುಂಪಿನ ಒಂದು ಚರ್ಚೆ ಆಗ್ಬೋದು, ಈ ತರ ಹಲವಾರು ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಳ್ಬೇಕಾಗತ್ತೆ. ಮತ್ತೆ ಅಲ್ಲಿ ಕಮ್ಯುನಿಟಿ ಅಂತ ಏನ್ ಹೇಳ್ತೀವಿ, ಅವರೆಲ್ಲರ ಒಂದು ಭಾಗವಹಿಸಿಕೆ ಬಹಳ ಮುಖ್ಯ ಆಗುತ್ತೆ.
1: ಸಮುದಾಯದ ಸಂಪೂರ್ಣವಾದಂತಹ ಭಾಗವಹಿಸುವಿಕೆ ಬಹಳ ಮುಖ್ಯ.
0: ನನ್ನ ಅನುಭವದಲ್ಲಿ ಖಂಡಿತವಾಗ್ಲೂ ಅವರೆಲ್ಲರೂ ಕೂಡ ಅದರಲ್ಲಿ ಭಾಗವಹಿಸ್ತಾರೆ, ನಾವು ಕೂಡ ಅದು ನೋಡಿದೀವಿ, ಅಭಿವೃದ್ಧಿ ಆಗ್ತಾ ಇದ್ದಾರೆ.
1: ಇದಕ್ಕೆ ಪೂರಕವಾಗಿ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯಿಂದ ಸಂರಕ್ಷಿತ ತಾಯ್ತನ ಕಾಪಾಡಬೇಕು ಅಂತಕ್ಕಂಥದ್ದು ಮಹತ್ತರವಾದಂತಹ ಒಂದು ಅಂಶ ಆಗಿದೆ. ಇದು ಕೂಡ ಅಭಿಯಾನದ ಒಂದು ಭಾಗ ಆಗಿರೋದ್ರಿಂದ ಇದನ್ನ ಯಾವ ರೀತಿ ಅಂದ್ರೆ ಸಂರಕ್ಷಿತ ತಾಯ್ತನ ಹಾಗಂದ್ರೆ ಏನು, ಮತ್ತೆ ಇದನ್ನ ಯಾವ ರೀತಿ ಅನುಷ್ಠಾನಗೊಳಿಸಲಾಗ್ತಾ ಇದೆ ಅಂತ?
0: ಅದು ನೀವು ಹೇಳಿದಂಗೆ, ತಾಯಿ ಗರ್ಭದಲ್ಲಿ ಮಗು ಬಂದಾಗಿಂದ ಮೊದಲನೇ 1000 ದಿನಗಳ ಒಂದು ಮಗುವಿನ ಬೆಳವಣಿಗೆ ಬಹಳ ಮುಖ್ಯ ಆಗುತ್ತೆ. ಅಂದ್ರೆ ಹಿಂದೆ ಮಾರ್ಟಾಲಿಟಿ ರೇಟ್ ಅಂತ ನೀವು ಏನ್ ಹೇಳ್ತಾ ಇದ್ರಿ, ಗರ್ಭಿಣಿಯ ಮಹಿಳೆಯರಲ್ಲಿ ತುಂಬಾ ಜಾಸ್ತಿ ಇತ್ತು. ಅಂದ್ರೆ ಅದರದೇ ಆದ ಒಂದು ಕಾಂಪ್ಲಿ ಏನು, ಗರ್ಭಿಣಿಯರು ಮಗು ಜನನ ಆಗೋ ಟೈಮಲ್ಲಿ ಆಗ್ತಿರತ್ತಂತ ಹಲವಾರು ತೊಂದರೆಗಳು ಅವೆಲ್ಲ ಕೂಡ ಜಾಸ್ತಿ ಇತ್ತು. ಆದ್ರೆ ಈಗ ಆರೋಗ್ಯ ಇಲಾಖೆ ಆಗಿರ್ಬೋದು, ಈ ಮಹಿಳಾ ಮತ್ತು ಶಿಶು ಅಭಿವೃದ್ಧಿ ಇಲಾಖೆ, ಫ್ಯಾಮಿಲಿ ಅಂಡ್ ಹೆಲ್ತ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗಳು, ಕೃಷಿ ವಿಶ್ವವಿದ್ಯಾಲಯ, ಹೀಗೆ ಹಲವಾರು ಸಂಸ್ಥೆಗಳೆಲ್ಲ ಒಗ್ಗೂಡಿಸಿ ಏನಾಗಿದೆ, ಈ ತಾಯಂದಿರಿಗೆ ಬೇಕಾಗಿರತಕ್ಕಂಥ

0: ಉದಾಹರಣೆಗೆ ಅಂಗನವಾಡಿ ಮೂಲಕ ಅದೇ ಬೇಕಾಗಿರೋ ಪೋಷಕಾಂಶಗಳನ್ನೆಲ್ಲ ಕೊಡುವಂಥದ್ದು. ತದನಂತರ ಆಶಾ ವರ್ಕರ್ಗಳು ಅಂತಿರ್ತಾರೆ, ಅವರು ಆರೋಗ್ಯ ಇಲಾಖೆ ಮತ್ತು ಅಂಗನವಾಡಿಯ ಮೂಲಕ ಸಂಪರ್ಕ ಬೆಳೆಸಿ ಅವ್ರಿಗೆ ಬೇಕಾಗಿರತಕ್ಕಂಥ ತಪಾಸಣೆಗಳನ್ನ ಕಾಲಕಾಲಕ್ಕೆ ತಪಾಸಣೆ ಮಾಡಿಸ್ಕೊಳ್ಳೋದು, ಮತ್ತೆ ಅವ್ರಿಗೆ ಬೇಕಾದಂಥ ಚುಚ್ಚುಮದ್ದುಗಳನ್ನ ಕೊಡೋದು, ಏನಾದರೂ ತೊಂದರೆ ಕಂಡು ಬಂದಲ್ಲಿ ಅದನ್ನ ಹತ್ತಿರದ ಆಸ್ಪತ್ರೆಗಳಿಗೆ ಅವರನ್ನ ರೆಫರಲ್ ಅಂತ ಮಾಡುವಂಥದ್ದು, ಇವೆಲ್ಲ ಕೂಡ ಮಾಡೋದ್ರಿಂದ ಏನಾಗಿದೆ, ಈ ಮಾರ್ಟಾಲಿಟಿ ರೇಟ್ ಅಂತ ಏನ್ ಹೇಳ್ತಾ ಇದ್ವಿ ಅವು ಖಂಡಿತವಾಗೂ ಕಡಿಮೆ ಬಂದಿದೆ, ಹಿಂದಿನಷ್ಟು ಇಲ್ಲ. ಸೊ ಈ ನಿಟ್ಟಿನಲ್ಲಿ ಭಾರತ ಸಂಪೂರ್ಣವಾಗಿ ಏನು ಅಭಿವೃದ್ಧಿ ಆಗ್ತಾ ಇದೆ ಈ ನಿಟ್ಟಿನಲ್ಲಿ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು.
1: ಆದರೂ ಕೂಡ ಒಂದು ಅಂಕಿಅಂಶದ ಪ್ರಕಾರ ನಮ್ಮ ಇಡೀ ದೇಶದಲ್ಲಿ ಮೇಡಮ್ 5 ವರ್ಷಕ್ಕಿಂತ ಕಡಿಮೆ ಇರುವ ವಯಸ್ಸಿನವರಲ್ಲಿ 44% ಮಕ್ಕಳು ಕಡಿಮೆ ತೂಕದ ಸ್ಥಿತಿಯನ್ನ ಅನುಭವಿಸ್ತಾ ಇದ್ದಾರೆ. ಜೊತೆಗೆ ಶಿಶುಗಳಲ್ಲಿ 72% ರಕ್ತಹೀನತೆ ಇದೆ. 52% ವಿವಾಹಿತ ಮಹಿಳೆಯರ ಮೇಲೆ ಈ ಪೋಷಕಾಂಶಗಳು ಹೆಚ್ಚಾಗಿ ಪರಿಣಾಮವನ್ನು ಬೀರ್ತಾ ಇದೆ ಅಂತಕ್ಕಂಥದ್ದು ಈ ಕಾಲಘಟ್ಟದಲ್ಲಿ ಹೇಳುವಂಥ ಸಂದರ್ಭದಲ್ಲಿ ಇದು ಒಂದು ಸ್ವಲ್ಪ ಭಯ ಅನಿಸೋದಿಲ್ವೇ?
0: ಖಂಡಿತವಾಗಿಯೂ. ಆದರೆ ಆ ಇತ್ತೀಚಿನ ಸಂಶೋಧನೆ ಏನ್ ಹೇಳುತ್ತೆ ಅಂದ್ರೆ, ಆ ಕುಪೋಷಣೆ ಅಂತ ಏನಿತ್ತು ನೀವು ಹೇಳ್ತಾ ಇದ್ದೀರಲ್ಲ ಅಂಕಿ ಅಂಶಗಳು, ಖಂಡಿತವಾಗ್ಲೂ ಕಡಿಮೆ ಆಗಿದೆ, ಸಂಪೂರ್ಣವಾಗಿ ಹೋಗಿಲ್ಲ, ನಾನು ಅದನ್ನ ಒಪ್ತೀನಿ. ಆದ್ರೆ ಆ ಅಂಕಿ ಅಂಶಗಳ ಒಂದು ಕಡಿಮೆ ಆಗಿದೆ. ಅನಿಮಿಯಾ ಅಥವಾ ರಕ್ತಹೀನತೆ ಅದು ಎಲ್ಲಾ ವರ್ಗದ ಜನರಲ್ಲೂ ಕಂಡು ಬರ್ತಿದೆ, ಇದು ಮಕ್ಕಳೊಬ್ಬರಲ್ಲೇ ಅಲ್ಲ, ಅಂದ್ರೆ ಮಕ್ಕಳಲ್ಲಿ ಹೆಚ್ಚು, ಗರ್ಭಿಣಿಯರಲ್ಲಿ ಹೆಚ್ಚು, ಅದಿಯರಿದವರಲ್ಲಿ ಹೆಚ್ಚಿದೆ. ಅದಕ್ಕೆ ನಮ್ಮ ಅಂಗನವಾಡಿ ಮೂಲಕ ಅವ್ರ ಬೇಕಾಗಿರತಕ್ಕಂತ ಈ ಕಬ್ಬಿಣ ಮತ್ತು ಫೋಲಿಕ್ ಆಸಿಡ್ ಟ್ಯಾಬ್ಲೆಟ್ಗಳ ಸಪ್ಲಿಮೆಂಟ್ಸ್ ಏನಿರುತ್ತೆ, ನಾನು ಆ ಗರ್ಭಿಣಿಯರ ಒಂದು ಕೊಡಬೇಕಾಗಿರುವಂತದ್ನ, ಅದ ಮತ್ತೆ ಹದಿಯರಿದವರು ಕೊಡಬೇಕಾಗಿರೋದನ್ನ, ಮಕ್ಕಳು ಕೊಡಬೇಕು, ಕಾಲಕಾಲಕ್ಕೆ ತಕ್ಕನಾಗೆ ಅವರಿಗೆ ಕೊಡಿಸುವಂತದ್ದು ಅಂಗನವಾಡಿಯವರ ಟೀಚರ್ನ ಒಂದು ಕರ್ತವ್ಯ ಆಗಿದ್ದು ಅವರು ಕೊಡ್ತಾರೆ. ಅದಕ್ಕೆ ಈ ಗರ್ಭಿಣಿ ಆದ ಕೂಡಲೇ ಅವರು ಅಲ್ಲಿ ನೋಂದಣಿ ಮಾಡ್ಕೊಳ್ಬೇಕು, ನೋಂದಣಿ ಮಾಡಿಕೊಂಡು ರೆಕಾರ್ಡ್ ಅಲ್ಲಿ ಬಂದ ಮೇಲೆ ಅವರು ಇದನ್ನೆಲ್ಲ ಮಾಡ್ತಾರೆ ತಗೊಳ್ಬೇಕು. ಮತ್ತೆ ಚಿಕ್ಕ ಮಕ್ಕಳಲ್ಲಿ ನೀವು ಜಂತು ಉಳಿಯನ ಒಂದು ಈ ರಕ್ತಹೀನತೆಗೆ ಅದು ಕೂಡ ಪ್ರಬಲವಾದಂತ ಒಂದು ಕಾರಣ, ಅದು ಶುಚಿತ್ವ ಇಲ್ಲದೆ ಇರೋದ್ರಿಂದ ಬರುವಂತದ್ದು. ಹಾಗಾಗಿ 6 ತಿಂಗಳ ಒಮ್ಮೆ ಜಂತು ಉಳಿಯನ ಔಷಧಿ ಕೊಡಿಸುವಂತದ್ದು, ಅದು ತಾಯಂದ್ರಿಗೆ ಆಗಿರ್ಲಿ ಅಥವಾ ಮಕ್ಕಳಿಗೆ ಆಗಿರ್ಲಿ ಯಾರಿಗೆ ಆಗ್ಲಿ ಕೂಡ ಅದನ್ನು ಕೂಡ ಆರೋಗ್ಯ ಇಲಾಖೆ ಮೂಲಕ ಈ ಅಂಗನವಾಡಿ ಕಾರ್ಯಕರ್ತರು ಏನಿದ್ದಾರೆ ಅವರು ಅದನ್ನ ಮಾಡ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ನಾವು ಅನಿಮೆ ಅಂತವೆಲ್ಲ ಇದೆ ಇಲ್ಲ ಅಂತ ನಾನು ಸಂಪೂರ್ಣವಾಗಿ ಹೇಳಲ್ಲ, ಆದ್ರೆ ಕಡಿಮೆ ಆಗಿದೆ, ಇನ್ನೂ ಕೂಡ ನಿವಾರಣೆ ಮಾಡಬಹುದು. ಆ ನಿಟ್ಟಿನಲ್ಲಿ ಯೋಜನೆಗಳೆಲ್ಲ ಪ್ರಬಲವಾಗಿ ಕೆಲಸ ಮಾಡ್ತಾ ಇದೆ ಅಂದ್ರೆ ತಪ್ಪಾಗಲ್ಲ.
1: ಇದಕ್ಕೆ ನಮ್ಮ ಜನಸಂಖ್ಯೆಯ ಒಂದು ಕಾರಣ ಅಂತ ಹೇಳಬಹುದು. ಆದ್ರೆ ಇಲ್ಲಿ ಮತ್ತೊಂದು ವಿಚಾರವನ್ನ ನಾವು ಪರಿಗಣಿಸಲೇಬೇಕಾಗ್ತದೆ, ಏನು, ನಗರದ ಮಹಿಳೆಯರು ಮತ್ತೆ ಗರ್ಭಿಣಿ ಸ್ತ್ರೀಯರು ಮತ್ತೆ ಗ್ರಾಮೀಣ ಪ್ರದೇಶದ ಗರ್ಭಿಣಿಯರು ಜೊತೆಗೆ ಮಕ್ಕಳ ಒಂದು ಸ್ಥಿತಿ, ಅವುಗಳ ಅಂತರ ನೋಡಿದಾಗ ಬಹಳ ಅಗಾಧವಾಗಿದೆ. ಗ್ರಾಮೀಣ ಮಹಿಳೆಯರು ಇವತ್ತಿನ ದಿವಸ ಕೃಷಿಯಲ್ಲಿ ತೊಡಗಿಸಿಕೊಳ್ತಕ್ಕಂತ ಪರ್ಸೆಂಟೇಜ್ ನಾವು ನೋಡ್ಬಿಟ್ರೆ ಕೃಷಿಯಲ್ಲಿ ಅವರದೇ ಪಾತ್ರ ದೊಡ್ಡದು ಮೇಡಮ್. ಈ ಒಂದು ದೃಷ್ಟಿಯಿಂದ ಗ್ರಾಮೀಣ ಮಹಿಳೆಯರಲ್ಲಿ ವಿಶೇಷವಾಗಿ ಜಾಗೃತಿಯನ್ನು ಮೂಡಿಸ್ತಕ್ಕಂತ ಒಂದು ಕಾರ್ಯಕ್ರಮಗಳು ಆಗ್ಬೇಕಾಗ್ತದೆ. ಇದ್ರ ಬಗ್ಗೆ ತಾವೇನ್ ಹೇಳಿ?
0: ನೀವ್ ಹೇಳೋ ಮಾತು 100ಕ್ಕೆ 100 ಸತ್ಯ. ಯಾಕಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಇದನ್ನ ಅರಿವು ಮೂಡಿಸೋದು ಬಹಳ ಮುಖ್ಯ. ಯಾಕೆಂತಂದ್ರೆ ಅವರಿಗೆ ಹಲವಾರು ಈ ಸಾಮಾಜಿಕ ಮಾಧ್ಯಮಗಳ ಒಂದು ಸಂಪರ್ಕ ಇಲ್ಲದೆ ಇರೋದು ಅಥವಾ ಆ ಸಂಬಂಧಪಟ್ಟಂತ ಅಧಿಕಾರಿಗಳ ಒಂದು ನೇರ ಸಂಪರ್ಕ ಇಲ್ಲದೆ ಇರೋದು, ಇವೆಲ್ಲ ಕೂಡ ಅವರಿಗೆ ಜಾಗೃತಿ ಮೂಡಿಸದೇ ಇರೋದಕ್ಕೆ ಕಾರಣ ಆಗಿರೋದ್ರಿಂದ ಇವತ್ತಿನ ದಿನ ಅವರಿಗೆ ಈ ಜಾಗೃತಿ ಬೆಳೆಸೋದು ಬಹಳ ಮುಖ್ಯ ಆಗುತ್ತೆ. ತದನಂತರ ಇನ್ನೊಂದು ಮುಖ್ಯವಾದ ವಿಷಯ ಏನ್ ಹೇಳ್ಬೇಕು ಅಂತಂದ್ರೆ, ಈ ನಗರ ಆಗಿರ್ಬೋದು ಗ್ರಾಮೀಣ ಪ್ರದೇಶದಲ್ಲಿ ಏನೇ ಇರ್ಬೋದು, ಪೋಷಕಾಂಶಗಳನ್ನ ನಾವು ಯಾವ ರೀತಿ ನಾವು ತಗೊಳ್ಬೇಕು ಅನ್ನೋದು ಹೇಳೋದ್ರ ಜೊತೆಗೆ ಈ ಒಂದು ಪ್ರೊಸೆಸ್ಡ್ ಫುಡ್ಸ್ ಸಂಸ್ಕರಿಸಿದ ಆಹಾರಗಳು ಏನಿದೆ ಅವು ಜಿಡ್ಡು ಉಪ್ಪು ಮತ್ತೆ ಸಕ್ಕರೆ ಅಂಶ ಜಾಸ್ತಿ ಇದ್ದು ಅವು ಕೂಡ ಹೇಗೆ ನಮಗೆ ಮಾರಕ ಅನ್ನೋದ್ರ ಬಗ್ಗೆ ಕೂಡ ಅರಿವು ಮೂಡಿಸೋದು ಬಹಳ ಮುಖ್ಯ ಆಗಿದೆ. ಯಾಕೆಂದ್ರೆ ನೀವು ಹೇಳ್ದಂಗೆ ಕುಪೋಷಣೆ ಅಥವಾ ನ್ಯೂನಪೋಷಣೆ ಒಂದು ಕಡೆ ಆದರೆ ಭಾರತಕ್ಕೆ ಇನ್ನೊಂದು ಹೊರೆ ಏನಂತಂದ್ರೆ ಬೊಜ್ಜುತನ ಅಥವಾ ಈ ಸ್ಥೂಲಕಾಯಿ ಅನ್ನೋದು ಬಹಳ ಜಾಸ್ತಿ ವೇಗವಾಗಿ ಬೆಳೀತಿದೆ ಅಂದ್ರೆ ತಪ್ಪಾಗ್ಲಾರ್ದು. ಅದು ನಗರ ಪ್ರದೇಶದಲ್ಲಿ ಜಾಸ್ತಿ, ಬಟ್ ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಇದ್ದಿದ್ದೇ ಇದೆ.
1: ಈ ಒಂದು ಪೋಷಣೆ ಅಭಿಯಾನದಲ್ಲಿ ವಿಶೇಷವಾದಂತಹ ವರ್ಷದಲ್ಲಿ ಹಮ್ಮಿಕೊಳ್ತಾ ಇರ್ತಕ್ಕಂತ ಕಾರ್ಯಕ್ರಮಗಳು ಏನಂತೀರಿ ಮೇಡಮ್?
0: ಮೊದಲನೇದಾಗಿ ಸೆಪ್ಟೆಂಬರ್ ತಿಂಗಳು ಬಂದ ತಕ್ಷಣ ನಾವೇನ್ ಮಾಡ್ತೀವಿ, ನ್ಯೂಟ್ರಿಷನ್ ವೀಕ್ ಅಂತ ಹೇಳ್ತೀವಿ, ಅದು ಸಪ್ತಾಹ ಮಾಡ್ತೀವಿ. ತದನಂತರ ನಾವು ಅಕ್ಟೋಬರ್ ತಿಂಗಳಿನಲ್ಲಿ ವರ್ಲ್ಡ್ ಫುಡ್ ಡೇ ಅಂತ ಮಾಡ್ತೀವಿ. ಕೃಷಿ ನಿರತ ಮಹಿಳೆಯರು ಡಿಸೆಂಬರ್ನಲ್ಲಿ ಮಾಡ್ತೀವಿ. ವಿಮೆನ್ ಅನಿಮಿಯಾ ಫೆಬ್ರವರಿನಲ್ಲಿ ಅನಿಮಿಯಾ ಡೇ ಅಂತ ಮಾಡ್ತೀವಿ. ರಕ್ತಹೀನತೆ ಬಗ್ಗೆ ಮಾಹಿತಿ ಕೊಡುವಂಥದ್ದು, ಅದರ ಪ್ರಯೋಜನ ಸಂಬಂಧಪಟ್ಟಂತ ಎಲ್ಲ ಸಾಮಾನ್ಯರು ಕೂಡ ಪಡ್ಕೊಂಡ್ರೆ ನಮ್ಮ ದೇಶ ಆರೋಗ್ಯಕರ ಸಮಾಜ ಆಗಿ ಬಲಿಷ್ಠ ಭಾರತ ಆಗೋದ್ರಲ್ಲಿ ಖಂಡಿತವಾಗ್ಲೂ
1: ತುಂಬಾ ಸಂತೋಷ ಮೇಡಮ್. ಈ ಒಂದು ಕೇಂದ್ರ ಸರ್ಕಾರದ ವತಿಯಿಂದ ಎಲ್ಲರನ್ನ ಒಗ್ಗೂಡಿಸಿಕೊಂಡು ಒಂದು ಜನಾಂದೋಲನ ಕಾರ್ಯಕ್ರಮವಾಗಿ ಏನು ಪೋಷಣ ಅಭಿಯಾನ ಏನು ಅನುಷ್ಠಾನ ಆಗ್ತಾ ಇದೆ, ಅದರಲ್ಲೂ ಈ ಒಂದು ತಿಂಗಳಿನಲ್ಲಿ ಪೋಷಣ ಮಾಸ ಅಂತಕ್ಕಂಥದ್ದನ್ನು ಏನು ಆಚರಿಸ್ತಾ ಇದ್ದೇವೆ, ಈ ಒಂದು ಸಂದರ್ಭದಲ್ಲಿ ಸಂಪೂರ್ಣವಾದಂತಹ ಧ್ಯೇಯೋದ್ದೇಶಗಳೊಂದಿಗೆ ಹಲವಾರು ಅಂಶಗಳನ್ನು ನಮ್ಮೊಟ್ಟಿಗೆ ಈ ಚರ್ಚೆಯಲ್ಲಿ ತಾವು ಹಂಚಿಕೊಂಡಿದ್ದೀರಿ. ಎಲ್ಲ ಶ್ರೋತೃಗಳ ಪರವಾಗಿ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ಬರ ಪರಿಸ್ಥಿತಿ ಎದುರಿಸಲು ಎನ್ಡಿಆರ್ಎಫ್ ಮಾನದಂಡದನ್ವಯ 3,705.30 ಕೋಟಿ ರೂಪಾಯಿ ಪರಿಹಾರಕ್ಕಾಗಿ ಕೇಂದ್ರಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ. ವಸ್ತುನಿಷ್ಠ ವರದಿ ಸಲ್ಲಿಸುವುದಾಗಿ ಕೇಂದ್ರದ ಬರ ಅಧ್ಯಯನ ತಂಡದ ಮುಖ್ಯಸ್ಥರ ಭರವಸೆ. ರಾಜ್ಯದ 217 ತಾಲೂಕುಗಳು ಬರಪೀಡಿತ, ಸುಮಾರು 60,000 ಕೋಟಿ ರೂಪಾಯಿ ನಷ್ಟದ ಅಂದಾಜು, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಮತದಾರರ ತೀವ್ರ ಪರಿಷ್ಕರಣೆ ಕುರಿತ ಫಾರ್ಮ್ 7 ಕಾರ್ಯಕರ್ತರ ವಿರುದ್ದದ ಪ್ರಕರಣ ಹಿಂಪಡೆಯಲು ಬಿಜೆಪಿ ಒತ್ತಾಯ. ಹಾಗೂ ಏಷ್ಯನ್ ಕ್ರೀಡಾಕೂಟ, ರಾಜ್ಯದ ಪ್ರಣವಿ ಅರಸ್ಕೆ ಗಾಲ್ಫ್ ವೈಯಕ್ತಿಕ ವಿಭಾಗದಲ್ಲಿ ಸ್ವರ್ಣ, ರಾಷ್ಟಪತಿ ದ್ರೌಪದಿ ಮುರ್ಮು ಅಭಿನಂದನೆ. ರಾಜ್ಯವು ತೀವ್ರ ಬರ ಪರಿಸ್ಥಿತಿಯನ್ನು ಎದುರಿಸುತ್ತಿದ್ದು ಎನ್ಡಿಆರ್ಎಫ್ ಮಾನದಂಡಗಳನ್ವಯ ರಾಜ್ಯಕ್ಕೆ 3,705.30 ಕೋಟಿ ಬರ ಪರಿಹಾರ ನೀಡಬೇಕೆಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಅವರು ಬೆಂಗಳೂರಿನಲ್ಲಿಂದು ಗೃಹ ಕಚೇರಿ ಕೃಷ್ಣಾದಲ್ಲಿ ಬರ ಅಧ್ಯಯನಕ್ಕಾಗಿ ರಾಜ್ಯಕ್ಕೆ ಆಗಮಿಸಿರುವ ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಅಜಿತ್ ಕುಮಾರ್ ಸಾಹು ನೇತೃತ್ವದ ಕೇಂದ್ರದ ಅಂತರ್ ಸಚಿವಾಲಯ ತಂಡದೊಂದಿಗೆ ಸಮಾಲೋಚನೆ ನಡೆಸಿ ರಾಜ್ಯದ ಬರ ಪರಿಸ್ಥಿತಿ ಕುರಿತು ವರದಿ ಸಲ್ಲಿಸಿದರು. ರಾಜ್ಯದಲ್ಲಿ 240 ತಾಲೂಕುಗಳ ಪೈಕಿ 217 ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸಲಾಗಿದೆ. ಕೇಂದ್ರ ಸರ್ಕಾರದ ವಿಪತ್ತು ನಿರ್ವಹಣಾ ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಅತ್ಯಂತ ವೈಜ್ಞಾನಿಕವಾಗಿ ಮೌಲ್ಯಮಾಪನ ನಡೆಸಿ ಬರಪೀಡಿತ ತಾಲೂಕುಗಳನ್ನು ಘೋಷಿಸಲಾಗಿದೆ. ಕೇಂದ್ರ ಸರ್ಕಾರವು ರಾಜ್ಯದ ರೈತರ ನೆರವಿಗೆ ಧಾವಿಸಬೇಕು ಎಂದು ಮನವಿ ಮಾಡಿದರು. ಇತ್ತೀಚೆಗೆ ನಡೆಸಲಾದ ವಿಧಾನಮಂಡಲದ ಅಧಿವೇಶನದಲ್ಲಿ ಶಾಸಕರು ತಮ್ಮ ಕ್ಷೇತ್ರಗಳಲ್ಲಿರುವ ಬರ ಪರಿಸ್ಥಿತಿ ವಿವರಿಸಿದ್ದಾರೆ. ರಾಜ್ಯದ ಕೃಷ್ಣಾ ಜಲಾನಯನ ಪ್ರದೇಶ ಹೊರತುಪಡಿಸಿ ಎಲ್ಲ ಜಲಾಶಯಗಳಲ್ಲಿ ನೀರಿನ ಹರಿವು ಕಡಿಮೆ ಇದೆ. ಮಲೆನಾಡು, ಕರಾವಳಿ ಪ್ರದೇಶಗಳಲ್ಲೂ ಮಳೆಯ ತೀವ್ರ ಕೊರತೆಯಾಗಿದೆ. ಆದಾಗ್ಯೂ ಕಾವೇರಿ ನದಿಗೆ ನೀರು ಬಿಡುಗಡೆ ಮಾಡುವಂತೆ ಸಿಡಬ್ಲ್ಯೂಸಿ ಆದೇಶ ನೀಡುತ್ತಿದೆ. ನಗರ ಪ್ರದೇಶಗಳಲ್ಲಿಯೂ ನೀರಿನ ಸಮಸ್ಯೆ ಎದುರಾಗಿದೆ. ರೈತರಿಗೆ ರಾಜ್ಯ ಸರ್ಕಾರ 2,500 ರೂಪಾಯಿ ಪರಿಹಾರ ಮೊತ್ತ ಘೋಷಿಸಿದೆ. ಕೇಂದ್ರದಿಂದ ಹೆಚ್ಚಿನ ಸಹಕಾರವನ್ನು ನಿರೀಕ್ಷಿಸಲಾಗುತ್ತಿದೆ ಎಂದರು. ರಾಜ್ಯ ಸರ್ಕಾರದ ಎಲ್ಲ ಸಚಿವರು ಜಿಲ್ಲೆಗಳಿಗೆ ಭೇಟಿ ನೀಡಿ ವಸ್ತುಸ್ಥಿತಿ ಪರಿಶೀಲನೆ ನಡೆಸಿದ್ದಾರೆ. ಅಧಿಕಾರಿಗಳು ತಮ್ಮ ಇಲಾಖೆಗಳಿಗೆ ಸಂಬಂಧಿಸಿದಂತೆ ಮುನ್ನೆಚ್ಚರಿಕೆ ಪರಿಹಾರ ಕ್ರಮಗಳನ್ನು ಕೈಗೊಳ್ಳುತ್ತಿದ್ದಾರೆ. ಪ್ರಧಾನಮಂತ್ರಿಯವರು ಬರ ಪರಿಸ್ಥಿತಿ ಕುರಿತು ರಾಜ್ಯಕ್ಕೆ ಭೇಟಿ ನೀಡಿದಾಗ ಮುನ್ನೆಚ್ಚರಿಕೆ ನೀಡಿದ್ದರು. ಅದರಂತೆ ರೈತರಿಗೂ ಬಿತ್ತನೆ ಕುರಿತು ಮಾರ್ಗದರ್ಶನ ನೀಡಲಾಗಿತ್ತು ಎಂದು ಮುಖ್ಯಮಂತ್ರಿ ಮಾಹಿತಿ ನೀಡಿದರು. ರಾಜ್ಯದಲ್ಲಿ ಮಳೆ ಕೊರತೆಯಿಂದ ಉಂಟಾಗಿರುವ ಬರ ಪರಿಸ್ಥಿತಿ, ಬೆಳೆ ನಷ್ಟ, ಕುಡಿಯುವ ನೀರು ಮತ್ತು ಜಾನುವಾರುಗಳಿಗೆ ಮೇವಿನ ಸಮಸ್ಯೆ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಬರಪೀಡಿತ ತಾಲೂಕುಗಳ ವಸ್ತುಸ್ಥಿತಿ ಚಿತ್ರಣವನ್ನು ಸಭೆಯಲ್ಲಿ ಕೇಂದ್ರ ಬರ ಅಧ್ಯಯನ ತಂಡಕ್ಕೆ ವಿವರಿಸಲಾಯಿತು. ಮುಖ್ಯಮಂತ್ರಿಗಳ ಮನವಿಗೆ ಪ್ರತಿಕ್ರಿಯೆ ನೀಡಿದ ಕೇಂದ್ರ ಬರ ಪರಿಸ್ಥಿತಿ ಅಧ್ಯಯನ ತಂಡದ ಮುಖ್ಯಸ್ಥ ಅಜಿತ್ ಕುಮಾರ್ ಸಾಹು, 3 ದಿನಗಳ ಕಾಲ ರಾಜ್ಯದಲ್ಲಿ ಪ್ರವಾಸ ಮಾಡಿ ವಸ್ತುಸ್ಥಿತಿ ಅರಿಯುವುದರೊಂದಿಗೆ ರಾಜ್ಯ ಸರ್ಕಾರದ ಅಧಿಕಾರಿಗಳಿಂದ ದತ್ತಾಂಶಗಳನ್ನು ಪಡೆದುಕೊಂಡು ವಸ್ತುನಿಷ್ಠ ವರದಿ ಸಲ್ಲಿಸುವುದಾಗಿ ತಿಳಿಸಿದರು. ಸಭೆಯಲ್ಲಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ಸೇರಿದಂತೆ ರಾಜ್ಯ ಸರ್ಕಾರದ ಹಿರಿಯ ಅಧಿಕಾರಿಗಳು ಭಾಗವಹಿಸಿದ್ದರು. ರಾಜ್ಯದಲ್ಲಿ ಬರ ಪರಿಸ್ಥಿತಿಯಿಂದ ಉಂಟಾಗಿರುವ ಬೆಳೆ ನಷ್ಟದ ಅಂದಾಜು ಸುಮಾರು 50,000 ಕೋಟಿಯಿಂದ 60,000 ಕೋಟಿ ರೂಪಾಯಿಗಳವರೆಗೆ ತಲುಪುವ ಸಾಧ್ಯತೆ ಇದೆ ಎಂದು ಕಂದಾಯ ಖಾತೆಯನ್ನು ಹೊಂದಿರುವ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಅವರು ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿ, ರಾಜ್ಯದಲ್ಲಿ ಒಟ್ಟು 217 ತಾಲೂಕುಗಳನ್ನು ಬರಪೀಡಿತವೆಂದು ಘೋಷಿಸಲಾಗಿದೆ. ಈ ಪೈಕಿ 177 ತಾಲೂಕುಗಳಲ್ಲಿ ಉಂಟಾಗಿರುವ ನಷ್ಟದ ಅಂದಾಜು ಮಾಡಲಾಗಿದ್ದು ಸುಮಾರು 46,000 ಕೋಟಿ ನಷ್ಟವಾಗಿದೆ ಎಂದು ಕೇಂದ್ರಕ್ಕೆ ಸಲ್ಲಿಸಿರುವ 2ನೇ ಮನವಿಯಲ್ಲಿ ತಿಳಿಸಲಾಗಿದೆ. ಅಕ್ಟೋಬರ್ 1ರಂದು ಘೋಷಿಸಲಾದ 240 ತಾಲೂಕುಗಳಲ್ಲಿನ ನಷ್ಟದ ಅಂದಾಜು ಪ್ರಕ್ರಿಯೆಯೂ ನಡೆಯುತ್ತಿದೆ.

0: ಈ ಎಲ್ಲ ತಾಲೂಕುಗಳ ನಷ್ಟದ ಅಂದಾಜನ್ನು ಒಟ್ಟುಗೂಡಿಸಿದಾಗ 50,000 ಕೋಟಿಯಿಂದ 60,000 ಕೋಟಿ ರೂಪಾಯಿಗಳವರೆಗೆ ನಷ್ಟವಾಗಿರುವ ಸಾಧ್ಯತೆ ಇದೆ. ಕೇಂದ್ರ ಸರ್ಕಾರದ ಮಾರ್ಗಸೂಚಿಗಳ ಪ್ರಕಾರ ರಾಜ್ಯಕ್ಕೆ ಬರಬೇಕಾದ ಪರಿಹಾರವನ್ನು ಕೋರಲಾಗುವುದು ಎಂದು ಉಪಮುಖ್ಯಮಂತ್ರಿ ಹೇಳಿದರು. ಫಾರಂ 7 ಮೂಲಕ ಅರ್ಹ ಮತದಾರರ ಹೆಸರುಗಳನ್ನು ತೆಗೆದುಹಾಕಿರುವ ಆರೋಪದ ಹಿನ್ನೆಲೆಯಲ್ಲಿ ಮುಖ್ಯ ಚುನಾವಣಾ ಅಧಿಕಾರಿಗಳ ಕಚೇರಿಗೆ ಮನವಿ ಸಲ್ಲಿಸಲು ಹೋಗಿದ್ದಾಗಿ ತಿಳಿಸಿದ ಅವರು, ಯಾರೂ ಪ್ರತಿಭಟನೆ ಮಾಡಲು ಹೋಗಿರಲಿಲ್ಲ ಎಂದು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಚುನಾವಣಾ ಆಯೋಗದ ನಿಯಮಾನುಸಾರ ಫಾರ್ಮ್ 7 ಸಲ್ಲಿಸಿದ ಬಿಜೆಪಿ ಕಾರ್ಯಕರ್ತರ ಮೇಲೆ ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆಯ ಮೂಲಕ ಎಫ್ಐಆರ್ ದಾಖಲಿಸಿರುವುದು ಖಂಡನೀಯ. ಈ ಪ್ರಕರಣಗಳನ್ನು ಕೂಡಲೇ ಹಿಂಪಡೆಯಬೇಕು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಗ್ರಹಿಸಿದ್ದಾರೆ. ಅವರು ಬೆಂಗಳೂರಿನಲ್ಲಿಂದು ಪೊಲೀಸ್ ಮಹಾನಿರ್ದೇಶಕರನ್ನು ಭೇಟಿ ಮಾಡಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಮುಖ್ಯಮಂತ್ರಿ ಹಾಗೂ ಸಚಿವರು ರಾಜ್ಯ ಚುನಾವಣಾ ಅಧಿಕಾರಿ ಕಚೇರಿ ಮುಂದೆ ಧರಣಿ ನಡೆಸಿ ಪೊಲೀಸರ ಮೇಲೆ ಒತ್ತಡ ಹೇರಿ ಫಾರ್ಮ್ 7 ಸಲ್ಲಿಸಿದ ಬಿಜೆಪಿ ಕಾರ್ಯಕರ್ತರ ವಿರುದ್ದ ಪ್ರಕರಣ ದಾಖಲಿಸಲಾಗಿದೆ ಎಂದು ಆರೋಪಿಸಿದರು. ಫಾರ್ಮ್ 7 ಸಲ್ಲಿಸುವುದು ಚುನಾವಣಾ ಆಯೋಗವೇ ನಾಗರಿಕರಿಗೆ ನೀಡಿರುವ ಕಾನೂನುಬದ್ಧ ಅವಕಾಶ. ಮತದಾರರ ಪಟ್ಟಿಯಲ್ಲಿ ಅನರ್ಹರು ಅಥವಾ ನಿಯಮಬಾಹಿರವಾಗಿ ಹೆಸರುಗಳಿದ್ದರೆ ಯಾವುದೇ ವ್ಯಕ್ತಿ ಫಾರ್ಮ್ 7 ಮೂಲಕ ಆಕ್ಷೇಪಣೆ ಸಲ್ಲಿಸಬಹುದು. ಅರ್ಜಿ ಪರಿಶೀಲಿಸಿದ ಬಳಿಕ ಅದು ಸರಿಯಾಗಿದ್ದರೆ ಚುನಾವಣಾ ಆಯೋಗ ಕ್ರಮ ಕೈಗೊಳ್ಳುತ್ತದೆ. ಆಕ್ಷೇಪಣೆ ಸಮರ್ಥವಾಗಿಲ್ಲದಿದ್ದರೆ ಅದನ್ನು ತಿರಸ್ಕರಿಸುತ್ತದೆ. ಇದು ಚುನಾವಣಾ ಪ್ರಕ್ರಿಯೆಯ ಸಹಜ ಭಾಗವಾಗಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಿವರಿಸಿದರು. ರಾಜ್ಯ ಸರ್ಕಾರ ಈ ಪ್ರಕ್ರಿಯೆಯನ್ನು ದುರುಪಯೋಗಪಡಿಸಿಕೊಂಡು ಬಿಎನ್ಎಸ್ ಕಾಯ್ದೆಯಡಿ ಬಿಜೆಪಿ ಕಾರ್ಯಕರ್ತರ ಮೇಲೆ ಎಫ್ಐಆರ್ ದಾಖಲಿಸುವ ಮೂಲಕ ಪೊಲೀಸ್ ಇಲಾಖೆಯನ್ನು ರಾಜಕೀಯವಾಗಿ ಬಳಸಿಕೊಳ್ಳುತ್ತಿದೆ ಎಂದು ಅವರು ಆಪಾದಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವೆಯೇ ದೇಶಸೇವೆ ಎಂಬ ಅಭಿಯಾನ ನಡೆಯುತ್ತಿದೆ. ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಸಾಗರಮಾಲಾ ಯೋಜನೆ ಕುರಿತ ಒಂದು ನೋಟ. ಭಾರತದ ಸುದೀರ್ಘ ಕರಾವಳಿ ತೀರವನ್ನು ದೇಶದ ಆರ್ಥಿಕ ಪ್ರಗತಿಯ ಚಾಲಕ ಶಕ್ತಿಯಾಗಿ ಪರಿವರ್ತಿಸುವ ಉದ್ದೇಶದಿಂದ 2015 ಚಾಲನೆ ನೀಡಲಾದ ಸಾಗರಮಾಲಾ ಯೋಜನೆಯು ಬಂದರುಗಳನ್ನು, ಉತ್ಪಾದನಾ ಕೇಂದ್ರಗಳು, ಮಾರುಕಟ್ಟೆಗಳು ಹಾಗೂ ಸಾರ್ವಜನಿಕರೊಂದಿಗೆ ಯಶಸ್ವಿಯಾಗಿ ಸಂಪರ್ಕಿಸುತ್ತಿದೆ. ಬಂದರುಗಳ ಆಧುನೀಕರಣ, ಸುಸಜ್ಜಿತ ರಸ್ತೆ ಮತ್ತು ರೈಲು ಸಂಪರ್ಕ, ಬಂದರು ಆಧಾರಿತ ಕೈಗಾರೀಕರಣ, ಕರಾವಳಿ ಸಮುದಾಯಗಳ ಅಭಿವೃದ್ಧಿ ಹಾಗೂ ಕರಾವಳಿ ಹಡಗು ಸಾರಿಗೆ ಮತ್ತು ಒಳನಾಡು ಜಲಮಾರ್ಗಗಳ ಬಳಕೆ, ಈ 5 ಪ್ರಮುಖ ಸ್ತಂಭಗಳ ಆಧಾರದ ಮೇಲೆ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ. ಸಾಗರಮಾಲಾ ಯೋಜನೆಯಡಿ ಇದುವರೆಗೆ 6.06 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ 845 ಹೆಚ್ಚು ಯೋಜನೆಗಳನ್ನು ಗುರುತಿಸಲಾಗಿದ್ದು, ಈ ಪೈಕಿ 315 ಯೋಜನೆಗಳು ಈಗಾಗಲೇ ಯಶಸ್ವಿಯಾಗಿ ಪೂರ್ಣಗೊಂಡಿವೆ. ಯೋಜನೆಯ ಪರಿಣಾಮವಾಗಿ ಪ್ರಮುಖ ಬಂದರುಗಳಲ್ಲಿ ಹಡಗುಗಳ ತಂಗುವಿಕೆ ಮತ್ತು ನಿರ್ವಹಣಾ ಅವಧಿಯು 2014 96 ಗಂಟೆಗಳಿಂದ 2025 ವೇಳೆಗೆ ಸುಮಾರು 49 ಗಂಟೆಗಳಿಗೆ ಗಮನಾರ್ಹವಾಗಿ ಇಳಿಕೆಯಾಗಿದೆ. ಪ್ರಸ್ತುತ ಜಾಗತಿಕ ಮಟ್ಟದ ಅಗ್ರ 100 ಬಂದರುಗಳ ಪಟ್ಟಿಯಲ್ಲಿ ಭಾರತದ 9 ಬಂದರುಗಳು ಸ್ಥಾನ ಪಡೆದುಕೊಂಡಿದ್ದು, ಕರಾವಳಿ ಸರಕು ಸಾರಿಗೆಯಲ್ಲೂ ಬೃಹತ್ ಪ್ರಗತಿ ಕಂಡುಬಂದಿದೆ. ಜಪಾನ್ನಲ್ಲಿ ನಡೆಯುತ್ತಿರುವ ಏಷ್ಯನ್ ಕ್ರೀಡಾಕೂಟದ ವೈಯಕ್ತಿಕ ಗಾಲ್ಫ್ ವಿಭಾಗದಲ್ಲಿ ರಾಜ್ಯದ ಪ್ರಣವಿ ಅರಸ್ ಚಿನ್ನದ ಪದಕಕ್ಕೆ ಭಾಜನರಾಗಿದ್ದಾರೆ. 23 ವರ್ಷದ ಪ್ರಣವಿ ಅರಸ್ ಅಂತಿಮ ಸುತ್ತಿನಲ್ಲಿ ಚೀನಾದ ಇನ್ ರುವೋನಿಂಗ್ ಅವರನ್ನು ಹಿಮ್ಮೆಟ್ಟಿಸಿ ಅಗ್ರಸ್ಥಾನ ಪಡೆದುಕೊಂಡರು. ಈ ಸಾಧನೆಗಾಗಿ ರಾಷ್ಟಪತಿ ದ್ರೌಪದಿ ಮುರ್ಮು ಪ್ರಣವಿ ಅವರನ್ನು ಅಭಿನಂದಿಸಿದ್ದಾರೆ. ಏಷ್ಯನ್ ಒಲಿಂಪಿಕ್ಸ್ನ ಮಹಿಳೆಯರ ರಿಲೇ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗೆದ್ದಿರುವ ಕೊಡಗು ಮೂಲದ ಕ್ರೀಡಾತಾರಿ ಎಂ ಪೂವಮ್ಮ ಅವರನ್ನು ಮಡಿಕೇರಿ ಕ್ಷೇತ್ರದ ಶಾಸಕ ಡಾ ಮಂಥರ್ಗೌಡ ಅಭಿನಂದಿಸಿದರು. ಮಂಗಳೂರಿನಲ್ಲಿಂದು ಪೂವಮ್ಮ ಅವರನ್ನು ಭೇಟಿ ಮಾಡಿದ ಶಾಸಕರು, ಅಥ್ಲೆಟಿಕ್ಸ್ನಲ್ಲಿ ಗಮನಾರ್ಹ ಸಾಧನೆ ಮಾಡಿರುವ ಪೂವಮ್ಮ ಅವರಿಗೆ ರಾಜ್ಯ ಸರ್ಕಾರ ಎಲ್ಲಾ ರೀತಿಯ ಸಹಾಯ ಮಾಡಲಿದೆ ಎಂದರಲ್ಲದೆ, ಮಡಿಕೇರಿ ದಸರಾದಲ್ಲಿಯೂ ಪೂವಮ್ಮ ಅವರನ್ನು ಸನ್ಮಾನಿಸಿ ಗೌರವಿಸಲಾಗುತ್ತದೆ ಎಂದು ಹೇಳಿದರು. ಪೂವಮ್ಮ ಅವರು ಮೂಲತಃ ಕೊಡಗು ಜಿಲ್ಲೆ ಮುಕ್ಲೋಡ್ಲು ಗ್ರಾಮದವರಾಗಿದ್ದು, ಪ್ರಸ್ತುತ

0: ಪೋಷಕರೊಂದಿಗೆ ಮಂಗಳೂರಿನಲ್ಲಿ ನೆಲೆಸಿದ್ದಾರೆ. ಕೋಲಾರ ಜಿಲ್ಲೆಯ ಮಾಲೂರಿನ ಪುರಾತನ ಹಾಗೂ ಪ್ರಸಿದ್ದ ಸ್ಮಾರಕವಾದ ಗಜಗುಂಡ್ಲ ಕಲ್ಯಾಣಿಯನ್ನು ನಗರಸಭೆಯ ಸ್ವಚ್ಛತೋತ್ಸವ ಅಭಿಯಾನದಡಿ ಸ್ವಚ್ಛಗೊಳಿಸುವ ಕಾರ್ಯಕ್ಕೆ ನಗರಸಭೆ ಪೌರಾಯುಕ್ತ ಎಂಎಸ್ ಮಹದೇವ್ ಚಾಲನೆ ನೀಡಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬರ ಪರಿಸ್ಥಿತಿ ಎದುರಿಸಲು ಎನ್ಡಿಆರ್ಎಫ್ ಮಾನದಂಡದನ್ವಯ 3,705.30 ಕೋಟಿ ರೂಪಾಯಿ ಪರಿಹಾರಕ್ಕಾಗಿ ಕೇಂದ್ರಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ. ವಸ್ತುನಿಷ್ಠ ವರದಿ ಸಲ್ಲಿಸುವುದಾಗಿ ಕೇಂದ್ರ ಬರ ಅಧ್ಯಯನ ತಂಡದ ಮುಖ್ಯಸ್ಥರ ಭರವಸೆ. ರಾಜ್ಯದ 217 ತಾಲೂಕುಗಳು ಬರಪೀಡಿತ, ಸುಮಾರು 60,000 ಕೋಟಿ ರೂಪಾಯಿ ನಷ್ಟದ ಅಂದಾಜು, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಮತದಾರರ ತೀವ್ರ ಪರಿಷ್ಕರಣೆ ಕುರಿತ ಫಾರಂ 7, ಕಾರ್ಯಕರ್ತರ ವಿರುದ್ದದ ಪ್ರಕರಣ ಹಿಂಪಡೆಯಲು ಬಿಜೆಪಿ ಒತ್ತಾಯ. ಹಾಗೂ ಏಷ್ಯನ್ ಕ್ರೀಡಾಕೂಟ, ರಾಜ್ಯದ ಪ್ರಣವಿ ಅರಸ್ಗೆ ಗಾಲ್ಫ್ ವೈಯಕ್ತಿಕ ವಿಭಾಗದಲ್ಲಿ ಸ್ವರ್ಣ, ರಾಷ್ಟಪತಿ ದ್ರೌಪದಿ ಮುರ್ಮು ಅಭಿನಂದನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಇದೀಗ ಒಂದು ಜಾಹೀರಾತು, ನಂತರ ಕಾರ್ಯಕ್ರಮ ಹಕ್ಕಿಯ ಬಳಗ.
2: ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೇ? 150ಕ್ಕೂ ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿ ಕನೆಕ್ಟ್ ಇಂಡಿಯಾಗೆ ತಪ್ಪದೆ ಆಗಮಿಸಿ. ಅಕ್ಟೋಬರ್ 1-3 BIEC ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.
3: ಆಕಾಶವಾಣಿ ಹಕ್ಕಿಯ ಬಳಗ.
4: ನಮಸ್ಕಾರ, ಇವತ್ತಿನ ಆಕಾಶವಾಣಿ ಹಕ್ಕಿಯ ಬಳಗಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಕರ್ನಾಟಕ ಪಬ್ಲಿಕ್ ಶಾಲೆ ಹೊಸೂರು ಗ್ರಾಮದ ವಿದ್ಯಾರ್ಥಿಗಳಾದ ಚರಿತಾ, ಲಿಖಿತಾ, ಪವನ್, ಯಶವಂತ್, ನಿಹಾರಿಕಾ, ಹಂಸಿನಿ ಇವರಿಂದ ನನ್ನ ಕನಸಿನ ಗ್ರಾಮ ಕುರಿತಾಗಿ ವಿಶೇಷ ಸಂವಾದ ನಡೆಯಲಿದೆ. ಬನ್ನಿ, ಈ ಸಂವಾದದಲ್ಲಿ ಭಾಗಿಯಾಗೋಣ.
5: ಕಣ್ಣು ಮುಚ್ಚಿ, ಹೌದು ಕಣ್ಣು ಮುಚ್ಚಿ, ನಾನು ಹೇಳುವುದನ್ನು ಕೇಳುತ್ತಾ ಒಂದು ಸುಂದರವಾದ ಸ್ಥಳವನ್ನು ನಿಮ್ಮ ಮನಸ್ಸಿನಲ್ಲಿ ಕಲ್ಪಿಸಿಕೊಳ್ಳಿ. ತಂಪಾದ ಗಾಳಿ, ಹಸಿರು ಮರಗಳು, ಹಕ್ಕಿಗಳ ಚಿಲಿಪಿಲಿ, ದೂರದಲ್ಲಿ ಕೇಳುತ್ತಿರುವ ಎತ್ತುಗಳ ಗಂಟೆ ಮತ್ತು ಎಲ್ಲೋ ಮಕ್ಕಳ ನಗು. ನಿಮಗೆ ಏನು ಕಾಣಿಸುತ್ತಿದೆ? ಒಂದು ಸುಂದರವಾದ ಗ್ರಾಮವೇ. ಆದರೆ ಇದು ಸಾಮಾನ್ಯ ಗ್ರಾಮವಲ್ಲ, ಇದು ನಮ್ಮ ಕನಸಿನ ಗ್ರಾಮ.
6: ಚರಿತಾ, ಒಂದು ನಿಮಿಷ.
5: ಏನಾಯ್ತು ಪವನ್?
6: ನೀನು ಕಣ್ಣು ಮುಚ್ಚು ಅಂದೆ, ನಾನು ಕಣ್ಣು ಮುಚ್ಚಿದೆ, ಆದರೆ ನಂಗೆ ಏನೂ ಕಾಣುತ್ತಿಲ್ಲ.
7: ಅಬ್ಬಾ ಪವನ್, ಕಣ್ಣು ಮುಚ್ಚಿದಾಗ ಹೊರಗಿನ ಕಣ್ಣುಗಳಿಂದ ನೋಡುವುದಲ್ಲ, ಮನಸ್ಸಿನ ಕಣ್ಣುಗಳಿಂದ ನೋಡಬೇಕು.
6: ಓಹೋ,
8: ಬನ್ನಿ, ನಾವು ನಿಜವಾಗಿಯೂ ನಮ್ಮ ಕನಸಿನ ಗ್ರಾಮಕ್ಕೆ ಹೋಗೋಣ.
9: ಹೇಗೆ ಹೋಗುವುದು?
5: ಕಲ್ಪನೆಯ ದಾರಿಯಲ್ಲಿ ನೋಡಿ, ನಮ್ಮ ಮುಂದೆ ಒಂದು ಸುಂದರವಾದ ದಾರಿ. ರಸ್ತೆಯ ಎರಡು ಬದಿಯಲ್ಲಿ ಮರಗಳ ಸಾಲು, ಗಾಳಿಯಲ್ಲಿ ಹೂವಿನ ಪರಿಮಳ ಹೇಗೆ ಗಮಗಮಿಸುತ್ತಿದೆ.
7: ಅಲ್ಲಿ ನೋಡಿ, ಒಂದು ಕೆರೆ, ಎಷ್ಟು ಸ್ವಚ್ಛವಾದ ನೀರು. ನೀರಿನಲ್ಲಿ ಮೀನುಗಳು ಈಜುತ್ತಿವೆ, ಮೇಲೆ ಹಕ್ಕಿಗಳು ಹಾರುತ್ತಿವೆ.
5: ಇದೇ ನನ್ನ ಕನಸಿನ ಗ್ರಾಮದ ಮೊದಲ ಕನಸು, ಪ್ರಕೃತಿಯ ಜೊತೆ ಬದುಕುವ ಗ್ರಾಮ. ನಮ್ಮ ಗ್ರಾಮದ ಪ್ರತಿಯೊಂದು ಮನೆಯ ಮುಂದೆ ಗಿಡ, ಪ್ರತಿಯೊಂದು ಬೀದಿಯಲ್ಲೂ ಮರ, ಪ್ರತಿಯೊಂದು ಕೆರೆಯೂ ಸ್ವಚ್ಛ.
6: ಅಂದರೆ ಇಲ್ಲಿ ಕಸ ಹಾಕಲು ಜಾಗವೇ ಇಲ್ಲವೇ?
7: ಕಸ ಹಾಕುವುದಕ್ಕೆ ಜಾಗ ಇಲ್ಲ ಎಂದಲ್ಲ, ಕಸ ಹಾಕುವ ಅಭ್ಯಾಸವೇ ಇರಬಾರದು.
6: ಅದು ಸರಿ, ಆದರೆ ಈ ಕೆರೆ ಇಷ್ಟು ಸ್ವಚ್ಛವಾಗಿರುವುದಕ್ಕೆ ಕಾರಣವೇನು?
5: ಅದನ್ನು ತಿಳಿದುಕೊಳ್ಳಲು ನಾವು ಕೆರೆಯ ದಂಡೆಯವರೆಗೆ ಹೋಗೋಣ.
8: ಇಲ್ಲಿ ನೋಡಿ, ಕೆರೆಯ ಪಕ್ಕದಲ್ಲಿ ಒಂದು ಫಲಕ ಇದೆ, ನೀರು ಉಳಿಸಿ ಜೀವ ಉಳಿಸಿ.
9: ನಮ್ಮ ಕನಸಿನ ಗ್ರಾಮದಲ್ಲಿ ನೀರನ್ನು ಅತ್ಯಂತ ಜೋಪಾನವಾಗಿ ಬಳಸ್ತಾರೆ. ಮಳೆ ನೀರನ್ನ ಸಂಗ್ರಹಿಸ್ತಾರೆ, ಕೆರೆಗಳನ್ನ ಸಂರಕ್ಷಿಸ್ತಾರೆ, ಹೊಲಗಳಿಗೆ ನೀರಾವರಿ ವ್ಯವಸ್ಥೆ ಮಾಡ್ತಾರೆ.
6: ಅಂದರೆ ಬೇಸಿಗೆಯಲ್ಲೂ ಕೆರೆ ಒಣಗುವುದಿಲ್ವೇ?
9: ಕೆರೆ ಒಣಗುವುದು, ಮಳೆ ಬಂದಾಗ ನೀರು ತುಂಬಿಕೊಳ್ಳೋದು, ಇದೆಲ್ಲ ಸಹಜ. ಆದರೆ ನಾವು ಈಗ ನೀರನ್ನು ಉಳಿಸಿದರೆ ಮಾತ್ರ ಮುಂದೆ ನೀರಿನ ಕೊರತೆ ಕಡಿಮೆಯಾಗುವುದು.
5: ಹೌದು, ಹಾಗಾದರೆ ಕೆರೆಯಿಂದ ಮುಂದೆ ಎಲ್ಲಿಗೆ ಹೋಗೋಣ?
6: ಹೊಲಕ್ಕೆ ಹೋಗೋಣ.
10: ಸರಿ, ಬನ್ನಿ ಹೋಗೋಣ.
6: ಅರೆರೆ, ಇಗೋ ನೋಡಿ, ಹಸಿರು ಹೊಲ, ರೈತರು ಕೆಲಸ ಮಾಡುತ್ತಿದ್ದಾರೆ.
9: ರೈತರು ನಮ್ಮ ಗ್ರಾಮದ ಬೆನ್ನೆಲುಬು, ಆದ್ದರಿಂದ ನನ್ನ ಕನಸಿನ ಗ್ರಾಮದಲ್ಲಿ ರೈತರು ಸಂತೋಷವಾಗಿರಬೇಕು.
6: ಅದಕ್ಕಾಗಿ ರೈತರಿಗೆ ಏನೇನೆಲ್ಲ ಬೇಕಾಗಬಹುದು?
9: ಉತ್ತಮ ಬೀಜ, ಸಮರ್ಪಕ ನೀರಾವರಿ, ಮಣ್ಣಿನ ಪರೀಕ್ಷೆ, ಆಧುನಿಕ ಕೃಷಿ ತಂತ್ರಜ್ಞಾನ, ಬೆಳೆ ವಿಮೆ, ಬೆಳೆ ಪರಿಹಾರ ಯೋಜನೆಗಳು.
6: ಅಷ್ಟೇ ಅಲ್ಲ,

0: ಬೆಳೆದ ಬೆಳೆಗೆ ನ್ಯಾಯವಾದ ಬೆಲೆ ಸಿಗ್ಬೇಕು.
1: ಹೌದು ಹೌದು.
0: ಇನ್ನೂ ಒಂದು ವಿಷಯ.
2: ಏನು?
0: ರೈತರು ಬೆಳೆದ ಬೆಳೆಗೆ ಯಾವ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಇದೆ ಅನ್ನೋದನ್ನ ಮೊಬೈಲ್ನಲ್ಲೇ ತಿಳಿದುಕೊಳ್ಳುವ ವ್ಯವಸ್ಥೆ ಇರಬೇಕು.
2: ಅದು ಸಾಧ್ಯ ಇದೆ. ಪ್ರತಿನಿತ್ಯ ಜನ ಹೇಗೆ ಬೆಳ್ಳಿ ಬಂಗಾರದ ಬೆಲೆಗಳನ್ನು ಮೊಬೈಲ್ನಲ್ಲಿ ನೋಡ್ತಾರೋ ಹಾಗೆ ಎಲ್ಲಾ ಬೆಳೆಗಳ ಬೆಲೆಯನ್ನು ಮೊಬೈಲ್ನಲ್ಲಿ ತಿಳಿದುಕೊಳ್ಳುವ ವ್ಯವಸ್ಥೆ ಬರಬೇಕು. ಇಂಟರ್ನೆಟ್ ಮತ್ತು ಡಿಜಿಟಲ್ ತಂತ್ರಜ್ಞಾನವನ್ನು ಕೃಷಿಯಲ್ಲೂ ಬಳಸಬಹುದು.
0: ಅಂದರೆ ನಮ್ಮ ಗ್ರಾಮದಲ್ಲಿ ವೈಫೈ ಇರಬೇಕು.
1: ಹಾಗಾದ್ರೆ ನೀನು ದಿನವಿಡೀ ಮೊಬೈಲ್ ನೋಡ್ತಾನೆ ಕುಳಿತಿರ್ತೀಯ.

0: ನೀನು NMMS ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದೀಯಲ್ಲ, ಹೇಗೆ?
1: ನಾನು ಶಿಕ್ಷಕರ ಸಹಕಾರದಿಂದ ಮತ್ತು ಆನ್ಲೈನ್ನಲ್ಲಿ ಸಿಗುವ ಎಲ್ಲ ಸಂಪನ್ಮೂಲಗಳನ್ನು ಬಳಸಿಕೊಂಡಿದ್ದೆ. ಈಗ ನನಗೆ ಪ್ರತಿ ತಿಂಗಳು 1,000 ಹಣವೂ ಬರ್ತಾ ಇದೆ. ನಾವು ತಂತ್ರಜ್ಞಾನವನ್ನು ಸರಿಯಾಗಿ ಬಳಸಿಕೊಳ್ಳಬೇಕು. ನಾನು ಮೊಬೈಲನ್ನು ಸರಿಯಾದ ರೀತಿಯ ಬಳಸಿಕೊಳ್ಳುತ್ತೇನೆ.
2: ತಂತ್ರಜ್ಞಾನ ನಮ್ಮ ಕೆಲಸವನ್ನು ಸುಲಭಗೊಳಿಸಬೇಕು, ನಮ್ಮ ಸಮಯವನ್ನೆಲ್ಲ ಕದ್ದುಕೊಳ್ಳಬಾರದು.
3: ತಂತ್ರಜ್ಞಾನದ ಮಾತು ಬಂದ ಮೇಲೆ ನಮ್ಮ ಗ್ರಾಮದ ಶಾಲೆ ಹೇಗಿದೆ ಎಂದು ನೋಡೋಣವೇ.
4: ಬನ್ನಿ ಬನ್ನಿ ಶಾಲೆಗೆ ಹೋಗೋಣ.
5: ಅಬ್ಬಬ್ಬಾ, ಎಷ್ಟು ದೊಡ್ಡ ಶಾಲೆ!
2: ಇದು ಕೇವಲ ದೊಡ್ಡ ಕಟ್ಟಡವಲ್ಲ, ಇದು ಮಕ್ಕಳ ಕನಸುಗಳನ್ನು ಬೆಳೆಸುವ ಜಾಗ.
3: ನೋಡಿ, ಅಲ್ಲಿದೆ ಶಾಲಾ ಗ್ರಂಥಾಲಯ,
5: ಅಲ್ಲಿ ಎಷ್ಟೊಂದು ಪುಸ್ತಕಗಳಿವೆ ಅಲ್ವಾ.
2: ಇಲ್ಲಿ ವಿಜ್ಞಾನ ಪ್ರಯೋಗಾಲಯವೂ ಇದೆ, ಡಿಜಿಟಲ್ ತರಗತಿಯೂ ಇದೆ, ಕಂಪ್ಯೂಟರ್ ಮತ್ತು ಇಂಟರ್ನೆಟ್ ಸೌಲಭ್ಯ ಇದೆ.
1: ಅಂದರೆ ಶಿಕ್ಷಕರು ಬೋರ್ಡ್ ಮೇಲೆ ಬರೆಯುವುದಿಲ್ವೇ?
2: ಬರೆಯುತ್ತಾರೆ, ಆದರೆ ಅದರ ಜೊತೆ ತಂತ್ರಜ್ಞಾನವನ್ನು ಬಳಸುತ್ತಾರೆ. ತಂತ್ರಜ್ಞಾನವು ಶಿಕ್ಷಕರನ್ನು ಬದಲಿಸಲು ಇರುವುದಲ್ಲ, ಕಲಿಕೆಯನ್ನು ಇನ್ನಷ್ಟು ಸುಲಭ ಮತ್ತು ಆಸಕ್ತದಾಯಕವಾಗಿಸಲು ಇದೆ.
6: ಮತ್ತು ನನ್ನ ಕನಸಿನ ಗ್ರಾಮದಲ್ಲಿ ಯಾವುದೇ ಮಗು ಶಾಲೆಯಿಂದ ಹೊರಗುಳಿಯಬಾರದು.
5: ಹೌದು, ಮಕ್ಕಳ ಶಿಕ್ಷಣದ ಜೊತೆ ಆರೋಗ್ಯವೂ ಮುಖ್ಯ.
3: ಹಾಗಾದರೆ ಶಾಲೆಯಿಂದ ಮುಂದೆ
5: ನಮ್ಮ ಆರೋಗ್ಯ ಕೇಂದ್ರಕ್ಕೆ ಹೋಗೋಣ. ಇಗೋ ನಮ್ಮ ಗ್ರಾಮದ ಆರೋಗ್ಯ ಕೇಂದ್ರ. ಇಲ್ಲಿ ಮಕ್ಕಳಿಗೆ ಲಸಿಕೆ, ಗರ್ಭಿಣಿಯರಿಗೆ ಆರೈಕೆ, ಹಿರಿಯರಿಗೆ ಆರೋಗ್ಯ ತಪಾಸಣೆ, ತುರ್ತು ಸಂದರ್ಭದಲ್ಲಿ ಆಂಬ್ಯುಲೆನ್ಸ್ ಇವೆಲ್ಲವೂ ಇದೆ.
1: ಅಂದರೆ ನಮ್ಮ ಗ್ರಾಮದ ಅಜ್ಜಿ ಅಜ್ಜಿಯರು ಇಲ್ಲಿ ಬರಬಹುದಾ?
5: ಖಂಡಿತ, ವಾಸ್ತವವಾಗಿ ಅವರಿಗಾಗಿ ವಿಶೇಷ ಕಾಳಜಿ ಇರಬೇಕು.
6: ಹಿರಿಯರು ನಮ್ಮ ಗ್ರಾಮದ ಅನುಭವದ ಗ್ರಂಥಾಲಯ,
5: ಅವರಿಂದ ನಾವು ಹಳೆಯ ಕಾಲದ ಕಥೆಗಳನ್ನು ಕೇಳಬಹುದು.
1: ಅಜ್ಜ ಅಜ್ಜಿ ಕತೆ ಹೇಳಿದರೆ ನಾನು ಕೇಳುತ್ತೇನೆ.
5: ನಿಜವಾಗಿಯೂ?
1: ಹೌದು, ಆದ್ರೆ ಕತೆ ತುಂಬಾ ಉದ್ದವಾದ್ರೆ
5: ಏನ್ ಮಾಡ್ತೀಯಾ?
1: ಅಜ್ಜ ಮುಂದಿನ ಭಾಗ ನಾಳೆ ಹೇಳಿ ಅಂತ ಹೇಳುತ್ತೇನೆ.
5: ಹಿರಿಯರ ಬಗ್ಗೆ ನಗುವುದಕ್ಕಿಂತ ಅವರನ್ನು ಗೌರವಿಸುವುದು ನಮ್ಮ ಕರ್ತವ್ಯ. ಮತ್ತು ಆರೋಗ್ಯ ಎಂದರೆ ಕೇವಲ ಆಸ್ಪತ್ರೆಯಲ್ಲ, ಸ್ವಚ್ಛತೆ, ಪೌಷ್ಟಿಕಾಹಾರ, ಶುದ್ಧ ನೀರು ಇವೆಲ್ಲವೂ ಆರೋಗ್ಯದ ಭಾಗ.
3: ಆರೋಗ್ಯದ ಮಾತಿನಿಂದ ನಮ್ಮ ಗ್ರಾಮದ ಸ್ವಚ್ಛತೆಯು ಕಡೆಗೂ ಹೋಗೋಣ.
5: ಇಲ್ಲಿ ನೋಡಿ, ಎರಡು ಕಸದ ಬುಟ್ಟಿಗಳು,
2: ಒಂದು ಒದ್ದೆ ಕಸಕ್ಕೆ ಇನ್ನೊಂದು ಒಣ ಕಸಕ್ಕೆ.
5: ಅಡಿಗೆ ಮನೆಯ ತ್ಯಾಜ್ಯದಿಂದ ಗೊಬ್ಬರ ತಯಾರಿಸುತ್ತಾರೆ.
1: ಅಂದರೆ ಕಸವು ಕೆಲಸ ಮಾಡುತ್ತದೆಯಾ?
2: ಸರಿಯಾಗಿ ಬಳಸಿದರೆ ಕಸವು ಸಂಪನ್ಮೂಲವಾಗಬಹುದು.
5: ಮತ್ತು ನಮ್ಮ ಗ್ರಾಮದಲ್ಲಿ ಪ್ಲಾಸ್ಟಿಕ್ ಬಳಕೆ ಕಡಿಮೆ, ಬಟ್ಟೆ ಚೀಲ ಬಳಕೆ ಹೆಚ್ಚು.
3: ಮರಗಳು, ಕೆರೆಗಳು, ಸ್ವಚ್ಛತೆ ಇವೆಲ್ಲ ಸೇರಿ ನಮ್ಮ ಗ್ರಾಮವನ್ನು ಸುಂದರಗೊಳಿಸುತ್ತವೆ.
2: ಮತ್ತೊಂದು ವಿಶೇಷತೆ ಇದೆ.
1: ಏನು?
2: ಸೂರ್ಯನ ಶಕ್ತಿಯನ್ನು ಬಳಸುವ ಗ್ರಾಮ. ಮನೆಗಳ ಮೇಲ್ಛಾವಣಿಯಲ್ಲಿ ಸೌರ ಫಲಕ, ರಸ್ತೆ ದೀಪಗಳಿಗೆ ಸೌರಶಕ್ತಿ, ನೀರಿನ ಪಂಪ್ಗಳಿಗೆ ಸೌರಶಕ್ತಿ.
1: ಅಂದರೆ ವಿದ್ಯುತ್ ಬಿಲ್ ಕಡಿಮೆ.
2: ಹೌದು.
1: ಸೂರ್ಯನಿಗೆ ಬಿಲ್ ಕೊಡಬೇಕಾಗಿಲ್ವೇ?
5: ಇಲ್ಲ ಇಲ್ಲ.
1: ಅದ್ಭುತ, ಸೂರ್ಯನೇ ನಮ್ಮ ಗ್ರಾಮದ ಉಚಿತ ವಿದ್ಯುತ್ ಸ್ನೇಹಿತ.
6: ಪ್ರಕೃತಿಯನ್ನು ಕಾಪಾಡುತ್ತಾ ಪ್ರಕೃತಿಯಿಂದಲೇ ಶಕ್ತಿ ಪಡೆಯುವುದು ಇದೇ ನಮ್ಮ ಭವಿಷ್ಯದ ದಾರಿ.
3: ಆದರೆ ಒಂದು ಗ್ರಾಮ ಸುಂದರವಾಗಿರುವುದಷ್ಟೇ ಸಾಕೆ?
6: ಇಲ್ಲ, ಗ್ರಾಮದಲ್ಲಿ ಉತ್ತಮ ಆಡಳಿತವೂ ಇರಬೇಕು. ನಮ್ಮ ದೇಶದಲ್ಲಿ ಗ್ರಾಮಾಡಳಿತಕ್ಕೆ ಬಹಳ ಹಳೆಯ ಪರಂಪರೆ ಇದೆ. ಚೋಳರ ಕಾಲದಲ್ಲಿಯೇ ಗ್ರಾಮಗಳ ಆಡಳಿತದಲ್ಲಿ ಜನರ ಭಾಗವಹಿಸುವಿಕೆಗೆ ಮಹತ್ವವಿತ್ತು. ವಿವಿಧ ಸಮಿತಿಗಳ ಮೂಲಕ ಗ್ರಾಮಕ್ಕೆ ಬೇಕಾದ ಹಲವು ಕೆಲಸಗಳನ್ನ ನೋಡಿಕೊಳ್ಳಲಾಗುತ್ತಿತ್ತು. ಕೆರೆ, ನೀರಾವರಿ, ಸಾರ್ವಜನಿಕ ಕೆಲಸಗಳು ಇತ್ಯಾದಿಗಳಲ್ಲಿ ಜನರ ಸಹಭಾಗಿತ್ವ ಬಹಳ ಮುಖ್ಯವಾಗಿತ್ತು.
2: ಅಂದರೆ ಇಂದಿಗೂ ನಾವು ಅದರಿಂದ ಕಲಿಯಬಹುದೇ?
6: ಖಂಡಿತ, ಗ್ರಾಮದ ಸಮಸ್ಯೆಗಳನ್ನು ಗ್ರಾಮದ ಜನರೇ ಚರ್ಚಿಸಬೇಕು. ಎಲ್ಲರ ಮಾತನ್ನು ಕೇಳಬೇಕು.
5: ಮಹಿಳೆಯರ ಮಾತು ಕೇಳಬೇಕು. ಮಕ್ಕಳ ಮಾತು ಕೇಳಬೇಕು.
1: ನನ್ನ ಮಾತು ಕೇಳಬೇಕು.
4: ನಿನ್ನ ಮಾತೇ ಹೆಚ್ಚು.
1: ನಾನು ಗ್ರಾಮದ ಭವಿಷ್ಯದ ಬಗ್ಗೆ ಹೇಳುತ್ತೇನೆ.
3: ಏನು?
1: ಆಟದ ಮೈದಾನ ದೊಡ್ಡದಾಗಬೇಕು.
5: ಅದು ಒಳ್ಳೆಯ ಬೇಡಿಕೆ. ಈಗೋ ನೋಡಿ, ನಮ್ಮ ಕನಸಿನ ಗ್ರಾಮದ ಆಟದ ಮೈದಾನ. ಕ್ರಿಕೆಟ್, ಕಬಡ್ಡಿ, ಖೋಖೋ, ಫುಟ್ಬಾಲ್, ವಾಲಿಬಾಲ್ ಎಲ್ಲಾ ಕ್ರೀಡೆಗಳನ್ನು ಆಡಬಹುದು.
1: ನಾನು ಕ್ರಿಕೆಟ್ ಆಡುತ್ತೇನೆ.
5: ನಾನು ಖೋಖೋ ಆಡುತ್ತೇನೆ.
2: ನಾನು ವಿಜ್ಞಾನ ಮಾದರಿ ಮಾಡುತ್ತೇನೆ.
3: ನಾನು ಚಿತ್ರ ಬಿಡಿಸುತ್ತೇನೆ.
5: ನಾನು ಆರೋಗ್ಯ ಜಾಗೃತಿ ಕಾರ್ಯಕ್ರಮ ಮಾಡುತ್ತೇನೆ.
6: ನಾನು ಗ್ರಾಮ ಸಭೆಯಲ್ಲಿ ಮಕ್ಕಳ ಪರವಾಗಿ ಮಾತಾಡುತ್ತೇನೆ.
1: ಹಾಗಾದರೆ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಒಂದೊಂದು ಕನಸು ಇದೆ.
3: ಹೌದು, ಈ ಎಲ್ಲಾ ಕನಸುಗಳು ಸೇರಿ
4: ಒಂದು ದೊಡ್ಡ ಕನಸಿನ ಗ್ರಾಮ.

0: ನಾವು ಆದರ್ಶ ಗ್ರಾಮದ ಬಗ್ಗೆ ಮಾತಾಡುತ್ತಿದ್ದೇವೆ. ಈಗ ರಾಮರಾಜ್ಯ ಎಂಬ ಕಲ್ಪನೆಯು ನೆನಪಿಗೆ ಬರುತ್ತದೆ. ರಾಮರಾಜ್ಯ ಎಂದರೆ ಕೇವಲ ಒಂದು ಕಾಲದ ಕಥೆಯಲ್ಲ, ಅದರೊಳಗಿನ ಮೌಲ್ಯಗಳು ಮುಖ್ಯ. ನ್ಯಾಯ, ಪ್ರಾಮಾಣಿಕತೆ, ಜನಕಲ್ಯಾಣ,
1: ಯಾರೂ ಅನ್ಯಾಯಕ್ಕೆ ಒಳಗಾಗಬಾರದು,
2: ಯಾರೂ ಶಿಕ್ಷಣದಿಂದ ವಂಚಿತರಾಗಬಾರದು,
3: ಯಾವ ರೈತನು ತನ್ನ ಬೆಳೆಗೆ ನ್ಯಾಯವಾದ ಬೆಲೆ ಸಿಗದೆ ಕಷ್ಟ ಪಡಬಾರದು,
1: ಯಾವ ಮಗುವು ತನ್ನ ಕನಸನ್ನು ಬಿಡಬಾರದು.
4: ಅದೇ ನಿಜವಾದ ಆದರ್ಶ ಗ್ರಾಮ.
0: ಇದಕ್ಕೆ ಮತ್ತೊಂದು ಸುಂದರವಾದ ಕಲ್ಪನೆ ಸೇರಿಸಬಹುದು, ಅದೇ ಮಹಾತ್ಮ ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯ.
3: ಅದು ಏನು?
0: ಗ್ರಾಮ ತನ್ನ ಅಭಿವೃದ್ಧಿಯಲ್ಲಿ ತಾನೇ ಭಾಗಿಯಾಗಬೇಕು. ಜನರು ತಮ್ಮ ಗ್ರಾಮದ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಪಾಲ್ಗೊಳ್ಳಬೇಕು. ಸ್ವಚ್ಛತೆ, ಸ್ವಾವಲಂಬನೆ, ಸಹಕಾರ, ಸಮಾನತೆ ಇವೆಲ್ಲವೂ ಇರಬೇಕು.
2: ಅಂದರೆ ಗ್ರಾಮ ಅಭಿವೃದ್ಧಿ ಎಂದರೆ ಕಟ್ಟಡಗಳನ್ನು ಕಟ್ಟುವುದು ಮಾತ್ರವಲ್ಲ.
0: ಹೌದು, ಜನರ ಜೀವನ ಸುಧಾರಿಸುವುದೇ ನಿಜವಾದ ಗ್ರಾಮಾಭಿವೃದ್ಧಿ.
1: ಹಾಗಾದರೆ ನಮ್ಮ ಕನಸಿನ ಗ್ರಾಮದಲ್ಲಿ ಯಾರು ಇದು ನನ್ನ ಸಮಸ್ಯೆಯಲ್ಲ ಎಂದು ಹೇಳಬಾರದು.
4: ಎಲ್ಲರೂ ಇದು ನಮ್ಮ ಗ್ರಾಮದ ಸಮಸ್ಯೆ ಎಂದು ಹೇಳಬೇಕು. ಇದೇ ಜನರ ಪಾಲ್ಗೊಳ್ಳುವಿಕೆ,
0: ಇದೇ ಉತ್ತಮ ಗ್ರಾಮಾಡಳಿತ. ಹೌದು, ಉತ್ತಮ ಗ್ರಾಮಾಡಳಿತದ ನನ್ನ ಕನಸಿನ ಗ್ರಾಮದ ಈ ಸುದ್ದಿಗಳನ್ನು ಓದುತ್ತೇನೆ ಕೇಳಿ. ನಮಸ್ಕಾರ, ಇದು ಕನಸಿನ ಗ್ರಾಮದ ವಿಶೇಷ ಸುದ್ದಿ. ಇಂದಿನ ಪ್ರಮುಖ ಸುದ್ದಿಗಳು: ಗ್ರಾಮಸ್ಥರಿಂದ ಇಂದು 100 ಹೊಸ ಗಿಡಗಳ ನೆಡುವಿಕೆ, ಶಾಲೆಯಲ್ಲಿ ಹೊಸ ವಿಜ್ಞಾನ ಪ್ರಯೋಗಾಲಯ ಉದ್ಘಾಟನೆ, ರೈತರಿಗೆ ಬೆಳೆಗಳ ಮಾರುಕಟ್ಟೆ ಬೆಲೆ ಮೊಬೈಲ್ನಲ್ಲೇ ಲಭ್ಯ, ಗ್ರಾಮಸ್ಥರಿಂದ ಪ್ಲಾಸ್ಟಿಕ್ ಬಳಕೆಗೆ ವಿಧಾಯ, ಮಕ್ಕಳಿಗಾಗಿ ಹೊಸ ಕ್ರೀಡಾಂಗಣ, ಹಿರಿಯರಿಗಾಗಿ ವಾರದ ಆರೋಗ್ಯ ತಪಾಸಣೆ, ಮತ್ತು ಇಂದಿನ ಅತ್ಯಂತ ಸಂತಸದ ಸುದ್ದಿ: ಗ್ರಾಮದ ಜನರೆಲ್ಲರೂ ಸೇರಿ ಗ್ರಾಮದ ಕೆರೆಯನ್ನು ಸ್ವಚ್ಛಗೊಳಿಸಿದ್ದಾರೆ. ಇದು ಕನಸಿನ ಗ್ರಾಮದ ವಿಶೇಷ ಸುದ್ದಿ.
4: ನಾವು ಬೆಳಗ್ಗೆಯಿಂದ ನಮ್ಮ ಕನಸಿನ ಗ್ರಾಮದಲ್ಲಿ ಸುತ್ತುತ್ತಿದ್ದೇವೆ. ಕೆರೆ ನೋಡಿದೆವು, ಹೊಲ ನೋಡಿದೆವು, ಶಾಲೆ ನೋಡಿದೆವು, ಆರೋಗ್ಯ ಕೇಂದ್ರ ನೋಡಿದೆವು, ಆಟದ ಮೈದಾನ ನೋಡಿದೆವು, ಗ್ರಾಮಸಭೆಯನ್ನೂ ನೋಡಿದೆವು.
3: ಆದರೆ ಒಂದು ಸಮಸ್ಯೆ ಇದೆ.
1: ಏನು?
3: ಇಷ್ಟು ಸುಂದರವಾದ ಗ್ರಾಮ ನಿಜವಾಗಿಯೂ ಎಲ್ಲಿದೆ?
1: ನಮ್ಮ ಕಲ್ಪನೆಯಲ್ಲೇ ಇದೆ.
2: ಆದರೆ ಕಲ್ಪನೆ ಮಾತ್ರವಾಗಿರಬೇಕಿಲ್ಲ,
1: ನಾವು ಬಯಸಿದರೆ,
0: ನಾವು ಪ್ರಯತ್ನಿಸಿದರೆ,
4: ನಾವು ಒಟ್ಟಾಗಿ ಕೆಲಸ ಮಾಡಿದರೆ
1: ನಮ್ಮ ಕನಸಿನ ಗ್ರಾಮ ನಿಜವಾಗಬಹುದು.
4: ನಾನು ಇಂದಿನಿಂದ ಒಂದು ಗಿಡ ನೆಡುತ್ತೇನೆ.
2: ನಾನು ನೀರನ್ನು ವ್ಯರ್ಥ ಮಾಡುವುದಿಲ್ಲ.
3: ನಾನು ರೈತರ ಉತ್ಪನ್ನಗಳಿಗೆ ಗೌರವ ಕೊಡುತ್ತೇನೆ.
0: ನಾನು ಗ್ರಾಮಸಭೆಯಲ್ಲಿ ಭಾಗವಹಿಸುತ್ತೇನೆ.
1: ನಾನು ಹಿರಿಯರಿಗೆ ಮತ್ತು ಅಗತ್ಯವಿರುವವರಿಗೆ ಸಹಾಯ ಮಾಡುತ್ತೇನೆ. ನಾನು ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡುತ್ತೇನೆ.
4: ಇಷ್ಟೇನಾ?
1: ಇಲ್ಲ, ನಾವು ಈ ವಿಚಾರಗಳನ್ನು ಸ್ನೇಹಿತರಿಗೆ ಹೇಳುತ್ತೇವೆ,
2: ಮನೆಯಲ್ಲಿ ಹೇಳುತ್ತೇವೆ,
3: ಶಾಲೆಯಲ್ಲಿ ಹೇಳುತ್ತೇವೆ,
0: ಗ್ರಾಮದಲ್ಲೂ ಹೇಳುತ್ತೇವೆ.
1: ಒಬ್ಬರಿಂದ ಮತ್ತೊಬ್ಬರಿಗೆ
5: ಒಳ್ಳೆಯ ಬದಲಾವಣೆ ಹರಡಲಿ.
3: ಇಷ್ಟೆಲ್ಲಾ ತಿಳಿದುಕೊಂಡಿರೋ ನಾವು ಯಾವುದೇ ಕಾರಣಕ್ಕೂ ಹಳ್ಳಿಯನ್ನು ತೊರೆದು ಜೀವಿಸಬಾರದು. ಹಳ್ಳಿಯ ಜೊತೆ ನಮ್ಮ ಪಯಣ ಮುಂದುವರಿಯಬೇಕು.
0: ನಿಜ ಪವನ್, ನಾವು ಚೆನ್ನಾಗಿ ಓದಿ ಹಳ್ಳಿಯನ್ನು ಮರೆಯಬಾರದು. ವಿದೇಶಕ್ಕೆ ಹೋಗಿ ಪ್ರತಿಭಾ ಪಲಾಯನ ಮಾಡಬಾರದು. ನಮ್ಮ ಉದ್ಯೋಗ ನಮ್ಮ ಹಳ್ಳಿಯ ನಂಟನ್ನು ಕಸಿದುಕೊಳ್ಳಬಾರದು.
4: ಸ್ನೇಹಿತರೆ, ನಮ್ಮ ಕನಸಿನ ಗ್ರಾಮ ಯಾವಾಗ ನನಸಾಗುತ್ತದೆ?
3: ಯಾರಾದರೂ ಬಂದು ಕಟ್ಟಿಕೊಟ್ಟಾಗ.
2: ಸರ್ಕಾರ ಮಾತ್ರ ಎಲ್ಲವನ್ನು ಮಾಡಿದಾಗ.
1: ಇಲ್ಲ,
0: ನಾವು ಬದಲಾವಣೆಯ ಮೊದಲ ಹೆಜ್ಜೆ ಇಟ್ಟಾಗ.
1: ನಾವು ನಮ್ಮ ಗ್ರಾಮದ ಬಗ್ಗೆ ಕಾಳಜಿ ವಹಿಸಿದಾಗ.
4: ನಾವು ಪ್ರಕೃತಿಯನ್ನು ಕಾಪಾಡಿದಾಗ.
2: ನಾವು ಶಿಕ್ಷಣಕ್ಕೆ ಮಹತ್ವ ಕೊಟ್ಟಾಗ.
3: ನಾವು ರೈತರನ್ನು ಗೌರವಿಸಿದಾಗ.
1: ನಾವು ಹಿರಿಯರನ್ನು ಗೌರವಿಸಿದಾಗ. ನಾವು ಮಕ್ಕಳ ಕನಸುಗಳಿಗೆ ರೆಕ್ಕೆ ಕೊಟ್ಟಾಗ.
0: ನಾವು ಒಟ್ಟಾಗಿ ನಿರ್ಧಾರ ತೆಗೆದುಕೊಂಡಾಗ.
4: ಹಾಗಾದರೆ ನಮ್ಮ ಕನಸು
5: ನಮ್ಮ ಗ್ರಾಮ,
4: ನಮ್ಮ ಗ್ರಾಮ
5: ನಮ್ಮ ಜವಾಬ್ದಾರಿ,
0: ನಮ್ಮ ಭವಿಷ್ಯ
5: ನಮ್ಮ ಕೈಯಲ್ಲಿ, ನಮ್ಮ ಕನಸು ನಮ್ಮ ಗ್ರಾಮ ನಮ್ಮ ಜವಾಬ್ದಾರಿ. ಸ್ವಚ್ಛ ಗ್ರಾಮ, ಹಸಿರು ಗ್ರಾಮ, ಜ್ಞಾನ ಗ್ರಾಮ, ಆರೋಗ್ಯ ಗ್ರಾಮ, ರೈತರ ನಗುವಿನ ಗ್ರಾಮ, ಒಗ್ಗಟ್ಟಿನ ಗ್ರಾಮ, ಸ್ವಾವಲಂಬಿ ಗ್ರಾಮ, ಇದೇ ನಮ್ಮ ಕನಸಿನ ಗ್ರಾಮ. ಕಂಕಣ

0: ಮೇವು.
1: ನಾವು ಬದಲಾಗೋಣ,
2: ಊರು ಬದಲಾಗಲಿ.
3: ನಾವು ಕಲಿಯೋಣ,
4: ಊರು ಬೆಳೆಯಲಿ.
3: ನಾವು ದುಡಿಯೋಣ,
4: ಊರು ನಗಲಿ.
1: ನಾವು ಒಂದಾಗೋಣ,
2: ಕನಸು ನನಸಾಗಲಿ.
0: ನಮ್ಮ ಕನಸು ನಮ್ಮ ಗ್ರಾಮ, ನಮ್ಮ ಗ್ರಾಮ ನಮ್ಮ ಜವಾಬ್ದಾರಿ, ನಮ್ಮ ಜವಾಬ್ದಾರಿ ನಮ್ಮ ಭವಿಷ್ಯ.
4: ನಾವೇ ಬದಲಾವಣೆಯ ಬೀಜ, ನಾವೇ ನಾಳೆಯ ಬೆಳಕು. ನಮ್ಮೆಲ್ಲರ ಹೆಜ್ಜೆಯಿಂದ ಬೆಳೆಯಲಿ ನಮ್ಮ ಕನಸಿನ ಗ್ರಾಮ. ಇದು ಕೇವಲ ಒಂದು ಕನಸಿನ ಕಥೆಯಲ್ಲ, ನಮ್ಮಿಂದಲೇ ನಿರ್ಮಿಸಬಹುದಾದ ನಾಳೆಯ ಗ್ರಾಮದ ಚಿತ್ರ.
1: ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.
5: ಎಲ್ಲಿ ಹಸಿರು ಜೀವಂತವಾಗಿರುತ್ತದೆಯೋ, ಎಲ್ಲಿ ಹಿರಿಯರ ಮಾತಿಗೆ ಬೆಲೆ ಇರುತ್ತದೆಯೋ, ಎಲ್ಲಿ ರೈತನ ಮುಖದಲ್ಲಿ ನೆಮ್ಮದಿಯ ನಗು ಅರಳುತ್ತದೆಯೋ, ಅದೇ ನಿಜವಾದ ಸ್ವರ್ಗ, ಅದೇ ನಿಜವಾದ ಗ್ರಾಮ. ಇದುವರೆಗೂ ನಮ್ಮ ಕರ್ನಾಟಕ ಪಬ್ಲಿಕ್ ಶಾಲೆ ಹೊಸೂರು ಗ್ರಾಮದ ಮಕ್ಕಳು ಕಟ್ಟಿಕೊಟ್ಟ ಆ ಕನಸಿನ ದಾರಿಯಲ್ಲಿ ನೀವೂ ನಮ್ಮ ಜೊತೆ ಹೆಜ್ಜೆ ಹಾಕಿದಿರಿ. ಮಕ್ಕಳು ಹೇಳಿದಂತೆ ಇದು ಕೇವಲ ಮುಗ್ಧ ಕಲ್ಪನೆಯಲ್ಲ, ನಮ್ಮೂರಿನ ಭವಿಷ್ಯದ ನೀಲನಕ್ಷೆ. ಇದು ನನ್ನ ಊರು, ನನ್ನ ಜವಾಬ್ದಾರಿ, ನಾವೆಲ್ಲರೂ ಕೈಜೋಡಿಸೋಣ. ಇದು ನನ್ನ ಸಮಸ್ಯೆಯಲ್ಲ, ನಮ್ಮ ಗ್ರಾಮದ ಸಮಸ್ಯೆ ಎಂಬ ಸಾಮೂಹಿಕ ಕಾಳಜಿ ನಿಜಕ್ಕೂ ನಮಗೆಲ್ಲ ಪ್ರೇರಣೆ. ನಮ್ಮ ವಿದ್ಯಾರ್ಥಿಗಳಾದ ಲಿಖಿತಾ, ಚರಿತಾ, ಪವನ್, ಯಶವಂತ್, ನಿಹಾರಿಕಾ, ಹಂಸಿನಿ ರವರ ಮುಗ್ಧ ಧ್ವನಿಗಳಿಗೆ ನಿಮ್ಮ ಕಿವಿ ಮತ್ತು ಹೃದಯವನ್ನು ತೆರೆದು ಆಲಿಸಿದ ಸಮಸ್ತ ಕೇಳುಗ ಪ್ರಭುಗಳಿಗೆ ನಮ್ಮ ಶಾಲೆಯ ಸಮಗ್ರ ಸಿಬ್ಬಂದಿ ವರ್ಗ ಹಾಗೂ ಮಕ್ಕಳ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಈ ಸಂವಾದದ ಮಾರ್ಗದರ್ಶಕರು ಹೇಮಲತಾ ಮತ್ತು ಮಂಜುಳಾ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊಸೂರು. ನಮ್ಮ ಗ್ರಾಮ ನಮ್ಮ ಹೆಮ್ಮೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.
6: ಮಕ್ಕಳೇ, ಹಕ್ಕಿಯ ಬಳಗ ಕಾರ್ಯಕ್ರಮದಲ್ಲಿ ಇವತ್ತು ನನ್ನ ಕನಸಿನ ಗ್ರಾಮ ಕರ್ನಾಟಕ ಪಬ್ಲಿಕ್ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ಕೇಳಿದಿರಿ. ಪುಟಾಣಿ ಮಕ್ಕಳೇ, ಮತ್ತೆ ಮುಂದಿನ ಹಕ್ಕಿಯ ಬಳಗ ಕಾರ್ಯಕ್ರಮದಲ್ಲಿ ಸಿಗೋಣ.

0: ಜನಪದ ಕಥೆಗಳು ಮೌಲ್ಯಗಳ ಅಕ್ಷಯ ನಿಧಿ, ಸಂಸ್ಕೃತಿ ಸಂಪ್ರದಾಯದ ಕಾಲಾತೀತ ರಾಯಭಾರಿಗಳು. ಪುಟ್ಟ ಮಕ್ಕಳಿಗೆ ಕತೆ ಹೇಳಿ ಅವರ ಜಗತ್ತನ್ನು ಬೆಳಗಿಸಿರಿ.
1: ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು

ಹೇಳ್ತಾ ಇದ್ದೀರಾ. ಗುಲ್ಮೋಹರ್ ಹಿಂದಿ ಚಿತ್ರಗೀತೆಗಳು ಇದೀಗ. ಉದಿತ್ ನಾರಾಯಣ್ ಅಲ್ಕಾ ಯಾಜ್ಞಿಕ್ ಅವರ ಕಂಠದಲ್ಲಿ ಸಾಯಾ ಚಿತ್ರದ ಹಾಡು.

ದಿಲ್ಕಾ ರಿಷ್ತಾ ಚಿತ್ರದ ಗೀತೆಗೆ ಧ್ವನಿಯಾಗಿದ್ದವರು ಉದಿತ್ ನಾರಾಯಣ್, ಅಲ್ಕಾ ಯಾಜ್ಞಿಕ್ ಮತ್ತು ಕುಮಾರ್ ಸಾನು. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಗುಲ್ಮೋಹರ್ ಕೇಳ್ತಾ ಇದ್ದೀರಾ.

ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ ಅರ್ಮಾ ಚಿತ್ರದಿಂದ ಇದಾಗಿದ್ದೇನೆ ಕೇಳ್ತಾ ಇದ್ದೀರಾ. ಈ ಒಂದು ಗೀತೆಗೆ ಧ್ವನಿಯಾಗಿದ್ದಾರೆ ಸೋನು ನಿಗಮ್ ಹಾಗೂ ಸುನಿಧಿ ಚೌಹಾಣ್. ಜಾವೇದ್ ಅಖ್ತರ್ ಅವರ ಗೀತ ರಚನೆ ಇದು, ಶಂಕರ್ ಅವರ ಸಂಗೀತ.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಗುಲ್ಮೋಹರ್ ಕೇಳ್ತಾ ಇದ್ದೀರಾ. 490.1 ಮೀಟರ್ಗಳು ಅಂದರೆ 612 kHz ಮತ್ತು ಡಿಆರ್ಎಂ ತರಂಗ ಅಂತರ 603 kHz ನೀವು ಕೇಳ್ತಾ ಇದ್ದೀರಾ ಗುಲ್ಮೋಹರ್. ಕೊಯ್ ಮಿಲ್ಗಯ ಚಿತ್ರದ ಹಾಡು ಇದೀಗ ಉದಿತ್ ನಾರಾಯಣ್ ಮತ್ತು ಚಿತ್ರ ಅವರ ಸ್ವರದಲ್ಲಿ.

ಗುಲ್ಮೋಹರ್ನಲ್ಲಿ ಇದುವರೆಗೂ ಹಿಂದಿ ಚಿತ್ರಗೀತೆಗಳನ್ನ ಆಲಿಸಿದ್ರಿ. ಇದು ಆಕಾಶವಾಣಿ ಬೆಂಗಳೂರು. ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ ಸಂಜೆ 5:30 ಗಿರ್ಮಿಟ್, 6:15 ಕನ್ನಡ ರತ್ನ ಭಂಡಾರ, ವಿಜ್ಞಾನದ ಮುನ್ನಡೆ ಡಾಕ್ಟರ್ ದೀಪಾ ಎಂಬಿ ಅವರಿಂದ ಸಂಜೆ 6:30 ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ 6:50. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ. ರೈತ ಉತ್ಪಾದಕ ಸಂಸ್ಥೆಗಳು ಮತ್ತು ಅವುಗಳ ನೋಂದಣಿ ಕುರಿತಾಗಿ ರಾಜ್ಯ ಸರ್ಕಾರದ ಜಲಾನಯನ ಇಲಾಖೆಯ ಉಪ ಕೃಷಿ ನಿರ್ದೇಶಕಿ ಗಾಯತ್ರಿ ಎಂ ಅವರೊಂದಿಗೆ ಸಂದರ್ಶನವಿದೆ. ಇವರೊಂದಿಗೆ ತಿಮ್ಮಪ್ಪ ಹೆಚ್ಗೌಡ.

7:20ಕ್ಕೆ ತುರುವೇಕೆರೆ ತಾಲೂಕು ದಬ್ಬೆಘಟ್ಟದ ದಾನಮ್ಮ ಮತ್ತು ಸಂಗಡಿಗರಿಂದ ಸೋಪಾನೆ ಪದಗಳನ್ನು ಕೇಳಬಹುದು. 7:45ಕ್ಕೆ ಸಮಾಚಾರ ದರ್ಶನ ವಾರದ ವಾರ್ತಾ ಚಿತ್ರ ಮೂಡಿಬರ್ತಾ ಇದೆ. ಇನ್ನು ರಾತ್ರಿ 8:00ಗೆ ಸಿರಿಗಂಧ, 9:15ಕ್ಕೆ ರೂಪಾರಾವ್ ಮತ್ತು ದೀಪಾರಾವ್ ಹಾಡಿರುವ ಭಾವಗೀತೆಗಳು. ಯುವವಾಣಿ ಕಾರ್ಯಕ್ರಮ ರಾತ್ರಿ 9:30ಕ್ಕೆ ಯುವ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಲಾವಿದರಾದ ನೌಶಾದ್ ಹರ್ಲಾಪುರ್ ಹಾಗೂ ನಿಷಾದ್ ಹರ್ಲಾಪುರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಹೆಚ್ಎಂ ಮಹೇಶ್. ಭದ್ರಾವತಿ ಕೇಂದ್ರದ ಕೊಡುಗೆ ಇದು. ಇನ್ನು ರಾತ್ರಿ 10:00ಗೆ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ರಫೀಕ್ ಖಾನ್ ಅವರ ವಯಲಿನ್ ವಾದನವಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಅಹಮದಾಬಾದ್ ಕೇಂದ್ರದ ಕೊಡುಗೆ. ಈ ಎಲ್ಲ ಕಾರ್ಯಕ್ರಮಗಳು ಇಂದಿನ ಸಂಜೆಯ ಪ್ರಸಾರದಲ್ಲಿ. ಆಕಾಶವಾಣಿ ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕೇಳ್ತಾ ಇದ್ರಿ. ಇಲ್ಲಿಗೆ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳು ಮುಂದುವರಿಯುತ್ತೆ. ನಮ್ಮ ನಿಲಯದ ಮುಂದಿನ ಪ್ರಸಾರ ಕಾರ್ಯ ಸಂಜೆ 5:30ಕ್ಕೆ ಆರಂಭ. ಈಗ ಸಮಯ 4:02. ಸಂಜೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

4 ಗಂಟೆ 10 ನಿಮಿಷ ನೀವು ಕೇಳ್ತಾ ಇದ್ರೆ ಆಕಾಶವಾಣಿ ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ಎಫ್ ಎಂ ಈ ಹೊತ್ತಲ್ಲಿ ನಿಮ್ಮ ಜೊತೆ ಆಗಿರೋದು ನಿಮ್ಮನೆ ಮಾತು ಆರ್ಸಿ ಮಂಜುನಾಥು. October 3 ಪ್ರಕೃತಿ ಬಗ್ಗೆ ಮಾತಾಡ್ತಿದ್ದೆ ಒಂದಷ್ಟು ಜನರಿಗೆ ಒಂದು ಕನ್ಫ್ಯೂಷನ್ ಬಂದಿರಬಹುದು, ಬಂದಿಲ್ವಾ? ನೇಚರ್ ಡೇ ಅಂದ್ರಿ, ಪರಿಸರ ದಿನ ಅಂದ್ರೆ ಅದು June 5 ಅಲ್ವಾ? ಇವತ್ತು ಮತ್ತೆ ಯಾವ ದಿನ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ನಿಮ್ಮ ತಲೆ ಕರೆಕ್ಟ್ ಆಗಿ ಕೆಲಸ ಮಾಡ್ತಿದೆ ಅಂತ ಅರ್ಥ. ಯೋಚನೆ ಬಂದಿಲ್ಲ ಅಂದ್ರೆ ಯಾವುದೋ ಟೆನ್ಷನ್ ಅಲ್ಲಿ ನೀವು ಮುಳುಗೋಗಿದ್ದೀರಾ ಅಂತ ಅರ್ಥ. ಈ ತರ ಯೋಚನೆ ಬಂದಿದ್ರೆ 100ಕ್ಕೆ 100ರಷ್ಟು ಸರಿ. June 5 ವಿಶ್ವ ಪರಿಸರ ದಿನ, ವರ್ಲ್ಡ್ ಎನ್ವಿರಾನ್ಮೆಂಟ್. ಆದ್ರೆ ಇವತ್ತು October 3 ನಾವು ಆಚರಿಸ್ತಾ ಇರೋದು ವಿಶ್ವ ಪ್ರಕೃತಿ ದಿನ, ವರ್ಲ್ಡ್ ನೇಚರ್. ಎರಡು ಒಂದೇ ತರ ಕಂಡ್ರು ಕೂಡ ಇವುಗಳ ಹಿಂದೆ ಇರೋ ಉದ್ದೇಶ ಮತ್ತೆ ಭಾವನೆಗಳಲ್ಲಿ ಒಂದು ವ್ಯತ್ಯಾಸ ಇದೆ. ಬನ್ನಿ ಇವತ್ತು ಆ ವ್ಯತ್ಯಾಸನ ತಿಳ್ಕೊಳ್ಳೋಣ. ವ್ಯತ್ಯಾಸ ಹೇಳ್ತೀನಿ ಒಂದು ಹಾಡ ಆದ್ಮೇಲೆ. ಕೇಳ್ತಾರೆ ಆಕಾಶವಾಣಿ ಫೆಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 FM.

0: ಜಗಮಲಗು ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
1: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ
2: ಸಿಂಧೂರ ಬಿಂದಿಗೆ ಜೀವವ ತುಂಬಿದೆ
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ
3: ನಮ್ಮ ಜೀವ ಜೀವ ಒಂದೇ ಜೀವ ನೂರು
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ ಕನಸುಗಳ ಕಂಠರಿಸೋ ಮಧುರ ತಾಣ

ಮಿಕ್ಸ್ ಮೆಲೋಡಿ ಕೇಳ್ತಾ ಇದ್ರೆ ನಾವು ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮರವೆಲ್ಲೋ 101.3 ಹೊತ್ತಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು ಆಸೆ ಮಂಚನಾಯ್ತು. ಈ ಹಾಡಿಗೂ ಮುಂಚೆ ಒಂದು ಪ್ರಶ್ನೆ ಕೇಳಿದ್ದೆ, ನಾನು ಕೂಡ ಹೇಳಿದ್ದೆ, ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ವರ್ಲ್ಡ್ ನೇಚರ್ ಡೇಗೂ ವ್ಯತ್ಯಾಸ ಇದೆ. ಏನು ಅದು? ಪರಿಸರ ಅಂದ್ರೆ ಎನ್ವಿರಾನ್ಮೆಂಟು, ಪ್ರಕೃತಿ ಅಂದ್ರೆ ನೇಚರು. ನಾವು ಎರಡು ಪದಗಳನ್ನ ಒಟ್ಟಿಗೆ ಬಳಸ್ತೇವೆ, ಆದ್ರೆ ಇವೆರಡಕ್ಕೂ ಒಂದು ಅಂತರ ಇದೆ. ಏನದು? ಪರಿಸರ ಅಂದ್ರೆ ನಮ್ಮ ಸುತ್ತಮುತ್ತ ಇರುವಂತಹ ಜಾಗ, ಆವರಣ. ಇದರಲ್ಲಿ ಮಣ್ಣು, ನೀರು, ಗಾಳಿ ಜೊತೆಗೆ ಮಾನವ ನಿರ್ಮಾಣ ಮಾಡಿರುವಂತಹ ರಸ್ತೆಗಳು ಇದೆ, ಕಟ್ಟಡಗಳು ಇದೆ, ಊರು ನಗರ ಎಲ್ಲ ಬರುತ್ತೆ. ಆದ್ರೆ ಪ್ರಕೃತಿ ಅಂದ್ರೆ ಏನು? ಡಿಫ್ರೆನ್ಸ್ ಇರಬೇಕು ಅಲ್ವಾ? ಮನುಷ್ಯನ ಹಸ್ತಕ್ಷೇಪವಿಲ್ಲದಂತಹ ಶುದ್ಧ ನಿಸರ್ಗ, ಕಾಡುಗಳು, ನದಿಗಳು, ಪ್ರಾಣಿ ಪಕ್ಷಿಗಳು ಹಾಗೂ ಹೇರಳವಾದಂಥ ಸಸ್ಯರಾಶಿ. ಇನ್ನೂ ಸಿಂಪಲ್ ಆಗಿ ಹೇಳಬೇಕು ಅಂದರೆ, ಪ್ರಕೃತಿಯ ಮಡಿಲಲ್ಲಿ ಮನುಷ್ಯ ಸೃಷ್ಟಿಸಿಕೊಂಡ ಬದುಕೆ ನಮ್ಮ ಪರಿಸರ. ಪ್ರಕೃತಿ ಅನ್ನೋದು ಮೂಲ, ಪರಿಸರ ಅನ್ನೋದು ಅದರ ವಿಸ್ತಾರ. ಸರಿ, ಈ ಜೂನ್ 5ರ ವಿಶ್ವ ಪರಿಸರ ದಿನ ಮತ್ತೆ ಅಕ್ಟೋಬರ್ 3ರ ವಿಶ್ವ ಪ್ರಕೃತಿ ದಿನದ ವಿಶೇಷತೆ ಏನು ಹೇಳ್ತೀನಿ ಒಂದು ಹಾಡಾದ್ಮೇಲೆ. ಕೇಳ್ತಾ ಇರಿ ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನವಿಲ್ಲು 101.3 FM.

0: Akashvani FM Rainbow 101.3 MHz Musically yours.
1: ಸಮಯ 4:36 ನೀವು ಕೇಳ್ತಾ ಇದ್ರ ನಿಮ್ಮ ಮನೆ ಬಾಗಿಲ ಮಳೆ ಬಿಲ್ಲು ಕನ್ನಡ ಕಾಮನ ಬಿಲ್ಲು 101.3 FM ಹೊತ್ತಲ್ಲಿ ನಿಮ್ ಸುತಿ ಆಗಿರೋದು ನಿಮ್ಮ ಮನೆ ಮಾತು ಆರ್ಸಿ ಮಂಚನಾಥ. ಸೊ ಜೂನ್ 5 ವಿಶ್ವ ಪರಿಸರ ದಿನ ಏನು, ಅಕ್ಟೋಬರ್ 3 ವಿಶ್ವ ಪ್ರಕೃತಿ ದಿನದ ವಿಶೇಷತೆ ಏನು ಅಂತ ನಾನು ಕೇಳ್ತಾ ಇದ್ದೆ. ಜೂನ್ 5 ಹಿನ್ನೆಲೆಯನ್ನು ನೋಡಿದ್ರೆ 1972 ವಿಶ್ವಸಂಸ್ಥೆ ಮಾನವ ಪರಿಸರದ ಕುರಿತು ಸ್ಟಾಕ್ಹೋಮ್ನಲ್ಲಿ ನಡೆಸಿದಂತಹ ಐತಿಹಾಸಿಕ ಸಮ್ಮೇಳನದ ನೆನಪಿಗಾಗಿ ಆ ದಿನನ ಶುರು ಮಾಡಿತು. ಜೂನ್ 5 ಗಮನ ಹೆಚ್ಚಾಗಿ ಜಾಗತಿಕ ನೀತಿ ನಿಯಮಗಳು, ಪ್ಲಾಸ್ಟಿಕ್ ಮಾಲಿನ್ಯ ನಿಯಂತ್ರಣ, ಕೈಗಾರಿಕಾ ತ್ಯಾಜ್ಯ ವಿಲೇವಾರಿ ಮತ್ತು ಹವಾಮಾನ ಬದಲಾವಣೆಗಳಂತಹ ಬೃಹತ್ ಸವಾಲುಗಳ ಮೇಲೆ ಫೋಕಸ್ ಮಾಡುತ್ತೆ. ಅಕ್ಟೋಬರ್ 3 ವಿಶೇಷತೆ ಏನು ಗೊತ್ತಾ? ವಿಶ್ವ ಪ್ರಕೃತಿ ಸಂಸ್ಥೆ ವರ್ಲ್ಡ್ ನೇಚರ್ ಆರ್ಗನೈಸೇಷನ್ ಈ ದಿನಕ್ಕೆ ನಾಂದಿ ಹಾಡುತ್ತೆ. ಮುಖ್ಯ ಉದ್ದೇಶ ಕೇವಲ ನಿಯಮಗಳನ್ನು ಮಾತ್ರ ರೂಪಿಸೋದಲ್ಲ, ಸೃಷ್ಟಿ ಮಾಡೋದಲ್ಲ, ಬದಲಾಗಿ ಭೂಮಿಯ ಮೂಲ ಸೌಂದರ್ಯ ಮತ್ತು ಜೀವರಾಶಿಯ ಜೀವಂತಿಕೆಯನ್ನು ಉಳಿಸೋದು, ಕಾಡುಗಳ ನಾಶವನ್ನು ತಡೆಯೋದು, ನಶಿಸಿ ಹೋಗ್ತಾ ಇರುವಂತಹ ಪ್ರಾಣಿ ಪಕ್ಷಿಗಳ ಏನು ವಾಸಸ್ಥಾನವನ್ನು ರಕ್ಷಿಸೋದು ಇದರ ನೇರ ಗುರಿ. ಆದರೆ ಜೂನ್ 5 ಮಾಲಿನ್ಯ ಮತ್ತು ಕಾನೂನುಗಳ ಬಗ್ಗೆ ಮಾತಾಡಿದ್ರೆ ಅಕ್ಟೋಬರ್ 3 ನೈಸರ್ಗಿಕ ಜೀವಜಾಲದ ರಕ್ಷಣೆಗೆ ಜಾಸ್ತಿ ಒತ್ತು ನೀಡುತ್ತೆ ಮತ್ತು ಫೋಕಸ್ ಮಾಡುತ್ತೆ. ಇದರ ಬಗ್ಗೆ ಮತ್ತಷ್ಟು ಮಾತಾಡೋಣ, ಒಂದು ಹಾಡಾದ್ಮೇಲೆ ಕೇಳ್ತಾರೆ.

ಒಂದೊಂದು ಸಲ ಪ್ರಕೃತಿ ಸವಿಯನ್ನ ಸವಿಯಬೇಕು ಮತ್ತೆ ನೀವು ಪ್ಲೇ ಮಾಡಿರುವಂತಹ ಧೋಕ ಹಾಡು ಕೇಳ್ತಾ ಕಳೆದು ಹೋಗ್ಬೇಕು ಅನ್ಸುತ್ತೆ ಅಂತ ಇದ್ದಾರೆ ನಾಗರತ್ನ ಅವರು. ಹೋಗ್ಬಿಡಿ ಮೇಡಮ್, ನೀವು ಕಳೆದು ಹೋದ್ರೆ ಯಾವ ರೀತಿ ಮೆಸೇಜ್ ಕಳಿಸ್ತಾರೆ ಹೇಳಿ. ಪ್ರಕೃತಿಯ ಜೊತೆಗೆ ನಡೆಯೋರು ನಿಜವಾದ ನಾಗರಿಕರು, ವಿರುದ್ಧ ನಡೆಯೋರು ಆಧುನಿಕ ನಾಗರಿಕರು. ನಮ್ಮ ಹಿರಿಯರು ಅದರ ಆರಾಧಕರಾಗಿದ್ರು, ಈಗ ನಮಗೆ ಬಳಕೆ ಅಷ್ಟೇ. ಅದಕ್ಕೆ ಕಾಡಿನ ಪ್ರಾಣಿ ನಾಡಿನ ಒಳಗೆ ಬರ್ತಾ ಇವೆ. ಆಧುನಿಕತೆ ಹೆಸರಲ್ಲಿ ಪ್ರಕೃತಿ ನಾಶ ಆಗ್ತಾ ಇದೆ. ಹಾಗಾಗಿ ಕಾಲಕಾಲಕ್ಕೆ ಮಳೆ ಇಲ್ಲ ಅಂತಂದರೆ, ಸತೀಶ್ ಗೌಡರು ಸಣ್ಣಕ್ಕಿ ಗೌಡನ ಕುಪ್ಪಲು ಅರಕಲಗೂಡು ತಾಲೂಕಿನಿಂದ. ನೇಚರೇ ನಮ್ಮ ಟೀಚರು, ನಮ್ಮ ಉಸಿರು. ಈ ನಿಟ್ಟಲ್ಲಿ ಪ್ರಕೃತಿ ಮೇಲೆ ಕಾಳಜಿ ಇರಲೇಬೇಕು. ಜನಸಂಖ್ಯೆ ವಿಪರೀತ ಹೆಚ್ಚಳವಾಗಿ ಎಲ್ಲ ತರಹದ ಮಾಲಿನ್ಯ ಭೂಗೋಳವನ್ನು ನುಂಗಿ ಹಾಕ್ತಾ ಇದೆ. ಅಸಲಿಗೆ ಮನುಷ್ಯನೇ ಇದಕ್ಕೆಲ್ಲ ಕಾರಣ. ಜಪಾನಿನ ತತ್ವಜ್ಞಾನಿ ಹೀಗೆ ಹೇಳಿದ್ದಾರೆ, ಈ ಜಗತ್ತು ಬಹಳ ಸುಂದರವಾಗಿದೆ, ಆದರೆ ಇದಕ್ಕೆ ಹತ್ತಿದ ರೋಗ ಎಂದರೆ ಮನುಷ್ಯ. ವಾಹ್. ಈ ಸಂದೇಶ ಕಳಿಸ್ಕೊಟ್ಟಿರೋದು ಈರಣ್ಣ ಬೆಂಗಾಲಿ ಅವರು. ಸೌಂದರ್ಯ ಅನ್ನೋದು ನಾವು ಆಸ್ವಾದಿಸುತ್ತಾ ಹಾಗೂ ನಮ್ಮ ಸುತ್ತಮುತ್ತಲಿನ ಪರಿಸರ ಮತ್ತು ಗಿಡಗಳನ್ನ ನೆಡುವ ಮೂಲಕ ಸಂರಕ್ಷಣೆ ಮಾಡಬೇಕು ನಾವು ಅಂತ ಗೋವಿಂದ ಮೆನನ್ ಕೋಲಾರದಿಂದ ಹೇಳ್ತಾ ಇದ್ದಾರೆ. ಜೂನ್ 5 ಆಗಿರ್ಲಿ ಅಥವಾ ಅಕ್ಟೋಬರ್ 3 ಆಗ್ಲಿ, ಕ್ಯಾಲೆಂಡರ್ ನಲ್ಲಿ ಇಂತಹ ದಿನಗಳು ಬರೆದು ಕೇವಲ ಪೋಸ್ಟರ್ ಹಾಕಿ ಸಂಭ್ರಮಿಸೋದಕ್ಕೆ ಮಾತ್ರ ಅಲ್ಲ, ನಾವು ನಿಸರ್ಗದೊಂದಿಗೆ ಹೇಗೆ ಬದುಕ್ತಾ ಇದೀವಿ ಅಂತ ಒಂದು ಆತ್ಮಾವಲೋಕನ ಮಾಡ್ಕೊಳ್ಳಿ ಅಂತ. ಜೂನ್ 5 ನಮಗೆ ಮಾಲಿನ್ಯ ಮಾಡಬೇಡಿ ಅಂತ ಎಚ್ಚರಿಸಿದ್ರೆ, ಅಕ್ಟೋಬರ್ 3 ನಮಗೆ ನಿಸರ್ಗವನ್ನು ಕಾಪಾಡಿ ಪ್ರೀತಿಸಿ ಅಂತ ನೆನಪಾಡುತ್ತೆ. ವರ್ಷಕ್ಕೆ ಒಂದೆರಡು ದಿನ ಪರಿಸರದ ಬಗ್ಗೆ ಮಾತನಾಡಿ ಸುಮ್ಮನಾಗದೆ ನಮ್ಮ ದಿನಚರಿಯಲು ನಿತ್ಯ ಜೀವನದಲ್ಲಿ ನಿಸರ್ಗ ಸ್ನೇಹಿ ಅಭ್ಯಾಸಗಳನ್ನು ನಾವು ಮಾಡ್ಕೋಬೇಕು.

ಸೊ ಪರಿಸರವನ್ನ ಕಾಪಾಡಬೇಕು, ಪ್ರಕೃತಿಯನ್ನು ಕೂಡ ಕಾಪಾಡಬೇಕು, ಏನಂತೀರಾ? ಇಷ್ಟೊತ್ತು ನಿಮ್ ಜೊತೆ ಆಗಿದ್ದು ನಿಮ್ಮನೆ ಮಾತು ಆರ್ಜೆ ಮಂಜನಾಥು. ಈಗ ನಾನು ಹೊಡುವಂತಹ ಟೈಮ್ ಬಂತು, ಟಡಾ ಬಾಯ್ ಬಾಯ್ ಹೇಳೋಣ, ಮತ್ತೆ ಸಿಗೋಣ ಯಾವಾಗ ಸಿಕ್ಕಾಗ. ಅಲ್ಲಿವರೆಗೆ ಏನ್ ಮಾಡ್ಬೇಕು, ನೀವು ನನ್ನ ಮಿಸ್ ಮಾಡ್ಕೋಬೇಕು. ಮಿಸ್ ಮಾಡ್ಕೋತಿರಲ್ವಾ? ಕೊಡುವುದೇನು ಕೊಂಬುದೇನು ಒಲವು ಸ್ನೇಹ ಪ್ರೀತಿ. ನಿಮ್ಮ ಆರ್ಜೆ ಮಂಜನಾಥ್ ಸೈನಿಂಗ್ ಆಫ್.

0: Akashvani FM Rainbow 101.3 MHz musically yours.
1: ಕೇಳುಗರೆ, ಇದು ಆಕಾಶವಾಣಿ ವಿಜಯಪುರ ಕೇಂದ್ರ 101.8 ಮೆಗಾಹರ್ಟ್ಸ್ ಕಂಪನಾಂಕಗಳ ಮೇಲೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಇದುವರೆಗೆ ಕಾರ್ಯಕ್ರಮಗಳನ್ನು ಕೇಳುತ್ತಿದ್ದೀರಿ. ಈಗ ಸಮಯ ಸಾಯಂಕಾಲದ 5:20. ಕೇಳುಗರೆ, ಮುಂದಿನ ಕಾರ್ಯಕ್ರಮ ಇದೀಗ.
2: ಆಕಾಶವಾಣಿ ವಿಜಯಪುರ ಇದೀಗ ಕೇಳಿ ಕಾರ್ಯಕ್ರಮ ಛಜ್ಜಿ ರೊಟ್ಟಿ ಚವಳಿಕಾಯಿ.
3: ವಾ, ಎಷ್ಟೊತ್ತಾಯ್ತು ರೀ ಹಿಂಗ ಆಗ್ತದ? ದೀಪ ಅವ್ರು ಎಲ್ಲಿ ಹೋಗ್ಯಾರ? ಏನ ಎಷ್ಟೊತ್ತಿಗೆ ಎತ್ತವ್ರ ಅವರು?
4: ಹಲೋ, ಆ ಹಲೋ ಪೂಜಾ, ಆರಾಮ?
3: ಏ, ಆರಾಮದೀನ ವಾ ದೀಪ. ಅಲ್ವಾ, ಎಷ್ಟೊತ್ತಾಯ್ತು ರೀ ಹಿಂಗಾಯ್ತು? ಏನ್ ಕೆಲಸ ಮಾಡತ್ತಿದ್ದೇನ?
4: ಇಲ್ಲ, ಅಡಿಗೆ ಮನೆಗಿತ್ತ.

0: ಮೊಬೈಲ್ ನಾ ಅಲ್ಲಿ ಹಾಲ್ನಾಗ ಕೂತಿದ್ದೆ,
1: ಚಾರ್ಜಿಗೆ ಹಾಕಿದ್ದೇನ, ಏನಿಲ್ವಾ ಬ್ಯಾಸರ ಬಂದಿತ್ತ ಹಂಗ ನೆನಪಾಯ್ತು ನಿನಗ, ಅದಕ್ಕೆ ಫೋನ್ ಹಚ್ಚಿದ್ದೆ ನೋಡು. ಎಲ್ಲಾ ಆರಾಮ ಅದಾರ, ಹುಡುಗಿಗೊಂದು ನೋಡಾಕ ಬಂದಿದ್ರ ಅದು ಏನ ಪಸಂದ್ ಆಗಂಗ್ ಕಾಂತೈತಿ, ಹುಡುಗಿರ ಒಲ್ಲತೈತಿ, ನಾ ರಿಚಾರ್ ಮಾಡಂಗಿಲ್ವಾ, ಅವ್ರ ಹಣೆ ಬರ್ದ ಏನಿದ್ದಂಗ ಆಗ್ತೈತಿ.
0: ಏ ಹಣೆ ಬರ ಅಂತ ಯಾಕಂತೀಯ ನೀನ್
1: ಅಲ್ವಾ, ಈಗ ಹಡದೇ ಒಂದ್ರ ಒಳಕ ಏನ ಹಣೆ ಬರ ಬರ್ಯಾಕ ಆಗ್ತೈತಿ.
0: ಹಂಗಲ್ವಾ, ನೀನ್ ಹಂಗ ಮಾತ್ರಕ್ಕ ನಿನ್ ಕರ್ತವ್ಯ ಮುಗೀತೇನ.
1: ಕರೆ ಹೌದ್ ಕರೆ, ಈಗ ಕಲ್ಸುದು ಮಾಡುದು ನಮ್ ಕೈಯಾಗಿತ್ವ, ಮುಂದ ಹೋಗಿ ನೋಡ್ಕೊಂಬಾ, ಹೋಗಿ ನೋಡ್ಕೊಂಬಾ ಅಂದ್ರ ನಮ್ಮ ಮನೆಯವ್ರು ಕೇಳೋಲ್ರು, ಎಂಥ ಮನೆ ಐತಿ, ಹೆಂಗೈತಿ, ಹುಡುಗಿ ಎಲ್ಲ ಅದಾನ, ಏನು ಕೆಲಸ ಮಾಡ್ತಾನ ಅಂತೇಳಿ. ಮತ್ತು ಅಟ್ಟೆ ಅಲ್ಲ, ಈಗ ಸಣ್ಣವಂದು ಮುಂದೆ ಯಾವ ಸಾಲಿಗೆ ಹಚ್ಚನು, ಏನು ಕಲಿತಾನ, ಮುಂದೆ ಒಂದಿಟ್ಟು ಹೋಗಿ ಕೇಳ್ಕೊಂಬರ್ರಿ ಅಂದ್ರೆ ಅದಕ್ಕೂ ಅವರು ತಲೆನೇ ಹಾಕೋಲಾಗ್ಯಾರ.
0: ಹೇಳು, ಅವರಿಗೂ ಬ್ಯುಸಿ ಇರ್ತಾರೆ, ಕೆಲಸ ಇರ್ತಾವ, ಮಾಡ್ತಾರೆ ಹೇಳು, ಯಾಕೆ ಹಂಗೆ ಮಾಡ್ತೀವಿ ನೀನು, ಇದಕ್ಕೆ ಅಕ್ಕಿ ಹಣೆ ಬರ ಅಂತ ಕೂತ್ರೆ ಹೆಂಗೆ ಹೇಳು.
1: ನಾವು ಅದಕ್ಕೆ ಬಿಟ್ಬಿಟ್ಟೇವೆ, ಅವ್ರ ಹಣೆ ಬರ್ದಾಗ ಏನು ಇದ್ದಂಗೆ ಆಗ್ತೈತೆ ಬಿಡು, ಯಾಕೆ ತಲೆ ಕೆಡ್ಸ್ಕೋತೀಯ ಅಂತೇಳಿ ನಮ್ಮ ಮತ್ತೆ ಭಾವನೂ ಬೈತಾರೆ.
0: ಹಂಗೆ ಅನ್ಬಾರ್ದು, ಹಂಗೆ ಅನ್ಬಾರ್ದು ಪೂಜಾ. ನಮ್ಮ ತಂದೆ ತಾಯಿಯಾಗಿ ಕರ್ತವ್ಯ ಏನೈತೆ ಅದು ಮಾಡ್ಬೇಕವ. ನೀ ಹಣೆ ಬರಕ್ಕೆ ಜೋತ್ ಬಿದ್ದು ಕೂತ್ರೆ ಹೆಂಗೆ ಹೇಳು ನೋಡೋನು, ನಾವು ಪ್ರಯತ್ನ ಪಟ್ಟರೆ ತಾನೆ ಫಲ ಸಿಗೋದು
1: ಅಲ್ವಾ. ಪ್ರಯತ್ನ ಅನ್ನಕ್ಕೆ ಏನೈತಿ, ಈಗ ನಾ ಹೇಳತ್ತೀನಲ್ಲ ಎಲ್ಲ ಥರ ನಾವು ಚಲೋ ಮಾಡ್ತೀವಿ ಕರೆ, ಮುಂದೆ ಅವ್ರವ್ರ ನಶೀಬ ಅವ್ರ ಸಂಗಾಟವ.
0: ಅದನ್ನ ಮೊದಲು ನಮ್ಮ ಕರ್ತವ್ಯ ಮಾಡ್ಬೇಕಲ್ಲ, ನಮ್ಮ ಪ್ರಯತ್ನ ಅಂತೂ ಮಾಡ್ಬೇಕಲ್ಲ.
1: ಮಾಡ್ಬೇಕರೆ ಈಗ ಏನಂತ ಹೇಳಿ, ಈಗ ನೀನು ಈಗ ಹೊರ ಬಂದೈತಿ ಮಾಡ್ಕೊಂಡು ಹೋಗುವ ಅಂದ್ರ ಒಲ್ ಅಂತಾಳ, ಅದಕ್ಕ ಆಕಿ ನಶೀಬ್ನಾಗ ಇದ್ದಂಗ ಆಗ್ತೈತಿ, ಯಾಕೆ ಆಕಿ ತಲೀತಿತ್ತೀರಿ ಅಂತ ನಮ್ಮ ಮತ್ತೆಯವ್ರ ಹತ್ತಾರ. ಅವರು ಏನಂದ್ರು ಗೊತ್ತೇನು, ನಿಮ್ ನಶೀಬ್ನಾಗ ನಿಮ್ದೇನೈತ ಆಯ್ತು, ನಮ್ಮ ನಶೀಬ್ನಾಗ ಏನಿತ್ತು ಆಯ್ತು, ಏನೇನಾಗ್ತೈತಾಗ್ಲಿ.
0: ಮತ್ ನಿನಗೆ ಏನಾರು ನಿನಗೆ ತಾಪ ಆಗಂಗಿಲ್ಲೇನು ಮಗಳಿಗೆ, ಹಂಗೇನಾರ ಇದಾಯ್ತಂದ್ರ
1: ಅದೇನೇನವ ಆಗ್ತೈತ್ ಕರೆ. ಮಕ್ಕಳು ಮಾತನ್ಯಾಗಿದ್ರ ಚಲೋ, ಅವು ಮಾತ ಕೇಳಂಗಿಲ್ಲ. ನಿನ್ನ
0: ಕುಂದ್ರಿಸ್ಕೊಂಡು ಚಲೋ ಅತ್ತಗೆ ಸಮಾಧಾನದಿಲ್ಲ ಹೇಳ್ಬೇಕವ. ನೀ ಬರೇ ಹಣೆ ಬರ ಹಣೆ ಬರ ಅಂತ ಕೂತ್ರೆ ಹೆಂಗ್ ಹೇಳ ನೋಡೋನು.
1: ಅಲ್ಲ ಮತ್ತೀಗ ಎಲ್ಲೇ ಹೋಗಿ ನೀನು, ಏನೇ ಆದ್ರೂ ಈಗ ಮೊನ್ನೆ ನಮ್ಮ ಸಂಬಂಧಿಕರಿಗೆ ದವಾಖಾನೆಗೆ ಹಾಕಿದ್ವಿ, ಅವರು ಸ್ವಲ್ಪ ಸೀರಿಯಸ್ ಪೇಷಂಟ್ ಐತಿ ಅಂತ ಅಂದ್ರು. ಅವ್ರು ಅಂದ್ರ ಮತ್ತೆ ಏನಾಯ್ತ್ರಿ, ಈಗ ಆರಾಮರೇ ಆಗ್ತೈತಿಲ್ರ, ಎಲ್ಲ ನೋಡುವ ಅವ್ರ ಹಣೆ ಬಾರ. ಅವ್ರು ಹಂಗ ಅಂತಾರ?
0: ಹಂಗಲ್ಲ, ಅವರು ಮೊದಲೇ ತೋರಿಸಿದ್ರೇನು,
1: ಮೊದಲು ತೋರಿಸಿಲ್ ಬಿಡು,
0: ಮೋಸ್ಟ್ಲಿ ಲಾಸ್ಟ್ ಮೂಮೆಂಟ್ ಹೋಗಿರ್ಬೇಕು ಅನಸ್ತದ.
1: ಹೌದಿಲ್ಲ?
0: ಹೌದ್
1: ಹೌದು.
0: ಮತ್ತ
1: ಹಂಗಾಗ ಅವರು ಹಂಗ ಅಂದ್ರವ,
0: ಎಲ್ಲಾರು ಅವ್ರಿಗೆ ಆರಾಮ ಇಲ್ದಾಗ ಮೊದಲಿಗೆ ಕರ್ಕೊಂಡು ಹೋಗ್ಬೇಕವ. ಎಲ್ಲ ಮಿಕ್ಕ ಮೀರಿರ್ತತೆ ಅವಾಗ ದವಾಖಾನಿಗೆ ಸೇರಿಸಿದ್ರ ಅವ್ರ ಏನ್ ಮಾಡ್ಬೇಕು ಡಾಕ್ಟರ್. ಹೌದಿಲ್ಲ,
1: ನೀ ಹೇಳ್ದಂಗ ಅವ್ರು ಏನಂದ್ರು, ನೋಡ್ರಿ ನಾವು ಎಲ್ಲ ನಮ್ ಪ್ರಯತ್ನ ಮಾಡ್ತೇವೆ, ಮಿಕ್ಕಿದ್ದು ದೇವ್ರ ಮ್ಯಾಗ ಅವ್ರ ಹಣೆ ಬಾರ ಅಂತಂದ್ರು. ಈಗ ಎಲ್ಲಾ ಕಡೆ ಹಣೆ ಬಾರ ಬಂದಾಗ ಮತ್ ನಾವ್ ಯಾಕೆ ಪ್ರಯತ್ನ ಮಾಡೋದು, ಹಿಂಗ್ ಶಿಟ್ ಬಂದದೋ ನಿನ್ನ ದೀಪ.
0: ಅಲ್ಲ ಡಾಕ್ಟರ್ ಪ್ರಯತ್ನ ಅಂತೂ ಮಾಡ್ಯಾರಿಲ್ವಾ? ಹೌದಿಲ್ಲ
1: ಮಾಡ್ಯಾರ.
0: ಮತ್ತ ಅದನ್ನಾರ ಹೇಳಲ್ಲ, ಹಂಗ ಅವ್ರು ಹೆಂಗ್ ಪ್ರಯತ್ನ ಮಾಡ್ತಾರೋ ನಾವೂನು ಹಂಗೆ ಪ್ರಯತ್ನ ಮಾಡ್ಬೇಕು. ಒಂದೇ ಸಲಿಗೆ ನೀವ ವರ ಸಿಗ್ಬೇಕು, ಚಲೋ ಹೊತ್ನಂಗೆ ಮದುವೆ ಆಗ್ಬೇಕು, ಚಲೋ ಹೊತ್ನಂಗೆ ವರಕ್ ಸಿಗ್ಬೇಕಂದ್ರೆ ಹೆಂಗ್ವಾ ಅಂದಂಗ ಸಣ್ಣ ಮಗ ಏನ್ ಮಾಡತಾನ ಈಗ.
1: ಅಯ್ಯ ಅವನು ಅವನ ಹೊಂಟಾನ್ ಬಿಡುವ, ಸಾಲಿಗೆ ಹೋಗಪ್ಪ ಅಂತೇಳಿ ಬುತ್ತಿ ಡಬ್ಬಿ ಎಲ್ಲ ಪಾಡ್ಚಿಲ್ದಾಗ ಹಾಕಿದ್ರು, ಸಾಲಿಗೆ ಹೋಗಲ್ದು ಅಲ್ಲ ಹೊಡೆದು ಸಾಲಿ ತನ ಹಚ್ಚಿ ಬಂದೀನಿ. ಆದ್ರೂ ಅವರು ಮಾಸ್ತರ್ ನನಗ ಬೈದ್ರು, ಅವರು ನಿಮ್ಮ ಹುಡುಗ ಏನ್ರಿ ಒಟ್ಟ ಸಾಲಿಗೆ ನೆಟ್ಟಗ್ ಬರೋಲ್ಲಾಗೇನಂದ್ರ ಅನ್ನ ಬಂದು ಇವ್ರ ಅತ್ತಿ ಮಾವ ಹೇಳ್ತೀನಿ ಅವ್ನ ಹಣೆ ಬರ್ದಾಗ ಇದ್ದಂಗ ಆಗ್ತೈತಿ ಬಿಡು ಅತ್ತ ಅವರು ಅದ ಅಂದ. ಮತ್ತ ಅವರು ಹಣೆ ಬರ್ಕ ಹೋದ್ರು.
0: ಅಲ್ಲ ಅವನು ಸ್ಕೂಲಿಗೆ ಹೊಂಟಿಲ್ಲ ಅಂದ್ರ ಎಲ್ ಹೊಂಟಾನ, ಏನ್ ಮಾಡ್ತಾನ, ಮತ್ತ ಅದ್ ಕೇಳಕ್ ಬರಂಗಿಲ್ಲ ನಿನಗ.
1: ಹ್ಮ್ ಅದನ್ನೇ ಇವ ನಾನ ಎಟ್ಟತ್ತೆ ಹೆಣ್ ಬಾಲಿ ಕೇಳ್ಕೊತ ಅಡ್ಡಾಡ್ಲಿ ಬಿಡುವ.
0: ಮಾಡಿ ಒಂದ್ ಮತ್ ಮಕ್ಳು ಮಾಡ್ಕೊಂಡಿವ್ ಅಂದ್ರ ಅವನ್ನ ದಂಡಿಗೆ ಹಚ್ಚೋತನ ನಮ್ ಕರ್ತವ್ಯನೂ ಇರ್ತದವ.
1: ಹೌದಿಲ್ಲ ಅದು ಕರೇನೆ. ಈಗ ನೀ ಹೇಳ್ದಂಗ ಬರೇ ಅವ್ರ ಹಣೆ ಬಾರ, ಅವ್ರ ನಶೀಬ, ಅವ್ರ ದೈವದಾಗಿದ್ದಂಗ ಆಗ್ತೈತಿ, ಇದ ಆಯ್ತು ನಮ್ ಮನ್ಯಾಗ ಒಟ್ಟ.
0: ಹಂಗ ಮಾಡ್ಬೇಡ, ನಮ್ ಕರ್ತವ್ಯ ಏನ್ ಇರ್ತದ ಅದ್ ಮಾಡ್ಬೇಕವ, ನಾವು ಪ್ರಯತ್ನ ಪಡ್ಬೇಕ.
1: ಹಂಗ ಮಾಡ್ತೀನಿವ. ಈಗ ಮಕ್ಳದ ಹಣೆ ಬಾರ ನಶೀಬ ಅನ್ಕೋತ್ ಕುಂದ್ರದ್ರಾಗ ಹೊತ್ತು ಹೋತೈತಿ. ಈಗ ನಾ ಏನ್ ಮಾಡ್ತೀನಿ ನೀ ಹೇಳ್ದಂಗ, ಅವ್ರದ್ದು
0: ಏನಾಗ್ತೈತೆ ಕೂತ್ರ ಹಿಂಗ ಕೂಡದಾಗ್ತದ.
1: ಹೌದು, ಈಗ ನಮಗ ದೇವರ ಕೈಯ ಕಾಲ ಕೊಟ್ಟಾನ, ನಾವು ದುಡಿಲಾರೆ ಹೊಟ್ಟೆ ತುಂಬಲಿ, ನಮ್ಮ ಹಣೆ ಬರ್ದಾಗ ಹಿಂಗೈತಿ, ಹುಡ್ಸ್ಯಾನ ಹುಟ್ಟಿಸ್ ದೇವ್ರ ಹುಲ್ ಮೈಸಂಗಿಲ್ಲ, ಕೆಲವು ಇಂಥವು ನಮ್ಮ ತಲೆ ಒಳಗೆ ಬಾಳದಾವು. ಹೌದಿಲ್ಲಪ್ಪ, ಅದನ್ನ ಹಂಗ ಮಾಡ್ತೀನಿ. ಅದಕ್ಕಿಂತ ಮೊದಲ ಈ ಹಣೆ ಬಾರ ಬರ್ದಾನ ಶಟಿಕ ಏನಾಗ್ತೈತೆ ಆಗ್ಲತ್ತೆ ಇದು ಎಲ್ಲ ಬಾಳ ಅದ ನಮ್ಮ ಕಡೆ, ಅದಕ್ಕೆ ಇನ್ ಮ್ಯಾಗ ಹಂಗೇನು ವಿಚಾರ ಮಾಡಂಗಿಲ್ವಾ. ಅದಕ್ಕೆ ಒಂದಿಟ್ಟು ಬ್ಯಾಸರಾಗಿತ್ತ, ಅದಕ್ಕೆ ಫೋನ್ ಹಚ್ಚಿದೆ. ಅಡಿಗೆ ಪಡಿಗೆ ಮಾಡಿ ಇಲ್ವಾ?
0: ಮಾಡಿನಲ್ಲ.
1: ನಾ ಮಾಡಿನವ, ನಿಂದು ಊಟ
0: ಆಯ್ತು ನೋಡು, ನಂದೆಲ್ಲ ಅಡಿಗೆ ಆಗಿ ಊಟ ಆತವ ಎಲ್ಲಾರ್ದು. ನಿಮ್ದು?
1: ನಮ್ದು ನೋಡುವ, ಅಡಿಗೆ ಎಲ್ಲ ಮಾಡಿದೆ, ಬ್ಯಾಸರ ಬಂದಿತ್ತು. ಈ ಹಣೆ ಬಾರ ಅನ್ನೋದು ಶಬ್ದ ತಲೆಯಾಗ ಕೂತಿತ್ತು, ಅದು ಓಡಿಸಿ ಬಿಟ್ಟು ನೀನು ಚಲೋ ಆಯ್ತಾ. ಹಿಂಗ ಮೇಲೆ ಮೇಲೆ ನೋಡು, ಅವ್ರಿಗೆ ಇವ್ರಿಗೆ ಫೋನ್ ಹಚ್ಕೋತಿದ್ವಿ ಅಂದ್ರೆ ಕೆಲವು ವಿಷಯ ನಮಗೆ ತಲೆಯಾಗ ಹೊಕ್ಕಿರ್ತಾವಲ್ಲ ಹುಳ, ಅವು ಹೊರಗೆ ಹೋಗ್ತಾನ ನೋಡು. ಚಲೋ ಆಯ್ತು ವಾ, ದೀಪ ಹಣೆ ಬಾರ ಬಗ್ಗೆ ಹೇಳಿದೆ. ಫೋನ್ ಹಚ್ಚಿದೆ ನೋಡು, ಫೋನ್ ಹಚ್ಚಿದಕ್ಕೆ ಹಣೆ ಬಾರ ಅನ್ನೋದು ಎಷ್ಟು ಸುಮಾರೈತಿ ಕೆಟ್ಟೈತಿ, ಅದ್ರ ಮ್ಯಾಗೆ ನಾವು ಅವಲಂಬನೆ ಹಾಕೊಂಡಿರಬಾರ್ದು ಅನ್ನೋದು ತಿಳಿಸಿಕೊಟ್ಟು ಭಾಳ ಚಲೋ ಆಯ್ತು. ಮತ್ತೆ ಹಚ್ತೀನಿ ಅಂತ ಫೋನ್, ನಿಮ್ಮ ಮಾವು ಬಂದು

0: ಇಡ್ತೀನಿ ಫೋನ್ ಇಡ್ಲ
1: ಹುಡುಗಿ ಗರ್ಚಾದ್ಮೇಲೆ
0: ಹೇಳ ಏ ಹೇಳ್ತೀನಿ ಹೇಳ್ತೀನಿ ಹಚ್ತೀನಿ ಫೋನ್ ಇದೆಲ್ಲ ನಿನ್ ನಂಬರ್
1: ಆಯ್ತು.
0: ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಭಾರತಿ ಸೊಣಗಾರ್ ಹಾಗೂ ಸಂತೋಷಿ ಶಶಿಧರ್ ಕುಸೂರ್.
2: ಕೇಳುಗರೆ ನಮಸ್ಕಾರ, ನೀತಿ ಕಥೆಗೆ ಸ್ವಾಗತ ಸುಸ್ವಾಗತ. ಆಮೆ ಮತ್ತು ಮೊಲ ಎರಡು ಒಂದೇ ಸ್ಥಳದಲ್ಲಿ ವಾಸವಾಗಿದ್ವು. ಹೀಗಿರುವಾಗ ಅವುಗಳು ಪರಸ್ಪರ ಗೆಳೆಯರಾದವು. ಹೀಗೆ ಮಾತಾಡ್ತಾ ಕುಳಿತಿರ್ಬೇಕಾದ್ರೆ ಆಮೆಗೆ ಮೊಲ ಹೇಳ್ತು, ಇಲ್ಲೇ ಕುಳಿತು ತುಂಬಾ ಬೇಸರವಾಗ್ತಾ ಇದೆ, ನಾವಿಬ್ರು ಒಂದ್ ರೌಂಡ್ ಸುತ್ತಾಡಿ ಬರೋಣ ಅಂತಂದ್ರೆ ಆಗೋದಿಲ್ಲ, ಯಾಕಂತಂದ್ರೆ ನೀನು ತುಂಬಾ ನಿಧಾನವಾಗಿ ನಡೀತೀಯ, ನಿನ್ನೊಂದಿಗೆ ನಡೆಯೋಕೆ ಬೋರ್ ಆಗುತ್ತೆ ಅಂತ ಆಮೆಯ ನಿಧಾನಗತಿಯ ನಡೆಯುವಿಕೆ ಬಗ್ಗೆ ಹೀಯಾಳಿಸಿ ಮಾತನಾಡ್ತು ಮೊಲ. ಆಗ ಆಮೆ ಮೊಲವನ್ನ ಕುರಿತು, ಓ ಗೆಳೆಯನೆ, ಹಾಗೋ ಹಾಗಾದ್ರೆ ನಮ್ಮಿಬ್ಬರ ನಡುವೆ ಓಟದ ಸ್ಪರ್ಧೆ ನಡೆಯಲಿ, ಆಗ ಯಾರು ಮೊದಲು ಗುರಿ ಮುಟ್ತಾರೆ ಅನ್ನೋದು ತಿಳಿಯುತ್ತೆ ಅಂತ ಹೇಳ್ತು. ಹಾ, ನೀನು ನನ್ನೊಂದಿಗೆ ಸ್ಪರ್ಧಿಸುವೆಯಾ? ಅದು ಓಟದ ಸ್ಪರ್ಧೆ? ನಿನ್ಗೇನಾದ್ರೂ ಹುಚ್ಚ? ನನ್ನದೇನು ಇರುವೆ ನಡಿಗೆ ಅಂತ ಭಾವಿಸಿರುವೆಯೋ ಹೇಗೆ? ನಾನು ಓಡಲು ಶುರು ಹಚ್ಕೊಂಡ್ರೆ ಸಾಕು, ಕ್ಷಣ ಮಾತ್ರದಲ್ಲಿ ಕಿಲೋಮೀಟರ್ಗಳವರೆಗೆ ಸಾಕ್ತೀನಿ. ಹೋಗ್ಲಿ, ಪಾಪ ಏನೋ ಕೇಳ್ತಾ ಇದೀಯಾ, ಬಾ, ನನ್ನ ಶಕ್ತಿ ಸಾಮರ್ಥ್ಯದ ಬಗ್ಗೆ ನಿನಗೆ ಅರಿವು ಮಾಡಿಸ್ತೇನೆ, ನಾನು ಸ್ಪರ್ಧೆಗೆ ಒಪ್ಪಿದ್ದೀನಿ ಅಂತ ಮೊಲ ಹೇಳ್ತಾ ಇದ್ದಂಗೆ ಆಮೆ ಮತ್ತು ಮೊಲಗಳೆರಡರ ಮಧ್ಯೆ ಓಟದ ಸ್ಪರ್ಧೆ ಪ್ರಾರಂಭವಾಯಿತು. ಮೊಲ ತಾನು ಮೊದಲೇ ಹೇಳಿದ ಹಾಗೆ ಜೋರಾಗಿ ಓಡಿ ಆಮೆಗಿಂತ ಮುಂದೆ ಓಡಿ ತುಂಬಾ ದೂರ ಬಂದು ಒಮ್ಮೆ ಆಮೆಯನ್ನ ತಿರುಗಿ ನೋಡಿತು. ಆದ್ರೆ ಆಮೆ ಕಾಣಿಸ್ಲೇ ಇಲ್ಲ. ಆಮೆ ಇನ್ನೂ ದೂರ ಇದೆ, ಗುರಿ ಮುಟ್ಟೋದು ಇನ್ನೇನು ತುಂಬಾ ದೂರ ಇಲ್ಲ, ಸ್ವಲ್ಪ ಹೊತ್ತು ನಿದ್ರೆ ಮಾಡಿದ್ರಾಯ್ತು ಅಂತ ಮೊಲ ನಿದ್ದೆಗೆ ಜಾರ್ಬಿಡ್ತು. ಇತ್ತ ಆಮೆ ಮಾತ್ರ ಕಷ್ಟಪಟ್ಟು ನಿಧಾನವಾಗಿ ನಡೆದು ಗುರಿ ತಲುಪೇ ಬಿಡ್ತು. ಗಾಢ ನಿದ್ರೆಗೆ ಜಾರಿದ್ದ ಮೊಲ ಗಡ್ಬಡಿಸಿ ಎದ್ದು ಅತ್ತ ಇತ್ತ ನೋಡ್ತು, ಆಮೆ ಮಾತ್ರ ಕಾಣಲಿಲ್ಲ. ಮೊಲ ಗುರಿಯೆಡೆಗೆ ಮತ್ತೆ ಜೋರಾಗಿ ಓಡಲು ಶುರು ಮಾಡ್ತು. ಆದ್ರೆ ಕಾಲ ಮಿಂಚಿ ಹೋಗಿತ್ತು, ಅಷ್ಟೊತ್ತಿಗಾಗ್ಲೇ ಆಮೆ ಗುರಿ ತಲುಪಿಬಿಟ್ಟಿತ್ತು. ಆಮೆಯ ಎದುರು ತನ್ನ ಶಕ್ತಿ ಸಾಮರ್ಥ್ಯದ ಬಗ್ಗೆ ಅಹಂಕಾರದ ಮಾತುಗಳನ್ನಾಡಿದ್ದಕ್ಕೆ ಮೊಲಕ್ಕೆ ಪಶ್ಚಾತ್ತಾಪವಾಗಿ ಸ್ಪರ್ಧೆಯಲ್ಲಿ ಗೆದ್ದ ಆಮೆಗೆ ಅಭಿನಂದನೆ ಹೇಳಿ ಕ್ಷಮೆ ಕೇಳ್ತು. ಶ್ರೋತೃಗಳೇ, ತಿಳಿಯಿತಲ್ಲ ಈ ಕಥೆಯ ನೀತಿ, ನಮ್ಮ ವಿಶೇಷತೆ ಮತ್ತು ಶಕ್ತಿಯ ಕುರಿತು ಅಭಿಮಾನ ಇರಲಿ, ಆದರೆ ದುರಾಭಿಮಾನದಿಂದ ಇನ್ನೊಬ್ಬರ ಶಕ್ತಿಯ ಬಗ್ಗೆ ಕೇವಲವಾಗಿ ಮಾತನಾಡಬಾರ್ದು. ಇರೋ ಶಕ್ತಿಯನ್ನು ಸಮಯಕ್ಕೆ ಸರಿಯಾಗಿ ಬಳಸ್ಕೊಳ್ಳೋದನ್ನು ರೂಢಿಸ್ಕೊಳ್ಬೇಕು. ಶ್ರೋತೃಗಳೇ ಕೇಳಿದ್ರಲ್ಲ ನೀತಿ ಕಥೆಯನ್ನು, ನಮಸ್ಕಾರ.

0: ಸುಮಾ ಕೆರೂರ್ ಅವರಿಂದ ನೀತಿಕತೆ ಕೇಳಿದ್ರಿ.
1: ಇದುವರೆಗೆ ವಿಶೇಷ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ.
2: ಕಾರ್ಯಕ್ರಮದ ನಿರ್ವಹಣೆ ಕೆವಿ ಕೃಷ್ಣಪ್ಪ.
1: ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.
3: ಎಲ್ಐಸಿ ಇಂಡೆಕ್ಸ್ ಪ್ಲಸ್ 2,500 ರುಪೀಸ್ ಅಷ್ಟು ಕಡಿಮೆ ಮಂತ್ಲಿ ಪ್ರೀಮಿಯಂ ನೊಂದಿಗೆ ನಿಮ್ಮ ಜರ್ನಿಯನ್ನು ಆರಂಭಿಸಿ. ಗ್ಯಾರಂಟೆಡ್ ಅಡಿಷನ್ಸ್ ನ ಸೆಕ್ಯೂರಿಟಿ ಒಂದಿಗೆ. ಹೆಚ್ಚಿನ ಡೀಟೇಲ್ಸ್ ಗೆ ವಿಸಿಟ್ www.licindia.in. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
4: ಕೇಳುವರೆ, ಈಗ ಕೆಲವು ಕನ್ನಡ ಚಿತ್ರಗೀತೆಗಳನ್ನ ಕೇಳಿ. ಆರಂಭದಲ್ಲಿ ಆಕ್ಸಿಡೆಂಟ್ ಚಿತ್ರದಿಂದ ಆಯ್ದ ಗೀತೆಯನ್ನ ಸೋನು ನಿಗಮ್ ಅವರ ಧ್ವನಿಯಲ್ಲಿ.

ಆದಮೇಲೆ ಇದುವರೆಗೆ AK-47 ಚಿತ್ರದಿಂದ ಆಯ್ದ ಗೀತೆಯನ್ನು KJ ಯಸ್ದಾಸ್ ಅವರ ಧ್ವನಿಯಲ್ಲಿ ಕೇಳುತ್ತಿದ್ದೀರಿ. ಇನ್ನು ಮುಂದೆ ಕೇಳಿ ಕುನಾಲ್ ಗಾಂಜಾವಾಲಾ ಅವರ ಧ್ವನಿಯಲ್ಲಿ ಅರಸು ಚಿತ್ರದಿಂದ ಆಯ್ದ ಗೀತೆಯನ್ನು.

ಆದ್ಮೇಲೆ ಈ ಅಯ್ಯೋ ಪಾಂಡು ಚಿತ್ರದೊಂದಿಗೆ ಈ ಸಮಯದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಈಗ ಸಮಯ ಸಾಯಂಕಾಲದ 5:30. ಈಗ ಪ್ರತಿ ವಾರದಂತೆ ಜ್ಞಾನವಾಣಿ ರಸಪ್ರಶ್ನೆಯ ನೇರ ಫೋನ್ ಕಾರ್ಯಕ್ರಮ.

ಸ್ನೇಹಿತರೆ, ಇಂದಿನ ಕಾರ್ಯಕ್ರಮದ ನಿಯಮಾವಳಿಗಳನ್ನು ನೋಡ್ಕೊಂಡು ಬರೋಣ. ಈ ಕಾರ್ಯಕ್ರಮದಲ್ಲಿ ಒಬ್ಬರಿಗೆ 5 ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ಮೊದಲ ಪ್ರಶ್ನೆಗೆ ಸರಿ ಉತ್ತರ ನೀಡಿದರೆ 2 ಪ್ರಶ್ನೆಯನ್ನು ಕೇಳಲಾಗುವುದು. ಮುಂದಿನ ನಿಯಮ, ಕೇಳಿದ ಪ್ರಶ್ನೆಗೆ ತಪ್ಪು ಉತ್ತರ ನೀಡಿದರೆ ಅದೇ ಪ್ರಶ್ನೆಯನ್ನು ಮುಂದಿನವರಿಗೆ ಕೇಳಲಾಗುತ್ತದೆ. ಇನ್ನು ಕೇಳಿದ ಪ್ರಶ್ನೆಗೆ 5 ಜನರಿಂದ ಸರಿ ಉತ್ತರ ಬರದೇ ಇದ್ದರೆ ಆ ಪ್ರಶ್ನೆಗೆ ನಾವೇ ಉತ್ತರವನ್ನು ಹೇಳಿ ಪ್ರಶ್ನೆಯನ್ನು ಬದಲಾಯಿಸಲಾಗುತ್ತೆ. ಇನ್ನು 5 ಪ್ರಶ್ನೆಗಳಿಗೆ ಸರಿ ಉತ್ತರ ನೀಡಿದ ವಿಜೇತ ಸ್ಪರ್ಧಿಗಳ ಹೆಸರುಗಳನ್ನು ಕಾರ್ಯಕ್ರಮದ ಅಂತಿಮದಲ್ಲಿ ಹೇಳಲಾಗುವುದು. ಇನ್ನು ಒಬ್ಬರು ಈ ಕಾರ್ಯಕ್ರಮದಲ್ಲಿ 2 ಬಾರಿ ಮಾತ್ರ ಕರೆ ಮಾಡಬೇಕು, ಅನ್ಯ ಮಾರ್ಗದ ಉತ್ತರಗಳಿಗೆ ಅವಕಾಶವಿಲ್ಲ. ಇನ್ನು ಪ್ರತಿ ಪ್ರಶ್ನೆಗೆ 20 ಕಾಲಾವಕಾಶ ಇರುತ್ತದೆ. ತಾವು ಭಾಗವಹಿಸಲು ಬಳಸಬೇಕಾದಂಥ ದೂರವಾಣಿ ಸಂಖ್ಯೆಗಳು ಹೀಗಿವೆ: 270-340 ಹಾಗೂ 270-350. ಹೊರಗಿನಿಂದ ಹಾಗೂ ಮೊಬೈಲ್ದಿಂದ ಕರೆ ಮಾಡುವವರು ಬಳಸಬೇಕಂತ SD ಕೋಡ್ 08352.

0: ಹಲೋ ಆಕಾಶ್ಮಣಿ ವಿಜಯಪುರ.
1: ಸರ್ ನಮಸ್ತೆ. ಸುರೇಶ್ ಮಾತಾಡ್ತಾ ಇದ್ದೆ ಕಾಲೇಜ್.
0: ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ರಿ? ಯಾರು?
1: ಸರ್ ಕೊಪ್ಪಳಿಂದ ಸುರೇಶ್.
0: ಕೊಪ್ಪಳದಿಂದ ಸುರೇಶ್ ಅವರು ಮೊದಲ ಕಾಲರ್ ತಾವು ಈ ಕಾರ್ಯಕ್ರಮದಲ್ಲಿ.
1: ಹೌದು ಸರ್, ಹೌದು
0: ಓಕೆ, ಕಾರ್ಯಕ್ರಮಕ್ಕೆ ಸ್ವಾಗತ ಸುರೇಶ್.
1: ಸರ್.
0: ಸರಳವಾಗಿರ್ತಕ್ಕಂಥ ಪ್ರಶ್ನೆ ಕಾರ್ಯಕ್ರಮದ ಮೊದಲು, ಗದ್ಯ
1: ಹೇಳಿ
0: ಮತ್ತು
1: ಸರ್.
0: ಪದ್ಯ ಮಿಶ್ರಿತ ಒಂದು ಕಾವ್ಯಕ್ಕೆ ಏನಂತ ಕರೀತಾರೆ?
1: ಚಂಪು ಕಾವ್ಯ.
0: ಚಂಪು ಕಾವ್ಯ ಅಂತೀರಿ? ಹಲೋ ಹಲೋ ಸುರೇಶ್, ನನ್ನ ಧ್ವನಿ ಕೇಳ್ತಾ ಇದೆಯಾ?
1: ಹಾಂ, ಕೇಳ್ತಾ ಇದೆ ಸರ್. ಕೆಂಪು ಕಾವ್ಯ ಸರ್.
0: ಓಕೆ, ಖಂಡಿತ ಖಂಡಿತ, ಮೊದಲ ಪ್ರಶ್ನೆಗೆ ಸರಿಯಾಗಿ ಉತ್ತರವನ್ನು ಕೊಟ್ಟಿದ್ದೀರಿ. ಓಕೆ,
1: ಓಕೆ
0: ಎರಡನೇ ಪ್ರಶ್ನೆ ತಮಗೆ ಸುರೇಶ್.
1: ಕೇಳಿ ಸರ್.
0: ವಿನಾಯಕ ಇದರ ತದ್ಭವ ರೂಪ ಏನು?
1: ವಿನಾಯಕ ಬೆನಕ ಅಂತ ಬರುತ್ತೆ.
0: ಬೆನಕ ಅಂತೀರಿ? ಗೆಸ್ ಮಾಡ್ತಾ ಇದ್ದೀರಿ ಸುರೇಶ್?
1: ಇಲ್ಲ ಸರ್, 100% ಸರ್.
0: ಓಕೆ, 100% ಸರಿಯಾಗಿದೆ. ಬೆನಕ, ವಿನಾಯಕ ಇದರ ತದ್ಭವ ರೂಪ ಬೆನಕ. ಓಕೆ, ಸರಿಯಾಗಿದೆ ಸುರೇಶ್.
1: ಓಕೆ ಸರ್,
0: ಮೂರನೇ ಪ್ರಶ್ನೆ ತಮಗೆ ಸುರೇಶ್ ಅವರಿಗೆ.
1: ಕೇಳಿ ಸರ್.
0: ದ ಒನ್ ಕ್ರಿಕೆಟ್ ಮೈ ಲಿಟಲ್ ಆ್ಯಂಡ್ ಮೋರ್, ಈ ಕೃತಿಯ ಲೇಖಕರು ಯಾರು ಸುರೇಶ್?
1: ಒನ್ ಕ್ರಿಕೆಟ್
0: ದ ಒನ್ ಕ್ರಿಕೆಟ್ ಮೈ ಮೈ ಲೈಟ್ ಆ್ಯಂಡ್ ಮೋರ್. ಹಲೋ
1: ಹಲೋ ಸರ್,
0: ಹೇಳಿ. ಗೊತ್ತಿಲ್ಲ ಸುರೇಶ್ ಅವರೇ. ನೋಡ್ರಿ, ದ ಒನ್ ಕ್ರಿಕೆಟ್ ಮೈ ಲೈಫ್ ಆ್ಯಂಡ್ ಮೋರ್, ಈ ಕೃತಿಯ ಕರ್ತೃ ಯಾರು ಅಂತ?
1: ಇವರು ಸ್ಪೀಕರ್ ದವಾ ಸರ್.
0: ಗೆಸ್ ಮಾಡ್ತಾ ಇದ್ದೀರಿ ಸುರೇಶ್? ಓಕೆ, ಖಂಡಿತ ಖಂಡಿತ ಸುರೇಶ್. ಮೂರು ಪ್ರಶ್ನೆಗೆ ಸರಿಯಾಗಿ ಉತ್ತರವನ್ನು ನೀಡಿದಿರಿ. ಇನ್ನು ನಾಲ್ಕನೇ ಪ್ರಶ್ನೆ ಸುರೇಶ್ ಅವರಿಗೆ, ಮೊದಲು ಕಾಲರ್ ಆಗಿ. ಓಕೆ, ಮನ್ವಂತರ ಇದು ಯಾವ ಸಂಧಿಗೆ ಉದಾಹರಣೆಯಾಗಿದೆ?
1: ಮನ್ವಂತರ ಅಲ್ಲ ಸರ್.
0: ಹಾಂ
1: ಸರ್, ಆದೇಶ ಸಂಧಿ ಸರ್.
0: ಆದೇಶ ಸಂಧಿ ಅಂತೀರಿ? ಗೆಸ್ ಮಾಡ್ತಾ ಇದ್ದೀರಿ ಸುರೇಶ್?
1: ಇಲ್ಲ ಸರ್, ಇರ್ಬೋದು.

ಕೆಳಗ್ರೆ 101.8 ಮೆಗಾಹರ್ಟ್ಸ್ ಕಂಪನಗಳ ಮೇಲೆ ನೆಲೆದಿಂದ ಮೂಡಿ ಬರ್ತಾ ಇದೆ ಕಾರ್ಯಕ್ರಮ ಜ್ಞಾನವಾಣಿ ರಸಪ್ರಶ್ನೆಯ ನೇರ ಫೋನ್ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ತಾವು ಕೂಡ ಭಾಗಿಯಾಗಿ ತಮ್ಮ ಉತ್ತರಗಳನ್ನ ಹೇಳ್ಬೋದು. ಭಾಗಿಯಾಗಲು ಬಳಸಬೇಕಾದಂಥ ದೂರವಾಣಿ ಸಂಖ್ಯೆಗಳು ಹೀಗಿವೆ: 270340 ಹಾಗೂ 270350. ಹೊರಗಿನಿಂದ ಹಾಗೂ ಮೊಬೈಲ್ನಿಂದ ಕರೆ ಮಾಡುವವರು ಬಳಸಬೇಕಾದಂಥ STD ಕೋಡ್ 08352. ಸ್ನೇಹಿತರೆ, ಕೇಳ್ತಾ ಇದ್ರಿ 101.8 ಮೆಗಾಹರ್ಟ್ಸ್ ಕಂಪನಾಂಕಗಳ ಮೇಲೆ ಜ್ಞಾನವಾಣಿ ರಸಪ್ರಶ್ನೆಯ ನೇರ ಫೋನ್ ಕಾರ್ಯಕ್ರಮ.

0: ಹಲೋ, ಆಕಾಶವಾಣಿ ವಿಜಯಪುರ. ಹಲೋ,
1: ಸರ್
0: ನಮಸ್ತೆ, ಹೇಳ್ರಿ, ತಮ್ಮ ಹೆಸರು?
1: ಸರ್, ನಾನು ಶಿವಲಿಂಗಯ್ಯ ಹಿರೇಮಠರಿ, ಬೆಳಗಾವಿ ಜಿಲ್ಲೆ ಮುಗಳಕೋಡದಿಂದ ಮಾತಾಡು.
0: ಮುಗಳಕೋಡದಿಂದ ಮಾತಾಡ್ತಾ ಇದ್ರಿ?
1: ಶಿವಲಿಂಗಯ್ಯ ಹಿರೇಮಠರಿ. ಹ್ಞೂ,
0: ಓಕೆ. ಶಿವಲಿಂಗ ಅವರೇ, ಪ್ರಶ್ನೆ ಕೇಳ್ಕೊಂಡ್ರಿ.
1: ಕೇಳಿ ಸರ್, ಏನಂದ್ರೆ
0: ಮನ್ವಂತರ ಇದು ಯಾವ ಸಂಧಿಗೆ ಉದಾಹರಣೆ? ಕನ್ನಡದ ಒಂದು ವಿಷಯಕ್ಕಾಗಿ ಇದ್ದಿರತಕ್ಕಂಥ.
1: ಮನು ಪ್ಲಸ್ ಅಂತಾರೆ, ಮನ್ವಂತರ ಎನ್ ಸಂಧಿಗೆ ಒಂದು ಒಳ್ಳೆ ಉದಾಹರಣೆ.
0: ಹೌದಾ? ಖಂಡಿತ ಖಂಡಿತ. ಇನ್ನೊಮ್ಮೆ ತಮ್ಮ ಹೆಸರು ಹೇಳಿ.
1: ಶಿವಲಿಂಗಯ್ಯ ಹಿರೇಮಠ.
0: ಶಿವಲಿಂಗಯ್ಯ ಹಿರೇಮಠ.
1: ಹಾಂ,
0: ಓಕೆ. ಮುಗಳಕೋಡದಿಂದ ಕರೆ ಮಾಡ್ತಾ ಇದ್ರಿ ಶಿವಲಿಂಗ?
1: ಹ್ಞೂ ರೀ ಸರ್, ಹ್ಞೂ ರೀ ಸರ್.
0: ಓಕೆ. ವಿಟ್ಯಾಮಿನ್ ಇ ಇದರ ರಾಸಾಯನಿಕ ಹೆಸರೇನು ಶಿವಲಿಂಗ ಅವರೇ?
1: ವಿಟ್ಯಾಮಿನ್ ಇ ರೀ?
0: ಹಾಂ,
1: ಇಲ್ಲರಿ ಸರ್, ಗೊತ್ತಿಲ್ಲ.
0: ಓಕೆ, ಗೊತ್ತಾದರೆ ಮುಂದಿನ ಒಂದು ಕರೆಗೆ, ಮತ್ತೊಂದು ಪ್ರಶ್ನೆಗೆ ಪ್ರಯತ್ನ ಮಾಡ್ಬೋದು ಶಿವಲಿಂಗಯ್ಯ ಅವರೇ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
1: ಥ್ಯಾಂಕ್ಸ್.

0: ನಮಸ್ಕಾರ, ನಾನು ನಿಮ್ಮ ನೆಚ್ಚಿನ ಗಾಯಕ ಬದರಿ ಪ್ರಸಾದ್. ಶ್ರೋತೃಗಳೇ, ನನಗೆ ಸದಾ ಮನಸ್ಸಿಗೆ ಖುಷಿ ಕೊಡುವುದು ಆಕಾಶವಾಣಿ. ಟ್ಯೂನ್ ಮಾಡಿ 101.8 FM.
1: ಹಲೋ ಆಕಾಶವಾಣಿ ವಿಜಯಪುರ.
2: ಹಲೋ
1: ನಮಸ್ತೆ, ಹೇಳ್ರಿ ತಮ್ಮ ಹೆಸರು.
2: ನಮಸ್ತೆ ಸರ್.
1: ಹೇಳ್ರಿ ತಮ್ಮ ಹೆಸರು, ಗೊತ್ತಾಗ್ಲಿಲ್ಲ ಹೇಳಿ.
2: ಬಸವನಬಾಯಿಗುಡಿ ತಾಲೂಕು ಕಣ್ಣ ಕಾಲದಿಂದ ವಿನಾಯಕ್ ಹೇಳಿದ್ರೆ.
1: ಹೇಳ್ರಿ ವಿನಾಯಕ್, ಪ್ರಶ್ನೆ ಕೇಳ್ಕೊಂಡ್ರಿ ವಿನಾಯಕ್.
2: ಕೇಳಿ ಸರ್.
1: ವಿಟಾಮಿನ್ ಇ ಇದರ ರಾಸಾಯನಿಕ ಹೆಸರೇನು ಅಂತ?
2: ಟೇಕೋಫೆರಾಲ್.
1: ಗೆಸ್ ಮಾಡ್ತಾ ಇದ್ರಿ ವಿನಾಯಕ್?
2: ವಿಟಮಿನ್ ಡಿ ಕ್ಯಾಲ್ಸಿಫೆರಾಲ್, ವಿಟಮಿನ್ ಇ ಟೇಕೋಫೆರಾಲ್.
1: ಓಕೆ, ಖಂಡಿತ ಖಂಡಿತ ವಿನಾಯಕ್. ಓಕೆ, ಇನ್ನು ಎರಡನೇ ಪ್ರಶ್ನೆ ತಮಗೆ ವಿನಾಯಕ್.
2: ಹಾಂ ಸರ್.
1: ಸಮಯ ಕಡಿಮೆ ಇರೋದ್ರಿಂದ ಬೇಗ ಬೇಗ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ವಿನಾಯಕ್, ಬೇಗ ಬೇಗ ಆನ್ಸರ್ ಮಾಡಿ. ರಣಧೀರ ಕಂಠೀರವ ನರಸರಾಜ ಒಡೆಯರ ಕಾಲದಲ್ಲಿ ಮೈಸೂರಿನಲ್ಲಿ ಟಂಕಿಸಲಾದ ನಾಣ್ಯಗಳನ್ನು ಏನೆಂದು ಕರೆಯುತ್ತಾರೆ? ಅದಕ್ಕೆ ಆ ನಾಣ್ಯದ ಹೆಸರಿತ್ತು, ಅದಕ್ಕೆ ಏನಂತ ಕರೀತಿದ್ರು? ಕಾವೇರಿ ಪಣಂ ಅಂತೀರಿ? ತಪ್ಪಾಗಿದೆ ವಿನಾಯಕ್, ಮುಂದಿನ ಒಂದು ಪ್ರಶ್ನೆಗೆ ಪ್ರಯತ್ನ ಮಾಡ್ರಿ ವಿನಾಯಕ್. ಧನ್ಯವಾದಗಳು, ನಮಸ್ಕಾರ. ಹಲೋ ಆಕಾಶವಾಣಿ ವಿಜಯಪುರ. ಹಲೋ.

ಸ್ನೇಹಿತರೆ, ಇದು 101.8 ಮೆಗಾಹರ್ಟ್ಸ್ ಕಂಪನಾಂಕದ ಮೇಲೆ ಕೇಳ್ತಾ ಇದ್ರಿ ಜ್ಞಾನವಾಣಿ ರಸಪ್ರಶ್ನೆಯ ನೇರ ಫೋನ್ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ತಾವು ಕೂಡ ಬೇಗ ಬೇಗ ಕರೆ ಮಾಡ್ಬೋದು. ಕರೆ ಮಾಡಲು ಬಳಸಬೇಕಾದಂಥ ದೂರವಾಣಿ ಸಂಖ್ಯೆಗಳು 2703

0: ವಿಜಯಪುರ ಆಕಾಶವಾಣಿ ಕೇಳುಗರಿಗೆ ನಮಸ್ಕಾರ. ನಾ ನಿಮ್ಮ ಶ್ರೀ ಸುರೇಶ್, ಸಂಗೀತ ನಿರ್ದೇಶಕ, ಸಾಹಿತಿ ಹಾಗೂ ಗಾಯಕ. ನನ್ನ ಮನಸ್ಸಿಗೆ ಸದಾ ಖುಷಿ ನೀಡುವ, ಮುದ ನೀಡುವ ವಿಜಯಪುರ ಆಕಾಶವಾಣಿಗೆ ನೀವು ಟ್ಯೂನ್ ಮಾಡಿ 101.8 FM.
1: ಹಲೋ, ಆಕಾಶವಾಣಿ ವಿಜಯಪುರ.
2: ನಮಸ್ಕಾರ ಸರ್.
1: ನಮಸ್ಕಾರ ರೀ, ಹೇಳ್ರಿ, ತಮ್ಮ ಹೆಸರು?
2: ರೋಹನ್ ಅಂತ.
1: ರೋಹನ್, ಎಲ್ಲಿಂದ ಕರೆ ಮಾಡ್ತಾ ಇದ್ರಿ? ರೋಹನ್, ಓಕೆ. ರೋಹನ್, ಪ್ರಶ್ನೆ ಕೇಳ್ಕೊಂಡ್ರಿ. ರೋಹನ್, ಓಕೆ. ರಣಧೀರ ಕಂಠೀರವ ನರಸರಾಜ ಒಡೆಯರ ಕಾಲದಲ್ಲಿ ಮೈಸೂರಿನಲ್ಲಿ ಟಂಕಿಸಲಾಗತಕ್ಕಂತ ನಾಣ್ಯಗಳನ್ನ ಏನಂತ ಕರಿತಿದ್ರು? ಕಂಠೀರವ ಫಣಂ ಅಂತೀರಿ. 100% ಸರಿಯಾಗಿರ್ತಕ್ಕಂಥ ಉತ್ತರ ರೋಹನ್. ಓಕೆ ರೋಹನ್, ಇನ್ನು ಎರಡನೇ ಪ್ರಶ್ನೆ ತಮಗೆ ರೋಹನ್ ಅವರಿಗೆ.
2: ಓಕೆ ಸರ್.
1: ಜಾರ್ಖಂಡ್ ಮತ್ತು ಛತ್ತೀಸ್ಗಢ ಒಂದು ರಾಜ್ಯದಲ್ಲಿ ಅತಿ ಹೆಚ್ಚು ಕಂಡು ಬರುವ ಬುಡಕಟ್ಟು ಜನಾಂಗ ಯಾವುದು?
2: ಸರ್, ಮಂಡರು
1: ಅಂತೀರಿ?
2: ಹೌದು ಸರ್.
1: ಮತ್ತೆ ಯಾರು ಕಂಡುಬರ್ತಾರೆ?
2: ಮಂಡರು ಮತ್ತೆ ಸಂತಾಲಿಗಳು ಅಂತ ಅನ್ಸುತ್ತೆ ಸರ್.
1: ಅನ್ಸತ್ತೆ,
2: ಸಂತಾಲಿಗಳೇ ಸರ್.
1: ಓಕೆ, ಮುಂಡಾರು, ಮುಂಡಾ ಮತ್ತು ಸಂತಾಲರು ನಿಮ್ಮ ಆನ್ಸರ್? ಹೌದಾ? ಓಕೆ, ಸರಿಯಾಗಿರ್ತಕ್ಕಂಥ ಉತ್ತರ ರೋಹನ್. ಮುಂಡಾ ಮತ್ತು ಸಂತಾಲರು ಜಾರ್ಖಂಡ್ ಮತ್ತು ಛತ್ತೀಸ್ಗಢ ಒಂದು ರಾಜ್ಯದಲ್ಲಿ ಅತಿ ಹೆಚ್ಚು ಬುಡಕಟ್ಟು ಜನಾಂಗ ಅಲ್ಲಿ ಕಂಡುಬರ್ತದೆ, ಮುಂಡಾ ಮತ್ತು ಸಂತಾಲರು. ಓಕೆ, ಎರಡನೇ ಪ್ರಶ್ನೆಗೂ ಸರಿಯಾಗಿ ಉತ್ತರವನ್ನು ನೀಡಿದಿರಿ. ಮೂರನೇ ಪ್ರಶ್ನೆ ತಮಗೆ ರೋಹನ್. ನನ್ನ ಧ್ವನಿ ಕೇಳ್ತಾ ಇದೆಯಾ? ಓಕೆ, ಭಾರತದಲ್ಲಿ ಮೊದಲ ಐಟಿ ನೀತಿಯನ್ನ ಪರಿಚಯಿಸಿದ ರಾಜ್ಯ ಯಾವುದು?
2: ಐಟಿ ನೀತಿ,
1: ಹಾ, ಭಾರತದಲ್ಲಿ ಮೊಟ್ಟ ಮೊದಲು ಐಟಿ ನೀತಿಯನ್ನ ಪರಿಚಯಿಸಿದ ರಾಜ್ಯ ಯಾವುದು? ಬೇಗ ಹೇಳಬೇಕು. ಗೆಸ್ ಮಾಡ್ತಾ ಇದ್ರಿ?
2: ಕರೆಕ್ಟ್ ಸರ್, ಅದೇ ಸರ್.
1: ಎಷ್ಟರೊಳಗ
2: ಹೇಳಿ ಸರ್?
1: ಎಷ್ಟರಲ್ಲಿ ಗೊತ್ತೈತ್ರಿ?
2: ಕರ್ನಾಟಕ.
1: 1997. ಸರಿಯಾಗಿರ್ತಕ್ಕಂಥ ಉತ್ತರ ರೋಹನ್. ಮೂರನೇ ಪ್ರಶ್ನೆಗೂ ಕೂಡ ಸರಿಯಾಗಿ ಉತ್ತರವನ್ನು ನೀಡಿದಿರಿ. ಇನ್ನು ನಾಲ್ಕನೇ ಪ್ರಶ್ನೆ ತಮಗೆ. ನಾಲ್ಕನೇ ಪ್ರಶ್ನೆ, ಖ್ಯಾತ ಸಾಹಿತಿ ರೋಹನ್, ಖ್ಯಾತ ಸಾಹಿತಿ ಯು ಆರ್ ಅನಂತ್ ಮೂರ್ತಿಯವರ ಪೂರ್ಣ ಹೆಸರೇನು? ಬೇಗ ಹೇಳಬೇಕು ರೋಹನ್. ಇನ್ನೂ ಹೌದಾ? ಓಕೆ, ಮುಂದಿನ ಪ್ರಶ್ನೆಗೆ ಪ್ರಯತ್ನ ಮಾಡಿರಿ ರೋಹನ್. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಾಲ್ಕು ಪ್ರಶ್ನೆಗಳವರೆಗೂ ಕೂಡ ಬಂದಿದ್ರಿ, ಧನ್ಯವಾದಗಳು. ಮುಂದೆ ಪ್ರಯತ್ನ ಮಾಡಿರಿ ರೋಹನ್. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ರೋಹನ್. ನಮಸ್ಕಾರ.

0: ಹಲೋ, ಆಕಾಶವಾಣಿ ವಿಜಯಪುರ.
1: ಸರ್ ನಮಸ್ಕಾರ.
0: ನಮಸ್ಕಾರ ರೀ, ಹೇಳ್ರಿ, ಎಲ್ಲಿಂದ ಕರೆ ಮಾಡ್ತಾ ಇದ್ರಿ?
1: ಕುಷ್ಟಗಿಯಿಂದ ಸಂಗನಗೌಡಮ್.
0: ಕುಷ್ಟಗಿಯಿಂದ ಸಂಗನಗೌಡರು, ಕೊಪ್ಪಳ ಜಿಲ್ಲೆ.
1: ಹಾಂ ಸರ್.
0: ಓಕೆ, ನಮ್ಮ ಎಫ್ ಎಂ ಕಾರ್ಯಕ್ರಮಗಳನ್ನ ಯಾವ ರೀತಿ ಕೇಳ್ತೀರಿ ತಾವು? ಆನ್ಲೈನ್?
1: ಸರ್
0: ಹಾಂ,
1: ಆನ್ಲೈನ್ ಮೂಲಕ ಸರ್, ಆ್ಯಪಿಂದ.
0: ಓಕೆ ಓಕೆ ಓಕೆ, ತುಂಬ ಸಂತೋಷ ಆಯಿತು. ಕುಷ್ಟಗಿಯಿಂದ ತಮ್ಮ ಹೆಸರು ಹೇಳಿ ಇನ್ನೊಮ್ಮೆ.
1: ಸಂಗನಗೌಡಮ್ ಅಲಿ ಪಾಟೀಲ್.
0: ಸಂಗನಗೌಡರು. ಓಕೆ ಸಂಗನಗೌಡ್ರಿ, ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದೀರಿ, ತುಂಬ ಸಂತೋಷ ಆಯಿತು ದೂರದಿಂದ. ಸಂಗನಗೌಡ್ರಿ, ಪ್ರಶ್ನೆ ಕೇಳ್ಕೊಂಡ್ರಿ.

0: ಕೇಳ್ರಿ. ಇಲ್ರಿ ಮೇಡಮ್, ಯಾರು ಆ್ಯಪ್ ಹಿಂದೈತ್ರಿ.
1: ಖುಷಿ ಆಗ್ತಾ ಇದೆ ಸಂಗನಕೋಟ್ರಿಗೆ?
0: ಅದೇ ಫಸ್ಟ್ ಟೈಮ್ ಸರ್ ನಾನು ಮಾತಾಡೋದು, ಅದಕ್ಕೆ ಹಂಗಾಗಿ ಖುಷಿ
1: ಓಕೆ
0: ಆಗತ್ತೆ ಸರ್.
1: ಓಕೆ ಓಕೆ ಓಕೆ ಓಕೆ ಹಾಂ, ನಮಗೂ ಖುಷಿ ಆಗ್ತಾ ಇದೆ. ಓಕೆ, ಖ್ಯಾತ ಸಾಹಿತಿ ಯು ಆರ್ ಅನಂತಮೂರ್ತಿಯವರ ಪೂರ್ಣ ಹೆಸರು ಏನು ಅಂತ ಕೇಳಿದೆ.
0: ಯು ಆರ್ ಅನಂತಮೂರ್ತಿ ಇದೆ, ಉಡುಪಿ ರಾಜಗೋಪಾಲಚಾರಿ ಅನಂತಮೂರ್ತಿ.
1: 100% ಸಂಗನಗೌಡ್ರೆ, ನಿಮ್ಮ
0: ಹಾಂ
1: ಉತ್ತರ
0: ಸರ್,
1: ಸರಿಯಾಗಿದೆ. ಇನ್ನು
0: ಸರಿ ಸರ್.
1: ಎರಡನೇ ಪ್ರಶ್ನೆ ಸಂಗನಗೌಡ್ರಿಗೆ.
0: ಹಾಂ,
1: ನೀರಿನ ಶುದ್ಧೀಕರಣದಲ್ಲಿ
0: ಸರ್.
1: ಬ್ಯಾಕ್ಟೀರಿಯಾಗಳನ್ನು ಕೊಲ್ಲಲು ಬಳಸುವ ಅತ್ಯಂತ ಸಾಮಾನ್ಯ ಅನಿಲ ಯಾವುದು?
0: ಸರ್ ಇನ್ನೊಂದು ಸರಿ ಕೇಳ್ರಿ.
1: ನೀರಿನ ಶುದ್ಧೀಕರಣದಲ್ಲಿ ಬ್ಯಾಕ್ಟೀರಿಯಾ ಇರ್ತಾವಲ್ಲ, ಅವುಗಳನ್ನು ಕೊಲ್ಲಲು ಬಳಸ್ತಕ್ಕಂಥ ಅತ್ಯಂತ ಸಾಮಾನ್ಯ ಅನಿಲ ಯಾವುದು ಅಂತ.
0: ಕ್ಲೋರಿನ್ ಅಂತ ಸರ್.
1: ಅಲ್ಲ, ನಿಮಗೆ ನೀವು ಹೇಳಿ ಅದಕ್ಕೆ.
0: ಇಲ್ಲ ಸರ್, ನನಗೆ ಗೊತ್ತಿಲ್ಲ, ಗೆಸ್ ಮಾಡೋದಕ್ಕೆ.
1: ಗೆಸ್ ಮಾಡ್ತಾ ಇದ್ದೀರಿ, ಕ್ಲೋರಿನ್ ಅಂತ ಗೆಸ್ ಮಾಡ್ತಾ ಇದ್ದೀರಿ.
0: ಹಾಂ ಸರ್.
1: 100% ಸರಿಯಾಗಿರ್ತಕ್ಕಂಥ ಉತ್ತರ
0: ಹ್ಞೂ
1: ಸಂಗನಗೌಡ್ರೆ. ಎರಡನೇ ಪ್ರಶ್ನೆಯೂ ಕೂಡ ಉತ್ತರವನ್ನು ನೀಡಿದ್ರಿ.
0: ಓಕೆ.
1: ಇನ್ನು ಮೂರನೇ ಪ್ರಶ್ನೆ ತಮಗೆ.
0: ಹಾಂ ಸರ್.
1: ಮೂಲಭೂತ ಹಕ್ಕುಗಳಿಗೆ ಚ್ಯುತಿಯಾದಾಗ ನೇರವಾಗಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಲು ಅವಕಾಶ ಕಲ್ಪಿಸುವ ವಿಧಿ ಯಾವುದು ಸಂಗನಗೌಡ್ರಿಗೆ?
0: 32
1: 32 ಅಂತೀರಿ, ಆರ್ಟಿಕಲ್ 32 ಸಂವಿಧಾನ
0: ಹಾಂ ಸರ್.
1: ಪರಿಹಾರ ಹಕ್ಕು ಅಂತೀರಿ. ಓಕೆ,
0: ಸಂವಿಧಾನ
1: ಮೂರನೇ ಪ್ರಶ್ನೆಗೂ
0: ಪರಿಹಾರ
1: ಕೂಡ ಸರಿಯಾಗಿ ಉತ್ತರವನ್ನು ನೀಡಿದಿರಿ.
0: ಹೈಕೋರ್ಟ್ ಮೂಲಕ ಆದರೆ 226.
1: ಎಸ್ ಎಸ್, ಖಂಡಿತ ಖಂಡಿತ ಖಂಡಿತ. ಓಕೆ, ನಾಲ್ಕನೇ ಪ್ರಶ್ನೆ ಸಂಗನಗೌಡರಿಗೆ.
0: ಹಾಂ ಸರ್.
1: ಇದೀಗ ಮೊಟ್ಟ ಮೊದಲು ಯಾರು ಸುರೇಶ್ ಅವರು ಕೂಡ ನಾಲ್ಕು ಪ್ರಶ್ನೆಗಳವರೆಗೂ ಕೂಡ ಬಂದಿದ್ದರು, ಈಗ ನೀವು ಕೂಡ ನಾಲ್ಕನೇ ಪ್ರಶ್ನೆಗೆ ಇದ್ದೀರಿ
0: ಹಾಂ
1: ಸಂಗನಗೌಡ್ರೆ. ಓಕೆ,
0: ಹಾಂ ಸರ್.
1: ಐದನೇ ಪ್ರಶ್ನೆಗೆ ಉತ್ತರ ನೀಡಿದರೆ ತಾವು ಈ ಕಾರ್ಯಕ್ರಮದ ಮೊದಲ ವಿಜೇತರು ಆಗ್ತೀರಿ. ಓಕೆ, ಈ ನಾಲ್ಕನೇ ಪ್ರಶ್ನೆಗೆ ಉತ್ತರ ನೀಡಬೇಕು, ಐದನೇ ಪ್ರಶ್ನೆಗೆ ಹೋಗ್ತೀವಿ. ಓಕೆನಾ?
0: ಓಕೆ. ಹಾಂ.
1: ಮಣಿಪುರದ ಯಾವ ಕಲೆಯು ಡೋಲು ಬಾರಿಸುತ್ತಾ ಮಾಡುವ ಭಕ್ತಿ ಗಾಯನ ಮತ್ತು ನೃತ್ಯವಾಗಿದೆ? ಇದಕ್ಕೆ ಯುನೆಸ್ಕೋ ಕೂಡ ಮಾನ್ಯತೆ ಪಡೆದದ್ರಿ, ಯುನೆಸ್ಕೋ ಮಾನ್ಯತೆ ಕೊಟ್ಟಿದೆ ಈ ಒಂದು ನೃತ್ಯಕ್ಕೆ ಮತ್ತು ಭಕ್ತಿ ಗಾಯನ.

0: ಯುನೆಸ್ಕೋ ಕೂಡ ಮಾನ್ಯತೆ ಪಡೆದದ ರೀ, ಯುನೆಸ್ಕೋ ಮಾನ್ಯತೆ ಕೊಟ್ಟಿದೆ ಈ ಒಂದು ನೃತ್ಯಕ್ಕೆ ಮತ್ತು ಭಕ್ತಿ ಗಾಯನಕ್ಕೆ. ಅದು ಯಾವುದು ಅಂತ?
1: ಮಣಿಪುರದ.
0: ಹಾ, ಮಣಿಪುರದ ಯಾವ ಕಲೆಯು ಡೋಲು ಬಾರಿಸುತ್ತಾ ಮಾಡುವ ಭಕ್ತಿ ಗಾಯನ ಮತ್ತು ನೃತ್ಯ ಯಾವುದು ಅಂತ? ಅದಕ್ಕೆ ಅದಕ್ಕೆ ಹೆಸರಿದೆ ಪರ್ಟಿಕ್ಯುಲರ್ ಆಗಿ. ಹ್ಞೂ, ಭಕ್ತಿ ಗಾಯನ ನೃತ್ಯವಾಗ್ಯದಂತ ರೀ. ಯಾವುದದು ನೃತ್ಯ? ಭಕ್ತಿ ಗಾಯನ ಮತ್ತು ನೃತ್ಯ ಎರಡೂ ಆದಂತ. ಯಾವುದದು ಹೆಸರದು? ತಪ್ಪಾಗಿದೆ ಸಂಗನ ಕೊಟ್ರಿ, ಮುಂದಿನ ಒಂದು ಪ್ರಶ್ನೆಗೆ ಪ್ರಯತ್ನ ಮಾಡಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು, ನಮಸ್ಕಾರ. ಹಲೋ, ಆಕಾಶವಾಣಿ ವಿಜಯಪುರ
2: ಸರ್, ನಮಸ್ತೆ.
0: ನಮಸ್ತೆ, ಹೇಳ್ರಿ, ತಮ್ಮ ಹೆಸರು?
2: ಸರ್ ಸುರೇಶ್ ಮಾತಾಡ ಸರ್.
0: ಪ್ರಥಮ ಕಾರ್ಯಕ್ರಮದಲ್ಲಿ ಪ್ರಥಮವಾಗಿ ಮಾತಾಡಿದ್ರಿ ಸುರೇಶ್?
2: ಓಕೆ
0: ಓಕೆ, ಎರಡನೇ ಕಾಲರ್, ಎರಡನೇ ಬಾರಿ ಕರೆ ಸಿಕ್ತು ತಮಗೆ ಸುರೇಶ್ ಅವರಿಗೆ. ಓಕೆ, ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ, ಮಣಿಪುರದ ಯಾವ ಕಲೆಯು ಡೋಲು ಬಾರಿಸುತ್ತಾ ಮಾಡುವ ಒಂದು ಭಕ್ತಿ ಗಾಯನ ನೃತ್ಯವಾಗ್ಯದಂತ, ಅದರದೊಂದು ಹೆಸರಿದೆ ಪರ್ಟಿಕ್ಯುಲರ್ ಆಗಿ, ಅದರ ಹೆಸರು ಏನು ಅಂತ?
2: ಮಣಿಪುರಿನ ಅಂತ ಐತ್ರ
0: ಇಲ್ಲ ಸುರೇಶ್ ಅವರೇ, ಅದಕ್ಕೆ ಅಕ್ಕಿ ಅದಕ್ಕೆ ಅದು ಮತ್ತು ಯುನೆಸ್ಕೋ ಒಂದು ಮಾನ್ಯತೆ ಪಡೆದದ ರೀ ಆ ಒಂದು ಕಲೆ.
2: ಹೌದಾ ಸರ್?
0: ಹಾಂ,
2: ಹೇಳ್ಬೋದಾ ಅಂತಂದು ಹೇಳ್ತಾರೆ ಸರ್ ಮಣಿಪುರದೊಳಗೆ?
0: ಇಲ್ಲ,
2: ಕರ್ತಲ್ ಬೋಲಪ್ಪ ಅಂತಂದು ಅರ್ಥ, ಬೋಲಮ್ಮ.
0: ಇಲ್ಲ ಇಲ್ಲ ಇಲ್ಲ, ತಪ್ಪಾಗಿದೆ. ಅದಕ್ಕಾಗಿ ಸ್ಪೆಷಲ್ ಆಗಿ ಒಂದು ಅದು ಹೆಸರಿದೆ, ಅದನ್ನು ಹೇಳಬೇಕು.
2: ಸುಪಾಪಾಲ ಅಂತಾರೆ.
0: ಇಲ್ಲ, ತಪ್ಪಾಗಿದೆ ಸುರೇಶ್, ಮುಂದಿನ ಒಂದು ಪ್ರಶ್ನೆಗೆ ಪ್ರಯತ್ನ ಮಾಡಿರಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು, ನಮಸ್ಕಾರ. ಹಲೋ, ಆಕಾಶವಾಣಿ ವಿಜಯಪುರ.
3: ಹಲೋ ಸರ್, ನಮಸ್ಕಾರ.
0: ನಮಸ್ಕಾರ ರೀ, ಹೇಳ್ರಿ, ಎಲ್ಲಿಂದ ಕರೆ ಮಾಡ್ತಾ ಇದ್ರಿ? ಗಂಗಾವತಿಯಿಂದ, ಕೊಪ್ಪಳದಿಂದ.
3: ದುರ್ಗಪ್ಪ ಸರ್.
0: ದುರ್ಗಪ್ಪ ಅವರು?
3: ಹಾ ಸರ್.
0: ಓಕೆ, ದುರ್ಗಪ್ಪ ಅವರೇ, ಏನು ಮಾಡ್ಕೊಂಡಿದ್ರಿ?
3: ಸರ್ ನಾನು ಬಿ ಎಡ್ ಮಾಡೀನಿ ರೀ, ಈಗ ಟೀಚರ್ ಕರೆದಾರಲ್ಲ ಅದಕ್ಕೆ ಓದಾಕತ್ತೀನಿ ಸರ್.
0: ಹೌದಾ, ತುಂಬ ಖುಷಿ ಆಯಿತು ದುರ್ಗಪ್ಪ ಅವರು ನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಮತ್ತೆ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ ದುರ್ಗಪ್ಪ?
3: ಹಾ ಸರ್, ಇದು ನ್ಯೂಸ್ ಆನ್ ಏರ್ ಆ್ಯಪಿಂದ ಕೇಳಕತ್ತೀನಿ ಸರ್.
0: ತುಂಬ ಸಂತೋಷ ಆಯಿತು ದುರ್ಗಪ್ಪ ಅವರೇ, ಪ್ರಶ್ನೆ ಕೇಳ್ಕೊಂಡ್ರಿ ಅನ್ಕೊಳ್ತೀನಿ ನಾನು.
3: ಹಾ ಸರ್, ಅದು ಆ್ಯಪ್ನಾಗ ಮಣಿಪುರದ ನೃತ್ಯ ಕೇಳಿದ್ರಿ.
0: ಹಾ ಹಾ ಹಾ, ಅದನ್ನ ಹೇಳಿ ಅಂತ.
3: ಮೈತೈ ಸರ್, ಅದು
0: ಹೇಳಿ
3: ಮೈತೈ.
0: ಸ್ಪಷ್ಟವಾಗಿ ಕೇಳ್ತಾ ಇಲ್ಲ ದುರ್ಗಪ್ಪ ಅವರೇ.
3: ಮೈತೈ ನೃತ್ಯ ಸರ್.
0: ಇಲ್ಲ, ತಪ್ಪಾಗಿದೆ ದುರ್ಗಪ್ಪ ಅವರೇ, ಮುಂದಿನ ಒಂದು ಪ್ರಶ್ನೆಗೆ ಪ್ರಯತ್ನ ಮಾಡಿರಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು, ನಮಸ್ಕಾರ. ಹಲೋ, ಆಕಾಶವಾಣಿ ವಿಜಯಪುರ.
4: ನಮಸ್ತೆ ಸರ್.
0: ನಮಸ್ತೆ, ಹೇಳ್ರಿ, ತಮ್ಮ ಹೆಸರು?
4: ನಮಸ್ತೆ, ಪಿಡ್ಡಪ್ಪ ರೀ ಮಾತಾಡೋದು.
0: ಪೆದ್ದಪ್ಪ, ಎಲ್ಲಿಂದ ಕರೆ ಮಾಡ್ತಾ ಇದ್ರಿ?
4: ಪಿಡ್ಡಪ್ಪ ರೀ, ಕೊಪ್ಪಳ ರೀ.
0: ಕೊಪ್ಪಳದಿಂದ ಕರೆ ಮಾಡ್ತಾ ಇದ್ರಿ? ಓಕೆ, ಕಾರ್ಯಕ್ರಮ ಕೇಳ್ತಾ ಇದ್ರಿ ಪೆದ್ದಪ್ಪ? ಪೆದ್ದಪ್ಪ ರೀ, ಕಾರ್ಯಕ್ರಮ ಕೇಳ್ತಾ ಇದ್ರಿ? ಓಕೆ, ಮಣಿಪುರದ ಯಾವ ಕಲೆಯು ಡೋಲು ಬಾರಿಸುತ್ತಾ ಮಾಡುವ ಒಂದು ಭಕ್ತಿ ಗಾಯನ ನೃತ್ಯವಾಗ್ಯದಂತ? ಹಾ, ಡೋಲು ಬಾರಿಸುತ್ತ ಒಂದು ಭಕ್ತಿ ಗಾಯನ ಮತ್ತು ನೃತ್ಯ ಅದರಿ, ಅದರ ಹೆಸರು ಏನು ಅಂತ? ಅದು ಯುನೆಸ್ಕೋ ಕೂಡ ಮಾನ್ಯತೆ ಪಡೆದದರಿ. ಪುಂಚೊಳಂ ಅಂತೀರಿ? ಇಲ್ಲ ಇಲ್ಲ, ತಪ್ಪಾಗಿದೆ ಪೆದ್ದಪೋರಿ, ಮುಂದಿನ ಒಂದು ಪ್ರಶ್ನೆಗೆ ಪ್ರಯತ್ನ ಮಾಡ್ರಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು, ನಮಸ್ಕಾರ. ಹಲೋ, ಆಕಾಶವಾಣಿ ವಿಜಯಪುರ.
5: ಹಲೋ, ನಮಸ್ಕಾರ.
0: ನಮಸ್ಕಾರ ರೀ, ಹೇಳ್ರಿ, ಎಲ್ಲಿಂದ ಕರೆ ಮಾಡ್ತಾ ಇದ್ರಿ?
5: ರೋಹನ್ ಸರ್, ವಿಜಯಪುರ.
0: ರೋಹನ್, ಓಕೆ, ಪ್ರಶ್ನೆ ಚೇಂಜ್ ಆಗಿದೆ ರೋಹನ್, ಎರಡನೇ ಕಾಲರು ಈ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ. ರೋಹನ್, ನಿಮಗ್ ಗೊತ್ತ್ರಿ ಮಣಿಪುರದ ಯಾವ ಕಲೆಯು ಡೋಲು ಬಾರಿಸುತ್ತಾ ಮಾಡುವ ಒಂದು ಭಕ್ತಿ ಗಾಯನ ನೃತ್ಯ ಆಗ್ಯದ ಅಂತ ಕೇಳಿದ್ದೆ? ಹೇಳಿ.
5: ಕಳ್ಳರಿ ಪೈಟ್ಟು.
0: ಕಳ್ಳರಿ ಪೈಟ್ಟು ಅಂತೀರಿ? ಇಲ್ಲ ಇಲ್ಲ, ತಪ್ಪಾಗಿದೆ ರೋಹನ್, ಮುಂದಿನ ಒಂದು ಪ್ರಶ್ನೆಗೆ ಪ್ರಯತ್ನ ಮಾಡ್ರಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು, ನಮಸ್ಕಾರ. ಸ್ನೇಹಿತರೆ, ಮಣಿಪುರದ ಯಾವ ಕಲೆಯು ಡೋಲು ಬಾರಿಸುತ್ತಾ ಮಾಡುವ ಒಂದು ಭಕ್ತಿ ಗಾಯನ ಮತ್ತು ನೃತ್ಯವಾಗಿದೆ ಅಂತ ಕೇಳಿದ್ದೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಸಂಕೀರ್ತನ ಅಂತ. ಇನ್ನೊಮ್ಮೆ ಗಮನಿಸಿ, ಮಣಿಪುರದ ಯಾವ ಕಲೆಯು ಡೋಲು ಬಾರಿಸುತ್ತಾ ಮಾಡುವ ಒಂದು ಭಕ್ತಿ ಗಾಯನ ಒಂದು ನೃತ್ಯ ಆಗ್ಯದಂತ ಕೇಳಿದ್ದೆ. ಅದಕ್ಕೆ ಸಂಕೀರ್ತನ, ಇದಕ್ಕೆ ಯುನೆಸ್ಕೋ ಮಾನ್ಯತೆಯನ್ನು ಪಡೆದಿರತಕ್ಕಂಥ ಒಂದು ಕಲೆ ಆದರೆ ಇದು ಮಣಿಪುರದ ರಾಜ್ಯದಲ್ಲಿ.

0: ಹಲೋ, ಆಕಾಶವಾಣಿ ವಿಜಯಪುರ. ಹಲೋ,
1: ಕೇಳ್ತಾ
0: ನಮಸ್ತೆ.
1: ಇದ್ದೀನಿ
0: ನಮಸ್ತೆ, ಹೇಳ್ರಿ, ತಮ್ಮ ಹೆಸರು?
1: ಶರಣಪ್ಪ ಸರ್.
0: ಶರಣಪ್ಪ. ಎಲ್ಲಿಂದ ಕರೆ ಮಾಡ್ತಿದ್ರಿ ಶರಣಪ್ಪ?
1: ಶರಣಪ್ಪ ಇಲ್ಲೇ ಕಲಬುರ್ಗಿ ಸರ್.
0: ಕಲಬುರಗಿಯಿಂದ?
1: ಹಾಂ ಸರ್.
0: ಓಕೆ, ಕಾರ್ಯಕ್ರಮ ಕೇಳ್ತಾ ಇದ್ರಿ ಶರಣಪ್ಪ?
1: ಇಲ್ಲ ಸರ್, ಫೋನ್ ಯಾಪ್ನ ಕೇಳ್ತೀನಿ
0: ಓಕೆ
1: ಸರ್.
0: ಓಕೆ, ತುಂಬ ಖುಷಿ ಆಯಿತು ಶರಣಪ್ಪ ಅವರೇ. ಓಕೆ, ನಿಮಗೆ ಪ್ರಶ್ನೆ ಬಂದ್ಬಿಟ್ಟು, ಕರ್ನಾಟಕದ ಹತ್ತಿ ಬೆಲ್ಟ್, ಕಾಟನ್ ಬೆಲ್ಟ್ ಎಂದು ಕರೆಯಲ್ಪಡ್ತಕ್ಕಂಥ ಕರ್ನಾಟಕದ ಯಾವ ಜಿಲ್ಲೆಗಳನ್ನು ಕರೀತಾರೆ?
1: ಕರ್ನಾಟಕದ ಮ್ಯಾಂಚೆಸ್ಟರ್ ಸಿಟಿ ಅಂತಾರೆ
0: ಹಾಂ,
1: ಕ್ವಶನ್
0: ಇಲ್ಲ,
1: ಅಂತಂದ್ರೆ.
0: ಅವು ಒಂದು ಮೂರು ಜಿಲ್ಲೆಗಳದಾವೆ ನೋಡ್ರಿ.
1: ಹಾಂ,
0: ಹಾಂ,
1: ಈ
0: ಕರ್ನಾಟಕದ
1: ಕ್ವಶನ್
0: ಹತ್ತಿ ಬೆಲ್ಟ್ ಅಂತಾರೆ, ಹತ್ತಿ ಬೆಲ್ಟ್.
1: ಹತ್ತಿ
0: ಹ್ಞೂ,
1: ಅಂದ್ರೆ ಮೂರು ಜಿಲ್ಲೆ ಅಲ್ವಾ?
0: ಹಾಂ, ಮೂರು ಜಿಲ್ಲೆಗಳೇ ಹೇಳಬೇಕು. ಯಾವ
1: ಒಂಥರ
0: ಜಿಲ್ಲೆಗಳನ್ನು
1: ಇದು
0: ಕರೀತಾರೆ ಅಂತೆ ನೋಡ್ರಿ,
1: ಒಂದು
0: ಕರ್ನಾಟಕ.
1: ಹಾವೇರಿ ಸರ್.
0: ಹಾವೇರಿ ಅಂತೀರಿ?
1: ಹಾಂ ಸರ್, ಒಂದು ಹಾವೇರಿ.
0: ಹಾಂ,
1: ಒಂದು ಹಾವೇರಿ ಅಂತ ಹತ್ತಿ ಬೆಲ್ಟ್ ಅಂದ್ರೆ ಇನ್ನೇನೋ ಇನ್ನೊಂದು ದಾವಣಗೆರೆ ಸರ್. ಅದು ದಾವಣಗೆರೆ ಸರ್, ಇದು ದಾವಣಗೆರೆ ಧಾರವಾಡ.
0: ಹಾಂ
1: ಇನ್ನೂ ಒಂದಿಲ್ಲ ಬನ್ ಸರ್.
0: ಹಾಂ, ಮೂರು ಹೇಳಿ.
1: ಈ ಕರೆಕ್ಟ್ ಆನ್ಸರ್ ಇವು ಎರಡು.
0: ಇಲ್ಲ, ನಾನು ಕರೆಕ್ಟೋ ತಪ್ಪು, ಒಂದು ತಪ್ಪಾದರೂ ಅದಕ್ಕೆ ಕೊಡೋಕ್ಕಾಗಲ್ಲ, ಪೂರ್ತಿಯಾಗಿ ಅದು
1: ಹೌದಾ ಸರ್?
0: ಮೂರು ಜಿಲ್ಲೆಗಳನ್ನು ಹೇಳ್ಬೋದು.
1: ಅಂದ್ರೆ ಹಾವೇರಿ, ಧಾರವಾಡ.
0: ತಪ್ಪಾಗಿದೆ ಶರಣಪ್ಪ ಅವರೇ, ಮುಂದಿನ ಒಂದು ಪ್ರಶ್ನೆಗೆ ಪ್ರಯತ್ನ ಮಾಡಿರಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು, ನಮಸ್ಕಾರ. ಹಲೋ, ಆಕಾಶವಾಣಿ ವಿಜಯಪುರ. ಹಲೋ, ನಮಸ್ತೆ. ಹಲೋ, ಇದು ಆಕಾಶವಾಣಿ ವಿಜಯಪುರ,
1: ಹಲೋ
0: ಹೇಳಿ, ತಮ್ಮ ಹೆಸರು?
1: ಸರ್, ಬಸವರಾಜ್. ಸರ್
0: ಬಸವರಾಜ್.
1: ನಮಸ್ತೆ ಸರ್.
0: ಎಲ್ಲಿಂದ ಕರೆ ಮಾಡ್ತಾ ಇದ್ರಿ ಬಸವರಾಜ್?
1: ಸರ್ ಕೊಪ್ಪಳದಿಂದ ಸರ್.
0: ಕೊಪ್ಪಳದಿಂದ ಬಸವರಾಜ್,
1: ಹಾಂ ಸರ್.
0: ಪ್ರಶ್ನೆ ಕೇಳ್ಕೊಂಡ್ರಿ ಬಸವರಾಜ್.
1: ಹಾಂ ಹೇಳಿ.
0: ಕರ್ನಾಟಕದ ಹತ್ತಿ ಬೆಲ್ಟ್, ಕಾಟನ್ ಬೆಲ್ಟ್ ಎಂದು ಕರ್ನಾಟಕದ ಯಾವ ಜಿಲ್ಲೆಗಳನ್ನು ಕರೆಯುತ್ತೇವೆ?
1: ದಾವಣಗೆರೆ ಸರ್.
0: ದಾವಣಗೆರೆ ಅಂತೀರಿ? ಇಲ್ಲ, ನಾನು ಯಾವ ಜಿಲ್ಲೆಗಳನ್ನು ಅಂತ ಇದ್ದೀನಿ, ಜಿಲ್ಲೆ ಅಂತ ಕೇಳಿಲ್ಲ ನಾನು.
1: ಕ್ವಶನ್ ಏನು ಸರ್ ಹೇಳ್ತಾರೆ ಅದು?
0: ಕರ್ನಾಟಕದ ಹತ್ತಿ ಬೆಲ್ಟ್, ಕಾಟನ್ ಬೆಲ್ಟ್ ಎಂದು ಕರೆಯಲ್ಪಡ್ತಕ್ಕಂಥ ಕರ್ನಾಟಕದ ಜಿಲ್ಲೆಗಳು ಯಾವುವು?
1: ಕರ್ನಾಟಕದ ಜಿಲ್ಲೆಗಳು ಏನು ಸರ್? ಜಿಲ್ಲೆ ಸರ್,
0: ಕರ್ನಾಟಕದ ಜಿಲ್ಲೆಗಳು.
1: ಜಿಲ್ಲೆಗಳು ಅಂದ್ರೆ ಒಮ್ಮೆ ಹಾವೇರಿ ಬರ್ತೇನೆ ಸರ್.
0: ನೀವು ಹೇಳಿ, ಮೂರು ಜಿಲ್ಲೆಗಳು ಬರ್ತಾವೆ ರೀ. ಮೂರು ಜಿಲ್ಲೆಗಳೊಳಗೆ ಮೂರು ರೈಟ್ ಆದ್ರೆ ಈ ಪ್ರಶ್ನೆಗೆ ನೀವು ಉತ್ತರ ನೀಡಿದಂತಾಗ್ತದೆ ರೀ.
1: ಹಾವೇರಿ ಸರ್,
0: ಹಾವೇರಿ. ಹ್ಞೂ
1: ಆಮೇಲೆ ದಾವಣಗೆರೆ ಸರ್,
0: ಹ್ಞೂ
1: ಆಮೇಲೆ ಇನ್ನೊಂದು ಕಲಬುರಗಿ ಸರ್.
0: ತಪ್ಪಾಗಿದೆ ಬಸವರಾಜ್, ಮುಂದಿನ ಒಂದು ಪ್ರಶ್ನೆಗೆ ಪ್ರಯತ್ನ ಮಾಡಿರಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಬಸವರಾಜ್. ಹೀಗೆ
1: ಹೇಳಿ
0: ಕರೆ
1: ಸರ್
0: ಮಾಡ್ತಾ ಇರಿ.
1: ಆನ್ಸರ್.
0: ಇಲ್ಲ ಆನ್ಸರ್, ನಾನು ಐದು ಕಾಲರ್ ಆದನತ್ರ ಹೇಳ್ತೀನಿ, ಎರಡನೇ ಕಾಲರ್ ತಾವು ಬಸವರಾಜ್.
1: ಹಾಂ ಓಕೆ ಸರ್.
0: ಓಕೆನಾ? ಕಾರ್ಯಕ್ರಮ ಕೇಳ್ತಾ ಇರಿ, ಗೊತ್ತಾಗುತ್ತೆ.
1: ಓಕೆ.
0: ಹಲೋ, ಆಕಾಶವಾಣಿ ವಿಜಯಪುರ.
1: ಹಲೋ ನಮಸ್ತೆ ಸರ್.
0: ನಮಸ್ಕಾರ ರೀ, ಹೇಳ್ರಿ, ಎಲ್ಲಿಂದ ಕರೆ ಮಾಡ್ತಾ ಇದ್ರಿ? ನಮ್ಮ ಹೆಸರು?
1: ಪೆದ್ದಪ್ಪ ಸರ್, ಕೊಪ್ಪಳ.
0: ಕೊಪ್ಪಳದಿಂದ?
1: ಪೆದ್ದಪ್ಪ ಸರ್.
0: ಪೆದ್ದಪ್ಪ, ಎರಡನೇ ಕಾಲರ್ ತಾವು ಈ ಕಾರ್ಯಕ್ರಮದಲ್ಲಿ.
1: ಹೌದು ಸರ್.
0: ತುಂಬ ಖುಷಿ ಆಗ್ತಾ ಇದ್ದೀರಿ ಪೆದ್ದಪ್ಪ ಅವರೇ, ಕಾರ್ಯಕ್ರಮದಲ್ಲಿ ಎರಡನೇ ಬಾರಿ ಕರೆ ಮಾಡ್ತಾ ಇದ್ರಿ. ಕರ್ನಾಟಕದ ಹತ್ತಿ ಬೆಲ್ಟ್, ಕರ್ನಾಟಕದ ಹತ್ತಿ ಬೆಲ್ಟ್, ಕಾಟನ್ ಬೆಲ್ಟ್ ಎಂದು ಕರೆಯಲ್ಪಡ್ತಕ್ಕಂಥ ಜಿಲ್ಲೆಗಳು ಯಾವ್ಯಾವ್ರಿ?
1: ಒಂದ್ರೆ ಸರ್ ರಾಯಚೂರು, ಧಾರವಾಡ, ಬೆಳಗಾವಿ.
0: ಧಾರವಾಡ, ಬೆಳಗಾವಿ ಅಂತೀರಿ? ಇನ್ನೊಂದು ಹೇಳಿರಿ, ರಾಯಚೂರಾ?
1: ರಾಯಚೂರು ಸರ್.
0: ಓಕೆ ಪೆದ್ದಪ್ಪ ಅವರೇ, ನಿಮ್ಮ ಉತ್ತರ ತಪ್ಪಾಗಿದೆ. ಮುಂದಿನ ಒಂದು ಪ್ರಶ್ನೆಗೆ ಪ್ರಯತ್ನ ಮಾಡಿರಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು, ನಮಸ್ಕಾರ.
1: ಆಯ್ತು.
0: ಹಲೋ, ಆಕಾಶವಾಣಿ ವಿಜಯಪುರ.
1: ಹಲೋ ನಮಸ್ತೆ ಸರ್.
0: ನಮಸ್ತೆ, ಹೇಳ್ರಿ, ತಮ್ಮ ಹೆಸರು?
1: ಗಂಗಾವತಿ ಅಂತ ಸರ್ ಮಾತಾಡ್ತಿರೋದು, ರಮೇಶ್ ಅಂತ.
0: ರಮೇಶ್.
1: ಹಾಂ ಸರ್.
0: ಓಕೆ ರಮೇಶ್, ಪ್ರಶ್ನೆ ಕೇಳ್ಕೊಂಡ್ರಿ.
1: ಹೇಳಿ ಸರ್.
0: ಕರ್ನಾಟಕದ ಹತ್ತಿ ಬೆಲ್ಟ್ ಎಂದು ಕರ್ನಾಟಕದ ಯಾವ ಜಿಲ್ಲೆಗಳನ್ನು ಕರೆಯುತ್ತಾರೆ ಅಂತ?
1: ಹತ್ತಿ ಬೆಲ್ಟ್ ಆ ಸರ್?
0: ಹಾಂ ಹಾಂ.
1: ಹತ್ತಿ ಬೆಲ್ಟ್ ಹಾವೇರಿ ಸರ್.
0: ಹ್ಞೂ,
1: ಒಂದು ಹೇಳ್ಬೇಕಾ ಎಷ್ಟು ಹೇಳಿ ಸರ್?
0: ಮೂರು ಜಿಲ್ಲೆಗಳು ಬರ್ತಾವೆ ರೀ.
1: ಹಾಂ ಸರ್. ಹಾಗಾದ್ರೆ ಹತ್ತಿ ಹಾವೇರಿ ಸರ್,
0: ಹ್ಞೂ,
1: ಧಾರವಾಡ, ರಾಯಚೂರು ಸರ್.
0: ಧಾರವಾಡ, ರಾಯಚೂರು ಅಂತ್ರಿ? ತಪ್ಪಾಗಿದೆ ರಮೇಶ್, ಮುಂದಿನ ಒಂದು ಪ್ರಶ್ನೆಗೆ ಪ್ರಯತ್ನ ಮಾಡಿರಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು, ನಮಸ್ಕಾರ. ಹಲೋ, ಆಕಾಶವಾಣಿ ವಿಜಯಪುರ.
1: ನಮಸ್ಕಾರ.
0: ನಮಸ್ಕಾರ ರೀ, ಹೇಳ್ರಿ.
1: ಸಂಗನಗೌಡ ಮಲಿಪುರಿ ಸರ್.
0: ಸಂಗನಗೌಡ್ರಿಗೆ?
1: ಎರಡನೇ ಕರೆ ಸರ್.
0: ಓಕೆ ಸಂಗನಗೌಡ್ರಿ, ಹೇಳ್ರಿ ಉತ್ತರ.
1: ಸರ್ ಅದು ಹತ್ತಿ ಕ್ವಶನ್ ಅಲ್ರಿ.
0: ಹ್ಞೂ ರೀ.
1: ಅದು ಸರ್ ಹಾವೇರಿ, ಗದಗ, ಹಾವೇರಿ, ಗದಗ,

0: ದಾವಣಗೆರೆ.
1: ಹ್ಞೂ ತಪ್ಪಾಗಿದೆ ಸಂಗನಕೊಡ್ರಿ, ಸ್ವಲ್ಪದ್ರಲ್ಲೇ ಮಿಸ್ ಆಗ್ತಾ ಇದ್ದೀರಿ. ಓಕೆ ಇರಲಿ ಸಂಗನಕೊಡ್ರಿ, ಮುಂದಿನ ಒಂದು ವಾರದಲ್ಲಿ ಪ್ರಯತ್ನ ಮಾಡಿರಿ ಸಂಗನಕೊಡ್ರಿ. ಸಮಯ ಕೂಡ ಹತ್ತಿರ ಬಂತು, ನಿಮ್ಮ ಉತ್ತರ ತಪ್ಪಾಗಿದೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು, ನಮಸ್ಕಾರ.

ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ಕೇಳಿರ್ತಕ್ಕಂಥ ಪ್ರಶ್ನೆ, ಕರ್ನಾಟಕದ ಹತ್ತಿ ಬೆಲ್ಟ್ ಇಂಗ್ಲೀಷ್ನಲ್ಲಿ ಕಾಟನ್ ಬೆಲ್ಟ್ ಅಂತ ಕರೀತಾರೆ. ಕರ್ನಾಟಕದ ಹತ್ತಿ ಬೆಲ್ಟ್ ಎಂದು ಕರ್ನಾಟಕದ ಯಾವ ಜಿಲ್ಲೆಗಳನ್ನು ಕರೆಯುತ್ತಾರೆ ಅಂತ ಕೇಳಲಾಗಿತ್ತು. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಧಾರವಾಡ, ಗದಗ, ಬೆಳಗಾವಿ. ಇನ್ನೊಮ್ಮೆ, ಧಾರವಾಡ, ಗದಗ, ಬೆಳಗಾವಿ.

ಸ್ನೇಹಿತರೆ, ಈ ಒಂದಿನ ಕಾರ್ಯಕ್ರಮದಲ್ಲಿ ಬಹಳಷ್ಟು ಜನ ಉತ್ತರ ಹೇಳೋಕ್ಕೂ ಪ್ರಯತ್ನ ಮಾಡಿದ್ರಿ, ಕರೆ ಮಾಡಲಿಕ್ಕೂ ಪ್ರಯತ್ನ ಮಾಡಿದ್ರಿ, ಬಹಳಷ್ಟು ಜನ ಭಾಗಿಯಾದ್ರಿ. ಎಲ್ಲ ಕರೆ ಮಾಡಿದ ಎಲ್ಲ ಸ್ನೇಹಿತರಿಗೆ ಧನ್ಯವಾದಗಳನ್ನು ಹೇಳ್ತಾ ಕಾರ್ಯಕ್ರಮದಲ್ಲಿ ಹೆಚ್ಚೆಚ್ಚು ಭಾಗಿಯಾಗಿ ಹೆಚ್ಚೆಚ್ಚು ಉತ್ತರಿಸಲು ಪ್ರಯತ್ನ ಮಾಡಿರಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಕೂಡ ಹತ್ತಿರ ಬಂತು. ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮಕ್ಕೆ ತಾಂತ್ರಿಕ ನಿರ್ವಹಣೆ ನೀಡಿದವರು CM ಪತ್ತಾರ್ ಹಾಗೂ SA ಚಿಂತಾಮಣಿ. ಇಷ್ಟೊತ್ತು ನಿಮ್ಮ ಕರೆಯೊಂದಿಗೆ ನಾನಿದ್ದೆ PB ಡೊಳ್ಳಿ. ಯಾರಿಗೆ ಕರೆ ಸಿಕ್ಕಿಲ್ಲ ಬೇಜಾರಾಗಬೇಡಿ, ಈ ಕಾರ್ಯಕ್ರಮ ಪ್ರತಿ ವಾರವೂ ಕೂಡ ಪ್ರಸಾರ ಆಗ್ತಾನೆ ಇರುತ್ತೆ. ನೀವು ಒಂದು ಪ್ರಯತ್ನ ಮಾಡಿ, ಆ ಕರೆ ನಿಮ್ಮದಾಗಲಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.

0: ಕೆಳಗ್ರೆ ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಸಾಯಂಕಾಲದ 6 ಗಂಟೆ. ಕೇಳಿ ನಮ್ಮ ನಿಲಯದಿಂದ ಇಂದು ಸಂಜೆ ಹಾಗೂ ನಾಳೆ ಬಿತ್ತರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಶ್ರೋತೃಗಳೇ, ಇನ್ನು ಮುಂದೆ ಅಂದರೆ 6:05 ಕೇಳಲಿದ್ದೀರಿ. ಇಂಗ್ಲಿಷ್ನಲ್ಲಿ ವಾರ್ತೆಗಳು, 6:10 ಸಮಾಚಾರ ದರ್ಶನ, ಇನ್ನು 6:30 ಸೇವಾ ಮಾಹಿತಿ ಮಾಡಿಕೊಡಲಿದ್ದೀರಿ. 6:35 ಕಾಣೆಯಾದವರ ಬಗ್ಗೆ ಪ್ರಕಟಣೆಗಳನ್ನು ಕೇಳಲಿದ್ದೀರಿ. 6:50 ಕಾರ್ಯಕ್ರಮ ಕಿಸನ್ ಮಾಣಿ, ರೈತ ಉತ್ಪಾದಕ ಸಂಸ್ಥೆಗಳು ಮತ್ತು ನೋಂದಣಿ, ಶ್ರೀಮತಿ ಗಾಯತ್ರಿ ಅವರಿಂದ ಮಾಹಿತಿ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ಪ್ರಾಯೋಜಕರು ಕೃಷಿ ಇಲಾಖೆ, ಭಾರತ ಸರ್ಕಾರ. ಇನ್ನು 7:20 ಜನಪದ ಸಂಗೀತ ಕಾರ್ಯಕ್ರಮ. ಇದರಲ್ಲಿ ರಾಮದುರ್ಗದ ದ್ಯಾಮವ್ವ ಯಮನಪ್ಪ ಮಾದರ್ ಹಾಗೂ ತಂಡದವರಿಂದ ಚೌಡಿಕೆ ಪದಗಳು. 7:45 ಕೇಳಲಿದ್ದೀರಿ ಸಮಾಚಾರ ದರ್ಶನ ವಾರದ ವಾರ್ತಾಚಿತ್ರ. 8:00 ಸಭೆ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳು. 8:30 ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. ಇನ್ನು 9:15 ಸ್ಪಾಟ್ಲೈಟ್ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬರಲಿದೆ. ರಾತ್ರಿ 9:30 ಯುವವಾಣಿ, ರಾತ್ರಿ 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ. ಇದರಲ್ಲಿ ರಫೀಕ್ ಖಾನ್ ಅವರ ವಯೋಲಿನ್ ವಾದನ ಮೂಡಿಬರಲಿದೆ.
1: ನ್ಯೂ ಜೀವನ್ ಶಾಂತಿ ಪಾಲಿಸಿ ಕೇವಲ ಒಮ್ಮೆ ಮಾತ್ರ ಪ್ರೀಮಿಯಂ ಪೇ ಮಾಡಿ ಗ್ಯಾರಂಟಿಡ್ ಆನ್ಯೂಟಿ ಪಡ್ಕೊಳ್ಳಿ. ಮೊದಲ 1-5 ವರ್ಷಗಳವರೆಗೆ, ನಂತರ ಇಡೀ ಜೀವನದವರೆಗೆ. ಎಲ್ಐಸಿ ನ್ಯೂ ಜೀವನ್ ಶಾಂತಿ, ಶಾಂತಿ ಖಚಿತ. ಎಲ್ಐಸಿ ಹರ್ಬಲ್ ಆಪ್ಗೆ ಸಾಥ್. ನಿಮ್ಮ ಹತ್ತಿರದ ಎಲ್ಐಸಿ ಏಜೆಂಟ್ ನ ಕಾಂಟ್ಯಾಕ್ಟ್ ಮಾಡಿ ಅಥವಾ www.licindia.in ಗೆ ವಿಸಿಟ್ ಮಾಡಿ.
0: ಕೆಳಗ್ರೆ ನಮ್ಮ ನಾಳಿನ ಪ್ರಸಾರ ಕಾರ್ಯದಲ್ಲಿ ಬೆಳಗ್ಗೆ 6:00 ನಾಳೆ ಬಿತ್ತರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳಲಿದ್ದೀರಿ. 6:10 ವಂದನಾ ಭಕ್ತಿಗೀತೆಗಳ ಕಾರ್ಯಕ್ರಮ.

6 ಗಂಟೆ 30 ನಿಮಿಷಕ್ಕೆ ಚಿಂತನ ಡಾಕ್ಟರ್ UM ರವಿ ಅವರಿಂದ. ರೈತರಿಗೆ ಸಲಹೆಗಳು 6 ಗಂಟೆ 35 ನಿಮಿಷಕ್ಕೆ. 6 ಗಂಟೆ 40 ನಿಮಿಷಕ್ಕೆ ಜನಪದ ಸಂಗೀತ ಕಾರ್ಯಕ್ರಮ. 7 ಗಂಟೆ 15 ನಿಮಿಷಕ್ಕೆ ಉದ್ಯೋಗ ವಾರ್ತೆ, ತದನಂತರ ಭಾವಗೀತೆಗಳನ್ನು ಕೇಳಬಹುದು. ಇನ್ನು 7 ಗಂಟೆ 45 ನಿಮಿಷಕ್ಕೆ, 9 ಗಂಟೆ 30 ನಿಮಿಷಕ್ಕೆ ಹಾಗೂ 8 ಗಂಟೆ 30 ನಿಮಿಷಕ್ಕೆ ಚಿತ್ರಗೀತೆಗಳು. ನಾಳೆ ಬೆಳಿಗ್ಗೆ 9 ಗಂಟೆಗೆ ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮದ ಮರು ಪ್ರಸಾರ, ತದನಂತರ ಸ್ಪೆಷಲ್ ಮಿಕ್ಸ್ ಮಿಶ್ರ ಗೀತೆಗಳ ಕಾರ್ಯಕ್ರಮ ಮೂಡಿಬರಲಿದೆ. ಶ್ರೋತೃಗಳೇ, ನಾಳೆ ಮಧ್ಯಾಹ್ನ 12 ಗಂಟೆ 5 ನಿಮಿಷಕ್ಕೆ ಬನಿತಾ ಬಿಹಾರ, ಇದರಲ್ಲಿ ಸ್ವಚ್ಛತೆಯಿಂದ ಹಸಿರು ನಾಳೆಯವರೆಗೆ ಸ್ವಚ್ಛತೆಯೇ ಸೇವೆ ಅಭಿಯಾನದ ಸಂದರ್ಭದಲ್ಲಿ ಸ್ವಯಂ ಸೇವಾ ಸಂಘದ ಚೈತನ್ಯ ಸುಬ್ರಹ್ಮಣ್ಯ ಅವರೊಡನೆ ಮಾತುಕತೆ. ಸಂದರ್ಶಕರು ಆಶಾ. ಇದು ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. ಇನ್ನು 12 ಗಂಟೆ 30 ನಿಮಿಷಕ್ಕೆ ಆರೋಗ್ಯ ಸಂಚಿಕೆ, ವಿಷಯ ಇಂಪಾರ್ಟೆನ್ಸ್ ಆಫ್ ಮೆಂಟಲ್ ಹೆಲ್ತ್. ಇನ್ನು 1 ಗಂಟೆಗೆ ಪ್ರಗತಿ ಪಥ, PM ಅಗ್ರಿ ಕ್ಲಿನಿಕ್ಸ್ ಮತ್ತು ಅಗ್ರಿ ಬಿಸ್ನೆಸ್ ಕುರಿತು ಮಾಹಿತಿ ಮಾಡಿಕೊಳ್ಳಲಿದ್ದೀರಿ. ಕೆಳಗುರೆ, ನಾಳೆ ಸಂಜೆ 5 ಗಂಟೆಗೆ ಬುಲಿನಲ್ಲಿ ನೇರ ಫೋನ್ ಕಾರ್ಯಕ್ರಮವಿದೆ. 6 ಗಂಟೆಗೆ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳಲಿದ್ದೀರಿ. 6 ಗಂಟೆ 10 ನಿಮಿಷಕ್ಕೆ ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮ, ತದನಂತರ ನೀತಿಕತೆ ಮೂಡಿಬರಲಿದೆ. ಇನ್ನು 6 ಗಂಟೆ 35 ನಿಮಿಷಕ್ಕೆ ಕಾಣೆಯಾದವರ ಬಗ್ಗೆ ಪ್ರಕಟಣೆಗಳನ್ನು ಕೇಳಲಿದ್ದೀರಿ. 6 ಗಂಟೆ 51 ನಿಮಿಷಕ್ಕೆ ಕೆಸರಮಣಿ ಕಾರ್ಯಕ್ರಮ ಮೂಡಿಬರಲಿದೆ. 7 ಗಂಟೆ 45 ನಿಮಿಷಕ್ಕೆ ಕನ್ನಡದಲ್ಲಿ ಭಾಷಣ, ಕುಯ್ಯಂಪು ಅವರ ಕಾದಂಬರಿಗಳಲ್ಲಿ ಬರುವ ಮಹಿಳಾ ಪಾತ್ರಗಳ ಶಕ್ತತೆ, ಈ ಕುರಿತು ಮಾತನಾಡುತ್ತಾರೆ ಹಾಸನದ ಡಾಕ್ಟರ್ ದಿನೇಶ್ KS. ಇದು ಹಾಸನ ಕೇಂದ್ರದ ಕೊಡುಗೆ. ನಾಳೆ ರಾತ್ರಿ 8 ಗಂಟೆಗೆ ಯುವವಾಣಿ, 8 ಗಂಟೆ 30 ನಿಮಿಷಕ್ಕೆ ಪುಷ್ಪಹಾರ ಹಿಂದಿ ಚಿತ್ರಗೀತೆಗಳು, 9 ಗಂಟೆ 15 ನಿಮಿಷಕ್ಕೆ ಸ್ಪಾಟ್ಲೈಟ್ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ಇನ್ನು ರಾತ್ರಿ 10 ಗಂಟೆಗೆ ರವಿ ಬಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬರಲಿದೆ. ಕೆಳಗರೆ, ಇದುವರೆಗೆ ನಮ್ಮ ನಿಲಯದಿಂದ ಇಂದು ಸಂಜೆ ಹಾಗೂ ನಾಳೆ ಬಿತ್ತರವಾಗಲಿರುವ ಕಾರ್ಯಕ್ರಮಗಳ ಪುಟ್ಟ ಮಾಹಿತಿ ಮಾಡಿಕೊಂಡಿರಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಸಾಯಂಕಾಲದ 6 ಗಂಟೆ 5 ನಿಮಿಷ ಆಗುತ್ತಲಿದ್ದು, ಇನ್ನು ಮುಂದೆ ಕೇಳಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇದೀಗ.

0: जनगणना पोर्टल पर अपनी जानकारी भर चुके हैं, स्वगणना कर चुके हैं। आपका भी इसमें थोड़ा सा समय खर्च होगा, लेकिन देश के लिए बहुत महत्वपूर्ण है, क्योंकि आपकी सही जानकारी, आपके परिवार की सही जानकारी देश के भविष्य की सही तस्वीर तैयार करने में मदद करती है।
1: ಒಂದು ಜಿಲ್ಲೆ ಒಂದು ಉತ್ಪನ್ನ ವಿಶೇಷತೆಗಳನ್ನು ಮುನ್ನೆಲೆಗೆ ತರಲು ವೋಕಲ್ ಫಾರ್ ಲೋಕಲ್ ಅಭಿಯಾನ ಸಹಕಾರಿಯಾಗಿದೆ ಎಂದಿರುವ ಅವರು, ಗ್ರಾಮಗಳು ಹಾಗೂ ಸಣ್ಣ ನಗರಗಳ ಗುರುತು ಸ್ಥಳೀಯ ಮಾರುಕಟ್ಟೆಗಳಿಗೆ ಮಾತ್ರ ಸೀಮಿತವಾಗಬಾರದು, ಅವು ದೇಶದ ಇತರ ಭಾಗಗಳಿಗೆ ಮತ್ತು ವಿಶ್ವದ ಮಾರುಕಟ್ಟೆಗಳವರೆಗೂ ತಲುಪಬೇಕು ಎಂದರು.
0: कहीं कोई खास फल है, कहीं कोई पारंपरिक कला है, तो कहीं कोई अनोखा हुनर है। वन डिस्ट्रिक्ट वन प्रोडक्ट इन्हीं विशेषताओं को आगे बढ़ाने का अभियान है। हमारा प्रयास यही होना चाहिए कि हमारे गांव और छोटे शहरों की पहचान सिर्फ स्थानीय भारत तक सीमित न रहे, वे देश और दूसरे हिस्सों तक पहुंचे और दुनिया के बाजारों तक भी पहुंचे। इससे वोकल फॉर लोकल अभियान को भी बल मिलता है।
1: ಭೌಗೋಳಿಕ ಮಾನ್ಯತೆ ಜಿಐ ಟ್ಯಾಗ್ ಪಡೆದಿರುವ, ಅಸಾಧಾರಣ ರುಚಿಗೆ ಹೆಸರುವಾಸಿಯಾಗಿರುವ ರಾಜ್ಯದ ಕಲಬುರಗಿ ತೊಗರಿ ಬೇಳೆಯನ್ನು ಮಾಲ್ಡೀವ್ಸ್ ದೇಶಕ್ಕೆ ರಫ್ತು ಮಾಡಲಾಗಿದೆ. ಕೇಂದ್ರ ಸರ್ಕಾರದ ವೋಕಲ್ ಫಾರ್ ಲೋಕಲ್ ಉಪಕ್ರಮದಡಿ ಸ್ಥಳೀಯ ಉತ್ಪನ್ನಗಳಿಗೆ ಹೆಚ್ಚು ಆದ್ಯತೆ ನೀಡಲಾಗುತ್ತಿದೆ. ಪ್ರಸ್ತುತ ಅಮೆರಿಕ ಹಾಗೂ ಇಂಗ್ಲೆಂಡ್ ದೇಶಗಳಿಂದಲೂ ರಫ್ತು ಬೇಡಿಕೆ ಇರುವ ಕಲಬುರಗಿ ತೊಗರಿ ಬೇಳೆ ವಿಶೇಷತೆ ಕುರಿತು ಸಮಾಚಾರ ದರ್ಶನಕ್ಕಾಗಿ ಮಾಹಿತಿ ನೀಡಿದ್ದಾರೆ ಕೃಷಿ ಇಲಾಖೆ ಜಂಟಿ ನಿರ್ದೇಶಕರಾದ ಸಮದ್ ಪಟೇಲ್.
2: ನಮ್ಮ ಕಲಬುರಗಿ ಜಿಲ್ಲೆಯ ಈ ಒಂದು ಸುಣ್ಣದ ಕಲ್ಲಿನ ಒಂದು ವಿಶೇಷತೆ ಇರುವಂತ ಈ ಬ್ಲಾಕ್ ಕಾಟನ್ ಸಾಯಿಲ್ ಅಲ್ಲಿ ಪೊಟ್ಯಾಸಿಯಂ ಮತ್ತು ಕ್ಯಾಲ್ಸಿಯಂ ರಿಚ್ ಸಾಯಿಲ್ ಇರೋದ್ರಿಂದ ಕಲಬುರಗಿ ಜಿಲ್ಲೆಯ ತೊಗರಿ ಅದರಲ್ಲಿ 18-3% ಪ್ರೋಟೀನ್ ಬರ್ತದೆ. ಈಗ ಅದಕ್ಕೆ ಭೌಗೋಳಿಕ ಸೂಚ್ಯಾಂಕ ಗ್ಲೋಬಲ್ ಇಂಡಿಕೇಶನ್ ಏನಂದ್ರ ಜಿಐ ಟ್ಯಾಗ್ ಸಿಕ್ಕಿದ್ದು ನಮ್ಮ ಕಲಬುರಗಿ ಬೆಳೆಯಲ್ಲಿ ಕೆಲವೊಂದು ವಿಶೇಷತೆಗಳಿದೆ. ಒಂದನೇದು ನಾನು ಹೇಳಿದಂಗೆ ಅತಿ ಹೆಚ್ಚು ಪ್ರೋಟೀನ್ ಕಂಟೆಂಟ್. ಎರಡನೇದು ನಮ್ಮ ಕಲಬುರಗಿ ಜಿಲ್ಲೆಯ ತೊಗರಿಯ ಒಂದು ಟೇಸ್ಟ್, ಇದು ಟೇಸ್ಟ್ ನಲ್ಲಿ ಬೇರೆ ತೊಗರಿ ಕಂಪೇರ್ ಮಾಡಿದ್ರೆ ಡಿಫ್ರೆಂಟ್ ಇರ್ತದೆ. ಮೂರನೇದು ಇದರದ್ದು ಅರೋಮಾ, ಅಡಿಗೆ ಮಾಡಿದ್ಮೇಲೆ ಒಂದು ಒಳ್ಳೆ ಸ್ಮೆಲ್ ಬರ್ತದೆ. ನಾಲ್ಕನೇದು ಅಡಿಗೆ ಮಾಡಿದ್ಮೇಲೆ ಕೀಪಿಂಗ್ ಕ್ವಾಲಿಟಿ, ಬೆಳಿಗ್ಗೆ ಅಡಿಗೆ ಮಾಡಿದ್ರು ಆ ಬ್ಯಾಳೆಯನ್ನ ಸಾಯಂಕಾಲ ತನಕ ಊಟ ಮಾಡಬಹುದು. ಈಗ ಆಲ್ರೆಡಿ ಮಾಲ್ಡೀವ್ಸ್ ಏನದಲ್ಲ ಮೊದಲನೇ ಕನ್ಸೈನ್ಮೆಂಟ್ 1 ಟನ್ ಟ್ರಯಲ್ ಬೇಸಿಸ್ ಮೇಲೆ ಹೋಗಿದೆ. ಅದೇ ರೀತಿ ನಮಗೆ ಯುಎಸ್ಗೆ ಯುಕೆಗೆ ರಿಕ್ವೈರ್ಮೆಂಟ್ ಇದೆ. ಈ ರೀತಿಯ ಒಂದು ಬೆಳೆ ಎಕ್ಸ್ಪೋರ್ಟ್ ಆಗೋದ್ರಿಂದ ಏನಾಗುತ್ತೆ, ನಮ್ಮ ಭಾಗದ ರೈತ ಬಾಂಧವರಿಗೆ ಪ್ರೋತ್ಸಾಹ ಸಿಗ್ತದೆ.
1: ಸಶಕ್ತ ಮಹಿಳೆ ಸುಸ್ಥಿರ ಕೃಷಿ ಧ್ಯೇಯದೊಂದಿಗೆ ಧಾರವಾಡ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ
3: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಅಸಾಧಾರಣ ವ್ಯಕ್ತಿತ್ವ, ಅಪಾರ ಪಾಂಡಿತ್ಯ, 5 ಭಾಷೆಗಳನ್ನು ಬಲ್ಲವರು, ಒಳ್ಳೆಯ ವಾಗ್ಮಿ, ಕಿರಿಯರಿಗೆ ಆದರ್ಶ, ಮಾರ್ಗದರ್ಶಕರು, ಸಾಹಿತಿ, ಪತ್ರಿಕೋದ್ಯಮಿ, ಅನುವಾದಗಳನ್ನು ಮಾಡ್ತಾ ಇದ್ರು, ಏಕೀಕರಣ ಸ್ವಾತಂತ್ರ್ಯ ಸಂಗ್ರಾಮಗಳಲ್ಲಿ ಸಕ್ರಿಯರಾಗಿದ್ದರು, ಪ್ರಕಾಶನ ಮಾಡಿದರು, ಇತಿಹಾಸವನ್ನು ಅಧ್ಯಯನ ಮಾಡಿದವರು, ಶಾಸನ ತಜ್ಞರು. ಟಿ ತಾ ಶರ್ಮರು, ತಿರುಮಲೆ ತಾತಾಚಾರ್ಯ ಶರ್ಮ. ವೈವಿಧ್ಯಮಯ ಕ್ಷೇತ್ರಗಳಲ್ಲಿ ಅಪಾರ ಜ್ಞಾನ ಹೊಂದಿದ್ದ ತೀತಾ ಶರ್ಮರು ಮಹಾತ್ಮ ಗಾಂಧೀಜಿಯವರ ಕಟ್ಟ ಅನುಯಾಯಿ. ಅಹಮದಾಬಾದ್ ಸಬರಮತಿ ಆಶ್ರಮಗಳಲ್ಲಿ ಗಾಂಧೀಜಿಯವರ ಜೊತೆಗೆ ಇದ್ದವರು. ಗಾಂಧೀಜಿಯವರು ಬೆಂಗಳೂರಿಗೆ ಬಂದಾಗಲೂ ಅವರನ್ನು ಸತ್ಕರಿಸಿ ಅವರ ಜೊತೆ ಉಳಿದು ಸೇವೆ ಮಾಡಿದವರು. ಈ ದಿನ ತೀತಾ ಶರ್ಮಾ ಅವರು ಗಾಂಧೀಜಿಯವರ ಬಗ್ಗೆ ನೆನಪಿಸಿಕೊಂಡಿರುವುದು, ಅವರ ಒಡನಾಟದ ಮೆಲುಕು ಹಾಕಿರುವುದನ್ನು ಆಲಿಸೋಣ, ಕೇಳಿ.
4: ಗಾಂಧೀಜಿ ಸುಮಾರು ಅಪಾರ್ಟ್ಮೆಂಟ್ನಲ್ಲಿ
5: अब सुनिए आशा भोसले और आरडी बर्मन का गाया कारमा फिल्म का गीत. गीत को लिखा है मजरू सुल्तानपुरी ने, संगीत से सजाया है आरडी बर्मन ने.

0: ಅಧಿಕಾರಿಗಳ ಸಲಹೆ ಮೇರೆಗೆ ಹನಿ ನೀರಾವರಿಯನ್ನು ಅಳವಡಿಸಿಕೊಂಡಿದ್ದು ಅಡಿಕೆ, ಬಾಳೆ, ತೆಂಗು, ಕಾಫಿ, ಮಸಾಲೆ ಗಿಡ ಹಾಗೂ ಔಷಧೀಯ ಗಿಡಗಳನ್ನು ಬೆಳೆದಿರುತ್ತೇನೆ. ಅದರ ಜೊತೆಗೆ ನಮ್ಮ ದೇಶೀಯ ಗಿಡಗಳಾದ ಪೇರಲೆ, ದಾಳಿಂಬೆ, ಸೀತಾಫಲ, ಮಾವು, ಚಿಕ್ಕು, ನೆಲ್ಲಿ, ನೇರಳೆ, ಹಲಸು, ಹುಣಸೆ, ಪಪ್ಪಾಯ, ನಿಂಬೆ, ನುಗ್ಗೆ, ಕರ್ಪೂರ, ಇಂಗು, ಏಲಕ್ಕಿ, ಲವಂಗ, ಇನ್ನೂ ಅನೇಕ ರೀತಿಯ ಗಿಡಗಳನ್ನ ಬೆಳೆಸಿದ್ದೇನೆ. ಇದರ ಜೊತೆಗೆ ವಿದೇಶಿ ತಳಿಗಳಾದ ಸ್ಟಾರ್ ಫ್ರೂಟ್, ಚೆರ್ರಿ, ಮ್ಯಾಂಗೋಸ್ಟೀನ್, ಲೂಬಿ, ಮಿರಾಕಲ್ ಫ್ರೂಟ್, ಮೆಗಡೋಮಿಯಾ, ಕರೋಂಡಾ, ಇನ್ನೂ ಅನೇಕ ರೀತಿಯ ಒಟ್ಟು 160 ರೀತಿಯ ಗಿಡಗಳನ್ನು ಬೆಳೆಸಿದ್ದೇನೆ.
1: ಜನಸೇವಾ ಸೇ ದೇಶ ಸೇವಾ ಮಂತ್ರದೊಂದಿಗೆ ಮಾಸಿಕ ಜನಜಾಗೃತಿ ಕಾರ್ಯಕ್ರಮ ದೇಶಾದ್ಯಂತ ಜರುಗುತ್ತಿದೆ. ಕೇಂದ್ರ ಸರ್ಕಾರ ನವೋದ್ಯಮಗಳನ್ನು ಉತ್ತೇಜಿಸುತ್ತಿದೆ. ಬೆಳಗಾವಿಯ ಕೃಷಿ ಸ್ಟಾರ್ಟ್ಅಪ್ ಕಿಸಾನ್ ಕನೆಕ್ಟ್ ಎಲ್ಎಲ್ಪಿ, ರೋಟೋ ಕಲ್ಟಿವೇಟರ್ ಸೇರಿದಂತೆ ವಿವಿಧ ಕೃಷಿ ಉಪಕರಣಗಳನ್ನು ಉತ್ಪಾದಿಸುತ್ತಿದೆ. 2021 ಕಾರ್ಯಾರಂಭಿಸಿದ ನವೋದ್ಯಮ ಕಂಪನಿ ಪ್ರಸ್ತುತ 1 ಕೋಟಿ ರೂಪಾಯಿ ವಾರ್ಷಿಕ ವಹಿವಾಟು ನಡೆಸುತ್ತಿದೆ. ಕಿಸಾನ್ ಕನೆಕ್ಟ್ ಕಾರ್ಯನಿರ್ವಾಹಕ ನಿರ್ದೇಶಕ ಅಭಿಷೇಕ್ ಬೆಂಬಳಗಿ ಸಮಾಚಾರ ದರ್ಶನಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
2: ರೈತರಿಗೋಸ್ಕರ, ರೈತರಿಗಾಗಿ ಏನಾದರೂ ಒಂದು ಮಾಡಬೇಕು ಅಂತ ಹೇಳಿ ಕೋರ್ ಮೆಕ್ಯಾನಿಕಲ್ ಸೆಗ್ಮೆಂಟ್ ಅಲ್ಲಿ ಒಂದು ರೋಟೋ ಕಲ್ಟಿವೇಟರ್ ಎಂಬಂತಹ ಪ್ರಾಡಕ್ಟ್ ಅನ್ನ ನಮ್ಮ ಸ್ಟಾರ್ಟ್ಅಪ್ ಮುಖಾಂತರ ನಾವು ಡೆವಲಪ್ ಮಾಡಿದ್ವಿ. ನಮ್ಮ ರೋಟೋ ಕಲ್ಟಿವೇಟರ್ ಎಂಬಂತಹ ಒಂದ್ ಸಿಂಗಲ್ ಪ್ರಾಡಕ್ಟ್ ಅನ್ನ ಮಾತ್ರ ಯೂಸ್ ಮಾಡಿ ನೀವು ಲ್ಯಾಂಡ್ ಪ್ರಿಪೇರ್ ಅನ್ನ ಮಾಡ್ಕೋಬಹುದು. ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ RKVY ರಫ್ತಾರ್ ಎಂಬ ಸ್ಕೀಮ್ ನ ಅಡಿಯಲ್ಲಿ ಕೃಷಿ ABI ಎಂಬ ಇನ್ಕ್ಯುಬೇಷನ್ ನಮಗೆ ಸಪೋರ್ಟ್ಗೆ ಬಂತು. RKVY ರಫ್ತಾರ್ ಸ್ಕೀಮ್ ನಲ್ಲಿ ನಮಗೆ 5 ಲಕ್ಷ ರೂಪಾಯಿಯ ಗ್ರಾಂಟ್ ಅಮೌಂಟ್ ನಮಗೆ ದೊರಕಿತ್ತು. ಸೊ ನಮ್ಮ ಸ್ವಂತ ಬಂಡವಾಳ ಮತ್ತೆ ಸರ್ಕಾರದ ಸಹಾಯಧನ ಅವೆರಡನ್ನು ಸೇರಿ ನಮ್ಮ ಐಡಿಯಾ ಏನಿತ್ತು ಆ ರೋಟೋ ಕಲ್ಟಿವೇಟರ್ ಎಂಬಂತಹ ಒಂದು ಪ್ರಾಡಕ್ಟ್ ಅನ್ನು ನಾವು ಇಂಪ್ಲಿಮೆಂಟ್ ಮಾಡ್ಲಿಕ್ಕಾಗಿ ಹೆಲ್ಪ್ ಆಯ್ತು.
1: ಇದು ಈ ವಾರದ ಸಮಾಚಾರ ದರ್ಶನ. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ. ಸಂಪಾದಕರು ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್, ನಿರೂಪಣೆ ವಿವೇಕಾದಿತ್ಯ ಕನಿಯಾಲ, ಸಹಕಾರ ಹರ್ಷವರ್ಧನ್ ಶೀಲವಂತ್, ಉಮೇಶ್ ಗೂಳಣ್ಣವರ್ ಹಾಗೂ ಮುರ್ತುಜಾ ಹೊಂಗಲ್. ಮುಂದಿನ ವಾರ ಇದೇ ವೇಳೆಗೆ ಮತ್ತೆ ಮೂಡಿಬರಲಿದೆ ವಾರದ ವಾರ್ತಾಚಿತ್ರ ಸಮಾಚಾರ ದರ್ಶನ.
3: ವಿಜ್ಞಾನದ ಮುನ್ನಡೆ ಇನ್ನು ಮುಂದೆ.

0: ತರಬೇತಿಯಲ್ಲಿ ಉದ್ಯಮಶೀಲತಾ, ಉದ್ಯಮ ಸ್ಥಾಪಿಸುವ ವಿಧಾನ, ಮಾರುಕಟ್ಟೆ ಸಮೀಕ್ಷೆ, ಮಾರಾಟದ ವಿಧಾನ, ಬ್ಯಾಂಕ್ ಮತ್ತು ಕೈಗಾರಿಕೆ ಇಲಾಖೆಯಿಂದ ಸಿಗ್ತಕ್ಕಂಥ ಸಹಾಯ ಸೌಲಭ್ಯ, ಲೆಕ್ಕಶಾಸ್ತ್ರ, ತೆರಿಗೆ ಬಗ್ಗೆ ಮಾಹಿತಿ, ಡಿಜಿಟಲ್ ಮಾರ್ಕೆಟಿಂಗ್ ಆ್ಯಂಡ್ ಇ ಕಾಮರ್ಸ್, ICT ಸ್ಕಿಲ್ಸ್ ಹಾಗೂ ಸಣ್ಣ ಉದ್ಯಮಗಳಲ್ಲಿ ಅಳವಡಿಸಿಕೊಳ್ಳಬಹುದಾದ AI ಟೂಲ್ಸ್ ಮತ್ತು SSP ಉದ್ಯಮದಾರರೊಂದಿಗೆ ಚರ್ಚೆಯನ್ನು ಏರ್ಪಡಿಸಲಾಗುವುದು. ಉದ್ಯಮ ಸ್ಥಾಪಿಸಲು ಇಚ್ಛಿಸುವ 20-45 ವಯಸ್ಸಿನ ಕನಿಷ್ಠ SSLC ಪಾಸಾದ ಸ್ತ್ರೀ ಪುರುಷರು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಹೆಚ್ಚಿನ ಮಾಹಿತಿಗೆ ಮೊಬೈಲ್ ಸಂಖ್ಯೆ 9900194945 ಇಲ್ಲವೇ 8-7-6-2-4-8-3-4-7-8 ಈ ಸಂಖ್ಯೆಗಳಿಗೆ ಸಂಪರ್ಕಿಸಬಹುದು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 9 ಅಕ್ಟೋಬರ್ 2026. ಕೇಳುಗರೆ, ಇದುವರೆಗೆ ಪ್ರಕಟಣೆ ಕೇಳಿದಿರಿ.
1: ಹೆಚ್ಚಾಗುತ್ತಿದೆ ಧರೆಗೆ ಬಿಸಿಲು, ಒಣಗುತ್ತಿವೆ ಅದೆಷ್ಟೋ ಗಿಡ ಮರಗಳು. ಬರಡಾಗುತ್ತಿದೆ ಈ ಭೂಮಿ, ಸಿಗುತ್ತಿಲ್ಲ ಅದೆಷ್ಟೋ ಜೀವಿಗಳಿಗೆ ಹನಿ ಹನಿ ನೀರು. ಹೀಗೆ ಮುಂದುವರೆದರೆ ಬಾಯಿ ಬಿಡುತ್ತದೆ ಜೀವ ಸಂಕುಲ. ಬಿಸಿಲು ಹೆಚ್ಚಾಗುವ ಮುನ್ನ ಗಿಡ ಮರವ ಹಚ್ಚೋಣ, ಗಿಡಗಳು ಒಣಗುವ ಮುನ್ನ ಗಿಡ ಮರಗಳ ಪಾಲನೆ ಮಾಡೋಣ. ಬರಡಾಗುತ್ತಿರುವ ಭೂಮಿಯನ್ನ ತಂಪಾಗಿಸೋಣ, ಅಂತರ್ಜಲ ಮಟ್ಟವನ್ನ ಹೆಚ್ಚಿಸೋಣ, ನೀರನ್ನು ಸಂರಕ್ಷಣೆ ಮಾಡೋಣ.
2: ತುಂಗಭದ್ರೆ ಕಾಳಿ ಕಪಿಲೆ ತುಂಬಿ ತುಳುಕಿ ಬಾಗಿ ಬಡಕು.
1: ಮುಂದಿನ ಮನುಜ ಕುಲಕ್ಕೆ ನೀರು ಅಮೃತ ಬಿಂದು ಎಂದು ಸಾರಿ ಸಾರಿ ಹೇಳೋಣ.
2: ಮನುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ.
0: ಕೆಳಗರೆ, ಈಗ ಸಮಯ 6:35 ಆಗುತ್ತಲಿತು. ಈಗ ಕಾಣೆಯಾದವರ ಬಗ್ಗೆ ಪ್ರಕಟಣೆಗಳನ್ನು ಕೇಳಿ. ಕಾಣೆಯಾದ ಮಹಿಳೆಯ ಹೆಸರು ಚೆಹರಾಪಟ್ಟಿ ಹೀಗಿದೆ. ಹೆಸರು ನಾಗಮ್ಮ, ಗಂಡ ಶಿವಾನಂದ್ ಬಿದನೂರ್, ವಯಸ್ಸು 35 ವರ್ಷ ಆಗಿದ್ದು ಮಹಿಳೆಯು ಬೊಮ್ಮನಹಳ್ಳಿ ಆಲ್ಮೇಲ್ ತಾಲೂಕಿನಿಂದ ಕಾಣೆಯಾಗಿರುತ್ತದೆ. ಜಾತಿ ಹಿಂದೂ ತಳವಾರ್, ಉದ್ಯೋಗ ಹೊಲಮನಿ ಕೆಲಸ, ವಿಳಾಸ ಸಾಕಿನ ಬೊಮ್ಮನಹಳ್ಳಿ ತಾಲೂಕು ಆಲ್ಮೇಲ ಆಗಿರುತ್ತದೆ. ಚೆಹರಾಪಟ್ಟಿ ಹೀಗಿದೆ. ಸಾದಗಪ್ಪು, ಮೈಬಣ್ಣ, ದುಂಡುಮುಖ, ದಪ್ಪ ಮೂಗು ಹೊಂದಿರ್ತಾಳೆ. ಎತ್ತರ 5'2" ಇರುತ್ತಾಳೆ. ಮಾತನಾಡುವ ಭಾಷೆ ಕನ್ನಡ, ಮರಾಠಿ ಭಾಷೆಗಳನ್ನು ಮಾತನಾಡುತ್ತಾಳೆ. ಮೈಮೇಲೆ ಧರಿಸಿದ ಬಟ್ಟೆಗಳು ಕೆಂಪು ಬಣ್ಣದ ಹೂವಿನ ಸೀರೆ ಮತ್ತು ಕೆಂಪು ಬಣ್ಣದ ಜಂಪರ್ ಧರಿಸಿದ್ದು ಇರುತ್ತದೆ. ಈ ತರಹ ಚೆಹರೆಪಟ್ಟೆ ಉಳ್ಳ ಮಹಿಳೆ ಬಗ್ಗೆ ಕಂಡುಬಂದರೆ ಹತ್ತಿರದ PSI ಕಾನೂನು ಮತ್ತು ಸುವ್ಯವಸ್ಥೆ ಆಲ್ಮೇಲ್ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಕೆಳಗುರಿ, ಇದುವರೆಗೆ ಕಾಣೆಯಾದವರ ಬಗ್ಗೆ ಪ್ರಕಟಣೆ ಕೇಳಿದಿರಿ.

ಕೇಳುಗರೆ, ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಸಾಯಂಕಾಲದ 6:37 ಆಗುತ್ತಲಿತು. ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು, ತದನಂತರ ಸರಿಯಾಗಿ 6:40 ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಇದೀಗ.

ನಮ್ಮ ಮುಂದಿನ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗಲಿದೆ. ಆಕಾಶವಾಣಿ, ಈಗ ಕೆಲವೊಂದು ಪ್ರಕಟಣೆಗಳನ್ನು ಕೇಳುವಿರಿ, ನಂತರ ಪ್ರದೇಶ ಸಮಾಚಾರ.

0: इससे बेहतर कुछ नहीं।
1: अपने परिवार को दीजिए सुरक्षित जीवन रूरल पोस्ट लाइफ इंश्योरेंस RPLI की लाइफ इंश्योरेंस पॉलिसीज के साथ। अपने नजदीकी डाकघर से आज ही संपर्क करें या indiapost.gov.in पर लॉग ऑन करें।
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಸಿರಿ, ಆಗಿಂದ ಒಂದೇ ಸಮ ನಲ್ಲಿಲ್ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
1: ಹಲ್ಲುಜ್ತಾ ಇದೀನಿ ಕಣಮ್ಮ.
0: ಹಲ್ಲುಜ್ಜಿ ಬಾಯ್ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದ್ಯಾ?
1: ಸರಿ ನಿಲ್ಸಿದೀನಿ ಬಿಡು.
0: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
2: ಆಯ್ತ್ ಕಣಕ. ಕೈ ಮುಸಿರಾಗಿತ್ತಾ, ಹಂಗೆ ಬಿಟ್ಬಿಟ್ಟೆ.
0: ಹಂಗೇನೆ ಎರಡೇ ಬಟ್ಟೆ ಇರೋದು, ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟ್ ಬೇಕೋ ಅಷ್ಟು ನೀರ್ ಹಾಕೊಂಡ್ ಜಾಲ್ಸು.
2: ಹೂ ಕಣಕ, ಹಂಗೆ ಮಾಡ್ತೀನಿ ತಗ.
1: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡ್ ಹೋಗ್ತೀನಿ.
3: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
4: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು. ಕೇಂದ್ರ ತಂಡದಿಂದ ರಾಜ್ಯದಲ್ಲಿ ಕ್ಷೇತ್ರ ವೀಕ್ಷಣೆ, ಬರ ಅಧ್ಯಯನ ಆರಂಭ. ಮೈಸೂರು ದಸರಾದಲ್ಲಿ ಏರ್ ಶೋ, ಕೇಂದ್ರ ರಕ್ಷಣಾ ಸಚಿವರ ಒಪ್ಪಿಗೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬೆಸ್ಕಾಂ ಕಂಪನಿಗೆ 2025-26 ಹಣಕಾಸು ವರ್ಷದಲ್ಲಿ 293.62 ಕೋಟಿ ರೂಪಾಯಿ ಲಾಭ. ಹಾಗೂ ಏಷ್ಯನ್ ಕ್ರೀಡಾಕೂಟ, ಚಿನ್ನದ ಪದಕ ಗಳಿಸಿದ ಭಾರತೀಯ ಮಹಿಳಾ ಹಾಕಿ ತಂಡಕ್ಕೆ ಬೆಂಗಳೂರಿನಲ್ಲಿ ಭವ್ಯ ಸ್ವಾಗತದ ಸಿದ್ಧತೆ. ಕೇಂದ್ರ ಸರ್ಕಾರದ ತಂಡ ರಾಜ್ಯದಲ್ಲಿ ಇಂದಿನಿಂದ ಬರ ಅಧ್ಯಯನ ಆರಂಭಿಸಿದೆ. ಕೇಂದ್ರ ಸರ್ಕಾರದ ವಿವಿಧ ಸಚಿವಾಲಯಗಳ ಉನ್ನತ ಮಟ್ಟದ ಅಧಿಕಾರಿಗಳ ತಂಡ ಇದೇ ತಿಂಗಳ 6ನೇ ತಾರೀಕಿನವರೆಗೆ ಕ್ಷೇತ್ರ ಪರಿಶೀಲನೆ ನಡೆಸುವ ಕಾರ್ಯಕ್ರಮವಿದೆ. ಒಟ್ಟು 3 ತಂಡಗಳು ಬರಪೀಡಿತ ಜಿಲ್ಲೆಗಳಲ್ಲಿ ಪ್ರವಾಸ ಕೈಗೊಂಡು ಪರಿಸ್ಥಿತಿ ಅವಲೋಕಿಸಲಿವೆ. ಕೇಂದ್ರ ಬರ ಅಧ್ಯಯನ ಸಮಿತಿ ಸದಸ್ಯ ಡಾ ನವೀನ್ ಕುಮಾರ್ ಜೈನ್ ನೇತೃತ್ವದ ತಂಡ ಮಂಡ್ಯ ಜಿಲ್ಲೆಯ ಕೃಷ್ಣರಾಜಸಾಗರ ಜಲಾಶಯಕ್ಕೆ ಇಂದು ಭೇಟಿ ನೀಡಿ ನೀರಿನ ಒಳಹರಿವು ಹಾಗೂ ನೀರಿನ ಬಳಕೆ ಸೇರಿದಂತೆ ಪ್ರಸ್ತುತ ವಾಸ್ತವ ಸ್ಥಿತಿಗತಿಗಳ ಬಗ್ಗೆ ಪರಿಶೀಲನೆ ನಡೆಸಿತು. ಈ ವೇಳೆ ಕಾವೇರಿ ನೀರಾವರಿ ನಿಗಮದ ಅಭಿಯಂತರ ರಘುರಾಮ್ ಕೇಂದ್ರ ತಂಡಕ್ಕೆ ಡ್ಯಾಂನ ನೀರಿನ ಮಟ್ಟದ ಸ್ಥಿತಿಗತಿಗಳ ಬಗ್ಗೆ ವಿವರಿಸಿದರು. ನಂತರ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಜಯಸ್ವಾಮಿ ಅವರೊಂದಿಗೆ ಶ್ರೀರಂಗಪಟ್ಟಣ ತಾಲೂಕಿನ ಬೆಳಗೊಳ ಪಾಲಹಳ್ಳಿ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ರೈತರ ಕೃಷಿ ಜಮೀನುಗಳಲ್ಲಿ ಭತ್ತದ ಫಸಲುಗಳನ್ನು ವೀಕ್ಷಿಸಿ ಮದ್ದೂರು ತಾಲೂಕಿನ ಕಡೆ ಭಾಗದ ಕೃಷಿ ಜಮೀನುಗಳು ಬರಡಾಗಿರುವುದನ್ನು ವೀಕ್ಷಿಸಿದರು. ಈ ಸಂದರ್ಭದಲ್ಲಿ ರೈತರು ನೀರಿನ ಕೊರತೆಯಿಂದ ಸುಮಾರು 1

0: ತಿಂಗಳು ತಡವಾಗಿ ನಾಟಿ ಮಾಡಿದ್ದು ಕಡಿಮೆ ಪ್ರಮಾಣದ ನೀರು ದೊರೆತಿದೆ. ಹೆಚ್ಚಾಗಿ ಪಶುಸಂಗೋಪನೆ ಅವಲಂಬಿಸಿರುವುದರಿಂದ ಭತ್ತ ಹಾಗೂ ರಾಗಿ ಉತ್ತಮ ಫಸಲು ನೀಡಿದ್ದರೂ ಬೆಳೆ ಅವಶೇಷಗಳನ್ನು ಜಾನುವಾರುಗಳು ಮೇವಿಗೆ ಬಳಸಿಕೊಳ್ಳುವುದಾಗಿ ಅಧಿಕಾರಿಗಳಿಗೆ ರೈತರು ಹೇಳಿದರು. ಚಾಮರಾಜನಗರ ಜಿಲ್ಲೆಯ 5 ತಾಲೂಕುಗಳು ಈಗಾಗಲೇ ತೀವ್ರ ಬರಪೀಡಿತ ಎಂದು ರಾಜ್ಯ ಸರ್ಕಾರ ಘೋಷಣೆ ಮಾಡಿದ್ದು, ಇದೇ 5 ಮತ್ತು 6ರಂದು ಕೇಂದ್ರ ಬರ ಅಧ್ಯಯನ ತಂಡವು ಜಿಲ್ಲೆಯ ವಿವಿಧೆಡೆ ಬೆಳೆಹಾನಿ ವೀಕ್ಷಣೆ ಮಾಡಲಿದೆ. ಈ ಮಧ್ಯೆ ಪಿರಿಯಾಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಕೇಂದ್ರದಿಂದ ಆಗಮಿಸಿರುವ ಬರ ಅಧ್ಯಯನ ತಂಡದೊಂದಿಗೆ ಮಾತುಕತೆ ನಡೆಸಿ ಹೆಚ್ಚಿನ ಪ್ರದೇಶಗಳ ಪರಿಶೀಲನೆಗೆ ಮನವಿ ಮಾಡಲಾಗಿದೆ. ಈಗಾಗಲೇ 217 ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸಲಾಗಿದೆ. ಮೊದಲ ಹಂತದಲ್ಲಿ ಕೆಲವು ಪ್ರದೇಶಗಳ ಪರಿಶೀಲನೆಗೆ ಬಂದಿರುವ ತಂಡವು 2-3 ಹಂತಗಳಲ್ಲಿನ ಹೆಚ್ಚಿನ ಪ್ರದೇಶಗಳನ್ನು ಒಳಗೊಳ್ಳುವಂತೆ ಕೋರಲಾಗಿದೆ ಎಂದರು. 3 ತಂಡಗಳು ವಿವಿಧ ಪ್ರದೇಶಗಳಿಗೆ ತೆರಳಲಿದ್ದು ಅವರಿಗೆ ಅಗತ್ಯ ಮಾಹಿತಿ ಹಾಗೂ ಸ್ಥಳೀಯ ಪರಿಸ್ಥಿತಿಯನ್ನು ತೋರಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ನಾಡಹಬ್ಬ ಮೈಸೂರು ದಸರಾಕ್ಕೆ ಹೊಸತನದ ಸ್ಪರ್ಶ ನೀಡುವ ಉದ್ದೇಶದಿಂದ ಏರ್ ಶೋ, ಹೊರ ರಾಜ್ಯಗಳ ಕಲಾತಂಡಗಳ ಪ್ರದರ್ಶನ ಸೇರಿದಂತೆ ಹಲವು ಹೊಸ ಕಾರ್ಯಕ್ರಮಗಳನ್ನು ಸೇರಿಸಲು ಉದ್ದೇಶಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಅವರು ಪಿರಿಯಾಪಟ್ಟಣದ ಹೆಲಿಪ್ಯಾಡ್ ಬಳಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದರು. ದಸರಾ ಸಂದರ್ಭದಲ್ಲಿ ಏರ್ ಶೋ ನಡೆಸುವಂತೆ ರಕ್ಷಣಾ ಸಚಿವರನ್ನು ಭೇಟಿ ಮಾಡಿ ಮನವಿ ಮಾಡಲಾಗಿದೆ. ರಕ್ಷಣಾ ಪಡೆಗಳ ಶಿಸ್ತು ಸಾಮರ್ಥ್ಯವನ್ನು ಯುವಕರು ಹಾಗೂ ವಿದ್ಯಾರ್ಥಿಗಳು ಅರಿಯಬೇಕು. ಎನ್ಸಿಸಿ ಕಾಲೇಜು ವಿದ್ಯಾರ್ಥಿಗಳು ಸೇರಿದಂತೆ ಯುವ ಸಮುದಾಯಕ್ಕೆ ಇದು ಪ್ರೇರಣೆಯಾಗಲಿದೆ. ಈ ಹಿನ್ನೆಲೆಯಲ್ಲಿ ಏರ್ ಶೋ ತಂಡ ಕಳುಹಿಸುವಂತೆ ಮನವಿ ಮಾಡಿದ್ದು ರಕ್ಷಣಾ ಸಚಿವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಎಂದು ತಿಳಿಸಿದರು. ತಮಿಳುನಾಡು, ಕೇರಳ ಸೇರಿದಂತೆ ನೆರೆ ರಾಜ್ಯಗಳು ತಮ್ಮದೇ ಆದ ಕಲೆ, ಸಂಸ್ಕೃತಿ ಹಾಗೂ ಪರಂಪರೆ ಇದೆ. ಅವುಗಳನ್ನು ದಸರಾ ವೇದಿಕೆಯಲ್ಲಿ ಪರಿಚಯಿಸುವ ಉದ್ದೇಶವಿದೆ. ಕೆಲವು ಕೇಂದ್ರ ನಾಯಕರಿಗೂ ದಸರಾಕ್ಕೆ ಆಹ್ವಾನ ನೀಡುವ ಕುರಿತು ಚರ್ಚೆ ನಡೆದಿದೆ. ನೆರೆ ರಾಜ್ಯಗಳ ಮುಖ್ಯಮಂತ್ರಿಗಳಿಗೂ ಅವಕಾಶ ಸಿಕ್ಕರೆ ಮೈಸೂರು ದಸರಾಕ್ಕೆ ಆಗಮಿಸುವಂತೆ ಮನವಿ ಮಾಡಲಾಗಿದೆ ಎಂದರು. ಬಯಲುಕೊಪ್ಪೆಯಲ್ಲಿ ಹಲವು ವರ್ಷಗಳಿಂದ ನೆಲೆಸಿರುವ ಸಮುದಾಯದ ವಿಶಿಷ್ಟ ಪರಂಪರೆ, ಸಂಸ್ಕೃತಿ ಹಾಗೂ ಸಂಸ್ಕಾರವನ್ನು ದಸರಾ ಸಂದರ್ಭದಲ್ಲಿ ಪ್ರದರ್ಶಿಸಲು ಅವಕಾಶ ನೀಡುವಂತೆ ಸೂಚಿಸಲಾಗಿದೆ. ಅವರ ಕಲಾ ಸಾಂಸ್ಕೃತಿಕ ಪ್ರದರ್ಶನಕ್ಕೆ ಪ್ರತ್ಯೇಕ ಅವಕಾಶ ಕಲ್ಪಿಸಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ತಿಳಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತವು 2025-26ನೇ ಹಣಕಾಸು ವರ್ಷದಲ್ಲಿ 293.62 ಕೋಟಿ ರೂಪಾಯಿ ಲಾಭ ದಾಖಲಿಸಿದೆ. ಇಂಧನ ಮತ್ತು ಪ್ರವಾಸೋದ್ಯಮ ಸಚಿವ ಕೆಜೆ ಜಾರ್ಜ್ ಅಧ್ಯಕ್ಷತೆಯಲ್ಲಿ ಬೆಂಗಳೂರಿನಲ್ಲಿ ಇಂದು ನಡೆದ ಬೆಸ್ಕಾಂನ 144ನೇ ಆಡಳಿತ ಮಂಡಳಿ ಸಭೆಯಲ್ಲಿ 2025-26ನೇ ಸಾಲಿನ ಬೆಸ್ಕಾಂನ ಆರ್ಥಿಕ ಕಾರ್ಯಕ್ಷಮತೆ ಹಾಗೂ ಲಾಭ ದಾಖಲಿಸಲು ಕಾರಣವಾದ ಅಂಶಗಳನ್ನು ಮಂಡಿಸಲಾಯಿತು. ಬೆಸ್ಕಾಂ ಲಾಭದ ಹಾದಿಯಲ್ಲಿ ಸಾಗಿರುವ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ ಇಂಧನ ಸಚಿವರು, ಹೆಚ್ಚಿನ ಆದಾಯ ವಸೂಲಿ, ವಿದ್ಯುತ್ ಖರೀದಿಯಲ್ಲಿ ಸಮರ್ಪಕ ನಿರ್ವಹಣೆ ಮತ್ತು ಹಣಕಾಸು ವೆಚ್ಚದಲ್ಲಿನ ಇಳಿಕೆ, ಆರ್ಥಿಕ ಶಿಸ್ತು ಹೆಚ್ಚಿಸಿರುವುದು ಮುಂತಾದ ಸಂಯೋಜಿತ ಪರಿಣಾಮವಾಗಿ ಲಾಭ ದಾಖಲಿಸಲು ಸಾಧ್ಯವಾಗಿದೆ ಎಂದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಜನಪ್ರಿಯ ಮಾಸಿಕ ರೇಡಿಯೋ ಕಾರ್ಯಕ್ರಮ ಮನ್ ಕಿ ಬಾತ್ ಇಂದಿಗೆ 12 ವರ್ಷ ಪೂರೈಸಿದೆ. 2014ರ ವಿಜಯದಶಮಿಯಂದು ಆರಂಭಗೊಂಡ ಈ ಸರಣಿಯಲ್ಲಿ ಪ್ರಧಾನಮಂತ್ರಿಯವರು ಇದುವರೆಗೆ 138 ಸಂಚಿಕೆಯಲ್ಲಿ ಮನದಾಳದ ಮಾತನ್ನು ಹಂಚಿಕೊಂಡಿದ್ದಾರೆ. ದೇಶದ ಪ್ರಗತಿಯ ಪಯಣದಲ್ಲಿ ನಾಗರಿಕರನ್ನು ಸಕ್ರಿಯವಾಗಿ ಪಾಲ್ಗೊಳ್ಳುವಂತೆ ಪ್ರೇರೇಪಿಸುವ ನಿಟ್ಟನಲ್ಲಿ ಮನದ ಮಾತು ಪ್ರಮುಖ ಪಾತ್ರ ವಹಿಸುತ್ತಿದೆ. ಪ್ರತಿ ತಿಂಗಳ ಕೊನೆಯ ಭಾನುವಾರದಂದು ಬೆಳಿಗ್ಗೆ 11 ಗಂಟೆಗೆ ಪ್ರಸಾರವಾಗುವ ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ಜಾಲತಾಣಗಳಲ್ಲಿ, ಆಕಾಶವಾಣಿ ಸುದ್ದಿ ಜಾಲತಾಣ ಹಾಗೂ ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್ನಲ್ಲಿ ಪ್ರಸಾರವಾಗುತ್ತಿದೆ. ಆಕಾಶವಾಣಿ, ದೂರದರ್ಶನ, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲೂ ಕಾರ್ಯಕ್ರಮದ ನೇರ ಪ್ರಸಾರವಿರಲಿದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳುತ್ತಿದೆ. ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಮೋದಿ ಅವರಿಂದ ಮೆಚ್ಚುಗೆ ಪಡೆದ ಚಿಕ್ಕಮಗಳೂರಿನ ಮೈಲಿಮನೆ ಗ್ರಾಮದ ರೈತ ವಿರೂಪಾಕ್ಷ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
4: ಪ್ರಧಾನಮಂತ್ರಿಯವರು ದೇಶದ ರೈತರನ್ನ, ಬಡ ಜನತೆಯನ್ನ ಮನಸ್ಸಲ್ಲಿಟ್ಕೊಂಡು ಒಂದು ಮನ್ ಕಿ ಬಾತ್ ಅಲ್ಲಿ ನಮ್ಮ ವಿಚಾರನ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಚಿಕ್ಕಮಗಳೂರು ತಾಲೂಕು ಒಳಗಡೆ ಒಂದು ಮೈಲಿಮನೆ ಗ್ರಾಮದಲ್ಲಿ ಬೆಳೀತಾ ಇರ್ತಕ್ಕಂತ ಅವಕಾರ್ಡ್ ಅನ್ನ ದೇಶದ ಪ್ರಧಾನಿ NHM ಸ್ಕ್ರೀಮ್ ಅಲ್ಲಿ ನೋಡ್ಬಿಟ್ಟು ಅದನ್ನ ನಮ್ಮನ್ನ ಗುರ್ತು ಮಾಡಿದ್ದಾರೆ. ಇಂಥವ್ರೊಬ್ರು ಬೆಳೀತಾ ಇದ್ದಾರೆ. ಮನ್ ಕಿ ಬಾತ್ ತುಂಬಾ ಒಳ್ಳೆ ಕಾರ್ಯಕ್ರಮ ಇದು. ದೇಶದಲ್ಲಿ ಯಶಸ್ವಿಯಾಗಿ ನಡೀತಾ ಇರೋದು ಒಬ್ಬ ಪ್ರಧಾನಮಂತ್ರಿಯವರು ಆಕಾಶವಾಣಿನಲ್ಲಿ ದೇಶದ ಪ್ರತಿಯೊಬ್ಬರು ಮೂಲೆ ಮೂಲೆಗೂ ತಲುಪ್ತಾ ಇರೋಂತ ಒಂದು ಇದು.
0: ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವೆಯೇ ದೇಶಸೇವೆ ಅಭಿಯಾನ ನಡೆಯುತ್ತಿದೆ. 2047 ವೇಳೆಗೆ ರಾಷ್ಟವನ್ನು ಅಭಿವೃದ್ಧಿ ಹೊಂದಿದ ದೇಶವನ್ನಾಗಿಸುವ ವಿಕಸಿತ ಭಾರತ ಗುರಿ ಸಾಧನೆಗಾಗಿ ಸುಶಾಸನದ ದೂರದೃಷ್ಟಿಯೊಂದಿಗೆ

0: ಪ್ರಗತಿಪರ ಯೋಜನೆಗಳನ್ನು ಹಮ್ಮಿಕೊಂಡಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಸಾಗರಮಾಲಾ ಯೋಜನೆ ಕುರಿತ ಒಂದು ನೋಟ. 2015 ಚಾಲನೆ ನೀಡಲಾದ ಸಾಗರಮಾಲಾ ಯೋಜನೆಯು ದೇಶದ ಸುದೀರ್ಘ ಕರಾವಳಿ ತೀರವನ್ನು ಆರ್ಥಿಕ ಪ್ರಗತಿಯ ಚಾಲಕ ಶಕ್ತಿಯಾಗಿ ಪರಿವರ್ತಿಸುವ ಗುರಿ ಹೊಂದಿದೆ. ಯೋಜನೆಯಡಿ ಬಂದರುಗಳನ್ನು ಉತ್ಪಾದನಾ ಕೇಂದ್ರಗಳು, ಮಾರುಕಟ್ಟೆಗಳು ಹಾಗೂ ಸಾರ್ವಜನಿಕರೊಂದಿಗೆ ಸಂಪರ್ಕಿಸಲು ಕ್ರಮ ಕೈಗೊಳ್ಳಲಾಗಿದೆ. ಸಾಗರಮಾಲಾ ಯೋಜನೆಯಡಿ ಇದುವರೆಗೆ 6.06 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ 845 ಹೆಚ್ಚು ಯೋಜನೆಗಳನ್ನು ಗುರುತಿಸಲಾಗಿದ್ದು, ಈ ಪೈಕಿ 315 ಯೋಜನೆಗಳು ಈಗಾಗಲೇ ಯಶಸ್ವಿಯಾಗಿ ಪೂರ್ಣಗೊಂಡಿವೆ. ಏಷ್ಯನ್ ಕ್ರೀಡಾಕೂಟದಲ್ಲಿ ಚಿನ್ನದ ಪದಕ ಗಳಿಸುವ ಮೂಲಕ ಐತಿಹಾಸಿಕ ಸಾಧನೆ ಮಾಡಿರುವ ಭಾರತೀಯ ಮಹಿಳಾ ಹಾಕಿ ತಂಡ ನಾಳೆ ಬೆಂಗಳೂರಿಗೆ ಆಗಮಿಸಲಿದ್ದು ಭವ್ಯ ಸ್ವಾಗತಕ್ಕೆ ಸಿದ್ಧತೆ ನಡೆದಿದೆ. ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಬೆಂಗಳೂರು, ಹಾಕಿ ಇಂಡಿಯಾ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಹಾಕಿ ಕರ್ನಾಟಕ ಗಣ್ಯ ಅಧಿಕಾರಿಗಳು ಮತ್ತು ಪ್ರತಿನಿಧಿಗಳು ವಿಮಾನ ನಿಲ್ದಾಣದಲ್ಲಿ ಉಪಸ್ಥಿತರಿದ್ದು ವಿಜೇತರನ್ನು ಸ್ವಾಗತಿಸಿ ಸನ್ಮಾನಿಸಲಿದ್ದಾರೆ. ಕನ್ನಡ ಸಾಹಿತ್ಯದ ಹಿರಿಯ ವಿದ್ವಾಂಸ ಡಾಕ್ಟರ್ ಶ್ರೀಕೃಷ್ಣ ಭಟ್ ಅರ್ತಿಕಜೆ ಮಂಗಳೂರಿನಲ್ಲಿಂದು ನಿಧನ ಹೊಂದಿದರು. ಅವರಿಗೆ 81 ವರ್ಷ ವಯಸ್ಸಾಗಿತ್ತು. ಅವರು ಕನ್ನಡ ಭಾಷೆಯ ಉಗಮ ಮತ್ತು ಸಂಶೋಧನೆಗೆ ಪ್ರಮುಖ ಕೊಡುಗೆ ನೀಡಿದ್ದರು ಹಾಗೂ ಅವರ ಚಿಂತನ ಚತುರ್ಮುಖ ಸೇರಿದಂತೆ ಹಲವು ಸಾಹಿತ್ಯ ಮತ್ತು ಸಂಶೋಧನಾ ಕೃತಿಗಳು ಪ್ರಸಿದ್ಧವಾಗಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರ ತಂಡದಿಂದ ರಾಜ್ಯದಲ್ಲಿ ಕ್ಷೇತ್ರ ವೀಕ್ಷಣೆ, ಬರ ಅಧ್ಯಯನ ಆರಂಭ. ಮೈಸೂರು ದಸರಾದಲ್ಲಿ ಏರ್ ಶೋ, ಕೇಂದ್ರ ರಕ್ಷಣಾ ಸಚಿವರ ಒಪ್ಪಿಗೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬೆಸ್ಕಾಂ ಕಂಪನಿಗೆ 2025-26 ಹಣಕಾಸು ವರ್ಷದಲ್ಲಿ 293.62 ಕೋಟಿ ರೂಪಾಯಿ ಲಾಭ ಹಾಗೂ ಏಷ್ಯನ್ ಕ್ರೀಡಾಕೂಟ ಚಿನ್ನದ ಪದಕ ಗಳಿಸಿದ ಭಾರತೀಯ ಮಹಿಳಾ ಹಾಕಿ ತಂಡಕ್ಕೆ ಬೆಂಗಳೂರಿನಲ್ಲಿ ಭವ್ಯ ಸ್ವಾಗತದ ಸಿದ್ಧತೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.
1: ಆಕಾಶವಾಣಿ

0: ಇಲ್ಲ. ಈಗ ಸಣ್ಣ ರೈತರು, ಅತಿ ಸಣ್ಣ ರೈತರು ಇರ್ತಾರೆ, ಅವ್ರಿಗೆ ಎಲ್ಲಿ ಹೋಗಿ ಮಾರ್ಕೆಟ್ ಮಾಡಬೇಕು ಅಂತ ಗೊತ್ತಿರೋದಿಲ್ಲ. ತಮ್ಮ ಉತ್ಪನ್ನಗಳಿಗೆ ಊರಿಗೇನೆ ದಲ್ಲಾಳಿಗಳು ಹೋಗ್ತಾರೆ, ನಮ್ಗೆ ಇಷ್ಟು ಬೆಲೆಗೆ ಕೊಟ್ಬಿಡಿ ಅಂತಾರೆ, ಮತ್ತೆ ಅವರು ಹೆಚ್ಚಿನ ಬೆಲೆಗೆ ಮಾರಾಟ ಮಾಡ್ಕೊಂತಾರೆ. ಈ ರೀತಿ ಒಂದು ದಲ್ಲಾಳಿಗಳ ವ್ಯವಸ್ಥೆಯನ್ನ ತಪ್ಪಿಸೋದಕ್ಕೋಸ್ಕರ ಮತ್ತೆ ಸಣ್ಣ ಮತ್ತು ಅತಿ ಸಣ್ಣ ರೈತರನ್ನೆಲ್ಲ ಸಂಘಟಿಸಿ ಒಂದು ಗುಂಪಿನ ರಚನೆ ಮಾಡಿ ಆ ಗುಂಪಿನ ಮೂಲಕ ಅವರಲ್ಲಿರುವ ಬೆಳೆಯಂತ ಬೆಳೆಗಳನ್ನ ಒಳ್ಳೆ ಮಾರ್ಕೆಟ್ಗೆ ನಾವು ತಲುಪಿಸ್ಬೇಕು, ಒಳ್ಳೆ
1: ಬೆಲೆ ಕೂಡ
0: ಸಿಗ್ಬೇಕು, ಮತ್ತೆ ಉತ್ತಮ ಒಂದು ಮಾರುಕಟ್ಟೆ ವ್ಯವಸ್ಥೆ ಡೆವಲಪ್ ಆಗಬೇಕು. ಈ ಒಂದು ಉದ್ದೇಶದಿಂದ ನಾವು ರೈತ ಉತ್ಪಾದಕರ ಸಂಸ್ಥೆಗಳನ್ನ ರಚನೆಗೆ ಸರ್ಕಾರವು 1918 ಕರ್ನಾಟಕ ರೈತ ಉತ್ಪಾದಕರ ಸಂಸ್ಥೆಗಳ ನೀತಿಯನ್ನ ಜಾರಿಗೆ ತಂದಿತ್ತು. ಈ ಒಂದು ನೀತಿ ಜಾರಿಗೆ ತರೋದಕ್ಕೂ ಮುಂಚೆನೂ ಸಹ ಕೆಲವು ಇಲಾಖೆಗಳಿಂದ ರೈತ ಉತ್ಪಾದಕರ ಸಂಸ್ಥೆಗಳನ್ನ ರಚನೆ ಮಾಡಲಾಗಿದೆ. ಈ ರೀತಿ ನಮ್ಮಲ್ಲಿ ಸುಮಾರು 1472 ರೈತ ಉತ್ಪಾದಕರ ಸಂಸ್ಥೆಗಳು ಈಗ ಅಸ್ತಿತ್ವದಲ್ಲಿದೆ. ಅದರಲ್ಲಿ ಸುಮಾರು 140 ಯಶಸ್ವಿಯಾಗಿ ಮುನ್ನಡೆ ಮಾಡ್ತಾ ಇದ್ದಾರೆ.
1: ರೈತ ಉತ್ಪಾದಕ ಕೇಂದ್ರಗಳ ಈ ಸ್ಥಾಪನೆ ಮಾಡಲಿಕ್ಕೆ ಮತ್ತೆ ಇವುಗಳ ಉದ್ದೇಶ ಏನು, ಏನು ಇವುಗಳ ಪಾತ್ರ ಏನು, ಇದನ್ನು ಕೂಡ ಹೇಳಿ.
0: ಈಗ ನಾವು ಈಗಾಗಲೇ ಏನು ತಿಳಿಸಿದ್ನಿ ಕರ್ನಾಟಕ ರೈತ ಉತ್ಪಾದಕರ ಸಂಸ್ಥೆಗಳ ನೀತಿ, ಅದರಲ್ಲಿ ನಾವೇನು ಉದ್ದೇಶ ಇಟ್ಕೊಂಡಿದ್ದೀವಿ ಅಂದರೆ ಸಣ್ಣ ಸಣ್ಣದಾಗಿ ಮೊದಲು ಗ್ರಾಮ ಮಟ್ಟದಲ್ಲಿ ಕನಿಷ್ಠ 20 ರೈತರನ್ನು ಒಳಗೊಂಡಂತೆ ಆಸಕ್ತ ರೈತರ ಗುಂಪುಗಳನ್ನು ರಚನೆ ಮಾಡೋದು. ಅಂತಹ ಒಂದು ಆಸಕ್ತ ರೈತರ ಗುಂಪುಗಳನ್ನು ಸೇರಿಸಿ ದೊಡ್ಡ ಮಟ್ಟದಲ್ಲಿ ರೈತ ಉತ್ಪಾದಕರ ಸಂಸ್ಥೆಯನ್ನು ರಚನೆ ಮಾಡೋದರಿಂದ ಅವರು ಬೆಳೆಯುವಂಥ ಬೆಳೆಗಳಿಗೆ ಉತ್ಪನ್ನ ಅಥವಾ ಉತ್ಪನ್ನಗಳಿಗೆ ಒಳ್ಳೆ ವಾಣಿಜ್ಯ ಬೆಲೆಯನ್ನು ಅವರಿಗೆ ನೀಡುವಂಥ ವ್ಯವಸ್ಥೆ ಆಗಬೇಕಾಗಿದೆ. ಅದು ಸಕಾಲದಲ್ಲಾಗಬೇಕು ಮತ್ತು ಅವರಿಗೆ ಸಮೀಪವಾಗಿ ಆಗಬೇಕು. ಈಗ ಎಷ್ಟೊಂದು ಊರುಗಳಲ್ಲಿ ರಸ್ತೆಗಳು ಸರಿ ಇರಲ್ಲ, ಅವರಿಗೆ ತಮ್ಮ ಉತ್ಪನ್ನಗಳನ್ನು ಎಲ್ಲಿ ಮಾರ್ಕೆಟ್ ಮಾಡಬೇಕು ಅಂತ ಮಾಹಿತಿ ಇರಲ್ಲ, ಎಲ್ಲಿ ಒಳ್ಳೆ ಬೆಲೆ ಸಿಗುತ್ತೆ ಅನ್ನೋದು ಗೊತ್ತಿರೋದಿಲ್ಲ, ಯಾವ ಬೆಲೆ ಬೆಳೆದ್ರೆ ನಮಗೆ ಒಳ್ಳೆ ಮಾರ್ಕೆಟ್ ಸಿಗುತ್ತೆ ಅಂತ ಗೊತ್ತಿಲ್ಲ. ಹಾಗಾಗಿ ಏನು ಮಾಡ್ತಾರೆ, ಎಲ್ಲರೂ ಒಂದೇ ರೀತಿ ಬೆಳೆಯನ್ನು ಬೆಳೀತಾ ಇರ್ತಾರೆ, ಆವಾಗ ಏನಾಗುತ್ತೆ ರೇಟ್ ಫ್ಲಕ್ಚುಯೇಷನ್ ಆಗ್ತಾ ಇರುತ್ತೆ. ಕೆಲವು ಸಲ ಇದ್ದಕ್ಕಿದ್ದಂಗೆ ಅವ್ರು ಬೆಳೆದಂಥ ಬೆಲೆಗೆ ಉತ್ತಮವಾದ ಬೆಲೆ ಸಿಗದೆ ನಷ್ಟ ಅನುಭವಿಸುವಂಥ ಸ್ಥಿತಿ ಬರುತ್ತೆ. ಹಾಗಾಗದೆ ಅವರಿಗೆ ಒಳ್ಳೆ ಮಾರುಕಟ್ಟೆ ವ್ಯವಸ್ಥೆ ಎಲ್ಲಿದೆ, ಯಾವ ಬೆಳೆ ಈ ಸೀಸನಲ್ಲಿ ಬೆಳೆದ್ರೆ ನನಗೆ ಒಳ್ಳೆ ಲಾಭ ಬರುತ್ತೆ ಅನ್ನೋ ಮಾಹಿತಿ ಕೂಡ ಇದ್ರ ಮೂಲಕ ಅವ್ರಿಗೆ ಲಭ್ಯ ಆಗುತ್ತೆ. ಅಲ್ಲದೆ ಏನಾಗುತ್ತೆ, ಉತ್ತಮ ಒಂದು ಬೇಸಾಯ ಪದ್ಧತಿಗಳಿಗೆ ಯಾವ ರೀತಿ ಮಾಡಬೇಕು, ಆ ಒಂದು ಕೆಪಾಸಿಟಿ ಬಿಲ್ಡಿಂಗ್ ಅನ್ನು ಸಹಿತ ನಮ್ಮಲ್ಲಿ ಇವಾಗ ಉತ್ಕೃಷ್ಟತಾ ಕೇಂದ್ರ ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂತ ಹೇಳ್ಬಿಟ್ಟು ನಮ್ಮ ಜಿಕೆವಿಕೆಯಲ್ಲಿ ಒಂದು ಕೇಂದ್ರವನ್ನು ಇದೆ. ಅಲ್ಲಿ ನಾವು ಅವರ ಮೂಲಕ ಎಲ್ಲ ರೈತ ಉತ್ಪಾದಕರ ಸಂಸ್ಥೆಗಳಿಗೆ ಮಾಹಿತಿಯನ್ನು ಕೊಡ್ತಿದ್ದೀವಿ. ಬೇಸಾಯ ಚಟುವಟಿಕೆಗಳಿಂದ ಹಿಡಿದು ಅದರಿಂದ ಬರುವಂಥ ಬೆಳೆಗಳನ್ನು ಯಾವ ರೀತಿ ಮಾರಾಟ ಮಾಡಬೇಕು ಅನ್ನೋ ಮಾಹಿತಿಯನ್ನು ಕೊಡ್ತಾ, ಅಷ್ಟೇ ಅಲ್ದಿರ ಅವರಿಗೆ ಹಣಕಾಸು ಸೌಲಭ್ಯ ಎಲ್ಲಿ ಸಿಗುತ್ತೆ, ಬೆಳೆ ವಿಮೆ ಯಾವಾಗ ಮಾಡಬೇಕು, ಯಾವ ರೀತಿ ಮಾಡಿದರೆ ಬೆಳೆ ಉತ್ಪಾದನೆಯನ್ನು ಉತ್ಪಾದಕತೆಯನ್ನು ಗುಣಮಟ್ಟವನ್ನು ಹೆಚ್ಚಿಸ್ಬೋದು, ಮತ್ತು ಅವ್ರಿಗೆ ಆ ರೀತಿಯಂಥ ಮಾಹಿತಿಗಳನ್ನು ಕೂಡ ಅವರಿಗೆ ಕೊಟ್ಟು ಅವರ ಸಾಮರ್ಥ್ಯವನ್ನು ವೃದ್ಧಿ ಮಾಡೋದು ಕೂಡ ಇದರ ಉದ್ದೇಶ ಆಗಿರುತ್ತೆ. ಮತ್ತು ಈ ರೀತಿಯಂಥ ಬೆಳೆದಂತಹ ಬೆಳೆಗಳಿಗೆ ಲಾಭದಾಯಕ ಮಾರುಕಟ್ಟೆ ಎಲ್ಲಿ ಸಿಗುತ್ತೆ, ಅದು ಬೆಂಗಳೂರಲ್ಲೇ ಆಗ್ಬೋದು ಅಥವಾ ಬೇರೆ ಕಡೆ ಆಗ್ಬೋದು, ಅವರು ಬೆಳೆದಿರುವಂಥ ಬೆಳೆಗಳಿಗೆ ಉತ್ತಮ ಮಾರುಕಟ್ಟೆ ಎಲ್ಲಿ ಸಿಗುತ್ತೆ, ಅದರದ ಸಂಪರ್ಕ ಕಲ್ಪಿಸೋದಕ್ಕೋಸ್ಕರನೇ ನಾವು ಅನೇಕ ಕಾರ್ಯಕ್ರಮಗಳನ್ನು ಇಲಾಖೆಯಿಂದ ಮಾಡ್ತೀವಿ. ಉದಾಹರಣೆಗೆ ಕೃಷಿ ಇಲಾಖೆಯಿಂದ ಮಾಡುವಂಥ
1: ಅಂದರೆ ಈಗ ಈ ತಮ್ಮ ರೈತರ ರೈತ ಉತ್ಪಾದಕ ಕೇಂದ್ರಗಳು ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು.
0: ಹೌದು,
1: ಮತ್ ರೈತರು ಈಗಾಗಲೇ ಬೆಳೀತಿರುವಂತಹ ವಸ್ತುಗಳು ಅದೇನೇ ಇರಲಿ ಅದು ಕೂಡ ನಷ್ಟ ಆಗದೆ ಎಲ್ಲಿ ಅದರ ಬೇಡಿಕೆ ಇದೆಯೋ ಅವರಿಗೆ ಪೂರೈಕೆ ಆಗಬೇಕು. ಮತ್ತೆ ಏನೇನು ಉತ್ಪನ್ನಗಳು ಅವ್ರವ್ರ ಊರಲ್ಲಿ ತಯಾರಾಗುತ್ತಲ್ಲ ಅದನ್ನ ಅವ್ರವ್ರ ಊರಲ್ಲೇ ಅದನ್ನ ಮಾಡಿಕೊಂಡು ಗುಂಪುಗಳನ್ನು ಮಾಡಿಕೊಂಡು ಮತ್ತೆ ಅದು ಬೇಡಿಕೆ ಇರೋ ಪ್ರದೇಶಕ್ಕೆ ಹೋದ್ರೆ ಬೇಡಿಕೆ ಅವರು ಅವರಿಗೂ ಕೂಡ ಪೂರೈಸಿದಂಗೂ ಆಗುತ್ತೆ, ನಿಮಗೂ ಕೂಡ ಸ್ವಲ್ಪ ಉತ್ಪನ್ನ ಸ್ವಲ್ಪ ಲಾಭ ಸ್ವಲ್ಪ ಆರ್ಥಿಕ ಸಹಾಯ ನಿಮ್ಗೆ ಸಿಗುತ್ತೆ.
0: ಅದ್ರ ಮುಖ್ಯವಾದ ಉದ್ದೇಶನೇ ಅದೇ, ರೈತರನ್ನ ಆರ್ಥಿಕವಾಗಿ ಸಬಲರನ್ನಾಗಿ ಮಾಡಬೇಕು, ಇದನ್ನ ಒಂದು ಸಂಘಟನೆ ರೂಪದಲ್ಲಿ ಮಾಡಬೇಕು ಅನ್ನೋ ಉದ್ದೇಶದಿಂದನೇ ಈ ಒಂದು ರೈತ ಉತ್ಪಾದಕರ ಸಂಸ್ಥೆಗಳ ನೀತಿಯನ್ನ ಜಾರಿಗೆ ತಂದಿರು.
1: ತುಂಬಾ ಸಂತೋಷ ಗಾಯತ್ರಿ ಮೇಡಮ್ ಅವರೇ. ಈಗ ತಾವು ಕೃಷಿ ಇಲಾಖೆ ಮತ್ತೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಈ ಒಂದು FPO ಇನ್ನೂ ಹೆಚ್ಚು ಬೆಳಿಬೇಕು, ಎಲ್ಲ ಕಡೆ ಈ ಒಂದು ಸಂಸ್ಥೆಗಳು ಬೆಳೆದ್ರೆ FPOಗಳ ಸಂಖ್ಯೆ ಜಾಸ್ತಿ ಆಗಲಿ ಮತ್ತು ಇವುಗಳ ಒಂದು ವ್ಯವಹಾರ ವಹಿವಾಟು ಕೂಡ ಜಾಸ್ತಿ ಆಗಲಿ ಮತ್ತು ಅದಕ್ಕಾಗಿ ತಾವು ಬೇರೆ ಬೇರೆ ರೀತಿಯ ಮಾರ್ಗಗಳನ್ನು ಕೂಡ ಸೂಚಿಸ್ತಾ ಇದ್ದೀರಿ, ಯಾವ್ಯಾವ ರೀತಿಯ ಒಂದು ಸೂಚನೆ ಅಥವಾ ಏನು ನಿರ್ದೇಶನವನ್ನು ನಮ್ಮ ರೈತ ಸಮುದಾಯಕ್ಕೆ ಈ FPO ಸ್ಥಾಪನೆ ಮಾಡೋ ಸಲುವಾಗಿ ತಾವು ಕಾರ್ಯಕ್ರಮ ಹಾಕ್ಕೊಂಡಿದ್ದೀರಿ?
0: ಈಗ ನೀವು ಹೇಳ್ದ ಹಾಗೆ ಈಗ ಈ ಒಂದು

0: ಎಫ್ಪಿಒಗಳನ್ನ ಬರೀ ಕೃಷಿ ಇಲಾಖೆ ಅಷ್ಟೇ ಅಲ್ಲ, ಜಲಾನಯನ ಅಭಿವೃದ್ಧಿ ಇಲಾಖೆ, ತೋಟಗಾರಿಕೆ ಇಲಾಖೆ, ನಬಾರ್ಡ್, ನ್ಯಾಷನಲ್ ಕಾರ್ಪೊರೇಷನ್ ಆಫ್ ಡೈರಿ ಡೆವಲಪ್ಮೆಂಟ್ ಕಾರ್ಪೊರೇಷನ್, ಈ ರೀತಿ ಅನೇಕ ಒಂದು 13-14 ಸಂಸ್ಥೆಗಳು ಅವರವರದೇ ಒಂದು ಫೀಲ್ಡ್ ಅಲ್ಲಿ ಎಫ್ಪಿಒಗಳನ್ನ ರಚನೆ ಮಾಡಿರ್ತಾರೆ. ಇವೆಲ್ಲದಕ್ಕೂ ಸೇರಿ ನಮ್ಮ ರಾಜ್ಯದಲ್ಲಿ ಜಲಾನಯನ ಅಭಿವೃದ್ಧಿ ಇಲಾಖೆ ನೋಡಲ್ ಇಲಾಖೆ ಆಗಿರ್ತದೆ. ಅಂದ್ರೆ ಇವರೆಲ್ಲ ಇಲಾಖೆಗಳ ಜೊತೆ ಸಮನ್ವಯ ಮಾಡಿಕೊಂಡು ಎಫ್ಪಿಒಗಳಿಗೆ ಏನು ಅವಶ್ಯಕತೆ ಇದೆ ಅಥವಾ ತರಬೇತಿ ಅವಶ್ಯಕತೆ ಇದೆಯಾ ಅದನ್ನೆಲ್ಲ ಕೊಡಿಸೋ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ನಾವು ಇದುವರೆಗೂ ನೋಡಿರೋದೇನು, 2014 ಏನು ರಚನೆ ಆಗಿದೆ ಎಫ್ಪಿಒಗಳು, ಒಟ್ಟು ಇದುವರೆಗೆ ಸುಮಾರು 1848 ಕೋಟಿಗಳಷ್ಟು ವ್ಯವಹಾರ ಮಾಡಿದೆ. ಅಂದರೆ ಯಾವ್ಯಾವ ಒಂದು ಚಟುವಟಿಕೆಗಳು ಅವ್ರು ಮಾಡ್ಬೋದು ಅಂತಂದರೆ, ಒಂದು ಕೃಷಿ ಪರಿಕರಗಳು, ನಿಮಗೆ ಗೊತ್ತಿರೋ ಹಂಗೆ ಬಿತ್ತನೆ ಬೀಜ, ರಸಗೊಬ್ಬರ ಮತ್ತು ಕೀಟನಾಶಕಗಳು ಅಥವಾ ಸಾವಯವ ರಸಗೊಬ್ಬರಗಳನ್ನು ಅವರು ಈ ಒಂದು ಮಾರಾಟ ಮಳಿಗೆಯನ್ನು ಆರಂಭ ಮಾಡುವುದರ ಮೂಲಕ ಅವರು ಅಲ್ಲೇ ಅವ್ರ ಊರಲ್ಲೇ ಅವರು ಈ ಒಂದು ಬಿಸ್ನೆಸ್ ಅನ್ನ ಮಾಡಬಹುದು.
1: ಅಂದ್ರೆ ಗುಣಮಟ್ಟದ ಬೀಜ,
0: ಹೌದು ಗುಣ, ಯಾಕಂದ್ರೆ ರೈತರ ಉತ್ಪಾದಕ ಸಂಸ್ಥೆಗಳ ಕೊಡೋದ್ರಿಂದ ಅವ್ರದೇ ರೈತರಿಗೆ ಕೊಡೋದ್ರಿಂದ ಅವ್ರ ಗುಣಮಟ್ಟವನ್ನ ಕಾಪಾಡಿಕೊಂಡು ಗುಣಮಟ್ಟದ ಬಿತ್ತನೆ ಬೀಜ ಮತ್ತೆ ರಸಗೊಬ್ಬರಗಳನ್ನ ನೀಡೋದಕ್ಕೆ ಸಾಧ್ಯ ಆಗುತ್ತೆ. ನಂತರ ಅವ್ರು ಬೆಳೆದಂತ ಬೆಳೆಗಳನ್ನ ಒಟ್ಟುಗೂಡಿಸಿ ITC ಕಂಪನಿಗಳಾಗ್ಬಹುದು, ಕಾರ್ಗಿಲ್ ಅಂತ ಕಂಪನಿಗಳಿಗೆ ಮಾರಾಟ
1: ಖಾಸಗಿ ಕಂಪನಿಗಳಿಗೆ
0: ಮಾರಾಟ ಮಾಡೋದ್ರಿಂದ ಉತ್ತಮವಾದ ಬೆಲೆಯನ್ನ ದೊರೆಯೋಕೆ ಸಾಧ್ಯ ಆಗುತ್ತೆ. ಯಾಕಂದ್ರೆ ಒಂದೊಂದೇ ರೈತ ಯಾರನ್ನ ಹುಡುಕೊಂಡು ಹೋಗ್ಬೇಕು,
1: ಯಾವ
0: ಅಂತ ಕಷ್ಟ ಆಗುತ್ತೆ. ಈ ರೀತಿ ಸಂಘಟನೆ ಮೂಲಕ ಆದ್ರೆ ಎಲ್ಲರೂ ಒಟ್ಟುಗೂಡಿಸಿ ದೊಡ್ಡ ದೊಡ್ಡ ಕಂಪನಿಗಳಿಗೆ ಸರಬರಾಜು ಮಾಡೋದಕ್ಕೆ ಸಾಧ್ಯ ಆಗುತ್ತೆ.
1: ಅಂದ್ರೆ ಈಗ ರೈತ ಬೆಳೆದ ಉತ್ಪನ್ನದ ಬಗ್ಗೆ ಹೇಳಿದ್ರಿ, ಅಂದ್ರೆ ಈಗ ಗದ್ದೆಯಲ್ಲಿ ಬೆಳೆದ
0: ಭತ್ತ ಆಗಿರ್ಬೋದು ಅಥವಾ ಮುಸ್ಕಿನ ಜೋಳ ಆಗಿರ್ಬೋದು, ಶುಂಠಿ ಆಗಿರ್ಬೋದು, ಕಡಲೆ ಬೀಜ, ಕಡಲೆ, ಈ ತರ ಬೇರೆ ಬೇರೆ ಬೆಳೆಗಳು ಏನೇ ಆಯಾ ಭಾಗದಲ್ಲಿ ಬೆಳೀತಾರೆ, ಅಂತಹ ಬೆಳೆಗಳಿಗೆ ಬೆಲೆ ಬೇರೆ ಸಂಸ್ಥೆಗಳಿಂದ ಬೇಡಿಕೆ ಇರುತ್ತೆ. ಅಂತ ಸಂಸ್ಥೆಗಳ ಜೊತೆ ಸಂಪರ್ಕ ಹೊಂದಿರೋದ್ರಿಂದ ಈ ಒಂದು ಸಂಘಟನೆ ಮೂಲಕ ನಾವು ಅವ್ರಿಗೆ ಮಾರ್ಕೆಟ್ ಮಾಡಬಹುದು. ಇದರಿಂದ ಒಳ್ಳೆಯ ಲಾಭ ನಮಗೆ, ಮಧ್ಯವರ್ತಿಗಳನ್ನ ತಪ್ಪಿಸಿ ನೇರವಾಗಿ ಸಂಪರ್ಕ ಹೊಂದೋದ್ರಿಂದ ಉತ್ತಮವಾದಂತಹ ಬೆಲೆ ಸಿಗುತ್ತೆ.
1: ಈಗ ಒಂದು ಉದಾಹರಣೆಯನ್ನ ಹೇಳ್ತೇನೆ ಮೇಡಮ್ ಅವರೇ. ಒಂದು ಊರಲ್ಲಿ ಭತ್ತ ಬೆಳೀತಾರೆ, ಅಕ್ಕಿ ಮಾಡ್ತಾರೆ, ಅದನ್ನ ಯಾವ ತರ ಮಾಡ್ಕೋಬಹುದು? ಒಂದು ಒಂದು ಊರಲ್ಲಿ ಸುಮಾರು ಒಂದು 100 ಜನ ರೈತರಿದ್ದಾರೆ ಅಂತ ಹೇಳ್ಕೊಳ್ರಿ,
0: ಊರಲ್ಲಿ 100 ಜನ ರೈತರಿದ್ದಾರೆ ಅಂತಕೊಳ್ಳಿ, ರೈತರದ್ದು ಅಲ್ಲಿ ಗುಂಪಿದ್ರೆ,
1: ಹೌದು
0: ಇವಾಗ ಎಲ್ಲರಿಗೂ ಹತ್ರನು ಭತ್ತ ಬೆಳಿತೀವಿ,
1: ಹೌದು
0: ಭತ್ತನ ಪ್ರೋಸೆಸ್ ಮಾಡೋದಕ್ಕೆ ಅವ್ರ ಹತ್ರ ಮೆಷಿನ್ಸ್ ಇರಲ್ಲ,
1: ಹೌದು
0: ಅದನ್ನ ಕ್ಲೀನ್ ಮಾಡ್ಬೇಕಾ, ಸಾರ್ಟಿಂಗ್ ಮಾಡ್ಬೇಕು, ಕಲ್ ತೆಗಿಬೇಕು, ಆತರ ಮೆಷಿನ್ಸ್ ಇರಲ್ಲ ಎಲ್ಲರ ಹತ್ರ. ಯಾರಾದ್ರೂ ಒಬ್ರು ಈ ತರ ಎಫ್ಪಿಒ ಮೂಲಕ ಒಂದು ಸಂಸ್ಕರಣೆ ಘಟಕನ ಹಾಕೊಂಡ್ರೆ ಅದರಲ್ಲಿ ಊರಲ್ಲಿ ಇರೋರೆಲ್ಲ ಕ್ಲೀನ್ ಮಾಡಿಸ್ಕೋಬಹುದು, ಮತ್ತೆ ಅದು ಭತ್ತದಿಂದ ಅಕ್ಕಿ ಮಾಡಿಸ್ ಮಿಲ್ ಕೂಡ ಎಲ್ಲರೂ ಹಾಕೊಳಕ್ ಆಗೋದಿಲ್ಲ. ಈ ಒಂದು ಎಫ್ಪಿಒ ಮೂಲಕ ಅವ್ರ ಆ ರೀತಿ ಒಂದು ಸಂಸ್ಕರಣಾ ಘಟಕನ ಅವ್ರದೇ ಆದ ಸ್ಥಾಪನೆ ಮಾಡ್ಕೊಂಡು
1: ಈಗ ಎಲ್ಲರೂ ಒಂದು 10 ಜನ ಅಥವಾ 100 ಜನ ರೈತರು ಸೇರಿ ತಮ್ದೇ ಒಂದು ಘಟಕ ಹಾಕೋಬಹುದು.
0: ಹೌದು, ಅಂದ್ರೆ ಎಫ್ಪಿಒ ಆಗಿ ರಚನೆ ಮಾಡಿದ್ರೆ ಅವ್ರಿಗೆ ಕೇಂದ್ರ ಸರ್ಕಾರದ ಕಪೆಕ್, ನಮ್ದು ಕಪೆಕ್ ಆರ್ಗನೈಸೇಷನ್ ಇದೆ, ಅದರಲ್ಲಿ ಏನು ನಾವು ಸಹಾಯಧನ ಕೊಟ್ಟು ಏನು ರೈತರಿಗೆ ಸಹಾಯ ಮಾಡ್ತಿದ್ದಾರೆ, ಅಲ್ಲಿ ಪ್ರೊಸೆಸಿಂಗ್ ಯೂನಿಟ್ಗೆ ಈ ಅಲ್ಲಿ ಒಂದು ಲೋನ್ ಮೂಲಕ ಕೊಡ್ತಾರೆ, ಅದೇ ರೀತಿ ಕೆಲವು ಬ್ಯಾಂಕ್ಗಳಿಂದ ಕೊಡ್ತಾರೆ. ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಅಂತ ಇದೆ, ಅದರಲ್ಲೂ ಕೂಡ ರೈತರಿಗೆ ಈ ರೀತಿಯಾದಂತಹ ಸಂಸ್ಕರಣಾ ಘಟಕಗಳನ್ನ ಹಾಕೊಳ್ಳೋದಕ್ಕೆ ಸಾಲ ಸೌಲಭ್ಯ ದೊರೆಯುತ್ತೆ.
1: ಅದೇ ತರ ಈಗ ನೀವು ಭತ್ತ ಅಥವಾ ಅಕ್ಕಿ ಶೇಖರಣೆ ಆಗುತ್ತಲ್ಲ, ಅದನ್ನು ಕೂಡ ಇನ್ನೊಂದ್ ಕಡೆ ವಹಿವಾಟು
0: ಗೋಡೌನ್ ಮಾಡ್ಕೊಳ್ಳೋದಕ್ಕೂ ಕೂಡ ವ್ಯವಸ್ಥೆ ಮಾಡಿ, ನಾನು ಹೇಳ್ದೆ ಅಲ್ವಾ ಈಗ ಸಂಸ್ಕರಣೆ ಘಟಕ ಮಾಡ್ಕೋಬಹುದು ಅಥವಾ ಅದನ್ನ ಸ್ಟೋರೇಜ್ ಮಾಡಿಕೊಂಡು ಪ್ಯಾಕಿಂಗ್ ಬ್ಯಾಗಿಂಗ್ ಎಲ್ಲ ಮಾಡಿಕೊಂಡು ಅದಕ್ಕೆ ಲೇಬಲಿಂಗ್ ಮಾಡೋದಕ್ಕೋಸ್ಕರ, ಬ್ರ್ಯಾಂಡಿಂಗ್ ಮಾಡೋದಕ್ಕೋಸ್ಕರ ಅದಕ್ಕೆಲ್ಲದೂ ಕೂಡ ಸರ್ಕಾರದಿಂದ ಸಹಾಯಧನ ಸಿಗುತ್ತೆ. ವಿವಿಧ ಇಲಾಖೆಗಳಲ್ಲಿ ಕೆಲವು ಯೋಜನೆಗಳಿವೆ, ಆ ಯೋಜನೆಗಳ ಸೌಲಭ್ಯನ ಅವ್ರು ಪಡ್ಕೋಬೇಕಾಗುತ್ತೆ.
1: ಒಂದು ಊರಿನ ರೈತರು ಈಗ ಭತ್ತ ಅಕ್ಕಿ ಬೆಳೀತಾ ಇದ್ದಾರೆ ಅಂದ್ರೆ ದೊಡ್ಡ ಪ್ರಮಾಣದ ಅಕ್ಕಿ ಇದೆ ಅಂದ್ರೆ ಅವರು ಅಕ್ಕಿ ಪ್ರೊಸೆಸ್ ಮಾಡ್ಕೊಂಡು ಹೋಗ್ಬಹುದು. ಅಂದ್ರೆ ಈಗ ಭತ್ತದಿಂದ ಅಕ್ಕಿ ಮಾಡ್ಕೊಳ್ಳೋದು, ಅಕ್ಕಿಯಿಂದ ಹಿಟ್ ಮಾಡ್ಕೊಳ್ಳೋದು.
0: ಹೌದು, ಅಕ್ಕಿಯಿಂದ ಹಿಟ್ ಮಾಡಬಹುದು. ಹಿಟ್ಟನ್ನ ಸಣ್ಣ ಸಣ್ಣ ಪ್ಯಾಕೆಟ್, 1 kg ಪ್ಯಾಕೆಟ್, 2 kg ಅಥವಾ 5 kg ಪ್ಯಾಕೆಟ್ ಮಾಡಿ ಅವ್ರದೇ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿ ಮಾರ್ಕೆಟ್ ಮಾಡಬಹುದು. ಆ ರೀತಿ ಅಥವಾ ಅಕ್ಕಿ ಉತ್ಪನ್ನಗಳನ್ನ ಮಾಡಬಹುದು. ಈ ರೀತಿ ಅವ್ರ ಆ ಲೋಕಲ್ ಅಲ್ಲಿ ಏನು ಅವಶ್ಯಕತೆ
1: ಬೆಳೀತಾರೋ
0: ಅವಶ್ಯಕತೆಗಳನ್ನ ಅವ್ರನ್ನ ಅದಕ್ಕೆ ಇವರೇ ಪರಿಹಾರ ದೊರಕಿಸುವಂತ ಒಂದು ವ್ಯವಸ್ಥೆ ಆಗುತ್ತೆ.
1: ಓಕೆ, ಈಗ ನೀವು ಗದ್ದೆಯಲ್ಲಿ ಬೆಳೆಯುವಂತಹ ಈಗ ಭತ್ತ ಮತ್ತೆ ಜೋಳ ಗೋಧಿ ಅವೆಲ್ಲ ಬಂತು, ಅದ್ರ ಬಗ್ಗೆ ಹೇಳಿದ್ರಿ. ಈಗ ನಮ್ಗೆ ತೋಟಗಾರಿಕೆಯಲ್ಲಿ ಬೆಳೆಯುವಂತ ಬೆಳೆಗಳ ಬಗ್ಗೆ ಸ್ವಲ್ಪ ಮಾಹಿತಿ ಈ ಒಂದು ಎಫ್ಪಿಒ ಬಗ್ಗೆ ಹೇಳಿ.
0: ತೋಟಗಾರಿಕೆ ಬೆಳೆಗಳಂತ ಅಂದ್ರೆ ಇವಾಗ ಉದಾಹರಣೆಗೆ ಟೊಮೆಟೊ ಇರ್ಬೋದು ಅಥವಾ ಈರುಳ್ಳಿ ಇರ್ಬೋದು, ಬೆಳ್ಳುಳ್ಳಿ ಅಥವಾ ಶುಂಠಿ ಆಗ್ಬೋದು, ಬನಾನಾ ಆಗಿರ್ಬೋದು, ತೆಂಗಿನಕಾಯಿ, ಈ ರೀತಿನೂ ಈ ಎಲ್ಲಾ ಇದಕ್ಕೂ ಸಹ

0: ಕೆಲವು ಒಂದು ಪರ್ಟಿಕ್ಯುಲರ್ ಮಾರ್ಕೆಟ್ಸ್ ಅಂತ ಇರ್ತವೆ. ಈಗ ತಿಪಟೂರು ಮಾರ್ಕೆಟ್ ತೆಂಗಿನಕಾಯಿಗೆ ಅಂತ ಇರುತ್ತೆ, ಅದೇ ರೀತಿ ಬನಾನಾ ಬೇರೆ ನಮ್ಮ ತಮಿಳ್ನಾಡು ಆ ಥರ ಎಲ್ಲ ಇರ್ತದೆ. ಅಂಥ ಮಾರ್ಕೆಟನ್ನು, ಮಾರ್ಕೆಟ್ ಸಂಪರ್ಕನ, ವ್ಯವಸ್ಥೆಯನ್ನು ತಿಳ್ಕೊಳ್ಳೋಕ್ಕೆ ನಮ್ಮ ಮೂಲಕ ನಮ್ಮ ಒಂದು ಆಯಾ ಇಲಾಖೆಯವರು ಅವರಿಗೆ ದಾರಿ ಮಾಡಿಕೊಡ್ತಾರೆ.
1: ಅದಕ್ಕೂ ಕೂಡ ಮಾಹಿತಿ ಕೊಡ್ತೀರಿ?
0: ಹಾಂ, ಮಾಹಿತಿ ಕೊಡ್ತಾರೆ.
1: ಅಂದರೆ ಈಗ ನೀವು ಎಷ್ಟು ಜಾಸ್ತಿ ವಸ್ತುಗಳನ್ನು ಶೇಖರಣೆ ಮಾಡಿ ಇಟ್ಕೊಂಡಿರಿ, ಮತ್ತೆ ಈ ವಸ್ತುಗಳಿಗೆ ಎಲ್ಲಿ ಬೇಡಿಕೆ ಇದೆ,
0: ಎಲ್ಲಿ ಬೇಡಿಕೆ ಇದೆ ಅನ್ನೋ ಮಾಹಿತಿ ನಾವು ಇಲಾಖೆಗಳವರು ಕೊಡ್ತಾರೆ. ಜೊತೆಗೆ ಅವರಲ್ಲೂ ಕೂಡ ಪರಿಣಿತರ ಇದ್ದಾರೆ, ಯಾಕಂದ್ರೆ ಇಷ್ಟು ದಿವಸದಿಂದ ಮಾಡಿರೋದ್ರಿಂದ ಅವರಿಗೆ ಮಾರುಕಟ್ಟೆ ಎಲ್ಲಿ ಉತ್ತಮ ಬೆಲೆ ಸಿಗುತ್ತೆ ಅನ್ನೋದು ಕೂಡ ಮಾಹಿತಿ ಅವ್ರಿಗೆ ಹತ್ರ ಇರುತ್ತೆ. ಮತ್ತೆ ಕೆಲವು ಏನು ಆರ್ಟಿಕಲ್ಚರ್ ಪ್ರಾಡಕ್ಟ್ಸ್ ಅಲ್ಲಿ ಕೆಲವು, ಈಗ ಉದಾಹರಣೆಗೆ ನಾನು ಟೊಮೊಟೊ ಹೇಳಿದೆ, ಅದನ್ನ ಪ್ರೊಸೆಸ್ ಮಾಡೋದು ಆಗ್ಬೋದು ಅಥವಾ ಡಿಹೈಡ್ರೇಷನ್ ಮಾಡೋದು, ಆ ರೀತಿಯಾದಂತ ಪ್ರೊಸೆಸಿಂಗ್ ಯೂನಿಟ್ ಅನ್ನು ಹಾಕೊಳ್ಳೋದಕ್ಕೂ ಕೂಡ ಕೆಲವು ಯೋಜನೆಗಳಲ್ಲಿ ಸರ್ಕಾರ ಸಾಲ ಸೌಲಭ್ಯನ ಕೊಡ್ತದೆ, ಅದನ್ನ ಅವರು ಬಳಸ್ಕೋಬಹುದು.
1: ಮೇಡಮ್, ನೀವೀಗ ಟೊಮೆಟೊ ತೋಟಗಾರಿಕೆ ಬೆಳೆ ಉತ್ಪನ್ನದ ಬಗ್ಗೆ ಹೇಳಿದ್ರಿ, ಅದು ಉತ್ಪನ್ನ ಶೇಖರಣೆ ಆಗುತ್ತೆ, ಒಂದು 20 ರೈತರು ಬೆಳೀತಿದ್ದಾರೆ ಅಂತ ಇಟ್ಕೊಳ್ರಿ, ಟೊಮೆಟೊನ
0: ಕೋಲ್ಡ್ ಸ್ಟೋರೇಜ್
1: ಏನ್ ಮಾಡಬಹುದು ನಾವು ಟೊಮೆಟೊದಿಂದ?
0: ಅಲ್ಲ, ಟೊಮೆಟೊದಿಂದ ಈಗ ಏನು ಡಿಹೈಡ್ರೇಟ್ ಮಾಡಬಹುದು ಅಥವಾ ಟೊಮೆಟೊ ಕೆಚಪ್ ತರ ಮಾಡಬಹುದು ಅಥವಾ ಟೊಮೆಟೊದ ಪಿಕಲ್ಸ್ ಮಾಡ್ತಾರೆ, ಈ ರೀತಿ ಅನೇಕ ಅವ್ರಿಗೆ ಗೊತ್ತಿರುತ್ತೆ ಯಾವ್ದು ಮಾಡಿದ್ರೆ ಹೆಚ್ಚಿನ ಮಾರ್ಕೆಟ್.
1: ಟೊಮೆಟೊ ಚಿಪ್ಸ್ ಮಾಡಬಹುದು
0: ಆತರ, ಹೌದು ಟೊಮೆಟೊ ಚಿಪ್ಸ್ ಮಾಡಬಹುದು.
1: ಅದೇ
0: ಆ ರೀತಿ ಅವರು ಯೋಚನೆ ಮಾಡಿಕೊಂಡು ಮಾಡ್ಬೇಕಾಗ್ತದೆ.
1: ಅಂದ್ರೆ ನೀವು 10 ಜನ ರೈತರು ಸೇರ್ಕೊಂಡು ಮಾಡಿದಾಗ ಮಾತ್ರ ಜಾಸ್ತಿ ಉತ್ಪನ್ನನೂ ಇರುತ್ತೆ, ನೀವು ಮಾಡಕ್ಕೂ ಕೂಡ ದಾರಿ ಇರುತ್ತೆ. ಜೊತೆಗೆ ನೀವು ಸರ್ಕಾರದವರು ಕೂಡ ಇದಕ್ಕೆ ಹೀಗೆ ಮಾಡಬಹುದು, ಇಲ್ಲಿಷ್ಟೆಲ್ಲ ಅವಕಾಶ ಇದೆ ಅಂತ ನೀವು ಒಂದೊಂದಾಗಿ ಮಾಹಿತಿ ಕೊಡ್ತೀರಿ. ಅಷ್ಟೇ ಅಲ್ಲ, ಇವುಗಳನ್ನು ಕೂಡ ಎಲ್ಲಿ ಬೇಡಿಕೆ ಇದೆ ಇವಕ್ಕೆ ಅಂತಾನು ಸಂಪರ್ಕ ಕಲ್ಪಿಸುವ ವ್ಯವಹಾರ ಮಾಡ್ತೀವಿ. ಆಯ್ತು, ಈಗ ತೋಟಗಾರಿಕೆ ಕೃಷಿ ಉತ್ಪನ್ನ ಆಯಿತು, ಈಗ ನಮಗೆ ಅರಣ್ಯ ಉತ್ಪನ್ನಗಳ ಬಗ್ಗೆ, ಅಲ್ಲಿ ಏನು ಉಪ ಉತ್ಪನ್ನಗಳು ಬರ್ತವೆ, ಅದಕ್ಕೆ ಏನು ಅವಕಾಶ ಇದೆ?
0: ಉದಾಹರಣೆಗೆ ಏನ್ ಹೇಳ್ತೀನಿ ಅಂದ್ರೆ, ಹನಿ ಏನು ಜೇನುತುಪ್ಪ ಅರಣ್ಯ ಪ್ರಾಡಕ್ಟ್ ಆಗಿರುತ್ತೆ, ಮತ್ತೆ ಕೆಲವು ಭಾಗಗಳಲ್ಲಿ ಅದು ಉತ್ತಮವಾದ ಗುಣಮಟ್ಟದ ಜೇನುತುಪ್ಪ ಸಿಗ್ತದೆ, ಅದನ್ನು ಕೂಡ ನಮ್ಮ ಕೆಲವು ಎಫ್ಪಿಒಗಳು ಉತ್ತಮವಾದ ಜೇನುತುಪ್ಪವನ್ನು ಶೇಖರಣೆ ಮಾಡಿ ಅದಕ್ಕೆ ತಮ್ಮದೇ ಆದ ಬ್ರ್ಯಾಂಡಿಂಗ್ ಮಾಡಿ ಮಾರ್ಕೆಟ್ ಮಾಡ್ತಿದ್ದಾರೆ. ಉತ್ತಮವಾದ ಒಂದು ಪ್ಯಾಕೆಟ್ ಗ್ಲಾಸ್ ಬಾಟಲ್ ಮಾಡಿಸಿ ಅದನ್ನು ಮಾಡ್ತಿದ್ದಾರೆ ಮತ್ತು ಯಶಸ್ವಿಯಾಗಿ ರನ್ ಮಾಡ್ತಿದ್ದಾರೆ.
1: ಆಹಾ, ಇದು ಒಂದು ಉತ್ಪನ್ನ ಆಯಿತು. ಇದೇ ಥರ ಕೋಕಂ ಬೆಳೀತಾರೆ ಕೆಲವು ಕಡೆ ದೊಡ್ಡ ಪ್ರಮಾಣದಲ್ಲಿ,
0: ಕುಕುಂ ಎಲ್ಲ ಅದನ್ನ ಇದೇ ತರ, ಇವಾಗ ಕಾಫಿ ಬೆಳೀತಾರೆ ಅಥವಾ ಕುಕುಂ ಬೆಳೀತಾರೆ
1: ಅಥವಾ ಜಾಕ್ ಫ್ರೂಟ್ ಬೆಳೀತಾರೆ, ಮಾವಿನ ಹಣ್ಣು ಬೆಳೀತಾರೆ.
0: ಹೌದು, ಅದರದ್ದು ಜಾಕ್ ಫ್ರೂಟ್ ಬೆಳೀತಾರೆ, ಅದರದ್ದು ಚಿಪ್ಸ್ ಮಾಡಬಹುದು ಅಥವಾ ಅಡಿಗೆಗೆ ಬಳಸುವಂತ ಆಗಿರ್ಬೋದು ಅಥವಾ ಅದರದ್ದು ಬೇರೆ ಬೇರೆ ಉತ್ಪನ್ನಗಳನ್ನ ಮಾಡಿ ಮಾರ್ಕೆಟ್ ಮಾಡ್ತಾರೆ.
1: ಗೋಬಿ ಮಂಚೂರಿ ಮಾಡಬಹುದು.
0: ಹೌದು, ಅಂದ್ರೆ ಅಗತ್ಯ ಏನಿದೆ ಅಂತ ನೋಡ್ಕೊಂಡು, ಅದ್ರ ಮತ್ತೆ ಅಗತ್ಯತೆ ಇರಬೇಕು, ಬೇಡಿಕೆ ಇರಬೇಕು, ಮತ್ತೆ ಅದಕ್ಕೆ ಬೆಲೆ ಸಿಗುತ್ತಾ ಅಂತ ಯೋಚನೆ ಮಾಡಬೇಕು. ಇವೆಲ್ಲ ಯೋಚನೆ ಮಾಡಿಕೊಂಡು ಅವರು ಏನ್ ಮಾಡಬೇಕು ಅಂತ ಚಿಂತನೆ ಮಾಡಿ ನಂತರ ಸರ್ಕಾರದ ಎಲ್ಲಿ ಯಾವ ರೀತಿ ನಮಗೆ ಸಾಲ ಸಿಗುತ್ತೆ ಅಥವಾ ಏನಾದರೂ ಸಹಾಯಧನ ಸಿಗುತ್ತೆ ಅನ್ನೋದನ್ನ ನೋಡಿಕೊಂಡು ಅವರು ವ್ಯವಸ್ಥೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ,
1: ಸಾಕಷ್ಟು ಅವಕಾಶ ಇದೆ. ಯಾಕಂದ್ರೆ ನಿಮ್ಮ ಊರಲ್ಲಿ ಒಂದಿಷ್ಟು ಉತ್ಪನ್ನಗಳು ಯಾವಾಗಲೂ ನಿಮ್ಮ ಕಣ್ಣೆದುರಲ್ಲಿ ಯಥೇಚ್ಛವಾಗಿ ಸಿಗುತ್ತವೆ, ಕೆಲವು ಊರಲ್ಲಿ ಏನೂ ಸಿಗೋದೇ ಇಲ್ಲ, ಹೌದಲ್ಲ? ಅದು ನಿಮ್ಗೆ ಗೊತ್ತಾಗಲ್ಲ, ಅದ್ರ ಮಾಹಿತಿ ನೀವು ಇದನ್ನ ವಿಚಾರಿಸಿದಾಗ ಮಾತ್ರ ಗೊತ್ತಾಗತ್ತೆ. ಹಾಗಾಗಿ ರೈತ ಬಾಂಧವರು, ಯುವಕ ರೈತ ಮಕ್ಕಳು ಈ ಬಗ್ಗೆ ಹೆಚ್ಚಿನ ಆಸಕ್ತಿ ವಹಿಸಿದ್ರೆ ತಮ್ಮ ಊರಲ್ಲಿ ಏನೇನು ಉತ್ಪನ್ನ ಆಗುತ್ತೆ, ಉದಾಹರಣೆಗಾಗಿ ಈಗ ಮಾವಿನಕಾಯಿ ಅಥವಾ ಅಪ್ಪೆ ಮಿಡಿ ಅಂತವೆ ನಾವು, ಅಪ್ಪೆ ಮಿಡಿ ಅದು ವಿಶೇಷವಾದ ಬೇಡಿಕೆ ಇದೆ, ಅದು ಬೆಳೆಯೋದು ಕೂಡ ಕೆಲವು ಪ್ರದೇಶದಲ್ಲಿ ಮಾತ್ರ.
0: ಹೌದು, ಕೆಲವು ಪ್ರದೇಶಕ್ಕೆ ಮಾತ್ರ ಅದನ್ನು,
1: ಮತ್ತೆ ಬೇಡಿಕೆ ಎಲ್ಲ ಕಡೆ ಇದೆ. ಹಾಗಾಗಿ ಇದನ್ನು ಕೂಡ ನೀವು ಉತ್ಸಾಹಿ ರೈತರು ಎಲ್ಲೆಲ್ಲಿ ಸಿಗುತ್ತೆ ಅದನ್ನು ತಗೊಂಡು ಮಾಡಬಹುದು, ಹೌದಲ್ಲ? ಇನ್ನು ನಾವು ಎಣ್ಣೆಕಾಳುಗಳ ಬಗ್ಗೆ ಕೂಡ ಅಲ್ಲಿ ಏನು ಮಾಡಬಹುದು, ಏನು ಅವಕಾಶ ಇದೆ?
0: ಎಣ್ಣೆಕಾಳು ಬೆಳೆಗಳಲ್ಲಿ ನಿಮ್ಗೆ ಪ್ರಮುಖವಾಗಿ ಕಡಲೆ ಬೀಜ, ಸೂರ್ಯಕಾಂತಿ ಬೀಜ, ಕುಸುಬೆ ಎಣ್ಣೆ, ಎಳ್ಳೆಣ್ಣೆ, ಈ ರೀತಿ ಅನೇಕ ಎಣ್ಣೆಗಳು ಇದೆ
1: ನಿಮ್ಮ ಪ್ರದೇಶದಲ್ಲಿ ಬೆಳೆಯುತ್ತದೆ.
0: ತೆಂಗಿನ ಎಣ್ಣೆ ಕೂಡ ಅದಕ್ಕೆ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಎಕ್ಸ್ಟ್ರಾಕ್ಷನ್, ಈಗ ಎಲ್ಲ ಕಡೆ ಇದೊಂದು ಫೇಮಸ್ ಆಗಿಬಿಟ್ಟಿದೆ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಎಕ್ಸ್ಟ್ರಾಕ್ಷನ್ ಅಂತ. ಅದಕ್ಕೇನು ಸಣ್ಣದ ಒಂದು ಘಟಕ ಬೇಕಾಗುತ್ತೆ ಅವರಿಗೆ, ಎಣ್ಣೆ ತೆಗೆಯುವಂತಹ ಯಂತ್ರ. ಆ ಎಣ್ಣೆ ತೆಗೆಯುವ ಯಂತ್ರನೂ ಕೂಡ ಇಲಾಖೆ ಹಲವು ಕಾರ್ಯಕ್ರಮಗಳಲ್ಲಿ ಅವರಿಗೆ ಸಹಾಯಧನದಡಿ ಸಿಗ್ತದೆ. ರೈತರು ಅದನ್ನ ಬಳಸ್ಕೊಂಡು, ಕೆಲವರು ಆಲ್ರೆಡಿ ಮಾಡ್ತಿದ್ದಾರೆ, ಅವ್ರದೇ ಆದಂತಹ ಬ್ರ್ಯಾಂಡ್ ಅಲ್ಲಿ ಒಳ್ಳೆ ಬಾಟಲ್ ಎಲ್ಲ ಮಾಡಿ ಮಾರ್ಕೆಟ್ ಮಾಡ್ತಿದ್ದಾರೆ. ಆ ರೀತಿ ಯಾರಿಗೆ ಇನ್ನ ಬೇರೆ ರೈತ ಉತ್ಪಾದಕರ ಸಂಸ್ಥೆಗಳು ಆಸಕ್ತಿ ಇದ್ರೆ ಇದನ್ನ ಮಾಡಿಕೊಂಡು ಅವರು ಅಭಿವೃದ್ಧಿ ಹೊಂದೋದಕ್ಕೆ ಸಾಧ್ಯ ಆಗುತ್ತೆ.
1: ಮೇಡಮ್ ಅವರು, ಈಗ ರೈತ ಉತ್ಪಾದಕ ಕೇಂದ್ರಗಳ ನೀವು ಮಾಡೋದ್ರಿಂದ ಏನೇನು ಉಪಯೋಗ ಇದೆ ಅಂತ ಹೇಳಿದ್ರಿ. ರೈತ ಉತ್ಪಾದಕ ಕೇಂದ್ರಗಳನ್ನು ನಾವು ಈಗ ಸರ್ಕಾರದ ವತಿಯಿಂದ ಯಾವ ಥರ

0: ನಮಗೆ ನೋಂದಣಿ ಮಾಡಿಸೋಕೆ ಅವಕಾಶ ಇದೆ. ಮತ್ತು ಅಲ್ಲಿ ಏನೇನು ನಿಯಮ ಇದೆ ಅದ್ರ ಬಗ್ಗೆ ಹೇಳಿ.
1: ಈಗ ಪ್ರಸ್ತುತ ನಮಗೆ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರದಿಂದ ಯಾವುದೇ ಯೋಜನೆ ಇಲ್ಲ ರೈತ ಉತ್ಪಾದಕರ ಸಂಸ್ಥೆಗಳನ್ನು ರಚನೆ ಮಾಡೋದಕ್ಕೆ. ಆಲ್ರೆಡಿ ಏನು ರಚನೆ ಮಾಡಿದೀವೋ ಆ ಒಂದು ರೈತ ಉತ್ಪಾದಕರ ಸಂಸ್ಥೆಗಳಲ್ಲಿ ಬೆಳೆಯುವಂಥ ಬೆಳೆಗಳಿಗಾಗ್ಬೋದು ಅಥವಾ ಅವರಲ್ಲಿ ಉತ್ಪಾದನೆ ಮಾಡುವಂಥ ಉತ್ಪನ್ನಗಳಿಗಾಗ್ಬೋದು ಒಂದು ಉತ್ತಮ ಮಾರುಕಟ್ಟೆ ವ್ಯವಸ್ಥೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಏನು ಮಾಡಿದ್ದೀವಿ, ನಮ್ಮ ಒಂದು ಕರ್ನಾಟಕ ರಾಜ್ಯ ಮಟ್ಟದಲ್ಲಿ ರೈತ ಉತ್ಪಾದಕರ ಸಂಸ್ಥೆಗಳ ಸಹಕಾರ ಸಂಘ ಅಂತ ಒಂದು ಮಾಡಿದ್ದೀವಿ. ಅದನ್ನು ಮೊನ್ನೆ ರೀಸೆಂಟಾಗಿ ಮಲ್ಲೇಶ್ವರಂನಲ್ಲಿ ನಾವು ಒಂದು ಮಾರ್ಟನ್ನು ಕೂಡ ಓಪನ್ ಮಾಡಿದ್ದೀವಿ. ಸರ್ಕಾರದ ವತಿಯಿಂದ ಇಲ್ಲಿ ನಾವು ಈ ಒಂದು ಸಂಸ್ಥೆ ಒಂದು ಏನು ಕರ್ನಾಟಕ ರಾಜ್ಯ ರೈತ ಉತ್ಪಾದಕರ ಸಂಸ್ಥೆಗಳ ಸಹಕಾರ ಸಂಘ, ಈ ಒಂದು ಸಂಘದಲ್ಲಿ ಯಾರ್ಯಾರು ರಿಜಿಸ್ಟರ್ ಆಗಿರ್ತವೆ, ಇದರಲ್ಲಿ ಸುಮಾರು ಈಗಾಗಲೇ 167 ರೈತ ಉತ್ಪಾದಕರ ಸಂಸ್ಥೆಗಳು ನೋಂದಣಿ ಮಾಡಿಕೊಂಡಿದ್ದಾರೆ. ಅದೇ ರೀತಿ ಬೇರೆ ಇನ್ನು ರೈತ ಉತ್ಪಾದಕರ ಸಂಸ್ಥೆಗಳು ತಮ್ಮ ಒಂದು ಉತ್ಪನ್ನಗಳಿಗೆ ಮಾರ್ಕೆಟ್ ಬೇಕು ಅನ್ನೋದಾದರೆ ಈ ಒಂದು ಸಂಸ್ಥೆಗಳಿಗೆ ಅವರು ರಿಜಿಸ್ಟರ್ ಮಾಡಿಕೊಂಡ್ರೆ ಅಥವಾ ನೋಂದಣಿ ಮಾಡಿಕೊಂಡು, ನಾವು ರೈತ ಸಿರಿ ಲೋಗೋ ಅಂದರೆ ಕರ್ನಾಟಕದಲ್ಲಿ ಒಂದೇ ಒಂದು ಬ್ರ್ಯಾಂಡ್ ರೈತ ಸಿರಿ ಬ್ರ್ಯಾಂಡ್ ಅಡಿಯಲ್ಲಿ ಎಲ್ಲ ಪದಾರ್ಥಗಳನ್ನು ಈಗ ಹೇಗೆ ನಂದಿನಿಯಲ್ಲಿ ನಂದಿನಿ ಮಾರ್ಟ್ ಅಂತ ನಂದಿನಿ ಅಂತ ಮಾಡ್ತಿದ್ದಾರೆ, ಅದೇ ರೀತಿ ಕೃಷಿ ಉತ್ಪನ್ನಗಳನ್ನು ಕೃಷಿ ಅಥವಾ ಕೃಷಿ ತೋಟಗಾರಿಕೆ ಉತ್ಪನ್ನಗಳಾಗ್ಬೋದು ಕೃಷಿಯೇತರ ಎಲ್ಲ ಉತ್ಪನ್ನಗಳನ್ನು ನಾವು ರೈತ ಸಿರಿ ಬ್ರ್ಯಾಂಡ್ ಮೂಲಕ ನಾವು ಮಾರ್ಕೆಟ್ ಮಾಡಬೇಕು. ಅದನ್ನು ಮೊದಲು ನಾವು ರಾಜ್ಯ ಮಟ್ಟದಲ್ಲಿ ನಂತರ ಅಂತಾರಾಜ್ಯ ಅಥವಾ
0: ಅಂತಾರಾಷ್ಟ್ರೀಯ
1: ಆ ತರ ಮಾಡಬೇಕು ಅಂತ ಉದ್ದೇಶದಿಂದ ಮಾಡಿದೀವಿ. ಈಗ ಮೊಟ್ಟ ಮೊದಲನೇ ಹೆಜ್ಜೆಯಾಗಿ ಈಗ ಒಂದು ಮಾರ್ಟನ್ನು ಓಪನ್ ಮಾಡಿದ್ದೀವಿ. ಇದಕ್ಕೆ ಯಾರ್ಯಾರು ರೈತ ಉತ್ಪಾದಕರ ಸಂಸ್ಥೆಗಳು ನೋಂದಣಿ ಮಾಡ್ಕೊಳ್ಳೋಕೆ ಇಚ್ಛೆ ಪಡ್ತಾರೋ ಅವರು ಮಾಡ್ಕೋಬಹುದು. ಮತ್ತೆ ಇದರಲ್ಲಿ ನಾವು ಒಂದು ಲೋಗೋವನ್ನು ಕ್ರಿಯೇಟ್ ಮಾಡಿದ್ದೀವಿ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಎಲ್ಲ ರೈತ ಉತ್ಪಾದಕರ ಸಂಸ್ಥೆಗಳನ್ನು ಒಗ್ಗೂಡಿಸಿಕೊಂಡು ಅವರ ಒಂದು ಈಗ ಉತ್ಪನ್ನಗಳಿಗೆ ಒಂದು ದಾರಿ ಅಥವಾ ಒಂದು ಉತ್ತಮವಾದ ಮಾರುಕಟ್ಟೆ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಕ್ರಮನ ರಾಜ್ಯ ಸರ್ಕಾರ ಕೈಗೊಂಡಿದೆ.
0: ನಮ್ಮ ಊಹೆ ಏನಂದ್ರೆ ಮೇಡಮ್ ಅವರೇ, ಈಗಾಗಲೇ ನೀವು ನಂದಿನಿನ ಆರಂಭದ ದಿನಗಳಲ್ಲಿ ನಾವು ನೋಡಿದ್ದೇವೆ, ಅದನ್ನು ನೀವು ಬೆಳೆಸಲಿಕ್ಕೆ ತುಂಬ ಕಷ್ಟವನ್ನು ತಗೊಂಡಿರಿ. ರಾಜ್ಯ ಸರ್ಕಾರ ಯಾವುದೇ ಸರ್ಕಾರ ಇರ್ಬೋದು, ಆದರೆ ಅದನ್ನು ಕ್ರಮಬದ್ಧವಾಗಿ ಅದನ್ನು ನೀರು ಗೊಬ್ಬರ ಹಾಕಿ ಬೆಳೆಸಿರಿ. ಹಾಗಾಗಿ ಅದು ಇವತ್ತು ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದೆ. ಆದರೆ ನೀವು ಈಗ ಏನು ಹೇಳ್ತಾ ಇದ್ದೀರಿ ಅಂದರೆ ಕೃಷಿ ಉತ್ಪನ್ನಗಳದ್ದು ಕೂಡ ನಾವು ರೈತ ಸಿರಿ ಉತ್ಪನ್ನಗಳು ಅಂತ ಏನು ತರ ಕೊರಟಿದ್ದೀರಲ್ಲ, ಇದು ಇದರದ್ದು 4 ಜಾಸ್ತಿ ಪಟ್ಟು ಬೆಳೀಲಿಕ್ಕೆ ಸಾಧ್ಯತೆ ಇದೆ. ಯಾಕಂದರೆ ಸರ್ಕಾರನೇ ಇದ್ರ ಬಗ್ಗೆ ರೈತರ ಬಗ್ಗೆ ಕಾಳಜಿ ವಹಿಸಿ ಮುತುವರ್ಜಿ ತಗೊಂಡು ಇದನ್ನು ಬೆಳೆಸಬೇಕು ಅನ್ನೋ ಒಂದು ವಿಚಾರ ಬಂದಿದೆಯಲ್ಲ, ಇದು ನಿಜವಾಗೂ ನಮ್ಮ ರೈತ ಸಮುದಾಯಕ್ಕೆ ತುಂಬ ಖುಷಿಯಾದ ವಿಚಾರ.
1: ಇದನ್ನು ನಾವು ಜಲಾನಯನ ಅಭಿವೃದ್ಧಿ ಇಲಾಖೆಯಿಂದ ಕೈಗೊಂಡಿದ್ದೀವಿ. ಈ ಅದೇ ಎಲ್ಲ ರೈತರಿಗೂ ಇದರಿಂದ ಪ್ರಯೋಜನ ಆಗಬೇಕು ಅನ್ನೋದೇ ನಮ್ಮ ಉದ್ದೇಶ.
0: ಇದಲ್ಲದೆ ತಮ್ಮ ರೈತ ಉತ್ಪಾದಕ ಸಂಸ್ಥೆ ಬಗ್ಗೆ ಇನ್ನೇನು ಹೇಳಕ್ಕೆ ಇಷ್ಟಪಡ್ತೀರಿ ಡಾಕ್ಟರ್ ಗಾಯತ್ರಿ ಮೇಡಮ್ ಅವರೇ?
1: ಈಗ ನಮ್ಮಲ್ಲಿ ಏನು ಜಲಾನಯನ ಅಭಿವೃದ್ಧಿ ಇಲಾಖೆಯಲ್ಲಿ 10,000 ಎಪಿಒಗಳು ಅಂತ ಒಂದು ಸೆಂಟ್ರಲ್ ಗೌರ್ಮೆಂಟ್ದು ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮ 2021-22 ಶುರುವಾಗಿದ್ದ 5 ಕಾರ್ಯಕ್ರಮ. ನಮ್ಮ ರಾಜ್ಯದಲ್ಲಿ 100 ಎಪಿಒಗಳನ್ನು ರಚನೆ ಮಾಡಿದ್ವಿ ಇದೊಂದೇ ಯೋಜನೆಯಲ್ಲಿ. ಇದ್ರ ಮೂಲಕ ನಾವೇನು ಮಾಡಿದ್ರಿ, ಪ್ರತಿ ರೈತ ಉತ್ಪಾದಕರಲ್ಲಿ ಇದಕ್ಕೆ ಸರ್ಕಾರದಿಂದ 15 ಅವರಿಗೆ ಆರ್ಥಿಕ ಸಹಾಯ ಕೊಡುವಂತಹ ವ್ಯವಸ್ಥೆ ಇತ್ತು. ಸುಮಾರು ನಾವು 80 ಉತ್ಪಾದಕರ ಸಂಸ್ಥೆಗಳಿಗೆ 15 ಈಕ್ವಿಟಿ ಷೇರನ್ನು ನಾವು ಕೊಟ್ಟಿದ್ದರಿಂದ ನಮಗೆ ಕೇಂದ್ರ ಸರ್ಕಾರದಿಂದ ಉತ್ತಮ ಸಾಧನೆ ಮಾಡಿದ್ದೀರಾ ಅಂತ ಗುರುತಿಸಲಾಗಿದೆ.
0: ಪ್ರಶಸ್ತಿ ಕೂಡ ಬಂದಿರಬಹುದು.
1: ಹೌದು, ಪ್ರಶಸ್ತಿ ಕೂಡ ಕೊಟ್ಟಿದ್ದಾರೆ. ಇದೇ ಅಲ್ಲದೆ ನಮ್ಮಲ್ಲಿ ಅಮೃತ ರೈತ ಉತ್ಪಾದಕರ ಸಂಸ್ಥೆಗಳ ರಚನೆ ಮತ್ತು ಉತ್ತೇಜನ ಕಾರ್ಯಕ್ರಮ ಇತ್ತು. ಅದರಲ್ಲೂ ಸಹ ಸುಮಾರು 392 ರೈತ ಸಂಸ್ಥೆಗಳನ್ನು ನಮ್ಮ ಇಲಾಖೆ ಮತ್ತು ವಿವಿಧ ಇಲಾಖೆಗಳಿಂದ ಮೂಲಕ ನಾವು ರಚನೆ ಮಾಡಲಾಗಿತ್ತು. ಅದರಲ್ಲೂ ಕೂಡ ರೈತ ಉತ್ಪಾದಕರ ಸಂಸ್ಥೆಗಳು ಕೆಲವು ಚೆನ್ನಾಗಿ ಯಶಸ್ವಿಯಾಗಿ ಮುಂದೆ ನಡೆಸ್ತಾ ಇದೆ. ಈಗ ಉದಾಹರಣೆಗೆ ಆ ರೀತಿ ಯಶಸ್ವಿಯಾಗಿ ನಡೆಸ್ತಾ ಇರುವಂತಹ ರೈತ ಉತ್ಪಾದಕರ ಸಂಸ್ಥೆಗಳ ಹೆಸರು ಹೇಳ್ಬೇಕು ಅಂತಂದ್ರೆ ಮಂಜುನಾಥ ಸ್ವಾಮಿ FPC ಅಂತ, ಉಡುತಡಿ FPC ಆಗಿರ್ಬೋದು, ಶೆಗುಣಿ FPC ಆಗಿರ್ಬೋದು, ಉನ್ಕುಂದ FPC, ಈ ರೀತಿ ಅನೇಕ ಸುಮಾರು ಜನರು 3-4 ವರ್ಷಗಳಲ್ಲೇ ಕೋಟಿಗಳಲ್ಲಿ ಬಿಸ್ನೆಸ್ ನ ಮಾಡ್ತಾ ಇದೆ. ಅಂದ್ರೆ ಇದರಲ್ಲಿ ಏನ್ ಗೊತ್ತಾಗುತ್ತೆ ಅಂದ್ರೆ ಆ ರೈತ ಉತ್ಪಾದಕರ ಸಂಸ್ಥೆಗಳಲ್ಲಿ ಇರುವಂತಹ ಆಸಕ್ತಿ, ಆ ಬೋರ್ಡ್ ಆಫ್ ಮೆಂಬರ್ಸ್ ಅಲ್ಲಿ ಆಗ್ಬಹುದು, ಅದರಲ್ಲಿ ನಡೆಸ್ತಾ ಇರುವಂತರಲ್ಲಿ ಇರುವಂತಹ ಆಸಕ್ತಿ, ಮುಂದಾಲೋಚನೆ ಯೋಚನೆಗಳು, ನಮ್ಮ ಸಂಸ್ಥೆಯನ್ನ ಯಾವ ರೀತಿ ಆರ್ಥಿಕವಾಗಿ ಸಬಲವಾಗಿ ಮಾಡಿಕೊಳ್ಬೇಕು ಅನ್ನೋ ಆ ರೀತಿಯಂತ ಯೋಚನೆಗಳು ಅವರನ್ನ ಈ ರೀತಿ ಮುಂದೆ ಮಾಡೋದಕ್ಕೆ ಸಹಾಯ ಆಗ್ತಿದೆ. ಜೊತೆಗೆ ಸರ್ಕಾರ ಏನು ಅವ್ರಿಗೆ ಪ್ರೋತ್ಸಾಹ ನೀಡ್ತಿದೆ, ಅದರಿಂದ

0: ಅನೇಕ ಸಂಸ್ಥೆಗಳಿಗೆ ಒಳ್ಳೇದಾಗಿದೆ. ಇದಲ್ಲದೆ ನಮ್ಮಲ್ಲಿ ಒಂದು ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೂಡ ಒಂದು MSME CDP ಅಂತ ಒಂದಿದೆ, ಅಂದ್ರೆ ಕ್ಲಸ್ಟರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತಿದೆ. ಅದರಲ್ಲಿ ಯಾವ ರೈತ ಉತ್ಪಾದಕರ ಸಂಸ್ಥೆಗಳು ಕೂಡ ಒಂದು ಕ್ಲಸ್ಟರ್ ಮಾದರಿಯಲ್ಲಿ ಕನಿಷ್ಠ ಒಂದು 10 FPO ರೈತ ಉತ್ಪಾದಕರ ಸಂಸ್ಥೆಗಳು ಸಂಘಟನೆ ಆಗಿ ಒಂದು ಏನಾದ್ರೂ ಒಂದು ಈಗ ಸಂಸ್ಕರಣೆ ಘಟಕ ಮಾಡ್ಕೊಳ್ಳೋದಾಗ್ಬಹುದು, ಅಥವಾ ಕೋಲ್ಡ್ ಸ್ಟೋರೇಜ್ ಮಾಡಬಹುದು, ಅಥವಾ ನೀವು ಆಗ್ಲೇ ಹೇಳ್ದಂಗೆ ಟೆಸ್ಟಿಂಗ್ ಹೌಸ್ ಮಾಡ್ಕೋಬಹುದು, ಈ ತರ ಅನೇಕ ಅವಶ್ಯಕತೆಗಳನ್ನ ಒಂದೇ ಕಡೆ ಮಾಡ್ಕೊಳ್ಳೋದಕ್ಕೆ ಅವರು ಒಂದು ಪ್ರಾಜೆಕ್ಟ್ ಅನ್ನ ತಯಾರಿ ಮಾಡ್ಕೊಳ್ಳೋದಾದ್ರೆ ಅವರಿಗೆ ಸರ್ಕಾರದಿಂದ ಸುಮಾರು 80-90% ಸಹಾಯಧನ ಸಿಗುತ್ತೆ. ಈ ಯೋಜನೆ ಸುಮಾರು ಜನರಿಗೆ ಈಗ ನಾವು ನಮ್ಮ ಇಲಾಖೆ ಮೂಲಕ ಮತ್ತು ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟ್ ಮೂಲಕ ತರಬೇತಿಗಳನ್ನ ನೀಡೋದ್ರ ಮೂಲಕ ಅರಿವು ಮೂಡಿಸ್ತಾ
1: ಇದ್ದೇವೆ.
0: ಹೌದು, ತರಬೇತಿ ಕೊಡ್ತಾ ಇದ್ದಾರೆ.
1: ಯಾವ ತರ ತರಬೇತಿ ಹೆಂಗ್ ಕೊಡ್ತೀರಿ?
0: ನಮ್ಮ ಉತ್ಕೃಷ್ಟತಾ ಕೇಂದ್ರದವರು ದಿಂದನೂ ಕೊಡ್ತಿದೀವಿ, ಮತ್ತೆ ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟ್ ಕಡೆಯಿಂದನೂ ಈ ಒಂದು ತರಬೇತಿಗಳನ್ನ ಕೊಡ್ತಾ ಇದ್ದಾರೆ. ಅಲ್ಲದೆ ನಮ್ಮಲ್ಲಿ ಒಂದು ಏನು ರಾಷ್ಟ್ರೀಯ ಇ ಮಾರ್ಕೆಟಿಂಗ್ ಸರ್ವಿಸ್ ಸಿಸ್ಟಮ್ ಏನಿದೆ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಇಂದ, ಅದರಲ್ಲಿ ನಾವು ರಿಜಿಸ್ಟರ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ನಮಗೆ APMC ಅಲ್ಲಿ ಉತ್ತಮವಾದಂತಹ ಮಾರ್ಕೆಟ್ ಸಿಗೋದಕ್ಕೆ ಸಾಧ್ಯ ಆಗುತ್ತೆ. ರೈತರು ಬೆಳೆದಿರೋ ಉತ್ಪನ್ನಗಳು ಮಾರ್ಕೆಟ್ ಮಾಡೋದಕ್ಕೋಸ್ಕರ ಅಲ್ಲಿ ನಾವು APMC ಒಂದು ಸೌಲಭ್ಯವನ್ನು ನಾವು ಬಳಸ್ಕೊಳ್ಬಹುದಾಗಿರುತ್ತೆ. ಈ ರೀತಿ ಅನೇಕ ಒಂದು ಪ್ಲಾಟ್ಫಾರ್ಮ್ಸ್ ಇದೆ, ಅಥವಾ ಜೆಮ್ಸ್ ಮೂಲಕ ರಿಜಿಸ್ಟರ್ ಮಾಡ್ಕೋಬಹುದು, ONDC ಅಂತ ಸೆಂಟ್ರಲ್ ಗವರ್ಮೆಂಟ್ ಮಾಡಬಹುದು. ಹೌದು, ಜೆಮ್ಸ್ ಮೂಲಕ ಮಾಡೋದ್ರಿಂದ ಅವರ ಉತ್ಪನ್ನಗಳಿಗೆ ಯಾವ್ದೇ ಸರ್ಕಾರದ ಅಥವಾ ಯಾವುದೇ ಬೇರೆ ಆರ್ಗನೈಸೇಷನ್ಸ್ ಇಂದ ಅದನ್ನ ಖರೀದಿ ಮಾಡ್ಕೋಬಹುದು, ನೇರವಾಗಿ ಖರೀದಿ ಮಾಡಬಹುದು. ಅಥವಾ ಕೇಂದ್ರ ಸರ್ಕಾರದ ONDC ಪ್ಲಾಟ್ಫಾರ್ಮ್ ಇದೆ, ಅದರಲ್ಲಿ ರೀಟೇಲ್ ಮಾರ್ಕೆಟಿಂಗ್ ಸಿಗುತ್ತೆ. ಈ ರೀತಿ ಅನೇಕ ರೀತಿಯ ಮಾರ್ಕೆಟ್ ವ್ಯವಸ್ಥೆಗಳು ಏನಿದೆ ಅದನ್ನ ಮತ್ತೆ ಆನ್ಲೈನ್ ಮಾರ್ಕೆಟಿಂಗ್ ಮಾಡೋದು, ಈ ವ್ಯವಸ್ಥೆಗಳನ್ನೆಲ್ಲ ಒಂದು ಒಳ್ಳೆ ರೀತಿಯಲ್ಲಿ ಸದುಪಯೋಗ ಪಡಿಸಿಕೊಂಡ್ರೆ ನಮ್ಮ FPOಗಳು ಖಂಡಿತವಾಗಿ ಅವರ ಆರ್ಥಿಕವಾಗಿ
1: ಸಬಲರಾಗೋದಕ್ಕೆ
0: ಸಾಧ್ಯ ಆಗುತ್ತೆ.
1: ತುಂಬಾ ಸಂತೋಷ ಗಾಯತ್ರಿ ಮೇಡಮ್ ಅವರೇ. ಪ್ರಸ್ತುತ ರಾಜ್ಯ ಸರ್ಕಾರದ ಜಲಾನಯನ ಅಭಿವೃದ್ಧಿ ಇಲಾಖೆಯ ಹಿರಿಯ ಅಧಿಕಾರಿಯಾಗಿ ನಮ್ಮ ರೈತರಿಗೆ ಇವತ್ತು FPO ಅಂದ್ರೇನು, ರೈತ ಉತ್ಪಾದಕ ಸಂಘಗಳ ಮಾಡ್ಕೊಳ್ಳೋದ್ರಿಂದ ನಿಮ್ಗೇನು ಪ್ರಯೋಜನ ಇದೆ, ಈಗಾಗಲೇ ಇದು ಮಾಡಿಕೊಂಡು ಈ ಒಂದು ಸಂಸ್ಥೆಯನ್ನು ಕಟ್ಕೊಂಡು ಯಾವ ರೀತಿಯ ಪ್ರಯೋಜನ ಈಗಾಗಲೇ ಪಡ್ಕೊಂಡಿದ್ದಾರೆ, ಮತ್ತು ಇನ್ನೂ ಬೆಳೀಲಿಕ್ಕೆ ರಾಜ್ಯ ಸರ್ಕಾರದ ವತಿಯಿಂದ ಯಾವ ಥರ ಕ್ರಮ ಹಾಕ್ಕೊಳ್ಳಲಾಗಿದೆ, ಈ ಎಲ್ಲ ಕುರಿತು ನಮ್ಮ ರೈತ ಸಮುದಾಯಕ್ಕೆ ತುಂಬ ಮಹತ್ವವಾದ ಮಾಹಿತಿಯನ್ನು ಕೊಟ್ಟರಿ. ಕೆಲವು ರೈತರು ಇರ್ತಾರೆ ಗಾಯತ್ರಿ ಮೇಡಮ್ ಅವ್ರ ಜೊತೆಗೆ ಮಾತಾಡಬೇಕಂತ ಅಂತಿರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ಕೊಡಿ.
0: ದೂರವಾಣಿ ಸಂಖ್ಯೆ 8272943166.
1: ಇನ್ನೊಮ್ಮೆ ಹೇಳಿ,
0: 8277934166.
1: ತುಂಬ ಸಂತೋಷ ಗಾಯತ್ರಿ ಮೇಡಮ್ ಅವರೇ. ಪ್ರಸ್ತುತ ಆಕಾಶವಾಣಿಗೆ ಬಂದು ರೈತ ಉತ್ಪಾದಕ ಸಂಸ್ಥೆಗಳು ಅಂದ್ರೇನು, FPO ಅಂದ್ರೇನು, ಈ ಕುರಿತು ಸಮಗ್ರ ಮಾಹಿತಿ ನೀಡಿದ್ದಕ್ಕೆ ತಮಗೆ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ವತಿಯಿಂದ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು.

0: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಕೇಳುಗರೆ, ಈಗ ಜನಪದ ಸಂಗೀತ ಕಾರ್ಯಕ್ರಮ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಕೇಳಿರಿ ಕೇಳಿರಿ, ಮಕ್ಕಳೇ, ಮುದುಕರೇ ಮತ್ತು ಯುವಕರೇ, 100% ನಿಜ. ಕೇವಲ ಹಣ ಕಳುಹಿಸಲು QR ಸ್ಕ್ಯಾನ್ ಮಾಡ್ತಾರೆ ಅಥವಾ ಪಿನ್ ಹಾಕ್ತಾರೆ, ಹಣ ಪಡೆಯಲು ಹಾಕಬೇಕಾಗಿಲ್ಲ.
5: RBI ಹೇಳುತ್ತೆ, QR ಕೋಡ್ ಸ್ಕ್ಯಾನ್ ಮಾಡುವಾಗ ಅಥವಾ ಪಿನ್ ಹಾಕುವಾಗ ಸ್ವಲ್ಪ ಹುಷಾರಾಗಿರಿ.
0: ಆತ್ಮೀರಿ, ಈಗ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳೋಣ ಚೌಡಿಕೆ ಪದಗಳನ್ನು. ರಾಮದುರ್ಗದ ಶ್ರೀಮತಿ ದ್ಯಾಮವ್ವ ಯಮನಪ್ಪ ಮಾದರ ಹಾಗೂ ತಂಡದವರಿಂದ.

ಕೆಲವರೇ, ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಶ್ರೀಮತಿ ದ್ಯಾಮವ್ವ ಯಮನಪ್ಪ ಮಾದರ್ ಹಾಗೂ ತಂಡದವರಿಂದ ಚೌಡಿಕೆ ಪದಗಳನ್ನು ಕೇಳಿದಿರಿ. ಈ ಚೌಡಿಕೆ ಪದದೊಂದಿಗೆ ಇಂದಿನ ಜನಪದ ಸಂಗೀತ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ 7:34 ಆಗುತ್ತಲಿದ್ದು ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಇದೀಗ.

ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿಯವರ ಜನಪ್ರಿಯ ಮನ್ ಕಿ ಬಾತ್ ಕಾರ್ಯಕ್ರಮಕ್ಕೆ ಇಂದಿಗೆ 12 ವರ್ಷ ಪೂರ್ಣ. ಅಂತರ್ ಸಂಸದೀಯ ಒಕ್ಕೂಟದ ಸಭೆಯಲ್ಲಿ ಭಾಗವಹಿಸಲು ಭಾರತೀಯ ನಿಯೋಗ ತಾಂಜೇನಿಯಾಗೆ ಭೇಟಿ. ಗೋಪಾಲಕರ ಸಮ್ಮೇಳನದಲ್ಲಿ ಪಶುಪಾಲನೆ ಮೂಲಸೌಕರ್ಯಗಳಿಗೆ ಹಲವು ಮಹತ್ವದ ಘೋಷಣೆಗಳನ್ನು ಮಾಡಿದ ಸಚಿವ ಅಮಿತ್ ಶಾ. ಹಾಗೂ ಏಷ್ಯನ್ ಗೇಮ್ಸ್ 85 ಪದಕಗಳೊಂದಿಗೆ ಪಟ್ಟಿಯಲ್ಲಿ 4ನೇ ಸ್ಥಾನಕ್ಕೇರಿದ ಭಾರತ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮಾಸಿಕ ರೇಡಿಯೋ ಕಾರ್ಯಕ್ರಮ ಮನ್ ಕಿ ಬಾತ್ ಇಂದಿಗೆ 12 ವರ್ಷಗಳನ್ನು ಪೂರೈಸಿದೆ. 2014ರಲ್ಲಿ ವಿಜಯದಶಮಿ ಸಂದರ್ಭದಲ್ಲಿ ಇದೇ ದಿನ ಕಾರ್ಯಕ್ರಮದ ಮೊದಲ ಸಂಚಿಕೆ ಪ್ರಸಾರವಾಗಿತ್ತು. ಇತ್ತೀಚೆಗೆ ಮನ್ ಕಿ ಬಾತ್ನ 138ನೇ ಸಂಚಿಕೆ ಪ್ರಸಾರಗೊಂಡಿದೆ. ಕಳೆದ 12 ವರ್ಷಗಳಲ್ಲಿ ದೇಶಾದ್ಯಂತ ನಡೆಯುತ್ತಿರುವ ಸಕಾರಾತ್ಮಕ ಬದಲಾವಣೆಗಳನ್ನು ಬಿಂಬಿಸಲು ಹಾಗೂ ಭಾರತದ ಅಭಿವೃದ್ದಿ ಪಯಣದಲ್ಲಿ ನಾಗರಿಕರು ಸಕ್ರಿಯವಾಗಿ ಪಾಲ್ಗೊಳ್ಳುವಂತೆ ಉತ್ತೇಜಿಸಲು ಮನ್ ಕಿ ಬಾತ್ ವಿಶಿಷ್ಟ ವೇದಿಕೆಯಾಗಿ ಕಾರ್ಯನಿರ್ವಹಿಸಿದೆ. ಈ ಮಾಸಿಕ ಕಾರ್ಯಕ್ರಮದ ಮೂಲಕ ಪ್ರಧಾನಮಂತ್ರಿಯವರು ಶಿಕ್ಷಣ, ಆರೋಗ್ಯ ಸೇವೆ, ಪರಿಸರ ಸಂರಕ್ಷಣೆ, ನವೋದ್ಯಮ ಹಾಗೂ ಸಮಾಜ ಸೇವೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಗಮನಾರ್ಹ ಸಾಧನೆ ಮಾಡುತ್ತಿರುವ ದೇಶದ ಜನರ ಸ್ಫೂರ್ತಿದಾಯಕ ಕಥೆಗಳನ್ನು ಹಂಚಿಕೊಳ್ಳುತ್ತಾರೆ. ಮನ್ ಕಿ ಬಾತ್ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನ ಜಾಲತಾಣದ ಮೂಲಕ ಪ್ರಸಾರವಾಗುವುದರ ಜೊತೆಗೆ ಆಕಾಶವಾಣಿ ಸುದ್ದಿ ಜಾಲತಾಣ ಹಾಗೂ ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್ನಲ್ಲಿಯೂ ಪ್ರಸಾರ ಲಭ್ಯವಿದೆ. ಆಕಾಶವಾಣಿ, ಸುದ್ದಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ಚಾನೆಲ್ಗಳಲ್ಲಿಯೂ ಕಾರ್ಯಕ್ರಮವನ್ನು ನೇರ ಪ್ರಸಾರ ಮಾಡಲಾಗುತ್ತದೆ. ರಾಜ್ಯಸಭೆಯ ಉಪಸಭಾಪತಿ ಹರಿವಂಶ್ ನೇತೃತ್ವದ ಭಾರತೀಯ ಸಂಸದೀಯ ನಿಯೋಗವು ತಾಂಜೇನಿಯಾಗೆ ತೆರಳಿದೆ. ಇದೇ ಸೋಮವಾರದಿಂದ 9ರವರೆಗೆ ನಡೆಯಲಿರುವ ಅಂತರ್ ಸಂಸದೀಯ ಒಕ್ಕೂಟ ಐಪಿಯು 153ನೇ ಮಹಾಸಭೆ ಹಾಗೂ ಸಂಬಂಧಿತ ಸಭೆಗಳಲ್ಲಿ ನಿಯೋಗ ಭಾಗವಹಿಸಲಿದೆ. ಸಮಕಾಲೀನ ಜಾಗತಿಕ ಮಹತ್ವದ ವಿವಿಧ ವಿಷಯಗಳ ಕುರಿತು ನಡೆಯಲಿರುವ ಸಭೆಗಳು, ಚರ್ಚೆಗಳು ಮತ್ತು ಕಾರ್ಯಾಗಾರದಲ್ಲಿ ಭಾರತೀಯ ನಿಯೋಗ ಪಾಲ್ಗೊಂಡು ಈ ವಿಷಯಗಳ ಬಗ್ಗೆ ಭಾರತದ ನಿಲುವನ್ನು ಮಂಡಿಸಲಿದೆ. ಐಪಿಯು ಆಡಳಿತ ಮಂಡಳಿ ಸಭೆ, ಸಾಮಾನ್ಯ ಚರ್ಚೆ, ತುರ್ತು ವಿಷಯದ ಮೇಲಿನ ಚರ್ಚೆ ಹಾಗೂ ಐಪಿಯು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿರುವ ಅಭ್ಯರ್ಥಿಗಳೊಂದಿಗೆ ನಡೆಯುವ ಸಂವಾದದಲ್ಲಿ ಉಪಸಭಾಪತಿ ಹರಿವಂಶ್ ಭಾಗವಹಿಸಲಿದ್ದಾರೆ. ಭಾರತೀಯ ನಿಯೋಗದ ಸದಸ್ಯರು ಪ್ರಜಾಪ್ರಭುತ್ವ ಮತ್ತು ಮಾನವ ಹಕ್ಕುಗಳು, ಶಾಂತಿ ಮತ್ತು ಅಂತಾರಾಷ್ಟೀಯ ಭದ್ರತೆ, ಸುಸ್ಥಿರ ಅಭಿವೃದ್ಧಿ, ಮಹಿಳೆಯರ ಭಾಗವಹಿಸುವಿಕೆ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸೇರಿದಂತೆ ಹಲವು ವಿಷಯಗಳ ಕುರಿತು ಚರ್ಚೆ ನಡೆಸಲಿದ್ದಾರೆ. ಭಯೋತ್ಪಾದನೆ ನಿಗ್ರಹ, ಮಾನಸಿಕ ಆರೋಗ್ಯ, ಪ್ರಮುಖ ಖನಿಜಗಳು, ಕೃತಕ ಬುದ್ಧಿಮತ್ತೆ, ಭವಿಷ್ಯದ ಉದ್ಯೋಗ, ಕಡಲ ಭದ್ರತೆ, ಹವಾಮಾನ ಬದಲಾವಣೆ ಹಾಗೂ ಪರ್ವತ ಮತ್ತು ಸಾಗರ ಪರಿಸರ ವ್ಯವಸ್ಥೆಗಳ ಸಂರಕ್ಷಣೆ ಕುರಿತು ಚರ್ಚೆಗಳು ನಡೆಯಲಿವೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನವೆಂಬರ್ 3ರಂದು ಮಹಾರಾಷ್ಟದ ಬಾರಾಮತಿಗೆ ಭೇಟಿ ನೀಡಲಿದ್ದು ನೂತನವಾಗಿ ಅಭಿವೃದ್ಧಿಪಡಿಸಲಾದ ಪ್ರೇರಣಾ ಸ್ಥಳವನ್ನು ಉದ್ಘಾಟಿಸಲಿದ್ದಾರೆ ಎಂದು ಎನ್ಸಿಪಿ ಎಸ್ಪಿ ಮುಖ್ಯಸ್ಥ ಶರದ್ ಪವಾರ್ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯೊಂದರಲ್ಲಿ ಮಾತನಾಡಿದ ಅವರು, ಪ್ರೇರಣಾ ಸ್ಥಳದಲ್ಲಿ 4 ಟನ್ ತೂಕದ ಭಗವಾನ್ ಬುದ್ಧನ ಪ್ರತಿಮೆ ಸ್ಥಾಪಿಸಲಾಗಿದೆ ಎಂದು ತಿಳಿಸಿದ್ದಾರೆ. ವಿದ್ಯಾ ಪ್ರತಿಷ್ಠಾನದಲ್ಲಿ ನಡೆಯಲಿರುವ ಉದ್ಘಾಟನಾ ಸಮಾರಂಭಕ್ಕೆ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್, ಉಪಮುಖ್ಯಮಂತ್ರಿಗಳಾದ ಏಕನಾಥ್ ಶಿಂಧೆ ಮತ್ತು ಸುನೇತ್ರಾ ಪವಾರ್, ಸೀರಂ ಇನ್ಸ್ಟಿಟ್ಯೂಟ್ನ

0: ಸೈರಸ್ ಪೂನಾವಾಲಾ ಹಾಗೂ ಮೈಕ್ರೋಸಾಫ್ಟ್ ಪ್ರತಿನಿಧಿಗಳನ್ನು ಆಹ್ವಾನಿಸಲಾಗಿದೆ. ಶರದ್ ಪವಾರ್ ಅವರು ವಿದ್ಯಾ ಪ್ರತಿಷ್ಠಾನದ ಅಧ್ಯಕ್ಷರಾಗಿದ್ದಾರೆ. ಗೋಪಾಲಕರು ಹಾಗೂ ಪಶುಪಾಲನೆಗೆ ಸಂಬಂಧಿಸಿದಂತೆ ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ಇಂದು ಹಲವು ಮಹತ್ವದ ಘೋಷಣೆಗಳನ್ನು ಮಾಡಿದ್ದಾರೆ. ಭೋಪಾಲ್ನ ಬಿಎಚ್ಇಎಲ್ ದಸರಾ ಮೈದಾನದಲ್ಲಿ ನಡೆದ ರಾಜ್ಯಮಟ್ಟದ ಗೋಪಾಲಕರ ಸಮ್ಮೇಳನವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಗೋಶಾಲೆಗಳಿಗಾಗಿ 101 ಕೋಟಿ ರೂಪಾಯಿ ಅನುದಾನ ಘೋಷಿಸಿದ್ದಾರೆ. ಈ ಸಂದರ್ಭದಲ್ಲಿ 11 ಜಿಲ್ಲೆಗಳ ಸುಮಾರು 35,000 ಗೋಪಾಲಕರು ಸಮ್ಮೇಳನದಲ್ಲಿ ಭಾಗವಹಿಸಿದ್ದರು. ಇದೇ ವೇಳೆ 255 ಕೋಟಿ ರೂಪಾಯಿ ವೆಚ್ಚದಲ್ಲಿ ಉಜ್ಜಯಿನಿಯಲ್ಲಿ ನಿರ್ಮಿಸಲಾಗಿರುವ ಹಾಲು ಸಂಸ್ಕರಣಾ ಘಟಕಕ್ಕೆ ಅಮಿತ್ ಶಾ ಅವರು ವರ್ಚುವಲ್ ಮೂಲಕ ಶಂಕುಸ್ಥಾಪನೆ ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ಭೋಪಾಲ್ನಲ್ಲಿ 12 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೇಂದ್ರೀಯ ಪ್ರಯೋಗಾಲಯ ಸ್ಥಾಪಿಸಲಾಗಿದ್ದು, ಶಿವಪುರಿಯಲ್ಲಿ ಮಿನಿ ಡೇರಿ ಘಟಕ ನಿರ್ಮಿಸಲಾಗುವುದು, ಹಸು ಮತ್ತು ಎಮ್ಮೆ ತಳಿಗಳ ಸುಧಾರಣೆಗೆ ಈ ಘಟಕಗಳು ಕಾರ್ಯನಿರ್ವಹಿಸಲಿವೆ ಎಂದು ತಿಳಿಸಿದರು. ಆಂಧ್ರಪ್ರದೇಶದ ಸತ್ಯವೇಡು ಮಂಡಲದ ಶ್ರೀ ಸಿಟಿಯಲ್ಲಿರುವ ಖಾಸಗಿ ಕೈಗಾರಿಕಾ ಘಟಕವೊಂದರಲ್ಲಿ ಇಂದು ಸಂಭವಿಸಿದ ಬಾಯ್ಲರ್ ಸ್ಫೋಟದಲ್ಲಿ 4 ಕಾರ್ಮಿಕರು ಮೃತಪಟ್ಟಿದ್ದು ಓರ್ವ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ವಿಶೇಷ ಆರ್ಥಿಕ ವಲಯದಲ್ಲಿರುವ ಕಾರ್ಖಾನೆಯೊಂದರೊಳಗೆ ಈ ಸ್ಫೋಟ ಸಂಭವಿಸಿದೆ. ಘಟನೆ ಕುರಿತ ಆಂಧ್ರಪ್ರದೇಶ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಸಂತಾಪ ವ್ಯಕ್ತಪಡಿಸಿದ್ದಾರೆ. ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ಹಾಗೂ ಮೃತರ ಕುಟುಂಬಗಳಿಗೆ ನೆರವು ನೀಡುವಂತೆ ಹಿರಿಯ ಅಧಿಕಾರಿಗಳಿಗೆ ಅವರು ಸೂಚನೆ ನೀಡಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತವು ಕಳೆದ ದಶಕದಲ್ಲಿ ವಿವೇಕಯುತ ಹಣಕಾಸು ನಿರ್ವಹಣೆ, ಮೂಲಸೌಕರ್ಯ ಹೂಡಿಕೆ, ಬ್ಯಾಂಕಿಂಗ್ ಸುಧಾರಣೆಗಳು, ಉತ್ತಮ ಸೇವಾ ವಿತರಣಾ ವ್ಯವಸ್ಥೆಗಳು ಮತ್ತು ನಿರಂತರ ಸುಧಾರಣೆಗಳ ಸಂಯೋಜನೆಯ ಮೂಲಕ ರಾಷ್ಟ್ರದ ಆರ್ಥಿಕ ಬಲ ಮತ್ತು ಸ್ಥಿತಿಸ್ಥಾಪಕತ್ವವನ್ನು ರೂಪಿಸಲಾಗಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ 5ನೇ ಕೌಟಿಲ್ಯ ಆರ್ಥಿಕ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಜಿಎಸ್ಟಿ ಮತ್ತು 4 ಕಾರ್ಮಿಕ ಸಂಹಿತೆಗಳ ಮೂಲಕ ಸರ್ಕಾರವು ರಾಷ್ಟೀಯ ಚೌಕಟ್ಟುಗಳನ್ನು ಬಲಪಡಿಸಿದೆ ಎಂದು ತಿಳಿಸಿದರು. 2026-27 ಹಣಕಾಸು ವರ್ಷದ ಮೊದಲ ತ್ರೈಮಾಸಿಕದಲ್ಲಿ ಶೇಕಡ 7.8% ನೈಜ ಜಿಡಿಪಿ ಬೆಳವಣಿಗೆಯನ್ನು ಉಲ್ಲೇಖಿಸಿದ ಅವರು, ಕಳೆದ 4 ವರ್ಷಗಳ ಆರ್ಥಿಕ ಆಘಾತವನ್ನು ಭಾರತವು ಯಶಸ್ವಿಯಾಗಿ ಎದುರಿಸಿದೆ ಎಂದು ಸಚಿವರು ಮಾಹಿತಿ ನೀಡಿದರು. 94ನೇ ಭಾರತೀಯ ವಾಯುಪಡೆ ದಿನವನ್ನು ಈ ತಿಂಗಳ 8ರಂದು ಆಚರಿಸಲಾಗುವುದು. ಭಾರತೀಯ ವಾಯುಪಡೆ ಅಚಲ, ಅಜೇಯ ಮತ್ತು ನಿಖರ ಎಂಬುದು ಈ ವರ್ಷದ ವಾಯುಪಡೆ ದಿನದ ಧ್ಯೇಯವಾಕ್ಯವಾಗಿದೆ. ವಾಯುಪಡೆ ದಿನಾಚರಣೆ ಅಂಗವಾಗಿ ವಾಯುಪಡೆ ಪಥಸಂಚಲನ, ಭಾರತೀಯ ವಾಯುಪಡೆಯ ವಿವಿಧ ಸಾಧನಗಳ ಪ್ರದರ್ಶನ, ಶಕ್ತಿ ಏರ್ ವಾರಿಯರ್ ಡ್ರಿಲ್ ತಂಡದ ಪ್ರದರ್ಶನ, ಭಾರತೀಯ ವಾಯುಪಡೆಯ ಡ್ರಮ್ಮರ್ಗಳ ತಂಡದ ಕಾರ್ಯಕ್ರಮ ಹಾಗೂ ಹೆರಿಟೇಜ್ ಫ್ಲೈಟ್ನ ವೈಮಾನಿಕ ಪ್ರದರ್ಶನ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳು ನಡೆಯಲಿವೆ. ಹಿಂಡನ್ ವಾಯುಪಡೆ ನಿಲ್ದಾಣದಲ್ಲಿ ನಡೆಯಲಿರುವ ಪಥಸಂಚಲನವನ್ನು ವಾಯುಪಡೆ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಎಪಿ ಸಿಂಗ್ ವೀಕ್ಷಿಸಲಿದ್ದಾರೆ. ಸೇನಾ ಮುಖ್ಯಸ್ಥ ಜನರಲ್ ಧೀರಜ್ ಸೇಠ್, ನೌಕಾಪಡೆ ಮುಖ್ಯಸ್ಥ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಹಾಗೂ ವಾಯುಪಡೆಯ ಮಾಜಿ ಮುಖ್ಯಸ್ಥರು ಭಾಗವಹಿಸಲಿದ್ದಾರೆ. ಜಪಾನ್ನ ಐಚಿ ನಗೋಯಾದಲ್ಲಿ ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ 2026ರಲ್ಲಿ ಭಾರತ ಇಂದು 5 ಸ್ವರ್ಣ, 2 ಬೆಳ್ಳಿ, 2 ಕಂಚಿನ ಪದಕಗಳನ್ನು ಪಡೆಯುವ ಮೂಲಕ ತನ್ನ ಅಜೇಯ ಓಟ ಮುಂದುವರಿಸಿದೆ. ಕೊರೋಗಿ ಸ್ಪೋರ್ಟ್ಸ್ ಪಾರ್ಕ್ನಲ್ಲಿ ನಡೆದ ಟಿ20 ಕ್ರಿಕೆಟ್ನ ಫೈನಲ್ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ ಭಾರತ ತಂಡ ಪಾಕಿಸ್ತಾನ ವಿರುದ್ಧ 19 ರನ್ಗಳಿಂದ ಜಯ ಸಾಧಿಸಿ ಚಿನ್ನದ ಪದಕ ಪಡೆದುಕೊಂಡಿದೆ. ಮಹಿಳೆಯರ ವೈಯಕ್ತಿಕ ಗಾಲ್ಫ್ ವಿಭಾಗದಲ್ಲಿ ಕರ್ನಾಟಕದ ಪ್ರಣವಿ ಶರತ್ ಅರಸು ಭಾರತಕ್ಕೆ ಮೊಟ್ಟಮೊದಲ ಚಿನ್ನದ ಪದಕ ತಂದುಕೊಟ್ಟಿದ್ದಾರೆ. 23 ವರ್ಷದ ಪ್ರಣವಿ ಅಂತಿಮ ಸುತ್ತಿನಲ್ಲಿ ಚೀನಾದ ಇನ್ ರುವೋನಿಂಗ್ ಅವರನ್ನು ಹಿಮ್ಮೆಟ್ಟಿಸಿ ಅಗ್ರಸ್ಥಾನ ಪಡೆದುಕೊಂಡರು. ಮಹಿಳಾ ರಿಕರ್ವ್ ವೈಯಕ್ತಿಕ ಬಿಲ್ಲುಗಾರಿಕೆ ಸ್ಪರ್ಧೆಯಲ್ಲಿ ಭಾರತದ ಉದಯೋನ್ಮುಖ ಬಿಲ್ಲುಗಾರ್ತಿ ಕುಂಕುಮ್ ಮೊಹೋದ್ ಚಿನ್ನದ ಪದಕ ತಮ್ಮದಾಗಿಸಿಕೊಂಡಿದ್ದಾರೆ. ದಕ್ಷಿಣ ಕೊರಿಯಾದ ಓಹ್ ಯೆಜಿನ್ ವಿರುದ್ಧ ನಡೆದ ಶೂಟ್ ಆಫ್ನಲ್ಲಿ 10-8 ಅಂತರದಲ್ಲಿ

ಅವರು ಗೆಲುವು ಸಾಧಿಸಿದರು. ಪುರುಷರ 57 ಕೆಜಿ ವಿಭಾಗದ ಕುಸ್ತಿ ಸ್ಪರ್ಧೆಯಲ್ಲಿ ಭಾರತದ ಅಮನ್ ಸೆಹ್ರಾವತ್ ಫೈನಲ್ನಲ್ಲಿ ವಿಶ್ವ ಚಾಂಪಿಯನ್ ಉತ್ತರ ಕೊರಿಯಾದ ಚಾಂಗ್ ಸಾಂಗ್ ಹಾನ್ ಅವರನ್ನು 11-7 ಅಂತರದಿಂದ ಸೋಲಿಸಿ ಚಿನ್ನದ ಪದಕಕ್ಕೆ ಭಾಜನರಾಗಿದ್ದಾರೆ. ಈ ಪ್ರದರ್ಶನಗಳ ಮೂಲಕ ಭಾರತ ಈವರೆಗೆ 21 ಚಿನ್ನ, 27 ಬೆಳ್ಳಿ ಮತ್ತು 37 ಕಂಚು ಸೇರಿದಂತೆ 85 ಪದಕಗಳನ್ನು ಪಡೆಯುವ ಮೂಲಕ ಪದಕ ಪಟ್ಟಿಯಲ್ಲಿ 4ನೇ ಸ್ಥಾನಕ್ಕೇರಿದೆ. ಚಂಡೀಗಢದಲ್ಲಿಂದು ನಡೆಯುತ್ತಿರುವ ಭಾರತ ವೆಸ್ಟ್ ಇಂಡೀಸ್ ತಂಡಗಳ ನಡುವಿನ 3ನೇ ಹಾಗೂ ಅಂತಿಮ ಏಕದಿನ ಅಂತಾರಾಷ್ಟೀಯ ಕ್ರಿಕೆಟ್ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ನಿಗದಿತ 50 ಓವರ್ಗಳಲ್ಲಿ 7 ವಿಕೆಟ್ ಕಳೆದುಕೊಂಡು 351 ರನ್ ಗಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿಯವರ ಜನಪ್ರಿಯ ಮನ್ ಕಿ ಬಾತ್ ಕಾರ್ಯಕ್ರಮಕ್ಕೆ ಇಂದಿಗೆ 12 ವರ್ಷ ಪೂರ್ಣ. ಅಂತರ್ ಸಂಸದೀಯ ಒಕ್ಕೂಟದ ಸ್ಪರ್ಧೆಯಲ್ಲಿ ಭಾಗವಹಿಸಲು ಭಾರತೀಯ ನಿಯೋಗ ತಾಂಜೇನಿಯಾಗೆ ಭೇಟಿ. ಗೋಪಾಲಕರ ಸಮ್ಮೇಳನದಲ್ಲಿ ಪಶುಪಾಲನೆ ಮೂಲ ಸೌಕರ್ಯಗಳಿಗೆ ಹಲವು ಮಹತ್ವದ ಘೋಷಣೆಗಳನ್ನು ಮಾಡಿದ ಸಚಿವ ಅಮಿತ್ ಶಾ. ಹಾಗೂ ಏಷ್ಯನ್ ಗೇಮ್ಸ್ 85 ಪದಕಗಳೊಂದಿಗೆ ಪಟ್ಟಿಯಲ್ಲಿ 4ನೇ ಸ್ಥಾನಕ್ಕೇರಿದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05 ಕ್ಕೆ.

ಆಕಾಶವಾಣಿ ಸಮಾಚಾರ ದರ್ಶನ ಮುಖ್ಯಾಂಶಗಳು. ನಾಡಹಬ್ಬ ಮೈಸೂರು ದಸರಾ ಉದ್ಘಾಟಿಸುವಂತೆ ಕೊಪ್ಪಳದ ಗವಿಸಿದ್ದೇಶ್ವರ ಸ್ವಾಮೀಜಿಗೆ ಸರ್ಕಾರ ಆಹ್ವಾನ. ಮೇಕೆದಾಟು, ಮಹದಾಯಿ ಸೇರಿದಂತೆ ರಾಜ್ಯದ ಬಾಕಿ ಯೋಜನೆಗಳಿಗೆ ಅನುಮತಿ ನೀಡುವಂತೆ ಕೇಂದ್ರ ಜಲಶಕ್ತಿ ಸಚಿವರಿಗೆ ಸರ್ಕಾರ ಮನವಿ. ಪಶ್ಚಿಮ ಘಟ್ಟಗಳ ಪರಿಸರ ಸೂಕ್ಷ್ಮ ವಲಯ ಅಧಿಸೂಚನೆ ಕುರಿತು ರಾಜ್ಯ ಸರ್ಕಾರದೊಂದಿಗೆ ಚರ್ಚಿಸುವಂತೆ ಕೇಂದ್ರವನ್ನು ಕೋರಿದ ಮುಖ್ಯಮಂತ್ರಿ. ಮಳೆ ಕೊರತೆ ಹಿನ್ನೆಲೆ ಗ್ರಾಮೀಣ ಅಂತರ್ಜಲ ಮಟ್ಟದ ವಿವರ ಸಂಗ್ರಹಕ್ಕೆ ಸಚಿವ ಈಶ್ವರ್ ವಿ ಖಂಡ್ರೆ ಸೂಚನೆ. ಮೈಸೂರು ದಸರಾ ಮಹೋತ್ಸವ ಉದ್ಘಾಟಿಸುವಂತೆ ಕೊಪ್ಪಳದ ಗವಿಸಿದ್ದೇಶ್ವರ ಮಹಾಸ್ವಾಮೀಜಿಗಳಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವ ಶಿವರಾಜ ತಂಗಡಗಿ ಆಹ್ವಾನ ನೀಡಿದ್ದಾರೆ. ಬಳಿಕ ಮಾತನಾಡಿದ ಗವಿಸಿದ್ದೇಶ್ವರ ಸ್ವಾಮೀಜಿ, ಸರ್ಕಾರದ ಆಹ್ವಾನವನ್ನು ಸಂತೋಷದಿಂದಲೇ ಸ್ವೀಕರಿಸಿದ್ದು ನಾಡಹಬ್ಬದಲ್ಲಿ ಪಾಲ್ಗೊಳ್ಳುವುದಾಗಿ ತಿಳಿಸಿದ್ದಾರೆ. ಬಳಿಕ ಮಾತನಾಡಿದ ಸಚಿವ ಶಿವರಾಜ ತಂಗಡಗಿ, ಗವಿಮಠದ ಸ್ವಾಮೀಜಿ ದಸರಾ ಉದ್ಘಾಟಿಸಲು ಒಪ್ಪಿಕೊಂಡಿರುವುದರಿಂದ ದಸರಾ ಘನತೆ ಹೆಚ್ಚಾಗಿದೆ ಎಂದು ತಿಳಿಸಿದ್ದಾರೆ. 16,745 ಕೋಟಿ ರೂಪಾಯಿ ವೆಚ್ಚದ ಮೇಕೆದಾಟು ಯೋಜನೆ ಮತ್ತು ರಾಜ್ಯದ ಪ್ರಮುಖ ಜಲಸಂಪನ್ಮೂಲ ಯೋಜನೆಗಳಿಗೆ ಅನುಮೋದನೆ ಪಡೆಯುವ ಪ್ರಕ್ರಿಯೆಯನ್ನು ತ್ವರಿತಗೊಳಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಅವರಿಗೆ ಮನವಿ ಸಲ್ಲಿಸಿದ್ದಾರೆ. ನವದೆಹಲಿಯಲ್ಲಿ ಜಲಶಕ್ತಿ ಸಚಿವರನ್ನು ಭೇಟಿ ಮಾಡಿ ಸಲ್ಲಿಸಿದ ಮನವಿ ಪತ್ರದಲ್ಲಿ ಕೃಷ್ಣಾ ಜಲ ವಿವಾದಗಳ ನ್ಯಾಯಮಂಡಳಿ ತೀರ್ಮಾನ ಕುರಿತು ಸುಪ್ರೀಂಕೋರ್ಟ್ನಲ್ಲಿ ಮಧ್ಯಪ್ರವೇಶಿಸಲು ಹಾಗೂ ಗೆಜೆಟ್ನಲ್ಲಿ ತೀರ್ಪನ್ನು ಶೀಘ್ರವಾಗಿ ಪ್ರಕಟಿಸಲು ಕ್ರಮ ಕೈಗೊಳ್ಳುವಂತೆ ತಿಳಿಸಿದ್ದಾರೆ. 2023-24 ಕೇಂದ್ರ ಬಜೆಟ್ನಲ್ಲಿ ಘೋಷಿಸಿದಂತೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಡಿಯಲ್ಲಿ ಕೇಂದ್ರದ ನೆರವನ್ನು ಬಿಡುಗಡೆ ಮಾಡಲು 16ನೇ ಹಣಕಾಸು ಆಯೋಗಕ್ಕೆ ಶಿಫಾರಸು ಮಾಡುವಂತೆಯೂ ಅವರು ಕೋರಿದ್ದಾರೆ. ಇದೇ ವೇಳೆ ಗೋದಾವರಿ ಕಾವೇರಿ ಸಂಪರ್ಕ ಮತ್ತು ಬೇಡ್ತಿ ವರದಾ ಸಂಪರ್ಕ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಕೆಲವು ಷರತ್ತುಗಳೊಂದಿಗೆ ಒಪ್ಪಂದ ಪತ್ರಕ್ಕೆ ಸಹಿ ಹಾಕುವುದಾಗಿ ರಾಜ್ಯ ಸರ್ಕಾರ ರಾಷ್ಟೀಯ ಜಲ ಅಭಿವೃದ್ಧಿ ಸಂಸ್ಥೆಗೆ ತಾತ್ವಿಕ ಒಪ್ಪಿಗೆ ನೀಡಿದೆ. ಕರಾವಳಿ ವಲಯ ನಿರ್ವಹಣಾ ಯೋಜನೆಯ ಪರಿಷ್ಕರಣೆ ಮತ್ತು ಪಶ್ಚಿಮ ಘಟ್ಟಗಳು ಪರಿಸರ ಸೂಕ್ಷ್ಮ ವಲಯ ಕುರಿತ ಪ್ರಸ್ತಾವಿತ ಅಧಿಸೂಚನೆಗೆ ಸಂಬಂಧಪಟ್ಟಂತೆ ರಾಜ್ಯದ ಆತಂಕಗಳನ್ನು ಪರಿಹರಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೇಂದ್ರ ಪರಿಸರ ಸಚಿವ ಭೂಪೇಂದ್ರ ಯಾದವ್ ಅವರನ್ನು ಕೋರಿದ್ದಾರೆ. ಸಿಜೆಡ್ಎಂಪಿ ಯೋಜನೆಯಿಂದ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಯ ಮೀನುಗಾರಿಕಾ ಕುಟುಂಬಗಳಿಗೆ ಸಂಕಷ್ಟ ಎದುರಾಗಲಿದೆ ಎಂದು ತಿಳಿಸಿದ್ದಾರೆ. ಸಿಆರ್ಜೆಡ್ ಚೌಕಟ್ಟಿನ ಒಳಗೆ ದುರಸ್ತಿ ಮತ್ತು ಸುಧಾರಣೆಗೆ ಅವಕಾಶ ನೀಡುವ ಮೂಲಕ ಕರಾವಳಿ ವಸತಿ ಪ್ರದೇಶ ಮತ್ತು ಸಮುದಾಯ ರಚನೆಗಳಿಗೆ ರಕ್ಷಣೆ ನೀಡುವಂತೆ ಮನವಿ ಮಾಡಿದ್ದಾರೆ. ಇದೇ ವೇಳೆ ಪಶ್ಚಿಮ ಘಟ್ಟಗಳ ಪರಿಸರ ಸೂಕ್ಷ್ಮ ವಲಯ ಕುರಿತ ಪ್ರಸ್ತಾವಿತ ಅಧಿಸೂಚನೆಗೆ ಸಂಬಂಧಪಟ್ಟಂತೆ ರಾಜ್ಯದ ಪ್ರಸ್ತಾವಿತ ಭೌಗೋಳಿಕ ಸಮೀಕ್ಷೆ ಪೂರ್ಣಗೊಂಡ ಬಳಿಕ ಉನ್ನತ ಮಟ್ಟದ ಸಮಿತಿಯ ಶಿಫಾರಸುಗಳನ್ನು ಪರಿಗಣಿಸಿ ಹಾಗೂ ರಾಜ್ಯ ಸರ್ಕಾರದೊಂದಿಗೆ ಚರ್ಚಿಸಿ ಅಂತಿಮಗೊಳಿಸಬೇಕು ಎಂದು ಕೇಂದ್ರ ಸರ್ಕಾರವನ್ನು ಅವರು ಒತ್ತಾಯಿಸಿದ್ದಾರೆ. ಮಳೆಯ ಕೊರತೆಯಿಂದ ಗ್ರಾಮೀಣ ಭಾಗದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣಿಸುತ್ತಿರುವ ಹಿನ್ನೆಲೆಯಲ್ಲಿ 5,927 ಪಂಚಾಯತ್ಗಳ ವ್ಯಾಪ್ತಿಯಲ್ಲಿ ಅಂತರ್ಜಲ ಮಟ್ಟದ ವಿವರವನ್ನು ಸಂಗ್ರಹಿಸುವಂತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚನೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು, ಬೇಸಿಗೆಯಲ್ಲಿ ಪರಿಸ್ಥಿತಿ ಇನ್ನೂ ಬಿಗಡಾಯಿಸುವ ಹಿನ್ನೆಲೆಯಲ್ಲಿ ಸಮರ್ಪಕ ಯೋಜನೆ ರೂಪಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ರಾಜ್ಯದ ಬಹುತೇಕ ಕಡೆ ಮಳೆಯ ಕೊರತೆಯಿಂದ ಕುಡಿಯುವ ನೀರಿನ ಸಮಸ್ಯೆ ಇದ್ದು, ಗ್ರಾಮೀಣ ಜನರಿಗೆ ಕೈಗಾರಿಕೆ, ಶಾಲಾ ಕಾಲೇಜು ಹಾಗೂ ವಿವಿಧ ಸಂಸ್ಥೆಗಳಿಗೆ ಹೇತಮೇತವಾಗಿ ನೀರು ಬಳಸುವಂತೆ ಜಾಗೃತಿ ಮೂಡಿಸಲು ಸೂಚನೆ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ

0: ಕ್ರಮಗಳ ಮೂಲಕ ಭಾರತ ಕ್ರೀಡಾ ಸಂಸ್ಕೃತಿಯ ಬಲವರ್ಧನೆ, ಈ ಕುರಿತಾದಂತಹ ಒಂದು ನೋಟ ಇದೀಗ. ಭಾರತದಲ್ಲಿ ಕ್ರೀಡೆಯನ್ನು ಕೇವಲ ಸ್ಪರ್ಧೆಯಾಗಿ ನೋಡದೆ ದೇಹದಾರ್ಢ್ಯ, ಶಿಸ್ತು ಮತ್ತು ರಾಷ್ಟೀಯ ಹೆಮ್ಮೆಯ ಸಂಕೇತವಾಗಿ ಬೆಳೆಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಖೇಲೋ ಇಂಡಿಯಾ ಹಾಗೂ ಟಾಪ್ಸ್ ಯೋಜನೆಗಳು ಮಹತ್ವದ ಪಾತ್ರ ವಹಿಸುತ್ತಿವೆ. ಈ ಕುರಿತಂತೆ ಆಕಾಶವಾಣಿಯೊಂದಿಗೆ ಮಾತನಾಡಿರುವ ಹಿರಿಯ ಪತ್ರಕರ್ತ ದಾಮೋದರ್ ಬೆಳ್ತಂಗಡಿ, ಖೇಲೋ ಇಂಡಿಯಾ ಹಾಗೂ ಟಾಪ್ಸ್ ಯೋಜನೆಯಿಂದ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಕ್ರೀಡಾಪಟುಗಳಿಗೆ ಹೆಚ್ಚಿನ ಅವಕಾಶ ದೊರೆಯುತ್ತಿದೆ ಎಂದು ಹೇಳಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಶಾಲಾ ಮಟ್ಟದಲ್ಲಿಯೇ ವಿದ್ಯಾರ್ಥಿಗಳಲ್ಲಿ ಕ್ರೀಡೆಗೆ ಹೆಚ್ಚಿನ ಪ್ರೋತ್ಸಾಹ ನೀಡಲಾಗುತ್ತಿದೆ. ಈ ಯೋಜನೆ ಮೂಲಕ ಕ್ರೀಡಾಪಟುಗಳು ಒಲಿಂಪಿಕ್ಸ್ನಲ್ಲಿ ಮತ್ತಷ್ಟು ಸಾಧನೆ ಮಾಡಲಿ ಎಂದು ಹಾರೈಸಿದ್ದಾರೆ.
1: ಭಾರತದಲ್ಲಿ ಕ್ರೀಡೆಗಳು ಕೇವಲ ಮನರಂಜನೆಯ ಸಾಧನ ಅಲ್ಲ, ಯುವಜನರ ದೈಹಿಕ ಆರೋಗ್ಯ, ಮಾನಸಿಕ ದೃಢತೆ, ಶಿಸ್ತು ಮತ್ತು ರಾಷ್ಟ್ರೀಯ ಏಕತೆಯನ್ನು ಬೆಳೆಸುವ ಪ್ರಮುಖ ಮಾಧ್ಯಮ ಅನ್ನೋದು ನಮಗೆಲ್ಲರಿಗೂ ಗೊತ್ತಿರುವ ವಿಚಾರ. ಇತ್ತೀಚಿನ ವರ್ಷಗಳಲ್ಲಿ ಕ್ರೀಡಾ ಪ್ರತಿಭೆಗಳನ್ನು ಗುರುತಿಸಿ ಅವರಿಗೆ ತರಬೇತಿ ಮತ್ತು ಮೂಲ ಸೌಕರ್ಯ ಒದಗಿಸುವ ಉದ್ದೇಶದಿಂದ ಹಲವು ಸರ್ಕಾರಿ ಉಪಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಇವುಗಳಲ್ಲಿ ಖೇಲೋ ಇಂಡಿಯಾ ಪ್ರಮುಖ ಯೋಜನೆಯಾಗಿದೆ. ಶಾಲಾ ಮತ್ತು ವಿಶ್ವವಿದ್ಯಾನಿಲಯ ಮಟ್ಟದಲ್ಲಿ ಕ್ರೀಡಾ ಪ್ರತಿಭೆಗಳನ್ನು ಗುರುತಿಸುವುದು, ಕ್ರೀಡಾ ಮೂಲಸೌಕರ್ಯವನ್ನು ಅಭಿವೃದ್ಧಿಪಡಿಸುವುದು ಮತ್ತು ಯುವಕರನ್ನು ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳಲು ಪ್ರೋತ್ಸಾಹಿಸುವುದು ಇದರ ಪ್ರಮುಖ ಉದ್ದೇಶಗಳಾಗಿವೆ. ಇದರ ಮೂಲಕ ಗ್ರಾಮೀಣ ಮತ್ತು ದೂರದ ಪ್ರದೇಶದಲ್ಲಿರುವ ಪ್ರತಿಭೆಗಳಿಗೂ ಹೆಚ್ಚಿನ ಅವಕಾಶಗಳು ದೊರೆಯುವಂತಾಗಿದೆ. ಅದೇ ರೀತಿ ಟಾರ್ಗೆಟ್ ಒಲಿಂಪಿಕ್ ಪೋಡಿಯಂ ಸಿಸ್ಟಮ್, ಟಾಪ್ಸ್ ಅಂತ ಏನು ಕರಿತೀವಿ, ಆ ಮೂಲಕ ಉನ್ನತ ಮಟ್ಟದ ಕ್ರೀಡಾಪಟುಗಳಿಗೆ ತರಬೇತಿ, ವಿದೇಶಿ ಸ್ಪರ್ಧೆಗಳಲ್ಲಿ ಭಾಗವಹಿಸುವಿಕೆ ಮತ್ತು ಅಗತ್ಯವಾದ ಕ್ರೀಡಾ ಸೌಲಭ್ಯಗಳಿಗೆ ಬೆಂಬಲವನ್ನು ನೀಡಲಾಗ್ತಾ ಇದೆ. ನಾವು ನೋಡ್ತಾ ಇದ್ದೀವಿ ಖೇಲೋ ಇಂಡಿಯಾದ ಹಾಗೆ ಒಂದು ಸ್ಕೂಲ್ ಗೇಮ್ಸ್ಗಳನ್ನು ನೋಡ್ತಾ ಇದ್ದೀವಿ, ಇವುಗಳಲ್ಲಿಯೂ ಕೂಡ ಬಹಳಷ್ಟು ಪ್ರತಿಭೆಗಳಿಗೆ ಪ್ರೋತ್ಸಾಹ ಸಿಕ್ಕಂತಾಗ್ತದೆ. ಬಹಳ ಮುಖ್ಯವಾಗಿ ಭಾರತದಲ್ಲಿ ಕ್ರೀಡೆ ಅಂತ ಹೇಳಿದ್ರೆ ಕ್ರಿಕೆಟ್ ಅನ್ನುವಂತಹ ರೀತಿಯಲ್ಲಿತ್ತು, ಉಳಿದ ಕ್ರೀಡೆಗಳಿಗೆ ಪ್ರೋತ್ಸಾಹದ ಕೊರತೆ ಇತ್ತು. ಆದರೆ ಈ ಖೇಲೋ ಇಂಡಿಯಾ ಇತ್ಯಾದಿ ಯೋಜನೆಗಳ ಮೂಲಕ, ಇಂತಹ ಯೋಜನೆಗಳ ಮೂಲಕ ಅಥ್ಲೆಟಿಕ್ಸ್ ಇರಬಹುದು, ಇನ್ನಿತರ ಗೇಮ್ಸ್ಗಳನ್ನು ಕೂಡ ಪ್ರೋತ್ಸಾಹಿಸುವಂತಹ ಕೆಲಸಗಳಾಗಿವೆ. ಅದರಂತೆ ಶೂಟಿಂಗ್, ಅಥ್ಲೆಟಿಕ್ಸ್ ಇವುಗಳಲ್ಲಿಯೂ ಕೂಡ ನಾವು ಪದಕಗಳನ್ನು ಗೆಲ್ಲುವಂತಹ ಹಂತಕ್ಕೆ ಹೋಗಿದ್ದೇವೆ. ಇದೀಗ ನಾವು ಏಷ್ಯನ್ ಗೇಮ್ಸ್ನಲ್ಲಿ ಇಂತಹ ಪದಕಗಳನ್ನು ಗೆಲ್ತಾ ಇದ್ದೇವೆ. ಇನ್ನಷ್ಟು ಈ ಯೋಜನೆಗಳನ್ನು ಮತ್ತಷ್ಟು ಪರಿಣಾಮಕಾರಿಯಾಗಿ ಜಾರಿಗೊಳಿಸಿ ಮತ್ತಷ್ಟು ಪದಕಗಳನ್ನು ಒಲಿಂಪಿಕ್ಸ್ನಲ್ಲಿ ಗೆಲ್ಲುವಂತೆ ಮಾಡಬೇಕು ಅನ್ನುವಂತಹದ್ದು ಈಗಿರುವಂಥ ಯೋಚನೆ. ಸರ್ಕಾರ ಈ ಖೇಲೋ ಇಂಡಿಯಾವನ್ನು ಮತ್ತಷ್ಟು ವಿಸ್ತೃತಗೊಳಿಸಬೇಕು, ಜೊತೆಗೆ ಆ ಖೇಲೋ ಇಂಡಿಯಾದ ಮೂಲಕ ಭಾರತ ಒಲಿಂಪಿಕ್ಸ್ನಲ್ಲೂ ಕೂಡ ಏಷ್ಯನ್ ಗೇಮ್ಸ್ನಲ್ಲಿ ಗೆಲ್ತಾ ಇರುವಂತಹ ಪದಕದ ಮಾದರಿಯಲ್ಲೇ ಪದಕ ಗೆಲ್ಲಬೇಕು ಅನ್ನುವಂಥದ್ದು ನಮ್ಮ ಆಶಯ.
0: ರಾಜ್ಯದಲ್ಲಿ ನೆನೆಗುದಿಗೆ ಬಿದ್ದಿರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಶೀಘ್ರವೇ ದಿನಾಂಕ ಘೋಷಣೆಯಾಗಲಿದೆ ಎಂದು ಸಹಕಾರ ಸಚಿವ ಲಕ್ಷ್ಮಣ ಸವದಿ ತಿಳಿಸಿದ್ದಾರೆ. ಹಾಸನ ಜಿಲ್ಲೆಯ ಶ್ರವಣ ಬೆಳಗೊಳದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಚುನಾವಣೆಗಳನ್ನು ಆದಷ್ಟು ಶೀಘ್ರ ನಡೆಸಬೇಕು ಎಂದು ತೀರ್ಮಾನ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ.
2: ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಆದಷ್ಟು ಬೇಗನೆ ನಾವು ಚುನಾವಣೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಕೆಲವೇ ದಿವಸದಲ್ಲಿ ಚುನಾವಣೆ ಘೋಷಣೆ.
0: ಭ್ರಷ್ಟಾಚಾರವನ್ನು ಬೇರು ಮಟ್ಟದಲ್ಲೇ ನಿಯಂತ್ರಿಸಲು ಲೋಕಾಯುಕ್ತ ಸಂಸ್ಥೆಗೆ ಇನ್ನಷ್ಟು ಅಧಿಕಾರ ಮತ್ತು ಬೆಂಬಲ ನೀಡುವ ಅಗತ್ಯವಿದೆ ಎಂದು ಉಪಲೋಕಾಯುಕ್ತ ಕೆಎನ್ ಫಣೀಂದ್ರ ತಿಳಿಸಿದ್ದಾರೆ. ಕಾರವಾರದ ಶಿರವಾಡದಲ್ಲಿರುವಂತಹ ನಗರಸಭೆಯ ಕಸ ವಿಲೇವಾರಿ ಡಂಪಿಂಗ್ ಯಾರ್ಡ್ಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಬಳಿಕ ಮಾತನಾಡಿದ ಅವರು, ಲೋಕಾಯುಕ್ತದಲ್ಲಿ ದಾಖಲಾಗುವ ಪ್ರಕರಣಗಳಿಗೆ ಹೋಲಿಸಿದರೆ ತಪ್ಪಿತಸ್ಥರಿಗೆ ಶಿಕ್ಷೆಯಾಗುವ ಪ್ರಮಾಣ ಕಡಿಮೆ ಇದೆ. ಪ್ರಸ್ತುತ ಶೇಕಡ 10-15% ಪ್ರಕರಣಗಳಲ್ಲಿ ಮಾತ್ರ ಶಿಕ್ಷೆಯಾಗುತ್ತಿದೆ ಎಂದು ಹೇಳಿದ್ದಾರೆ.
3: ಕೆಲವು ಸಮಯದಲ್ಲಿ ಆಗಿರೋದಿಲ್ಲ, ಅದನ್ನು ನಾನಾ ಕಾರಣಗಳಿರುತ್ತೆ. ಕನ್ವಿಕ್ಷನ್ ರೇಟ್ ಕಮ್ಮಿ ಇದೆ, ಆ್ಯಕ್ಚುಲಾಗಿ 10-15% ಇದ್ದರೆ ಹೆಚ್ಚೀಗ ಹೆಚ್ಚು ಕೇಸುಗಳು. ಆಮೇಲೆ ಕಂಪ್ಲೇಂಟ್ ಕೊಡುವಾಗ ಇದ್ದಂಥ ಒಂದು ಝೀಲು, ಆ ಒಂದು ಉತ್ಸಾಹ, ಆ ಎವಿಡೆನ್ಸಿಗೆ ಬರೋ ಸ್ಟೇಜ್ನಲ್ಲಿ ಪಾರ್ಟಿಗಳಿಗಿರಲ್ಲ, ಅದಕ್ಕೂ ನಾನಾ ಕಾರಣಗಳಿರುತ್ತೆ. ಅಧಿಕಾರ ಮೊದಲಿಂದ ಎಷ್ಟಿತ್ತು ಅಷ್ಟೇ ಇದೆ, ಹೊಸದಾಗೇನು ನಮಗೆ ಬೇರೆ ಅಧಿಕಾರ ಕೊಟ್ಟಿಲ್ಲ. ಆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟಲ್ಲಿ ಫಸ್ಟು ACBಯವರು ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದರು, ಈಗ ಅದನ್ನು ನಮಗೆ ಕೊಟ್ಟಿದ್ದಾರೆ. ಲೋಕಾಯುಕ್ತ ಪೊಲೀಸ್ನವರೇ ಅದನ್ನು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ನಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಅದರಿಂದ ಸ್ವಲ್ಪ ಬಲ ಬಂದಿದೆ, ಇನ್ನ ಸ್ವಲ್ಪ ಬಲ ಕೊಡಬೇಕು. ನಮಗೆ ಆಫೀಸರ್ಸ್ ಏನೋ ಡೆರೆಲಿಕ್ಷನ್ ಮಾಡಿದ್ದಾರೆ, ತೊಂದರೆ ಮಾಡಿದ್ದಾರೆ, ನಮಗೆ ಎದುರಿಗೇನಿದೆ ಕಂಡರೂ ಕೂಡ ನಮಗೊಂದು ಸಸ್ಪೆನ್ಷನ್ ಮಾಡೋ ಅಧಿಕಾರ ಇರೋದಿಲ್ಲ. ಎಲ್ಲದಕ್ಕೂ ಸರ್ಕಾರಕ್ಕೆ ರೆಕಮೆಂಡೇಟರಿ ಬಾಡಿ ಇರೋದರಿಂದ ನಮಗೆ ಒಂದು ಸ್ವಾಯತ್ತತೆ, ಒಂದು ಪವರ್ಸ್ ಇಲ್ಲ. ನಾವು ಈಗ ಅದಕ್ಕೆ ಬೇಕಾದಷ್ಟು ಅಮೆಂಡ್ಮೆಂಟ್ಗಳನ್ನು ಮಾಡಿ ಕಳಿಸ್ಕೊಟ್ಟಿದ್ದೀವಿ.
0: ಕ್ಯಾನ್ಸರ್ ಔಷಧಗಳ ದರಪಟ್ಟಿಯನ್ನು ಶೀಘ್ರದಲ್ಲೇ ಬಿಡುಗಡೆ ಮಾಡಲಾಗುವುದು ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಚಾಮರಾಜನಗರದ ಹನೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಕುರಿತಂತೆ ಕೇಂದ್ರ ಸರ್ಕಾರಕ್ಕೆ ಈಗಾಗಲೇ ಪತ್ರ ಬರೆಯಲಾಗಿದ್ದು ಈ ಔಷಧಿಗಳ ತಯಾರಿ ವೆಚ್ಚ ಮತ್ತು ಮಾರಾಟ ವೆಚ್ಚ ಎಷ್ಟು ಎಂಬುದು ತಿಳಿದಿದೆ. ಈ ಹಿನ್ನೆಲೆಯಲ್ಲಿ 253 ಔಷಧಿಗಳ ತಯಾರಿಕಾ ವೆಚ್ಚ, ಮಾರಾಟ ಮಾಡುತ್ತಿರುವ ದರದ ಪಟ್ಟಿಯನ್ನು ಶೀಘ್ರವೇ ಬಿಡುಗಡೆ ಮಾಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಈ ವೇಳೆ ಅಡುಗೆ ಎಣ್ಣೆ ಮರುಬಳಕೆ ಮಾರ್ಗಸೂಚಿ ಕುರಿತು ಪ್ರತಿಕ್ರಿಯಿಸಿದ ಅವರು, ಹೋಟೆಲ್ಗಳಲ್ಲಿ ಅಡುಗೆ ಎಣ್ಣೆ ಮರುಬಳಕೆ

0: ಆರೋಗ್ಯ ಬಗ್ಗೆ ಮಾರ್ಗಸೂಚಿ ಹೊರಡಿಸಲಾಗುವುದು. ಎಲ್ಲದಕ್ಕಿಂತ ಸಾರ್ವಜನಿಕರ ಆರೋಗ್ಯ ಮುಖ್ಯ ಎಂದು ತಿಳಿಸಿದ್ದಾರೆ.
1: ಕ್ಯಾನ್ಸರ್ಗೆ ಸಂಬಂಧಪಟ್ಟಂತ ಔಷಧಕ್ಕೆ ಪ್ರೈಸಿಂಗ್ ಲಿಸ್ಟ್ ಅಲ್ಲಿ ಇಲ್ಲ, ಅದಕ್ಕೆ ಒಂದು ನ್ಯಾಷನಲ್ ಪ್ರೈಸಿಂಗ್ ಲಿಸ್ಟ್ ಅಲ್ಲಿ ವ್ಯಾಪ್ತಿಯಲ್ಲಿ ಬರುವುದಿಲ್ಲ. ಇದಕ್ಕೆ ಬರಬೇಕಂತೇಳಿ ನಾನು ಕಳೆದ ತಿಂಗಳ ಲೆಟರ್ ಅನ್ನು ಕೂಡ ಕೇಂದ್ರ ಸರ್ಕಾರಕ್ಕೆ ಬರೆದಿದ್ದೆ. ಯಾಕೆಂತ ಹೇಳಿದ್ರೆ ಅವತ್ತಿನ ಕಾಲದಲ್ಲಿ ಇದಕ್ಕೆ ರಿಸರ್ಚ್ ಎಷ್ಟು ಆಗಿದೆ ಯಾರಿಗೂ ಗೊತ್ತಿರಲಿಲ್ಲ. ಇಲ್ಲ ಸರ್ವರಿಕ ವ್ಯಾಲ್ಯೂ ಏನಂತ ಗೊತ್ತಾಗ್ತದೆ. 253 ಆ ಔಷಧಗಳ ಪಟ್ಟಿ ಏನಿದೆ ಅದನ್ನು ಕೂಡ ತಯಾರು ಮಾಡಿ ಎಷ್ಟಕ್ಕೆ ನಮಗೆ ತಯಾರಾಗ್ತದೆ, ಎಷ್ಟು 1,000 ರೂಪಾಯಿಗೆ ಮಾರುತ್ತದೆ, ಇದೆಲ್ಲ ಕೂಡ ನಾವು ಪಟ್ಟಿ ಮಾಡಿದ್ದೇವೆ. ಅದೇ ಶೀಘ್ರದಲ್ಲಿ ಆ ಪಟ್ಟಿ ನಾನು ಹೊರ ಗೈಡ್ಲೈನ್ಸ್ ಬರ್ತದೆ. ಆದರೆ ಆ ಉಪಯೋಗ ಎಣ್ಣೆಯನ್ನು ಹೇಗೆ ನಾವು ಮರು ಉಪಯೋಗ ಇಲ್ಲಿ ಬಯೋಡೀಸೆಲ್ ಕನ್ವರ್ಟ್ ಮಾಡಬೇಕು, ಅದರಲ್ಲಿ ಯಾರಿದ್ದಾರೆ ಅದೆಲ್ಲ ಕ್ರೋಢೀಕರಿಸಿಕೊಂಡು ನಾವು ವ್ಯವಸ್ಥೆ ಮಾಡ್ತೇವೆ. ಆರೋಗ್ಯಕ್ಕೆ ಮಾರಕವಾಗಿ ಯಾವುದೇ ವಿಚಾರಗಳು ಬಂದಾಗ ನಮ್ಗೆ ಯಾರು ತಜ್ಞರ ಬಗ್ಗೆ ಹೇಳಿದಾಗ ನಾವು ಚರ್ಚೆ ಮಾಡಿಕೊಂಡು ಅದರ ಬಗ್ಗೆ ಸೂಕ್ತವಾದ ವ್ಯವಸ್ಥೆ ನಾವು ಮಾಡ್ತೇವೆ. ನಮ್ಮ ವಿಚಾರ ಇಷ್ಟೇ, ಜನರಿಗೆ ಜನರಾಗಿ ಮುಟ್ಟಿಸುವಂತ ಕೆಲಸ ಆಗಬೇಕು ಮತ್ತು ಅದಕ್ಕೆ ಕಡಿಮೆ ಪ್ರಯತ್ನ ಮಾಡಬೇಕು. ಮತ್ತೆ ಜನರ ಇಚ್ಛೆ ಮತ್ತು ಕೂಡ ನನಗೆ ಅದೇ ಬೇಕಂತ ಹೇಳಿ ನಮ್ಗೆ ಏನು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ? ನಾವೇನು ರೋಗಕ್ಕೆ ನಾವು ಔಷಧ ಕೊಡ್ಲಿಕ್ಕೆ ನಾವು ಇವತ್ತು ಖರ್ಚು ಮಾಡ್ತೇವ? ಈ ಮುಂಜಾಗ್ತವನ್ನು ಸ್ವಲ್ಪ ವಹಿಸಿಕೊಂಡ್ರೆ ಬಹುಶಃ ಮುಂದಿನ 5-10 ವರ್ಷಗಳಲ್ಲಿ ಬಹಳಷ್ಟು ಅದಕ್ಕೆ ಒಂದು ಸಮಾಜವಿರ್ತದೆ, ದುಂದು ಹೆಚ್ಚಾಗುವಂತ ಖರ್ಚು ಕೂಡ ಬಹಳಷ್ಟು ಆಗ್ತದೆ. ಅದಕ್ಕಾಗಿ ನಾವು ಇನ್ನು ಈ ಔಷಧ ಕೊಡುವಿಕೆ ನಾವು ಎಷ್ಟು ಖರ್ಚು ಮಾಡ್ತೇವೆ ಅದನ್ನು ಗಮನದಲ್ಲಿಟ್ಟುಕೊಂಡು ಸ್ವಲ್ಪ ಮಟ್ಟಿನ ಜನಜಾಗೃತಿ ಹೆಚ್ಚು ಮೂಡಿಸಿದ್ರೆ ಬಹಳಷ್ಟು ರೋಗಗಳು ಕಡಿಮೆ ಆಗುವಂತ ಖಂಡಿತವಾಗಿ ಆಗ್ತದೆ. ಅದಕ್ಕೆ ಜನಜಾಗೃತಿ ಜಾಸ್ತಿ ಮೂಡಿಸ್ತೇವೆ.
0: 2047ರ ವೇಳೆಗೆ ದೇಶವನ್ನು ಸಂಪೂರ್ಣ ಅಭಿವೃದ್ಧಿ ಹೊಂದಿದ ವಿಕಸಿತ ಭಾರತವನ್ನಾಗಿ ಪರಿವರ್ತಿಸುವುದು ಪ್ರಮುಖ ಧ್ಯೇಯವಾಗಿದೆ. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬ ನಾಗರಿಕನೂ ನಿರಂತರ ಪರಿಶ್ರಮ ವಹಿಸಬೇಕಾಗಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಕರೆ ನೀಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದಂತಹ ಸ್ವಚ್ಛ ಭಾರತ ಅಭಿಯಾನದ ಅಂಗವಾಗಿ ಸ್ವಚ್ಛ ವಾರ್ಡ್ ಸುಂದರ ವಾರ್ಡ್ ಜಾಗೃತಿ ಅಭಿಯಾನದಲ್ಲಿ ಭಾಗಿಯಾಗಿ ಮಾತನಾಡಿದ ಅವರು, ರಾಷ್ಟಪಿತ ಮಹಾತ್ಮ ಗಾಂಧೀಜಿ ಮತ್ತು ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿಯ ಸಂದರ್ಭದಲ್ಲಿ ಸ್ವಚ್ಛತೆ ಮತ್ತು ನೈರ್ಮಲ್ಯಕ್ಕೆ ವಿಶೇಷ ಒತ್ತು ನೀಡಲಾಗುತ್ತಿದೆ. ರೋಗ ರುಜಿನಗಳನ್ನು ತಡೆಗಟ್ಟಲು ಸಾರ್ವಜನಿಕ ಸ್ಥಳಗಳಲ್ಲಿ ನೈರ್ಮಲ್ಯ ಕಾಪಾಡುವುದು ಕಡ್ಡಾಯವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
2: ಸ್ವಚ್ಛತೆ ಇಲ್ಲದ ಕಾರಣದಿಂದ, ಅಸ್ವಚ್ಛತೆಯ ಕಾರಣದಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ರೋಗಗಳು ಬರ್ತವೆ ಅನ್ನೋದು ನಮ್ಮ ದೇಶದಲ್ಲ ಜಗತ್ತಿನ ಎಲ್ಲ ಕಡೆ, ಆದ್ರೆ ನಮ್ಮ ದೇಶದಲ್ಲಿನೂ ಆ ಸಮಸ್ಯೆ ಇದೆ. ಸ್ವಚ್ಛತೆ ದೇವರು ಅನ್ನೋ ರೀತಿಯಲ್ಲಿ ಗಾಂಧೀಜಿಯವರ ಒಂದು ಜೀವನ ಇತ್ತು. ಮತ್ತು ಗಾಂಧೀಜಿಯವರು ಯಾವುದೇ ರೀತಿಯಾದಂತಹ ಸೃಷ್ಟಿಯನ್ನ ಎಕ್ಸ್ಪ್ಲಾಯ್ಟ್ ಮಾಡಬಾರದು ಅನ್ನುವಂತದ್ದು ಸ್ಪಷ್ಟ. 2047 ಈ ದೇಶ ವಿಕಸಿತ ಭಾರತ ಆಗುತ್ತೆ, ಡೆವಲಪ್ಡ್ ಕಂಟ್ರಿ, ವೋಕಲ್ ಫಾರ್ ಲೋಕಲ್ ಅನ್ನುವಂತದ್ದು ಮಾಡಬೇಕು. ಅದಾದ ನಂತರ 2047 ಭಾರತ ಇದು ವಿಕಸಿತ ಭಾರತ ಆದರೂ ಸಹಿತ ಜಗತ್ತಿಗೆ ಕಲ್ಯಾಣ ಮಾಡುವಂತ ಒಂದು ರಾಷ್ಟ್ರ ಇದೆ. ನಮ್ಮ ಕಡೆ ಶಕ್ತಿ ಬಂದ್ರೆ ಮತ್ತೊಬ್ಬರಿಗೆ ಒಳಿಲಿಕ್ಕೆ ಹೋಗುವಂತ ಕೆಲಸ ನಾವು ಯಾವತ್ತು ಮಾಡಿಲ್ಲ.
0: ವೋಕಲ್ ಫಾರ್ ಲೋಕಲ್ ಅಂದರೆ ಸ್ಥಳೀಯ ಉತ್ಪನ್ನಗಳಿಗೆ ಪ್ರೋತ್ಸಾಹ ನೀಡುವ ಮೂಲ ಮಂತ್ರವನ್ನು ಅಳವಡಿಸಿಕೊಳ್ಳುವ ಮೂಲಕ ಸ್ವದೇಶಿ ಪರಿಕಲ್ಪನೆಯನ್ನು ಬಲಪಡಿಸಬೇಕಾಗಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ತೀವ್ರವಾಗಿ ಬಾಧಿಸಿರುವ ಬರ ಪರಿಸ್ಥಿತಿ ಪರಿಶೀಲಿಸಲು ಕೇಂದ್ರ ಸರ್ಕಾರದ ಉನ್ನತ ಮಟ್ಟದ ಅಧಿಕಾರಿಗಳ ಅಧ್ಯಯನ ತಂಡ ಇಂದಿನಿಂದ ಆರಂಭಗೊಂಡು ಮುಂದಿನ 3 ದಿನಗಳ ಕಾಲ ರಾಜ್ಯದ ವಿವಿಧ ಜಿಲ್ಲೆಗಳಿಗೆ ಭೇಟಿ ನೀಡಲಿದೆ. ಕೃಷಿ ಇಲಾಖೆಯ ಜಂಟಿ ಕಾರ್ಯದರ್ಶಿ ಅಜಿತ್ ಕುಮಾರ್ ಸಾಹು ನೇತೃತ್ವದ 10 ಸದಸ್ಯರ ತಂಡ ರಾಜ್ಯಕ್ಕೆ ಆಗಮಿಸಿದ್ದು ಇಂದಿನಿಂದ ಇದೇ 6ರವರೆಗೆ ಪ್ರವಾಸ ಕೈಗೊಂಡಿದೆ. ಮೊದಲ ತಂಡ ತುಮಕೂರು, ದಾವಣಗೆರೆ ಮತ್ತು ವಿಜಯನಗರ ಜಿಲ್ಲೆ, ಎರಡನೆಯ ತಂಡ ಹಾಸನ, ಮೈಸೂರು, ಚಾಮರಾಜನಗರ ಮತ್ತು ಮಂಡ್ಯ ಜಿಲ್ಲೆಗಳಲ್ಲಿ ವಸ್ತುಸ್ಥಿತಿ ಅಧ್ಯಯನ ಮಾಡಲಿದೆ. ಮೂರನೆಯ ತಂಡ ಯಾದಗಿರಿ, ರಾಯಚೂರು, ಬಾಗಲಕೋಟೆ, ಕೊಪ್ಪಳ ಜಿಲ್ಲೆಗಳಲ್ಲಿ ಬರ ಅಧ್ಯಯನ ಕೈಗೊಳ್ಳಲಿದೆ. ಮಹಾತ್ಮ ಗಾಂಧೀಜಿ ರಾಜ್ಯಕ್ಕೆ ಭೇಟಿ ನೀಡಿದ್ದ ವಿವಿಧ 87 ಐತಿಹಾಸಿಕ ಸ್ಥಳಗಳಲ್ಲಿ ಗಾಂಧಿ ಸ್ಮಾರಕ ಸ್ತಂಭ ಸ್ಥಾಪಿಸಲು ಸರ್ಕಾರ ನಿರ್ಧರಿಸಿದೆ. ರಾಜ್ಯದ ಮೊದಲ ಗಾಂಧಿ ಸ್ಮಾರಕ ಸ್ತಂಭವನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನ ಸರ್ಕಾರಿ ಕಲಾ ಕಾಲೇಜು ಆವರಣದಲ್ಲಿ ಅನಾವರಣಗೊಳಿಸಿದರು. ಮಹಾತ್ಮ ಗಾಂಧೀಜಿಯವರು ತಮ್ಮ ಪತ್ನಿ ಕಸ್ತೂರಬಾ ಅವರೊಂದಿಗೆ 1915ರ ಮೇ 8ರಂದು ಪ್ರಥಮ ಬಾರಿಗೆ ಬೆಂಗಳೂರಿಗೆ ಆಗಮಿಸಿದ್ದರು. ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ 1924ರಲ್ಲಿ ಬೆಳಗಾವಿಯಲ್ಲಿ ನಡೆದ ಐತಿಹಾಸಿಕ ಕಾಂಗ್ರೆಸ್ ಅಧಿವೇಶನಕ್ಕೆ 100 ವರ್ಷಗಳು ಸಂದ ನೆನಪಿಗಾಗಿ ಗಾಂಧಿ ಭಾರತ ಅಭಿಯಾನದಡಿಯಲ್ಲಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯು ಈ ಸ್ಮಾರಕ ಸ್ತಂಭಗಳನ್ನು ನಿರ್ಮಿಸುತ್ತಿದೆ. ಮೈಸೂರಿನ ಖ್ಯಾತ ಶಿಲ್ಪಿ ಅರುಣ್ ಯೋಗಿರಾಜ್ ಈ ಸ್ಮಾರಕದ ಆಕರ್ಷಕ ಕಲಾಕೃತಿಯನ್ನು ಸಿದ್ದಪಡಿಸಿದ್ದು, ಸ್ಮಾರಕವು 10 ಅಡಿ ಎತ್ತರ ಮತ್ತು 3.5 ಅಡಿ ಅಗಲದ ಏಕಶಿಲಾ ಗ್ರಾನೈಟ್ ಕಲಾಕೃತಿ ಹೊಂದಿದೆ. ತುಳು ಭಾಷೆ ಮತ್ತು ಅದರ ಸಾಂಸ್ಕೃತಿಕ ಪರಂಪರೆಗೆ ಸಾಂವಿಧಾನಿಕ ಮಾನ್ಯತೆ, ಸಂರಕ್ಷಣೆ, ಡಿಜಿಟಲೀಕರಣ ಕುರಿತಂತೆ ತುಳು ಭಾಷಾ ರಾಷ್ಟೀಯ ಮಾನ್ಯತೆ ಮತ್ತು ಅಭಿವೃದ್ಧಿ ಮಿಷನ್ 2026-35 ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಲಾಗಿದೆ. ರಾಜ್ಯ ನೀತಿ ಮತ್ತು ಯೋಜನಾ ಆಯೋಗದ ಸದಸ್ಯ ಎಸ್ ಮೋಹನ್ ದಾಸ್ ಹೆಗಡೆ ಸಲ್ಲಿಸಿರುವ ಈ ಪ್ರಸ್ತಾವನೆಯು ತುಳು ಭಾಷೆಯನ್ನು ಸಂವಿಧಾನದ 8ನೇ ಪರಿಚ್ಛೇದಕ್ಕೆ ಸೇರ್ಪಡೆಗೊಳಿಸುವ ಕುರಿತು ಮತ್ತು ಅದರ ಸಾಹಿತ್ಯಿಕ, ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯ ಸಂಶೋಧನೆ ಮತ್ತು ಸಂರಕ್ಷಣೆಗಾಗಿ ರಾಷ್ಟೀಯ ಚೌಕಟ್ಟನ್ನು ರೂಪಿಸುವ ಕುರಿತು ಪರಿಗಣನೆಗೆ ಕೋರಿದೆ. ಪ್ರಸ್ತಾವನೆಯಲ್ಲಿ 2011 ಜನಗಣತಿಯ ಅಂಕಿಅಂಶಗಳ ಪ್ರಕಾರ 18,46,849 ಮಂದಿ ತುಳು ಭಾಷೆಯನ್ನು ಮಾತೃಭಾಷೆಯನ್ನಾಗಿ ಹೊಂದಿದ್ದಾರೆ ಎಂದು ಉಲ್ಲೇಖಿಸಲಾಗಿದೆ.

0: ವಿಧಾನ ಪರಿಷತ್ನ ಶಿಕ್ಷಕರು ಮತ್ತು ಪದವೀಧರರ ತಲಾ ಎರಡು ಕ್ಷೇತ್ರಗಳಿಗೆ ಅಕ್ಟೋಬರ್ 23ರಂದು ಚುನಾವಣೆ ನಡೆಯಲಿದ್ದು ನಾಮಪತ್ರ ಸಲ್ಲಿಕೆ ಆರಂಭವಾಗಿದೆ. ಬೆಂಗಳೂರು ಶಿಕ್ಷಕರ ಕ್ಷೇತ್ರ, ಪಶ್ಚಿಮ ಪದವೀಧರರ ಕ್ಷೇತ್ರ, ಆಗ್ನೇಯ ಪದವೀಧರರ ಕ್ಷೇತ್ರ ಮತ್ತು ಈಶಾನ್ಯ ಶಿಕ್ಷಕರ ಕ್ಷೇತ್ರಗಳಿಗೆ ಚುನಾವಣೆ ನಡೆಯಲಿದೆ. ನಾಮಪತ್ರ ಸಲ್ಲಿಸಲು ಅಕ್ಟೋಬರ್ 6 ಕೊನೆಯ ದಿನಾಂಕವಾಗಿದೆ. ಅಕ್ಟೋಬರ್ 7ಕ್ಕೆ ನಾಮಪತ್ರ ಪರಿಶೀಲನೆ ನಡೆಯಲಿದ್ದು ಅಭ್ಯರ್ಥಿಗಳು ನಾಮಪತ್ರ ಹಿಂಪಡೆಯಲು ಅಕ್ಟೋಬರ್ 9 ಕೊನೆಯ ದಿನಾಂಕವಾಗಿದೆ. ಅಕ್ಟೋಬರ್ 27ರಂದು ಮತ ಎಣಿಕೆ ಕಾರ್ಯ ನಡೆಯಲಿದೆ. ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ತುಕಾರಾಮ ಗೌಡ ಜಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್, ಪ್ರಸಾರ ನಿರ್ವಹಣೆ ಮತ್ತು ಪ್ರಸ್ತುತಿ ಚೇತನ್ ಸಿವಿ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿಬರಲಿದೆ ವಾರದ ವಾರ್ತಾಚಿತ್ರ ಸಮಾಚಾರ ದರ್ಶನ.
1: ಕೆಳಗ್ರೆ ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ರಾತ್ರಿಯ 8 ಗಂಟೆ. ಈಗ ಸವಿಯ ನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಕೇಳೋಣ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಕವಿರತ್ನ ಕಾಳಿದಾಸ ಚಿತ್ರದಿಂದ ಆಯ್ದ ಗೀತೆಯನ್ನು.

ಕೆಳಗುರಿ 101.8 ಮೆಗಾಹರ್ಟ್ಸ್ ಕಂಪನಗಳ ಮೇಲೆ ನಿಲಯದಿಂದ ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಇನ್ನು ಮುಂದೆ ಕೇಳಿ ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ಬಂಗಾರದ ಜಿಂಕೆ ಚಿತ್ರದಿಂದ ಆಯ್ದ ಗೀತೆಯನ್ನು.

நம்மூரையுவராணி கல்யாண. ಕೆಳಗಡೆ ಇನ್ನು ಮುಂದೆ ಕೇಳಿ ರಾಮಾಚಾರ್ಯ ಚಿತ್ರದಿಂದ ಆಯ್ದ ಗೀತೆಯನ್ನ ಕೆ ಜೆ ಯಶ್ದಾಸ್ ಅವರ ಧ್ವನಿಯಲ್ಲಿ.

ಆತ್ಮೀಕರೇ, ಇದುವರೆಗೆ ಕರ್ಣ ಚಿತ್ರದಿಂದ ಆಯ್ದ ಗೀತೆಯನ್ನು ಕೇಳುತ್ತಿದ್ದಿರಿ. ಈ ಕರ್ಣ ಚಿತ್ರದೊಂದಿಗೆ ಇಂದಿನ ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಗಿತು. ಮತ್ತೆ ಇದೇ ಸಮಯಕ್ಕೆ ನಾಳೆ ತಾವು ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳಬಹುದು. ಕೆಲವರೇ, ಈಗ ಸಮಯ ಸಾಯಂಕಾಲದ, ಕ್ಷಮಿಸಿ, ರಾತ್ರಿಯ 8:30. ಈಗ ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಕೇಳೋಣ ಕುಮಾರ್ ಸಾನು ಹಾಗೂ ಅಲ್ಕಾ ಯಾಜ್ಞಿಕ್ ಅವರ ಧ್ವನಿಯಲ್ಲಿ ಅಕೇಲೆ ಹಮ್ ಅಕೇಲೆ ತುಮ್ ಚಿತ್ರದಿಂದ ಆಯ್ದ ಗೀತೆಯನ್ನು. ಈ ಹಾಡಿಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಅನು ಮಲೀಕ್.

ಆತ್ಮೀಯಕರೇ, ಇದುವರೆಗೆ ಕುಮಾರ್ ಸಾನು ಅವರ ಧ್ವನಿಯಲ್ಲಿ ದಿಲ್ವಾಲೆ ಚಿತ್ರದಿಂದ ಆಯ್ದ ಗೀತೆಯನ್ನು ಕೇಳುತ್ತಿದ್ದೀರಿ. ಈ ದಿಲ್ವಾಲೆ ಚಿತ್ರದೊಂದಿಗೆ ಇಂದಿನ ಪುಷ್ಪಹಾರ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ರಾತ್ರಿ 8:45 ಆಗುತ್ತಲಿದ್ದು, ಮೊದಲಿಗೆ ಹಿಂದಿಯಲ್ಲಿ, ತದನಂತರ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇದೀಗ.

ಇದುವರೆಗೂ ರೂಪಾರಾವ್ ಮತ್ತು ದೀಪಾರಾವ್ ಅವರು ಹಾಡಿದ್ದಂತಹ ಭಾವಗೀತೆಗಳನ್ನು ಕೇಳುತ್ತಿದ್ದಿರಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.

0: ಇದು ಆಕಾಶವಾಣಿ. ಸಮಯ ಸರಿಯಾಗಿ 9:30. ನಮ್ಮ ಮುಂದಿನ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗಲಿದೆ.
1: ಆಕಾಶವಾಣಿ ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಯುವ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಲಾವಿದರಾದ ನೌಶಾದ್ ಹರ್ಲಾಪುರ್ ಹಾಗೂ ನಿಷಾದ್ ಹರ್ಲಾಪುರ್ ಅವರೊಡನೆ ಸಂದರ್ಶನ. ಸಂದರ್ಶಕರು ಹೆಚ್.ಎಂ. ಮಹೇಶ್.
2: ಕೇಳುಗರೆ, ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಯುವ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ವಿದ್ವಾಂಸರಾದಂತಹ ನೌಶಾದ್ ಹರ್ಲಾಪುರ್ ಹಾಗೂ ನಿಷಾದ್ ಹರ್ಲಾಪುರ್ ಇವರು ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಹರ್ಲಾಪುರ್ ಅವರೇ.
3: ನಮಸ್ಕಾರ ಸರ್.
2: ಹರ್ಲಾಪುರ್ ಅವರೇ, ನಿಮ್ಮ ಸಂಗೀತ ಪಯಣವನ್ನು ನಮ್ಮ ಶ್ರೋತೃಗಳಿಗೆ ಪರಿಚಯಿಸುವ ಮೂಲಕ ಕಾರ್ಯಕ್ರಮವನ್ನು ಆರಂಭಿಸೋಣ. ಮೊದಲಿಗೆ ಮೂಲತಃ ತಾವು ಎಲ್ಲಿಯವರು, ತಮ್ಮ ಬಾಲ್ಯ, ನಂತರ ಶಾಲಾ ಶಿಕ್ಷಣ ಹಾಗೂ ತಂದೆ ತಾಯಿ, ಈ ಕುರಿತು ತಾವೇನು ಹೇಳ್ತೀರಾ?
3: ಸರ್, ನಾವು ಮೂಲ ಧಾರವಾಡ ಜಿಲ್ಲೆಯವರು. ನನ್ನ ತಾಯಿ ತವ್ರ ಮನೆ ಹುಬ್ಳಿ, ನಾನು ಹುಟ್ಟಿದ ಕೂಡ ಹುಬ್ಳಿಯಲ್ಲೇ. ನಮ್ಮ ತಂದೆಯವರು ಹರ್ಲಾಪುರ ಅಂತಂದ್ಬಿಟ್ಟು ಧಾರವಾಡದ ಕೊನೆಯ ಗ್ರಾಮ. ಹರ್ಲಾಪುರದಲ್ಲಿ ನಮ್ಗೆ ಇವಾಗಲೂ ಕೂಡ ಹುಮಾಯೂನ್ ಹರ್ಲಾಪುರ್, ನೌಶಾದ್ ಹರ್ಲಾಪುರ್, ನಿಷಾದ್ ಹರ್ಲಾಪುರ್, ಹರ್ಲಾಪುರ್ ಅಂತಂದ್ರೆ ಎಷ್ಟೋ ಜನಕ್ಕೆ ಅದು ಒಂದು ಯಕ್ಷ ಪ್ರಶ್ನೆ. ಹರ್ಲಾಪುರ್ ಅಂತಂದ್ರೆ ಏನು? ಇದು ನನ್ನ ತಂದೆ ಊರು. ಆ ತಂದೆ ಊರನ್ನು ನಾವು ಇಟ್ಕೊಂಡಿದ್ದೆವು, ಹರ್ಲಾಪುರ್ ಅಂತ ಇಟ್ಕೊಂಡಿದ್ವಿ. ಸೊ ಆ ಗ್ರಾಮ, ಆ ಊರಿಂದ ನಾವು ಧಾರವಾಡ ಜಿಲ್ಲೆಯಿಂದನೇ ಬಂದಿರೋರು. ನಮ್ಮ ಸಂಗೀತ ಪರಂಪರೆ ಹೇಗೆ ನಮ್ಮ ಪರಂಪರೆ ಬಂತು ಅಂತಂದರೆ, ನಮ್ಮ ತಂದೆಯವರು ಸಣ್ಣವರಿದ್ದಾಗ ಮುಕ್ತಿ ಮಂದಿರ, ಅಲ್ಲಿಂದ ನಮ್ಮ ಊರಿಂದ ಒಂದು 3 ಕಿಲೋಮೀಟ್ರ್ ಮುಕ್ತಿ ಮಂದಿರ ಅಂತ ಇದೆ. ಇವತ್ತಿನ ರಂಭಾಪುರಿ ಪೀಠದ ಮೂಲ ಸ್ವಾಮೀಜಿಯವರು ಗಂಗಾಧರ ಅಜ್ಜವರು ಆ ಪೀಠಕ್ಕೆ ಆದವರು. ಅಲ್ಲಿ ಒಂದ್ಸಲ ತಂದೆಯವ್ರು ಸಣ್ಣವರಿದ್ದಾಗ ಒಂದು ಗೀತೆಯನ್ನು ಪ್ರಸ್ತುತಪಡಿಸುವಾಗ, ಈ ಹುಡುಗ ಭಾಳ ಚಂದ ಆಡ್ತಾನೆ, ಯಾರು ಇವನು, ಯಾರ ಮಗ ಅಂತ ಕೇಳಿದಾಗೆಲ್ಲ, ಅವ್ರು ಮುಕ್ತಿ ಮಂದಿರ ಅಜ್ಜಾರಿಗೆ ಬಟ್ಟೆ ಹೊಲ್ತಿದ್ದು ನಮ್ಮ ಅಜ್ಜವರು ಮೌಲಾ ಸಾಬ್ ಅಂತಂದ್ಬಿಟ್ಟು, ನಮ್ಮ ತಂದೆಯವ್ರ ತಂದೆಯವ್ರು ಮೌಲಾ ಸಾಬ್ ಅಂತಂದ್ಬಿಟ್ಟು, ಅವರು ಮುಕ್ತಿ ಮಂದಿರ ಅಜ್ಜವರಿಗೆ, ರಂಭಾಪುರಿ ಪೀಠದ ಮೂಲ ಅಜ್ಜರಿಗೆ, ಗಂಗಾಧರ ಅಜ್ಜರಿಗೆ ಬಟ್ಟೆ ಹೊಲಿತಿದ್ರು. ಆವಾಗ ನಮ್ಮ ಅಜ್ಜವರು ಅದನ್ನು ಈ ಶಿಶ್ನಾಳ್ ಶರೀಪುರ ಗೀತೆಗಳನ್ನು ಹಾಡ್ತಾ ಇದ್ರು. ಡೈಲಿ ಸಂಜೆ ಅಥವಾ ಮುಂಜಾನೆ ಹಿಂಗೆ ಹಾಡ್ತಾ ಇರುವಾಗ ಏಕನಾಥ ಹಿಡ್ಕೊಂಡ್ಬಿಟ್ಟು ಹಾಡ್ತಾ ಇದ್ರು. ಅದನ್ನು ನಮ್ಮ ತಂದೆಯವರು ಅದನ್ನು ಕೇಳಿ ಕೇಳಿ ಕೇಳಿ ಕೇಳಿ, ಅದು ಆ ಗಾಳಿ, ಒಂದು ಸ್ವಲ್ಪ ಸಂಗೀತದ ಗಾಳಿ ನಮ್ಮ ತಂದೆಯವ್ರಿಗೆ ಬಂದಮೇಲೆ, ಒಂದು ಸಲ ಹಿಂಗೆ ಗೋಷ್ಠಿ ನಡೆದಾಗ ಕಾರ್ಯಕ್ರಮದಲ್ಲಿ ಹಾಡಿದಾಗ, ಈ ಬಾಲಕ ತುಂಬ ಚಲೋ ಹಾಡ್ತಾನಿವ, ಏನು ಸಂಗೀತ ಕಲಿಸಿದ್ರೆ ಇವನು ಒಳ್ಳೇದಾಗತ್ತೆ ಅಂತಂದುಬಿಟ್ಟು, ನಮ್ಮ ತಂದೆಯವ್ರನ್ನ ಗದಗಿನ ವೀರಶಿವ ಪುಣ್ಯಾಶ್ರಮಕ್ಕೆ ಲೆಟ್ರ್ ಮೂಲಕ ಬರೆದು, ಪಂಡಿತ್ ಪುಟ್ಟರಾಜ ಅಜ್ಜ ಅವರಿಗೆ ಲೆಟ್ರ್ ಮೂಲಕ ಬರೆದು ಕಳಿಸ್ಕೊಡ್ತಾರೆ. ಅವಾಗ ಅವ್ರು ಹೋಗಿ ಸಂಗೀತವನ್ನು ಕಲಿತಾರೆ, ಅಭ್ಯಾಸ ಮಾಡ್ಕೊತ ಹೋಗ್ತಾರೆ ಸರ್. ಅದೇ ಪರಂಪರೆ ಏನಾಗ್ತಾ ಬಂತು, ಅವ್ರು ಶಿವಮೊಗ್ಗಕ್ಕೆ ಬಂದರು. ಈಗ ಶಿವಮೊಗ್ಗಕ್ಕೆ ಬಂದುಬಿಟ್ಟು ಒಂದು 38-40 ವರ್ಷ ಅಂತೂ ಆಯಿತು. ಸಂಗೀತದಲ್ಲೇ ನಾವು ಮನೆಯಲ್ಲೆಲ್ಲ ಸಂಗೀತದ್ದೇ ವಾತಾವರಣ, ಕುಟುಂಬನೂ ಮತ್ತು ಸಂಗೀತದ್ದೇ ಕುಟುಂಬ ನಮ್ಮದು. ಸೊ ಈಗ ಎಲ್ಲ ಗಾಳಿನೂ ಸಂಗೀತದ್ದೇ, ವಾತಾವರಣನೂ ಸಂಗೀತದ್ದೇ, ಎದ್ರೂ ಸಂಗೀತ, ಮಲ್ಕೊಂಡ್ರೂ ಸಂಗೀತ, ಎಲ್ಲ ಪೂರ್ತಿ ಅದು ಕೇಳಿ ಕೇಳಿ ಕೇಳಿ ಏನಾಗ್ಬಿಡುತ್ತೆ. ನಮಗೂ ಕೂಡ ಈ ಒಂದು ಇದರಲ್ಲೇ ಕಲಾ, ಈ ಭಾರತೀಯ ಪರಂಪರೆಯನ್ನು ಉಳಿಸಬೇಕು, ಒಂದು ಕಲಾವನ್ನು ಬೆಳೆಸ್ತಾ ಹೋಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವೇನು ಮಾಡಿದ್ವಿ, ಇಬ್ಬರು ಸಂಗೀತ ಫೀಲ್ಡಿಗೆ ಬಂದ್ವಿ ಸರ್. ನಾವು
2: ತಂದೆಯವರು ಸಂಗೀತ, ಅಜ್ಜವರು ಕೂಡ ಸಂಗೀತ ಅಂತ ಹೇಳಿದ್ರಿ, ತಮ್ಮಿಬ್ಬರಿಗೆ ಅದು ಬಿಟ್ಟು ನಾವು ಓದಬೇಕು ಅನ್ನೋದು ಕೆಲವರಿಗೆ ಇರುತ್ತೆ, ಈ ಆಸಕ್ತಿ ತಮ್ಮಿಬ್ಬರಿಗೆ ಯಾವ ರೀತಿ ಬಂತು ಅಂತ ಹೇಳ್ತೀರಿ?
4: ಸರ್, ಏನಾಯಿತು, ನಾವು ಸಣ್ಣವರಿದ್ದಾಗ ತಂದೆಯವರ ಶಿವಮೊಗ್ಗದಲ್ಲಿ ಇಲ್ಲಿ ಇದ್ದರು. ಸುಮಾರು ಅವ್ರ ಆಗಿನ ಕಾಲಕ್ಕೆ ಕಾರ್ಯಕ್ರಮಗಳು ಮತ್ತು ಅವರ ವಿದ್ಯಾರ್ಥಿಗಳು ಸಂಗೀತ ಕ್ಲಾಸ್ ಎಲ್ಲ ಭಾಳ ಮಾಡ್ತಾಯಿದ್ರು. ನಾವು ಸಣ್ಣವರಿಂದನೇ ಅವರು ನಮಗೆ ಸಂಗೀತದಲ್ಲೇ ತೊಡಗಿಸ್ಕೊಂತ ಬಂದರು ಸರ್. ಅವ್ರು ನಮ್ಮನ್ನು ಎಲ್ಲೋ ಕಾರ್ಯಕ್ರಮ ನಡೆದ್ರೆ ಅಲ್ಲಿ ಕರ್ಕೊಂಡು ಹೋಗೋದು. ಹಾಗೆ ನಿಮಗೆ ಒಂದು ನೆನಪು ಹೇಳ್ತೇನೆ, ಅವರು ಪೇಜಾವರ ಪರ್ಯಾಯದಲ್ಲಿ ಹಾಡ್ತಾಯಿದ್ರು ಉಡುಪಿಯಲ್ಲಿ ಕಾರ್ಯಕ್ರಮಕ್ಕೆ. ನಾನಿನ್ನು ಸಣ್ಣ ಮಗು. ಕಾರ್ಯಕ್ರಮದಲ್ಲಿ ಏನಾಯಿತು, ನಾನು ನಮ್ಮ ತಾಯಿಯವರು ಕೆಳಗೆ ಕೂರಿಸ್ಕೊಂಡಿದ್ದರು, ನಾನು ಎದ್ದು ಅವರು ಹಾಡುವಾಗ ಸ್ಟೇಜಿಗೆ ಹೋಗಿ ಅವ್ರ ಜೊತೆಗೆ ಅಲ್ಲೇ ತೊಡೆ ಮೇಲೆ ಮಲ್ಕೊಂಡು ಸ್ಟೇಜಲ್ಲೇ ಕಾರ್ಯಕ್ರಮದಲ್ಲೇ ನಡೆಯುವಾಗ, ಈ ರೀತಿ ಪ್ರತಿಯೊಂದಕ್ಕೂ ನಮ್ಮ ತಂದೆಯವರು ಆವಾಗಿನಿಂದನೂ ಸಂಗೀತದಲ್ಲೇ ತೊಡಸ್ಕೊತ ಬಂದರು. ಅವರು ನಮ್ಮನ್ನು, ನಾವು ಅವ್ರ ಜೊ ಒಟ್ಟನೆ ಹಾಡ್ತಾ ಜೊತೆಗೆ ಎಲ್ಲೋ ಕಾರ್ಯಕ್ರಮ ಆಗಲಿ, ಕ್ಲಾಸ್ಗಳಾಗಲಿ, ಪ್ರತಿಯೊಂದಕ್ಕೂ ಭಾಗವಹಿಸ್ತಾ ಬಂದ್ವಿ. ಅದೇನಾಗ್ಬಿಡ್ತು, ದೊಡ್ಡವ್ರು ಆಗ್ತಾ ಆಗ್ತಾ ನಮಗೆ ಸಂಗೀತದ ಮೇಲೆ ಒಲವು ಜಾಸ್ತಿ ಆಯಿತು, ತುಂಬ ಒಲವು ಆಯಿತು. ಓದು

0: ಮಾಡ್ತಾ ಇದ್ವಿ ಸರ್ ನಾವು. ಎಸ್ ಎಲ್ ಸಿ ಆಯ್ತು, ಸೆಕೆಂಡ್ ಇಯರ್ ಆಯ್ತು, ಮತ್ತೆ ಸೆಕೆಂಡ್ ಇಯರ್ ಆದ್ಮೇಲೆ ಹೋಗ್ಬೇಕಲ್ಲ ಯಾವ ಕಡೆ ಹೋಗ್ಬೇಕು ಅಂತ ಒಂದು ಏನಾರು ಆಯ್ಕೆ ಮಾಡ್ಕೋಬೇಕು.
1: ಹೌದು.
0: ಆಯ್ಕೆ ಮಾಡಕ್ ಬಂದಾಗ ಸಂಗೀತದ ಅಷ್ಟರೊಳಗೆ ನಮಗೆ ಇಬ್ರಿಗೂ ನಾವು ಜುಗಲ್ಬಂದಿ ಕಾರ್ಯಕ್ರಮಗಳನ್ನ ಕೊಡ್ತಾ ಇದ್ವಿ. ಅದಕ್ಕೆ ತಂದೆಯವರು ಏನು ಮಾಡಿದ್ರು, ನೀವು ಬೇಡ, ಚಲೋ ಹಾಡ್ತಾ ಇದ್ದೀರಿ, ನೀವು ಚೆನ್ನಾಗಿ ಅಭ್ಯಾಸ ಮಾಡ್ರಿ, ನೀವು ಸಂಗೀತದಲ್ಲೇ ಮುಂದುವರಿರಿ ಅಂತ ಅವ್ರು ಏನು ಮಾಡಿದರು, ನಮ್ಮದು ಗದಗಲ್ಲಿ ವೀರೇಶ್ವರ ಪುಣ್ಯಾಶ್ರಮ ನಮ್ಮ ಗುರುಗಳು ಗುರುಕುಲ, ಅಲ್ಲಿ ಪಂಡಿತ್ ಪಂಚಾಕ್ಷರ ಸಂಗೀತ ಮಹಾವಿದ್ಯಾಲಯ ಅಂತ ಪಿ ಪಿ ಜಿ ಮ್ಯೂಸಿಕ್ ಕಾಲೇಜ್ ಇದೆ ಸರ್, ಅದು ಧಾರವಾಡ ಯೂನಿವರ್ಸಿಟಿಗೆ ಇದನ್ನ ರಿಲೇಟೆಡ್. ಈಗ ಬಿ ಎ, ಬಿ ಎಸ್ ಸಿ ಈ ಥರ ಎಲ್ಲ ಡಿಗ್ರಿಗಳನ್ನು ಸಾಕಷ್ಟು ಜನ ಮಾಡ್ತಿರ್ತಾರೆ. ಬಿ ಎಂ ಅಂತ ಬ್ಯಾಚುಲರ್ ಆಫ್ ಮ್ಯೂಸಿಕ್,
1: ಮ್ಯೂಸಿಕ್
0: ಹಾಂ ಡಿಗ್ರಿ ಅದು.
1: ಹೌದು.
0: ಹಾಂ, ಸೊ ನೀವು ಇದನ್ನೇ ಮಾಡಿರಿ, ಸಂಗೀತದಲ್ಲಿ ಎಕ್ಸಾಮ್ ಮಾಡಿರಿ, ಮುಂದೆ ನೋಡೋಣ ಚಲೋ ಆಗ್ತದೆ ಅಂತ ನಮ್ಮ ತಂದೆಯವರು ಅದರಲ್ಲೇ ನಮಗೆ ಎಜುಕೇಷನನ್ನು ಮ್ಯೂಸಿಕಲ್ಲೇ ಹೆಚ್ಚಾಗಿ ತೋರಿಸ್ಕೊಂಡ್ವಿ. ಬಿ ಮ್ಯೂಸಿಕ್ ಆಯಿತು, ಮಾಸ್ಟರ್ ಆಫ್ ಮ್ಯೂಸಿಕ್ ಧಾರವಾಡ ಯೂನಿವರ್ಸಿಟಿಯಲ್ಲಿ, ಹೌದು. ಆಮೇಲೆ ಅದರಲ್ಲೇ ಕೆಸೆಟ್ ಆಯಿತು ನಮ್ಮದು. ಆಮೇಲೆ ಈ ಥರ ಕಾರ್ಯಕ್ರಮಗಳು, ಜುಗಲ್ಬಂದಿ ಕಾರ್ಯಕ್ರಮನ ನಮಗೆ ಸಾಕಷ್ಟು ಕಡೆ ಕರೀಲಿಕ್ಕೆ ಶುರು ಮಾಡಿದರು, ತುಂಬ ಚೆನ್ನಾಗಿ ಆಗ್ತಾ ಹೋಯಿತು ಕಾರ್ಯಕ್ರಮಗಳು. ಹೀಗಾಗಿ ಸಂಗೀತದಲ್ಲೇ ಪ್ರೊಫೆಷನಲ್ ನಾವು, ಆಮೇಲೆ ಈಗೆಲ್ಲ ನಮ್ಮದು ಒಂದು ಇನ್ಸ್ಟಿಟ್ಯೂಟ್ ಮಾಡ್ಕೊಂಡ್ವಿ ನಾವು, ಅದೇ ಶಿವಮೊಗ್ಗದಲ್ಲಿ ಅಲಂಕಾರ ಸಂಗೀತ ಮಹಾವಿದ್ಯಾಲಯ ಅಂತ ನಮ್ಮದೊಂದು ಸ್ವಂತ, ನಮ್ಮದೇ ವಿದ್ಯಾಲಯ ಅಂತ ಅಲಂಕಾರ ವಿದ್ಯಾಲಯ ಅಂತ ನಾವು ಮಾಡ್ಕೊಂಡಿದ್ವಿ. ನನ್ನ ಅಣ್ಣ ಮತ್ತು ನಾನು ಮತ್ತು ನಮ್ಮ ಒಬ್ಬರು ತಬಲಾಜಿ ಇದ್ದಾರೆ ವಿನಾಯಕ್ ಸಾಗರ್ ಸರ್ ಅಂತ, ಅವರು ಎಲ್ಲ ಸೇರಿಕೊಂಡು ನಾವು ಹಿಂಗೆ ಕ್ಲಾಸ್ಗಳನ್ನು ಮಾಡ್ತಾ ಮಕ್ಕಳಿಗೆ, ನೂರಾರು ಮಕ್ಕಳಿಗೆ ವಿದ್ಯಾ ಸಂಗೀತ ವಿದ್ಯೆನ ಹೇಳ್ಕೊಳ್ತಾ ಈ ಥರ ಪ್ರೊಫೆಷನಲ್ ಆಗಿ ಬಂದುಬಿಟ್ರಿ ಸರ್ ನಮಗೆ, ಹಂಗಾಗಿ ಸಂಗೀತದಲ್ಲಿ ಮುಂದುವರಲಿಕ್ಕೆ ಕಾರಣ ಆಯಿತು.
1: ಮೂಲತಃ ತಾವು ಸಂಗೀತದ ಫ್ಯಾಮಿಲಿ ಅಂತ ಹೇಳಿದ್ರಿ, ತಂದೆಯವರು ಹುಮಾಯೂನ್ ಅರ್ಲಾಪುರ ಅವರು. ತಮ್ಮ ಒಂದು ಸಂಗೀತ ಅಭ್ಯಾಸಕ್ಕೆ ತಂದೆಯವರ ಪ್ರಭಾವ ಯಾವ ರೀತಿ ಬೀರ್ತಾ ಹೋಯಿತು ತಮಗೆ ಅಂತ ಹೇಳ್ತೀರಿ?
2: ಸರ್, ನನಗೆ ಇವಾಗಲೂ ನೆನಪಿದೆ, ಈಗ ನನಗೆ ವಯಸ್ಸು 33, ನಾನು ತುಂಬ ಸಣ್ಣನಿದ್ದಾಗ, 1 ವರ್ಷದ ಹುಡುಗ ಇದ್ದಾಗ, ನನ್ನ ತಂದೆ ಪ್ರತಿದಿನನೂ ನನ್ನ ಮಲಗಿಸ್ಕೊತಾ ಇದ್ದಿದ್ದು ಎದೆ ಮೇಲೆ, ಅವರ ಎದೆ ಮೇಲೆ ನನ್ನ ಮಲಗಿಸ್ಕೊತಾ ಇದ್ದರು. ಅವ ಮಲಗಿಸ್ಕೊಂಡಿರುವಾಗ ದಿನಾಗಲೂ ಕೂಡ ಎದೆಯನ್ನು, ನನ್ನ ಬೆನ್ನನ್ನು ತಟ್ಟುತ್ತಾ ಅವರು ಹಾಡುಗಳನ್ನು ಹಾಡ್ತಾ, ಅಂದರೆ ಶಾಸ್ತ್ರೀಯ ಸಂಗೀತದ ತಳಹದಿ ಇರುವಂತಹ ಚೋಟಾ ಕ್ಯಾಲ್ ಆಗಿರ್ಬೋದು, ಈ ಥರ ಚೀಸ್ಗಳಾಗಿರ್ಬೋದು, ಇಂಥ ಗೀತೆ ಪ್ರಕಾರಗಳಾಗಿರ್ಬೋದು, ಅವ್ರನ್ನ ಬೆನ್ನನ್ನು ನನ್ನ ಬೆನ್ನನ್ನು ತಟ್ಟುತ್ತಾ ಮಲಗಿಸ್ತಾ ಇದ್ರು. ನನಗೆ ಅದನ್ನು ಈಗಲೂ ಕೂಡ ಸಣ್ಣ ಪುಟ್ಟ ನನಗೆ ಆ ಗುಂಗುಗಳು ನನಗೆ ಇವಾಗಲೂ ಕೂಡ ಕಾಡ್ತಾ ಇರುತ್ತೆ. ಯಾಕೆ ಅಂತಂದರೆ ಈಗ ನನಗೂ ಮಗ ಆಗಿರೋದ್ರಿಂದ ಆ ಒಂದು ವಾತಾವರಣ ಕೂಡ ಅವಾಗಿನ ನೆನಪು ನನಗೆ ಬರುತ್ತೆ. ಹಾಗಾಗಿ ನನಗೆ ತಂದೆಯವ್ರದ್ದು ಪ್ರತಿಯೊಂದು ಪ್ರಭಾವ, ನಾವು ಮತ್ತೆ ಸ್ಕೂಲಿಗೆ ಹೋಗಿ ಬಂದ ಮೇಲೆ ವಾರದಲ್ಲಿ 3 ದಿನ ನಾನು ಕ್ಲಾಸಿಗೆ ಹೋಗ್ತಾ ಇದ್ದೆ ಅಪ್ಪನ ಕ್ಲಾಸಿಗೆ. ಮೊದಲು ಅಪ್ಪನ ಕ್ಲಾಸ್ ಇದ್ದಿದ್ದು ಕರ್ನಾಟಕ ಸಂಘದ ಎದುರುಗಡೆ ಪಂಡಿತ ಪಂಚಾಕ್ಷರ ಮಹಾವಿದ್ಯಾಲಯ ಸಂಗೀತ ಪಾಠಶಾಲೆ ಅಂತಂತಿತ್ತು, ಗ್ರ್ಯಾಂಟೆಡ್ ಸ್ಕೂಲು ಸರ್. ಅಲ್ಲಿಂದ ಅಲ್ಲಿಗೆ ನನ್ನ ಅಮ್ಮ ಬಂದುಬಿಟ್ಟು ವಾರದಲ್ಲಿ 3 ದಿನ ಬಂದು ಕರ್ಕೊಂಡೋಗಿ, ಇದನ್ನು ತಂದೆನೇ ಮುಂಚೆ ಬೇಗನೆ ಹೋಗ್ತಿದ್ರು ಅಪ್ಪ, ಸಂಜೆ ಅಷ್ಟೊತ್ತಿಗೆ ನಾನು ಅಮ್ಮ ಬಂದುಬಿಟ್ಟು ನಾನು ಕರ್ಕೊಂಡು ಹೋಗೋದು ಮತ್ತು ಕರ್ಕೊಂಡು ಬರೋದು ಮಾಡ್ತಾಯಿದ್ರು. ಹಾಗಾಗಿ ನಾವು ಇತ್ತಲಾಗೆ ಓದು, ವಿದ್ಯಾಭ್ಯಾಸ ಮತ್ತು ನಮ್ಮ ಸಂಗೀತಾಭ್ಯಾಸ ಎರಡು ಜೊತೆ ಜೊತೆಗೆ ಹೋಗ್ತಾ ಇತ್ತು, ಸಾಕ್ತಾ ಇತ್ತು. ಇದು
1: ತಂದೆಯವರ ಪ್ರಭಾವ ಅಂತ ಹೇಳಿದ್ರಿ, ಅದ್ರ ಕುರಿತಾಗಿ ತಮಗೆ ನೆನಪಿರ್ತಕ್ಕಂಥ ಒಂದು ವಚನ ಸ್ವಲ್ಪ ಹೇಳ್ಬೋದು ಅಂತ?
2: ಹಾಂ ಸರ್, ತಂದೆಯವ್ರದ್ದು ಅವಾಗ ಈಗ ತುಂಬ ಅದು ಪ್ರಚಲಿತವಾಗಿರುವಂತಹ ಎಲ್ಲರೂ ಬಾಯಲ್ಲೂ ಇದು ಬರ್ತಾ ಇರತ್ತೆ. ನನ್ನ ಗುರುವಿನ ಗುರು ಗಾನಯೋಗಿ ಶಿವಯೋಗಿ ಪಂಡಿತ್ ಪುಟ್ಟರಾಜ್ ಕವಿ ಅಜ್ಜವ್ರು ಬರೆದಿರುವಂಥ ಅವ್ರ ಗುರುಗಳ ಮೇಲೆ, ಪಂಡಿತ್ ಪಂಚಾಕ್ಷರ ಅಜ್ಜರ ಮೇಲೆ ಬರೆದಿರುವಂಥದ್ದು ಒಂದು ವಚನ ಇದು. ಗುರುವಿಗೆ ತನುವನ್ನು, ಲಿಂಗಕ್ಕೆ ಮನವನ್ನು, ಜಂಗಮಕ್ಕೆ ದನವ ಕೊಟ್ಟು ನಿಶ್ಚಿಂತನಾಗಿರುವ ಭಕ್ತನೇ ಮಹಾದೇವನಯ್ಯ ಅಂತ ತುಂಬ ಅದ್ಭುತವಾಗಿರುವಂಥ ಒಂದು ವಚನ ಸರ್ ಅದು.

0: ಪ್ರಾರಂಭದ ಗುರುಗಳು ತಮ್ಮ ತಂದೆಯವರು ಅಂತ ಹೇಳಿದ್ರಿ, ತದನಂತರದಲ್ಲಿ ತಮ್ಮ ಗುರುಗಳು ಯಾರು ಅಂತ ಹೇಳ್ತೀರಿ?
1: ಪ್ರಾರಂಭದಲ್ಲಿ ನನ್ನ ವಿದ್ಯಾಭ್ಯಾಸ SSLC ಮುಗಿದ ಮೇಲೆ ಸರ್ ಸಂಗೀತದ ರುಚಿ ಏನನ್ನೋದು ಗೊತ್ತಾಗಿದ್ದು ನನಗೆ. ಅಲ್ಲಿ ತನಕ ಓದು ಬರೀ ಟ್ಯೂಷನ್ಗೆ ಹೋಗು ಸಂಗೀತ ಅಂದರೆ ಜೂನಿಯರ್ ಲೆವೆಲಲ್ಲೇ ನಮ್ದು ಹೋಗ್ತಾ ಹೋಗಿತ್ತು. ಸಂಗೀತ ಸವಿಬೇಕು ಅಂತಂದರೆ ಸಮುದ್ರದಲ್ಲಿ ನಾವು ಈಜನ್ನು ಕಲಿಬೇಕು. ಯಾಕೆ ಅಂತಂದರೆ ಸಮುದ್ರ ಮತ್ತು ಸಮುದ್ರವನ್ನು ಆಳವನ್ನು ನಾವು ಅಧ್ಯಯನ ಮಾಡೋಕ್ಕಾಗಲ್ಲ, ಆಕಾಶದ ಅಧ್ಯಯನನೂ ನಾವು ಮಾಡಲಿಕ್ಕಾಗೋದಿಲ್ಲ. ಯಾಕಂದರೆ ಸಂಗೀತ ಆಕಾಶ ಮತ್ತು ಸಮುದ್ರ ಸಾಗರ ಇದ್ದಾಗ ಸಂಗೀತ ನಾವು ಹೆಂಗೆ ನಾವು ಅಭ್ಯಾಸ ಮಾಡ್ತಾ ಹೋಗ್ತೀವಿ ಪ್ರತಿಯೊಂದು ಕೂಡ ಅದು ಹೆಚ್ಚಾಗ್ತಾನೇ ಹೋಗುತ್ತೆ ಸರ್. ಅದರದ್ದು ಪ್ರತಿಯೊಂದು ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ನಾವು SSLC ಮುಗಿದ ನಂತರ ಮುಗಿದ ಮಾರನೇ ದಿವಸ ಎಕ್ಸಾಮ್ ಆಗಿ ಮಾರನೇ ದಿವಸದಿಂದ ಬೆಳಗಿನ ಜಾವ 5 ಗಂಟೆಯಿಂದ ಒಂದು 7:30 ತನಕ ನಾವು ಅಭ್ಯಾಸ ಮಾಡ್ತಿದ್ದೆ ಸರ್. ಜೊತೆಗೆ ನಮ್ಮ ಜೊತೆಗೆ ಶ್ಯಾಮ್ ಮಿರಜ್ಕರ್ ಅಂತಂದ್ಬಿಟ್ಟು ತಬಲಾಕ್ ಬರ್ತಿದ್ರು ಅವಾಗ, ಜೊತೆಗೆ ತಾನ್ಪುರಿಗೆ ಶಶಿ ಮಂಗಳಗಾರ್ ಅಂತಂದ್ಬಿಟ್ಟು ಅವರು ನಾವೆಲ್ಲ ಒಟ್ಟಿಗೆ 3 ಜನನು ಪ್ರಾಕ್ಟೀಸ್ ಮಾಡ್ತಾಯಿದ್ವಿ. ಪ್ರಾಕ್ಟೀಸ್ ಮಾಡುವಾಗ ಹೆಚ್ಚು ಕಡಿಮೆ ಸಂಗೀತದಲ್ಲಿ ಆಗ್ತಾ ಇತ್ತು. ಆವಾಗ ತಂದೆಯವ್ರು ಬಂದುಬಿಟ್ಟು ಪ್ರಾಕ್ಟೀಸ್ ಮಾಡುವಾಗ ಹೀಗೆ ಮಾಡಬೇಕು, ರಾಗವನ್ನು ಹೀಗೆ ತೊಗೊಳ್ಬೇಕು, ಶೋಟಕಲವನ್ನು ಹೀಗೆ ಹಾಡಬೇಕು, ತಾಳಬದ್ಧವಾಗಿ ಹಾಗೆ ಹಾಡಬೇಕು, ಕ್ರಮಬದ್ಧವಾಗಿ ಹಾಡಬೇಕು ಅನ್ನೋದನ್ನು ಹೇಳ್ತಾಯಿದ್ರು. ಮತ್ತು ಅದು ಹೇಳುವಾಗ ಪ್ರೀತಿ ಮಾತುಗಳಲ್ಲ, ಯಾಕೆ ಅಂತಂದ್ರೆ ಗುರು ಸ್ಥಾನದಲ್ಲೇ ಇರಬೇಕು. ಅವಾಗ ಅಲ್ಲಿ ತಂದೆ ಮತ್ತು ಮಗನ ಸ್ಥಾನ ಇರ್ತಿಲ್ಲ, ಗುರು ಮತ್ತು ಶಿಷ್ಯನ ಒಂದು ಸಂಬಂಧ. ಸ್ಟ್ರಿಕ್ಟಾಗಿ ನೇರವಾಗಿ ಖಡಕ್ಕಾಗಿ ಮಾತಾಡ್ತಿದ್ರು ತಂದೆಯವರು. ಹಾಗಾಗಿ ನಾವು ಇವತ್ತಿಗೆ ಅದು ಬಂದಿರುವಂಥದ್ದು ಸಂಗೀತದ್ದು ಆಗಿನ ಒಂದು ಜೂನಿಯರ್ ಸಂಗೀತಕ್ಕೂ ಈಗಿನ ಒಂದು ಸೀನಿಯರ್ ಮತ್ತು ವಿದ್ವತ್ತಿಗೂ ಬೇರೆ. ಫೈನ್ ಟ್ಯೂನ್ ಮಾಡಲಿಕ್ಕೆ ಅಂತಂದ್ಬಿಟ್ಟು ನನಗೆ 2011 ನನ್ನ PUC ನಂತರ, PUCಯಲ್ಲಿ ಇದ್ದೆ ಸರ್, ನಾನು ಫಸ್ಟ್ ಇಯರು ಮತ್ತು ಸೆಕೆಂಡ್ ಇಯರ್ PUC DVS ಕಾಲೇಜಲ್ಲಿ ಓದಿದೆ. ಹೈಸ್ಕೂಲ್ 8 ಮತ್ತು 9 ಮತ್ತು 10 ಕ್ಲಾಸನ್ನು ಆದಿಚುಂಚನಗಿರಿಯಲ್ಲಿ ಓದಿದೆ. PUC ಬಂದ ನಂತರ ನನಗೆ ತಂದೆಯವರು ಏನು ಮಾಡಿದ್ರು, ನನ್ನ ಮಗನಲ್ಲಿ ಒಂದು ಸ್ವಲ್ಪ ಗಾಯನವನ್ನು ಸ್ವಲ್ಪ ವಿಶಿಷ್ಟತೆ ಚೇಂಜ್ ಆಗಲಿ, ಒಂದು ಸ್ವಲ್ಪ ಫೈನ್ ಟ್ಯೂನ್ ಆಗಲಿ ಅಂತಂದ್ಬಿಟ್ಟು ಇವತ್ತಿನ ಧಾರವಾಡದ ಅಂತಾರಾಷ್ಟ್ರೀಯ ಕಲಾವಿದರು ಪಂಡಿತ್ ಸೋಮನಾಥ್ ಮಡೂರ್ ಹತ್ರ ನನಗೆ ಕಳಿಸ್ಕೊಡ್ತಾರೆ. ಮಡೂರ್ ಸರ್ ಹತ್ರ ಅವರು ತುಂಬ ದೊಡ್ಡ ವಿದ್ಯಾವಂತರು, ತುಂಬ ದೊಡ್ಡ ಗಾಯಕರು. ಅವ್ರ ಹತ್ರ ಹೋದ್ಮೇಲೆ ನಮ್ಮ ಗಾಯನದ ಶೈಲಿ ಒಂದು ಸ್ವಲ್ಪ ಹಂಗ ಚೇಂಜ್ ಆಗ್ತಾ ಬಂತು ಸರ್. ಯಾಕಂದರೆ ಪ್ರತಿಯೊಂದು ಯಾವ ಥರ ಹಾಡಬೇಕು, ಯಾವ ಥರ ಸೂರನ್ನು ಇಟ್ಕೊಳ್ಬೇಕು, ಯಾವ ಥರ ಸ್ವರವನ್ನು ಮಾಡಬೇಕು, ತಾನ್ಬಾಜ್ ಎಷ್ಟು ಮಾಡಬೇಕು, ಹೆಂಗೆ ಸ್ವರಗಳನ್ನು ತೊಗೊಳ್ಬೇಕು ಅನ್ನೋದನ್ನು ಪ್ರತಿಯೊಂದು ಎಳೆ ಎಳೆಯಾಗಿ ಅಲ್ಲಿಗೆ ಹೋದ ಮೇಲೆ ಇನ್ನೊಂದಿಷ್ಟು ವಿಚಾರ, ಸಂಗೀತದ ಒಂದು ವಿಚಾರ ಮತ್ತು ಧಾರೆಯನ್ನು ಅದನ್ನು ಇನ್ನೂ ನೀಟಾಗಿ ಅವರು ಹೇಳ್ತಾ ಹೋದರು. ನನ್ನ ಹೆಚ್ಚಿನ ಒಂದು ವಿದ್ಯಾಭ್ಯಾಸಕ್ಕೂ ಧಾರೆ ಎರೆದವರು ಇಬ್ಬರು, ನನಗೆ ನನ್ನ ತಂದೆ ನನ್ನ ಮೊದಲ ಗುರು ಉಸ್ತಾದ್ ಹುಮಾಯೂನ್ ಹರ್ಲಾಪುರರಾಗಿರ್ಬೋದು, ನನ್ನ ಎರಡನೇ ಗುರು ಪಂಡಿತ್ ಸೋಮನಾಥ್ ಮಡೂರರಾಗಿರ್ಬೋದು. ಗಾಯನ ಫೈನ್ ಟ್ಯೂನ್ ಮಾಡಲಿಕ್ಕೆ ಇವತ್ತು ಏನೋ ಸಾಧನೆ ಮಾಡಿದ್ದೇನೆ ಅಂದರೆ ಇವರು ಕೊಡುಗೆಗಳು, ಮತ್ತು ತಾಯಿ ಆಗಿರುವಂಥ ದಿಲ್ಶಾದ ಅಮ್ಮ ಕೊಡುಗೆನೂ ಕೂಡ.
0: ಗುರುಗಳ ಬಗ್ಗೆ ಹೇಳಿದ್ರು ಸೋಮನಾಥ್ ಮಡೂರ್ ಸರ್ ಅಂತ, ಅವರಲ್ಲಿ ತಾವು ಕಲಿತಂಥ ಪಾಠಗಳ ಬಗ್ಗೆ ಏನಾದರೂ ಒಂದು ನೆನಪು ಹೇಳ್ಬೋದಾ?
2: ಅವರಲ್ಲಿ ಅಂದರೆ ಸರ್ ಭಾಳ ದೊಡ್ಡ ವಿದ್ವಾಂಸರು ಸರ್ ಅವರು ಧಾರವಾಡದಲ್ಲಿ. ಆಮೇಲೆ ಭಾಳ, ಯಾಕಂದರೆ ಅಣ್ಣವ್ರು ಪಾಠಕ್ಕೆ ಹೋಗ್ತಾ ಇದ್ರೆ ಯಾವಾಗಲೂ ನಾನು ಅವರೊಟ್ಟಿಗೆ ಒಂದು 2-3 ಕ್ಲಾಸ್ ಹೋಗಿದ್ದೆ. ಅವಾಗ ಪ್ರತಿಯೊಂದು ಕ್ಲಾಸಲ್ಲೂ ಅವರು ಗುರುಗಳು ಏನಂದ್ರೆ ಭಾಳ ಸ್ಟ್ರಿಕ್ಟ್ ಅವರು, ಹಿಂಗೆ ಅಭ್ಯಾಸ ಮಾಡಬೇಕು, ಹಿಂಗೆ ಮಾಡ್ಕೋಬೇಕಪ್ಪ, ಹಿಂಗೆ ನೀವು ಹಿಂಗೆ ರಾಗಗಳನ್ನು ತಯಾರಿ ಮಾಡ್ಕೋಬೇಕು. ಆಮೇಲೆ ಅವ್ರು ಎಲ್ರಿಗೂ ಪಾಠ ಮಾಡ್ತಾ ಇರಲಿಲ್ಲ ಸರ್, ಅವ್ರಿಗೆ ಇಷ್ಟ ಆದರೆ ಮಾತ್ರ ಪಾಠ ಮಾಡೋರು. ಅವರು ಸುಮ್ಮನೆ ಅವನು ಬಾ ನೀನು ಹೇಳಿಸ್ಕೋ
0: ದುಡ್ಡಿಗಾಗಿ
2: ಪಾಠ ಅಲ್ಲ, ಅವರು
0: ಕಲಿಕೆಗಾಗಿ
2: ಕಲಿಕೆಗೆ ಅವರು ಮೂಡ್ ಬಂತು ಅಂದರೆ ಹೇಳೋರು ಅವರು. ಅವರು ಯಾರು ತುಂಬ ಚೆನ್ನಾಗಿ ಹಾಡ್ತಾ ಇದ್ರು ಅಂಥವ್ರಿಗೆ ಮಾತ್ರ ಪಾಠ ಹೇಳೋರು ಸರ್, ನೋಡಿ ಹೇಳೋರು. ಸುಮ್ಮನೆ ಅವನು ಕಲಿತಾನೆ ಅವನಿಗೂ ಕರ್ಸ್ಕೊಂಡೆ ಇನ್ನೊಬ್ಬಂಗೆ ಹಿಂಗಿಲ್ಲ ಇರಲಿಲ್ಲ. ಭಾಳ ವಿದ್ವಾಂಸರು ಅವರು ಪ್ರತಿಯೊಂದು ರಾಗ ಎಲ್ಲ ಹೇಳ್ಕೊಡ್ತಿದ್ರು. ಭಾಳ ಬೆಳಗಿನ ರಾಗ ಭಟ್ಟಿಯಾರು ಹೇಳ್ಕೊಟ್ಟಿದ್ದಾರೆ, ಆಮೇಲೆ ಕೋಮಲ್ ರಿಷಾಭಾಸ ಅವ್ರಿಗೆ ಹೇಳ್ಕೊಟ್ಟಿದ್ದಾರೆ, ಸಂಜೆ ರಾಗ ಮಧುವಂತಿ ಹೇಳ್ಕೊಟ್ರು, ಆಮೇಲೆ ಮಾರ್ವಾ ಹೇಳ್ಕೊಟ್ರು, ಆಮೇಲೆ ಸಂಜೆ ರಾಗ ಕೇದಾರ್, ಇಂಥ ದೊಡ್ಡ ದೊಡ್ಡ ರಾಗಗಳನ್ನೆಲ್ಲ ಅವ್ರ ಕಡೆ ನಾವು ಅಭ್ಯಾಸ ಮಾಡಿದ್ವಿ ನಾನು ಮತ್ತು ಅಣ್ಣವರು. ಅವರು ಹೇಳ್ಕೊಡುವಾಗ ಅದೇ ಹೇಳ್ತಾಯಿದ್ರು, ಆಲಾಪ್ಗಳನ್ನು ಹೇಗೆ ತೊಗೋಬೇಕು, ಆಮೇಲೆ ತಾನ್ಗಳನ್ನು ಹೇಗೆ ಮಾಡಬೇಕು ಶಾಸ್ತ್ರೀಯ ಸಂಗೀತದಲ್ಲಿ, ಸ್ವರಗಳನ್ನು ಹೇಗೆ ಮಾಡಬೇಕು, ಈ ಥರದ್ದೆಲ್ಲ ಹೆಚ್ಚಿನ ಫೈನ್ ಟ್ಯೂನ್ ಸಂಗೀತದಲ್ಲಿ ಹಾಡುವಾಗ. ಈಗ ಯಾಕಂದರೆ ನಾವು ಸುಮಾರು 100 ಕಡೆ ಹೋಗಿ ಹಾಡ್ತಾ ಇರ್ತೀವಿ ಸರ್. ಈಗ ಗೊತ್ತಿರೋಂಗೆ ಮೊನ್ನೆ ನಮ್ಮದು ಕಾನ್ಸರ್ಟ್ ಮೈಸೂರಲ್ಲಿ ಕಾನ್ಸರ್ಟ್ ಇತ್ತು, ಸ್ವರ ಸಂಕಲ್ಪ ಅಂತ ದೊಡ್ಡ ಸಂಗೀತ ಸಭಾ. ಆಮೇಲೆ ಈಗ ನಾಡಿದ್ದು ನಮ್ಮದು ಗುಜರಾತ್ನ ಅಹಮದಾಬಾದ್ನಲ್ಲಿ ಕಾನ್ಸರ್ಟ್ ಇದೆ. ಆಮೇಲೆ ಮತ್ತೆ ಮುಂದಿನ ವಾರ ಅಲ್ಲಿ

0: ಮಹಾರಾಷ್ಟ್ರದಲ್ಲಿದೆ. ಹಿಂಗೆ ನೂರಾರು ಕಡೆ ಹೋಗಿ ಹಾಡುವಾಗ ಭಾಳ ಕೇಳುಗರು ಹೆಂಗೆ ಬಂದಿರ್ತಾರೆ ಅಂದರೆ ಭಾಳ ಸೂಕ್ಷ್ಮ ಮಂದಿ ಬಂದಿರ್ತಾರೆ ಆ ಕಡೆ ಎಲ್ಲ, ಉತ್ತರ ಭಾರತದ ಕಡೆ ಎಲ್ಲ. ಇವ್ರು ಹೆಂಗೆ ಹಾಡ್ತಾರೆ, ಇವ್ರು ಹೆಂಗೆ ಕಲ್ತಿದ್ದಾರೆ, ಗುರುಗಳ ಒಟ್ಟಿಗೆ ಹೆಂಗೆ ಟೀಚ್ ತೊಗೊಂಡಿದ್ದಾರೆ, ಹೆಂಗೆ ಅಭ್ಯಾಸ ಮಾಡಿದ್ದಾರೆ ಅನ್ನೋದು ಹಾಡೋದ್ರಲ್ಲಿ ಗೊತ್ತಾಗ್ಬಿಡ್ತದೆ ಅವ್ರಿಗೆ ನೂರಾರು ಜನಕ್ಕೆ. ಸೊ ಹಂಗಾಗಿ ನಾವು ಭಾಳ ಹುಷಾರಾಗಿ ಹಾಡಬೇಕು. ಗುರುಗಳಿಂದ ನಾವು ಭಾಳಷ್ಟು ನಮಗೆ ಗುರುಗಳು ಹೇಳಿಕೊಟ್ರು, ಹಿಂಗೆ ಹಾಡ್ರಿಪ್ಪ, ಹಿಂಗೆ ಅಭ್ಯಾಸ ಮಾಡಿರಿ ನೀವು ಅಂತ. ನಮ್ಮ ತಂದೆಯವರಾಗಲಿ, ಪಂಡಿತ್ ಸೋಮನಾಥ್ ಮಡೂರ್ ಸರ್ ಆಗಲಿ, ಇವರೆಲ್ಲ ಭಾಳ ಸಹಕಾರ ಮಾಡಿ, ನಮ್ಮ ತಾಯಿಯವ್ರದ್ದು ಅಷ್ಟೇ ಸಹಕಾರ ಇದೆ ನಮಗೆ. ಅವರು ಗುರು ಇದ್ದಂಗೆ ನಮಗೆ, ಯಾಕಂದರೆ ಶ್ರುತಿ ನಮಗೆ ತಾನ್ಪುರದಲ್ಲಿ ಒಡಗೂಡಿ ಪ್ರತಿಯೊಂದು ನೀವು ಹಿಂಗೆ ಹೋಗ್ರಿ, ಹಿಂಗೆ ಹಾಡು ಬರ್ರಿ ಕಾರ್ಯಕ್ರಮಕ್ಕೆ ಅಂತೆಲ್ಲ ಸಪೋರ್ಟ್ ಮಾಡಿ. ಹಿಂಗೆ ಈ ರೀತಿ ಮನೆ ಸಹಕಾರ ಮತ್ತು ನಮ್ಮ ಗುರುಗಳ ಸಹಕಾರದಲ್ಲಿ ನಾವು ಭಾಳ ಕಲ್ತ್ವಿ ಸರ್, ಈ ಥರ ಮೂಡ್ ಬಂತು ನಮಗೆ.
1: ತಾವು ಪಂಡಿತ್ ಪಂಚಾಕ್ಷರಿ ಸ್ವಾಮಿಯವರ ಪರಂಪರೆಯಿಂದ ಇದ್ದವರು, ಜೊತೆಗೆ ಗ್ವಾಲಿಯರ್ನ ಘರನ ಕೂಡ ತಮಗೆ ಇದೆ ಅಂತ ಹೇಳಿದ್ರಿ, ಇದು ಯಾವ ರೀತಿ ಪ್ರಭಾವ ಬೀರುತ್ತೆ ಇವೆರಡು ಅಂತ ಹೇಳ್ತೀರಾ?
2: ಸರ್, ನಮ್ಮ ಕರ್ನಾಟಕದಲ್ಲಿ ಗದಗ್ನಲ್ಲಿ ಇರುವಂತಹ ಸಂಗೀತ ಕಾಶಿ ಅಂತ ಕರೀತಾರೆ. ಪಂಚಾಕ್ಷರ ಪರಂಪರ ಅಂತಂದ್ರೆ ಅಲ್ಲಿ ಕಲ್ತಿರುವಂತಹ ವಿದ್ಯಾರ್ಥಿಗಳು ಅದೇ ಪರಂಪರದಲ್ಲಿ ಹಾಡುವಂತಹ ಗಾಯಕಿ ವಿಶಿಷ್ಟವಾಗಿ ಶೈಲಿ ಇರುತ್ತೆ, ಗಾಯಕಿ ಶೈಲಿ ಇರುತ್ತೆ. ಈ ಪಂಚಾಕ್ಷರ ಪರಂಪರ ಅಂತಂದ್ರೆ ಒಂದು ದೊಡ್ಡದಾಗಿರುವಂತಹ ಒಂದು ಮನೆತನ. ಈ ಮನೆತನದಲ್ಲಿ ಗ್ವಾಲಿಯರ್ ಮತ್ತು ಕಿರಾನ ಘರಾಣ ಅಂದರೆ ಅದೊಂದು ಮನೆತನ, ಸಣ್ಣ ಮನೆತನಗಳು ಇವೆರಡು ಕೂಡ, ಗ್ವಾಲಿಯರ್ ಮತ್ತು ಕಿರಾನ ಸಣ್ಣ ಮನೆತನಗಳು. ಈ ಗ್ವಾಲಿಯರ್ ಅಂತಂದರೆ ಹಾಡುವಂತಹ ಶೈಲಿ ಸ್ವಲ್ಪ ಚೇಂಜ್ ಇರುತ್ತೆ, ಅಲಗಿರುತ್ತೆ ಸರ್. ಕಿರಾನ ಘರಾನದಲ್ಲಿ ಸ್ವಲ್ಪ ಶೈಲಿ ಅಲಗಿರುತ್ತೆ. ಈಗ ನಾವು ಗ್ವಾಲಿಯರ್ ಮತ್ತು ಕಿರಾನ ಘರಾನದಲ್ಲಿ ಹಾಡುವಂತಹ ಗಾಯಕರಾಗಿದ್ದೀವಿ, ಯುವ ಗಾಯಕರು. ಗ್ವಾಲಿಯರ್ ಘರಾನದಲ್ಲಿ ನಾವು ತಗೊಳ್ಳುವಂತಹ ರಾಗದ ಆಲಾಪನೆ, ಹೇಳುವಂತಹ ಸ್ವರ ಕ್ರಮ ಮತ್ತು ತಾನಬಾಜ್ ಮಾಡುವಂಥ ತಾನಬಾಜ್ ಸ್ವಲ್ಪ ಕ್ರಮ ಬೇರೆ ಇರುತ್ತೆ, ಅಂಗ ಬೇರೆ ಇರುತ್ತೆ. ಕಿರಾನ ಘರಾನದಲ್ಲೂ ಕೂಡ ಹೇಳುವಂಥ ರಾಗದ ಆಲಾಪನೆ ಮತ್ತು ತಗೊಳ್ಳಿಕೊಳ್ಳುವಂತಹ ಸ್ವರಗಳು ಮತ್ತು ಹೇಳಿಕೊಳ್ಳುವಂತಹ ತಾನಬಾಜ್ಗಳು ಪ್ರತಿಯೊಂದು ಅಲಗಿರುತ್ತೆ. ನಾವು ಎರಡನ್ನು ಕೂಡಿಸ್ಕೊಂಡ್ಬಿಟ್ಟು ಗ್ವಾಲಿಯರ್ ಮತ್ತು ಕಿರಾನ ಘರಾನ ಎರಡನ್ನು ಕೂಡಿಸ್ಬಿಟ್ಟು ಇದನ್ನು ಹಾಡ್ತಾ ಹೋಗ್ತೀವಿ. ಈ ಪರಂಪರದಲ್ಲಿ ಇದು ಇದೆ ಸರ್. ಹಾಗೆ
1: ಜೊತೆಗೆ ತಾವಿಬ್ಬರು ಚಿಕ್ಕ ವಯಸ್ಸಿಂದನೂ ಕೂಡ ಈ ಕಾರ್ಯಕ್ರಮಗಳನ್ನು ಕೊಡ್ತಾ ಹೋದವರು, 8ನೇ ವಯಸ್ಸಿಂದನೇ ತಾವು ಇದನ್ನು ಪ್ರಾರಂಭ ಮಾಡಿದ್ದೀನಿ ಅಂತ ಹೇಳಿದ್ರಿ, ಆ ಒಂದು ಆರಂಭದ ನೆನಪುಗಳ ಬಗ್ಗೆ ತಾವೇನು ಹೇಳ್ತೀರಿ ಸರ್?
0: ಆರಂಭದಲ್ಲಿ ಸರ್, ನಾವು ಸಣ್ಣವರಿದ್ದಾಗ ನಮ್ಮ ಅಜ್ಜವ್ರದ್ದು ಮೌಲಾ ಸಾಹಬ್ ಅಂತ ನಮ್ಮ ತಂದೆಯವರು ಅಜ್ಜವರು, ಅವರ ಪುಣ್ಯಸ್ಮರಣೆ ಮಾಡ್ತಾ ಇದ್ವಿ ನಮ್ಮೂರಲ್ಲಿ ಹರ್ಲಾಪುರಲ್ಲಿ. ನಾವು ಭಾಳ ಸಣ್ಣವರು, ಅಲ್ಲಿಂದನೇ ನಾವು ಆರಂಭ ಮಾಡಿದ್ದು ಜುಗಲ್ ಬಂದಿ ಹಾಡಲಿಕ್ಕೆ. ಸಣ್ಣವರಿದ್ವಿ ಅಲ್ಲೆಲ್ಲ ನೂರಾರು ಅಹೋರಾತ್ರಿ ಸಂಗೀತೋತ್ಸವ ಮಾಡ್ತಾ ಇದ್ರು ಸರ್ ನಮ್ಮ ತಂದೆಯವರು ಊರಲ್ಲಿ ಹಳ್ಳಿಯಲ್ಲಿ ಹರ್ಲಾಪುರದಲ್ಲಿ. ದೊಡ್ಡ ದೊಡ್ಡ ಸಂಗೀತಕಾರರು, ಪಂಡಿತ್ ವೆಂಕಟೇಶ್ ಕುಮಾರ್ ಸರ್ ಆಗಲಿ, ಮತ್ತು ಪಂಡಿತ್ ನಮ್ಮ ಗುರುಗಳು ಪಂಡಿತ್ ಸೋಮನಾಥ್ ಮಡೂರ್ ಅವರು, ಪಂಡಿತ್ ಪಕ್ರೇಶ್ ಕಣ್ವಿ ಸರ್ ಅವರು, ಪಂಡಿತ್ ಕುಮಾರ್ ದಾಸ್ ಸರ್ ಇವರೆಲ್ಲ ದೊಡ್ಡ ದೊಡ್ಡ ಸಂಗೀತಕಾರರು, ಅವರೆಲ್ಲ ಬಂದು ಅಹೋರಾತ್ರಿ ಸಂಗೀತ ಸಮ್ಮೇಳನದಲ್ಲಿ ಹಾಡ್ತಿದ್ರು ನಮ್ಮ ತಂದೆಯವರು ಪುಣ್ಯಸ್ಮರಣೋತ್ಸವದಲ್ಲಿ. ಅಲ್ಲಿ ಫಸ್ಟು ಕಾರ್ಯಕ್ರಮ ನಾವು ಸಣ್ಣವರಿದ್ದಾಗ ನಮ್ಮ ತಂದೆಯವರು ನಮ್ಮ ಕೈಯಲ್ಲೇ ಪ್ರೇಯರ್ ಮಾಡಿಸೋರು, ನೀವೇ ಪ್ರೇಯರ್ ಮಾಡಿರಿ, ಅಜ್ಜವರಿಗೆ ನಿಮ್ಮದೊಂದು ಸೇವೆ ಸಲ್ತದೆ, ನೀವು ಹಾಡ್ರಿ ಅಂತ ಅವಾಗಿಂದ ಪ್ರಾರಂಭ ಮಾಡಿದ್ವಿ. ನಾವು ಅಲ್ಲಿಂದ ಪ್ರಾರಂಭ ಮಾಡಿದ್ದು ನಮ್ಮ ಜುಗುಲು ಬಂದು, ಹಾಗೆ ನಿರಂತರವಾಗಿ ಸಂಗೀತ ಒಂದು ಸ್ಟೇಜಿಂದ ಮತ್ತೊಂದು ಸ್ಟೇಜಿಗೆ ಹಾಡಿದ್ದು, ಅದೇ ನಿರಂತರವಾಗಿ ಬೆಳೀತಾ ಬೆಳೀತಾ ಬೆಳೀತಾ ಈಗ ಅದೇ ಗುರುಗಳ ಆಶೀರ್ವಾದದಿಂದ, ತಂದೆಯವರ ಆಶೀರ್ವಾದದಿಂದ ಅದು ನೂರಾರು ಕಡೆ ಹೋಗಿ ಹಾಡ್ತಾ ಇದ್ದೀವಿ ಸರ್, ಬೆಳೀತಾ ಇದೆ, ಹೋಗ್ತಾ ಇದೆ. ಏನೋ ಅವ್ರದ್ದೆಲ್ಲ ಆ ಗುರುಗಳ ಆಶೀರ್ವಾದ.
1: ತಮ್ಮಿಬ್ರದ್ದು ಒಂದೇ ಕ್ಷೇತ್ರ ಸರ್, ಇಬ್ಬರು ಹಾಡಗಾರರೇ, ಅದರಲ್ಲಿ ತಮ್ಮಿಬ್ರು ಒಂದೇ ಕ್ಷೇತ್ರದಲ್ಲಿ ಒಬ್ಬರು ಮೇಲೆ ಇನ್ನೊಬ್ಬರು ಪ್ರಭಾವ ಯಾವ ರೀತಿ ಬೀಳ್ತಾ ಹೋಗ್ತಾ ಇದೆ ಅಂತ ಹೇಳ್ತೀರಿ? ಯಾವ ರೀತಿ ತಾವಿಬ್ರು ಒಂಥರ ಜೊತೆಗೆ ಕೂಡ್ಕೊಂಡು ಯಾವ ರೀತಿ ಪ್ರಭಾವ ಅವ್ರ ಮೇಲೆ, ನೀವು ನಿಮ್ಮ ಮೇಲೆ ಅವರು ಯಾವ ರೀತಿ ಅಂತೀರಿ?
2: ಈಗ ಜುಗಲ್ ಬಂದೇ ಹಾಡೋದು ಅಂದರೆ ಸರ್ ಅದಷ್ಟು ಸುಲಭದ ಮಾತಲ್ಲ. ಈಗ ಯಾಕಂದರೆ ಒಬ್ಬರು ಹಾಡೋದಕ್ಕೂ ಇಬ್ಬರು ಹಾಡೋದಕ್ಕೂ ತುಂಬ ವ್ಯತ್ಯಾಸಗಳಿರುತ್ತೆ. ಯಾಕಂದರೆ ಒಬ್ಬರನ್ನ ಇನ್ನೊಬ್ಬರು ಅನುಕರಣೆ ಮಾಡಬೇಕು, ಇನ್ನೊಬ್ಬರು ಮತ್ತೊಬ್ಬನ್ನ ಅನುಕರಣೆ ಮಾಡಬೇಕು. ಈಗ ಅವನು ಹಾಡಿದ್ದು ಸ್ವರಗಳನ್ನು ನಾವು ಅದನ್ನು ತಾನು ರೂಪದಲ್ಲಿ ಮಾಡಿ ತೋರಿಸ್ಬೇಕು, ಈಗ ನಾನು ಮಾಡಿದ್ದು ತಾನನ್ನು ಅವರು ಸ್ವರ ರೂಪದಲ್ಲಿ ಅವ್ರು ಮಾಡಿ ತೋರಿಸ್ಬೇಕು, ಈ ಥರ ಇರುತ್ತೆ. ಮತ್ತು ನಾವು ಒಟ್ಟಿಗೆ ಒಂದೊಂದ್ಸಲ ನಾವೇನು ಮಾಡ್ತಿರ್ತೀವಿ, ತಗೊಳ್ಳುವಂತಹ ಗೀತೆ ಪ್ರಕಾರ ಒಟ್ಟಿಗೆ ಹಾಡ್ತಾ ಹೋಗಬೇಕು. ಒಂದೊಂದ್ಸಲ ಅವ್ರಿಗೂ ಹಾಡಕ್ಕೆ ಬಿಟ್ಟಿರ್ತೀರಿ, ಅವರು ನನಗೂ ಹಾಡಕ್ಕೆ ಬಿಟ್ಟಿರ್ತಾರೆ. ನಮ್ಮ ಕರ್ನಾಟಕದಲ್ಲಿ ಅದು ದಕ್ಷಿಣ ಭಾರತದಲ್ಲಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಜುಗಲ್ ಬಂದು ಹಾಡೋರು ನಮ್ಮದು ಹರ್ಲಾಪುರ ಫ್ಯಾಮಿಲಿ, ನಾವಿಬ್ಬರೇ ಅಣ್ಣ ತಮ್ಮ ಹಾಡೋರು, ಮತ್ತು ಬೇರೆ ಯಾರೂ ಇಲ್ಲ. ಈ ಪ್ರಯತ್ನ ಪಡ್ತಾ ಇದ್ದಾರೆ ಬೇರೆ ಬೇರೆಯವರು, ಬಟ್ ಅದು ಜುಗಲ್ ಬಂದೆ ಅಂತಂದರೆ ಒಂದೇ ತಾಯಿ ಗರ್ಭದಲ್ಲಿ ಹುಟ್ಟಿರುವಂತಹ ಮಕ್ಕಳೇ ಆದರೆ ಅದು ಕೇಳುಗರಿಗೆ ಮತ್ತು ಹಾಡುಗರಿಗೆ ಸಂಬಂಧ ಕರೆಕ್ಟಾಗಿ ಚೆನ್ನಾಗಿರುತ್ತೆ. ಇಲ್ಲ ಬೇರೆ ಬೇರೆಯವರು ಆದರೂ ಅಂದರೆ ಅದೇನಾಗ್ಬಿಡತ್ತೆ, ಏಕ ಸ್ಪರ್ಧೆ ಉಂಟಾಗ್ಬಿಡತ್ತೆ ಬೇರೆಯವರಾದರೆ. ಈಗ ಅಣ್ಣ ತಮ್ಮರಾದರೆ ಅವ್ರ ನಡುವೆ ಒಂದು ಬಾಂಧವ್ಯ ಇರುತ್ತೆ, ಸಹೋದರರ ಬಾಂಧವ್ಯ ಇರುತ್ತೆ. ಹಾಗಾಗಿ ಉತ್ತರ ಭಾರತದಲ್ಲಿ ಒಂದು

ಎರಡು ಸಹೋದರತ್ವ ಇತ್ತು. ಶಾಸ್ತ್ರೀಯ ಸಂಗೀತದಲ್ಲಿ ಮತ್ತು ದೃಪದ್ ಮತ್ತು ದಮಾರ್ ಹಾಡುವಂಥ ಗಾಯಕ ಗುಂಡೇಚ ಬ್ರದರ್ಸ್ ಅಂತ ಕರೀತಾರೆ, ಮತ್ತು ಸಾಜನ್ ಮಿಶ್ರಾ ಬ್ರದರ್ಸರ್ ಅಂತ ಕರೀತಾರೆ. ರಾಜನ್ ಮತ್ತು ಸಾಜನ್ ಗುರುಜಿ ಅಂತ ಇದ್ದಾರೆ. ಅವರು ತುಂಬ ದೊಡ್ಡ ಸಂಗೀತಗಾರರು, ಬನಾರಸ್ಸಿನ ದೊಡ್ಡ ಮೇರು ಪರ್ವತ ಕಲಾವಿದರು. ಅವ್ರದ ಒಂದು ಪ್ರಭಾವ ನಮ್ಮ ಮೇಲೆ ಬಿದ್ದಿದ್ದು. ಜೊತೆಗೆ ಉಸ್ತಾದ್ ರಶೀದ್ ಖಾನ್ ಅಂತಂದ್ಬಿಟ್ಟು ಕಲ್ಕತ್ತಾದ ಮೇರು ಪರ್ವತ ಗಾಯಕರು, ಅವ್ರದ್ದೊಂದು ಪ್ರಭಾವ ನಮ್ಮ ಮೇಲೆ ಬಂದಿದ್ದು. ಆಮೇಲೆ ಪಂಡಿತ್ ಭೀಮಸೇನ್ ಜೋಶಿ ಅಜ್ಜಂದಾಗಿರ್ಬೋದು, ಅವ್ರದ್ದೆಲ್ಲ ಪಂಡಿತ್ ಮಲ್ಕಾಜನ್ ಮನ್ಸೂರವರು, ಪಂಡಿತ್ ರಾಜಗುರುಗಳು ಮನ್ಸೂರವ್ರದ್ದು. ಆಮೇಲೆ ಮತ್ತು ನಮ್ಮ ಎಲ್ಲ ನಮ್ಮ ಗುರುಬಂಧುಗಳಾಗಿರ್ಬೋದು, ನಮ್ಮ ಹಿರಿಯ ಗುರುಬಂಧುಗಳು ಆಗಿಲ್ಲ, ಪಂಡಿತ್ ವೆಂಕಟೇಶ್ ಕುಮಾರ್ ಸರ್, ಹಿಂಗೆ ಕಣ್ವಿ ಸರ್, ಪಂಡಿತ್ ಕಣ್ವಿ ಸರ್ ಆಗಿರ್ಬೋದು, ಪಂಡಿತ್ ಕುಮಾರದಾಸ್ ಆಗಿರ್ಬೋದು, ಪಂಡಿತ್ ಸೋಮನಾಥ್ ಮಠಗುರುಗಳಾಗಿರ್ಬೋದು, ಇವ್ರದ್ದೆಲ್ಲ ಒಂದು ಸ್ವಲ್ಪ ಪ್ರಭಾವ ನಮ್ಮ ಮೇಲೆ ಬಿದ್ದಿರೋದ್ರಿಂದ ಅದು ಸಂಗೀತಕ್ಕೆ ಇನ್ನೊಂದಿಷ್ಟು ನಮಗೆ ಪೌಷ್ಟಿಕತೆಯಿಂದ ಸಿಕ್ಕಂಗಾಯಿತು. ಮತ್ತು ಜೊತೆಗೆ ನಾವು ಹಾಡುವಾಗೂ ಕೂಡ ಅಷ್ಟೇ, ನಾವು ತುಂಬ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು, ಮತ್ತು ಜೊತೆಗೆ ಬೆಳಿಗ್ಗೆ ವಾರದಲ್ಲಿ 3-4 ದಿನ ಕೂತ್ಕೊಂಡು ನಾವು ಅಭ್ಯಾಸಗಳನ್ನು ಮಾಡ್ತೇವೆ. ಒಂದಿನ ಬಿಟ್ಟು ಒಂದಿನ ಅಭ್ಯಾಸ ಮಾಡ್ತೇವೆ, ಯಾಕಂದ್ರೆ ನಮಗೂ ಹಾಡಿ ಹಾಡಿ ಸ್ಟ್ರೇನ್ ಆಗಿರುತ್ತೆ, ಪಾಠಗಳನ್ನು

0: ಉಂಟು. ಇವ್ರದ್ದೆಲ್ಲ ಒಂದು ಸ್ವಲ್ಪ ಪ್ರಭಾವ ನಮ್ಮ ಮೇಲೆ ಬಿದ್ದಿರೋದ್ರಿಂದ ಅದು ಸಂಗೀತಕ್ಕೆ ಇನ್ನೊಂದಿಷ್ಟು ನಮಗೆ ಪೌಷ್ಟಿಕತೆಯಿಂದ ಸಿಕ್ಕಂಗಾಯಿತು. ಮತ್ತು ಜೊತೆಗೆ ನಾವು ಹಾಡುವಾಗೂ ಕೂಡ ಅಷ್ಟೇ, ನಾವು ತುಂಬ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಮತ್ತು ಜೊತೆಗೆ ಬೆಳಿಗ್ಗೆ ವಾರದಲ್ಲಿ 3-4 ದಿನ ಕೂತ್ಕೊಂಡು ನಾವು ಅಭ್ಯಾಸಗಳನ್ನು ಮಾಡ್ತೇವೆ. ಒಂದು ದಿನ ಬಿಟ್ಟು ಒಂದು ದಿನ ಅಭ್ಯಾಸ ಮಾಡ್ತೇವೆ. ಯಾಕಂದ್ರೆ ನಮಗೂ ಹಾಡಿ ಹಾಡಿ ಸ್ಟ್ರೇನ್ ಆಗಿರುತ್ತೆ, ಪಾಠಗಳನ್ನು ಮಾಡಿ ಮಾಡಿ ಸ್ಟ್ರೇನ್ ಆಗಿರುತ್ತೆ. ಕಾಲೇಜಲ್ಲೂ ಪಾಠ ಮಾಡಿ ಈ ಆಫ್ಲೈನ್ ಕ್ಲಾಸು ಆನ್ಲೈನ್ ಕ್ಲಾಸ್ ಅಂತಂದು ಬಿಟ್ಟು ನಾವು ಅಲ್ಲೂ ಕ್ಲಾಸ್ಗಳನ್ನು ಮಾಡಿ ಮತ್ತು ಗಂಟ್ಲಕ್ಕೆ ಸ್ಟ್ರೇನ್ ಆಗಿರುತ್ತೆ ಅಂತಂದು ಬಿಟ್ಟು ಏನು ಮಾಡ್ತೀವಿ, ಒಂದು ದಿವಸ ಬ್ರೇಕ್ ತೊಗೊಂಡು ಇನ್ನೊಂದು ದಿವಸ ಪ್ರಾಕ್ಟೀಸಿಗೆ ಕೊಡ್ತೇವೆ. ಪ್ರಾಕ್ಟೀಸಿಗೆ ಕೊಟ್ಕೊಂಡ್ರೆ ಏನಿಲ್ಲ ಅಂದ್ರೆ 1-2 ತಾಸು ಅಂತೂ ನಾವು ಅಭ್ಯಾಸಗಳನ್ನು ಮಾಡಿರ್ತೀವಿ. ಆ ಅಭ್ಯಾಸದಲ್ಲಿ ನಾವು ಹೇಗೆ ಮಾಡ್ಕೊಳ್ಬೇಕು, ನಾವು ಯಾವ ಥರ ಕ್ರಮಬದ್ಧವಾಗಿ ನಾವು ಹಾಡಕ್ಕೆ ರೆಡಿ ಮಾಡ್ಕೊಳ್ಬೇಕು, ಕಾರ್ಯಕ್ರಮ ಬಂತು ಇವಾಗ ಕಾರ್ಯಕ್ರಮ ಹತ್ತಿರ ಬಂತು, ಏನು ಹಾಡಿದ್ರಲ್ಲಿ ಸೂಕ್ತವಾಗಿರುತ್ತೆ, ಯಾವ್ಯಾವ ದಾಸ ಸಾಹಿತ್ಯವನ್ನು ತೊಗೊಂಡ್ರೆ ಸೂಕ್ತವಾಗಿರುತ್ತೆ, ವಚನ ಸಾಹಿತ್ಯವನ್ನು ತೊಗೊಂಡ್ರೆ ಹೇಗಿರುತ್ತೆ, ಅಥವಾ ಭಾವಗೀತೆ ಅದ್ರ ಭಾವಗೀತೆನ ಅದು ಲಘು ಸಂಗೀತದಲ್ಲಿ ಸಂಬಂಧಪಟ್ಟಿರುವಂತಹ ಗೀತಾ ಕಾರ್ಯಕ್ರಮನ ಅಥವಾ ಶಾಸ್ತ್ರೀಯ ಸಂಗೀತಕ್ಕೆ ಸಂಬಂಧಪಟ್ಟಿರೋದು ಗೀತಾ ಕಾರ್ಯಕ್ರಮನಂತ ನೋಡ್ಕೊಂಡ್ಬಿಟ್ಟು ನಾವು ಅಭ್ಯಾಸವನ್ನು ಕೂತ್ಕೊಂತೇವೆ ಸರ್.
1: ಜೊತೆಗೆ ತಾವು ಆಕಾಶವಾಣಿ BI ಕಲಾವಿದರು ಕೂಡ, ಈ ಒಂದು ನಮ್ಮ ಆಕಾಶವಾಣಿ ತಮ್ಮ ಒಂದು ಈ ಒಂದು ಕಲಾವಿದಕ್ಕೆ ಯಾವ ರೀತಿಯಾದ ಬೆಳವಣಿಗೆಗೆ ಸಹಾಯ ಆಯಿತು ಅಂತ ಹೇಳ್ತೀರಿ?
0: ಆಕಾಶವಾಣಿಯಲ್ಲಿ ನಮಗೆ ಯಾಕೆ ಅಂತಂದರೆ ಈಗ ನಾನು ಕೆಲಸಕ್ಕೆ ಸೇರುವಾಗ ಜಾಬ್ ಇಂಟರ್ವ್ಯೂ ಕೊಡುವಾಗ ಆಕಾಶವಾಣಿ ಮತ್ತು ದೂರದರ್ಶನ ನೀವು ಕಲಾವಿದರಾಗಿದ್ದೀರಿ ಅಂತಂದ್ಬಿಟ್ಟು ಹೆಮ್ಮೆಯಿಂದ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಮಾತಾಡ್ತಾರೆ. ಮತ್ತು 2019 ನಾನು ನನ್ನ ಕಾಲೇಜಿಗೆ ನಾನು ಸಂಗೀತ ಮತ್ತು ನಾಟಕ ಅಧ್ಯಾಪಕನಾಗಿ ನಾನು ನಗರದ ಕುವೆಂಪು ಶತಮಾನೋತ್ಸವ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ನಾನು BEd ಕಾಲೇಜಲ್ಲಿ ಉಪನ್ಯಾಸಕ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ಅಲ್ಲಿ ನಮಗೆ ಇವೆಲ್ಲ ಆಕಾಶವಾಣಿ ಕಲಾವಿದರು, ದೂರದರ್ಶನ ಕಲಾವಿದರು, ಒಳ್ಳೆ ನ್ಯಾಷನಲ್ ಆರ್ಟಿಸ್ಟ್ ಕಲಾವಿದರು ಅಂತಂದಾಗ ಅವರು ನಮ್ಮ ಬಗ್ಗೆ ಕೊಡುವಂತಹ ಒಂದು ಗೌರವ ಮತ್ತು ಸ್ಥಾನಮಾನ ತುಂಬ ಬದಲಾಗಿರತ್ತೆ. ಜೊತೆಗೆ ನಮ್ಮ ಉಪನ್ಯಾಸ ವರ್ಗದವರು ಕೂಡ ಒಳ್ಳೆಯ ಒಂದು ಅವಿನಾಭಾವ ಸಂಬಂಧವೂ ಕೂಡ ಇದೆ. ಈ ಆಕಾಶವಾಣಿ ನಮಗೆ ಪ್ಲ್ಯಾಟ್ಫಾರಮು ಯಾಕೆ ಮುಖ್ಯ ಅಂತಂತಂದರೆ ನಾವು ಇಲ್ಲಿ ರೆಕಾರ್ಡಿಂಗ್ ಆದರೆ ಇದು ಪ್ರಸಾರವಾದಾಗ ತುಂಬ ಬೇರೆ ಬೇರೆ ರಾಜ್ಯಗಳ ತನಕನೂ ಇದು ಆಕಾಶವಾಣಿ ಪ್ರಸಾರ ಆಗ್ತಾ ಹೋಗುತ್ತೆ. ನಾನು ಇಲ್ಲಿ ಶಾಸ್ತ್ರೀಯ ಸಂಗೀತನೂ ಹಾಡಿದ್ದೀನಿ, ಲಘು ಸಂಗೀತನೂ ಹಾಡಿದ್ದೀನಿ. ತಂದೆಯವರು ಕೂಡ ಶಾಸ್ತ್ರೀಯ ಸಂಗೀತ ಮತ್ತು ಲಘು ಸಂಗೀತ, ನನ್ನ ಸಹೋದರನು ಕೂಡ ಶಾಸ್ತ್ರೀಯ ಮತ್ತು ಲಘು ಸಂಗೀತ ಎಲ್ಲ ಹಾಡಿದ್ದಾರೆ. ಅವೆಲ್ಲ ತುಂಬ ದೂರ ಎಲ್ಲ ಸುಮಾರು ಕಡೆಯಿಂದ ಎಲ್ಲ ಫೋನ್ ಮಾಡ್ತಾರೆ, ನಿಮ್ದು ಇವತ್ತು ಕೇಳಿದ್ವಿ, ನನ್ನ ಎಷ್ಟೋ ನನ್ನ ಸ್ಕೂಲಿನ ಗುರುಗಳೆಲ್ಲ ಇವತ್ತು ನಿಂದು ಬಂದಿತ್ತು ಕಣ ಅಂಶದು ತುಂಬ ಚೆನ್ನಾಗಿ ಹಾಡಿದೆ ಅಂತಂದು ಹೇಳಿದ್ದಿದೆ, ನಿನ್ನ ತಮ್ಮನ ಕೇಳಿದೆ ತುಂಬ ಚೆನ್ನಾಗಿ ಹಾಡಿದೆ ಅಂತ ಹೇಳಿದ್ದಿದೆ. ಅಂದರೆ ನಾವೆಲ್ಲೋ ಕೂತ್ಕೊಂಡು ನಾವು ರೆಕಾರ್ಡಿಂಗಿನ ಭದ್ರಾವತಿ ಆಕಾಶವಾಣಿಯಲ್ಲಿ ಪ್ರಸಾರ ಮಾಡಿದಾಗ, ಅದನ್ನು ರೆಕಾರ್ಡಿಂಗ್ ಮಾಡಿ ಪ್ರಸಾರ ಅವರು ಮಾಡಿದಾಗ, ಇನ್ನೆಲ್ಲೋ ಕೂತ್ಕೊಂಡಿರುವಂತಹ ನನ್ನ ಸಂಗೀತ ಕಲಾಪೋಷಕರು ಸಂಗೀತ ಅಭಿಮಾನಿಗಳು ಅದನ್ನು ಕೇಳಿ ಅದನ್ನು ಮನಸ್ಸುಪೂರ್ವಕವಾಗಿ ಹಾರೈಸ್ತಾರಲ್ಲ, ಆ ಒಂದು ವೇದಿಕೆ ತುಂಬ ಇದು ನನಗೆ ಉನ್ನತವಾಗಿರುವಂಥದ್ದು. ದೂರದರ್ಶನ ಮತ್ತು ಆಕಾಶವಾಣಿ ಎರಡೂ ಕೂಡ
1: ತಾವು ಈ ಸಂಗೀತ ಕ್ಲಾಸಸ್ ಎಲ್ಲ ಮಾಡ್ತಾ ಇದ್ದೀರಾ ಸರ್? ಇತ್ತೀಚಿನ ದಿನದಲ್ಲಿ ಈ ಯುವ ಜನರಲ್ಲಿ ಈ ಶಾಸ್ತ್ರೀಯ ಸಂಗೀತ ಅಂತಕ್ಕಂಥದ್ದು ಅದರ ಆಸಕ್ತಿ ಅನ್ನೋದು ಯಾವ ರೀತಿ ಇದೆ ಅಂತ ಹೇಳ್ತೀರಿ?
2: ಬಹಳ ಒಳ್ಳೆ ಕ್ವಶನ್ ಕೇಳಿದಿರಿ ಸರ್ ನೀವು. ಈಗಿನ ದಿನಮಾನಗಳಲ್ಲಿ ಹೆಂಗಿದೆ ಸಂಗೀತಕ್ಕೆ ಯುವಕರಂತ, ನಾ ಹಂಗೆ ಅನ್ಕೊಳ್ಳೋದು, ಮಕ್ಕಳಿಗೆ ಈಗ ಪೇರೆಂಟ್ಸ್ಗಳು ಅವರ ತಂದೆ ತಾಯಿ ಇರ್ತಾರೆ, ಏನಂದರೆ ಅವರ ತಂದೆ ತಾಯಿಗಳಿಗೆ ಪೇಷನ್ಸ್ ತುಂಬ ಕಮ್ಮಿ ಸರ್. ತಾಳ್ಮೆ, ಈ ಸಂಗೀತ ಎಲ್ಲ ಕಲಿಬೇಕಂದ್ರೆ ತಾಳ್ಮೆ ಭಾಳ ಮುಖ್ಯ ಬೇಕಾಗ್ತದೆ ಸರ್. ಫಸ್ಟ್ ಮೊದಲು ಈಗೇನಾಗ್ಬಿಡ್ತದೆ, TVಗಳಲ್ಲಿ ಮಾಧ್ಯಮಗಳಲ್ಲಿ ಸುಮಾರು ಶೋಗಳನ್ನು ನೋಡ್ಬಿಡ್ತಾರೆ, ಹಾಡೋ ಸಿಂಗಿಂಗ್ ಶೋಗಳಲ್ಲೆಲ್ಲ ನೋಡಿಕೊಂಡು ನಮ್ಮ ಮಕ್ಕಳಲ್ಲಿ ಹಾಡಬೇಕು ಅಂತ, ಅದೇ ಬೇರೆ ಆಗ್ತದೆ ಸರ್, ಅದೇ ಬೇರೆ ಆಗ್ತದೆ. ಶಾಸ್ತ್ರೀಯ ಸಂಗೀತ ಕಲಿಯೋದೇ ಬೇರೆ ಆಗ್ತದೆ. ಅದನ್ನು ನೋಡಿಕೊಂಡು ನಮ್ಮ ಮಕ್ಕಳು TVಗೆ ಹೋಗ್ಬೋದಾ ಅಂತ, ಒಂದು 2 ತಿಂಗಳಲ್ಲಿ ನಾವು ಶಾಸ್ತ್ರೀಯ ಸಂಗೀತ ಕಲ್ತು ಬಿಡ್ಬೋದಾ ಅಂತ ಎಷ್ಟೋ ಜನ ಬಂದು ಕೇಳಿದ್ದುಂಟು ನನಗೆ ಅವ್ರಿಗೆಲ್ಲ. ಸೊ ಅದು ಹಂಗಾಗೋಂಗಿಲ್ಲ ಸರ್. ಈ ಶಾಸ್ತ್ರೀಯ ಸಂಗೀತ ಕಲಿಯೋದ್ರಲ್ಲೇ ಇದಕ್ಕೆ ಬಹಳ ಪರಿಶ್ರಮ ಬೇಕು, ತಾಳ್ಮೆ ಬೇಕು, ಸಾಧನೆ ಬೇಕು. ಏನಾಗ್ತದೆ, ಈ ಫಿಲ್ಮಿ ಮ್ಯೂಸಿಕ್ಕು ಈ TVದಲ್ಲಿ ಹಾಡೋದು ಅದೆಲ್ಲ ನೀವು ಕರೋಕೆ ಈ ಯೂಟ್ಯೂಬ್ನಲ್ಲಿ ಕೇಳಿ ಹಾಡ್ಬಿಡ್ಬೋದು, ನೀವು ಕಲ್ತು ಹಾಡ್ಬಿಡ್ಬೋದು ಸರ್, ಅದೇನು ಭಾಳ ದೊಡ್ಡ ಇದಲ್ಲ ಅದು. ಆದರೆ ಇದು ಹಂಗಾಗೋಂಗಿಲ್ಲ ಸರ್, ಇದಕ್ಕೆ ಭಾಳ ಗುರುಮುಖೇನ ಗುರುಗಳ ಒಟ್ಟಿಗೆ, ಗುರು ಬಾಂಧವ್ಯದಲ್ಲಿ ಗುರುಗಳೊಟ್ಟಿಗೆ ಭಕ್ತಿ ಶ್ರದ್ಧೆ ಒಳ್ಳೆ ಮನಸ್ಥಿತಿ ಇಟ್ಕೊಂಡು ಅದೊಂದು ಕಲಿಯೋದು, ತಾಳ್ಮೆಯಿಂದ ಕಲಿಯೋದು ಭಾಳ ಮುಖ್ಯ ಆಗ್ತದೆ. ತಕ್ಷಣಕ್ಕೆ ಇದು ಒಲಿಯುವಂಥದ್ದಲ್ಲ, ಇದಕ್ಕೆ ಬೇಕು ಒಂದು ಮಿನಿಮಮ್ ಏನಿಲ್ಲ ಅಂದರೂ ಒಂದು 10-12 ವರ್ಷ ಕರೆಕ್ಟಾಗಿ ಕಲಿಬೇಕು ಸರ್. ಇದಕ್ಕೆ ಕಲ್ತು ಆದಮೇಲೆ ಅವಾಗ ಒಂದು ಅರಿವಾಗ್ತದೆ, ಅವಾಗ ನಾವು ಹೆಂಗೆ ಆಡ್ಬೇಕು ಅನ್ನೋದು ತಿಳಿತದೆ. ಈಗಿನ ವಿದ್ಯಾರ್ಥಿಗಳಿಗೆ ನಾ ಹೇಳೋದೇನೆಂದರೆ ಅದೇ ತಾಳ್ಮೆ ಇಟ್ಕೊಂಡು ಬಂದು ಕಲಿತರೆ ಅವ್ರಿಗೆ ಮುಂದೆ ಒಂದಿನ ಸಂಗೀತದಲ್ಲಿ ಒಳ್ಳೆ ಇದನ್ನು ಸಿಗ್ತದೆ. ಆಮೇಲೆ ತಂದೆ ತಾಯಿಗೂ ಅಷ್ಟೇ ಸರ್, ತಾಳ್ಮೆಯಿಂದ ಆಮೇಲೆ ಸಂಸ್ಕಾರ ಸಿಗ್ತದೆ. ಸಂಗೀತ ಕಲಿಯೋದ್ರಿಂದ ಭಾಳ ಮುಖ್ಯ, ಗುರು ಹಿರಿಯರೊಡನೆ ಹೇಗೆ ನಡ್ಕೋಬೇಕು, ತಂದೆ ತಾಯಿ ಜೊತೆ ಹೇಗೆ. ಈಗಿನ ದಿನಮಾನಗಳು ಗೊತ್ತೇ ಇದೆ ನಿಮಗೆ, ಈಗಿನ ಯುವಕರು ಎಲ್ಲ

0: ಗೌರವ ಹೌದು, ಯಾರಿಗೂ ಏನು ಹೇಳಂಗಿಲ್ಲ ಈಗ, ಬಹಳ ಕಷ್ಟ ಇದೆ ಪರಿಸ್ಥಿತಿ ಯುವಕರಿಗಾಯ್ತು ಯಾರು. ಹಾಗಾಗಿ ಸಂಗೀತ ವಿದ್ಯೆ ಇವೆಲ್ಲ ಕಲಿಯೋದ್ರಿಂದ ಆ ಪರಂಪರೆ ಕಲ್ಚರ್ ಸಂಸ್ಕಾರ ಅನ್ನೋದು ದೊಡ್ಡವರು ಗುರು ಹಿರಿಯರು ತಂದೆ ತಾಯಿಗಳು ಇದೆಲ್ಲ ತಾನಾಗೆ ಬರ್ತಾ ಹೋಗ್ಬಿಡ್ತದೆ, ಅದು ಕಲಿಸ್ಬಿಡ್ತದೆ ಸರ್ ಆಟೋಮೆಟಿಕ್. ಹಾಗಾಗಿ ಎಲ್ಲ ಮಕ್ಕಳಿಗೂ ನಾ ಹೇಳೋದು ತಂದೆ ತಾಯಿಗೆ ಏನಂದರೆ ನಿಮ್ಮ ಮೂಲಕ ಯಾಕಂದರೆ ಕಲಿಸ್ರಿ ಸಂಗೀತ ಕಲಿಸ್ರಿ, ಅವರು ಮುಂದೇನು ಮಾಡ್ತಾರೆ ಅದು ಅವ್ರಿಗೆ ಬಿಟ್ಟಿದ್ದು ಸರ್, ಮುಂದೇನು ಕಲಿತಾರೆ ನಿರಂತರ
1: ಸಂಗೀತ
0: ಕಲಿಬೇಕು ಅವ್ರಿಗೆ, ಅದಕ್ಕೆ ಬಿಡ್ರಿ ಅವ್ರ ಹಣೆ ಬರದಲ್ಲಿ ಅವ್ರ ನಸೀಬಲ್ಲಿ ಇತ್ತಂದ್ರೆ ಅವರೇ ಮುಂದೆ ದೊಡ್ಡ ಸಂಗೀತಗಾರರ ಆದರೂ ಆಗ್ಬೋದು, ಹೇಳಲಿಕ್ಕೆ ಬರಲ್ಲ. ಈಗ ನಮ್ಮ ತಂದೆಯವ್ರ ಹತ್ರ ಸಂಗೀತ ಕಲಿತವರು ಸರ್ ಭಾಳ ಜನ ಕಲ್ತಿದ್ದಾರೆ, ಈಗ ಒಂದು 5-6 ಸಾವಿರ ಜನಕ್ಕೆಲ್ಲ ಅವ್ರು ಅವಾಗಿಂದ ಪಾಠ ಮಾಡ್ಕೊಂಡ್ಬಂದ್ವಿ. ಅದರಲ್ಲಿ ನನಗೆ ಅನಿಸ್ದಂಗೆ ನಾವು ನೋಡಿದ ಒಂದು 25-30 ಜನ ಸಂಗೀತದಲ್ಲಿ ತಯಾರಾದರೂ ಅದರಲ್ಲೇ ಪ್ರೊಫೆಷನಲ್ ಆಗ್ಬೋದು. ಈಗ ನಮ್ಮ ಥರ ಬೇರೆ ಬೇರೆ ಬೇರೆ ಬೇರೆ ಕಡೆ ಬೆಂಗಳೂರು ಅಲ್ಲಿ ಕೊಪ್ಪಳ ಗದಗ ಆ ಕಡೆ ಎಲ್ಲ ಹೋದ್ರು ಸರ್ ನಮ್ಮ ತಂದೆಯವರು, ಅದು ಅವ್ರಿಗೇನೋ ಪಡ್ಕೊಂಬಂದರೂ ಬಂತು ಸರ್, ಅದನ್ನು ಮಾಡಿದರೂ ಬಂತು. ಹಾಗಾಗಿ ಅದು ಮುಂದೆ ಮುಂದಿರಲಿ, ಆದರೆ ಸಂಸ್ಕಾರ ಕಲ್ಚರ್ ದೊಡ್ಡವ್ರ ಗುರಿ ಅದು ಬಂದೇ ಬರ್ತದೆ ಸಂಗೀತ ಕಲಿಯೋದ್ರಿಂದ. ಮಕ್ಕಳಿಗೆ ಒಂದು ಸಂಗೀತ ವಿದ್ಯೆ ಕಲಿಸ್ರಿ ಅಂತ ನಾನು ಕೇಳ್ತೇನೆ.
1: ಯರ್ಲಾಪುರ ಸಹೋದರರಿಗೆ ಮುಂದಿನ ಗುರಿ ಹಾಗೂ ಯೋಜನೆಗಳ ಬಗ್ಗೆ ಹೇಳೋದಾದ್ರೆ ಏನಿಟ್ಕೊಂಡಿದ್ದಾರೆ?
0: ಏನಂದರೆ ಸರ್, ನಮ್ಮ ಮುಂದಿನ ಗುರಿ ಸಂಗೀತದಲ್ಲಿ ನಾವೇನೋ ಮಾಡಬೇಕಂದ್ರೆ ಸಂಗೀತಕ್ಕೆ ಇಳಿದು ಬಿಟ್ಟಿದ್ದೀವಿ, ನಾವು ಸಂಗೀತದಲ್ಲೇ ಇಳಿದಿದ್ದೀವಿ. ಸೊ ಇನ್ನೂ ಹೆಚ್ಚಿನ ಅಭ್ಯಾಸವನ್ನು ಮಾಡಿಕೊಂಡು ನಮ್ಮ ದೊಡ್ಡ ದೊಡ್ಡವರು ಏನೇನು ಮಾಡಿಟ್ಟು ಹೋಗಿದಾರಲ್ರಿ ಸರಿ, ಈಗ ನಮ್ಮ ಗುರುಗಳು ಪುಟ್ಟರಾಜ ಗವಾಯಿಗಳಾಯಿತು, ಪಂಚಾಕ್ಷರ ಗವಾಯಿಗಳಾಯಿತು, ಪಂಡಿತ್ ಮಲ್ಲಿಕಾರ್ಜುನ್ ಮನ್ಸೂರ್ ಅವರು, ಬಸವರಾಜ ರಾಜಗುರುಗಳು, ಗಂಗೂಬಾಯಿ ಹಾನಗಲ್ ಅವರು, ಪಂಡಿತ್ ಭೀಮಸೇನ್ ಜೋಶಿ ಅವರು, ಇವರೆಲ್ಲ ಮಾಡಿಟ್ಟು ಹೋಗಿರೋ ಪರಂಪರೆನ ಅದನ್ನು ಶಾಸ್ತ್ರೀಯ ಸಂಗೀತನ ಬೆಳೆಸ್ಕೊಂಡು ಹೋಗಬೇಕು. ಮತ್ತೆ ಮುಂದೆ ಈಗಿನ ದಿನಮಾನಗಳಲ್ಲಿ ಬೆಳೆಸೋದು ಭಾಳ ಕಷ್ಟ ಇದೆ ಸರ್, ಎಲ್ಲರೂ ಡಾಕ್ಟರ್ ಆಗ್ತಾರೆ, ಇಂಜಿನಿಯರ್ ಆಗ್ತಾರೆ, ಬೇರೆ ಅದರ ಕ್ಷೇತ್ರಗಳ ಟೀಚರ್ ಆಗ್ತಾರೆ, ಈ ಥರ ಹೋಗ್ಬಿಡ್ತಾರೆ.
1: ಸಂಗೀತಗಾರರಾಗೋದು
0: ಸಾಹಿತಿಗಳಾಗೋದು ಭಾಳ ಕಷ್ಟ ಇದೆ ಈಗಿನ ದಿನಮಾನಗಳಲ್ಲಿ. ಅದನ್ನು ಪರಂಪರೆನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕು. ಈಗ ಸಂಗೀತ ಈ ಸಾಹಿತ್ಯ ಎಲ್ಲ ನಿಂತ ನೀರು ಆಗಬಾರ್ದು ಸರ್, ಹರಿಯ ನೀರು ಪರಂಪರೆ. ಓ ಈಗ ನೆಕ್ಸ್ಟು ಈಗ ವೆಂಕಟೇಶ್ ಕುಮಾರ್ ಸರ್ ಬಂದರು, ಅವರು ನಮ್ಮ ಗುರುಗಳಾಯಿತು, ನಮ್ಮ ತಂದೆಯವರಾಯಿತು, ಈಗ ನಾವು ಬಂದ್ವಿ, ನಮ್ಮ ನಂತರ ಬರಬೇಕಲ್ಲ ಸರ್. ಇನ್ನೂ ಭಾಳಷ್ಟು ಜನ ಈಗ ನಮ್ಮ ಶಿಷ್ಯರಲ್ಲಿ ಹಾಗೆ ನಿಮಗೆ ಹೇಳೋದಂದರೆ ಒಂದು ಸುಮಾರು ಜನ ಒಳ್ಳೆ ಒಳ್ಳೆ ಹಾಡೋರು ಇದ್ದಾರೆ, ಮುಂದುವರಿಸ್ತಾ ಇದ್ದಾರೆ. ಈಗ ನಮ್ಮ ತುಷಾರ್ ಮಳಿಗೆ ಅಂತ ಚಲೋ ಹಾಡ್ತಾನೆ ಅವನು, ಆಮೇಲೆ ಮಲೋಂಜು ಹುಲುಮನಿ ಅಂತ, ಆಮೇಲೆ ನಮ್ರತಾ ಹಿರಮಠ್ ಅಂತ, ಆಮೇಲೆ ಇನ್ನೂ ಬೇರೆ ಬೇರೆಯವ್ರು ಭಾಳ ಜನ US ಎಲ್ಲ ಕಲಿತಾರೆ, ನಮ್ಮ ಕರುಣಾ ಅವರು, ಆಮೇಲೆ ಶ್ರುತಿ ಗುಡಿ ಅಂತ, ಈ ಥರ ಎಲ್ಲ ಭಾಳ ಮಂದಿ ಸ್ಟೂಡೆಂಟ್ಸ್ ಇದ್ದಾರೆ ಸರ್, ಸುಮಾರು ಜನ, ಶಿವಕುಮಾರ್ ಅಂತ, ಈ ಥರದ್ದವರೆಲ್ಲ ತುಂಬ ಚೆನ್ನಾಗಿ ಅದರ ಇಂಟ್ರೆಸ್ಟ್ ಕೊಟ್ಟು ನೋಡೋಣ ಮುಂದೆ ಆಗ್ತದನೋ ನಮಗೆ ಅಂತ ಅಭ್ಯಾಸ ಮಾಡಿಕೊಂಡು ಅದನ್ನು ಮುಂದುವರೆಸ್ತಾ ಇದ್ದಾರೆ. ನಾವು ಆ ಪರಂಪರೆ ಮುಂದೆ ಹೋದಾಗ, ನಾವು ದೊಡ್ಡವರಾದ ಹಿಂದೆ ಒಂದು ಯಾವುದೋ ಪರಂಪರೆ ಬಂದಾಗ ನಮಗೂ ಖುಷಿ, ಪರಂಪರೆ ಮುಂದೆ ಹೋಗ್ತಾ ಇದೆ ಸಂಗೀತದ್ದು ಅನ್ನೋದು ನಮಗೂ ಒಂದು ಖುಷಿ ಆಗ್ತದೆ. ಆ ಪರಂಪರೆ ಬೆಳೆಸ್ಕೊಳ್ತಾ ಹೋಗಬೇಕು ಸರ್, ಅದೊಂದು ನಮ್ಮ ಗುರಿ. ಮತ್ತು ನಾವು ಇನ್ನೂ ಅಭ್ಯಾಸ ಮಾಡಿ ಇನ್ನೂ ಸಾಧನೆ ಮಾಡಿ ಇನ್ನೂ ಈ ದೊಡ್ಡ ದೊಡ್ಡವರು ಭೀಮಸೇನ್ ಜೋಶಿಯವರು, ಗಂಗೂಬಾಯಿ ಹಾನಗಲ್ ಅಂಥವ್ರ ಹೆಸರಿಗೆ ನಾವು ಹೋಗಬೇಕಂತ ನಮಗೂ ಅದು ಆಸೆ ಇದೆ. ಆ ಗುರುಗಳ ಆಶೀರ್ವಾದದಿಂದ ಅದು ಮುಂದೆ ಕರ್ಕೊಂಡು ಹೋಗ್ತದೆ ಅಂತ ನನ್ನ ಮನಸ್ಸಿನಲ್ಲಿದೆ ಸರ್ ಅಷ್ಟೆ.
1: ಒಳ್ಳೆಯದು. ನೌಶಾದ್ ಹಾಗೂ ನಿಶಾದ್ ಹರ್ಲಾಪುರ ಅವರೇ, ಇದುವರೆಗೂ ತಾವು ನಮ್ಮ ಆಕಾಶವಾಣಿಯೊಂದಿಗೆ ತಮ್ಮ ಸುಂದರವಾದ ಎಲ್ಲ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಆಕಾಶವಾಣಿ ಪರವಾಗಿ ಹಾಗೂ ಕೇಳುಗರ ಪರವಾಗಿ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್, ನಿಮಗೂ ಕೂಡ ಧನ್ಯವಾದಗಳು. ನಮಗೆ ಇಂಥ ಒಂದು ಒಳ್ಳೆ ಕ್ವಶನ್ಗಳನ್ನು ಕೇಳಿದ್ರಿ, ಬಹಳ ಸಂತೋಷ ಆಯಿತು. ಎಲ್ಲ ಆಕಾಶವಾಣಿಯ ಎಲ್ಲ ನಿರ್ದೇಶಕರಿಗೆ ಹಾಗೆ ಪ್ರತಿಯೊಬ್ಬರಿಗೂ ನಿಮಗೂ ಕೂಡ ತುಂಬ ಒಳ್ಳೆ ಖುಷಿ ಆಯಿತು.
2: ಈ ಕಾರ್ಯಕ್ರಮದಿಂದ ನಮಗೆ ಜವಾಬ್ದಾರಿನೂ ಕೂಡ ಹೆಚ್ಚಾಗಿದೆ ಸರ್. ಯಾಕೆ ಅಂತಂದರೆ ಇಷ್ಟು ದಿನ ಪ್ರಶಸ್ತಿ ಆಗಿರ್ಬೋದು, ಈ ಕಾರ್ಯಕ್ರಮಗಳು ಬರ್ತಾ ಇರ್ಬೋದು. ಯಾಕಂದ್ರೆ ದೂರದರ್ಶನ ಮತ್ತು ಆಕಾಶವಾಣಿ ಅಂತ ಬಂದಾಗ ಅಲ್ಲಿ ಹೋಗಿ ಮಾತನಾಡುವಂಥದ್ದಾಗಿರಲಿ, ಅಲ್ಲಿ ಹೋಗಿ ಹಾಡುವಂಥದ್ದಾಗಿರಲಿ, ಆ ಒಂದು ವೇದಿಕೆ ಮಟ್ಟನೇ ಬೇರೆ. ಯಾಕಂದರೆ ಪ್ರಶಸ್ತಿಗಳಿಗಿಂತ ಇದು ಜಾಸ್ತಿ. ಯಾಕಂದರೆ ಇದು ಕೇಳುಗರಿಗೆ ಹೋಗುತ್ತೆ, ಪ್ರಶಸ್ತಿಗಳು ಮನೆಗೆ ಬಂದು ಬಾಗಿಲಿಗೆ ಬರುತ್ತೆ ಅಷ್ಟೇ, ಇದು ಕೇಳುಗರ ಕಿವಿಗಳಿಗೆ ಹೋಗುತ್ತೆ, ಮನಸ್ಸುಗಳಿಗೆ ಹೋಗುತ್ತೆ. ಹಾಗಾಗಿ ಇದರಿಂದ ನಮಗೆ ಜವಾಬ್ದಾರಿಗಳನ್ನು ಜಾಸ್ತಿ ಮಾಡಿದ್ದೀರಿ. ತಮಗೂ ಕೂಡ ನಮ್ಮ ಹೃದಯಪೂರ್ವಕ ನಮಸ್ಕಾರಗಳನ್ನು ಹೇಳ್ತೇವೆ. ಧನ್ಯವಾದಗಳು.
3: ಇದುವರೆಗೆ ಯುವವಾಣಿ ಕಾರ್ಯಕ್ರಮದಲ್ಲಿ ಯುವ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಲಾವಿದರಾದ ನೌಶಾದ್ ಹರ್ಲಾಪುರ್ ಹಾಗೂ ನಿಶಾದ್ ಹರ್ಲಾಪುರ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು HM ಮಹೇಶ್, ನಿರ್ಮಾಣ ಕಾರ್ಯಕ್ರಮ ಮುಖ್ಯಸ್ಥರಾದ LO ನಂದನ್ ಕುಮಾರ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
4: ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಇದು ಆಕಾಶವಾಣಿ, ಸಮಯ ಸರಿಯಾಗಿ 10 ಗಂಟೆ. ಇನ್ನು ಮುಂದೆ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ
5: ಕಾರ್ಯಕ್ರಮ ಹಮ್ ಸುನಂಗೆ ಶ್ರೀ ರಫೀಕ್ ಖಾನ್ ಕಾ ವಯಲಿನ್ ವಾದನ್ ದೇವಾಸ್ ಘರಾನೆ ಕಿ ಪ್ರತಿಷ್ಠಿತ ಸಂಗೀತ ಪರಂಪರಾ ಔರ್ ಉಸ್ತಾದ್